ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ

ಇಪ್ಪತ್ತೊಂದನೇ ದಿನ ಅಂದರೆ 2026 ಇಸ್ವಿ ಜೂನ್ ತಿಂಗಳ 21 ತಾರೀಕು ಭಾನುವಾರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮತ್ತು 101.4 ಮೆಗಾಹರ್ಟ್ಸ್. ಈಗ ವೇಳೆ 5:58:50. ಆತ್ಮೀಯ ಕೇಳಿದರೆ, ಸ್ವಾಮಿ ವಿವೇಕಾನಂದರ ವಾಣಿಯೊಂದು ಹೀಗಿದೆ: ದೌರ್ಬಲ್ಯಕ್ಕೆ ಪರಿಹಾರವೆಂದರೆ ದೌರ್ಬಲ್ಯದ ಬಗ್ಗೆ ಚಿಂತಿಸುವುದಲ್ಲ, ಬದಲಾಗಿ ಶಕ್ತಿಯ ಬಗ್ಗೆ ಯೋಚಿಸುವುದು. ಆತ್ಮೀಯರೇ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಮತ್ತು ಡಾಕ್ಟರ್ ಗಣೇಶ್ ಕೆಂಚನಾಲ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಆತ್ಮೀಯ ಕೇಳಿದರೆ ಈ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕುರಿತು ನೇರ ಪ್ರಸಾರ ಬೆಂಗಳೂರು ಕೇಂದ್ರದಿಂದ, 8:40 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಯೋಗದಲ್ಲಿ ಸಾಧನೆ ಮಾಡಿದ ಶಿವಮೊಗ್ಗದ ಡಾಕ್ಟರ್ ರುದ್ರಾರಾಧ್ಯ ಅವರೊಡನೆ ಸಂದರ್ಶನ, ಸಂದರ್ಶಕರು ಶಿಲ್ಪಾ ಹೆಚ್.ಎಂ. 9:15 ಮಿಕ್ಸ್ ಮೆಲೋಡಿ, 9:35 ಭಾವಗೀತೆಗಳು, 10:00 ಹಾಡು ಮಾತಾಡು ಎಂದು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಚಿಣ್ಣರ ಬಳಗದಲ್ಲಿ ಸಾಗರ ತಾಲೂಕು ಕೋಳೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಂದ ಕಾರ್ಯಕ್ರಮ. 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಹಿರಿಯೂರಿನ ಶ್ರೀಮತಿ ನಂಜಮ್ಮ ಮತ್ತು ಸಂಗಡಿಗರಿಂದ ಶ್ರೀದೇವಿ ಪದಗಳು. ಇನ್ನು 12:05 ವನಿತಾ ವಿಹಾರದಲ್ಲಿ ಯೋಗದಿಂದ ಆರೋಗ್ಯಕರ ಜೀವನ, ಈ ಕುರಿತು ಯೋಗ ತಜ್ಞೆ ಡಾಕ್ಟರ್ ನವ್ಯ ಆರಾಧ್ಯ ಅವರೊಡನೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗದ ಉಪಯೋಗ, ಈ ಕುರಿತು ಡಾಕ್ಟರ್ ಪ್ರಶಾಂತ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ. 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ಚಲನಚಿತ್ರ ಧ್ವನಿವಾಹಿನಿ ಅರಗಿಣಿ. ಇನ್ನು 4:00 101.4 MHz ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರದಲ್ಲಿ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸುತ್ತಾರೆ ಹೆಚ್.ಎಂ. ಮಹೇಶ್, ನಿರ್ವಹಣೆ ಎಸ್.ಆರ್. ಭಟ್. 5:00 ಚಿತ್ರಗೀತೆಗಳು. ಇನ್ನು 6:75 ಹಾಗೂ FM ಕಂಪನಾಂಕ 103.5 ಮತ್ತು 101.4 MHz 5:30 ಚಿತ್ರಗೀತೆಗಳು. 6:00 ಸೇವಾ ಮಾಹಿತಿ, 6:30 ವಿಜ್ಞಾನದ ಮುನ್ನಡೆ ಕಾರ್ಯಕ್ರಮ, 6:51 ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ

ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ಪಂದ್ಯದ ನೇರ ಪ್ರಸಾರ ಈ ಸಂಜೆ 6:51 7:34 7:45 8:45 9:15 ಆಟದ ಕೊನೆಯವರೆಗೆ ಕೇಳಬಹುದು. ಇನ್ನು ಇದೇ ಸಮಯದಲ್ಲಿ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಈ ಸಂಜೆ 6:51 ಕೃಷಿ ರಂಗದಲ್ಲಿ ದಾವಣಗೆರೆಯ ಯುಬಿಡಿಪಿ ಇಂಜಿನಿಯರಿಂಗ್ ಕಾಲೇಜಿನ ವಜ್ರ ಮಹೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿಯ ಭಾಗ ಒಂದು ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ. 8:00 ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:30 ರಾಷ್ಟ್ರೀಯ ನಾಟಕ ವಿಧವಾ ತಾಯಿ, ರಚನೆ ಮುನ್ಷಿ ಪ್ರೇಮಚಂದ್ರ, ಬಾನುಲಿ ರೂಪ ವಿನೋದ್ ಶೋಕ್, ನಿರ್ದೇಶನ ಡಾಕ್ಟರ್ ಶಶಿಧರ್ ನರೇಂದ್ರ. 10:00 ವಿದ್ವಾನ್ ಬಿ ಹರಿಕುಮಾರ್ ಅವರಿಂದ ಮೃದಂಗ ವಾದನ ಕೇಳುವಿರಿ. ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

ಆತ್ಮೀಕರೆ, ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಇಡೀ ಜಗತ್ತಿಗೆ ಯೋಗವನ್ನು ಪರಿಚಯಿಸಿ ಅದನ್ನು ದಿನವನ್ನಾಗಿ, ಒಂದು ಅಂತಾರಾಷ್ಟ್ರೀಯ ದಿನವನ್ನಾಗಿ ಮಾಡುವಲ್ಲಿ ಭಾರತದ ಪಾತ್ರ ಬಹಳ ದೊಡ್ಡದಿದೆ. ಈ ಯೋಗವು ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಹುಟ್ಟಿಕೊಂಡಂತಹ ಒಂದು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸ. ಇದು ಕೇವಲ ದೈಹಿಕ ವ್ಯಾಯಾಮ ಅಲ್ಲ, ಬದಲಿಗೆ ದೇಹ, ಉಸಿರಾಟ ಮತ್ತು ಮನಸ್ಸನ್ನು ಒಂದುಗೂಡಿಸಿ ಆಂತರಿಕ ಶಾಂತಿ ಮತ್ತು ಸಮತೋಲವನ್ನು ಕಂಡುಕೊಳ್ಳಲಿಕ್ಕೆ ಒಂದು ಜೀವನ ವಿಧಾನವಾಗಿದೆ ಈ ಯೋಗ. ಈ ಯೋಗ ಎಂಬ ಪದ ಸಂಸ್ಕೃತದ ಯುಜ್ ಎಂಬ ಮೂಲದಿಂದ ಬಂದಿದೆ. ಇದರ ಅರ್ಥ ಸೇರಿಸುವುದು, ಒಗ್ಗೂಡಿಸುವುದು ಅಥವಾ ಕೂಡಿಸು ಅಂಥೇಳಿ ಬರುತ್ತೆ. ಇನ್ನುಳಿದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಗೀತೆಯ ನಂತರ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಕನ್ನಿಮೂಲ ಗಣಪತಿ, ಧ್ವನಿ SP ಬಾಲಸುಬ್ರಹ್ಮಣ್ಯಂ.

ಕೇಳಿದ್ರೆ ಗೀತಾರಾಧನವನ್ನು ಕೇಳ್ತಾ ಇದ್ದೀರಿ. ಯೋಗ ದಿನಾಚರಣೆ ಬಗ್ಗೆ ಕುರಿತು ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀವಿ. ಈ ಯೋಗದ ಪ್ರಮುಖ ಅಂಶಗಳನ್ನು ಗುರುತಿಸೋದಾದರೆ ಆಸನಗಳು, ಭಂಗಿಗಳು ಬರ್ತಾವೆ ಕೆಲವು. ದೈಹಿಕ ಸಾಮರ್ಥ್ಯ ಮತ್ತು ನಮ್ಯತೆ ಮತ್ತು ಶಕ್ತಿಯನ್ನು ಹೆಚ್ಚಿಸುವ ವಿವಿಧ ಭಂಗಿಗಳವು. ಇನ್ನು ಪ್ರಾಣಾಯಾಮ ಉಸಿರಾಟದ ನಿಯಂತ್ರಣದ ಮೂಲಕ ಶ್ವಾಸಕೋಶ ಮತ್ತು ನರಮಂಡಲವನ್ನು ಸದೃಢಗೊಳಿಸುತ್ತೆ. ಧ್ಯಾನ ಮನಸ್ಸನ್ನು ಏಕಾಗ್ರತೆಯಲ್ಲಿಟ್ಟು ಒತ್ತಡವನ್ನು ಕಡಿಮೆ ಮಾಡಿ ಮಾನಸಿಕ ಸ್ಪಷ್ಟತೆಯನ್ನು ಚೈತನ್ಯವನ್ನು ಕೊಡುತ್ತೆ ಈ ಯೋಗ. ಗಮನಿಸಿ, ಈ ಬೆಳಿಗ್ಗೆ 6:30 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನೇರ ಪ್ರಸಾರ ಆಗ್ತಾ ಇದೆ. ತಾವೆಲ್ಲ ಕೇಳಿ ಮತ್ತು ಯೋಗಾಭ್ಯಾಸವನ್ನು ಮಾಡಿ. ಈಗ ಬಸವೇಶ್ವರರ ಒಂದು ವಚನ ಮಾಡುವ ಆತ, ಧ್ವನಿ SL ವೇಣುಗೋಪಾಲ್.

0: ಅಂದ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು.

0: ಸುಧಾರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ!
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆತ್ಮೀಯ ಕೇಳಿದರೆ, ಇದುವರೆಗೆ ಗೀತಾರಾಧನಾ ಭಕ್ತಿಗೀತೆಗಳನ್ನು ಕೇಳಿದ್ರಿ. ಸಮಯ 6:30 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನೇರ ಪ್ರಸಾರ.

ಕೋಲ್ಕತ್ತಾದಲ್ಲಿ ನಡೆಯಲಿರುವ 2026ರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ನಾಡಿನಾದ್ಯಂತ ಜನೋತ್ಸಾಹದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶವೇ ಯೋಗ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ರಾಜ್ಯದ 8 ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇಂದು ನೀಟ್ ಯುಜಿ ಮರುಪರೀಕ್ಷೆ, 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ನಿರೀಕ್ಷೆ. ಈಗ ವಾರ್ತೆಗಳ ವಿವರ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ ಇಂದು ದೇಶಾದ್ಯಂತ 2,500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಬೆಳಗ್ಗೆ 6:30ರಿಂದ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಕೋಟ್ಯಂತರ ಜನ ಆಯ್ದ ಸರಳ 24 ಆಸನಗಳನ್ನು ಪ್ರದರ್ಶಿಸಿದರು. ಕೇಂದ್ರ ಆಯುಷ್ ಸಚಿವಾಲಯದ ನೇತೃತ್ವದಲ್ಲಿ ಯುವಜನ ಸೇವಾ ಸಚಿವಾಲಯದ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯಿತು. 40,000ಕ್ಕೂ ಅಧಿಕ ಜನ ಪಾಲ್ಗೊಂಡು ಸುಲಭವಾದ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೋಲ್ಕತ್ತಾ ಸ್ವಚ್ಛತೆಯೊಂದಿಗೆ ಯೋಗವನ್ನು ಸ್ವಾಗತಿಸಿದ್ದು ಶ್ಲಾಘನೀಯ ಎಂದರು. ಯೋಗ ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶ ಎಂದು ಬಣ್ಣಿಸಿದ ಪ್ರಧಾನಮಂತ್ರಿ, ಇಡೀ ಜೀವನವೇ ಒಂದು ಯೋಗ ಎಂದ ಮಹರ್ಷಿ ಶ್ರೀ ಅರವಿಂದರನ್ನು ವಿಶೇಷವಾಗಿ ಉಲ್ಲೇಖಿಸಿ, ಯೋಗ ನಮ್ಮ ಶಾರೀರಿಕ ಸ್ವಾಸ್ಥ್ಯದ ಮಾರ್ಗವನ್ನು ಮಾನಸಿಕ ಸ್ವಾಸ್ಥ್ಯದ ಮೂಲಕ ದರ್ಶಿಸುತ್ತದೆ ಎಂದರು.
1: कि मनुष्य की पहचान अलग अलग रहने में नहीं बल्कि अपने आस पास की दुनिया से जुड़ने में है. यही जुड़ाव योग का मूल भाव है. महर्षि अरविंद भी कहते थे हमारा पूरा जीवन योग है, चाहे हमें इसका बोध हो या न हो. योग जब स्वभाव में आता है तो वो मानवीय एकता का आधार बन जाता है. साथियों, योग केवल शारीरिक श्रम का साधन नहीं है. योग किसी एक आयु वर्ग के लिए सीमित भी नहीं है. भारत में हम जानते हैं और देखते आए हैं, योग मानव के जीवन का चेतना के साथ, ऊर्जा के साथ एक प्रकाश भी है.
0: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಕೇಂದ್ರ ಸಂಸ್ಕೃತಿ ಸಚಿವಾಲಯ, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ಸಹಯೋಗದಲ್ಲಿ ದೇಶದ ಪ್ರಮುಖ 100 ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪ್ರಾಮುಖ್ಯತೆಯ ಸ್ಥಳಗಳಲ್ಲಿ ವಿಶೇಷ ಯೋಗ ಪ್ರದರ್ಶನ ಆಯೋಜಿಸಿತ್ತು. ಲಕ್ಷಾಂತರ ಯೋಗಪಟುಗಳು, ಯೋಗಾಸಕ್ತರು ಬೆಳಗ್ಗೆ ಶುಭ್ರ ವೇಷಧಾರಿಗಳಾಗಿ ಚಿತ್ತವೃತ್ತಿ ನಿರೋಧದ ಯೋಗಾಸನಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು. ಕರ್ನಾಟಕದ 8 ಪ್ರಮುಖ ಐತಿಹಾಸಿಕ ತಾಣಗಳಾದ ಬಾಗಲಕೋಟೆ ಜಿಲ್ಲೆಯ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ವಿಜಯಪುರ, ಹಾಸನ ಜಿಲ್ಲೆಯ ಹಳೆಬೀಡು, ವಿಜಯನಗರ ಜಿಲ್ಲೆಯ ಹಂಪಿ, ಬೆಂಗಳೂರು ಸೇರಿದಂತೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಯೋಗ ಕಾರ್ಯಕ್ರಮಗಳು ಸಹಸ್ರಾರು ಯೋಗಾಸಕ್ತರ ಯೋಗ ಪ್ರದರ್ಶನದೊಂದಿಗೆ ಯಶಸ್ವಿಯಾಗಿ ಜರುಗಿದವು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಆನೆಲಾಯದ ಬಳಿ ಯೋಗ ಪ್ರದರ್ಶನ ನಡೆಯಿತು ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾ ಎಸ್ಎಂ ದೇವರಾಜ್, ಪ್ರದೇಶ ಸಮಾಚಾರಕ್ಕಾಗಿ

0: ಮಾಹಿತಿ ನೀಡಿ, ವಿಶ್ವ ಪರಂಪರೆಯ ತಾಣಗಳಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಯವರೆಗೆ ಯೋಗ ಪ್ರದರ್ಶನ ಹಾಗೂ ಯೋಗಾಭ್ಯಾಸಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಈ ಕುರಿತು ವಿಜಯನಗರದ ನಮ್ಮ ಪ್ರತಿನಿಧಿಯಿಂದ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ.
1: ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ 12 ಪ್ರವಾಸಿ ತಾಣಗಳನ್ನು ಯೋಗ ಪ್ರದರ್ಶನಕ್ಕೆ ಗುರುತಿಸಿದ್ದು, ಅದರಲ್ಲಿ ಹೊಸಪೇಟೆ ಬಳಿಯ ವಿಶ್ವ ಪರಂಪರಾ ತಾಣವಾದ ಹಂಪಿಯೂ ಒಂದು ಎಂಬುದು ಜಿಲ್ಲೆಯ ಹೆಮ್ಮೆಯಾಗಿದೆ. ಹಾಗೆ ಹಂಪಿಯ ಅನೇಲಾಯದ ಬಳಿಯ ಹಚ್ಚ ಹಸುರಿನ ಬಯಲು ಪ್ರದೇಶದಲ್ಲಿ ಯೋಗ ಪ್ರದರ್ಶನ ನಡೆಯಿತು. ಪತಂಜಲಿ ಯೋಗ ಪೀಠದ ಕೊಪ್ಪಳ ಜಿಲ್ಲಾ ಪ್ರಭಾರಿ ವೆಂಕಟೇಶ್ ವಾಸಿ ಅವರ ನೇತೃತ್ವದಲ್ಲಿ ಯೋಗ ಪ್ರದರ್ಶನ ದಲ್ಲಿ ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು, ಪುರಾತತ್ವ ಇಲಾಖೆಯ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಸೇರಿದಂತೆ ಒಟ್ಟು 200 ಜನರು ಭಾಗವಹಿಸಿ ಅಂತಾರಾಷ್ಟ್ರೀಯ ಯೋಗ ಪ್ರದರ್ಶನ ನೀಡಿದರು. ಪ್ರದೇಶ ಸಮಾಚಾರಕ್ಕಾಗಿ ಪೂರ್ಣಿಮಾ ದಪ್ತರ್ದಾರ್, ವಿಜಯನಗರ ಜಿಲ್ಲೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ರಾಜ್ಯದ ಪ್ರಧಾನ ಕಾರ್ಯಕ್ರಮ ಇಂದು ಬೆಳಗ್ಗೆ 7 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಜರುಗಿತು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ವಿದ್ಯುಕ್ತ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಹೋದ್ಯೋಗಿಗಳು, ಗಣ್ಯರು ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಸರಳವಾದ 24 ಯೋಗಾಸನಗಳನ್ನು ಪ್ರದರ್ಶಿಸಿದರು. ಶಾಸಕ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆ ವಹಿಸಿದ್ದರು. 2000ಕ್ಕೂ ಹೆಚ್ಚು ಯೋಗ ಸಾಧಕರು ಹಾಗೂ ಯೋಗಪಟುಗಳು ಪಾಲ್ಗೊಂಡಿದ್ದರು. 40 ನಿಮಿಷಗಳ ಯೋಗಾಸನದ ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು. ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಯೋಗಾಭ್ಯಾಸ ಮೈಗೂಡಿಸಲು ವೈಬ್ರೇಕ್ ಎಂಬ ಆಪ್ ಅನ್ನು ರೂಪಿಸಲಾಗಿದೆ. ತನ್ಮೂಲಕ ಯೋಗಾಭ್ಯಾಸಕ್ಕೆ ಪ್ರೇರೇಪಿಸಲಾಗುತ್ತಿದೆ ಎಂದು ಆಯುಷ್ ಇಲಾಖೆಯ ರಾಯಚೂರು ಜಿಲ್ಲೆಯ ಅಧಿಕಾರಿ ಡಾ ಶಂಕರ್ ಗೌಡ ತಿಳಿಸಿದ್ದಾರೆ. ಯೋಗದ ಮಹತ್ವವನ್ನು ಸಾರಲು ಹಾಗೂ ನಿತ್ಯ ಯೋಗಾಭ್ಯಾಸಕ್ಕಾಗಿ ಬೆಳಗ್ಗೆ 5:30-6:30 ಯೋಗಾಭ್ಯಾಸದ ಕಾರ್ಯಕ್ರಮಗಳನ್ನು ರಾಯಚೂರು ಜಿಲ್ಲೆಯಾದ್ಯಂತ ಆಯೋಜಿಸಲಾಗುವುದು ಎಂದರು. ನಾಳೆ 22ರಿಂದ 2027ರ ಜೂನ್ 21ರವರೆಗೆ ವರ್ಷಪೂರ್ತಿ ರಾಜ್ಯಾದ್ಯಂತ ಯೋಗಾಭ್ಯಾಸ ಹಾಗೂ ಯೋಗ ಪ್ರಚಾರದ ವಿಶೇಷ ಕಾರ್ಯಕ್ರಮ ಅನುಷ್ಠಾನಗೊಳ್ಳಲಿದೆ ಎಂದು ಹೇಳಿದರು. ವೈದ್ಯಕೀಯ ಕೋರ್ಸ್ಗಳ ಅಧ್ಯಯನಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆ ಇಂದು ದೇಶಾದ್ಯಂತ ನಡೆಯಲಿದೆ. ದೇಶದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ ಏಕಕಾಲಕ್ಕೆ 2:00 5:30 ನೀಟ್ ಪರೀಕ್ಷೆ ನಡೆಯಲಿದೆ. ಒಟ್ಟು 22,79,000 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ತಿಳಿಸಿದೆ. ನೀಟ್ ಪರೀಕ್ಷೆ ಹಿನ್ನೆಲೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮತ್ತು ಆದ್ಯತೆ ನೀಡಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕೊಂಕಣ ರೈಲ್ವೆಯ ಮೂಲಭೂತ ಅಗತ್ಯತೆಗಳ ಸಮಗ್ರ ಅಭಿವೃದ್ಧಿಗಾಗಿ 7,000 ಕೋಟಿ ರೂಪಾಯಿಗಳ ಪ್ರಸ್ತಾವವನ್ನು ಕೇಂದ್ರಕ್ಕೆ ಸಲ್ಲಿಸಲಾಗಿದೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ರೈಲು ನಿಲ್ದಾಣದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ನೂತನ ಪ್ಲಾಟ್ಫಾರಂ ಉದ್ಘಾಟಿಸಿ ಕಾಚಿಗುಡ ಕುಮಟಾವರೆಗೆ ವಿಸ್ತರಿಸಿರುವ ರೈಲು ಸೇವೆಗೆ ಹಸಿರು ಧ್ವಜ ತೋರಿ ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆ ಮುಧೋಳದ ಶ್ರೀ ಮೃತ್ಯುಂಜಯ ಅಪ್ಪಗಳವರ ಅಪಾರ ಕನ್ನಡ ಪ್ರೀತಿ ಹಾಗೂ ಕಳಕಳಿಯಿಂದ ಇಂದು ಸೋಲಾಪುರದಲ್ಲಿ ಕನ್ನಡ ಸಂಪದ್ಭರಿತವಾಗಿ ಬೆಳೆದಿದೆ ಎಂದು ಸೋಲಾಪುರದ ಕಿರೀಟೇಶ್ವರ ಮಠದ ಸ್ವಾಮಿನಾಥ ಸ್ವಾಮೀಜಿ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಹುತಾತ್ಮ ಸ್ಮೃತಿ ಮಂದಿರದ ಸೊನ್ನಲಗಿ ಸಿದ್ದರಾಮ ಸಭಾಂಗಣ ಮತ್ತು ವಾರದ ಮಲ್ಲಪ್ಪನವರ ವೇದಿಕೆಯಲ್ಲಿ ಆಯೋಜಿಸಿದ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ ಪ್ರತಿನಿಧಿಗಳ 10ನೇ ಮಹಾಮೇಳವನ್ನು

0: ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ಜನಮನ್ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ರಾಮಕುಂಜ ಪೆರಾಬೆ ಅಲಂಕಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಕ್ಕಾಲು ಕೊರಗ ಕಾಲೋನಿಯಲ್ಲಿ 2,75,00,000 ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾದ ರಸ್ತೆಯನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಬ್ರಿಜೇಶ್ ಚೌಟ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ನಾಡಿನಾದ್ಯಂತ ಜನೋತ್ಸಾಹದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶವೇ ಯೋಗ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ರಾಜ್ಯದ 8 ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇಂದು ನೀಟ್ ಯುಜಿ ಮರುಪರೀಕ್ಷೆ, 22,00,000 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ನಿರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 9:05.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈಗ ಚಿತ್ರಗೀತೆಗಳನ್ನು ಕೇಳೋಣ. ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಯೋಗದಲ್ಲಿ ಸಾಧನೆ ಮಾಡಿದ ಶಿವಮೊಗ್ಗದ ಡಾಕ್ಟರ್ ರುದ್ರ ಆದ್ಯ ಅವರೊಡನೆ ನಡೆಸಿದ ಸಂದರ್ಶನ ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 9:35 ಪ್ರಸಾರವಾಗಲಿದೆ. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಅಣ್ಣಯ್ಯ ಚಿತ್ರದ ಗೀತೆ, ಧ್ವನಿ SP ಬಾಲಸುಬ್ರಹ್ಮಣ್ಯಂ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.

0: ಎಸ್ಜೆಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ. ಅರೇ ವಾಹ್!
2: ಅಪರಿಚಿತ ಲಿಂಗ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಕೇಳಿದರೆ ಗಮನಿಸಿ, ಈ ಬೆಳಿಗ್ಗೆ 9:35 12ನೇ ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ಯೋಗದಲ್ಲಿ ಸಾಧನೆ ಮಾಡಿದ ಶಿವಮೊಗ್ಗದ ಡಾಕ್ಟರ್ ರುದ್ರಾರಾಧ್ಯ ಅವರೊಡನೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಹೆಚ್ಎಂ. ಇನ್ನು ಈ ಬೆಳಿಗ್ಗೆ 10:05 ಹಾಡು ಮಾತಾಡು ಇಂದಿನ ವಿಶೇಷ ಕತೆ ಪ್ರಸಾರ ಆಗಬೇಕಾಗಿತ್ತು. ಆದರೆ ಇವತ್ತು ಅಪ್ಪನ ದಿನ ಅಂತ್ರಿ, ನೂರಾರು ಕತೆಗಳನ್ನು ಹುಟ್ಟಾಕಬಲ್ಲ ಅಪ್ಪ

ಅಪ್ಪನ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ನನ್ನಪ್ಪ ನನ್ನ ಹೀರೋ. ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋ ಜೊತೆಗೆ ನೇರವಾಗಿ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 2007042 2007042. ಭದ್ರಾವತಿಯಿಂದ ಹೊರಗಡೆ ಕರೆ ಮಾಡುವವರಿಗೆ STD ಕೋಡ್ ಸಂಖ್ಯೆ 08282. ಇನ್ನೊಮ್ಮೆ ಫೋನ್ ಸಂಖ್ಯೆ 200704. 5:05 ಕಾಯ್ತಾ ಇರ್ತೇನೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾರ್ತೆಗಳು ಕೇಳೋಣ.

0: ಸಾಮೂಹಿಕ ಹಬ್ಬವಾಗಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಸುಗಮ ಪಾರದರ್ಶಕ ಪ್ರಕ್ರಿಯೆಗೆ ಎನ್ಡಿಎ ಸಂಪೂರ್ಣ ಸಿದ್ಧತೆ. ಕೋಲ್ಕತ್ತಾದಲ್ಲಿ ಇಂದು ಸ್ವದೇಶಿ ನಿರ್ಮಿತ 3 ಯುದ್ಧ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಐವರಿ ಕೋಸ್ಟ್ ವಿರುದ್ಧ ಜಯಗಳಿಸಿ ನಾಕೌಟ್ ಹಂತಕ್ಕೇರಿದ ಜರ್ಮನಿ. ವಾರ್ತೆಗಳ ವಿವರ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯಿಂದಾಗಿ ಜೂನ್ 21ರ ಈ ದಿನ ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ನಡೆದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯದ ಅಭಿವ್ಯಕ್ತಿಯಾಗಿದೆ ಎಂದು ಹೇಳಿದ್ದಾರೆ. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದ್ದಾರೆ.
1: 21 ಜೂನ್ ಕಾ ಯೇ ದಿನ ಪೃಥ್ವಿಗೆ ಕುಛ್ ಭೂಭಾಗ ಪರ್ ಸಾಲ ಮೇ ಸಬ್ಸೆ ಲಂಬಿ ಅವಧಿ ಕಾ ದಿನ ಹೋತಾ ಹೈ. ಅಂತಾರಾಷ್ಟ್ರೀಯ ಯೋಗ ದಿವಸ ಕೆ ಕಾರಣ 21 ಜೂನ್ ಕಾ ಯೇ ದಿನ ವಿಶ್ವಕ್ಕೆ ಸಬ್ಸೆ ಬಡೆ ಸಾಮೂಹಿಕ ಉತ್ಸವ ಕಾ ದಿನ ಭೀ ಬನ್ ಗಯಾ ಹೈ. ವಿಶ್ವಕ್ಕೆ ಅಲಗ್ ಅಲಗ್ ಹಿಸ್ಸೋ ಸೆ ಯೋಗ ಕಿ ಏಕ್ ಸೆ ಏಕ್ ಅದ್ಭುತ ತಸ್ವೀರೆ ಆ ರಹಿ ಹೈ. ಪೂರಾ ದೇಶ ಯೋಗ ಕಿ ಊರ್ಜಾ ಸೆ ಚೈತನ್ಯ ಸೆ ಭರಾ ಹುವಾ ನಜರ್ ಆ ರಹಾ ಹೈ.
0: ಮಾನಸಿಕ ಆರೋಗ್ಯದ ಮೂಲಕ ದೈಹಿಕ ಸುಸ್ಥಿತಿಯನ್ನು ಕಂಡುಕೊಳ್ಳಲು ಮತ್ತು ಸಮತೋಲಿತ ಜೀವನ ನಡೆಸಲು ಯೋಗವು ಸಹಾಯ ಮಾಡುತ್ತದೆ. ಯೋಗವನ್ನು ಕೇವಲ ನಿರ್ದಿಷ್ಟ ಸಂದರ್ಭಗಳಿಗೆ ಮಾತ್ರ ಸೀಮಿತಗೊಳಿಸದೆ ಅದನ್ನು ಜೀವನದ ಅವಿಭಾಜ್ಯ ಅಂಗವಾಗಿಸಿಕೊಳ್ಳಬೇಕು ಎಂದು ಪ್ರಧಾನಿ ಕರೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರವು 100 ದಿನಗಳ ಆನ್ಲೈನ್ ಯೋಗ ತರಗತಿಗಳ ಮೂಲಕ ಈ ವರ್ಷ ಯೋಗ 365 ಎಂಬ ಘೋಷಣೆಯನ್ನು ಜನಪ್ರಿಯಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಬಳಿಕ ಪ್ರಧಾನಿ ಯೋಗ ಶಿಷ್ಟಾಚಾರದಂತೆ ಕಾರ್ಯಕ್ರಮವನ್ನು ಮುನ್ನಡೆಸಿದರು. ಕಾರ್ಯಕ್ರಮದ ಸ್ಥಳದಲ್ಲಿ ಸಾವಿರಾರು ಯೋಗಾಸಕ್ತರು ಭಾಗಿಯಾಗಿದ್ದರು. ಭಾರತ ಹಾಗೂ ವಿದೇಶಗಳಿಂದ ಲಕ್ಷಾಂತರ ನಾಗರಿಕರು ವರ್ಚುವಲ್ ಮೂಲಕ ಈ ಆಚರಣೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಆರೋಗ್ಯ, ಸೌಹಾರ್ದತೆ ಮತ್ತು ಸಾಮೂಹಿಕ ಯೋಗಕ್ಷೇಮವನ್ನು ಉತ್ತೇಜಿಸುವ ಜಾಗತಿಕ ಆಂದೋಲನವಾಗಿ ಯೋಗ ಬೆಳೆಯುತ್ತಿರುವ ಪಾತ್ರವನ್ನು ಈ ಕಾರ್ಯಕ್ರಮ ಪುನರುಚ್ಚರಿಸಿದೆ. ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಐತಿಹಾಸಿಕ ಹೆಗ್ಗುರುತುಗಳು ಮತ್ತು ಯೋಗ ಸಂಪ್ರದಾಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ದೇಶದ 100 ಪ್ರಮುಖ ಐತಿಹಾಸಿಕ ಸ್ಥಳಗಳಲ್ಲಿ ವಿಶೇಷ ಯೋಗ ಆಚರಣೆಗಳನ್ನು

0: ಆಯೋಜನೆ ಮಾಡಿದೆ. ಈ ಉಪಕ್ರಮದ ಭಾಗವಾಗಿ ನವದೆಹಲಿಯ ಕೆಂಪುಕೋಟೆ, ಕರ್ನಾಟಕದ ಹಂಪಿ, ಉತ್ತರಾಖಂಡದ ಹರಿದ್ವಾರ, ಒಡಿಶಾದ ಕೊನಾರ್ಕ್, ತಮಿಳುನಾಡಿನ ಮಹಾಬಲಿಪುರಂ, ಮಹಾರಾಷ್ಟದ ಮುಂಬೈ, ಬಿಹಾರದ ನಲಂದ, ಗುಜರಾತ್ನ ಅಹಮದಾಬಾದ್, ಉತ್ತರ ಪ್ರದೇಶದ ಸಾರನಾಥ್, ಲಡಾಖ್ನ ಲೇಹ್, ತೆಲಂಗಾಣದ ಹೈದರಾಬಾದ್ ಮತ್ತು ಅಸ್ಸಾಂನ ಸಿಲ್ಚಾರ್ ಸೇರಿದಂತೆ ದೇಶದ 12 ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಆಚರಣೆಗಳು ನಡೆದಿವೆ. ಜಾಗತಿಕ ಮಟ್ಟದಲ್ಲಿಯೂ ಈ ಆಚರಣೆ ವ್ಯಾಪಕವಾಗಿದ್ದು ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿಯ ಐಸಿಸಿಆರ್ ಸಮನ್ವಯದೊಂದಿಗೆ ವಿದೇಶಗಳಲ್ಲಿರುವಂತಹ 210 ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ವಿಶ್ವದಾದ್ಯಂತ ಸುಮಾರು 2,500 ಸ್ಥಳಗಳಲ್ಲಿ ಯೋಗ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿವೆ. 12ನೇ ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಇಂದು ಕರ್ನಾಟಕದ ವಿಧಾನಸೌಧ ಎದುರು ಆಯೋಜನೆ ಮಾಡಲಾಗಿದ್ದಂತಹ ರಾಜ್ಯ ಮಟ್ಟದ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಈ ವೇಳೆ ರಾಜ್ಯಪಾಲರು ಯೋಗಾಸಕ್ತರೊಂದಿಗೆ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡರು. ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿಯೂ ಕೂಡ ಯೋಗ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಕೇಂದ್ರದ ಎಂಎಸ್ಎಂಇ ಮತ್ತು ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆಯನ್ನು ನೀಡಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಇಂದು ನಡೆದ ರಾಜ್ಯಮಟ್ಟದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಯೋಗ ದಿನದ ಆಚರಣೆಯ ನಂತರ ರಾಷ್ಟಪತಿಗಳು ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯಕ್ಕೆ ಭೇಟಿಯನ್ನು ನೀಡಲಿದ್ದು ಅಲ್ಲಿ ಆಯೋಜನೆ ಮಾಡಲಾಗಿರುವ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಇದೇ ವೇಳೆ ಅವರು ಸ್ಥಳೀಯ ಸಹಾರಿಯ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಉಸ್ತುವಾರಿ ಸಿಬ್ಬಂದಿ ಹಾಗೂ ಉದ್ಯಾನವನದ ಕ್ಷೇತ್ರ ಕಾರ್ಯಪಡೆಯ ಸಿಬ್ಬಂದಿಯ ಜೊತೆಗೆ ವಿಶೇಷ ಸಂವಾದ ನಡೆಸಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಮುನ್ನಾ ದಿನವಾದ ನಿನ್ನೆ ಹಲವಾರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಯೋಗಾಸಕ್ತರು ದೊಡ್ಡ ಸಂಖ್ಯೆಯಲ್ಲಿ ಒಟ್ಟುಗೂಡಿ ಯೋಗಾಭ್ಯಾಸ ನಡೆಸಿದ್ದಾರೆ. ಕೆನಡಾದ ಟೊರೊಂಟೋದಲ್ಲಿರುವಂತಹ ಒಂಟಾರಿಯೋ ಶಾಸನಸಭೆಯ ಮುಂಭಾಗದಲ್ಲಿ ಸರ್ಕಾರಿ ಪ್ರತಿನಿಧಿಗಳು ಹಾಗೂ ರಾಜತಾಂತ್ರಿಕ ಅಧಿಕಾರಿಗಳು ಯೋಗಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬ್ರೆಜಿಲ್ನ ಭವ್ಯವಾದ ಫೋರ್ಸ್ ದೋ ಇಗುವಾಸ್ ಜಲಪಾತದ ಬಳಿ ಭಾರತದ ರಾಯಭಾರಿ ದಿನೇಶ್ ಭಾಟಿಯಾ ನೇತೃತ್ವದಲ್ಲಿ ವಿಶೇಷ ಯೋಗ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇತ್ತ ಡೆನ್ಮಾರ್ಕ್ನ ಆರ್ಹಸ್ನ ಡೋಕ್ ಒಂದರಲ್ಲಿ ನಡೆದ ಆಚರಣೆಯಲ್ಲಿ ರಾಯಭಾರಿ ಮನೀಶ್ ಪ್ರಭಾತ್ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಡೆನ್ಮಾರ್ಕ್ ಪ್ರಧಾನಿ ಮೆಟ್ರೆ ಫ್ರೆಡೆರಿಕ್ಸನ್ ಅವರಿಗೆ ಬರೆದಿದ್ದ ಪತ್ರವನ್ನು ವಾಚನ ಮಾಡಿದರು. ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿರುವಂತಹ ಐತಿಹಾಸಿಕ ಲಿಂಕನ್ ಮೆಮೋರಿಯಲ್ ಬಳಿ ನೂರಾರು ಜನರು ಒಟ್ಟಿಗೆ ಸೇರಿ ಯೋಗ ದಿನವನ್ನು ಆಚರಣೆ ಮಾಡಿದರು. ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇಂದು ಮಧ್ಯಾಹ್ನ ಜರುಗಲಿದೆ. ಭಾರತದಾದ್ಯಂತ 551 ನಗರಗಳಲ್ಲಿ ಹಾಗೂ ವಿದೇಶಗಳ 14 ನಗರಗಳಲ್ಲಿ ಒಟ್ಟು 22,000 ಹೆಚ್ಚು ಅಭ್ಯರ್ಥಿಗಳಿಗಾಗಿ ಈ ಮರುಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಪರೀಕ್ಷೆಯು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಪ್ರಸ್ತುತ ಪರೀಕ್ಷೆಯನ್ನು ಇಂಗ್ಲಿಷ್ ಮತ್ತು 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಗುತ್ತಿದೆ. ಪರೀಕ್ಷೆಯ ಮುನ್ನ ದಿನವಾದ ನಿನ್ನೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜಾಮರ್ಗಳು, ಸಿಸಿಟಿವಿ ತಪಾಸಣಾ ಸಿಬ್ಬಂದಿ ಮತ್ತು ಬಯೋಮೆಟ್ರಿಕ್ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ಪರಿಶೀಲಿಸಲು ದೇಶದಾದ್ಯಂತ ಅಣಕು ಪ್ರಕ್ರಿಯೆ ನಡೆಸಿತು. ಪರೀಕ್ಷೆಯನ್ನು ಅತ್ಯಂತ ಸುಗಮ, ನ್ಯಾಯಸಮ್ಮತ ಮತ್ತು ಪಾರದರ್ಶಕವಾಗಿ ನಡೆಸಲು ತಾನು ಸಂಪೂರ್ಣವಾಗಿ ಸಿದ್ದವಿರುವುದಾಗಿ ಎನ್ಟಿಎ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಲ್ಲಿ ಇಂದು ದೇಶೀಯ ನಿರ್ಮಿತ 3 ಯುದ್ದ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಐಎನ್ಎಸ್ ದುನಗಿರಿ ನೌಕೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ಸುಸಜ್ಜಿತವಾಗಿದ್ದು ಮಧ್ಯಮ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಒಳಗೊಂಡಿದೆ. ಐಎನ್ಎಸ್ ಸಂಶೋಧಕ್ ನೌಕೆಯನ್ನು ಕರಾವಳಿಯ ಆಳ ನೀರಿನ ಜಲನಕ್ಷೆ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ. ಐಎನ್ಎಸ್ ಅಗ್ರಯ ನೌಕೆ ಸಬ್ಮೇರಿಯನ್ ನಿರೋಧಕವಾಗಿದ್ದು ಕರಾವಳಿ ರಕ್ಷಣೆಗೆ ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆಗಳಿಗೆ ಬೇಕಾದ 75%ಕ್ಕೂ ಅಧಿಕ ಪ್ರಮಾಣದ ಉಪಕರಣಗಳನ್ನು 200ಕ್ಕೂ ಅಧಿಕ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಂದ ಪಡೆದು ನಿರ್ಮಿಸಿರುವುದು ವಿಶೇಷವೆನಿಸಿದೆ. ಕೆನಡಾದ ಟೊರೊಂಟೋದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಐವರಿ ಕೋಸ್ಟ್ ಅನ್ನು 2-1 ಗೋಲುಗಳಿಂದ ಸೋಲಿಸಿ ಪಂದ್ಯಾವಳಿಯಲ್ಲಿ ನಾಕೌಟ್ ಹಂತದಲ್ಲಿ ಸ್ಥಾನ ಗಳಿಸಿತು. ಜರ್ಮನಿಯ ಪರವಾಗಿ ಡೆನಿಚ್ ಉಂಡಾವ್ 2 ಗೋಲುಗಳನ್ನು ಗಳಿಸಿದರು. ಇಂದು

0: ಕನ್ಸಾನ್ ನಗರದಲ್ಲಿ ಇಕ್ವೆಡಾರ್ ಮತ್ತು ಕ್ಯೂರಸಾವ್ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಚೆನ್ನೈನ ಚಿದಂಬರ್ ಕ್ರೀಡಾಂಗಣದಲ್ಲಿ ನಡೆದಂತಹ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ ಏಕದಿನ ಕ್ರಿಕೆಟ್ ಸರಣಿಯ ಮೂರನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ವಿರುದ್ದ ಭಾರತ 9 ವಿಕೆಟ್ಗಳ ಭರ್ಜರಿ ಜಯದೊಂದಿಗೆ ಸರಣಿಯನ್ನು 3-0 ಅಂತರದಲ್ಲಿ ಗೆದ್ದುಕೊಂಡಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತ ಆಫ್ಘಾನಿಸ್ತಾನ ನೀಡಿದ 219 ರನ್ಗಳ ಗುರಿಯನ್ನು ಕೇವಲ 28.4 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ ಕ್ರಮಿಸಿ ಗೆಲುವು ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ, ದೇಶ ವಿದೇಶಗಳಲ್ಲಿ ಯೋಗ ಸಂಭ್ರಮ. ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಸುಗಮ ಪಾರದರ್ಶಕ ಪ್ರಕ್ರಿಯೆಗೆ ಎನ್ಟಿಎ ಸಂಪೂರ್ಣ ಸಿದ್ಧತೆ. ಕೋಲ್ಕತ್ತಾದಲ್ಲಿ ಇಂದು ಸ್ವದೇಶಿ ನಿರ್ಮಿತ 3 ಯುದ್ಧ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಐವರಿ ಕೋಸ್ಟ್ ವಿರುದ್ಧ ಜಯಗಳಿಸಿ ನಾಕೌಟ್ ಹಂತಕ್ಕೇರಿದ ಜರ್ಮನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು ಕೆಳಗಡೆ ಗೀತೆಗಳನ್ನ ಕೇಳೋಣಂತೆ. ಹಾಗೆ ಗಮನಿಸಿ, ಬೆಳಿಗ್ಗೆ 9:35 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಯೋಗದಲ್ಲಿ ಸಾಧನೆ ಮಾಡಿದ ಶಿವಮೊಗ್ಗದ ಡಾಕ್ಟರ್ ರುದ್ರಾರಾಧ್ಯ ಅವರೊಡನೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಹೆಚ್ಎಂ. ಇನ್ನು ಈ ಬೆಳಿಗ್ಗೆ 10:05 ಹಾಡು ಮಾತಾಡು. ಇಂದಿನ ವಿಶೇಷ ಭಾನುವಾರ ಕತೆ. ಆದರೆ ಇವತ್ತು ಅಪ್ಪಂದಿನ ದಿನ ಅಂತ್ರಿ. ಅಪ್ಪ ಕುಟುಂಬಕ್ಕಾಗಿ ಸವಿಸಿದ ಹಾದಿ ಅದೆಷ್ಟೋ, ತ್ಯಾಗ, ಪರಿಶ್ರಮ, ಮೌನ, ಇವೆಲ್ಲ ಒಟ್ಟು ಮತ್ತ ಅಪ್ಪ. ಅಪ್ಪ ಒಂದೊಂದು 100 ಕತೆಗಳಾಗುತ್ತೆ ಅಪ್ಪನ ಬಗ್ಗೆ ಹೇಳ್ತಾ ಹೋದ್ರೆ. ಹಾಗಾದರೆ ನನ್ನಪ್ಪ ನನ್ನ ಹೀರೋ, ಈ ವಿಷಯ ಕುರಿತು ಕರೆ ಮಾಡೋದ್ರ ಮೂಲಕ, ನನ್ನಪ್ಪ ನನ್ನ ಹೀರೋ ಈ ವಿಷಯ ಕುರಿತು ಕರೆ ಮಾಡೋದ್ರ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ವಿಶೇಷವಾದ ಕಥೆಯನ್ನೇ ಕಟ್ಟಬಹುದು. ಹಾಗಾದರೆ ನಮ್ಮ ದೂರವಾಣಿ ಸಂಖ್ಯೆ 200704. ಭದ್ರಾವತಿಯಿಂದ ಹೊರಗಡೆಯಿಂದ ಕರೆ ಮಾಡುವವರಿಗೆ STD ಕೋಡ್ ಸಂಖ್ಯೆ 08282. ನಮ್ಮ ಫೋನ್ ಸಂಖ್ಯೆ 200704. ಈ ಕಾರ್ಯಕ್ರಮ ಈ ಬೆಳಿಗ್ಗೆ 10:05. ಈಗ ಮಿಕ್ಸ್ ಮೆಲೋಡಿಯಲ್ಲಿ ಮೊದಲ ಗೀತೆ ನಿಮಗಾಗಿಯೇ.

ಅಪ್ಪನ ಹೆಗಲು ಯಾರು ಮೆರೀಲಿಕ್ಕೆ ಸಾಧ್ಯ ರೀ? ನಾವು ಸಣ್ಣವರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ಯಾವ ಹಂತದಲ್ಲಾದರೂ ಕೂಡ ತಂದೆ ಮಕ್ಕಳಿಗೆ ಒಳ್ಳೆಯದನ್ನೇ ಹಾರೈಸ್ತಾರೆ. ಅಫ್ಕೋರ್ಸ್ ತಂದೆ ತಾಯಿ ಇಬ್ಬರೂ ಕೂಡ ಮಕ್ಕಳಿಗೆ ಒಳ್ಳೆಯದನ್ನೇ ಹಾರೈಸ್ತಾರೆ. ಮಕ್ಕಳು ಅಪ್ಪಿತಪ್ಪಿ ಕೆಟ್ಟದನ್ನು ಮಾಡ್ಬೋದು, ಕ್ಷಮಿಸುವ ಗುಣ ಇರೋದು ತಂದೆ ತಾಯಿಗಳಿಗೆ, ಸರಿ ದಾರಿ ತರುವಂಥ ಪ್ರಯತ್ನ ಮಾಡೋದು ತಂದೆ ತಾಯಿ. ವಿಶೇಷವಾಗಿ ತಂದೆ ಮಕ್ಕಳಿಗೋಸ್ಕರ, ಸಂಸಾರಕ್ಕೋಸ್ಕರ ತನ್ನ ಇಡೀ ಜೀವನವನ್ನು ಮೌನಿಯಾಗಿ ಸವಿಸ್ತಾನೆ. ಸೊ ಇವತ್ತು ವಿಶ್ವ ಅಪ್ಪಂದಿರ ದಿನದ ಶುಭಾಶಯಗಳು. ಅಪ್ಪನಿದ್ರೆ ಆನೆ ಬಲ, ಅಪ್ಪನೆಂದರೆ ಆತ್ಮಬಲ. ಭಾರ ಹೊರುವುದರಲ್ಲಿ ಅಪ್ಪ ಅಕ್ಷರಶಃ ಭೂಮಿ, ಸತ್ಯ ಅಲ್ವೇನ್ರಿ? ಹಾಗಾದರೆ ಅಪ್ಪಂದಿರ ದಿನದ ಶುಭಾಶಯಗಳು ತಮ್ಮೆಲ್ಲರಿಗೂ. ಹಾಗೇ ನನ್ನ ಅಪ್ಪ ನನ್ನ ಹೀರೋ. ಇವತ್ತು ಬೆಳಿಗ್ಗೆ 10:05 ಹಾಡು ಮಾತಾಡಿ, ಇವತ್ತು ಭಾನುವಾರ ಕತೆ ಕಟ್ಟಬೇಕಿತ್ತು, ಆದರೆ ಅಪ್ಪನ ಇಡೀ ಪರಿಶ್ರಮ, ತ್ಯಾಗ, ಆತನ ಮೌನ ಇವೆಲ್ಲವೂ ಕೂಡ ನೂರಾರು ಕತೆಗಳನ್ನು ಕಟ್ಟುತ್ತೆ. ನನ್ನ ಅಪ್ಪ ನನ್ನ ಹೀರೋ ಅಪ್ಪನ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಕರೆ ಮಾಡೋದ್ರ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳಿ ಈ ಬೆಳಿಗ್ಗೆ 10:05. ನಮ್ಮ ದೂರವಾಣಿ ಸಂಖ್ಯೆ 200-7004 200-7004. ಇನ್ನೊಮ್ಮೆ ಹೇಳ್ಬಿಡ್ತೀನಿ, 200-7004. ಭದ್ರಾವತಿಯಿಂದ ಹೊರಗಡೆಯಿಂದ ಕರೆ ಮಾಡುವವರಿಗೆ STD ಕೋಡ್ ಸಂಖ್ಯೆ 08282-08282. ಈಗ ಮಿಕ್ಸ್ ಮೆಲೋಡಿಯಲ್ಲಿ ಇನ್ನೊಂದು ಗೀತೆಯನ್ನು ಕೇಳೋಣ, ನಂತರ ದಿನ ವಿಶೇಷತೆ ಮತ್ತೇನಿದೆ ನೋಡೋಣಂತೆ.

ಆತ್ಮೀಯ ಕೇಳುಗರೆ, ದಿನ ವಿಶೇಷದ ಜೊತೆಗೆ ಹಾಡುಗಳನ್ನು ಕೇಳ್ತಾ ಇದ್ವಿ. ಈಗಾಗಲೇ ಬೆಳಿಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಇಂದು ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನ ಅಂಥೇಳಿ ಬೆಳಗಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇಡೀ ಜಗತ್ತಿಗೆ ಯೋಗವನ್ನು ಪರಿಚಯಿಸಿಕೊಟ್ಟಿದ್ದು ಭಾರತ. ಪತಂಜಲಿ ಮಹರ್ಷಿ ಸೇರದಂತೆ ಪ್ರಾಚೀನ ಕಾಲದಿಂದನೂ ವಿವಿಧ ಋಷಿಮುನಿಗಳ ಒಂದು ಕೊಡುಗೆ ಈ ಯೋಗ. ನಮ್ಮ ದೇಹ ಮನಸ್ಸನ್ನು ಶುದ್ಧಿಯಾಗಿಡುತ್ತೆ. ದೇಹವನ್ನು ಯಾವ ಆಕಾರಕ್ಕಿರಬೇಕೋ ಪ್ರಕೃತಿ ದತ್ತವಾಗಿ ಆಕಾರವನ್ನು ಕೊಡುವಂಥದ್ದು ಯೋಗ. ಮನಸ್ಸನ್ನು ಹತೋಟಿಯಲ್ಲಿಡುವಂಥದ್ದು ಯೋಗ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇಡೀ ವಿಶ್ವದಾದ್ಯಂತ ಇಂದು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಪ್ರಚಾರ ಮಾಡೋದ್ರ ಜೊತೆಗೆ ದೇಹಕ್ಕೆ, ಆರೋಗ್ಯಕ್ಕೆ, ಮನಸ್ಸಿಗೆ ಎಷ್ಟು ಇದು ಸೂಕ್ತ ಮತ್ತು ಹೆಚ್ಚು ಅಗತ್ಯ ಅನ್ನೋದನ್ನು ಪರಿಗಣನೆಗೆ ತೆಗೆದುಕೊಂಡು ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡ್ತಾ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನ ಆಗ್ತಾ ಇದೆ. ಸೊ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಹಾಗೆ ಇನ್ನೂ ವಿಶೇಷ ಅಂತ ಹೇಳಿದರೆ, ಇವತ್ತು

ವಿಶ್ವ ಮೋಟಾರ್ ಸೈಕಲ್ ದಿನ ಅಂತ್ರಿ. ನೋಡ್ರಿ, ಜಗತ್ತಿನ ಪ್ರಪ್ರಥಮ ಮೋಟಾರ್ ಸೈಕಲ್ ಅನ್ನು ಪ್ಯಾರಿಸ್ನ ಪಿಯರೆ ಮಿಕಾಕ್ಸ್ 1860 ಅಭಿವೃದ್ಧಿಪಡಿಸ್ತಾರೆ. ಮೊದಲ ಮೋಟಾರ್ ಸೈಕಲ್ ಉಗಿ ಶಕ್ತಿಯಿಂದ ಚಲಿಸ್ತಾ ಇತ್ತು. ನಾವೆಲ್ಲ ಉಗಿ ಬಂಡಿ ಅಂತ ಕೇಳಿದ್ವಿ. ಹಾಗೆ ಸಾರಿಗೆಯಲ್ಲಿ ಮಹತ್ವ ಪಾತ್ರ ವಹಿಸಿರುವ ಮೋಟಾರ್ ಸೈಕಲ್ ಮಹತ್ವ ಸಾರುವ ಉದ್ದೇಶದಿಂದ ಜೂನ್ 21 ವಿಶ್ವ ಮೋಟಾರ್ ಸೈಕಲ್ ದಿನವನ್ನಾಗಿ ಆಚರಿಸಲಾಗುತ್ತೆ. ಎಸ್, ಒಳ್ಳೆ ವಿಚಾರ ಅಲ್ವೇ? ಸೊ ಈಗ ಸೈಕಲಿಗೆ ಬರೋಣ. ಪರಿಸರಕ್ಕೂ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಸಮಾಜಕ್ಕೆ, ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಂಗೂ ಆಗುತ್ತೆ. ಖರ್ಚಿಲ್ಲದೆ ನಾವು ಸೈಕಲನ್ನು ಬಳಸೋಣ. ಇನ್ನು ವಿಶ್ವ ಸಂಗೀತ ದಿನ ಅಂತ ಇವತ್ತು. ಅದ್ಭುತ ಅಲ್ಲನ್ರಿ? ದೇಹ ಮನಸ್ಸಿಗೆ ಎಷ್ಟೇ ಸಮಸ್ಯೆ ನೋವಿದ್ರೂ ಕೂಡ ಆಹ್ಲಾದಕರ ವಾತಾವರಣ ಉಂಟು ಮಾಡಿ ನೆಮ್ಮದಿಯನ್ನು ಕೊಡುವಂಥದ್ದು ಸಂಗೀತ. ಎಲ್ಲ ಪುಷಿತ ಬಹುತೇಕ ಕಾಯಿಲೆಗಳಿಗೆ ಚಿಕಿತ್ಸೆ ಒಂಥರ ಇದು ಸಂಗೀತನೇ. ಜಗತ್ತಿನಾದ್ಯಂತ ಸಂಗೀತವನ್ನು ಪ್ರಚಾರ ಮಾಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 21 ವಿಶ್ವ ಸಂಗೀತ ದಿನವನ್ನಾಗಿ ಆಚರಿಸಲಾಗಿತ್ತು. ಒಳ್ಳೆಯ ಸಂಗೀತ ಕೇಳೋಣ. ಸಂಗೀತ ದಿನವನ್ನು ಮೊದಲು 1982 ಜೂನ್ 21 ಫ್ರಾನ್ಸ್ನಲ್ಲಿ ಆಚರಿಸಲಾಯಿತು. ಸೊ ಅಂದಿನಿಂದ ಇಂದಿನ ಇವತ್ತಿನವರೆಗೂ ಕೂಡ ಪ್ರತಿ ವರ್ಷ ಜೂನ್ 21 ವಿಶ್ವಾದ್ಯಂತ ವಿಶ್ವ ಸಂಗೀತ ದಿನವನ್ನು ಆಚರಿಸಲಾಗುತ್ತೆ. ಉತ್ತಮ ಸಂಗೀತ ಕೇಳೋಣ, ಮಕ್ಕಳಿಗೂ ಕಲಿಸಿ ಬೆಳೆಸೋಣ. ಸೊ ಈಗ ಗೀತೆಯನ್ನು ಕೇಳೋಣ.

0: ಇದುವರೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಗಮನಿಸಿ, ಬೆಳಿಗ್ಗೆ 10:05 ಹಾಡು ಮಾತಾಡು. ಇಂದಿನ ವಿಶೇಷ ಕತೆ ಅಂದರೆ ಇವತ್ತು ಅಪ್ಪನ ದಿನ ಅಂತೆ. ಅಪ್ಪನ ಪರಿಶ್ರಮ, ತ್ಯಾಗ, ಬಲಿದಾನ, ವಿಶೇಷವಾಗಿ ಅಪ್ಪ ನಡೆದಂಥ ದಾರಿ ಇದೆಯಲ್ಲ, ಸವಸಿದಂಥ ದಾರಿ ಇದೆ, ಸಾಮಾನ್ಯದ್ದಲ್ಲ. ಅಪ್ಪನ ಕುರಿತು ನೂರಾರು ಕತೆಗಳನ್ನು ನಾವೇ ಕಟ್ಟಬಹುದು, ಆತನ ಸಾಧನೆ ಕುರಿತು. ಹಾಗಾದರೆ ನನ್ನಪ್ಪ ನನ್ನ ಹೀರೋ, ಈ ವಿಷಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ನೇರವಾಗಿ ಕರೆ ಮಾಡೋದ್ರ ಮೂಲಕ ಹಂಚಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 2007-04. ಭದ್ರಾವತಿಯಿಂದ ಹೊರಗಡೆ ಕರೆ ಮಾಡುವ ಎಸ್ಟಿಡಿ ಕೋಡ್ ಸಂಖ್ಯೆ 08282. ಇನ್ನೊಮ್ಮೆ ಫೋನ್ ಸಂಖ್ಯೆ 200704. ಗಮನಿಸಿ ಈ ಕಾರ್ಯಕ್ರಮ ಈ ಬೆಳಿಗ್ಗೆ 10:05. ಈಗ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಯೋಗದಲ್ಲಿ ಸಾಧನೆ ಮಾಡಿದ ಶಿವಮೊಗ್ಗದ ಡಾಕ್ಟರ್ ರುದ್ರಾರಾಧ್ಯ ಅವರೊಡನೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಹೆಚ್.ಎಂ.
1: ಆಕಾಶವಾಣಿ ಭದ್ರಾವತಿ. ಆತ್ಮೀಯ ಕೇಳುಗರಿಗೆಲ್ಲ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಇಂದು ಅಂತಾರಾಷ್ಟ್ರೀಯ ಯೋಗ ದಿನ. ಈ ಸಂದರ್ಭದಲ್ಲಿ ಯೋಗದಲ್ಲಿ ಸಾಧನೆ ಮಾಡಿದ ಶಿವಮೊಗ್ಗದ ಡಾಕ್ಟರ್ ರುದ್ರಾರಾಧ್ಯ ಅವರೊಂದಿಗಿನ ಸಂದರ್ಶನವನ್ನು ಆಲಿಸೋಣ. ಇವರನ್ನ ಸಂದರ್ಶಿಸುತ್ತಾರೆ ಶಿಲ್ಪಾ ಹೆಚ್.ಎಂ.
2: ಆತ್ಮೀಯ ಶ್ರೋತೃಗಳೇ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. 2026ರ ಅಂತಾರಾಷ್ಟ್ರೀಯ ಯೋಗ ದಿನದ ಅಧಿಕೃತ ಧ್ಯೇಯವಾಕ್ಯ ಆರೋಗ್ಯಕರ ವಯಸ್ಸಿಗೆ ಯೋಗ, ಯೋಗ ಫಾರ್ ಹೆಲ್ದಿ ಏಜಿಂಗ್. ವಯಸ್ಸಾದಂತೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯೋಗ ಅನ್ನೋದಾಗಿದೆ. ಈ ಒಂದು ಸುಸಂದರ್ಭದಲ್ಲಿ ಯೋಗದಲ್ಲಿ ಸಾಧನೆ ಮಾಡಿರುವಂತಹ, ಯೋಗದಲ್ಲಿ ತಮ್ಮ ಸೇವೆ ಸಲ್ಲಿಸುತ್ತಿರುವಂತಹ ಒಬ್ಬ ಸಾಧಕರು ಇಂದು ನಮ್ಮೊಂದಿಗಿದ್ದಾರೆ. ಅವರೇ ಡಾಕ್ಟರ್ ರುದ್ರಾರಾಧ್ಯರು. ಶ್ರೇಷ್ಠ ಶಿಕ್ಷಕ ರಾಷ್ಟ್ರ ಪ್ರಶಸ್ತಿ ಪಡೆದಿರುವಂತಹ, ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ, ಡಾಕ್ಟೊರೇಟ್ ಪದವಿ ಯೋಗ ಯೂನಿವರ್ಸಿಟಿಯಿಂದ ಪಡೆದಿರುವಂತಹ ಡಾಕ್ಟರ್ ರುದ್ರಾರಾಧ್ಯರು ಇಂದು ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ರುದ್ರಾರಾಧ್ಯರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಧನ್ಯವಾದಗಳು ಮೇಡಮ್.
2: ರುದ್ರಾರಾಧ್ಯರೇ, ಯೋಗದಲ್ಲಿ ತಮ್ಮ ಸಾಧನೆ ಮತ್ತೆ ಸೇವೆ ಕೇಳಿ ತುಂಬಾ ಹೆಮ್ಮೆ, ತುಂಬಾ ಖುಷಿಯಾಗುತ್ತೆ. ಇಂದು ಯೋಗ ದಿನಾಚರಣೆ ಕೂಡ, ಈ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಅನುಭವ, ಈ ಒಂದು ಸೇವೆ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ತಾ ಸಾಗಣ. ಮೊದಲಿಗೆ ನಿಮ್ಮ ಒಂದು ಬಾಲ್ಯದ ಬಗ್ಗೆ, ಹಿನ್ನೆಲೆಯ ಬಗ್ಗೆ ನಮಗೆ ತಿಳಿಸಿ.
3: ನಾನು ಚಿಕ್ಕಮಗಳೂರಲ್ಲಿ ಜನಿಸಿದ್ದು. 1943 ಆಗಸ್ಟ್ 31ರಲ್ಲಿ ನಾನು ಜನನ. ಕೆಬಿ ವೀರಣ್ಣಯ್ಯ ಹಾಗೂ ಪಾರ್ವತಮ್ಮ ದಂಪತಿಗಳ ಪುತ್ರನಾಗಿ ಚಿಕ್ಕಮಗಳೂರಿನಲ್ಲಿ ಜನಿಸಿದೆ. ಪ್ರಾಥಮಿಕ ಶಾಲಾ ವಿದ್ಯಾಭ್ಯಾಸ, ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಚಿಕ್ಕಮಗಳೂರಿನಲ್ಲೇ ಮುಂದುವರೆಸಿದೆ. ನಂತರದಲ್ಲಿ ನಾನು ಮೈಸೂರು ವಿಶ್ವವಿದ್ಯಾನಿಲಯದಿಂದ BA ಪದವಿಯನ್ನು ಮತ್ತು ಬೆಂಗಳೂರು ಯೂನಿವರ್ಸಿಟಿಯಿಂದ BPED ಪದವಿಯನ್ನು, ಹಾಗೆಯೇ ಜೊತೆಯಲ್ಲಿ TCH, TCL ಇವೆಲ್ಲನೂ ಮುಗಿಸಿ ಈಗ ನೆಕ್ಸ್ಟ್ ನಮ್ಮ ಉದ್ದೇಶ ಯೋಗದ ವಿಚಾರವನ್ನ ಹೇಳ್ತಾ ಇರೋದ್ರಿಂದ ಯೋಗದಲ್ಲಿ ಮಲ್ಲಾಡಿಹಳ್ಳಿಯಲ್ಲಿ ಮೊದಲನೇ ನನ್ನ ಟ್ರೈನಿಂಗ್ ಆಯಿತು. ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳ ಹತ್ರ ಟ್ರೈನಿಂಗ್ ಆಯಿತು. ಆದ ನಂತರ 67ರಲ್ಲಿ ಈ ಒಂದು ಯೋಗದ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬಹಳ ಇತ್ತು ನನಗೆ ಮೊದಲಿಂದಲೂ. ಅದಕ್ಕೆ ಸರಿಯಾಗಿ ನನಗೆ 1967ರಲ್ಲಿ ಸರ್ಕಾರದಿಂದ ಫಿಸಿಕಲ್ ಎಜುಕೇಷನ್ ಡಿಪ್ಲೊಮೋ ಪದವಿಯನ್ನು ಪಡೆಯೋದಕ್ಕೋಸ್ಕರ ಬೆಂಗಳೂರು ಯೂನಿವರ್ಸಿಟಿಗೆ ಡೆಪ್ಯುಟೇಷನ್ ಆಯಿತು. ಅಲ್ಲಿ ಹೋದಾಗ ನನಗೆ ಮೈಗ್ರೇನ್ ಹೆಡ್ಡೇಕು ತುಂಬಾ ಇತ್ತು. ತುಂಬಾ ಅಂತಂದ್ರೆ ಸಹಿಸಲಾರದಂತ ಮೈಗ್ರೇನ್ ಹೆಡ್ಡೇಕ್ ಬಂದವರಿಗೆ ಮಾತ್ರ ಅದ್ರ ಕಷ್ಟ ಗೊತ್ತಿರುತ್ತೆ. ಆ ಒಂದು ನೋವನ್ನು ಅನುಭವಿಸ್ತಾ ಇದ್ದೆ. ಅಲ್ಲಿ ನನಗೆ ಒಬ್ರು ಪ್ರೊಫೆಸರ್ ರಂಗನ್ ಅಂತ ಹೇಳಿ ಸಿಕ್ಕಿದ್ರು. ಅವರು ಅನಾಟಮಿ ಪ್ರೊಫೆಸರ್. ಅವರು ಏನ್ ಹೇಳಿದ್ರಪ್ಪ ಅಂದ್ರೆ, ಈ ಮೈಗ್ರೇನ್ ಹೆಡ್ಡೇಕು ಅಷ್ಟು ಸುಲಭ ಹೋಗಲ್ಲ, ಇದಕ್ಕೆ ನಿಮಗೆ ಬಹಳ ಒಳ್ಳೆ ಮದ್ದು ಅಂತಂದ್ರೆ ಯೋಗನನ್ನೇ, ಯೋಗ ಕಲೀರಿ. ನಾನು ಇಲ್ಲಿ ಇರೋವರೆಗೂ 1 ಇಯರ್ ನಾನು ಅಲ್ಲಿ ಕೋರ್ಸ್ ಮಾಡಿದೆ. ಆ 1 ಇಯರ್ ಕೋರ್ಸ್ ನಲ್ಲಿ ಅವರು ನನಗೆ ಮನೆಗೆ ತರಿಸ್ಕೊಂಡು ಈ ಒಂದು ಯೋಗಕ್ಕೆ ಅಂದ್ರೆ ಮೈಗ್ರೇನ್ಗೆ ಸಂಬಂಧಪಟ್ಟಂತ ಕೆಲವು ಆಸನಗಳು, ಪ್ರಾಣಾಯಾಮ, ಅದರಲ್ಲೂ ಧ್ಯಾನ ಇದನ್ನ ಅಲ್ಲಿ ಹೇಳ್ಕೊಟ್ರು. ಅವಾಗ ನಾನು 1 ವರ್ಷ ಮುಗಿದ ಮೇಲೆ 25% ನನಗೆ ಸ್ವಲ್ಪ ಕಮ್ಮಿ ಆಯ್ತು.

0: ಆಮೇಲೆ ಅವ್ರು ಹೇಳಿದ್ರು, ಇದು ನನ್ಗಿಂತ ನೀವು ಪೂನಾದಲ್ಲಿ ಲೋನಾವಾಲಾ ಅಂತೇಳಿ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಅಲ್ಲಿ ನೀವು ಇದನ್ನೊಂದು ಕೋರ್ಸ್ ಮಾಡಿ, ಟೀಚರ್ಸ್ ಯೋಗಾ ಟ್ರೈನಿಂಗ್ ಸೆಂಟರ್ ಅಂತಿದೆ, ಅಲ್ಲಿ ಹೋಗಿ ಬನ್ನಿ ಅಂತೇಳಿ. ನಾನು ರಜಾ ದಿನಗಳಲ್ಲಿ 2 ತಿಂಗಳ ಕಾಲ ಪೂನಾದ ಲೋನಾವಾಲಾದಲ್ಲಿ ಈ ಒಂದು ಯೋಗವನ್ನ ಅಭ್ಯಾಸ ಮಾಡಿದೆ. ಅಲ್ಲಿ ಅಭ್ಯಾಸ ಹೇಗಿತ್ತು ಅಂದ್ರೆ, ಕೋಯಲಾನಂದ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಒಂದು ಯೋಗದ ಅಭ್ಯಾಸ ಆಗಿತ್ತು. ಪ್ರತಿ ದಿವಸ ಒಂದು ಹೋಮ ಇಟ್ಕೊಂಡು ಹೋಮದ ಮುಂದೆ ಪ್ರಾಣಾಯಾಮನ ಹೇಳ್ಕೊಡ್ತಾ ಇದ್ದಂತ ಒಂದು ಸಂದರ್ಭ. ಅಲ್ಲಿ ನನಗೆ ಸುಮಾರು ಹೇಳ್ಬೇಕು ಅಂದ್ರೆ 50-60% ಮೈಗ್ರೇನ್ ಹೆಡ್ಡೇಕ್ ಅಲ್ಲಿ ಒಂದು 2 ತಿಂಗಳಲ್ಲಿ ನನಗೆ ತುಂಬಾನೇ ಅನುಕೂಲ ಕಾಣ್ತು. ಅವಾಗ ನಾನು ಯೋಚನೆ ಮಾಡಿದೆ, ಈ ಒಂದು ಯೋಗ ಅನ್ನೋದ್ರಿಂದ ಎಂತ ಒಂದು ಅದ್ಭುತವಾದ ಶಕ್ತಿ ಇದೆ, ಇದನ್ನ ವ್ಯಾಪಾರೀಕರಣ ಮಾಡದಲ್ಲೇ ಪ್ರತಿಯೊಬ್ಬರಿಗೂ ಈ ತರ ತೊಂದರೆ ಇರ್ತಕ್ಕಂಥವ್ರಿಗೆ ಉಚಿತವಾಗಿ ಯೋಗ ಕಲಿಸ್ಬೇಕು ಅನ್ನ ಒಂದು ಆ ಒಂದು ಸಂದರ್ಭದಲ್ಲಿ ಅನ್ನಿಸ್ತು. ಅದಾದ್ಮೇಲೆ ಇಷ್ಟೇ ಅಲ್ಲ, ಇದನ್ನ ಮುಂದುವರಿಸಬೇಕು ಅನ್ನೋ ಆಸಕ್ತಿ ನನಗೆ ಹೆಚ್ಚಿಗೆ ಆಯ್ತು. ಅದಾದ್ಮೇಲೆ ಲೋನಾವಾಲದಲ್ಲಿ ಮುಗಿದ ಮೇಲೆ ವಿವೇಕಾನಂದ ಅನುಸಂಧಾನ ಯೋಗ ಯೂನಿವರ್ಸಿಟಿ ಮೈಸೂರು ಜಿಗಣಿನಲ್ಲಿ, ಬೆಂಗಳೂರು ಜಿಗಣಿನಲ್ಲಿ, ಅಲ್ಲಿ ನಾನು ಯೋಗ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಮಾಡಿದೆ. ಅಲ್ಲಿ ಆಮೇಲೆ ಅವರ ನಮ್ಮ ಅಲ್ಲಿ ಡಾಕ್ಟರ್ ನಾಗೇಂದ್ರ ಜಿ ಅಂತ ಇವತ್ತು ಏನು ಮೋದಿ ಅವರಿಗೆ ಯೋಗ ಹೇಳ್ಕೊಟ್ಟಿದ್ದಾರೆ, ನಾನು ಇದು ಹೇಳ್ತಾ ಇರತಕ್ಕಂಥದ್ದು 1992 ನಲ್ಲಿ ಅಲ್ಲಿ ಹೋದೆ. ಅವಾಗಿನ ಕೇವಲ ಒಂದು 5 ಎಕರೆ ಜಾಗದಲ್ಲಿ ಅಲ್ಲಿ ನಡೆಸ್ತಾ ಇದ್ರು. ಅವಾಗ ನಮಗೆ ನಾಗೇಂದ್ರಜಿನೇ ಕ್ಲಾಸ್ ತಗೊಂತಿದ್ರು. ಅದ್ ನಾನು ವಿಶೇಷ ಏನಪ್ಪಾ ಅಂದ್ರೆ, ಇವತ್ತಿನ ಕಾಲದಲ್ಲಿ ಅವರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಎಲ್ಲ ಆಗಿದ್ದಾರೆ, ಅವತ್ತು ನಮಗೆ ಬಹಳ ಸರಳವಾಗಿ ಸಿಗ್ತಾ ಇದ್ರು. ಆಮೇಲೆ ನಮ್ಮ ಬಗ್ಗೆ ತುಂಬಾ ಅನುಕಂಪ ಅಭಿಮಾನ ಮತ್ತು ಯೋಗವನ್ನ ಸಂಪೂರ್ಣ ಕಲಿಸ್ಬೇಕು ಅನ್ನೋ ಆಸಕ್ತಿ ಅವ್ರಿಗೂ ಇತ್ತು. ಆ ಟೈಮಲ್ಲಿ ಅಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸನ ಯೋಗದ ಬಗ್ಗೆ ಅದು ಮಾಡಿದೆ. ಆಮೇಲೆ ಇದರಲ್ಲೇ ಒಂದು ಡಿಗ್ರಿ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬಂದು ಅಣ್ಣಾಮಲೈ ಯೂನಿವರ್ಸಿಟಿನಲ್ಲಿ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಯೋಗವನ್ನ ಅಲ್ಲಿ ಮಾಡಿದೆ. ಅಲ್ಲಿ ಒನ್ ಇಯರ್ ಕೋರ್ಸ್ ಅಲ್ಲಿ ಮಾಡಿದೆ ನಾನು. ಅವಾಗ ನನಗೆ ಅನ್ನಿಸ್ತು, ಇದನ್ನ ಇನ್ನೊಬ್ರಿಗೆ ಹೇಳಿಕೊಡ್ಬಹುದು ಅಂತ ಹೇಳ್ಬಿಟ್ಟು. ಆದ್ರೆ ನಾನು 67 ಯಾವಾಗ ರಂಗನವರಿಂದ ಕಲ್ತನು ಅವಾಗಿಂದಲೂ ಕೂಡ ನಾನು ಶಾಲಾ ಶಿಕ್ಷಕನಾಗಿದ್ದೆ. ಹಾಗಾಗಿ ಆ ಶಿಕ್ಷಣದ ಜೊತೆಗೆ ಯೋಗವನ್ನು ಕೂಡ ಶಿಕ್ಷಕ ವೃಂದದವರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಒಂದು ಪೀರಿಯಡ್ ಅನ್ನ ನನಗೆ ಆ ಟೈಮಲ್ಲಿ ನನಗೆ ಸಿಕ್ತು ಸ್ಕೂಲ್ಗಳಲ್ಲಿ. ಹಾಗಾಗಿ ಅದನ್ನು ಹೇಳ್ಕೊಡೋದಕ್ಕೆ ಅನುಕೂಲ ಆಯ್ತು. ಹಾಗಾಗಿ ಯೋಗವನ್ನು ಮುಂದುವರಿಸೋದಕ್ಕೆ ಇದೊಂದು ಕಾರಣ ಆಯ್ತು.
1: ನಿಮಗೆ ಒಂದು ಮೈಗ್ರೇನ್ ತಲೆನೋವು ನಿಮ್ಗೆ ಯೋಗದ ಹತ್ರ ಬರಹಾಗ್ ಮಾಡ್ತು, ಅದರಿಂದ ನಿಮ್ಗೆ ಅದು ಗುಣಮುಖ ಕೂಡ ಆಯ್ತು
0: ಖಂಡಿತ. ಆಮೇಲೆ 100% ಈಗ ನನಗೆ 83 ವಯಸ್ಸು. ಈಗ 83 ವರ್ಷದಲ್ಲಿ ಅದು ಬಂದಿದ್ದು ಯಾವಾಗಲಪ್ಪ ಅಂದ್ರೆ 20ನೇ ವಯಸ್ಸಿನಲ್ಲಿ 21ನೇ ವಯಸ್ಸಿನಲ್ಲಿ ಬಂದಿದ್ದು. ನನಗೆ ಅದು ಹೋಗಿದ್ದು ಯಾವಾಗ ಅಂತಂದ್ರೆ ಹೆಚ್ಚು ಕಮ್ಮಿ 26-27 ವಯಸ್ಸಿಗೆ ಅದು ಹೋಗಿದ್ದು. ಆ 27ನೇ ವಯಸ್ಸಿಂದ 20ವರೆಗೆ ಮೈಗ್ರೇನ್ ಅನ್ನೋ ಹೆಸರು ಕೂಡ ಹೇಳೋದಕ್ಕೆ ಇಷ್ಟ ಆಗಲ್ಲ, ಆ ತರ ಸುದ್ದಿನೇ ಇಲ್ದಂಗೆ ಆಗೋಯ್ತು.
1: ನೀವು ಅದರಿಂದ ಉಪಯೋಗ ಹೇಗೆ ಪಡೆದ್ರು, ಜನರಿಗೂ ಕೊಡಬೇಕು ಅನ್ನೋ
0: ಕೊಡಬೇಕು, ಉಚಿತವಾಗಿ ಕೊಡಬೇಕು, ಇದೊಂದು ಪೂಜೆ ಅಂತ ತಿಳ್ಕೊಂಡು ಉಚಿತವಾಗಿ ಕೊಡಬೇಕು ಅನ್ನೋ ಒಂದು ಅಭಿಲಾಷೆ ಇತ್ತು. ನಾನು ಎಲ್ಲಿ ಪೂನಾದಲ್ಲಿ ಲೋನಾವಾಲದಲ್ಲಿ ಟ್ರೈನಿಂಗ್ ತಗೊಂಡು ಅಲ್ಲಿ ಗುರುಗಳಿಗೂ ಕೂಡ ನಾನು ಪ್ರಾಮಿಸ್ ಮಾಡಿದ್ದೆ, ಇದನ್ನು ವ್ಯಾಪಾರೀಕರಣ ಮಾಡಲ್ಲ, ಹಣಕ್ಕೋಸ್ಕರ ಮಾಡಲ್ಲ, ಇದನ್ನು ಯಾವುದೇ ಫಲಾಪೇಕ್ಷೆ ಇಲ್ದಲೇ ಈ ಯೋಗವನ್ನ ನನಗೆ ಯಾಕೆ ಅಲ್ಲಿ ಅನುಕೂಲ ಆಯ್ತು, ಅದನ್ನು ಕಲಿಸ್ಬೇಕು ಅನ್ನೋ ಒಂದು ಇದನ್ನ ನಮ್ಮ ವಚನ ಕೊಟ್ಟು ಬಂದೆ. ಅದರಂತೆ ಇವತ್ತಿನವರು ಕೂಡ ಅದನ್ನ ನಡೆಸ್ತಾ ಇದ್ದೇನೆ.
1: ನೀವು ಹೇಳಿದ್ರಿ ನಿಮ್ಮ ಒಂದು ತಂದೆ ತಾಯಿ ಬಗ್ಗೆ, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳಿದ್ರಿ, ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಈಗ ಶಿಕ್ಷಕ ವೃತ್ತಿ ಜೊತೆ ಜೊತೆಗೆ ಯೋಗದ ಬಗ್ಗೆನೂ ಆಸಕ್ತಿ ಬೆಳೆದು ನೀವು ಯೋಗದಲ್ಲೂ ಕೂಡ ಓದ್ತಾ ಹೋದ್ರಿ, ಕಲಿತಾ ಹೋದ್ರಿ. ಆ ನಂತರ ನಿಮ್ಗೆ ಒಂದು ಉದ್ದೇಶ ಬಂತು, ನಾನು ಉಚಿತವಾಗಿ ಇದನ್ನ ಹಂಚಬೇಕು, ನಾನು ಹೇಗೆ ಅದರಿಂದ ಒಳ್ಳೆ ಉಪಯೋಗ ಪಡ್ಕೊಂಡಿದ್ದೀನೋ ಜನರಿಗೂ ಕೂಡ ಅದರ ಒಂದು ಉಪಯೋಗ ಗೊತ್ತಾಗಬೇಕು, ಅವರಿಗೂ ಹಂಚಬೇಕು ಅನ್ನೋ ಒಂದು ಆಸಕ್ತಿ ಬಂತು ಅಂತ ಹೇಳಿ. ಈ ಒಂದು ಉದ್ದೇಶ ಇಟ್ಕೊಂಡು ನೀವು ಏನೇನ್ ಕೆಲಸ ಮಾಡ್ತಾ ಬಂದ್ರಿ?
0: ಈಗ ನಾನು ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದಂತವನು, ಆ ಶಿಕ್ಷಣದ ಜೊತೆಲಿ ಇದು ಅವಕಾಶಗಳು ತುಂಬಾ ನಮಗೆ ಸಿಗ್ತಾ ಇತ್ತು ಇದನ್ನ ಹೇಳ್ಕೊಡ್ಲಿಕ್ಕೆ. ಯಾಕೆ ಕಾರಣ ಏನಪ್ಪ ಅಂದ್ರೆ, ಈ ಯೋಗ ಅನ್ನೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಕಲಿಯೋದೇ ಹೊರತು 12 PM-1 PM ಅಲ್ಲಿ ಕಲಿಯೋದಲ್ಲ ಇದು. ಹಾಗಾಗಿ ನನಗೆ ಬೆಳಿಗ್ಗೆ 6-7 ನನಗೆ ಫ್ರೀ ಸಿಗ್ತಾ ಇತ್ತು. ಅವಾಗ ನನಗೆ ಕೆಲಸಕ್ಕೆ ಹೋಗಬೇಕಾದ ಅವಶ್ಯಕತೆ ಇರಲ್ಲ ಬೆಳಿಗ್ಗೆ ಹೊತ್ತು. ಹಾಗಾಗಿ 6-7 ಎಲ್ಲೆಲ್ಲಿ ನಾನು ವರ್ಕ್ ಮಾಡ್ತಿದ್ನೋ ಅಲ್ಲೆಲ್ಲ 21 ದಿವಸದ ಕ್ಯಾಂಪ್ಗಳು ಮಾಡ್ತಾ ಇದ್ದೆ. ಬೆಳಿಗ್ಗೆ 6-7, 6-7 ಇನ್ನು ಕೆಲವರು ಬೇಕು ಅಂದ್ರೆ ಸಂಜೆ 6-7 ಕ್ಲಾಸ್ ಅನ್ನ ನಾನು ಮಾಡ್ತಾ ಇದ್ದೆ. ಅದು ಏನೋ 21 ದಿವಸದ ಕ್ಯಾಂಪ್ ಮಾಡ್ತಾ ಇದ್ದೆ ಎಲ್ಲೋದ್ರೂ ಕೂಡ. ಆ 21 ದಿವಸ ಕ್ಯಾಂಪ್ ನಲ್ಲಿ ಒಬ್ಬ ಮನುಷ್ಯನಿಗೆ ಆರೋಗ್ಯವಾಗಿ ಇರಕ್ಕೆ ಏನ್ ಬೇಕೋ ಅಷ್ಟನ್ನು ಅವ್ರು ಕಲ್ತಿರೋರು. ಅಲ್ಲೇ ಒಬ್ಬರನ್ನ ಯಾರು ಎಕ್ಸ್ಪೀರಿಯನ್ಸ್ ನನ್ನ ಹತ್ರ ಚೆನ್ನಾಗಿ ಕಲಿತಾ ಇದ್ರು ಅವ್ರನ್ನೇ ಅಲ್ಲೊಬ್ರು ಟೀಚರ್ ತರ ಮಾಡಿ ನೀವು ಬೇಕಾದ್ರೆ ಅಲ್ಲಲ್ಲಿ ಗ್ರೂಪ್ ಮಾಡ್ಕೊಂಡು ಕಲೀರಿ ಅಂತ ಹೇಳ್ತಾ ಇದ್ದೆ. ಆ ತರದಲ್ಲಿ ಯೋಗವನ್ನ ಪ್ರಚಾರ ಮಾಡೋದಕ್ಕೆ ಈ ಶಿಕ್ಷಣ ವೃತ್ತಿಯಲ್ಲಿ ಇರೋದ್ರಿಂದ ನನಗೆ ಅನುಕೂಲ ಆಯ್ತು.
1: ಈಗ ವೃತ್ತಿಯಲ್ಲಿ ಇರೋ ತನಕ ಈ ರೀತಿ ಎಲ್ಲ ಕ್ಯಾಂಪ್ಗಳು
0: ನಾನು ಶೃಂಗೇರಿಯಲ್ಲಿ ಫಸ್ಟ್ ಆದೆ, ಅಲ್ಲಿಂದ ಮತ್ತೆ ಚಿಕ್ಕಮಗಳೂರಿಗೆ ಬಂದೆ, ಅಲ್ಲಿಂದ ಆದ್ಮೇಲೆ ಭದ್ರಾವತಿಗೆ ಹೋದೆ, ಭದ್ರಾವತಿ ಜೂನಿಯರ್ ಕಾಲೇಜಲ್ಲಿ ವರ್ಕ್ ಮಾಡಿದೆ. ಆ ಟೈಮಲ್ಲಿ ಮಟ್ಟಿ ಅಂತ ಹೇಳ್ಬಿಟ್ಟು SP ಮಟ್ಟಿ ಅಂತ ಹೇಳಿ ಒಬ್ಬ ಪ್ರಿನ್ಸಿಪಾಲ್ ಸಿಕ್ಕಿದ್ರು. ಆ ಟೈಮಲ್ಲಿ ಅವ್ರು ಏನ್ ಹೇಳಿದ್ರು, ಅಲ್ಲಿವರೆಗೆ ಸ್ಕೂಲ್ಗಳಲ್ಲಿ ಕಲ್ಸೋದಕ್ಕೆ ಟೀಚರ್ಸ್ ಒಪ್ತಾ ಇರಲಿಲ್ಲ, ಅದು ಸಬ್ಜೆಕ್ಟ್ ಅಲ್ಲ ಅದು ಬೇಡ ಅನ್ನೋ ಒಂದು ಅಭಿಪ್ರಾಯ ಇತ್ತು. ಆದ್ರೆ ಮೊಟ್ಟಿ ಅವರು ಪ್ರತಿ ಭಾನುವಾರ ಮಾಸ್ PT ಮಾಡಿಸ್ತಾ ಇದ್ದು, 2 ವಾರ ಮಾಸ್ PT ಮಾಡಿಸಿ, 2 ವಾರ ಯೋಗ ಮಾಡಿಸಿ ಅಂತ ಅವರು ನನಗೆ ಅವಕಾಶ ಕೊಟ್ಟರು. ಅವರು ಕಲಿಯಿದ್ರು, ನನ್ನ ಹತ್ರ ಕಲ್ತಿರೋದು. ಅವಾಗ ಅವ್ರಿಗೆ ಅನ್ನಿಸ್ತು ಯೋಗದಿಂದ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ಅವ್ರು ಕೊಟ್ಟರು. ಇವತ್ತೇನು ಮೋದಿಜಿ ಅವರು ಹೇಳ್ತಾ ಇದ್ದಾರೆ ಶಾಲೆಗಳಲ್ಲಿ ಕಂಪಲ್ಸರಿ ಮಾಡಬೇಕಿದ್ನ ಅಂತ, ಆವತ್ತಿನ ಕಾಲದಲ್ಲೇ ನಾನು ಹೇಳಬೇಕು ಅಂತ

0: ಅಂತಂದ್ರೆ 82ರಲ್ಲೇ ಇದನ್ನ ನಾನು ಶುರು ಮಾಡಿದೆ. ಭದ್ರಾವತಿಯಲ್ಲಿ 82ರಲ್ಲಿದ್ದೆ. ಅಲ್ಲಿಂದಲೇ ಶಾಲಾ ಕಾಲೇಜುಗಳಲ್ಲಿ ಎರಡು ಪೀರಿಯಡ್ಗಳನ್ನ ವಾರದಲ್ಲಿ ಯೋಗಕ್ಕೋಸ್ಕರ ಎಲ್ಲರೂ ಅವಕಾಶ ಮಾಡಿದ್ರು. ಕಾರಣ ಏನಪ್ಪಾ ಅಂದ್ರೆ ಚಿಕ್ಕಮಗಳೂರು ಹೋದಾಗ ಅಲ್ಲಿ ಮರಿಯಪ್ಪ ಅಂತ ಹೇಳ್ಬಿಟ್ಟು ಪ್ರೊಫೆಸರ್ ಇದ್ರು, ಪ್ರಿನ್ಸಿಪಾಲ್ ಇದ್ರು, ಅವರು ಕೂಡ ತುಂಬಾ ಆಸಕ್ತಿ ಇತ್ತು, ಅವರು ಕೂಡ ನನಗೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಇದು ಕಲಿಸ್ಲಿಕ್ಕೆ ಅನುಕೂಲ ಆಗ್ತಾ ಇತ್ತು.
1: ಈಗ ವೃತ್ತಿಯಲ್ಲಿ ಇರುವಾಗೆಲ್ಲ ಈ ರೀತಿಯಲ್ಲಿ ಯೋಗ ಕಲಿಸ್ತಾ ಬಂದೆ. ಈಗ ನಿವೃತ್ತಿ ನಂತರ ಈಗ ಹೇಗೆ ಇದು ಮುಂದುವರಿತು, ಅಥವಾ ಚಿಕ್ಕಮಗಳೂರಲ್ಲಿ ನೀವು ಹೋದ್ರಿ ಅಂತ ಹೇಳಿದ್ರಿ, ಅಲ್ಲಿ ಹೇಗೆ ಮುಂದುವರಿತು?
0: ಈಗ ನಾನು ನಿವೃತ್ತಿ ಆಗಿದ್ದು 2001ರಲ್ಲಿ. ಅದಕ್ಕೆ ಮುಂಚೆನೆ ನಾನು ಬರೀ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇದ್ದು, ಪಬ್ಲಿಕ್ಸ್ಗೂ ಹೇಳ್ಕೊಡ್ತಾ ಇದ್ದೆ, ಜೊತೆಗೆ ಜೈಲಲ್ಲಿ ಇರತಕ್ಕಂಥ ಕೈದಿಗಳಿಗೆ ಸ್ವಲ್ಪ ಮಾನಸಿಕ ಬದಲಾವಣೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಟು ಅಲ್ಲಿ ರಿಮ್ಯಾಂಡ್ ಹೋಮ್ಗಳು, ಆಮೇಲೆ ಹಾಸ್ಟೆಲ್ಗಳು, ಅಲ್ಲಿಗೆಲ್ಲ ಹೋಗಿ ನಾನು ಯೋಗ, ಅದೊಂದು ನನಗೊಂದು ಹಾಬಿ ಆಗ್ಬಿಡ್ತದು, ಅದೊಂದು ಹಾಬಿ ಅಂತ ಹೇಳಿ ತಗೊಂಡು ಅದನ್ನೆಲ್ಲ ಮಾಡ್ತಾ ಬಂದೆ. ಅಲ್ಲಿಂದ ಬಂದ ಮೇಲೆ ತಾವು ಕೇಳಿದಾಗೆ ನನಗೆ 2001ರಲ್ಲಿ ಒಮ್ಮೆ ಬೆಕ್ಕಿನಕಲ್ ಮಠದ ಸ್ವಾಮೀಜಿಯವರು ಚಿಕ್ಕಮಗಳೂರಿನಲ್ಲಿ ಒಂದು ಕ್ಯಾಂಪ್ ಮಾಡಿದ್ದೆ. ಆ ಕ್ಯಾಂಪಿಗೆ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ರು ಅವ್ರನ್ನ. ಆ ಟೈಮಲ್ಲಿ ಅವರ ಪರಿಚಯ ನಮಗೆ ತುಂಬಾ ದಿವಸದಿಂದ ಸ್ವಾಮೀಜಿಯವರ ಪರಿಚಯ ಇತ್ತು. ಅವರು ಚಿಕ್ಕಮಗಳೂರಿಗೆ ಬಂದಾಗ ನೀವು ಇದನ್ನ ಶಿವಮೊಗ್ಗದಲ್ಲಿ ಹೆಚ್ಚಿನ ಆಸಕ್ತಿ ಇರೋ ಜನಗಳು ತುಂಬಾ ಇದ್ದಾರೆ, ನಂದು ಮಠ ಅಲ್ಲಿದೆ, ನೀವು ರಿಟೈರ್ಡ್ ಆದ್ಮೇಲೆ ನೀವು ಅಲ್ಲಿ ಬಂದ್ರೆ ಅನುಕೂಲ ಆಗುತ್ತೆ ನಿಮ್ಗೆ ಅಂತ ಅವ್ರು ಏನೋ ಒಂದು ಆಶೀರ್ವಾದ ಮಾಡ್ದಂಗಾಯ್ತು. ರಿಟೈರ್ಡ್ ಆದ ಮಾರನೇ ದಿವಸ 2001 ಡಿಸೆಂಬರ್ ರಿಟೈರ್ಡ್ ಆದೆ. ರಿಟೈರ್ಡ್ ಆದ ಮಾರನೇ ದಿವಸ ಶಿವಮೊಗ್ಗ ಬಂದೆ. 2003ರಿಂದ ಶಿವಮೊಗ್ಗದಲ್ಲಿ ಒಂದು 21 ದಿವಸದ ಕ್ಯಾಂಪ್ಗಳು ಮಾಡ್ತಾ ಇದ್ದೆ. ಕ್ಯಾಂಪ್ಗಳು ಮಾಡ್ತಾ ಇದ್ದಾಗ ಏನಾಯ್ತು, ಕೆಲವರೆಲ್ಲರೂ ಶುರು ಮಾಡಿದ್ರು, ಸರ್ 21 ದಿವಸ ಮಾಡಿ ಬಿಟ್ಬಿಟ್ರೆ ಗುರುಗಳೇ ಪ್ರಯೋಜನ ಆಗಲ್ಲ, ರೆಗ್ಯುಲರ್ ಮಾಡಿದ್ರೆ ಅನುಕೂಲ ಆಗುತ್ತೆ, ಇದು ನೀವು ಬಿಟ್ಟ ದಿವಸನೇ ನಾವು ಕಲ್ತು ಅಂತ ಬಿಟ್ಬಿಡ್ತೀವಿ ಅಂತ,
1: ನಿರಂತರವಾಗಿ
0: ಮಾಡ್ಬೇಕು ಅಂತ. ಹಾಗಂದಾಗ ಅದಕ್ಕೊಂದು ಸ್ಥಳಾವಕಾಶ ಬೇಕಾಯ್ತು. ಆಮೇಲೆ ರೋಟರಿ ಆ ಒಂದು ಕೆಲವು ಸಂಸ್ಥೆಗಳು, ಮಠಗಳು, ದೇವಸ್ಥಾನಗಳು ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡಿದೆ. ಏನಂತ ಅಂದ್ರೆ, ನಾನು ಯಾರಿಂದಲೂ ಏನೂ ಫಲಾಪೇಕ್ಷೆ ಮಾಡಲ್ಲ, ನೀವು ನನ್ನಿಂದ ಏನು ಫಲಾಪೇಕ್ಷೆ ಮಾಡಬಾರದು, ನೀವು ಸಾರ್ವಜನಿಕ ಸೇವೆ, ನಾನು ಸಾರ್ವಜನಿಕ ಸೇವೆ, ಇಬ್ರು ಮಾಡೋಣ, ಸಮಾಜಕ್ಕೊಂದು ಅನುಕೂಲ ಆಗುತ್ತೆ ಅಂದಾಗ ಎಲ್ಲರೂ ಕೈ ಜೋಡಿಸಿದ್ರು. ಅದಕ್ಕೆ ತಕ್ಕಂತೆ ಒಂದ್ ದಿವಸ ಏನಾಯ್ತು ಅಂದ್ರೆ, ಮಧ್ಯದಲ್ಲಿ ಅವರಿಗೆ ಫಂಕ್ಷನ್ ಇದ್ದಾಗ ಬಿಟ್ಕೊಡ್ಬೇಕಾಯ್ತು, ಕ್ಲಾಸ್ಗಳು ಆಗ್ತಾ ಹೋಗ್ತಿರಲಿಲ್ಲ, ಕೆಲವರಿಗೆಲ್ಲ ರೆಗ್ಯುಲರ್ ಇತ್ತಲ್ಲ ಅವ್ರಿಗೆಲ್ಲ ಬೇಜಾರು ಶುರು ಆಯ್ತು. ನಮ್ದೇ ಸ್ವಂತ ಯಾಕೆ ಮಾಡಬಾರ್ದು ಗುರುಗಳೇ ಅಂತ ಒಂದು ಜನ, ನನ್ನ ಶಿಕ್ಷಣಾರ್ಥಿಗಳೆಲ್ಲ ಯೋಗ ಶಿಷ್ಯಂದ್ರಗಳದೆಲ್ಲ ಒಂದು ತವಕ ಶುರುವಾಯ್ತು. ಶಿಕ್ಷಣಾರ್ಥಿಗಳು ಏನಿದ್ರು, ಯೋಗ ಶಿಕ್ಷಣಾರ್ಥಿಗಳು, ಅವರೆಲ್ಲ ಪ್ರಯತ್ನ ಮಾಡಿ ಮನೆ ಮನೆಗೆ ಹೋಗಿ ದುಡ್ಡನ್ನ ಕಲೆಕ್ಟ್ ಮಾಡಿ ಒಟ್ಟಿಗೆ ಒಂದು ಪರ್ಚೇಸ್ ಮಾಡುದು. ಸೈಟ್ ಪರ್ಚೇಸ್ ಮಾಡಿ ಸುಮ್ಮನೆ ಬಿಟ್ಟರಾಗಲ್ಲ ಅಂತೇಳಿ ಬಿಲ್ಡಿಂಗ್ ಕಟ್ಟೋದು ಅಂತ ಆಯ್ತು. ಇದು ಒಂಥರ ಸ್ಟ್ರಗಲ್ ಆಯ್ತು. ಆ ಸ್ಟ್ರಗಲ್ ಆದ್ರೂ ಕೂಡ ಅದ್ರಲ್ಲಿ ಖುಷಿ ಕೊಡ್ತು. ಅಂತೂ 3 ಅಂತಸ್ತಿನ ಒಂದು ಕಟ್ಟಡನ ಕಟ್ಟಕ್ಕಾಯ್ತು ಅಲ್ಲಿ. ಅಲ್ಲಿ ಪ್ರತಿ ದಿವಸ ಕೂಡ ಅದಕ್ಕೆ ಶ್ರೀ ಶಿವಗಂಗಾ ಯೋಗ ಕೇಂದ್ರ ಅಂತ ಹೆಸರಿಟ್ಟು, ಆಮೇಲೆ ಸಂಪೂರ್ಣ ಯೋಗ ಆರೋಗ್ಯ ಧಾಮ ಅಂತ ಹೇಳ್ಬಿಟ್ಟು ಆ ಬಿಲ್ಡಿಂಗ್ ಹೆಸರಿಟ್ಟು. ಹಾಗಾಗಿ ಅಲ್ಲಿ ಪ್ರತಿ ದಿವಸ ಶಿವಮೊಗ್ಗ ನಗರದಲ್ಲಿ, ಬರೀ ನಗರದಲ್ಲೇನೆ 38 ಬ್ರಾಂಚ್ಗಳು ಇದೆ ನಮ್ದು, ಉಚಿತವಾಗಿ ನಡೀತಾ ಇರುವಂತದ್ದು. ಪ್ರತಿ ಎಕ್ಸ್ಟೆನ್ಷನ್ ಅಲ್ಲೂ ಕೂಡ ಒಂದೊಂದು ಬ್ರಾಂಚ್ ಇದೆ ನಮ್ದು. ಹಾಗಾಗಿ ಸುಮಾರು 1,000 ಒಂದು ಕಲಿತಾರೆ. 4 ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದೀವಿ. ಅದ್ರಲ್ಲಿ ಮುಖ್ಯವಾಗಿ ಯಾವ್ದಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ June 21 ಈ ಒಂದು ಕಾರ್ಯಕ್ರಮವನ್ನ ನಾವು ಅವತ್ತು ಬಹಳ ಒಂದು ಹಬ್ಬದ ರೀತಿಯಲ್ಲಿ ಆಚರಿಸ್ತೀವಿ. ಹಾಗೇನೆ ರಥಸಪ್ತಮಿಯನ್ನು ಆಚರಿಸ್ತೀವಿ, ಅವತ್ತು ಸೂರ್ಯ ನಮಸ್ಕಾರ ಯಜ್ಞವನ್ನು ಮಾಡ್ತೀವಿ. ಹಾಗೆ ನಮ್ದು ಒಂದು ಶಿವನೊಂದು ಸ್ಟ್ಯಾಚು ಇದೆ, ದೊಡ್ಡದೊಂದು 12 ಒಟ್ಟು ಎಲ್ಲ ಸೇರಿ 12 ಸ್ಟ್ಯಾಚು ಇದೆ. ಅದಕ್ಕೆ ನಾವು ಶಿವರಾತ್ರಿ ದಿವಸ ಅದೊಂದು ಪೂಜೆ ಮಾಡ್ತೀವಿ. ಆಮೇಲೆ ಗುರುವಂದನ ಕಾರ್ಯಕ್ರಮವನ್ನು ಮಾಡ್ತೀವಿ. ವರ್ಷದಲ್ಲಿ 4 ಕಾರ್ಯಕ್ರಮ ಮಾಡ್ತೀವಿ. ಎಲ್ಲರೂ ಕೂಡ ಬಹಳ ಖುಷಿಯಾಗಿ ಇವತ್ತು ಅವರೆಲ್ಲ ಹೇಳ್ತಾರೆ, ಈಗ ಸುಮಾರು ಬರೋರೆಲ್ಲ ಯಾರಪ್ಪ ಅಂದ್ರೆ ನಮ್ಮಲ್ಲಿ ಎಲ್ಲ ಬರೋರು 60+ ಹೆಚ್ಚ ಬರೋಂಥವ್ರು ನಮ್ಮಲ್ಲಿ. ಈಗ ಹುಡುಗರು ವಿದ್ಯಾರ್ಥಿಗಳಿಗೆ ನಾವು ಶಾಲೆಗಳಿಗೆ ಹೋಗೋದೇ ಹೊರತು ಮನೆಯಿಂದ ಓದ್ಸೋದ್ ಬಿಟ್ಟು ಇನ್ಯಾವುದು ಬೇಕಾಗಿಲ್ಲ ಇವತ್ತಿನ ಜನಕ್ಕೆ. ಆರೋಗ್ಯನೂ ಬೇಕಾಗಿಲ್ಲ ಇವತ್ತು. ಓದ್ಬೇಕು, ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅನ್ನೋ ಒಂದು ಪ್ರವೃತ್ತಿ ಪೇರೆಂಟ್ಸ್ ಗಳಿದೆ. ಆದ್ರೂ ಕೂಡ ನಮ್ಮಲ್ಲಿ ಕೆಲವರು ಬರ್ತಾರೆ ವಿದ್ಯಾರ್ಥಿಗಳನ್ನು, ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದು 60+ನವರನ್ನೇ. ಹಾಗಾಗಿ ಅವರಿಗೆ ಬೆನ್ನುನೋವು, ಕಾಲುನೋವು, ಸೊಂಟ ನೋವು ಏನಿದೆಯಲ್ಲ, ನೀವು ನಿಜವಾಗ್ಲು ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ನೀವು ಅವರ ಒಂದು ಫೋಟೋ ನೋಡಿದ್ರೆ ಏನ್ 35-40 ವರ್ಷದವ್ರು ಅವ್ರು ಯೋಗ ಟೀ ಶರ್ಟ್ ಹಾಕಿ ಅವ್ರು ಯೋಗ ಮಾಡ್ತಾ ಇದ್ರೆ ಒಳ್ಳೆ 35-40 ವರ್ಷದವ್ರು ಅಂತ ಅನ್ಬೇಕು. ಎಲ್ಲ 60+ನವರು ಇರುವಂತವ್ರು. ಹಾಗಾಗಿ ಎಲ್ಲರೂ ಆರೋಗ್ಯ ಪಡೆದಿದ್ದಾರೆ. ಸರ್ ನಾವು ವರ್ಷಕ್ಕೊಂದು ದಿವಸ ಆಸ್ಪತ್ರೆ ಕಡೆ ಮುಖ ಹಾಕಲ್ಲ ಅನ್ನೋ ಒಂದು ಹೆಮ್ಮೆಯಿಂದ ಹೇಳ್ತಾರೆ. ಅದು ನಾವು ಮಾಡಿದ್ದಕ್ಕೂ ಸಾರ್ಥಕತೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಖಂಡಿತ ಖಂಡಿತ. ನೋಡಿ, ನೀವು ಇವತ್ತು ಶಿವಮೊಗ್ಗದಲ್ಲಿ ಒಂದು ನಿವೇಶನ ಕೊಂಡು ಅಲ್ಲಿ 3 ಅಂತಸ್ತಿನ ಕಟ್ಟಡ ಕಟ್ಟಿ ಇಷ್ಟು ಶಾಖೆಗಳು, 38 ಶಾಖೆಗಳಿಂದ ಇಡೀ ಶಿವಮೊಗ್ಗ ನಗರಕ್ಕೆ ಉಚಿತವಾಗಿ ಯೋಗ ಒಂದು ಸೇವೆ ನಡೀತಾ ಇದೆ ಅಂತ ಹೇಳಿದ್ರಿ. ಅದು ಪ್ರತಿದಿನ ಉದ್ದೇಶ ಏನಾಗಿತ್ತು ನಿಮಗೆ ಈ ಒಂದು ದೊಡ್ಡ ಕಾರ್ಯ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು?
0: ಇದನ್ನ ಶಿವಮೊಗ್ಗೆಯನ್ನ, ಇಡೀ ಜಿಲ್ಲೆಯನ್ನ ಯೋಗ ಜಿಲ್ಲೆಯನ್ನ ಮಾಡ್ಬೇಕು, ಮನೆ ಮನೆಗೆ ಮನೆ ಮನಕ್ಕೆ ಈ ಯೋಗವನ್ನು ತಲುಪಿಸಬೇಕು ಅನ್ನೋ ಒಂದು ಜಿಜ್ಞಾಸೆ ಇದು. ಆ ಒಂದು ಎಲ್ಲರಿಗೂ ಆಗತ್ತ ಅಂದ್ರೆ ಆಗುತ್ತೆ ಅನ್ನೋದನ್ನ ಆತರ ಈಗ ನಡೀತಾ ಇದೆ.
1: ಈ ಉದ್ದೇಶ ಏನ್ ಬಂತು ಈಗ ಕೊಡ್ಲೇಬೇಕು ನಾನು ಇಷ್ಟು ಜನರಿಗೆ ಅನ್ನೋ ಒಂದು ದೂರದ ದೃಷ್ಟಿಯಿಂದ ಇಷ್ಟೆಲ್ಲ ಕೆಲಸ ಮಾಡಿದಿರಲ್ವಾ ನೀವು, ಈ ಒಂದು ಆಸಕ್ತಿ ನಿಮ್ಗೆ ಹೇಗ್ ಬಂತು?
0: ಒಂದು ನಾ ಮೊದ್ಲೇ ಹೇಳ್ದಾಗೆ ಇದು ಉದ್ದೇಶನೊಂದು ಕಲ್ತಿದ್ದನ್ನ

0: ಅದರಲ್ಲೂ ನನಗೆ ಮೈಗ್ರೇನ್ ಹೆಡ್ಡೇಕ್ ಹೋದಾಗ ಅವರಿಂದ ಏನಾದ್ರು ಕೆಲವರಿಗೆ ಹಣ ಕಟ್ಟಕ್ ಕೂಡ ಆಗಿರಲ್ಲ, ಅಂತಾರೆ ತುಂಬಾ ನೋವು ಅನುಭವಿಸ್ತಾ ಇರ್ತಾರೆ. ಈ 200 ಕೊಡು 300 ಕೊಡು ಅಂತಂದ ಕೊಡಕ್ ಆಗದೆ ಇದ್ದಂತರು ಇರ್ತಾರೆ. ಆಮೇಲೆ ಕಲಿಬೇಕು ಅನ್ನೋ ಆಸಕ್ತಿ ಇರುತ್ತೆ ಇರುತ್ತೆ. ಹಾಗಾಗಿ ನಾನು ಮೊದಲನೇ ಹೇಳಿದಾಗೆ ನಾನೊಂದು ಶಪಥ ಮಾಡಿದ್ದೆ, ಈ ಯೋಗವನ್ನು ಉಚಿತವಾಗಿ ಕಲಿಸ್ಬೇಕು ಅನ್ನೋದು. ಈ ಉಚಿತವಾಗಿ ಕಲಿಸ್ಬೇಕು ಅಂತ ನನಗೆ ಬಂದಾಗ ರಿಟೈರ್ಡ್ ಆದೆ ನಾನು. ಆಮೇಲೆ ನನಗೆ ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ಅಂತ ಕೊಡ್ತಾರೆ, ರಿಟೈರ್ಡ್ ಆದಕ್ಕಿಂತ ಜಾಸ್ತಿ ಪೆನ್ಷನ್ ಕೊಡ್ತಾ ಇದ್ದಾರೆ ನನಗೆ. ಆದ್ರೆ ಆ ಹಣ ಯಾರದ್ದು? ಸಮಾಜದ್ದು. ಸಮಾಜದ ಋಣ ತೀರಿಸ್ತೆ ಹೋದ್ರೆ ಮುಂದಿನ ಜನ್ಮದಲ್ಲಿ ನಾವು ಏನೋ ಹಾಕಿ ತೀರಿಸಬೇಕಾಗತ್ತೆ. ಯಾವ್ದು ನನಗೆ ಸ್ವಲ್ಪ ಆಧ್ಯಾತ್ಮ ಹಿನ್ನೆಲೆ ಇರೋದ್ರಿಂದ ಇದನ್ನ ಸಮಾಜಕ್ಕೆ ನನ್ನ ಹತ್ರ ಇರೋ ವಿದ್ಯೆಯನ್ನ ಹಣ ಕೊಡಕ್ಕಾಗದೆ ಇರಬಹುದು, ಕೊಟ್ಟಿರೋ ವಿದ್ಯೆಯನ್ನ ಹಂಚಬಹುದು, ಆಮೇಲೆ ಎಲ್ಲರ ಕಣ್ಣೀರು ಒರೆಸಬಹುದು. ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಬರ್ತಿರೋ ಕಾಯಿಲೆಗಳು ಹಿಂದಿನ ತರ ಕಾಯಿಲೆಗಳಲ್ಲ. ಪ್ಲೇಗು, ಮಲೇರಿಯಾ, ಕಾಲ್ರಾ, ಚೊಳ್ಳೆಲ್ ಬಂತು, ಚಿಟ್ಟದಲ್ಲಿ ಬಂತು ಅಂತಿತ್ತು. ಈಗ ಬರ್ತಿರೋದೆಲ್ಲ ಅಂದ್ರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್, ಮನಸ್ಸಿನಿಂದ ಶರೀರಕ್ಕೆ ಬರ್ತಿರೋ ರೋಗ. ಈ ರೋಗಕ್ಕೆ ಔಷಧಿ ಇಲ್ಲ. ಇವ್ ತಗೊಂಡ ಯಾವ ಔಷಧಿನೂ ಕಾಯಿಲೆಯನ್ನ ವಾಸಿ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಇದು ಬರ್ತಿರೋದು ಮಾನಸಿಕ ಒತ್ತಡ, ಉದ್ವೇಗ, ಖಿನ್ನತೆಯಿಂದ ಬರ್ತಿರೋದು. ಇದನ್ನ ದೂರ ಮಾಡಬೇಕು. ಇದನ್ನ ದೂರ ಮಾಡೋದಕ್ಕೆ ಯೋಗ ಬಿಟ್ರೆ ಯಾವ್ದಿಂದ ಸಾಧ್ಯ ಇಲ್ಲ ಅನ್ನೋದು ಘಂಟಾಘೋಷವಾಗಿ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ, ಬೌದ್ಧಿಕವಾಗಿ ಇದಿಷ್ಟು ಕೂಡ ಯೋಗದಲ್ಲಿ ಬರುವಂತದ್ದು.
1: ಸರ್ವಾಂಗೀಣ
0: ಬೆಳವಣಿಗೆಗೆ ಇದು ಸಹಾಯ ಮಾಡುವಂತದ್ದು. ಹಾಗಾಗಿ ನಾವಿಲ್ಲಿ ಬರೀ ಆಸನಗಳು, ಪ್ರಾಣಾಯಾಮಗಳು ಹೇಳ್ಕೊಡೋದಿಲ್ಲ. ನಾವಿಲ್ಲಿ ಜೀವನ ಕ್ರಮವನ್ನು ಹೇಳ್ಕೊಡ್ತೀವಿ. ಯಾಕೆ ಬದುಕಬೇಕು? ಮನುಷ್ಯನಾಗ ಬದುಕಿದೀಯಾ? ಜೀವನ ಅನ್ನೋದು ಜೀವ ಇರೋರಿಗೆ ಜೀವನ. ಆ ಜೀವ ಇರೋರಿಗೆ ಜೀವನನ ಹೇಗೆ ನಡೆಸ್ಕೋಬೇಕು ಅನ್ನೋದನ್ನ ನಾವಿಲ್ಲಿ ಹೇಳ್ಕೊಡ್ತೀವಿ. ಆಮೇಲೆ ಅವ್ರಿಗೆ ಬರ್ತಕ್ಕಂತಹ ಕೆಲವು ಮಾನಸಿಕ ಒತ್ತಡ, ಉದ್ವೇಗಗಳಿಗೆ ಕಾರಣಗಳು ನಮಗೆ ಕೆಲವು ಗೊತ್ತಿದೆ.

0: ಬಿಫೋರ್ ಯು ರೈಟ್ ಅನ್ನುತ್ತದು. ಬರೆಯೋದಕ್ಕೆ ಮುಂಚೆ ಯೋಚನೆ ಮಾಡು ಅಂತ ಹೇಳುತ್ತೆ. ನೀನಮ್ಮ ಏನಾದ್ರು ತೊಂದರೆ ಮಾಡ್ಕೊಳೋದಕ್ಕೆ ಮುಂತ ಮೊದಲು ಯೋಚನೆ ಮಾಡು, ಯಾಕೆ ಮಾಡ್ಕೊಂತಾ ಇದೀಯ, ಅದರಿಂದ ಏನ್ ಸಾಧಿಸಿದೆ ನೀನು? ಒಂದು ಪ್ರಾಣಿನ ಬದುಕಿ ಸಾಯುತ್ತೆ, ಅದಕ್ಕೂ ನಿನಗೂ ವ್ಯತ್ಯಾಸ ಇಲ್ವಾ? ನೀನು ಮನಸ್ಸಿನಾಗಿ ಏನ್ ಸಾಧನೆ ಮಾಡಿದೆ ಅಂತ ಕೇಳುತ್ತೆ. ಹಾಗಾಗಿ ನೀವು ಈ ಯೋಗದಿಂದ ನಿಮಗೆ ಮಾನಸಿಕ ಒತ್ತಡ, ಉದ್ವೇಗ, ಖಿನ್ನತೆ ದೂರ ಆಗೋದ್ರ ಜೊತೆಗೆ ಖಂಡಿತ ದೂರ ಆಗುತ್ತೆ. ಬಟ್ ಏನಪ್ಪ ಅಂದ್ರೆ, ಯಾವತ್ತ 4 ದಿವಸ ಬಂದ್ಬಿಟ್ಟು ಯೋಗ ಮಾಡದೆ ನಾನು ಹೋಗ್ಲಿಲ್ಲ ಅಂದ್ರೆ ಆಗಲ್ಲ. ಇದನ್ನ ಲೈಫ್ ಸ್ಟೈಲ್, ಇದು ಜೀವನ ಕ್ರಮ. ಹೇಗೆ ಊಟ ಮಾಡ್ತೀವೋ, ನಿದ್ದೆ ಮಾಡ್ತೀವೋ, ಹಾಗೆ ಯೋಗನು ಪ್ರತಿ ದಿವಸ ಮಾಡಿದ್ರೆ 100ಕ್ಕೆ 100 ನಾವು ಕೂಡ ಗ್ಯಾರಂಟಿ ಕೊಡ್ತೀವಿ, ಮಾಡಬೇಕು. ಆಮೇಲೆ ಆಹಾರದಲ್ಲಿ ಇವತ್ತು ಆಹಾರದ ಹೇಗಾಗಿದೆ, ನಾವಿರೋದು ಉದಾಹರಣೆಗೆ ನಾವು ಕರ್ನಾಟಕದಲ್ಲಿ ನಾವಿರೋದು, ಈಗ ನಾವಿರೋದೆಲ್ಲ ಸೌತ್ ಇಂಡಿಯಾದವರು, ನಾವು ತಿನ್ನೋದೆಲ್ಲ ನಾರ್ತ್ ಇಂಡಿಯನ್ ಡಿಶಸ್. ಈ ಪರಿಸ್ಥಿತಿಯಾಗಿ ನಾವ್ ಏನ್ ತಿನ್ಬೇಕು ಅಂತ ಗೊತ್ತಿಲ್ಲ, ಹೇಗ್ ತಿನ್ಬೇಕು ಅಂತಿಲ್ಲ, ಯಾಕ್ ತಿನ್ಬೇಕು ಅಂತ ಗೊತ್ತಿಲ್ಲ,
1: ಅರಿವಿಲ್ಲ.
0: ಆ ಅರಿವು ಮಾಡೋದೇ ನನ್ನ ಕರ್ತವ್ಯ. ನಾನು ವಿದ್ಯೆ ಅದ್ರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿರೋದ್ರಿಂದ, ಅಧ್ಯಯನ ಮಾಡ್ತಾನೂ ಇರೋದ್ರಿಂದ, ಅವ್ರಿಗೆ ಏನ್ ಬೇಕು ಅನ್ನೋದು ನೋಡ್ಬಿಟ್ಟು ಅವ್ರಿಗೆ ಬೇಕಾದನ್ನ ನಾವು ಕೊಟ್ರೆ ಅದ್ರ ಬೆನಿಫಿಟ್ ಆಗುತ್ತೆ, ಅವ್ರಿಗೂ ಆಗುತ್ತೆ, ನಾನು ಹೇಳದಕ್ಕೂ ಸಾರ್ಥಕ ಆಗುತ್ತೆ. ಇದು ನಮ್ಮ ಉದ್ದೇಶ.
1: ತುಂಬಾ ಸಂತೋಷ. ಹಾಗೇನೆ ರುದ್ರರಾದ್ರೆ, ತಾವು ತಮ್ಮ ಯೋಗ ವಿಶ್ವವಿದ್ಯಾನಿಲಯದಲ್ಲಿ ಯೋಗ ಶಿಕ್ಷಣವನ್ನು ಕೂಡ ನೀಡಿದ್ರಿ ಅಂತ ಕೇಳ್ಪಟ್ಟೆ ನಾನು. ಇದ್ರ ಬಗ್ಗೆ ಹೇಳೋದಾದ್ರೆ
0: ಬಹಳ ವಿಶೇಷ ಅಂದ್ರೆ, ಇಡೀ ಕರ್ನಾಟಕದಲ್ಲಿ PG ಡಿಪ್ಲೊಮಾ ಕೋರ್ಸ್ ಅನ್ನ ಯೂನಿವರ್ಸಿಟಿಯಿಂದ ಕೊಟ್ಟಿರೋದು ಇಡೀ ಕರ್ನಾಟಕದಲ್ಲಿ ಇದು ಫಸ್ಟ್. ಇದು ಅದರಲ್ಲೂ ಕೂಡ ನಮ್ಮಲ್ಲಿ 3 ವರ್ಷಗಳ ಕಾಲ ಆಫ್ಟರ್ ಗ್ರಾಜ್ಯುಯೇಷನ್ 1 ಇಯರ್ ಕೋರ್ಸ್ PG ಡಿಪ್ಲೊಮಾ ಅಂತ ಹೇಳ್ಬಿಟ್ಟು ಯೋಗದಲ್ಲಿ PG ಡಿಪ್ಲೊಮಾ ಅದನ್ನು ಕೊಟ್ಟು ಸುಮಾರು 3 ವರ್ಷ ನಾವು ಮಾಡಿದ್ವು. 3 ವರ್ಷದಲ್ಲಿ 100 ಜನ PG ಡಿಪ್ಲೊಮಾ ಮಾಡಿದ್ರು. ಅವ್ರು ಬರೀ ಸುಮ್ಮನೆ ಕೂತಿಲ್ಲ, PG ಡಿಪ್ಲೊಮಾ ಮಾಡಿದವರು ನಮ್ಮ ಕೇಂದ್ರಗಳಲ್ಲಿ ಉಚಿತವಾಗಿ ಸೇವೆ ಮಾಡ್ತಾ ಇದ್ರು, ಯಾವುದೇ ಫಲಾಪೇಕ್ಷೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇನ್ನೂ ಹೇಳಬೇಕು ಅಂದ್ರೆ, ಒಂದು 5-6 ಜನಕ್ಕೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟು ಕೆಲವರು ಸಿಕ್ಕಿದೆ. ಹೇಳಬೇಕು ಅಂತಂದ್ರೆ ಆಯುರ್ವೇದಿಕ್ ಕಾಲೇಜುಗಳಲ್ಲಿ ತಗೊಂಡಿದ್ದಾರೆ, ಈ ತರ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಕೆಲಸಕ್ಕೆ. ಹಾಗಾಗಿ ಅವ್ರಿಗೂ ಒಂದು ಜೀವನೋಪಾಯನೂ ಆಯ್ತು, ಅದ್ರ ಜೊತೆಗೆ ಅವ್ರು ಒಂದು ಹೆಮ್ಮೆ, ನಾನು ಕಲ್ತಿರೋ ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆನೂ ಇದೆ. ಹಾಗಾಗಿ ಅದು ಕೂಡ ಉಪಯೋಗ ಆಗಿದೆ, ತುಂಬಾ ಚೆನ್ನಾಗಿ ಉಪಯೋಗ ಆಗಿದೆ.
1: ನೋಡಿ, ಯೋಗ ಎಲ್ಲಾ ಶಾಖೆಗಳ ಮೂಲಕ ಜನರಿಗೆ ಕಲಿಸೋದಲ್ಲದೆ ಯೋಗ ಶಿಕ್ಷಣ ಕೂಡ ಕೊಡಿಸಿದ್ರಿ ನೀವು,
0: ಅದೊಂದು ಹೆಮ್ಮೆ ವಿಚಾರ. 100 ಜನ ಮಾಡ್ಕೊಂಡಿದ್ರೆ ಅದರಲ್ಲೂ ಇನ್ನೂ ಹೇಳಬೇಕು, ಈ ವಿಷಯಗಳು ಯೂನಿವರ್ಸಿಟಿಗೆ ಇಲ್ಲ. ಒಂದು ಫಸ್ಟ್ ಇಯರ್ ಬ್ಯಾಚ್ ಏನಿತ್ತು ಅಂದ್ರೆ 12 ರ್ಯಾಂಕ್ ಹೊಳಿಟ್ಟಿದ್ರು, ಅದು ಯೂನಿವರ್ಸಿಟಿಲೂ PG ಡಿಪ್ಲೊಮಾ ಇದೆ, ನಮ್ಮಲ್ಲೂ PG ಡಿಪ್ಲೊಮಾ ಇದೆ. ಒಟ್ಟಿಗೆ ಮಾಡಿರೋದು ನಾವು ಯಮನಿಯಮ ಅನುಸರಿಸಿ ನಾವು ಮಾಡಿರೋದು, ಯಾವ್ದು ಸುಳ್ಳು ಕಳತನ ಮೋಸ ಮಾಡಬಾರ್ದು, ಯಾವ್ದು ಕಾಪಿ ಹೊಡಿಬಾರ್ದು ಅನ್ನೋದನ್ನ ನಿಗಾ ಇಟ್ಟು ಮಾಡಿ
1: 12
0: ಪ್ರಾಮಾಣಿಕವಾಗಿ ಮಾಡಿ 12 ರ್ಯಾಂಕ್ ನಮಗೆ ಬಂತು. ಯೂನಿವರ್ಸಿಟಿ ಅವರು ಅಲ್ಲರಿ ನಿಮಗೆ ಕೊಟ್ಟಿದ್ದೆ ತಪ್ಪಾಯ್ತು, ನಮಗೆ ಇಲ್ದಂಗೆ ಆಯ್ತು ಅನ್ನೋ ರೀತಿನಲ್ಲಾಯ್ತು. ಅದು ಹೆಮ್ಮೆಯಿಂದ ಹೇಳುವಂಥದ್ದು. ಅವರು ರಿಯಲ್ ಆಗಿ ಹೆಂಗೆ ತಗಬಹುದು ಅನ್ನೋದನ್ನ ಓದಿ ಕಷ್ಟಪಟ್ಟು ತಗೊಂಡ್ರಂಥದ್ದು. ಅದು ಎಲ್ಲ ಎಂತವ್ರು 60+ 50+ ಇದ್ದಂಥವ್ರು ನಮ್ಮಲ್ಲಿ PG ಡಿಪ್ಲೊಮಾ ಕಟ್ಟಿದ್ರು, ಅವ್ರು ಅಷ್ಟು ರ್ಯಾಂಕ್ ತಗೊಂಡಿದ್ದಾರೆ. ಅದು 12 ರ್ಯಾಂಕ್ ನಮಗೆ ಬಂತು, ಉಳಿದಿದ್ದಷ್ಟು ಫಸ್ಟ್ ಕ್ಲಾಸ್. ಇದು ನಾನು ಒಬ್ಬ ಶಿಕ್ಷಕನಾಗಿ ಹೇಳುವಂಥದ್ದು, ಇದು ನಿಜವಾಗ ತುಂಬಾ ಹೆಮ್ಮೆ ವಿಚಾರ. ಇದು
1: ಖಂಡಿತ ಹೆಮ್ಮೆ ಮತ್ತೆ ಸಂತೋಷ ಆಗುತ್ತೆ. ಯೋಗ ಶಿಕ್ಷಣದಿಂದ ಅದು ಮುಂದುವರಿತಾ ಇದೆ, ಎಲ್ಲ ಕಡೆ ಸೇವೆ ಮಾಡ್ತಾ ಇದಾರೆ ಅವರು.
0: ಅದಕ್ಕೆ ಅಫಿಲಿಯೇಷನ್ ತಗೊಳೋದಕ್ಕೆ ಕಷ್ಟಪಟ್ಟಿದೀವಿ ನಾವು. ಅಫಿಲಿಯೇಷನ್ ಕುವೆಂಪು ಯೂನಿವರ್ಸಿಟಿ ಅಫಿಲಿಯೇಷನ್, ಅದು ವರ್ಲ್ಡ್ ವೈಡ್ ಹೆಸರು ಪಡೆದಿರುವಂತದ್ದು. ಅದರಲ್ಲಿ ಅವರು ಗ್ರಾಜ್ಯುಯೇಷನ್ ತಗೊಂಡು ಅಲ್ಲಿಂದ ಅವಾರ್ಡ್ ತಗೊಂಡ್ರಲ್ಲ, ಅದು ನಿಜವಾಗ್ಲೂ ಹೆಮ್ಮೆ ಪಡೋದು.
1: ಖಂಡಿತ ಖಂಡಿತ ಹೆಮ್ಮೆ ಪಡೋ ವಿಷಯ. ಹಾಗೇನೇ ಗುರುಗಳೇ, ನೀವು ಅನೇಕ ಪ್ರಶಸ್ತಿಗಳಿಗೆ ತಮ್ಮ ಸೇವೆಗೆ ಸರ್ಕಾರ ಸಮಾಜ ಗೌರವಿಸಿದೆ ಅಲ್ವಾ, ಗುರುತಿಸಿದೆ, ಅನೇಕ ಪ್ರಶಸ್ತಿಗಳು ಬಂದಿದೆ ನಿಮಗೆ. ಇದ್ರ ಬಗ್ಗೆ ಹೇಳೋದಾದ್ರೆ ಏನ್?
0: ಈಗ ನಿಮ್ಗೆ ಹೇಳಬೇಕು ಅಂದ್ರೆ, ಪ್ರಶಸ್ತಿಗಳಿಗಿಂತ ಹೆಚ್ಚಾಗಿ ಈಗ ಏನು ಯೋಗ ಕಲ್ತಿರಲ್ಲ ಅವ್ರ ಪ್ರೀತಿಯಿಂದ ಕಂಡಾಗ ಗುರುಗಳೇ ಅಂತ ಮಾತಾಡಿಸ್ತಾರಲ್ಲ, ಆ ಪ್ರಶಸ್ತಿ ಬಹಳ ದೊಡ್ಡ ಪ್ರಶಸ್ತಿ ಅಂತ ಹೇಳಬೇಕು, ಹೇಳಕ್ ಇಷ್ಟಪಡ್ತೀನಿ. ಅನೇಕ ಪ್ರಶಸ್ತಿಗಳು ಆ ತರದ್ ಬಂತು. ಅದ್ರಲ್ಲಿ ಮೊದಲನೇದಾಗಿ ದೊಡ್ಡ ಪ್ರಶಸ್ತಿಗಳು ಒಂದ್ 2-3 ಮಾತ್ರ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಒಂದು ರಾಷ್ಟ್ರ ಪ್ರಶಸ್ತಿ, KR ನಾರಾಯಣ ಅವರು 1998-99 ನಲ್ಲಿ ನನಗೆ ನ್ಯಾಷನಲ್ ಅವಾರ್ಡ್ ದಿ ಬೆಸ್ಟ್ ಟೀಚರ್ ಇನ್ ಇಂಡಿಯಾ ಅಂತೇಳಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ 98-99 ಕೊಟ್ರು. ಆಮೇಲೆ ಇನ್ನೊಂದು ದೊಡ್ಡ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ, 2012 ನನಗೆ ರಾಜ್ಯ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ಕೊಡ್ತು. ಅದಲ್ಲೇ ಆಸ್ಟ್ರೇಲಿಯಾಕ್ಕೆ ಹೋಗಿ ಸಿಡ್ನಿನಲ್ಲಿ 2008-09 ಸಿಡ್ನಿಯಲ್ಲಿ ಯೋಗ ಹೇಳ್ಕೊಟ್ಟು ಬಂದೆ. ಅಲ್ಲಿ ಒಂದು 6 ತಿಂಗಳಿದ್ದೆ, ಅಲ್ಲಿ ವೀಕೆಂಡ್ ಅಲ್ಲಿ ಮಾತ್ರ ಅವ್ರು ಯೋಗ ಕಲಿಯಂತದ್ದು. ಆ ಕೊನೆಯಲ್ಲಿ ಹೊರಟಾಗ ಅವರು ಯೋಗ ಬಂದು ಅಂತ ಹೇಳಿ ಒಂದು ಪ್ರಶಸ್ತಿ ಕೊಟ್ಟು ಅವ್ರಿಗೆ ಬಹಳ ಇಂಟ್ರೆಸ್ಟ್ ಆಯ್ತು. ಯಾಕೆಂದ್ರೆ ಅವರೆಲ್ಲ ಅಲ್ಲಿ ಡಾಲರ್ ಇರೋದು, ಡಾಲರ್ ಕೇಳಕ್ ಬಂದಿರಬಹುದು ಅಂತ. ನಾನು ಕೊನೆ ಹೇಳಿದ್ದಷ್ಟೇ, ನಾನು ಡಾಲರ್ ಬಂದಿಲ್ಲ, ನನ್ನ ಮಗನ ಮನೆಗೆ ಬಂದಿನಿ, ಇರೋ ವಿದ್ಯೆಯನ್ನ ನೀವು ಇಷ್ಟಪಟ್ಟಿದ್ರಿಂದ ಕಲಿಸಿದೀನಿ, ಅದರಲ್ಲಿ ಹಣ ತಗೊಂಡು ಹೋಗಲ್ಲ, ಯಾವತ್ತು ನೀವು ಏನ್ ಕೊಟ್ಟರು ಬೇಡ, ಪ್ರೀತಿ ಒಂದು ಇರ್ಲಿ ಕೊನೆವರೆಗೆ ಅಂತ. ಹಾಗಾಗಿ ಇನ್ನು 2 ಸರಿ ಹೋದಾಗಲೂ ಕೂಡ ಅವರೆಲ್ಲರೂ ಸಿಕ್ಕಿ ನನ್ನ ಬೇರೆ ಬೇರೆ ಅಲ್ಲಿಂದ 106 ಕಿಲೋಮೀಟರ್ ದೂರ ಎಲ್ಲೆಲ್ಲ ಏನನ್ನ ತೋರಿಸ್ಬೇಕು ಅದನ್ನೆಲ್ಲ ಕರ್ಕೊಂಡೋಗಿ ತೋರಿಸಿ ಕರ್ಕೊಂಬಂದ್ರು ಶಿಷ್ಯಂದ್ರು. ಅದೇ ನಿಜವಾದ ಗಿಫ್ಟ್ ಅದು ಅಂತ. ಹಾಗೆ ಅದೇ ರೀತಿನಲ್ಲಿ ನನಗೆ ಪ್ರಶಸ್ತಿಗಳು, ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ. ಕರ್ನಾಟಕ ಯೋಗ ರತ್ನ ಪ್ರಶಸ್ತಿ, ಯೋಗ ಧುರೀಣ ಪ್ರಶಸ್ತಿ, ಯೋಗ ಬಂಧು ಪ್ರಶಸ್ತಿ, ಈ ತರ ಸಾಕಷ್ಟು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಹಾಗೇನೆ ಮೈಸೂರು ಡಾಕ್ಟರೇಟ್ ಅನ್ನ 2025 ಯೋಗ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್

0: ಅನ್ನು ಕೂಡ 2025 ಕೊಡಮಾಡಲ್ಪಟ್ಟರು. ಅದೊಂದು ಸಂತೋಷದ ವಿಷಯ. ಅದೆಲ್ಲ ಕ್ರೆಡಿಟ್ ನಮ್ಮ ಶಿಷ್ಯಂದ್ರಿಗೆ ಹೋಗುವಂಥ ಕ್ರೆಡಿಟ್ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಅವರೆಲ್ಲ ನನಗೆ ಸಿಕ್ಕಿ ಇದೆಲ್ಲ ಮುಂದುವರ್ಸಕ್ಕಾದ್ರಿಂದ ಇವತ್ತು ಆ ಒಂದು ಅವಾರ್ಡ್ ಕೊಟ್ಟರು.
1: ಹಾಗೇನೆ ರುದ್ರರಾದರೆ ಇತ್ತೀಚಿನ ಯುವ ಪೀಳಿಗೆಗೆ ಈ ಯೋಗದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ, ಏನ್ ಸಂದೇಶ ಕೊಡ್ತೀರಿ ಅವರಿಗೆ?
0: ನೋಡಿ, ಇವತ್ತು ಏನಾಗಿದೆ ಅಂತಂದ್ರೆ ಮಕ್ಕಳುಗಳಲ್ಲಿ ಒಂದು ತಂದೆ ತಾಯಿಗಳು ಮಾತು ಕೇಳ್ತಾ ಇಲ್ಲ. ಯಾಕೆ ಕೇಳ್ತಾ ಇಲ್ಲ ಅಂದ್ರೆ ಇರೋದೊಂದು ಮಗು, ನಾವೆಲ್ಲ 12 ಮಕ್ಕಳು, ಅವಾಗ ಒಂದೇ ಮಗು ಇರೋದು. ಅಯ್ಯೋ ಅದಕ್ಕೇನಂದ್ರೆ ಏನೋ ಏನೋ ಅಂತೇಳಿ ಹೆದರ್ತಾರೆ ತಂದೆ ತಾಯಿಗಳು. ಹಾಗಾಗಿ ಆ ಹೆದರಿಕೆನ ಅವರು ಅಂಡು ಅಡ್ವಾಂಟೇಜ್ ತಗೊಳಕ್ ಶುರು ಮಾಡ್ಬಿಟ್ಟಿದ್ರು ಮಕ್ಕಳೆಲ್ಲ. ಅವ್ರು ಈ ತಂದೆ ತಾಯಿಗಳು ಹೇಳದ್ ಕೇಳಲ್ಲ. ಸ್ಕೂಲಲ್ಲಿ ಹೋದ್ರೆ ಸ್ಕೂಲಲ್ಲಿ ಹೊಡೆಯಂಗಿಲ್ಲ, ಬೈಯಂಗಿಲ್ಲ. ಅವಾಗೆಲ್ಲ ಶಿಕ್ಷೆ ಇಲ್ದೆಲ್ಲ ಶಿಕ್ಷಣ ಬರಲ್ಲ ಅಂತಿದ್ದು. ಆ ಶಿಕ್ಷೆ ಇರಲಿ, ಬರೀ ಜೋರ ಮಾತಾಡಂಗಿಲ್ಲ ಇವತ್ತು ಸ್ಥಿತಿ. ಅಲ್ಲೂ ಹಂಗಾಗಿದೆ, ಸಮಾಜ ಜನಗಳಿಗೆ ಯಾರಿಗೆ ಯಾರು ಹೇಳಂಗಿಲ್ಲ ಆ ಸ್ಥಿತಿ ಆಗಿದೆ. ಅದಕ್ಕೆ ನಮ್ಮ ಯೋಗ ಏನಪ್ಪ ಮಾಡುತ್ತೆ ಅಂತಂದ್ರೆ, ಅವರಿಗೆ ಕೇವಲ ಎಲ್ಲಿಂದ ಫೌಂಡೇಶನ್ ಲೆವೆಲ್ಲಿಂದ, ನಾವು 10 ಮೇಲಿರೋ ಮಕ್ಕಳಿಗೆಲ್ಲ ಯೋಗ ಹೇಳ್ಕೊಡ್ಬೇಕು ನಮ್ಮ ಆಸೆ. ಹಾಗಾಗಿ 10 ಮೇಲಿರುವಂತ ಮಕ್ಕಳುಗಳು ಏನಾದರೂ ನಮ್ಮಲ್ಲಿ ಬಂದ್ರೆ ಅವರಿಗೆ ಕೇವಲ ಇದನ್ನೇ ಹೇಳ್ಕೊಡಲ್ಲ, ಆಧ್ಯಾತ್ಮಿಕ ಭೌತಿಕವಾಗಿ ಹೇಗಿರಬೇಕು, ಆಮೇಲೆ ಆಹಾರದ ವಿಧಾನ, ತಂದೆ ತಾಯಿಗಳು ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಇದನ್ನೆಲ್ಲ ಯಾವ ಶಾಲೆಗಳಲ್ಲೂ ಕಲಿಸ್ತಾ ಇಲ್ಲ. ಯೋಗದಲ್ಲಿ ಆಟೋಮೆಟಿಕ್ ಆಗಿ ಇದೆಲ್ಲ ಬರುತ್ತೆ. ನಾವು ಹೇಳ್ಬೇಕಾದ್ರೆ ಯಮನಿಯಮಗಳು ಹೇಳ್ಬೇಕಾದ್ರೆ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಅಲ್ಲಿಂದ ಶೌಚ, ಸಂತೋಷ, ಈಶ್ವರ ಪ್ರಣಿಧಾನ, ಸಿದ್ಧಾಂತವರ್ಣ, ಇವನ್ನೆಲ್ಲ ಹೇಳ್ತೀವಿ. ಇದನ್ನೆಲ್ಲ ಬೇಸು, ಅದು ಫೌಂಡೇಶನ್. ಇವತ್ತು ಯಾವ ಯೋಗ ಕೇಂದ್ರಕ್ಕೆ ಹೋಗಿ ಆ ಬೇಸ್ ಬಿಟ್ಬಿಟ್ಟು ಮನೆ ಕಟ್ತಾ ಇದ್ದಾರೆ. ಈಗ ಬರೀ ಆಸನ ಪ್ರಾಣಾಯಾಮನೇ ಯೋಗ ಅನ್ನೋ ಒಂದು ಸ್ಥಿತಿ ಬಂದು ಕೂತಿದೆ. ಹೌದೌದು, ಯಮಾನಿಯಮಗಳಿಂದಲೇ ಬೇಸ್ಮೆಂಟ್, ಅದು ಮನೆಗೆ ಫೌಂಡೇಶನ್ ದಲ್ಲಿ ಮನೆ ಕಟ್ಟಿದ್ರೆ ಎಷ್ಟು ದಿವಸ ಇರುತ್ತದು, ಆ ರೀತಿ ಆಗ್ತಾ ಇದೆ. ಅದನ್ನ ಯೋಗ ಕಲಿಸೋರು ಕೂಡ ಯಮಾನಿಯಮವನ್ನ ಮೊದಲನೇ ತಗೋಬೇಕು. ಪ್ರಾಣಾಯಾಮಕ್ಕೆ ಹೆಚ್ಚಿನ ಆಸಕ್ತಿ ಕೊಟ್ಟು ಪ್ರಾಣಾಯಾಮ ಹೇಳ್ಕೊಡ್ಬೇಕು. ಶರೀರ ಮಟ್ಟದಲ್ಲಿ ಮಾತ್ರ ಆಸನಗಳು ಅವಶ್ಯಕತೆನೇ ಹೊರತು ಮನಸ್ಸಿನ ಮಟ್ಟದಲ್ಲಿ ಬೇಕಾಗಿರೋದು ಎಲ್ಲದಕ್ಕೂ ಕಾರಣ ಮನಸ್ಸು. ಆ ಮನಸ್ಸನ್ನು ಸರಿ ಇಟ್ಟರೆ ಎಲ್ಲ ಕೆಲಸನೂ ಆಗುತ್ತೆ, ಖಂಡಿತ ಆಗ್ತದೆ. ಅದಕ್ಕೆ ವಿದ್ಯಾಭ್ಯಾಸ ಜೊತೆಗೆ ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರ ಕಲಿಸಬೇಕು. ಎರಡನೇದಾಗಿ ಮಕ್ಕಳುಗಳು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಚಿಕ್ಕ ವಯಸ್ಸಿನಿಂದಲೇ ಪೇರೆಂಟ್ಸು ಇದಕ್ಕೂ ಇದ್ರ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು.
1: ಓದಿನ ಜೊತೆಗೆ ಯೋಗ ವಿದ್ಯೆ ಬೇಕೇ ಬೇಕು ಅಂತ
0: ಹೇಳ್ತಾರೆ
1: ಎಲ್ಲರಿಗೂ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರಿಗೂ
0: ಆಗ್ಲಿ, ವಯಸ್ಸಾಗ್ಲಿ, ಯಾವ್ದು ಬರಲ್ಲ. 10 100 ಯಾರು ಬೇಕಾದ್ರೂ ಯೋಗ ಕಲಿಬಹುದು. ಆದ್ರೆ ಅವರವ್ರ ವಯಸ್ಸಿಗೆ ತಕ್ಕಂತೆ ಒಬ್ಬ ಒಳ್ಳೆ ಗುರುಮುಖೇನ ಕಲಿಬೇಕು, ಅದು ಬಹಳ ಇಂಪಾರ್ಟೆಂಟ್. ಆ ಗುರುಮುಖೇನ ಕಲಿಬೇಕು. ಗುರುನಲ್ಲೂ ಕೂಡ ಅರಿಷಡ್ ವರ್ಗಗಳನ್ನ ಸ್ವಲ್ಪ ನಾರು ಕಂಟ್ರೋಲ್ ಇಟ್ಕೊಳ್ಳೋ ಕೆಪಾಸಿಟಿ ಇದ್ದಂತ ಗುರು ಆಗಿರ್ಬೇಕು. ಅವ್ರ ಜ್ಞಾನವನ್ನು ಪಡೆದಿರ್ಬೇಕು ಅದರಲ್ಲಿ, ಆಮೇಲೆ ಆಸಕ್ತಿ ಇರಬೇಕು, ಅದರಿಂದ ಫಲಾಪೇಕ್ಷೆ ಪಡಿಬಾರದು. ಅವಾಗ ಏನಾಗುತ್ತೆ, ಸಿದ್ಧಿ ಆಗುತ್ತೆ. ಒಬ್ಬ ಗುರು ತಗೊಂಡು ಕೊಟ್ಟು ಅಂದ್ರೆ ವ್ಯಾಪಾರ ಆಯ್ತದ್ದು, ಅದಾಗಬಾರದು ಅಂತ ನಾನು ಹೇಳಂತೆ.
1: ಖಂಡಿತ, ಆ ನಿಟ್ಟಲ್ಲಿ ನೀವು ಇಷ್ಟೊಂದು ಸೇವೆ ಮಾಡ್ತಾ ಇದ್ರಿ, ಹಾಗೆ ಮುಂದಿನ ಗುರಿಗಳು ಏನು ರುದ್ರರಾದರೆ? ನಿಮ್ಮ ಇಷ್ಟೊಂದು ಮಾಡ್ತಾ ಇದ್ರಿ, ಈಗಾಗ್ಲೇ ಸಾಕಷ್ಟು ಸೇವೆ ಮಾಡ್ತಾ ಇದ್ರಿ, ಮುಂದಿನ ಗುರಿಗಳು ಏನಿದೆ?
0: ಈಗ ನನಗೇನಾಗಿದೆ ಅಂತಂದ್ರೆ, ಮನೆ ಮನೆಗೆ ಯೋಗವನ್ನ ತಲುಪಿಸಬೇಕು ಅನ್ನೋದಿದೆ. ಮನೆ ಮನೆಗೆ ಯೋಗ ತಲುಪಿಸಬೇಕು ಅಂತಿದ್ದಾಗ ನಾವು ಎಕ್ಸ್ಟೆನ್ಷನ್ಗಳನ್ನ ಮಾಡ್ತಾ ಇದೀವಿ. ಹಾಗೇನೆ ಸಭೆ ಸಮಾರಂಭಗಳಲ್ಲಿ ಈಗ ಹೇಳಬೇಕು, ಇಂಟರ್ನ್ಯಾಷನಲ್ ಯೋಗ ಡೇ ಎಲ್ಲ ಕಡೆ ನಡೆಯುತ್ತೆ. ನಡೆದಾಗ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲ ಪಾಂಪ್ಲೆಟ್ ಹಂಚೋದು, ಅಲ್ಲಿ ಎಲ್ಲಿ ಅವ್ರು ಕರೀತಾರೋ ಅಲ್ಲಿಗೆ ಹೋಗಿ ಯೋಗ ಹೇಳ್ಕೊಡೋದು, ಆ ಲೆವೆಲ್ ಮಾಡೋದು. ಯಾಕೆಂದ್ರೆ ಅವ್ರು ಬರಲಿಲ್ಲ, ನಾವು ಅವ್ರ ಹತ್ರ ಹೋಗ್ಬೇಕು. ಅದಕ್ಕೆ ಶಾಲೆಗಳಲ್ಲಿ ಕಂಪಲ್ಸರಿಯಾಗಿ ಯೋಗವನ್ನು ಕೂಡ ಒಂದು ಸಬ್ಜೆಕ್ಟ್ ಆಗಿಟ್ಟು ಅದಕ್ಕೆ ಒಳ್ಳೆಯ ನುರಿತ ಶಿಕ್ಷಕರನ್ನ ಅದಕ್ಕೆ ಅಪಾಯಿಂಟ್ ಮಾಡಬೇಕು, ಅವಾಗ ಮಾತ್ರ ಸಾಧ್ಯ ಆಗುತ್ತೆ. ಶಾಲಾ ಮಟ್ಟದಿಂದಲೇ ಯೋಗವನ್ನು ಕಂಪಲ್ಸರಿ ಮಾಡಿದರೆ ಇವರು ಬೇರೆ ಸಬ್ಜೆಕ್ಟ್ A+B ಹೊರತುಪಡಿಸಿ ಅದೆಲ್ಲ ಏನಂದ್ರೆ ಹೊಟ್ಟೆಪಾಡಿಗೆ ಅದು. ಆದರೆ ಜೀವನ ಶೈಲಿಗೆ ವಿದ್ಯೆ ಬೇಕು, ಯೋಗ ವಿದ್ಯೆ ಬೇಕು. ಅದನ್ನ ನಾನು ಆದಷ್ಟು ಪ್ರಮೋಟ್ ಮಾಡ್ಲಿಕ್ಕೆ ನನ್ನ ಕೈಲಾದ ಪ್ರಯತ್ನವನ್ನ ಶಾಲಾ ಕಾಲೇಜುಗಳಲ್ಲಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅವ್ರಿಗೆ ಮಕ್ಕಳಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಯಾಂಪ್ ಅಂತ ಪ್ರತಿ ವರ್ಷ ನಾನು ಆ ಮಕ್ಕಳಿಗೆ ಯಾವ್ದಪ್ಪ ಅಂದ್ರೆ IQ ಇಂಪ್ರೂವ್ಮೆಂಟು, ಐಸೈಟ್ ಇಂಪ್ರೂವ್ಮೆಂಟು, ಮೆಮೊರಿ ಡೆವಲಪ್ಮೆಂಟು, ವಾಯ್ಸ್ ಕಲ್ಚರು, ಬಿಹೇವಿಯರ್ ಕಲ್ಚರು, ಇದೆಲ್ಲದನ್ನು ಕೂಡ ನಾನು ಎಲ್ಲೆಲ್ಲಿ ಮಕ್ಕಳನ್ನ ಒಂದು ರಜಾ ದಿನಗಳಲ್ಲಿ ಅವ್ರಿಗೆ ಒಂದು 10 ಕ್ಯಾಂಪ್ಗಳು ಮಾಡೋದು, ಆ ಕ್ಯಾಂಪ್ನಲ್ಲಿ ಆ ಮಕ್ಕಳಿಗೆ ಅದನ್ನ ಟ್ರೈನಿಂಗ್ ಕೊಡೋದು. ಅಲ್ಲಿ ಅದೇ ತರ ಇರ್ತಾರೆ, ಮನೆಗೆ ಹೋದ್ಮೇಲೆ ಅಲ್ಲಿ ವಾತಾವರಣ ಚೇಂಜ್ ಆದ್ಮೇಲೆ ಇದ್ಬಿಟ್ಬಿಡುದು, ಅದಾಗಬಾರದು.
1: ಎಲ್ಲರೂ ಕಲಿಬೇಕಾಗುತ್ತೆ, ಎಲ್ಲರೂ ಆ ಒಂದು ವಾತಾವರಣ ಇದ್ದಾಗ ಎಲ್ಲರೂ ಉತ್ತಮರಾಗ್ತಾರೆ
0: ಅಲ್ವಾ?
1: ಹಾಗಾಗಿ ಈಗ ಯೋಗ ಇಂಥವ್ರಿಗೆ ಅಂತವ್ರಿಗೆ ಅಂತ ಅಲ್ಲ, ಇದು ಎಲ್ರಿಗೂ ಬೇಕಾಗಿರೋ ವಿದ್ಯೆ. ಈಗ ಹಾಗಾಗಿ ನೀವು ತಲುಪಿಸ್ಬೇಕು ಅದನ್ನ ಅನ್ನೋ ನಿಟ್ಟಲ್ಲಿ ಕೆಲಸ ಮಾಡ್ಲೇಬೇಕು ಅಂತ ಮನ ತೊಟ್ಟಿದ್ದೀರಿ. ಮನೆ ಮನೆಗೂ ತಲುಪಿಸ್ಬೇಕು,
0: ಮನಸ್ಸಿಗೆ ಬರ್ಬೇಕು ಫಸ್ಟ್, ಓ ನಾನು ಹೋಗ್ಬೇಕು ಅಂತೇಳಿ. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ, ಅವ್ರು ಹೇಳಿದ ಟೈಮ್ಗೆ ಅವ್ರು ಹೇಳಿದ ಜಾಗಕ್ಕೆ ಹೋಗಿ ನಾವು ಹೇಳ್ಕೊಡ್ತಾ ಇದೀವಿ. ಆದ್ರೂ ಕೂಡ ಜನಕ್ಕೆ ಅವೇರ್ನೆಸ್ ಇನ್ನೂ ಬಂದಿಲ್ಲ, ಅದು ಬರಬೇಕು. ಅದಕ್ಕೆ ಸರ್ಕಾರ, ಸಮಾಜ, ಶಾಲಾ ಕಾಲೇಜು ಎಲ್ಲರೂ ಕೂಡ ಸಹಕರಿಸಿದ್ರೆ ಸಾಧ್ಯ ಆಗುತ್ತೆ, ಇವತ್ತು ಸಾಧ್ಯ ಆಗುತ್ತೆ.
1: ಖಂಡಿತ ಖಂಡಿತ, ಎಲ್ಲರ ಸಹಕಾರದಿಂದ ಈಗ ಆಗ್ಲೇ ಸಾಕಷ್ಟು ಕೆಲಸ ನೀವು ಮಾಡ್ತಾ ಇದೀರಿ, ಹಾಗೆ ಮುಂದೂ ಕೂಡ ಅನೇಕ ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಕೊಂಡಿದೀರಿ, ಮನೆ ಮನಗಳನ್ನ ತಲುಪಬೇಕು ಯೋಗ ಅನ್ನೋ ನಿಟ್ಟಲ್ಲಿ.
0: ಅದಕ್ಕೆ ಈ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳಿದ್ನಲ್ಲ, ಯಾವ್ಯಾವ್ದು ಆಸ್ತಮ,

0: ಡಯಾಬಿಟಿಕ್, ಹೈಪರ್ ಟೆನ್ಷನ್, ಬಿ ಪಿ, ಸ್ಪಾಂಡಿಲೈಸಿಸ್, ಮೈಗ್ರೇನ್ ಹೆಡೇಕ್, ಬ್ಯಾಕ್ ಪೇನು, ಇವೆಲ್ಲ ಏನ್ ಬರ್ತಾ ಇದಾವಲ್ಲ, ಇವೆಲ್ಲವೂ ಬರ್ತಿರೋದು ಏನಕ್ಕಪ್ಪ ಅಂತಂದ್ರೆ ಮನಸ್ಸಿನ ಪ್ರಾಬ್ಲಮ್ ಇಂದ. ಇದೆಲ್ಲದಕ್ಕೂ ಕಾರಣ ಮನಸ್ಸು, ಮನಸ್ಸಿನಿಂದ ಶರೀರಕ್ಕೆ ಬರುತ್ತೆ. ಅದಕ್ಕೆ ಮನಸ್ಸನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ನಾವು ಮಾಡ್ಬೇಕಾಗಿದೆ. ಅದಕ್ಕೆ ಮನಸ್ಸು ಚೆನ್ನಾಗಿಟ್ಕೋಬೇಕಾದ್ರೆ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ನಾನು ಹೇಳೋದಿಷ್ಟೇ, ಇವತ್ತು ಎಲ್ಲರೂ ಕೂಡ ಟಿವಿ ಹಿಂದೆ ಹೋಗ್ತಾ ಇದಾರೆ ಹೊರತು ನಾವು ಬೆಳಕರೋದು ಕೂಡ ಎಷ್ಟೊತ್ತಿಗೆ ರೇಡಿಯೋ ಓಪನ್ ಆಗುತ್ತಪ್ಪ, ಎಷ್ಟೊತ್ತಿಗೆ ನಮ್ಗೆ ಹೇಳ್ತಾರೋ ಅಂತ ನಾವು ಕಾಯ್ತಾ ಇದ್ದು. ಅದ್ರಲ್ಲಿ ಬೇಕಾದಂತ ಇಂಥ ವಿಚಾರಗಳು ಬೇಕಾಗಿದೆ. ಇದು ಬೇಕಾಗಿಲ್ಲ, ಟಿವಿನ ಬೆಳಗಿಂದ ಸಂಜೆವರೆಗೆ ನೋಡಿ, ನಾವು ಬೇಡ ಅನ್ನಲ್ಲ, ಆದ್ರೆ ಇದ್ರ ಕಡೆಗೂ ಗಮನ ಕೊಡಿ.
1: ಆಕಾಶವಾಣಿಗೆ 90 ವರ್ಷ ಪೂರ್ಣಗೊಳಿಸಿದೆ. ಈ ಒಂದು ಸಂದರ್ಭದಲ್ಲಿ ನೀವು ಆಕಾಶವಾಣಿಯ ನಿಮ್ಮ ಒಂದು ಅನುಭವ ಮತ್ತೆ ಅದರಿಂದ ಪಡೆಯುವಂತಹ ಒಳ್ಳೊಳ್ಳೆ ಮಾಹಿತಿ, ಅದರಿಂದ ಜನರಿಗೆ ಎಷ್ಟು ಉಪಯೋಗ ಇದೆ ಅನ್ನೋದ್ರ ಕುರಿತಂತೆ ಉತ್ತಮ ಮಾತುಗಳನ್ನ ಆಡಿದಿರಿ ನೀವು. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಯೋಗದ ಬಗ್ಗೆ ನೀವು ಹೇಳಲೇಬೇಕು, ಒಂದು ಸಂದೇಶ ಕೊಡಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ರುದ್ರಾರಾಧ್ಯರೇ?
0: ಏನೇ ಕೆಲಸ ಮಾಡಿದ್ರು ನಾವು ಆರೋಗ್ಯ ಇರಬೇಕು.
1: ಹೌದು,
0: ಶರೀರ ಮಾಧ್ಯಮ ಕಲು ಧರ್ಮ ಸಾಧನ, ಶರೀರ ಗಟ್ಟುಮುಟ್ಟಾಗಿದ್ರೆ ಏನ್ ಕೆಲಸ ಬೇಕಾದ್ರೂ ಮಾಡಬಹುದು. ನಿಮ್ಮ ಜೀವನದಲ್ಲಿ 1 ಗಂಟೆ ನಿಮ್ಮದಾಗಿ 1 ಗಂಟೆ ಯೋಗಕ್ಕೋಸ್ಕರ ಮುಡುಪಾಗಿಡಿ. ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಲ್ಪ ಏಳದು ನಾವು ಅಭ್ಯಾಸ ಮಾಡಿ, ಅರ್ಲಿ ಟು ಬೆಡ್ ಅರ್ಲಿ ಟು ಬೇ ರೈಸ್ ಅಸ್ ಇಟ್ ಇಸ್ ದಟ್ ಈಸ್ ಹೆಲ್ತಿ ಅಂಡ್ ವೆಲ್ತಿ ವೇಸ್ ಅಂತ ಹೇಳಿದಾಗೆ, ನೀವು ಹೆಲ್ತಿ ಆಗಿರ್ಬೇಕು, ವೆಲ್ತಿ ಆಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತಂದ್ರೆ ಅರ್ಲಿ ಮಾರ್ನಿಂಗ್ ಹೇಳಿ, ಸಮಾಧಾನ ಇರುತ್ತೆ. ಆ ಟೈಮಲ್ಲಿ 1 ಗಂಟೆ ನಿಮಗಾಗಿ ನೀವು ಉಪಯೋಗಿಸ್ಕೊಳ್ಳಿ, ಇಡೀ ದಿವಸ ಆರೋಗ್ಯವಾಗಿರ್ತೀರಿ. ಅದು 100% ನಾ ಹೇಳ್ತೀನಿ, ನೀವು ಹೇಳೋದ್ರಿಂದಲೇ 50% ಆರೋಗ್ಯ ಸಿಗುತ್ತೆ. ಒಂದು 2 ತಿಂಗಳು ಎಲ್ಲರೂ ಕಲೀರಿ, ಆಮೇಲೆ ಮನೇಲೆ ಮಾಡಿ ಬೇಡ ಅನ್ನಲ್ಲ, ಕಲೀರಿ ಇದನ್ನ. ಇದು ಕಲಿಯೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಚೆನ್ನಾಗಿರ್ಬೋದು ಹೊರತು ಹೆಲ್ತ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್. ಈಗ ಬಂದಿರತಕ್ಕಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಸಂದರ್ಭದಲ್ಲಿ ಎಲ್ಲ ಯೋಗ ಕೇಂದ್ರ ಕೂಡ ಯೋಗವನ್ನ ಅವತ್ತು ಆಚರಣೆ ಮಾಡ್ತಾರೆ. ನಮಗೆ ದೊಡ್ಡ ಹಬ್ಬ ಈ ಹಬ್ಬದ ಟೈಮಲ್ಲಿ ನೀವು ನಮ್ಮನ್ನು ಕರೆಸಿ ಈ ಒಂದು 4 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರಿ, ಅದಕ್ಕೆ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಆಕಾಶವಾಣಿ ಭದ್ರಾವತಿ ಅವರಿಗೆ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನೀವು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ, ನಿಜವಾಗ್ಲೂ ಕೂಡ ಚುರುಣೆಯಾಗಿರ್ತೇನೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೇನೆ.
1: ತುಂಬಾ ಸಂತೋಷ. ಒಳ್ಳೆ ಡಾಕ್ಟರ್ ರುದ್ರಾರಾಧ್ಯ ಅವರೇ, ತಾವು ಇದುವರೆಗೂ ತಮ್ಮ ಸಾಧನೆ, ತಮ್ಮ ಬಾಲ್ಯದ ಬಗ್ಗೆ, ತಮ್ಮ ವಿದ್ಯಾಭ್ಯಾಸ, ಅದ್ರ ಜೊತೆಗೆ ಯೋಗದ ಬಗ್ಗೆ ಆಸಕ್ತಿ ಬಂದು ಯೋಗ ಕಲಿತು ತಮ್ಮ ಒಂದು ಕಾಯಿಲೆ ಅದರಿಂದ ಗುಣಪಡಿಸಿಕೊಂಡು ಸಮಾಜಕ್ಕೂ ಅದನ್ನು ಕೊಡಬೇಕು, ನಾನಷ್ಟೇ ಉಪಯೋಗ ಪಡೆದ್ರೆ ಅಲ್ಲ, ಸಮಾಜಕ್ಕೂ ಅದನ್ನು ಕೊಟ್ಟು ಎಲ್ರಿಗೂ ತಲುಪಿಸಬೇಕು ಅನ್ನೋ ನಿಟ್ಟಲ್ಲಿ ನಿವೃತ್ತಿಯ ನಂತರ ಅಷ್ಟೊಂದು ಯೋಗ ಶಾಖೆಗಳನ್ನ ಮಾಡಿ ಶಿವಮೊಗ್ಗ ನಗರದಲ್ಲಿ ಯೋಗ ಹಂಚುತ್ತಾ ಇದ್ದೀರಾ, ಹಾಗೇನೆ ಮನೆ ಮನಗಳನ್ನ ತಲುಪಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದೀರಾ, ಹಾಗೇನೆ ಯೋಗ ಶಿಕ್ಷಣವನ್ನ ನೀಡಿ ಅನೇಕರಿಗೆ ವೃತ್ತಿ ಅದರಿಂದ ಸಿಕ್ಕಿದೆ, ಅವರು ಕೂಡ ಯೋಗದ ಒಂದು ಸೇವೆಯನ್ನು ಅರಿಸ್ತಾ ಇದ್ದಾರೆ ಅಂತ ತಿಳಿಸಿದ್ದೀರಾ. ಹಾಗೆ ಪರಿಶ್ರಮ ಪಟ್ಟು ಇಷ್ಟೊಂದು ಸಾಧನೆ ಮಾಡಿ ಅನೇಕ ಪ್ರಶಸ್ತಿಗಳು ಸರ್ಕಾರದಿಂದ ಹಾಗೆ ಸಮಾಜದಿಂದ ತಮ್ಮನ್ನ ಗೌರವಿಸಿ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದೆ, ತುಂಬಾ ಸಂತೋಷ. ನಮ್ಗೆ ಈ ಒಂದು ಸಂದರ್ಭದಲ್ಲಿ ತಾವು ಬಂದು ಎಲ್ಲರಿಗೂ ಬೇಕದು, ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ರಿಗೂ ಬೇಕು, ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗ್ಬೇಕು ಅಂದ್ರೆ ಯೋಗ ಬೇಕೇ ಬೇಕು ಅಂತ ತಿಳಿಸಿದಿರ. ಎಲ್ಲರ ಸಹಕಾರವನ್ನ ಪಡೆದು ಎಲ್ಲರ ಒಳಿತಿಗಾಗಿ ಈ ಒಂದು ಸೇವೆಯನ್ನ ನೀವು ಮಾಡ್ತಾ ಇದ್ದೀರಾ. ತಮಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ ಮತ್ತೆ ಆಯಸ್ಸನ್ನ ಕರುಣಿಸಲಿ, ತಮ್ಮ ಸೇವೆ ಹೀಗೆ ಮುಂದುವರೆಯಲಿ ಅಂತ ಹೇಳಿ ಆಶಿಸ್ತಾ, ಇದುವರೆಗೂ ತಮ್ಮ ಸಾಧನೆ ಬಗ್ಗೆ, ಯೋಗದಲ್ಲಿ ಸೇವೆಯ ಬಗ್ಗೆ ತಿಳಿಸಿದ್ರಿ, ಎಲ್ಲರಿಗೂ ಸ್ಫೂರ್ತಿಯನ್ನ ನೀಡಿದಿರಿ, ಈ ಒಂದು ಇಷ್ಟು ಏಜಲ್ಲೂ ಕೂಡ ಇಷ್ಟು ಉತ್ಸಾಹ ಭರಿತವಾಗಿ ಇದಿರಿ, ಹಾಗೆ ಮಾತಾಡ್ತಾ ಇದ್ದೀರಿ ನೀವು, ಅದಕ್ಕೆ ಕಾರಣ ಯೋಗ ಅಂತಾನೆ ಅನಿಸ್ತದೆ. ತುಂಬಾ ಸಂತೋಷ. ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್, ನಮಸ್ತೆ.
2: ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಇದುವರೆಗೂ ಯೋಗದಲ್ಲಿ ಸಾಧನೆ ಮಾಡಿದ ಶಿವಮೊಗ್ಗದ ಡಾಕ್ಟರ್ ರುದ್ರಾರಾಧ್ಯ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಶಿಲ್ಪಾ ಹೆಚ್.ಎಂ. ಆತ್ಮೀಯ ಕೇಳುಗರಿಗೆಲ್ಲ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣಂತೆ. ಈ ಕಾರ್ಯಕ್ರಮ ಆಕಾಶವಾಣಿಯ ಭದ್ರಾವತಿ ಕೇಂದ್ರದಿಂದ ಮೂಡಿ ಬಂದಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಆತ್ಮೀಯ ಕೇಳಿದ್ರೆ ನಿಮಗೆಲ್ಲ ನಮಸ್ಕಾರ. ಇಂದಿನ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಗಣೇಶ್ ಕೆಂಚಿನ. ಇಂದಿನ ವಿಶೇಷ ಕತೆ ಕಟ್ಟಬೇಕಿತ್ತು, ಆದರೆ ಆ ಕಥೆಯನ್ನು ನೂರಾರು ಕತೆಗಳನ್ನು ಹುಟ್ಟು ಹಾಕಬಲ್ಲ ಅಪ್ಪನ ದಿನ ಎಂದಿರು. ಹಾಗಾಗಿ ಅಪ್ಪ

0: ನನ್ನಪ್ಪ ನನ್ನ ಹೀರೋ, ಈ ವಿಷಯವನ್ನು ಈಗಾಗಲೇ ಕೊಟ್ಟಿದ್ದೆ, ಕರೆ ಮಾಡಿ ಅಂತ ಹೇಳಿದ್ದೆ. ಹಾಗೆ ಸಾಕಷ್ಟು ಸಂದೇಶಗಳು ಬಂದಿದ್ದಾವೆ, ಕರೆ ಕೂಡ ಬಂದಿದ್ದಾವೆ. ಕರೆಯನ್ನು ಸ್ವೀಕರಿಸ್ತಾ ಮಾತಾಡ್ತಾ ಅಪ್ಪನ ಬಗ್ಗೆ ಮಾಹಿತಿಯನ್ನು ವಿಶೇಷತೆಯನ್ನು ತಿಳ್ಕೊಳ್ಳೋಣ. ನನ್ನಪ್ಪ ನನ್ನ ಹೀರೋ ಅಲ್ವೇ? ಹಲೋ, ನಮಸ್ತೆ, ಯಾರಿದು? ಗೀತಾ ಅವರು ಮಲಗೋಪ್ಪದಿಂದ ಹೇಳಿ.
1: ನಾವು ಮೂರು ಜನ ಹೆಣ್ಮಕ್ಳು, ಒಬ್ಬ ಅಣ್ಣ ಸರ್. ಆದ್ರೆ ನಮ್ ತಂದೆಗೆ ಹೆಣ್ಮಕ್ಳ ಮೇಲೆ ತುಂಬಾ ಪ್ರೀತಿ ಸರ್.
0: ಹೌದು, ಅದೇನೋ ಒಂಥರ, ಅದು ಗಂಡು ಮಕ್ಳಿಗೆ ತಾಯಿ ಅಂತೆ, ಹೆಣ್ಣು ಮಕ್ಳಿಗೆ ತಂದೆ ಮೇಲೆ ಬಹಳ ಪ್ರೀತಿ ಅಂತ.
1: ಹೌದು ಸರ್, ನಮ್ ತಂದೆ ಸರ್ ನಮಗೆ ಮೊದಲನೇದಾಗಿ ರೀತಿ ನೀತಿ ಸಂಸ್ಕೃತಿ ಎಲ್ಲಾ ಹೇಳ್ಕೊಟ್ರು ಸರ್. ಆಮೇಲೆ ಅವರಿಗೆ ಆಕಾಶವಾಣಿ ಮೇಲೆ ತುಂಬಾ ಅಭಿಮಾನ ಇತ್ತು, ಅದನ್ನು ಕೂಡ ನಾವು ಅವರಿಂದಾನೆ ಕಲ್ಸಿದ್ರು ಸರ್. ಅದನ್ನ ಹೆಮ್ಮೆಯಿಂದ ಹೇಳ್ತೀವಿ ಸರ್.
0: ಒಳ್ಳೆ ಸಂಗತಿ ಅಲ್ಲಂದ್ರೆ, ಒಳ್ಳೇದನ್ನ ಕಲ್ಸದೆ ತಂದೆ ತಾಯಿಗಳು, ಅದ್ರಲ್ಲಿ ಆಕಾಶವಾಣಿನೂ ಕೂಡ ಒಂದು ಅಲ್ವೇ?
1: ಹೌದು ಸರ್, ನಾವು ಈಗ ಸುಮಾರು 30 ವರ್ಷದಿಂದ ಆಕಾಶವಾಣಿಗೆ ಅಭಿಮಾನಿಗಳು ಸರ್.
0: ಏನು ನೆನಪಿದೆ ತಂದೆ ಜೊತೆ ಕಳೆದಂತ ಯಾವ್ದ್ರ ಕ್ಷಣಗಳು ಅದ್ಭುತವಾದ ಮೆಮೊರಿ? ಎಲ್ಲ ಕ್ಷಣಗಳು ಅದ್ಭುತವೇ ಅದ್ರಲ್ಲಿ ನಿಮಗೆ.
1: ಸರ್, ನಮ್ ತಂದೆ ನಮಗೆ ಕೂತು ಬರಿ ಮಾಡ್ತಿದ್ರು ಸರ್.
0: ಬೆನ್ ಮೇಲೆ ಕೂರಿಸ್ಕೊಂಡು, ಹೌದು, ಖಂಡಿತ. ಸೊ ನಿಮ್ಮ ತಂದೆ ಬಗ್ಗೆ ನೆನಪು ಮಾಡ್ಕೊಂಡ್ರಿ, ನಿಮಗೆ ಧನ್ಯವಾದ. ಎಸ್, ಮುಂದಿನ ಕರೆಯನ್ನ ಸ್ವೀಕರಿಸೋಣಂತೆ. ಹಾಗೆ ಸಾಕಷ್ಟು ಸಂದೇಶಗಳು ಬಂದಿದೆ ಸ್ನೇಹಿತರೆ, ಮತ್ತೊಂದು ಕರೆ ಬಂತು, ಸ್ವೀಕರಿಸೋಣ. ಹಲೋ,
2: ಹಲೋ,
0: ಯಾರಿದು?
2: ನಮಸ್ತೆ.
0: ನಮಸ್ತೆ,
2: ನಾನು ಮಂಜುನಾಥ್, ಲಕ್ಷ್ಮೀ ಶೇಖ ಸರ್ಜನ.
0: ಮಂಜುನಾಥ್ ಜಿ ಹೇಳಿ.
2: ತಂದೆಯ ದಿನದ ಶುಭಾಶಯ ಸರ್.
0: ಖಂಡಿತ, ತಮಗೂ.
2: ತಂದೆ ಮತ್ತೆ ತಾಯಿ ಎರಡಿಬ್ಬರು ನಮ್ಮ ಎರಡು ಕಣ್ಣುಗಳು ಇದ್ದಂಗೆ.
0: ಖಂಡಿತ,
2: ನಮ್ಮ ಬದುಕಿಗೆ ದಾರಿ ದೀಪ ಅವರು. ತಂದೆ ಇಲ್ಲದೆ ಮನುಷ್ಯನ ಜೀವನನೇ ಇಲ್ಲ. ಪೂರ್ತಿ ಮಕ್ಕಳಿಗೋಸ್ಕರ ತಂದೆ ತಾಯಿ ಜೀವ ತೇರುತ್ತಾರೆ ಕೊನೆಯ ತನಕನು.
0: ಅಮ್ಮನ ಮಡಿಲು, ಅಪ್ಪನ ಹೆಗಲು.
2: ಹೇಗಲು ಲಾಸ್ಟಿಗೆ ಏನಾಗುತ್ತೆ ಅಂದ್ರೆ, ನಮ್ಮನ್ನ ಜೀವ ತೇರಿ ನಮ್ಮನ್ನೊಂದು ದೃಢ ಸಾಕ್ಷಿ ಅವರು ಬರಿ ಕೈ ಆಗ್ತಾರೆ.
0: ಹೌದು,
2: ಅವರ ಬರಿ ಕೈ ಆದಾಗ ನಾವು ಅವನ್ನ ಅವರನ್ನ ಕೈ ಹಿಡಿದು ಮುಂದಕ್ಕೆ ಹೊಸ ಜೀವನ ತೋರಿಸ್ಬೇಕು ಅವ್ರಿಗೆ, ತಂದೆ ತಾಯಿಯಂದರಿಗೆ.
0: ಹೌದು ಹೌದು ಹೌದು,
2: ಮನುಷ್ಯನ ಮಕ್ಕಳ ಕರ್ತವ್ಯ.
0: ಬಹುತೇಕ ತಂದೆ ತಾಯಿಗಳಿಗೆ ಮಕ್ಕಳಿಗೋಸ್ಕರ ಎಲ್ಲವನ್ನ ಕಷ್ಟಪಟ್ಟು ಮಾಡ್ತಾರೆ, ಯಾವ ಸ್ವಾರ್ಥವನ್ನ ಇಟ್ಕೊಳ್ಳದೆ ಮಕ್ಕಳಿಗೆ ಮಾಡಿರ್ತಾರೆ. ಆದ್ರೆ ಕೊನೆಗಾಲದಲ್ಲಿ ಎಷ್ಟೋ ಸಂಸಾರಗಳನ್ನ, ಕುಟುಂಬಗಳನ್ನ ನೋಡ್ತಾ ಇದ್ದೇವೆ, ದೃಶ್ಯ ಮಾಧ್ಯಮಗಳು ನೋಡ್ತಾ ಇದ್ದೇವೆ, ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೇವೆ, ತಂದೆ ತಾಯಿಗಳನ್ನ ಹೇಗ್ ನಡ್ಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು.
2: ತೇದಿ ಅವ್ರು ಬರೀ ಕೈ ಆಗ್ಬಿಡ್ತಾರೆ ಸರ್ ಕೊನೆಗೆ ಲಾಸ್ಟಿಗೆ.
0: ಹೌದು,
2: ಆವಾಗ ನಾವು ಅವ್ರನ್ನ ಕೈ ಹಿಡಿದು ನಡೆಸಬೇಕು. ನನಗೆ ನೆನಪು ಅಂದ್ರೆ ಸರ್, ತಂದೆ ಜೊತೆಲಿ ಕಳೆದ ನೆನಪು ಅಂದ್ರೆ, ನನಗೆ ಅದು ಎರಡೂ ಅವಕಾಶ ಇಲ್ಲ, ನನ್ನ ತಂದೆ ತಾಯಿ ತೀರ್ಕೊಂಡು ಹೋಗಿದ್ದಾರೆ. ನನಗೆ ಅವಾಗ ಸಂತೆ ಕರ್ಕೊಂಡ್ ಬರೋರು ಹಳ್ಳಿಯಿಂದ ನಮ್ಮ ಅಪ್ಪವರು, ನನಗೆ ಬಿಡ್ಜು ಹೊಳೆ ಕಂಡ್ರೆ ಭಯ. ನಮ್ಮ ತಂದೆ ನನಗ ಹತ್ರ ಬರ್ತಿದ್ದಂಗೆ ಕೂಗ್ಬಿಡ್ತಿದ್ದೆ, ಅಯ್ಯೋ ಬಿಡ್ಜು ಹೊಳೆ ಅನ್ಕೊಂಡು. ಅವಾಗ ನಮ್ಮ ಅಪ್ಪ ನನ್ನ ಹೆಗಲ ಮೇಲೆ ಕೂರಿಸಿ ಎರಡೂ ಕಣ್ಣು ಮುಚ್ಚಿಗ ಅಂದ್ಬಿಡೋರು. ಅದು ದಾಟದ ಮೇಲೆ ನನ್ನ ಕಣ್ಣು ಬಿಡು ಅನ್ನೋರು ಕೆಳಗ್ ಬಿಡೋರು,
0: ಕೈಯಲ್ಲಿ ಒಂದ್ ಚೀಲ ಹೆಗಲ ಮೇಲೆ ಮಕ್ಕಳು.
2: ಹೌದು ಸರ್, ಅದೊಂದು ನನಗೆ ಯಾವಾಗ್ಲೂ ಅದು ಮುಂಚಿದ ಇದಾಗುತ್ತೆ.
0: ಇಡೀ ಪ್ರಪಂಚವನ್ನೇ ತಂದೆ ಹೆಗಲ ಮೇಲೆ ನೋಡಿದಂತ ಅನುಭವ ಅದು. ಬಹಳ ಒಳ್ಳೆ ಸಂಗತಿ ಹಂಚಿಕೊಂಡ್ರಿ ಮಂಜುನಾಥ್ ಅವರೇ, ನಿಮಗೆ ನಮಸ್ಕಾರ. ಸ್ನೇಹಿತರೆ, ಕೇಳಿದ್ರೆ ಕರೆಗಳು ಬರ್ತಾ ಇದೆ, ಕರೆಗಳನ್ನ ಸ್ವೀಕರಿಸ್ತಾನೆ. ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ,
3: ನಮಸ್ಕಾರ. ಗಣೇಶ್
0: ಸರ್ ನಮಸ್ತೆ.
3: ರಾಜೇಶ್ ಅಂಗರಿ ಅಂತ.
0: ರಾಜು ಅವರೇ ನಮಸ್ಕಾರ, ಹೇಳಿ ನಿಮ್ಮ ನೆನಪುಗಳು. ಒಡನಾಟ
3: ತಂದೆ ಅನ್ನೋ ಒಂದು ಅಕ್ಷರ, ಅಪ್ಪ ಅನ್ನೋ ಒಂದು ಅಕ್ಷರ ಇದೆಯಲ್ಲ, ಅದು ತನ್ನ ಪ್ರೀತಿಯನ್ನ ಹೃದಯದಲ್ಲಿ ಬಚ್ಚಿಟ್ಕೊಳ್ಳುತ್ತೆ.
0: ವಾವ್,
3: ತಾಯಿ ಅನ್ನೋ ಪ್ರೀತಿ ಅವರ ಮಕ್ಕಳನ್ನ ಎದುರುಗಡೆ ತೋರ್ಪಡಿಸುತ್ತೆ.
0: ಕರೆಕ್ಟ್,
3: ತಂದೆ ಪ್ರೀತಿ ತೋರ್ಸ್ತಾರಲ್ಲ, ಅವ್ರು ಏನಿದ್ರು ಅವ್ರ ಮಕ್ಕಳಿಗೆ ಏನು ಮಾಡಬೇಕು, ಏನು ಇಡಬೇಕು ಅನ್ನೋದನ್ನ ಅವರು ಜೀವನ ಪರ್ಯಂತ ಪಾಠ ಇರ್ತಾರೆ. ಬಿಟ್ರೆ ಮಕ್ಕಳ ಎದುರುಗಡೆ ಅವ್ರ ಪ್ರೀತಿನ ತೋರ್ಸ್ಕೊಳಲ್ಲ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳ ಎದುರುಗಡೆ ಅವರು ಪ್ರೀತಿ ತೋರ್ಸ್ಕೊಂಡ್ರು, ಅಮ್ಮನೂ ಪ್ರೀತಿ ತೋರಿಸಿದ್ರೆ ಮಕ್ಕಳಿಗೆ ಎಲ್ಲಿ ಹಾಳಾಗ್ತಾರೋ ಅನ್ನೋ ಒಂದು ಭರವಸೆ ಇದೆ. ಹಾಗಾಗಿ ಅಪ್ಪನ ಪ್ರೀತಿ ಹೃದಯದಲ್ಲಿ, ಅಮ್ಮನ ಪ್ರೀತಿ ಕಣ್ಣಲ್ಲಿ ಅನ್ನೋ ನನ್ನ ಭಾವನೆ.

0: ಕತ್ತೆ ಕೂಡ ಹೌದದು.
1: ನನಗೆ ನಮಗೆ ಅನುಭವ ಆಗಿರೋದ್ರಿಂದ ನಮ್ಮ ಅಪ್ಪ ನಾವೆಲ್ಲ ನಾಲ್ಕು ಜನ ಸಣ್ಣ ಮಕ್ಕಳು ಸರ್, ರೈಸ್ ಮಿಲ್ನಲ್ಲಿ ಅವರು ಮೂಟೆ ಹೋಗಿ ಕೆಲಸ ಮಾಡ್ತಾ ಇದ್ರು ಅವಾಗ. ಆ ಟೈಮ್ನಲ್ಲಿ ಗೌರಿ ಹಬ್ಬದ ದಿನ ನಮ್ ನಾಲ್ಕು ಜನಕ್ಕೆ ಬಟ್ಟೆ ಹೊಲ್ಸಕ್ಕೆ ಅಂತ ಬಟ್ಟೆ ಕೊಟ್ಟಿದ್ರು ಟೈಲರಿಗೆ. ಹಾಗಾಗಿ ನಾನು ಟೈಲರ್ ಇದ್ದೀನಿ, ಅವಾಗಿನ ಟೈಲರ್ ಹೇಳ್ತಾ ಇದ್ದೀನಿ. ಒಂದು ತಿಂಗಳು ಮುಂಚೆ ಕೊಟ್ಟಿದ್ದು, ಹಬ್ಬದ ದಿನ ಬಟ್ಟೆ ಕೊಟ್ಟಿರ್ಲಿಲ್ಲ. ನಮ್ ತಂದೆ ಮಧ್ಯಾಹ್ನ ರಾತ್ರಿ ಎಲ್ಲ ಹೋಗಿ ಕುತ್ಕೊಂಡು ಹೊಲಿಸ್ಕೊಂಡು ಬೆಳಿಗ್ಗೆ ತಂದು ನಮಗೆ ಬಟ್ಟೆ ಹಾಕಿ ಆ ಹಬ್ಬನ ಆಚರಣೆ ಮಾಡಿದ್ದು ಒಂದು ಬೆಳಿಗ್ಗೆ ಸರ್. ನಮ್ಗೆ ಇವತ್ತು
0: ನನಗೆ ಹೊಲ್ಕೊಡದ್ರು ಪರವಾಗಿಲ್ಲ ಮರ್ಯ, ನನ್ನ ಮಕ್ಳಿಗೆ ಹೊಲ್ಕೊಡು ಹಬ್ಬ ನಾಳೆ.
1: ಅದು ಇಲ್ಲಿಂದ ಬಿ ಆರ್ ಪಿ ಅವರಿಗೆ ಅವಾಗ ಕಾರು ಗಾಡಿ ನಡ್ಕೊಂಡೆ
0: ಹೋಗ್ಬೇಕು. ನಿಜವಾಗ್ಲು
1: ಅದು ಮರೆಯಲಾಗ ನೆನಪುಗಳು ಸರ್. ತಂದೆ ಯಾವುದೇ ತರ ಏನೇ ಅವ್ರ ಬಗ್ಗೆ ಯಾವ್ದೇ ರೀತಿ ಹೇಳಕ್ಕೂ
0: ಬರಲ್ಲ. ಒಳ್ಳೆ ಸಂಗತಿಗಳನ್ನ ಹಂಚಿಕೊಂಡಿದ್ದೀರಿ, ಮೆಮೊರಿ ಹಂಚಿಕೊಂಡಿದ್ದೀರಿ ರಾಜು ಅವರೇ, ನಿಮಗೂ ಕೂಡ ವಿಶೇಷವಾದ ಧನ್ಯವಾದ.
1: ಧನ್ಯವಾದ.
0: ಕೇಳಿದ್ರೆ ಸಂದೇಶಗಳು ಬರ್ತಾ ಇದೆ, ಹಾಗೆ ಕರೆಗಳು ಕೂಡ ಬರ್ತಾ ಇದೆ. ಮತ್ತೊಂದು ಕರೆ, ಯಾರಿದು?
2: ಹಲೋ
0: ಹಲೋ ಆಕಾಶವಾಣಿ, ಯಾರಿದು?
2: ನಮಸ್ತೆ ಸರ್, ಕೇಶವ್ ಭದ್ರವತಿಯಿಂದ
0: ಹೇಳಿ ಸರ್.
2: ಅಪ್ಪಂದಿರ ಶುಭಾಶಯಗಳು.
0: ಖಂಡಿತ, ತಮಗೂ ಶುಭಾಶಯ.
2: ಅಂದ್ರೆ ಏನು ಅಂತ ತಂದೆ ಅಂದ್ರೆ ತ್ಯಾಗ ಮಮತೆ ವ್ಯಕ್ತಿತ್ವನ ರೂಪಿಸ್ಕೊಡುವಂತ ಒಬ್ಬ ವ್ಯಕ್ತಿ ಸರ್. ಯಾವುದೇ ರೀತಿ ಕಷ್ಟನ ತೋರಿಸ್ಕೊಳ್ಳದೆ ಮಕ್ಕಳುಗಳಿಗೆ
0: ಎಲ್ಲ ಕಷ್ಟವನ್ನು ಅನುಭವಿಸಿ ತನ್ನ ಕುಟುಂಬಕ್ಕೋಸ್ಕರ ಹಗಲು ರಾತ್ರಿ ದುಡಿಯುವಂತ ವ್ಯಕ್ತಿ ಅಲ್ವೇ,
2: ದುಡಿಯುವಂತ ವ್ಯಕ್ತಿ. ಆಮೇಲೆ ಆಸೆಗಳನ್ನ ತ್ಯಾಗ ಮಾಡ್ತಾರೆ, ಅವ್ರ ಆಸೆಗಳನ್ನ ತ್ಯಾಗ ಮಾಡ್ಕೊಂಡು ಮಕ್ಕಳಿಗೆ ಏನೇ ಆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾರೆ.
0: ಹೌದು ಹೌದು ಹೌದು, ಬಹಳ ಒಳ್ಳೆಯ ವಿಚಾರ ಹಂಚಿಕೊಂಡಿದ್ದೀರಿ. ನಿಮಗೂ ಕೂಡ ಧನ್ಯವಾದ ಸರ್. ಧನ್ಯವಾದ, ಥ್ಯಾಂಕ್ ಯು.
2: ಅಪ್ಪನಿಂದ ನಾನು ಕಲ್ತಿದ್ದು ಒಂದೇ ಒಂದು ವಿಚಾರ ಅಂದ್ರೆ
0: ಹೇಳಿ ಹೇಳಿ ಹೇಳಿ,
2: ದುಡಿಮೆ ಸರ್.
0: ಹ್ಮ್,
2: ಅವ್ರು ಎಷ್ಟೇ ಇದ್ದಿದ್ರು ಅವರು ದುಡಿಮೆ ಮಾಡೋರು, ಆದ್ರೆ ಲಾಸ್ಟ್ ಲಾಸ್ಟ್ ಏನು ಅಂದ್ರೆ ದುಡಿಮೆನ ಬಿಟ್ಬಿಟ್ರು ಅವರು.
0: ಹ್ಮ್, ಆಗಲೇ ಬಿಟ್ಟಿರುವಂತದ್ದು ವಯಸ್ಸಾದ ಕಾಲದಲ್ಲಿ ಅಲ್ವಾ?
2: ಹೌದು ಸರ್, ಈಗಿಲ್ಲ, ತಿರ್ಕೊಂಡು ಒಂದು ವರ್ಷ ಆಯ್ತು.
0: ಬರೋ ಅವರು ಹಾಕಿಕೊಟ್ಟ ಬೇರ್ ಇದೆಯಲ್ಲ ಒಳ್ಳೆತನ, ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಷ್ಟೇ. ಒಳ್ಳೇದಾಯ್ತು, ಧನ್ಯವಾದ ಸರ್. ಕೇಳಿದ್ರೆ ನನ್ನಪ್ಪ ನನ್ನ ಹೀರೋ ಅಲ್ವೇ, ಸೊ ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ
3: ಹಲೋ,
0: ನಮಸ್ತೆ, ಯಾರಿದು? ರಾಧಾ ಅವರು, ನಿಧಿಗೆಯಿಂದ. ಆರೋಗ್ಯವಾಗಿದ್ದೀರಿ? ಮಳೆ ಕಡಿಮೆ ಇದೆ.
3: ಹೌದು ಸರ್, ಮಳೆ ಕಡಿಮೆ ಆಗಿದೆ, ಮಳೆ ಬೇಕಾಗಿದೆ, ಅವಶ್ಯಕವಾಗಿ ಬೇಕಾಗಿದೆ ಸರ್.
0: ನಿಜ ನಿಜ ನಿಜ, ಜಗತ್ತು ಥ್ಯಾಂಕ್ ಯು. ಹೇಳಿ ನಿಮ್ಮ ಅನುಭವ, ತಂದೆ ಜೊತೆ ನಂಟು?
3: ನಂಟು ಹೇಳ್ತಾ ಹೋದ್ರೆ ತುಂಬಾ ಇದೆ, ಒಂದೇ ಸಾಲ ಹೇಳ್ತೀವಿ.
0: ಖಂಡಿತ,
3: ತಾಯಿ ತನ್ನ ಬೊಟ್ಟೆ ಇಟ್ಕೊಂಡ್ರೆ ತಂದೆ ತನ್ನ ತಲೆಲಿ ಇಟ್ಟು ನಡೆಸ್ತಾರಂತೆ ಮಗನ. ತಾನು ಕಾಣದ ಜಗತ್ತನ್ನ ನನ್ನ ಮಗನೋ ಮಗಳ ನೋಡ್ಲಿ ಇದ್ದರೆ ಹೆಗಲ ಮೇಲೆ ಇಟ್ಟು ಲೋಕನ ತೋರಿಸ್ತಾರೆ ಸರ್.
0: ಖಂಡಿತ, ಒಳ್ಳೆ ವಿಷಯ ಹಂಚ್ಕೊಂಡ್ರಿ,
3: ಧನ್ಯವಾದಗಳು ಸರ್.
0: ಧನ್ಯವಾದ, ಧನ್ಯವಾದ, ತಮಗೂ ಧನ್ಯವಾದ.
3: ಆಮೇಲೆ ಇದು ಅಪ್ಪ ಐ ಲವ್ ಯು ಹಾಡಿನಲ್ಲಿ ಒಂದು ಸಾಲ್ ಮಾತ್ರ ನಮಗೆ ತುಂಬಾ ಹಾರ್ಟ್ ಆಗ್ತದೆ.
0: ಯಾವ ಸಾಲ ಅದು?
3: ನಿನ್ನ ಅಂಗಿಯ ಬೆವರಿನಲ್ಲಿ ನಮ್ಮ ಅನ್ನದಟ.
0: ಇದು ಒಂದು ನೆನಪಿಟ್ಕೊಂಡ್ಬಿಟ್ರೆ ಈಗಿನ ಮಕ್ಕಳಿಂದ ಹಿಡಿದೆಲ್ರು. ಖಂಡಿತ, ಒಳ್ಳೆ ಸಾಲನ್ನೇ, ಒಳ್ಳೆ ಪದಗಳನ್ನೇ, ಒಳ್ಳೆ ವಾಕ್ಯವನ್ನೇ ಹುಡುಕಿದಿರಿ. ಅಪ್ಪನ ದುಡಿಮೆ ಹಣ ಮಾತ್ರ ನಮಗೆ ಕೊಟ್ಟ ಕಾಣುತ್ತ, ಆದ್ರೆ ಅದ್ರ ಹಿಂದಿನ ಪರಿಶ್ರಮ, ಬೆವರು, ತ್ಯಾಗ, ಅವಮಾನ ಎಲ್ಲ ಸಹಿಸಿರ್ತಾರೆ. ಖಂಡಿತ ಹೌದು, ಈ ಒಂದು ಸಾಲ ನೆನ್ಪಿಟ್ಕೊಬಿಟ್ರೆ ಇಡೀ ಜೀವನ ಸಾರ್ಥಕ ಏನು ಅನ್ನೋದು ಅರ್ಥ ಆಗತ್ತೆ. ಧನ್ಯವಾದ ರಾಧಾ ಅವರೇ. ಕೇಳಿದ್ರೆ ಸಂದೇಶಗಳು ಕೂಡ ಸಾಕಷ್ಟು ಇದಾವೆ, ಸಾಕಷ್ಟು ಜನ ಪ್ರಯತ್ನ ಪಡ್ತಾ ಇದ್ದೀರಿ, ಆದ್ರೆ ಎಲ್ಲರಿಗೂ ಕರೆ ಸಿಗ್ಲಿಕ್ಕಿಲ್ಲ. ಸಂದೇಶಗಳ ಮೂಲಕ ಕೂಡ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು. ಸಂದೇಶಗಳನ್ನು ಓದ್ತೇನೆ, ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ
4: ಹಲೋ,
0: ಯಾರಿದು?
4: ನಮಸ್ತೆ.
0: ನಮಸ್ತೆ,
4: ಚಿತ್ರ ಶಿವಕುಮಾರ್.
0: ನಮಸ್ತೆ ಚಿತ್ರ ಅವರೇ, ತಮಗೂ ಕೂಡ.
4: ಸರ್, ಈಗ ಅಪ್ಪ ಅವರು ಯಾವಾಗ್ಲೂ ನಮಗೆ ಫಸ್ಟ್ ಹೀರೋ ಅಪ್ಪನೇ ಸರ್. ಆದ್ರೆ ನನಗೆ ನನ್ನ ಪಾಪ ತುಂಬಾ ಸ್ಪೆಷಲ್, ಯಾಕಂದ್ರೆ ಅವರು ನನಗೆ ರೇಡಿಯೋ

0: ಅವರಿಂದಾನೇ ಕಲ್ತಿದ್ದು ಸರ್, ಯಾಕಂದ್ರೆ ಅವರು ರಂಗಭೂಮಿ ಕಲಾವಿದರಾಗಿದ್ರು, ಅವರು ರಂಗ ಗೀತೆಗಳನ್ನ ಹಾಡ್ತಾ ಇದ್ರು ಕೂಡ.
1: ಏನ್ ಹೆಸರು ಹೇಳ್ರಿ ತಂದೆ ಅವರದು?
0: ಟಿ ನಾಗರಾಜ್ ಅಂತ ಸರ್, ಅವರಿಗೆ ಮಹಾಸ್ವಾಮಿಗಳು ಅಂತ ಕರೀತಾ ಇದ್ರು. ಅವರು ಹರಿಕಥಾ ವಿದ್ವಾನ್ ಕೂಡ ಆಗಿದ್ರು. ಆದ್ರೆ ಅವರಿಂದ ನಾವೇನ್ ಕಲ್ತಿದೀವಿ ಅಂದ್ರೆ ಸರ್, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕು ಅನ್ನೋದು. ಯಾರಿಗೂ ನಾವು ಅವ್ರ ಪರಿಸ್ಥಿತಿ ನೋಡದೆ ಕೆಟ್ಟದಾಗಿ ಮಾತಾಡಬಾರ್ದು. ಮತ್ತೆ ಜೀವನದಲ್ಲಿ ಫಸ್ಟ್ ಶಿಸ್ತು ಮುಖ್ಯ ಅಂತ ಸರ್.
1: ಹೌದು,
0: ಅಂದ್ ಪ್ರತಿಯೊಂದನ್ನ ನಾವು ಅಪ್ಪ ಹೇಳ್ತಾ ಇದ್ರು, ಯಾರಾದ್ರೂ ಏನಾದ್ರು ಕೇಳಿದ ತಕ್ಷಣ ನಕಾರ ಹೇಳ್ಬೇಡ ಅಂತ. ಅವಾಗ ನಮಗೆ ಅದ್ರದ್ದು ಅರ್ಥ ಗೊತ್ತಿರ್ಲಿಲ್ಲ ಸರ್, ಅಂದ್ರೆ ನಮ್ ಕೈಲಿ ಆಗುತ್ತೋ ಬಿಡುತ್ತೋ. ನಾವು ಪಾಸಿಟಿವ್ ಆಗಿ ಫಸ್ಟ್ ಉತ್ತರ ಕೊಟ್ರೆ ಅದು ಎಲ್ಲ ಪಾಸಿಟಿವ್ ಆಗೇ ಇರುತ್ತೆ ಅಂತ.
1: ಹೌದು, ಕಷ್ಟದಲ್ಲಿ ಇನ್ನೊಂದಿಷ್ಟು ಕಷ್ಟ ಹೇಳಿ ಹೇಳೋದಕ್ಕಿಂತ ಸಾಂತ್ವನ ನುಡಿಗಳು ಇರಬೇಕು, ಒಳ್ಳೇದನ್ನೇ ಹೇಳಬೇಕು.
0: ಹೌದು ಸರ್, ಮತ್ತೆ ನನಗೆ ಪಪ್ಪನ ಜೊತೆ ಇದ್ದ ನೆನಪೇನಂದ್ರೆ, ನಮ್ ತಂದೆ ಒಂದ್ ಗಂಟೆ ನಿಂತು ಜಪ ಮಾಡ್ತಾ ಇದ್ರು ಸರ್. ಅವಾಗ ನಮ್ಮನೇಲಿ ಪಿಂಗ್ ಆಫ್ ಸೈಲೆಂಟ್ ಇರ್ತಾ ಇತ್ತು. ಆದ್ರೆ ಅವ್ರು ಎಲ್ಲ ಮಾಡಿ ಈಗ ಅವರು ದೀರ್ಘದಂಡ ನಮಸ್ಕಾರ ಮಾಡ್ಬೇಕಾದ್ರೆ ನನಗೇನಂದ್ರೆ ಹೋಗಿ ಅಪ್ಪಂದು ಬೆಂದ ಮೇಲೆ ಕೂತು ಅಭ್ಯಾಸ. ನಮ್ ತಾಯಿ ಬೈತಾ ಇದ್ರು, ಅಯ್ಯೋ ಅವ್ರಷ್ಟು ಶಿಸ್ತಿನ ಪೂಜೆ ಮಾಡಿದ್ರೆ ನೀನು ಹೋಗಿ ಎಲ್ಲ ಹಾಳು ಮಾಡ್ತೀಯ ಅಂತ. ನಮ್ ತಂದೆ ಒಂದೇ ಮಾತು ಹೇಳ್ತೀರ, ಮಕ್ಕಳು ದೇವ್ರ ಸಮಾನ, ಅವ್ರು ಕೂತ್ರೆ ನಂಗೇನು ತೊಂದ್ರೆ ಇಲ್ಲ ಕೂರ್ಲಿ ಅಂತ. ನಮಗೆ ಅವಾಗ ಅದ್ರದ್ದು ಅರ್ಥ ಗೊತ್ತಾಗ್ತಿರ್ಲಿಲ್ಲ ಸರ್, ಈಗ ಅಪ್ಪನ್ನ ಮಿಸ್ ಮಾಡ್ಕೊಂತಿದೀವಲ್ಲ, ಈಗಂತೂ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಸರ್.
1: ಎಷ್ಟೇ
0: ನೋವಿದ್ರು ಮಕ್ಕಳಿಗೋಸ್ಕರ ಸಹಿಸ್ಕೊಂತಿದ್ರು ಅಂತ.
1: ಖಂಡಿತ ಎಲ್ಲ ನೋವನ್ನು ಸಹಿಸ್ಕೊಂತಾರೋ
0: ಅಂತ
1: ಸಂದರ್ಭ ಇದ್ರು ಖಂಡಿತ ಅಂತ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ.
0: ಧನ್ಯವಾದ,
1: ಧನ್ಯವಾದ, ತಮಗೂ ಧನ್ಯವಾದ. ಕೇಳಿದ್ರೆ ಸಾಕಷ್ಟು ಕರೆಗಳು ಬರ್ತಾ ಇದೆ. ಮತ್ತೊಂದು ಕರೆ, ಯಾರಿದು? ನಮಸ್ತೆ, ಆಕಾಶವಾಣಿ.
2: ಹಲೋ.
1: ಹಲೋ,
2: ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ
1: ಸರ್. ನಮಸ್ತೆ, ಹೇಳಿ ಸರ್.
2: ಒಂದು ಕವನ ಇದೆ, ಕಥೆ ಇದೆ, ಎರಡಕ್ಕೂ ಕೊಡ್ತೀರಾ? ಯಾವ್ದಾದ್ರು
1: ಒಂದು ಸಮಯದ ಇತಿಮಿತಿ ಒಂದು ನಿಮಿಷದಲ್ಲಿ ಪ್ಲೀಸ್.
2: ಮೊದಲು ಕವನ ಓದ್ಬಿಟ್ಟಿನಿ ಸರ್. ಅಮ್ಮ ನಾಯಕಿ ಆದರೆ ಅಪ್ಪ ನನ್ನ ನಾಯಕ, ಅಮ್ಮನ ಮಮತೆಯ ಮಡಿಲು, ಅಪ್ಪನ ಆಗಸ ತೋರುವ ಹೆಗಲು, ಇವೆರಡಿದ್ದರೆ ಸಾಕು ಮಗುವಿಗೆ ಬದುಕಲ್ಲಿ ಮೇಲೆ ಇರಲು.
1: ಹೌದು ಸರ್.
2: ಉರುಳಲು ಕುಟುಂಬವೆಂಬ ಚಕ್ಕಡಿ ಬೇಕು, ಅಪ್ಪ ಅಮ್ಮಗಳೆಂಬ ಗಾಲುಗಳ ಜೋಡಿ. ಅಪ್ಪನೆಂದರೆ ಮನೆಯ ಗೃಹ ಮಂತ್ರಿ, ಅಪ್ಪನೆಂದರೆ ಹಣ ಒದಗಿಸುವ ಅರ್ಥ ಮಂತ್ರಿ. ಇದ್ದರೆ ಇವರಿಬ್ಬರ ಜೊತೆ ಆದೀತು ಕುಟುಂಬದಲ್ಲಿ ನೆಮ್ಮದಿ ಶಾಶ್ವತ ಬಂದಿ.
1: ತುಂಬಾ ಚೆನ್ನಾಗಿದೆ ಸರ್.
2: ಆಮೇಲೆ ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ ಸರ್, ಇವತ್ ಏನ್ ನನಗೆ ಗೋರ್ಪಡೆ ಅನ್ನೋ ಐಡೆಂಟಿಟಿ ಇದೆ, ನನ್ನ ಪೂರ್ಣ ಹೆಸರು ನರೇಂದ್ರ ಗೋರ್ಪಡೆ ಆದ್ರೂ ಸಮಾಜದಲ್ಲಿ ನನ್ನನ್ನ ಐಡೆಂಟಿಫೈ ಮಾಡೋದು ಗೋರ್ಪಡೆ ಅನ್ನೋ ಹೆಸರಿಂದ,
1: ತಂದೆಯವರ ಹೆಸರು.
2: ಇವತ್ತು ಇದಕ್ಕೆ ಕಾರಣ, ಮೂಲ ಕಾರಣಕರ್ತ ನನ್ನಪ್ಪ. ಐದು ಜನ ನನ್ನ ಮಕ್ಕಳಲ್ಲಿ, ಮಕ್ಕಳು ನಾವು ಐದು ಜನ, ನಾಲ್ಕು ಜನಕ್ಕೆ ಆ ಗೋರ್ಪಡೆ ಅನ್ನೋ ಒಂದು ನಮ್ಮ ಮನೆತಂದೆ ಹೆಸರು ಅಂಟಿಸ್ಲಿಲ್ಲ. ನಾನು ಒಬ್ಬರಿಗೆ ಮಾತ್ರ ನಗರಸಭೆಯಿಂದ, ಅಂದ್ರೆ ಅವಾಗ ಪುರಸಭೆಯಿಂದ ಸರ್ಟಿಫಿಕೇಟ್, ಅದಕ್ಕೆ ಬರ್ತ್ ಸರ್ಟಿಫಿಕೇಟ್ ಗೋರ್ಪಡೆ ಅಂತ ಕೊಟ್ರು. ಈ ಮಗುಳಿಗೆ ನಾಲ್ಕು ಜನಕ್ಕೆ ಇವತ್ತಿಗೂ ಅರ್ಥ ಆಗಿಲ್ಲ, ಯಾತಕ್ಕೆ ನಮ್ಮ ಅಪ್ಪ ಇವನಿಗೆ ಮಾತ್ರ ಗೋರ್ಪಡೆ ಅಂತ ಅನ್ಸಿದ್ರು ಅಂತ ಹೇಳಿ. ಆದ್ರೆ ಅವರಿಗೆ ನನ್ನ ಒಂದು ಈಗ ಯಾತಕ್ಕೆ ಈಗ ನಾನು ಲೆಕ್ಕಾಚಾರ ಮಾಡ್ತೇನೆ, ಅವತ್ತು ನನ್ನಲ್ಲಿದ್ದಂತ ಒಂದು ಸ್ಮರಣ ಶಕ್ತಿ, ಬುದ್ಧಿ, ಮಾತುಗಾರಿಕೆ ಚಿಕ್ಕಂದಲ್ಲಿ ಗಮನಿಸಿರ್ಬೇಕು ನಮ್ಮ ಅಪ್ಪ.
1: ಉಳಿಸ್ಕೊಂಡ್ ಬೆಳೆಸ್ಕೊಂಡು
2: ಮಂತನದ ಮಾನ ಮರ್ಯಾದೆ ಕೀರ್ತಿ ಬೆಳಗ್ತಾನೆ ಅನ್ನೋ ಒಂದು ಮುನ್ಸೂಚನೆ ಇತ್ತು ಏನೋ ಗೊತ್ತಿಲ್ಲ. ಅವತ್ತು ಕೊಟ್ಟಿದ್ದು ಗೋರ್ಪಡೆ ಅನ್ನೋ ಐಡೆಂಟಿಟಿ ಉಳಿಸ್ಕೊಂಡ್ ಬಂದಿದ್ದೀನಿ ಸರ್.
1: ಐಡೆಂಟಿಟಿ
2: ನನ್ ಕಾಪಾಡ್ತಾ ಇದೆ, ಶಾಕ್ ಟು ಮೈ ಫಾದರ್ ಸರ್.
1: ಖಂಡಿತ, ಒಳ್ಳೆ ವಿಚಾರ ಹಂಚ್ಕೊಂಡ್ರಿ. ಸೊ ಧನ್ಯವಾದ ಗೋರ್ಪಡೆ ಸರ್. ಸೊ ಮುಂದಿನ ಕರೆಗೆ ಹೋಗೋಣಂತೆ. ಸಂದೇಶಗಳು ಓದುವಂತ ಸಮಯ, ಕರೆಗಳು ಕೂಡ ಬರ್ತಾ ಇದಾವೆ. ಮತ್ತೊಂದು ಕರೆ. ಹಲೋ, ಆಕಾಶವಾಣಿ ಹೇಳಿ. ಮೇಡಮ್ ಹೇಳಿ.
3: ಮತ್ತೆ ನನ್ನ ಎಣ್ಣ ತಪ್ಪಿದ್ರು ಬೈತಾರೆ, ಹೊಡಿತಾರೆ, ಆದ್ರೆ ಮತ್ತೆ
1: ಓ ಸ್ವಲ್ಪ ಎಲ್ಲ ಕ್ಲಾರಿಟಿ ಕಡಿಮೆ ಇಲ್ಲ. ರೇಡಿಯೋ ಪಕ್ಕ ಕೂತ್ಕೊಂಡು ಮಾತಾಡ್ತಿದ್ದೆ ಪುಟ. ಸರಿ ಹೇಳಪ್ಪ, ಈ ಹೇಳಿ ಇನ್ನೊಂದ್ಸಲ ಹೇಳ. ಆಯ್ತು, ಅಪ್ಪನ ಕನಸುಗಳನ್ನೆಲ್ಲ ನೆನಸ್ ಮಾಡ್ಬೇಕು ನೀನ್. ಆಯ್ತಾ ಅಪ್ಪ, ಮುಂಚೆ ನಾನು
3: ನೋಡ್ಕೊಬೇಕು.
1: ಎಸ್ ಎಸ್, ಒಳ್ಳೆ ಮಕ್ಕಳಾದ್ರೆ ಬಹಳ ದೊಡ್ಡ ಕೊಡುಗೆ ಅದು ತಂದೆ ತಾಯಿಗಳಿಗೆ ಅಲ್ವೇ. ಒಳ್ಳೇದಾಗ್ಲಿ ಅಪ್ಪ. ಹ್ಮ್, ಥ್ಯಾಂಕ್ ಯು.

0: ಧನ್ಯವಾದಗಳು.
1: ಧನ್ಯವಾದ. ಹೌದು, ನಾವು ತಂದೆ ತಾಯಿಗಳಿಗೆ ಏನು ಕೊಡ್ತೀವೋ ಬಿಡ್ತೀವಿಲ್ಲ. ಮಕ್ಕಳು ಒಳ್ಳೆಯದಾದರೆ ಅದೇ ತಂದೆ ತಾಯಿಗಳು ಕೊಡುವಂಥ ದೊಡ್ಡ ಗೌರವ. ಇವತ್ತು ಎಷ್ಟೋ ಮಕ್ಕಳು ದಾರಿ ತಪ್ತಾ ಇದ್ದಾರೆ, ತಂದೆ ತಾಯಿ ಅಂಕೆ ಶಂಕೆಯನ್ನು ಮೀರಿ ಅವ್ರದೇ ದಾರಿಯನ್ನು ಈಗಿನ ವಾತಾವರಣ ಅದನ್ನು ಅರ್ಧ ಕಲಿಸ್ಕೊಡ್ತಾ ಇದ್ದಾದರೆ ಗಮನಿಸ್ತಾ ಇರಬೇಕಾಗತ್ತೆ ಅಲ್ವೇ. ಸೊ ತಂದೆ ತಾಯಿಗಳಿಗೆ ಮಕ್ಕಳು ಒಳ್ಳೆಯದಾದರೆ ಅದೇ ದೊಡ್ಡ ಕೊಡುಗೆ ಅಂತೇಳಿ ನಾನು ಭಾವಿಸ್ತೇನೆ. ಮತ್ತೊಂದು ಕರೆ. ಹಲೋ ಹಲೋ ಆಕಾಶವಾಣಿ. ನಮಸ್ತೆ.
2: ಮೇಘಾನಂದ.
1: ಮೇಘಾನಂದ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್.
2: ಹಲೋ ಸರ್,
1: ಹೇಳಿ ಹೇಳಿ, ಮುಂದುವರಿಸಿ.
2: ಅದೇ ತಂದೆಗಳ ಬಗ್ಗೆ ಹೇಳ್ಬೇಕು ಅಂತಂದ್ರಲ್ವಾ, ತಂದೆ ಬಗ್ಗೆ.
1: ಹೌದು
2: ಸರ್, ನಾವು ನಮ್ಮ ತಂದೆಗೆ 11 ಜನ ಮಕ್ಕಳು ಸರ್, ನಾನು 10ನೇವನ್ ಸರ್. ನಿಜವಾಗ್ಲೂ ಸರ್ ನಮ್ಮ ತಂದೆ ಇವತ್ತು ಗ್ರೇಟ್ ಅನ್ಬೇಕು. ಈಗ ಕಳ್ಕೊಂಡು 25 ವರ್ಷ ಆಯ್ತು ನಾವು. ನಮ್ ತಾಯಿ ಕಳ್ಕೊಂಡು ರೀಸೆಂಟ್ ಒಂದು 8 ತಿಂಗಳಾಯ್ತು ಸರ್. ಅವರಷ್ಟು ಕಷ್ಟ ಯಾರು ಅನುಭವಿಸಿಲ್ಲ ಸರ್. ನಾವು ನೋಡಿದ ಪ್ರಕಾರ ನಾವು ಮೆಜಾರಿಟಿ ಬಂದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಹಿರೇ ಮಗಳಿಂದ ಹಿಡಿದು ಹಿರೇ ಮಕ್ಕಳಿಂದ ಹಿಡಿದು ಸಣ್ಣವರವರಿಗೂ ಕೂಡ ಅವರಷ್ಟು ಗಂಜಿಯ ಕುಡಿದು ಬೆಳೆದಿದ್ದಾರೇನು, ನೀರನ್ನು ಕುಡಿದು ಬೆಳೆಸಿದಾರೇನು ಅಂತ ಒಂದು ಹಾಡು ಬರುತ್ತೆ ಸರ್ ಕನ್ನಡ.
1: ಹೌದು,
2: ಆ ಹಾಡನ್ನ ಕೇಳ್ಬಿಟ್ರೆ ಸರ್ ತುಂಬಾ ನೀರು ಸರ್ ಕಣ್ಣಲ್ಲಿ ನೀರು. ನಮ್ಮಅಮ್ಮ ಸರ್, ನಮ್ಮ ಅಪ್ಪಾಜಿ ಸರ್ ಹೇಳ್ಬೇಕು ಅಂದ್ರೆ ಏಳುಹಳ್ಳಿಗೆ 35 ವರ್ಷ ಚೇರ್ಮನ್ ಆಗಿದ್ರು ಸರ್. ಸರ್ ನಮ್ ತಂದೆಗೆ ನಾವು ನಡುಮನೆ ಹೊಸಲು ದಾಟಂಗಿದ್ದಿಲ್ಲ ಸರ್. ನಾವು ನಮ್ ತಂದೆಯವರು ನಾವು ಅಣ್ಣ ತಮ್ಮಂದಿರಿನಲ್ಲಿ ಜಗಳ ಮಾಡುವಾಗ ನಮ್ ತಂದೆ ಏನ್ ಹೇಳೋರು ಸರ್ ಅಂದ್ರೆ, ನಾನು ಸತ್ತ ಮೇಲೆ ಗೊತ್ತಾಗುತ್ತೆ ನಿಮಗೆ, ಅಲ್ಲಿವರೆಗೂ ಕಷ್ಟ ಏನು ಅನ್ನೋದು ಗೊತ್ತಾಗಲ್ಲ. ಇದು ಸರ್ ನಾವು ದಿನಂಪ್ರತಿ ನೆನೆಸ್ಕೊಂಡು ನೆನೆಸ್ಕೊಂಡು ಇವತ್ತು ನಾವು ಇವತ್ತು ಒಂಥರ ಲಗ್ಜುರಿಯಸ್ ಲೈಫ್ ಈ ಫಿಗಿಶ್ ಲೈಫ್ ಅಂತ ಇದೆಯಲ್ಲ ಸರ್, ಆ ತರ ಜೀವನ ಮಾಡ್ಬೋದು ಸರ್ ನಾವು. ಬಟ್ ನಮ್ ತಂದೆ ಆ ರೀತಿ ನಮಗೆ ಕೊಟ್ಟಿದ್ದಾರೆ ಸರ್ ಆಸ್ತಿ ಅಂತತ್ತೆ ಎಲ್ಲ, ಬಹಳ ಚೆನ್ನಾಗಿ ದುಡಿಮೆ ಮಾಡಿ ನಮ್ಗೆ ಜೊತೆಗಿದ್ದಾರೆ. ನಾವು ಕಷ್ಟದಲ್ಲೇ ಹಿಂದಿನ ಕಷ್ಟವನ್ನ ನೆನೆಸ್ಕೊಂಡು ನಮ್ ತಂದೆಯವನ್ನ ನೆನೆಸ್ಕೊಂಡು ಅವ್ರ ನೆರಳಲ್ಲಿ ನಾವು 11 ಜನನ ಸರ್ ಬಹಳ ಚೆನ್ನಾಗಿದ್ದೇವೆ, ಬಹಳ ಸುಖವಾಗಿದ್ದೇವೆ ಸರ್. ಇವತ್ತು ಅವರ ಶ್ರಮನೇ ನಮ್ ಇವತ್ತು ಖುಷಿ ಸರ್.
1: ಅದೇ ನೀವು ನಿಮ್ ತಂದೆ ಕೊಡತಂತ ದೊಡ್ಡ ಗೌರವ. ಚೆನ್ನಾಗಿ ಒಟ್ಟಿಗೆ ಇದೀರಲ್ಲ, ಬಹಳ ದೊಡ್ಡ ಸಂಗತಿ. ಸೊ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಸರ್.
2: ಆಯ್ತು, ಥ್ಯಾಂಕ್ ಯು ಸರ್.
1: ನಮಸ್ತೆ, ಧನ್ಯವಾದ.
2: ಓಕೆ ಸರ್,
1: ಧನ್ಯವಾದ, ಧನ್ಯವಾದ. ಬಹುತೇಕ ಬಹುಶಃ ಇದು 1 ಗಂಟೆಯಲ್ಲಿ ಮುಗಿತಕ್ಕಂತ ಕಾರ್ಯಕ್ರಮ ಅಲ್ಲ, ಸಾಧ್ಯವೇನೂ ಇಲ್ಲ, ಅಷ್ಟು ದೊಡ್ಡ ಸಂಗತಿ ಇದು. ಸೊ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಆಕಾಶವಾಣಿ. ಹಲೋ, ಹಾ ಮುರಳಿಧರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತಾಡಿ.
3: ನಾವು ಹಾಕಿದ್ದ ದಾರಿಯೊಳಗೆ ನಡೀತಾ ಇದೀವಿ ಸರ್. ಏನಂದ್ರೆ ಅವರು ಹೇಳ್ತಾರೆ ನನಗೆ, ನೋಡು ನೀನು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡ್ಕೊ, ನಿನ್ ಕೆಳಗಡೆ ಎಲ್ಲರು ಕೆಲಸ ಮಾಡ್ಬೇಕು, ಆ ರೀತಿ ಬದುಕ್ಬೇಕು.
1: ಒಳ್ಳೆ ವಿಚಾರ ಅಲ್ಲ
3: ಮಾಡ್ಬೇಕು ನೀನು ಕೇಳಿದ್ರು. ಆ ರೀತಿ ಆಗಿದೆ ಜಮೀನಲ್ಲಿ.
1: ಯಾಕೆ ಕರೆಕ್ಟ್ ಕ್ಲಾರಿಟಿ ಇಲ್ಲ ನಿಮ್ದು, ಕರೆಕ್ಟ್ ಕೇಳ್ತಾ ಇಲ್ಲ ಮುರಳಿಧರ್ ಅವರೇ. ನೆಟ್ವರ್ಕ್ ಬಂದಾಗ ಸಿಕ್ಕಾಗ ಮಾಡ್ತೀರಿ ಅಂತೂ ಹಂಚ್ಕೊಂಡ್ರಲ್ಲ ಅಪ್ಪ, ಯಾರು ನೆರಳನ್ನು ಬಾಳ್ಬಾರ್ದು, ದುಡ್ದು ತಿನ್ಬೇಕು ಅಂತೇಳಿ ಒಳ್ಳೆ ಕೊಟ್ಟಿದ್ದಾರೆ ನಿಮ್ಗೆ ಒಂದೇಳು ಸಂದೇಶ. ಬೆಳೆಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ, ಓಕೆನಾ? ಖಂಡಿತ ಒಳ್ಳೇದಾಗ್ಲಿ ಮುರಳಿಧರ್ ಅವ್ರೆ, ಅದು ಪ್ರೇರಣೆ ಆಗಲಿ ಬೇರೆಯವ್ರಿಗೆ. ಹ್ಮ್, ಎಸ್, ಧನ್ಯವಾದ. ಕೇಳಿದ್ರೆ ಗಮನಿಸಿ, ಇದು ಮಧ್ಯಾಹ್ನ ಮೀನ್ಸ್ ಸಂಜೆಗೆ 4 ಗಂಟೆಗೆ 101.4 FM ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರದಲ್ಲಿ ಜೈಲು ಹಕ್ಕಿಗಳ ಗಾನ ಸುದೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಸ್ತುತಿ ಹೆಚ್ ಎಂ ಮಹೇಶ್, ನಿರ್ವಹಣೆ ಎಸ್ ಆರ್ ಭಟ್. ಇನ್ನು ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ಸರಿ, ದಯವಿಟ್ಟು ಕರೆ ಮಾಡಿ. ಸಾಕಷ್ಟು ಜನ ಶ್ರಮ ಹಾಕ್ತಿರ್ತಾರೆ ಕರೆ ಮಾಡ್ಲಿಕ್ಕೆ, ಪಾಪ ಎಷ್ಟೋ ಜನ ಲೈನೇ ಸಿಕ್ಕಲ್ಲ. ಕರೆ ಮಾಡಿದಾಗ ಆಕಾಶವಾಣಿ ಸಂಬಂಧಪಟ್ಟಂಗೆ ಮಾತಾಡಿ. ಎಸ್, ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ
4: ಹಲೋ,
1: ಯಾರಿದು?
4: ನಮಸ್ತೆ ಸರ್. ನಮಸ್ತೆ. ದಿನಗಳಾಯ್ತು, ನಮ್ಮ ಧ್ವನಿಗಳೆಲ್ಲ ಮರ್ತೋಗ್ಬಿಟ್ಟಿದೆ ಗಣೇಶ್ ಜಿಯವರಿಗೆ.
1: ಅಲ್ಲ, ಹಾಗಂತಲ್ಲ, ಎಲ್ಲರ ಕರೆಗಳನ್ನು ಸ್ವೀಕರಿಸ್ತಾ ಇರ್ತೀವಲ್ಲ. ಈಗ ನನಗಂತೂ ಗೊತ್ತಾಗುತ್ತೆ, ಕೇಳುಗರಿಗಾರ ಗೊತ್ತಾಗ್ಬೇಕಲ್ವಾ?
4: ಅಲ್ಲ ಅಲ್ಲ, ಅದು ಹೇಳ್ತೀವಿ ಆಮೇಲೆ. ಸರ್ ಜೊತೆ ಮಾತಾಡಿದ್ರೆ ತುಂಬಾ ದಿನ ಆಗೋಯ್ತಲ್ಲ ನಮ್ಗೆ. ಚಂದ್ರಿಕಾನೇ.

0: ಮೇಡಮ್ ಹೇಳಿ, ಏನು ನಿಮ್ಮ ಸಂದೇಶನ ನೋಡಿದೆ, ಇನ್ನೂ ಇದೆ ಓದುವ, ಸಾಕಷ್ಟು ಜನರದ್ದು ಇದೆ. ಮಾತಾಡಿ ತಂದೆ ಬಗ್ಗೆ.
1: ತಂದೆ ಬಗ್ಗೆ ಹೇಳಕ್ಕೆ ಪದಗಳೇ ಇಲ್ಲ ಸರ್. ಮೊದಲನೇದಾಗಿ ವಿಶ್ವ ಅಪ್ಪಂದರ ದಿನದ ಶುಭಾಶಯಗಳು ಸರ್. ನನ್ನಪ್ಪ ನೀವು ಹೇಳಿದಂಗೆ ನಂಗೆ ಹೀರೋನೆ ಅಪ್ಪ ಅಂದ್ರೆ. ಎಲ್ಲರೂ ಅಪ್ಪಂದ್ರು ಕೆಲವು ಮನೆಯಲ್ಲಿ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ, ನಮ್ಮ ಮನೇಲಿ ಆಗಿರ್ಲಿಲ್ಲ. ನಮ್ಮಪ್ಪ 7 ಜನ ಮಕ್ಕಳು, ನಾವು 4 ಜನ ಹೆಣ್ಮಕ್ಳು ಸರ್. ನಾವು 4 ಜನ ಹೆಣ್ಮಕ್ಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಸರ್. ಇಡೀ ಬಂಧು ಬಳಗ ಆಲ್ಮೋಸ್ಟ್ ಭದ್ರಾವತಿ ತಾಲೂಕಲ್ಲಿ ಹಾಲಪ್ಪ ಅಂದ್ರೆ ಹೆಸರುವಾಸಿ ಆಗಿದಾರೆ ನಮ್ಮಪ್ಪ. ಎಲ್ರು ಹೇಳ್ತಾರೆ ಹಾಲಪ್ಪ ಹೆಣ್ಮಕ್ಳಿಗೆ ಮಾಡೋ ಪ್ರೀತಿ ಯಾರು ಮಾಡಲ್ಲೇನು ಅಂತ ಹೇಳ್ತಿದ್ರು ಎಲ್ರು
0: ಸರ್. ನಮ್ಗೆ
1: ತಲೆ ಬಾಚಿ ಸರ್ ನಮಗೆ ಕಳಿಸ್ತಾ ಇದ್ರು ಶಾಲೆಗೆ ಹೋಗ್ಬೇಕಾರೆ. ನಮ್ಮಅಮ್ಮ ಇದ್ರು ಕೂಡ, ಅಜ್ಜಿಯರೆಲ್ಲ ಇದ್ರು ಕೂಡ, ನಮ್ಮಪ್ಪಂಗ ಅದೊಂದು ತುಂಬಾ ಹ್ಯಾಬಿಟ್ ಇತ್ತು ನಿಮ್ಮ ಹೆಣ್ಮಕ್ಳಿಗೆ ತಲೆ ಬಚ್ಚದು. ಎಲ್ಲರೂ ನೋಡ್ತಿದ್ರು ಸರ್ ರೋಡಲ್ಲಿ ಹೋಗ್ಬೇಕಾರೆ.
0: ಅಷ್ಟು ಪ್ರೀತಿ ಹೆಣ್ಮಕ್ಳ ಮೇಲೆ ವಿಶೇಷವಾಗಿ ತಂದಿದ್ದಾರೆ
1: ಸರ್. ಮತ್ತೆ ನಮ್ಗೆ ಏನ್ ಗೊತ್ತಾ ಸರ್, ನಾವು ಮದ್ವೆ ಆಗಿ ಗಂಡನ ಮನೆಯಿಂದ ನಾವು ಹೋದಾಗ ತವ್ರ ಮನೆಗೆ ಯಾವತ್ತು ನಾವು ನಮ್ಮಅಪ್ಪನ್ ಬಿಟ್ಟೆ ಮಲಗ್ತಿರಲಿಲ್ಲ ಸರ್. ಈ ಕಡೆ ಒಬ್ರು, ಆ ಕಡೆ ಒಬ್ರು, ಮೇಲೊಬ್ರು, ಕಾಲಾದ್ರು ಒಬ್ರು, ಮೊಮ್ಮಕ್ಳು ಕೂಡ. ಇವತ್ತು ಸರ್ ನಮ್ಮಅಪ್ಪ ಇರೋವರೆಗೂ ನಾನ್ ನಮ್ಮಅಪ್ಪನ ಜೊತೆನೆ ಮಲಗಿರೋದು. ಎಲ್ರು ನಗ್ತಾ ಇದ್ರು ಸರ್, ಗಂಡ್ರು ನಗ್ತಾ ಇದ್ರು. ಇಷ್ಟು ದೊಡ್ಡದಾಗಿ ಮಕ್ಳು ಬಂದ್ರು ನಿಮ್ಮಅಪ್ಪನ ಜೊತೆ ಮಾಡ್ತೇವೆ, ನಿಮ್ಮಅಪ್ಪಂಗ ಅಷ್ಟು ಪ್ರೀತಿ, ಅಷ್ಟು ಪ್ರೀತಿ ಸರ್. ನಿಜವಾಗ್ಲೂ ಹೇಳ್ತೀವಿ ಸರ್, ಕೋಟಿ ಜನ್ಮದ ಪುಣ್ಯ ಮಾಡಿದ್ವಿ ನಾವು ನಮ್ಮಂತ ಅಪ್ಪ.
0: ಖಂಡಿತ ಖಂಡಿತ, ಒಳ್ಳೆ ವಿಚಾರ.
1: ಸತ್ಯವಂತ ಸರ್ ನಮ್ಮಪ್ಪ. ಒಂದೇ ಒಂದು 1 ನಿಮಿಷದಲ್ಲಿ ಒಂದು ಕವನ ಹೇಳ್ಬಿಡ್ತೀನಿ ಸರ್ ಅಪ್ಪನ ಬಗ್ಗೆ. ನೀವಾಗ
0: 15 ಸೆಕೆಂಡ್ ಮುಗಿಸ್ಬೇಕು ಪ್ಲೀಸ್.
1: ಓಕೆ ಸರ್. ನನ್ನಪ್ಪ
0: ಸಮಯ ಆಗ್ತಿದೆ.
1: ಜನನಕ್ಕೆ ಕಾರಣ ನನ್ನಪ್ಪ, ಜನ್ಮದಾತ ಮಹಾಪುರುಷ ನನ್ನಪ್ಪ. ಚಿಕ್ಕವರಿದ್ದಾಗ ಸಿದ್ಧಿ ಬುದ್ಧಿ ಕಲಿಸಿದ ಗುರು, ಸತ್ಯ ಮಾರ್ಗದ ನಡೆಯಲು ಕಲಿಸಿದ ದೇವರು. ನನ್ನೆಲ್ಲ ಏಳಿಗೆಗೆ ಕಾರಣ ಇವರು, ಮನೆಯ ಒಡೆಯ ಇವರು. ಏನೇ ಕಷ್ಟ ಬಂದರೂ ನಮ್ಮನ್ನು ಸುಖದೇ ಇಟ್ಟವರು, ಕಷ್ಟಗಳಿಂದ ಮುನ್ನಡೆಯುವ ದಾರಿ ತೋರಿಸಿದವರು. 7 ಜನ ಮಕ್ಕಳಿಗೂ ಸಮಾನ ತಿಳಿಸಿಕೊಟ್ಟವರು. ಸಮಾಜದಲ್ಲಿ ದಿಟ್ಟತನದಿ ಸತ್ಯ ಮಾರ್ಗದಲ್ಲಿ ನಡೆದವರು. ಅವನಿಗೆ ತಕ್ಕ ಪತಿಯಾಗಿ, ಮಕ್ಕಳಿಗೆ ಉತ್ತಮ ತಂದೆಯಾಗಿ, ಸಮಾಜದಲ್ಲಿ ನಿಷ್ಠಾವಂತ ವ್ಯಕ್ತಿಯಾಗಿ, ನಮಗೆಲ್ಲ ಸ್ಫೂರ್ತಿಯಾಗಿ ಬಾಳಿದವರು. ಇಂತಹ ಅಪ್ಪನ ಪಡೆದ ನಾವೇ ಭಾಗ್ಯವಂತರು. ಮುಂದಿನ 7 ಜನ್ಮದಲ್ಲೂ ನೀವೇ ಅಪ್ಪನಾಗಿ ಬನ್ನಿ. ನಿಮಗೆ ಇದು ನನ್ನ ಕೋಟಿ ಕೋಟಿ ನಮನ, ಕೋಟಿ ಕೋಟಿ ನಮನ.
0: ಖಂಡಿತ ಅದೆಲ್ಲ ಫಲಿಸ್ಲಿ, ನಿಮಗೆ ಒಳ್ಳೇದಾಗ್ಲಿ.
1: ಧನ್ಯವಾದಗಳು.
0: ಧನ್ಯವಾದ, ಧನ್ಯವಾದ, ಧನ್ಯವಾದ. ಕೇಳಿದ್ರೆ, ಹೇಳ್ತಾ ಹೋದ್ರೆ ಕೇಳ್ತಾ ಹೋದ್ರೆ ಎಂತೆಂತ ಅದ್ಭುತ ವಿಚಾರಗಳು ಸಿಗ್ತಾ ಹೋಗುತ್ತೆ ತಂದೆ ಬಗ್ಗೆ ಅಲ್ವೇ. ಸೊ ಅದು ಪದಗಳಿಗೆ ನಿಲುಕದಂತ ವಿಷಯ ಕಂಡ್ರೆ ಅದು. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಕೇಳಿದ್ರೆ ಸಂದೇಶ ಇದೆ, ಒಂದೆರಡು ಸಂದೇಶ ಓದ್ಬಿಡ್ತೇನೆ, ನಂತರ ನಾವು ಕರೆಯನ್ನು ಸ್ವೀಕರಿಸೋಣಂತೆ. ಎಸ್, ಯಾರಿದು? ಅಪ್ಪಂದ್ರ ದಿನದ ಶುಭಾಶಯಗಳು ಶ್ರೀಮತಿ ಮಂಜುಳಾಬಾಯಿ ಚಂದ್ರ ಅಸ್ಗಡದೇವರು. ಮಂಜುಳಾಬಾಯಿ ಚಂದ್ರ ಅಸ್ಗಡದೇವರು ಅಪ್ಪಂದ್ರ ದಿನದ ಶುಭಾಶಯಗಳು ಅಂತ ಕಳಿಸ್ತಾ. ಹಾಗೆ ನಾವು 3 ಜನನು ತುಂಬ ಚೆನ್ನಾಗಿದ್ದೀವಿ, ತಂದೆಗೆ 3 ಜನ ಮಕ್ಕಳು, 3 ಜನ ತುಂಬ ಚೆನ್ನಾಗಿದ್ದೀವಿ. ಅಪ್ಪ ಅಮ್ಮನ ಒಳ್ಳೆತನ ನಮ್ಮನ್ನು ಒಳ್ಳೆಯ ಮಕ್ಕಳನ್ನಾಗಿ ಬೆಳೆಸಿದ್ದಾರೆ. ಸೊ ಅಪ್ಪ ಅಮ್ಮನ ಆಶೀರ್ವಾದ ನಮ್ಮ ಮೇಲೆ ಇದೆ, ನಿಮಗೊಂದು ಧನ್ಯವಾದ ಅಂಥೇಳಿ ಕೆರೆಬಿದ್ನಾಳಿಂದ ಮಂಜುಳಾಬಾಯಿ ಚಂದ್ರ ಅಸ್ಗಡದೇವರು ನಮಗೆ ಸಂದೇಶವನ್ನು ಕಳಿಸಿದ್ದೀರಿ. ಸೊ ನಿಮಗೂ ಕೂಡ ವಿಶೇಷವಾದ ಧನ್ಯವಾದ. ಹಾಗೆ ಇನ್ನೊಂದು ಸಂದೇಶ, ಯಾರಿದು? ಸರ್, ಇಂದಿನ ಅಪ್ಪನ ದಿನದ ಶುಭಾಶಯಗಳು ಅಂತ ಹೇಳಿ ಉಮೇಶ್ ಸಿರಿಗೆರೆಯವರು ತಮ್ಮ ತಂದೆಯವರ ಬಗ್ಗೆ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ನಿಮಗೂ ಕೂಡ ಧನ್ಯವಾದ. ಒಂದು ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ, ಯಾರಿದು?
2: ಜನಪರ ಕೃಷ್ಣಪ್ಪ.
0: ಕೃಷ್ಣಪ್ಪರ, ಹೇಳಿ ತಂದೆಯವರ ನೆನಪುಗಳನ್ನ.
2: ತಂದೆ ತಾಯಿ ಬಗ್ಗೆ ಹೇಳಿದ್ರೆ ಅವರಿಗೆ ನಮ್ಮ ದೇಶಕ್ಕೆ ತಂದು ಬಿಟ್ಟಿರ್ತಾರೆ ಪ್ರಕೃತಿ ನೋಡ್ಲಿ ಮಕ್ಕಳು ಅಂತ. ಅವ್ರ ಮಾತನ್ನ ಫಸ್ಟ್ ಕೇಳ್ಬೇಕು ನಾವು ಮಕ್ಕಳಾದರು. ಅವ್ರ ಬದುಕೋಸ್ಕರ ಹೇಳ್ತಾರ ಹೊತ್ತು ಕೆಡ ಕೇಳಲ್ಲ ತಂದೆ ತಾಯಿ.
0: ಖಂಡಿತ, ಹೌದು.
2: ಮತ್ತೆ ಕಷ್ಟಪಟ್ಟು

0: ಹೌದು.
1: ಫಸ್ಟ್ ಅವ್ರು ಏನ್ ಹೇಳ್ಕೊಡ್ತಾರೆ, ಸುಳ್ಳು ಹೇಳ್ಬೇಡಿ, ಮೋಸ ಮಾಡ್ಬೇಡಿ, ಇನ್ನೊಬ್ರಿಗೆ ಆಸ್ತಿ ಆಸೆ ಪಡ್ಬೇಡಿ.
0: ಪಕ್ಕದಲ್ಲಿ ರೇಡಿಯೋ ಇಟ್ಕೊಂಡಿದ್ದೀರಿ? ಇಲ್ಲಪ್ಪ, ವಾಯ್ಸ್ ರಿಪೀಟ್ ಆಗ್ತಾ ಇದೆ, ಸ್ವಲ್ಪ ಹೊರಗಡೆ ಬಂದು ಮಾತಾಡೋಣ ಆಯ್ತಾ? ಸೊ ಧನ್ಯವಾದ ನಿಮಗೆ ಕರೆ ಮಾಡಿದ್ಕೆ.
1: ಒಳ್ಳೆ ರೀತಿ ಹೇಳ್ಕೊಡ್ತಾರೆ ಅವರು, ಅದರಿಂದ ಬದುಕ್ತಾ ಅವ್ರ ನೀತಿ ನೇಮ ಕೇಳ್ಕೊಂಡು ಈಗಲೂ ಹಂಗೆ ಬದುಕ್ತಾ ಇದ್ವಿ ನಾವು.
0: ಬಹಳ ಒಳ್ಳೆ ಸಂತೆ,
1: ಕಷ್ಟಪಟ್ಟು ಸಾಕಿದ್ರು ಸರ್ ನಮಗೆಲ್ಲ ಮಕ್ಕಳೇ.
0: ಹೌದು ಹೌದು, ಅವ್ರ ದಾರಿಯಲ್ಲೇ ಮುನ್ನೋಡೋಣ ಅಲ್ವೇ?
1: ಅದೇ ಮುನ್ನೋಡಿ ಸರ್.
0: ಎಸ್ ಸರ್, ಧನ್ಯವಾದ, ಧನ್ಯವಾದ ಕರೆ.
1: ಧನ್ಯವಾದ.
0: ಕೇಳಿದ್ರೆ ಅಪ್ಪ ನನ್ನ ಹೀರೋ ಅಲ್ವೇ? ಮತ್ತೊಂದು ಕರೆ. ಹಲೋ, ಹಲೋ ಆಕಾಶವಾಣಿ.
2: ನಮಸ್ತೆ,
0: ಹೇಳಿ ಸರ್.
2: ಸರ್, ಅಪ್ಪ ಅನ್ನಕ್ಕೆ ಇನ್ನೊಂದ್ ಪದ ತಂದೆ ಅಂತಿದೆ. ಏನ್ ತಗೊಂಬಂದೆ ತಂದೆ ಅಂತಾನೆ ಬಂದ್ಬಿಡ್ತದೆ.
0: ಅದು ಸಮಯ ಸಂದರ್ಭ ನೋಡ್ಕೊಂಡು ಆಯಾ ಕಾಲಘಟ್ಟಕ್ಕೆ ಅದು ಉತ್ತರ. ಆದ್ರೆ ಈ ತಂದೆ ಇದೆಯಲ್ಲ, ಹೇಳಿ ಮುಂದುವರ್ಸಿ.
2: ಆಮೇಲೆ ನೋಡಿ, ಅಪ್ಪನೇ ಅದು ತಾಯಿ ಗರ್ಭದಲ್ಲಿ 9 ತಿಂಗಳು ಹೊರಟ್ರೆ ಮನಸ್ಸಲ್ಲಿ ತಂದೆ ಇಟ್ಕೊಂಡಿರ್ತಾನೆ. ಮಾನಸಿಕವಾಗಿ ಮಗುವಿಗೆ ಬೇಕಾದಂತ ಆರೈಕೆ ಮಾಡ್ಬೇಕಾದಂತ ಅದಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆ, ಸುರಕ್ಷೆ, ಮತ್ತೆ ಮಣ್ಣು ಆಲದ ಮರ ಇದ್ದಂಗೆ ಸರ್, ಒಂದ್ ಪದದಲ್ಲಿ ಹೇಳ್ಬೋದು.
0: ಎಲ್ಲರನ್ನು ಒಳಗೊಂಡು
2: ಎಲ್ಲರೂ ನೋಡ್ಕೊತಾನೆ. ಅವರ ತನ್ನ ಅವಶ್ಯಕತೆಗಳನ್ನ ಮರೆತರೂ ಕೂಡ ಮಕ್ಕಳ ಅವಶ್ಯಕತೆಗಳನ್ನ ಪೂರೈಸುವಂತ ಒಂದು ವ್ಯಕ್ತಿ. ಅತನಿಗೆ ಒಂದು ದಿವಸ ಅಂತ ಸೆಲೆಬ್ರೇಟ್ ಮಾಡೋದ್ರಲ್ಲ ಅರ್ಥ ಇಲ್ಲ. ಇದೆಲ್ಲ ಏನ್ ಗೊತ್ತದ, ನಮ್ಮ ವಿದೇಶೀಯ ಆಚರಣೆ. ಅದೇನಾಗತ್ತೆ ಅಂದ್ರೆ, ತಂದೆ ಯಾರೋ ತಾಯಿ ಯಾರೋ ಅವ್ರು ಒಟ್ಟಿಗೆ ಇರಲ್ಲ ಸಾಮಾನ್ಯವಾಗಿ. ಅದಕ್ಕಾಗಿ ಅವ್ರನ್ನ ಒಂದ್ ದಿವಸ ಕರೆಸ್ತಾರೆ, ಕೇಕ್ ಕಟ್ ಮಾಡ್ತಾರೆ, ಒಂದ್ ದಿವಸ ಅಂತ ಆಚರಿಸ್ತಾರೆ. ನಮ್ಮಲ್ಲಿ ಆ ತರ ಆಚರಣೆಗಳಿವೆ.
0: ನಮ್ಮ ಸಂಸ್ಕೃತಿ ಆಚಾರ ವಿಚಾರದಲ್ಲಿ ಇನ್ನು ತೀರಾ ಹೊರಗಿನ ಒಂದಿಷ್ಟು ಆ ತರದ ಪ್ರಭಾವ ಕಡಿಮೆ ಇದೆ. ಆದ್ರೆ ಒಂದಿಷ್ಟು ಇದೆ, ಆದ್ರೆ ಈ ಮೂಲ ಬೇರುಗಳು ಇನ್ನು ಸತ್ತಿಲ್ಲ.
2: ನಿಜ ನಿಜ ಅಲ್ಲ, ಇವತ್ತಿಗೂ ತಂದೆ ತಾಯಿ ಅಂದ್ರೆ ದೇವರ ಸ್ಥಾನನೇ ಇದೆ. ಇವಾಗ್ಲೂ ಜನ್ಮ ಕೊಟ್ಟಿರ್ತಾರೆ, ಅವ್ರನ್ನ ನಾವು ಬಹಳಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು. ವೃದ್ಧಾಶ್ರಮಗೆಲ್ಲ ಕಳಿಸ್ಬಾರ್ದು, ಯಾಕಂದ್ರೆ ನಮಗಾಗಿ ಅವ್ರಷ್ಟು ಕಷ್ಟಪಟ್ಟಾಗ ನಾವು ಅವ್ರನ್ನ ತೀರಾ ನೋಡ್ಕೊಳ್ದಿದ್ವಿ, ಏನ್ ಸರ್ಪ್ರೈಸ್ ನಮ್ಮ ಮಕ್ಕಳಾಗಿ ಹುಟ್ಟಿ. ಅದನ್ನ ತುಂಬಾ ಬೇಜಾರಾಯ್ತು. ವೃದ್ಧಾಶ್ರಮಗಳಲ್ಲಿ ಇರದೇ ಇತರ ಏನಾಯ್ತಾರೆ, ಜವಾಬ್ದಾರಿಗಳನ್ನ ಮರ್ತಿರ್ತಾರೆ ಮಕ್ಕಳು. ಅದ್ ಆಗ್ಬಾರ್ದು, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಆಶೆ.
0: ಖಂಡಿತ, ಇದ್ರ ಜೊತೆ ಇನ್ನೊಂದ್ ಸೇರ್ಸೋದಾದ್ರೆ, ಈ ಹೊತ್ತಿನಲ್ಲಿ ಬಹುತೇಕರು ನಾನ್ ಕಷ್ಟಪಟ್ಟಾಗ ನನ್ನ ಮಕ್ಕಳು ಕಷ್ಟಪಡ್ತಾರೆ ಅಂತ ಕಷ್ಟಪಟ್ಟು ಶ್ರಮ ವಹಿಸಿ ದುಡ್ಡು ಮಾಡಿರ್ತಾರೆ ಅಥವಾ ಇನ್ನೊಂದಿನ ಮಾಡಿರ್ತಾರ ಅವರಿಗೆ. ಬಟ್ ಮಕ್ಕಳಿಗೂ ಕಷ್ಟ ಅನ್ನೋದು ಗೊತ್ತಾಗ್ಬೇಕ್ರಿ. ಧನ್ಯವಾದ, ತಮಗೂ ಧನ್ಯವಾದ ಸರ್. ಧನ್ಯವಾದ. ಉಮೇಶ್ ಅವರ ಸಂದೇಶ ಅರ್ಧ ಆಯ್ತು, ಇನ್ನೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ,
3: ಹಲೋ,
0: ಹಲೋ, ನಮಸ್ತೆ ಆಕಾಶವಾಣಿ, ಯಾರಿದು?
3: ಸರ್, ರೂಪ ಸರ್, ಪೊಲೀಸ್ ಡೈರಿಯಿಂದ.
0: ಹೇಳಿ ರೂಪ ಅವರೇ.
3: ಆರಾಮಿದ್ದೀರಾ ಸರ್?
0: ಆರಾಮಾಗಿದ್ದೀವಿ, ಹೇಳಿ.
3: ಸರ್, ಫೋನಿಂಗ್ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ರೂಪ ಆಗಿದೆ ಸರ್.
0: ಹೌದು,
3: ಕಥೆಯಲ್ಲಿ ಮೆಸೇಜ್ ಆಗ್ತಾ ಇದ್ದೀವಿ.
0: ಹೌದು, ಇವತ್ತು ಕತೆ ಬದಲು ಅಪ್ಪನ ಕತೆ ಕೇಳ್ಬೋಣ ಅಂತ ನೂರಾರು ಕತೆ ಹುಟ್ಟುತ್ತವೆ ಅಪ್ಪನ ವಿಷಯದಲ್ಲಿ.
3: ಹೌದು ಸರ್, ವಿಶ್ವ ಅಪ್ಪನ ದೇವರ ಶುಭಾಶಯಗಳು. ಸರ್, ಅಪ್ಪ ಅಂದ್ರೆ ನನಗೆ ನನ್ನ ಹೀರೋ ಅಪ್ಪನೇ ಸರ್. ತುಂಬಾ ಅವರ ಪರಿಶ್ರಮ ಅದು ಅವ್ರು ಮಾಡುವಂತ ಒಂದು ಎಲ್ಲ ಇದೆಯಲ್ಲ ಸರ್, ಕಂಡಿ ಕಾಣಲ್ಲ ಸರ್. ಮಕ್ಕಳಿಗೋಸ್ಕರ ಸರ್, ನಮಗೋಸ್ಕರ ನಿಮ್ಮ ತಂದೆ ನನಗೆ ತುಂಬಾನೇ ಕಷ್ಟಪಟ್ಟಿದ್ರು. ಒಂದು ಒಳ್ಳೆ ಬಟ್ಟೆ ಹಾಕೊಂಡಿಲ್ಲ, ಒಂದು ಒಳ್ಳೆ ಚಪ್ಪಲ್ ಹಾಕೊಂಡಿಲ್ಲ, ನಮ್ಗೆ ಏನ್ ಬೇಕೆಲ್ಲ ಕೇಳಿ ತರಿಸ್ತಾ ಇದ್ರು ಸರ್.
0: ಹೌದು,
3: ಅವ್ರಿಗೆ ನನ್ಗೆ ತುಂಬ ಅಂತಿರ್ಲಿಲ್ಲ ಸರ್. ಅದ್ರಲ್ಲೂ ನಮ್ಗೆ ಹೆಣ್ಮಕ್ಳ ಮೇಲೆ ತುಂಬಾನೇ ಪ್ರೀತಿ ಇತ್ತು ಸರ್, ಅವ್ರಿಗೆ ತುಂಬಾನೇ ಪ್ರೀತಿ ಇತ್ತು. ತುಂಬಾ ಕಷ್ಟಪಟ್ಟು ಸರ್ ನಮ್ಮನ್ನ ಬೆಳೆಸಿದ್ರು ಅವರು.
0: ನಿಜ ನಿಜ,
3: ಅವ್ರು ಒಂದು ಒಳ್ಳೆ ಸರ್, ಯಾವತ್ತೂ ಒಂದು ಒಳ್ಳೆ ಇದು ಏನು ಬಯಸ್ಲೇ ಇಲ್ಲ ಸರ್. ಬಟ್ಟೆಯಿಂದ ಹಿಡಿದಾಗ್ಲಿ ಏನೂ ಆಗ್ಲಿ, ಒಳ್ಳೇದೇನು ವಸ್ತುಗಳನ್ನ ಹಾಕೊಂಡಿಲ್ಲ. ನಮಗೆ ಮಾತ್ರ ಯಾವ್ದಕ್ಕೂ ಕೊರತೆ ಮಾಡ್ತಿರ್ಲಿಲ್ಲ ಸರ್.
0: ನಿಜ ನಿಜ ನಿಜ,
3: ಕೊಡ್ತಾ ಇದ್ರು.
0: ಹೌದು, ಎಲ್ಲಾ ಸುಖಗಳನ್ನ ತ್ಯಾಗ ಮಾಡಿ ಕುಟುಂಬಕ್ಕೋಸ್ಕರನೇ ಬದುಕುವಂತ ಜೀವ.
3: ಅವ್ರು ಮಾಡೋ ತ್ಯಾಗ ಪರಿಶ್ರಮ ನಮಗೆ ಕಣ್ಣಿ ಕಾಣಲ್ಲ ಸರ್. ತುಂಬಾ ತುಂಬಾ
0: ಖಂಡಿತ ಖಂಡಿತ, ಒಳ್ಳೆ ವಿಷಯ ಹಂಚಿಕೊಂಡಿದ್ದೀರಿ ಖಂಡಿತ. ತಂದೆ ತಾಯಿಗಳನ್ನು ಗೌರವಿಸಿ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯೋಣ. ಧನ್ಯವಾದ, ಧನ್ಯವಾದ ತಮಗೆ, ಧನ್ಯವಾದ, ಧನ್ಯವಾದ. ಹಾಗೆ ನಮ್ಮ ಉಮೇಶ್ ಸಿರಿಗೇರ್ ಅವರು ಮುಂದುವರಿಸ್ತಾರೆ. ಸರ್, ನಮ್ಮ ತಂದೆಯು ಒಂದು ಬಾಲ್ಯದಲ್ಲಿ ಮನೆ ತಂದ 6 ಬ್ಯಾಂಡ್ ದೊಡ್ಡ ರೇಡಿಯೋ ಕಾರಣ, ನಾವು ಇವತ್ತು ರೇಡಿಯೋನ ಕೇಳ್ತಾ ಇದ್ದಕ್ಕೆ ನಮ್ಮ ತಂದೆನೇ ಕಾರಣ ಅಂತ ಹೇಳಿಬಿಟ್ಟು

0: ಪರಮೇಶ್ವರಿಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇನ್ನೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ಆಕಾಶವಾಣಿ ನಮಸ್ತೆ. ಸ್ಟ್ರಾಂಗ್ ಆಗಿ ಸತ್ಯದ ಪರವಾಗಿ ಇರಬೇಕು ಅಲ್ವೇ? ಒಳ್ಳೆ ವಿಚಾರ ಹಂಚಿಕೊಂಡಿದ್ದೀರಿ, ಅದನ್ನ ಪಾಲಿಸ್ಬೇಕು, ಮುಂದುವರ್ಸ್ಕೊಂಡು ಹೋಗ್ಬೇಕಲ್ವೇ? ನಮ್ಮನ್ ಮಕ್ಕಳಿದ್ದ ಸಾಕಿರ್ತಾರೆ, ಏಜ್ ಆಗ್ತಾ ಏಜ್ ಆಗ್ತಾ ಅವ್ರು ಮಕ್ಕಳಾಗ್ತಾರಲ್ವೇ?
1: ಒಳ್ಳೆ ಆರೋಗ್ಯದಿಂದ ಇರ್ಬೇಕು, ಇರ್ಲಿ ಅಂತ ಕೇಳ್ಕೊಂತೀನಿ. ಒಳ್ಳೆ ಆರೋಗ್ಯ ಸಿಗ್ಲಿ ನನ್ನ ತಂದೆ ತಾಯಿಗೆ ಅಂತ ಕೇಳ್ಕೊಂತೀನಿ. ಆಮೇಲೆ ಅವ್ರಿಗೆ ವಯಸ್ಸಾದ್ಮೇಲೆ ಈಗ ನಮ್ಮನ್ನ ಎಷ್ಟು ಖುಷಿ ಖುಷಿಯಾಗಿ ಚೆನ್ನಾಗಿ ಆರೋಗ್ಯವಾಗಿ ಇರೋ ರೀತಿ ನೋಡ್ಕೊಂಡಿದಾರಲ್ಲ ಸರ್, ಅದೇ ರೀತಿ ನಾನು ನೋಡ್ಕೊಂತೀನಿ.
0: ಬಹಳ ಒಳ್ಳೆ ಸಂಗತಿ, ಮಾಡಿ ತೋರ್ಸೋಣ ಅಲ್ವೇ? ಸೊ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸಂದೇಶಗಳ ಗಮನವನ್ನು ಹರಿಸೋಣ ಅಂತ. ಯಾರಿದು ಮತ್ತೊಂದು ಕರೆ? ಹಲೋ ಹಲೋ
2: ಹಲೋ, ನಮಸ್ತೆ ಸರ್. ಸಲ್ಮಾ ಟೀಚರ್ ತರೀಕೆರೆಯಿಂದ.
0: ಓ, ಸಲ್ಮಾ ಟೀಚರ್ ತರೀಕೆರೆಯಿಂದ, ಹೇಳಿ.
2: ಪದಗಳೇ ಸಿಗುತ್ತಿಲ್ಲ ಸರ್ ಅಪ್ಪನ ಬಗ್ಗೆ ಹೇಳಬೇಕಾದ್ರೆ
0: ಅಲ್ವೇ, ಪದಗಳಿಗೂ ನಿಲುಕದ ವಿಷಯ ಸಮ.
2: ನಮ್ಮ ಅಪ್ಪನ 10 ಜನ ಮಕ್ಕಳಿದ್ರು, 10 ಜನ ಮಕ್ಕಳಲ್ಲಿ ನನ್ಗೆ 7 ಜನಳು. ನಾನು ಇಂಟರ್ ಗೆಸ್ಟ್ ಮ್ಯಾರೇಜ್ ಆಗಿ ಬಂದ್ಮೇಲೆ ನಮ್ಮಪ್ಪ ತುಂಬಾ ಬೇಜಾರಾಗಿದ್ರು ಸರ್. ಆಮೇಲೆ ನನ್ಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಬಂತು, ಅವರೇ ನನಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಲೆಟ್ರ್ ಮತ್ತೆ ಗಂಡ ಮಕ್ಳಿಗೆ ಗೊತ್ತಿಲ್ಲದಂಗೆ ನಂಗೆ ಪೋಸ್ಟಲ್ ಕಳಿಸ್ಬಿಟ್ಟಿದ್ರು ಸರ್.
0: ನೋಡಿ ಪ್ರೀತಿ,
2: ನಾ ಫಸ್ಟ್ ಮದ್ವೆ ಕಾಸನದಲ್ಲಿ ಇದ್ದೀನಿ ಸರ್. ಅವರಿಂದ ನಾನು ತನ್ನ ತಿಂತಿದ್ದೀನಿ ಬದುಕ್ತಿದ್ದೀನಿ ಅಂತ ತುಂಬಾ ಹೇಳಕ್ ಸಂತೋಷ ಆಗುತ್ತೆ ಸರ್.
0: ನೋಡ್ರಿ, ಅವತ್ತು ಒಳ್ಳೇದನ್ನೇ ಹಾರೈಸುವಂತ ಯಾವ್ದಾದ್ರು ಒಂದ್ 2 ಜೀವ ಇದ್ರೆ ತಂದೆ ತಾಯಿ ಮಾತ್ರ.
2: ಹೌದು ಸರ್, ತುಂಬಾ ಬೇಸರ ಆಗುತ್ತೆ ಸರ್. ಲಾಸ್ಟ್ ತಾಯಿ ಮೂಮೆಂಟ್ ಅಲ್ಲೂ ಅಷ್ಟೇ, ಆಮೇಲೆ ನನ್ನನ್ನೇ ಕೇಳ್ತಿದ್ದೀವಿ ಅವ್ರಿ.
0: ಇರ್ಲಿ,
2: ಆಮೇಲೆ ನಮ್ಮ ಅಣ್ಣವರೆಲ್ಲ ಫೋನ್ ಮಾಡಿ ಕರ್ಕೊಂಡು ಶೃಂಗೇರಿ ಕರ್ಸ್ಕೊಂಡು.
0: ಇಲ್ಲ, ಇದೇ ಪ್ರೀತಿ ಅನ್ನೋದು, ತಂದೆ ತಾಯಿ ತ್ಯಾಗ ಅನ್ನೋದು. ಧನ್ಯವಾದಪ್ಪ, ಒಳ್ಳೇದಾಗ್ಲಿ. ಅವರ ಹಾಕಿಕೊಟ್ಟ ದಾರಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ನಾವು ನೀವು ನಡೆಯೋಣ. ಒಳ್ಳೇದಾಗ್ಲಿ ಸಲ್ಮಾ ಅವರೇ, ಧನ್ಯವಾದ. ಒಳ್ಳೇದಾಗ್ಲಿ, ಖಂಡಿತ ಹೌದು. ಈ ಮೆಲುಕುಗಳನ್ನು ಹಾಕುವಾಗ ಭಾವನಾತ್ಮಕವಾಗಿ ಬಿಡ್ತೀವಿ, ಖಂಡಿತ ಹೌದು. ಒಂದು ಕ್ಷಣದಲ್ಲಿ ಸಮಯ ಸಂದರ್ಭ ಇರ್ಬೋದು, ಕೆಲವು ಕ್ಷಣಗಳು ಅವಿಸ್ಮರಣೀಯವಾಗಿ ಉಳಿಯುತ್ತೆ. ಸೊ ಯಾವತ್ತಿಗೂ ತಂದೆ ತಾಯಿಗಳಿಗೆ ನೋವಾಗದಂತೆ ನಡ್ಕೊಳ್ಳೋಣ ಅಂತ ಹೇಳ್ತಾ ಸಂದೇಶಗಳನ್ನು ಓದುವಂತೆ ಸ್ವಲ್ಪ. ಯಾರಿದು? ವಿಶ್ವಾಸವಳನಿಂದ, ವಿಶ್ವ ಯೋಗ ದಿನದ ಶುಭಾಶಯಗಳು. ಹೌದು, ತಂದೆಯ ದಿನದ ಶುಭಾಶಯಗಳು. ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳ್ತಿದ್ದೇವೆ. ಶ್ರೋತೃಗಳ ಅನಿಸಿಕೆಗಳು ಉತ್ತಮವಾಗಿ. ನಾನು ನನ್ನ ತಂದೆಯಿಂದ ಶಿಸ್ತು, ಸಂಯಮ, ಕಠಿಣ ಪರಿಶ್ರಮ, ಕರ್ತವ್ಯ ಪ್ರಜ್ಞೆ, ಸ್ವಚ್ಛತೆ, ದೇಶಪ್ರೇಮ, ಕುಟುಂಬ ಪ್ರೀತಿ, ಸರಳತೆ ಮುಂತಾದ ಒಳ್ಳೆಯ ಗುಣಗಳನ್ನೆಲ್ಲ ಕಲಿತಿದ್ದೇನೆ. ಸೊ ನಿಮಗೆ ಧನ್ಯವಾದ ಅಂತ ಕಳಿಸಿದ್ದಾರೆ ವಿಶ್ವಾಸ ಅವರೇ. ಒಳ್ಳೆಯ ವಿಷಯ ಹಂಚಿಕೊಂಡಿದ್ದೀರಿ, ನಿಮಗೂ ಕೂಡ ಧನ್ಯವಾದ. ಸೊ ಇನ್ನೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ
3: ಹಲೋ
0: ಹಲೋ, ಆಕಾಶವಾಣಿ
3: ಸರ್, ನಾನು ಪದ್ಮಾ ಅಂತ.
0: ಪದ್ಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಮಾತನಾಡಿ.
3: ನಾವು ನಮ್ಮ ತಂದೆಗೆ 12 ಜನ ಮಕ್ಕಳು ಸರ್.
0: ಓ,
3: 12 ಜನ ಮಕ್ಕಳು. ನಮ್ಮಪ್ಪ ಕೆಲ್ಸಕ್ಕೆ ಹೋಗಿ ಬಂದು ಮತ್ತೆ ಗದ್ದೆಗೆ 7 ಎಕರೆ ಜಮೀನು ಮಾಡಿದ್ರು ಸರ್.
0: ನೋಡ್ರಿ ಎಷ್ಟು ಶ್ರಮ ಜೀವಿ.
3: ನಮ್ಮ ತಂದೆ ಬಹಳ ಇದ್ನಾಗಿ ನೋಡ್ತಾ ಇದ್ರು. ನಾವು 12 ಜನದಲ್ಲಿ ನಾನು 8 7. ನಮ್ಮಪ್ಪ ನಮ್ಮನ್ನ ಚೆನ್ನಾಗಿ ನೋಡಿ ಮದ್ವೆ ಮಾಡಿದ್ರು ಸರ್. ಎಲ್ಲರಿಗೂ ಕಂಪ್ನಿ ಕೆಲಸದವ್ರಿಗೆ ಮದ್ವೆ ಮಾಡಿದ್ದಾರೆ ಸರ್ ನಮ್ಮ ತಂದೆ. ಈಗ ಮೊನ್ನೆ ಈಗ ಜನವರಿಲಿ ಒಬ್ಬ ಅಣ್ಣ ತೀರೋದ್ರು, ಹಂಗಾಗಿ ಈಗ ನಾವು 11 ಜನನು ಇದೀವಿ ಸರ್.
0: ಒಳ್ಳೇದಾಗ್ಲಿ, ತಂದೆ ಹಾಕಿಕೊಟ್ಟ ದಾರಿಯಲ್ಲೇ ನಡೀರಿ, ಒಳ್ಳೇದ್ ಮಾರ್ಗದಲ್ಲಿ ಅಲ್ವಾ?
3: ಸರಿ ಸರ್,
0: ಒಳ್ಳೆ ವಿಚಾರ ಹಂಚಿಕೊಂಡಿದ್ದೀರಿ. ಏನಾರ ಒಂದು ಸಣ್ಣ ನೆನಪಿರುವಂತದ್ದು ತಂದೆ ವಿಚಾರದಲ್ಲಿ, ಘಟನೆಗಳು?
3: ನಮ್ ತಂದೆ ಅಂದ್ರೆ ಸೆಕೆಂಡ್ ಶಿಫ್ಟ್ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ ಮನೆ ನಾವು ಕಂಪ್ನಿ ಗೇಟ್ ಹತ್ರ ಊಟ ತಗೊಂಡೋಗ್ತಿದ್ದ, ಹಂಗಿಂದಾನೆ ಬಂದು ಊಟ ತಗೊಂಡೋಗಿ ಅಲ್ಲಿ ಕಂಪ್ನಿಲಿ ಮಾಡ್ತಿದ್ರು ಸರ್ ನಮ್ ತಂದೆ.

0: ಏನಂದ್ರೆ ಎಲ್ಲರಿಗೂ ಎರಡೆರಡೇ ಜೊತೆ, ಒಂದ್ ಒಗ್ಗಕ್ಕೆ ಒಂದ್ ಆಕಳಕ್ಕೆ ಬಟ್ಟೆ.
1: ಪರಿಸ್ಥಿತಿ ಹಂಗಿರ್ತಿತ್ತಲ್ವ ಅವಾಗ,
0: ಹನ್ನೆರಡು ಜನ ಸಾಕ್ತಕ್ಕಲ್ಲ ಸರ್.
1: ಖಂಡಿತ, ಬಟ್ ಬಹಳ ಶ್ರಮಜೀವಿ, ನಿಮ್ಮೆಲ್ಲರನ್ನು ಒಳ್ಳೆ ದಾರಿ ಕಂಡುಕೊಟ್ಟಿ, ದಾರಿಯನ್ನ ಹಚ್ಚಿದ್ದಾರೆ. ಸೊ ನಿಮ್ಮ ತಂದೆಗೆ ನಮ್ಮ ಕಡೆಯಿಂದ ಒಂದು ಶುಭಾಶಯ. ಧನ್ಯವಾದ, ಧನ್ಯವಾದ. ಹೇಳಿದರೆ ಸಂದೇಶಗಳು ಸಾಕಷ್ಟಿದೆ, ಕರೆ ಕೂಡ ನಿರಂತರವಾಗಿ ಬರ್ತಾನೆ ಇದೆ. ಸೊ ಅಮ್ಮನ ಪ್ರೀತಿ, ಅಪ್ಪನ ಹೆಗಲು, ತಾಯಿಯ ಮಡಲು, ತಂದೆಯ ಹೆಗಲು ಅಂತ ಹೇಳಿ ಮಾತಾಡ್ತೇವೆ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ,
2: ನಮಸ್ತೆ ಗುರುಗಳೇ.
1: ನಮಸ್ತೆ ವಿಜಯ್ ಕುಮಾರ್ ಜಿ, ಹೇಳಿ ಸರ್.
2: ಬೆಳಗಿನ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ಎಲ್ಲರ ಅಭಿಪ್ರಾಯಗಳು ತುಂಬಾ ಚೆನ್ನಾಗಿ ಬರ್ತಾ ಇದಾವೆ.
1: ಹೌದು,
2: ನಮ್ಮ ತಂದೆನ ನೆನೆಸ್ಕೊಂಡೆ ನಮಗೆ ಕಣ್ಣೀರು ಬಂತು. ನಮ್ಮ ಅಪ್ಪಾಜಿ ನಮಗೆ ಸಂಸ್ಕಾರ ಕಾಣಿಸ್ತು.
1: ಅದೇ ಬೇಕಾಗಿರೋದಲ್ವ,
2: ಹೆಂಗಿರ್ಬೇಕು ಜೀವನದಲ್ಲಿ, ಹೆಂಗ್ ನೀವು ಕಟಿಂಗ್ ಮಾಡಿಸ್ಕೋಬೇಕು, ದೊಡ್ಡವ್ರು ಬಂದಾಗ ಹೆಂಗ್ ಜಾಗ ಬಿಟ್ಕೊಡ್ಬೇಕು, ಬೆಳಿಗ್ಗೆ ಯಾವ ರೀತಿ ಬಸ್ ಮಾಡ್ಕೋಬೇಕು, ಬೆಳಿಗ್ಗೆ ದೇವ್ರಿಗೆ ಕೈ ಮುಗಿಬೇಕು, ಹಿರಿಯರಿಗೆ ನಮಸ್ಕಾರ ಮಾಡ್ಬೇಕು. ಅದು ಮತ್ತೆ ನಮ್ಗೆ ಯಾರ ಅಂಗಡಿಯಲ್ಲಿ ಏನ ಸಾಮಾನ್ ತಗೊಂಬಂದ್ರೆ ಚಿಲ್ಲರ ಜಾಸ್ತಿ ಕೊಟ್ರೆ ಅದನ್ನ ಮೊದ್ಲು ವಾಪಸ್ ಕೊಟ್ಟು ಅಂತ ಹೇಳೋದು
1: ಅಲ್ವಾ, ಸತ್ಯನಿಷ್ಠೆ ಧರ್ಮದಿಂದ ನಡೀರಿ ಅಂತ.
2: ಹೌದು, ಈ ತರದ್ದೆಲ್ಲ ಇದು ಮಾಡೋದು. ಮತ್ತೆ ನಮ್ಮಲ್ಲಿ ವ್ಯವಹಾರ ಮಾಡ್ತಾ ಇದ್ರು ಅವರೆಲ್ಲ, ಯಾರಿಗೆ ಓದರಿಗೆ, ತೋಟಕರಿಗೆ, ಹೊಲ ಅವ್ರಿಗೆ, ಮದುವೆ ಮಾಡೋರಿಗೆ, ಈ ತರದವರಿಗೆಲ್ಲ ಸಾಲ ಕೊಡ್ತಾ ಇದ್ರು. ಮತ್ತೆ ಅವ್ರಿಗೆಲ್ಲ ಒಂದ್ ರೂಪಾಯಿ ಜಾಸ್ತಿ ಕೊಟ್ಟರು ತಾಂತಿದ್ದಿಲ್ಲ. ಆ ರೀತಿ ಒಂದು ಸಂಸ್ಕಾರ ಕೊಟ್ಟಿದ್ದು ನಾವು ಅದನ್ನ ಈಗ ಫಾಲೋ ಮಾಡ್ತಾ ಇದೀವಿ.
1: ಬಹಳ ಒಳ್ಳೆ ವಿಚಾರ ಅಲ್ಲ.
2: ಹಾಗೆ ತಂದೆ ಪ್ರೀತಿನ ನಾವು ಯಾವತ್ತೂ ಅವ್ರು ಮರೆಯಕ್ ಆಗದೇ ಇಲ್ಲ. ನಾವು ನಮಗೇನು ಇಲ್ದೆ ಇದ್ರು ಸಹ ಅವರಿಗೆ ಕೊಟ್ಟು, ಅವ್ರು ಏನಾದ್ರು ಹಳೆ ಬಟ್ಟೆ ಹಾಕಿದ್ರು ಸಹ ನಮಗೆ ಹೊಸ ಬಟ್ಟೆ ಕೊಟ್ಟು ನಮಗೆ ಸ್ವೀಟ್ ತರೋದು, ಅದೆಲ್ಲ ನಮಗೆ ಜೀವನದಲ್ಲಿ ಮರೆಯಕ್ಕಾಗಲ್ಲ. ತಂದೆ ತಾಯಿ ಪ್ರೀತಿ ಎರಡಕ್ಕೂ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಸಮಾಜದಲ್ಲಿ ನಮ್ಗೆ ಒಂದು ದೊಡ್ಡ ಋಣ ಅದು, ನಾವು ಏನೇ ಮಾಡಿದ್ರು. ಈಗ ವಿಪರ್ಯಾಸ ಏನಪ್ಪಾ ಅಂದ್ರೆ, ನಾವು ಎಷ್ಟೇ ಶ್ರೀಮಂತರಾಗಿ ಈಗ ತಂತ್ರಜ್ಞಾನ ಬದಲಾದ್ರೂ ಸಹ ಮತ್ತೆ ವೃದ್ಧಾಶ್ರಮ ಸೇರಿಸ್ತೀವಿ, ಅದು ನಮ್ಮೊಂದು ದೊಡ್ಡ ದುರಂತ.
1: ನಿನ್ನೆ
2: ಸ್ವಾಮೀಜಿ ನನಗೆ ಅದನ್ನ ಹೇಳ್ತಾ ಇದ್ರು, ನಮ್ಮ ರುದ್ರೇಗೌಡರು ಅದನ್ನ ಹೇಳ್ತಾ ಇದ್ರು.
1: ಇರ್ಲಿ,
2: ಎಲ್ಲಿ ತಂದೆ ತಾಯಿಗಳನ್ನ ಗೌರವಿಸ್ತೀವಿ, ಪ್ರೀತಿಸ್ತೀವಿ, ಅವ್ರನ್ನ ಆತ್ಮೀಯವಾಗಿ ಕಾಣಿಸ್ತೀವಿ, ಆ ಮನೆ ಆ ಸಮಾಜ ಒಂದು ಸುರಕ್ಷಿತವಾಗಿ ಸಂಸ್ಕಾರಯುತವಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ.
1: ಖಂಡಿತ, ಅಂತ ಸಂಸ್ಕಾರ ಸಂಸ್ಕೃತಿ ಖಂಡಿತ ಈ ಹೊತ್ತಿಗಂತೂ ಬಹಳ ಅಗತ್ಯವಾಗಿದೆ. ಸಾಧ್ಯವಾದಷ್ಟು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ. ಎಸ್, ಧನ್ಯವಾದ ವಿಜಯ್ ಕುಮಾರ್ ಜಿ. ನಮಸ್ತೆ. ಯಾರಿದು ಸಂದೇಶವನ್ನು ತಗೊಂಡ್ಬಿಡ್ತೇನೆ ನಾನು. ಭಾಗ್ಯಸದನ್ ಕೇಶವಪುರದಿಂದ ಯೋಗ ದಿನದ ಮತ್ತು ತಂದೆ ದಿನದ ಶುಭಾಶಯಗಳು. ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಯೋಗದ ಡಾಕ್ಟರ್ ರುದ್ರಾರಾಧ್ಯವರು ನಡೆಸಿಕೊಟ್ಟ ಸಂದರ್ಶನ ಬಹಳ ಚೆನ್ನಾಗಿತ್ತು. ಮಾತು ಕೇಳಿ ಎಂಥವರು ಕೂಡ ಯೋಗವನ್ನು ಪ್ರಾರಂಭಿಸಬೇಕಿತ್ತು ಅನಿಸಿತು ಅಂತ ಹೇಳಿಬಿಟ್ಟು ಭಾಗ್ಯಶ್ವದ ಶಿವನವರು ಸಂದೇಶವನ್ನು ಕಳಿಸಿದರೆ ನಿಮಗೂ ಕೂಡ ಧನ್ಯವಾದ. ಒಂದು ಕರೆ ಇದೆ. ಹಲೋ,
3: ಹಲೋ.
1: ಹಾಂ, ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್.
3: ತಂದೆ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಸಂಸ್ಕಾರ ಸಂಸ್ಕೃತಿ ನಡವಳಿಕೆಗಳನ್ನ ತುಂಬಾ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ ಸರ್. ನಾವು 6 ಜನ ಮಕ್ಕಳು, 5 ಜನ ಹೆಣ್ಮಕ್ಳು,
1: 3
3: ಗಂಡ್ಮಕ್ಳು, ಒಟ್ಟು 7 ಜನ ಸರ್. ಈಗ 64 65 ಹುಟ್ಟಿಲ್ಲಿದ್ದೀನಿ. ಒಳ್ಳೆ ಸಂಸ್ಕಾರ ಕಲ್ತಿದ್ದಾರೆ. ಅವ್ರ ನೆನಪುಗಳು ಈಗಿನ ಹುಡುಗರಿಗೆ ಮಾದರಿಯಾಗ್ಲಿಕ್ಕೆ ಹೇಳಿದ್ರೆ ಅವರು ನಿಮ್ ಕಾಲ ಬೇರೆ ನಮ್ ಕಾಲ ಬೇರೆ ಅನ್ನೋ ಪರಿಸ್ಥಿತಿ ನಾ ಮಾತಾಡ್ತಾರೆ.
1: ಯಾವ ಕಾಲ ಇದ್ರು ಬದುಕು ಪ್ರಕೃತಿ ಎಲ್ಲ ಒಂದೇ ಅಲ್ವೇನ್ರಿ, ಅದನ್ನ ತಿಳಿಸ್ಬೇಕು.
3: 25% ಆರು 50% ಆರು ಸ್ವಲ್ಪ ಫಾಲೋ ಮಾಡಿ ಸಂಸ್ಕಾರ ಉಳಿದು ಗೌರವ ತಂದೆ ತಾಯಿಗಳು ಕೊಡುವಂತದ್ದು ಬರುತ್ತೆ ಅಂತ ನಮ್ದು ಅನ್ಸುತ್ತೆ.
1: ಇಲ್ಲ, ಬಹಳ ಒಳ್ಳೆ ವಿಚಾರ ಹಂಚ್ಕೊಂಡಿರಿ ನೀವು. ಧನ್ಯವಾದ, ಒಳ್ಳೆ ವಿಚಾರ ಹಂಚ್ಕೊಂಡಿದ್ರಿ ಸರ್. ಪಾಲ್ಸೋಣಂತೆ ಮುಂದಿನ ಮಕ್ಕಳಿಗೂ ಇದನ್ನ ಹಂಚೋಣ. ಖಂಡಿತ ಖಂಡಿತ, ಒಳ್ಳೆ ವಿಚಾರ ಹಂಚ್ಕೊಂಡಿದ್ರಿ. ಧನ್ಯವಾದ ಸರ್. ಹಾಗೆ ಸದಾಶಿವ ಸದಾಶಿವನವರು ಮುಂದುವರಿಸಿದ್ದಾರೆ. ಅಪ್ಪಂದಿರ ಬಗ್ಗೆ ನೇರ ಮಾತುಕತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ನಿಜ, ಆದರೆ ನಮ್ಮ ಅಪ್ಪನ ಆಣೆಗೂ ನನಗೆ ಕರೆ ಸಿಗೋದಿಲ್ಲ, ಕರೆ ಮಾಡಿ ಮಾಡಿ ಸಾಕಾಗೋಯ್ತು. ಹೌದಲ್ವೇ, ಇರಲಿ, ನಿಮ್ಮ ಸಂದೇಶ ಓದಿದ್ದೇನೆ, ಪ್ರಯತ್ನ ಮಾಡ್ತಾ ಇರಿ. ನಿಮ್ಮ ಸಂದೇಶವಂತೂ ಪ್ರತಿ ದಿವಸ ನಾವೆಲ್ಲರೂ ಒತ್ತೆ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ,
4: ಹಲೋ,
1: ಹಲೋ,
4: ಹಲೋ ಸರ್. ಏನು ವಿಷಯ ಸರ್? ಏನು ವಿಷಯ ಹೇಳಿ.
1: ಕೇಳಿಸ್ಕೊಳ್ತಾ ಇರಿ, ಮತ್ತೆ ಮಾತಾಡ್ತೇನೆ ನಿಮ್ ಜೊತೆ. ನನ್ನ ಅಪ್ಪ ನನ್ನ ಹೀರೋ, ಈ ವಿಷಯ

0: ಕೊಟ್ಟಿದ್ದೆ. ಸೊ ಕೇಳಿಸ್ಕೊಂಡು ಕರೆ ಮಾಡಿ ಆಯ್ತಾ, ಮತ್ತೆ ಬೇರೆಯವರಿಗೂ ತೊಂದರೆ ಆಗೋದು ಬೇಡ. ಎಸ್, ಮುಂದಿನ ಸಂದೇಶ ನೋಡೋಣ. ಇದಿನ ತಂದೆ ದಿನ, ಆದರೂ ತಾಯಿಯನ್ನು ಮರೆಯಲಾಗುವುದಿಲ್ಲ. ಖಂಡಿತ ಹೌದು, ತಾಯಿ ತಂದೆ ಎರಡು ಕಣ್ಣುಗಳಿದ್ದಂತೆ. ಯಾರಿದು ಮುಂದುವರಿಸಿದಾರೆ ಹಾಗೇನೆ ಭಾಗ್ಯ ಸದಾಶಿವನವರು. ಸೊ ನಿಮಗೆ ಧನ್ಯವಾದಗಳು. ಮತ್ತಾರಿದು ಸದಾಶಿವಪ್ಪ ಮಂಡಗಟ್ಟಿನಿಂದ, ಅಪ್ಪ ಆಕಾಶ ಅದರಲ್ಲಿ ನಕ್ಷತ್ರ ತಾರೆ ಇದ್ದ ಹಾಗೆ ನಾವುಗಳು ಅಂತ ಹೇಳ್ಬಿಟ್ಟು ಅಪ್ಪನ ಬಗ್ಗೆ ಕಳಿಸಿದ್ದಾರೆ. ಬುಷ್ ರೇಡಿಯೋ 1972 ನಮಗೆಲ್ಲ ಕಲಿಸಿದ್ರು, ತಂದಿದ್ರು ಅದ್ರ ಮೂಲಕ ರೇಡಿಯೋನ ಹಚ್ಕೊಳ್ಳೋ ಆಯ್ತು ಅಂತ ಹೇಳ್ಬಿಟ್ಟು ಸಂದೇಶವನ್ನು ಕಳಿಸಿದ್ರೆ ನಿಮಗೂ ಕೂಡ ಧನ್ಯವಾದ. ಹಲೋ
1: ಹಲೋ
0: ಹಲೋ ಹೇಳಿ. ಹೌದಮ್ಮ, ಅದೇ ವಿಷಯ ಕೊಟ್ಟಿದ್ದು. ನೀವು ರೇಡಿಯೋ ಸ್ವಲ್ಪ ದೂರ ಇಟ್ಕೋಬೇಕು, ಹೊರಗಡೆ ಬರ್ಬೇಕು ನೀವು ಮಾತಾಡ್ಲಿಕ್ಕೆ. ಬೇಗ ಬೇಗ ಮಾತಾಡಿ.
1: ಎಲ್ಲ ಫಂಕ್ಷನ್ ಎಂತ ನಮ್ ಮನೇಲಿ, ನಾನೇ ದೊಡ್ಡವಳ, ಅದಕ್ಕೆ ಎರಡನೇ ಕ್ಲಾಸ್ ಆದ ತಕ್ಷಣ ಬೇಡ ಅಂತ ಮನೇಲಿ ಇಟ್ಕೊಂಡ್ರು. ಚೆನ್ನಾಗಿ ನೋಡ್ಕೊಂತಿದ್ರು, ಹಬ್ಬ ಬಂದು ಅದು ಬಟ್ಟೆ ಎಲ್ಲ
0: ಬಹಳ ಒಳ್ಳೇದು. ಆಗಿನ ಕಾಲದಲ್ಲಿ ಏಳನೇ ಕ್ಲಾಸ್ ತನಕ ಓದಿಸಿದ್ರಲ್ಲ, ಓದಿಸೋದೇ ಬೇಡ ಅನ್ನೋ ವಾತಾವರಣ ಇತ್ತಾಗಲ್ಲ, ಓದೋದೇ ಬೇಡ ಹೆಣ್ಮಕ್ಳು ವಿಶೇಷವಾಗಿ ಅಂತ ಹೇಳಿ. ಬಟ್ ನಿಮ್ಗೆ ಏಳನೇ ತರಗತಿ ಓದಿಸಿದ್ದಾರೆ, ಸಂಸ್ಕಾರ ಕೊಟ್ಟಿದ್ದಾರೆ.
1: ಓಕೆ, ಹೆಣ್ಮಕ್ಳಿಗೆ
0: ಆಯ್ತು ಆಯ್ತು, ಒಳ್ಳೇದನ್ನ ಕಲ್ಸ್ಕೊಟ್ಟಿದಾರಲ್ವಾ, ಮುಂದುವರ್ಸ್ಕೊಂಡು ಹೋಗಿ. ನಿಮಗೆ ಧನ್ಯವಾದ. ಯಾರಿದು? ನಮಸ್ತೆ ಸರ್, ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ತಂದೆ ದಿನದ ಶುಭಾಶಯಗಳು. ಯೋಗ ನಮ್ಮ ಆರೋಗ್ಯ, ಆದರೆ ಅಪ್ಪ ನಮ್ಮ ಜೀವನ. ಅವರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಯೋಗ ಮಾಡೋದು ನಮ್ಮ ದಿನನಿತ್ಯದ ಭಾಗವಾಗಬೇಕು. ಖಂಡಿತ ಹೌದ್ರಿ, ಒಳ್ಳೆ ಸಂದೇಶ ಕಳಿಸಿದಿರಿ. ಜಯಶೀಲ ಸದಾಶಿವ ಅವರೇ, ನಿಮಗೂ ಕೂಡ ಧನ್ಯವಾದ. ಇನ್ಯಾರ್ದಿದ ಸಂದೇಶ, ಮಮತಾ ಭದ್ರಾವತಿಯಿಂದ, ನಮಸ್ಕಾರಗಳು ಸರ್, ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು, ಅಪ್ಪಂದಿರ ದಿನದ ಶುಭಾಶಯಗಳು. ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ, ನಿರೂಪಣೆ ಸೂಪರ್, ಧನ್ಯವಾದ. ನಮ್ಮ ಅಪ್ಪ ಈಗ ಬದುಕಿಲ್ಲ, ಅವರು ಮರೆಯುವುದಕ್ಕೆ ಆಗೋದಿಲ್ಲ. ಈಗ ಶಾಲೆಗೆ ದಿವಸ ಸೈಕಲ್ಲಲ್ಲಿ ಕರೆದುಕೊಂಡು ಹೋಗಿ ಬಿಟ್ಟು ಬರ್ತಾ ಇದ್ರು ನೋಡಿ. ಹೌದು, ಇನ್ನೂ ತುಂಬ ಹೇಳೋದಿದೆ ಸರ್, ಇಷ್ಟೇ ಸಾಕು. ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ನಮ್ಮ ತಂದೆ ತಾಯಿಗಳು ಇರ್ತಾರೆ ಅಂತ ಹೇಳಿಬಿಟ್ಟು ಮಮತವರು ಭದ್ರಾವತಿಯಿಂದ ಸಂದೇಶ ಕಳಿಸಿದಿರಿ. ಸೊ ನಿಮಗೂ ಕೂಡ ವಿಶೇಷವಾದ ಧನ್ಯವಾದ. ಹ್ಯಾಪಿ ಫಾದರ್ಸ್ ಡೇ, ನನ್ನ ಅಪ್ಪ ನನ್ನ ಹೀರೋ. ಎಸ್, ಯಾರಿದು? ಸ್ವಲ್ಪ ಕನ್ನಡದಲ್ಲಿ ಬರೆದು ಕಳಿಸಿದ್ರೆ ಭಾಳ ಒಳ್ಳೇದು ಕಣ್ರಿ, ಇಂಗ್ಲೀಷಲ್ಲಿ ಪುಟಗಟ್ಲೆ ಆಗ್ಬಿಟ್ಟು ಸ್ವಲ್ಪ ಕಷ್ಟ ಆಗುತ್ತೆ. ಇರಲಿ, ಅಪ್ಪ ಅಂದರೆ ಬರೀ ಅಪ್ಪ ಅಲ್ಲ, ಅವರು ಮೊದಲ ಫ್ರೆಂಡ್, ಮೊದಲ ಟೀಚರ್, ಎಲ್ಲ. ಸತ್ಯ, ಹೌದು, ನನ್ನ ಅಪ್ಪ ನನಗೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಯಾರಿದು? ಬಹುಶಃ ಉಷಾ ಗಜೇಂದ್ರಹಳ್ಳಿ, ತಮ್ಮ ಹೆಸರನ್ನು ಕೂಡ ಕರೆಕ್ಟಾಗಿ ಕಳಿಸಿ, 348 ಕೊನೆ ಸಂಖ್ಯೆ. ಸೊ ಅನುಭವವನ್ನು ತಮ್ಮ ತಂದೆ ಇರೋ ಜೊತೆ ಇರುವಂಥ ನಂಟನ್ನು ಹಂಚಿಕೊಂಡಿದ್ದೀವಿ. ಉಷಾ ಅವರೇ, ನಿಮಗೂ ಕೂಡ ಧನ್ಯವಾದ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ಹಲೋ ಹಲೋ, ಯಾರಿದು? ಹಲೋ,
2: ದ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಪುಟ್ ಯುವರ್ ಕಾಲ್ ಆನ್ ಹೋಲ್ಡ್.
0: ಕೆಳಗಡೆ ಮತ್ತೆ ಸಂದೇಶ ಯಾರ್ತಿದೆ ನೋಡೋಣ. ನನಗೆ ನಮ್ಮ ತಂದೆ ಅಂದ್ರೆ ತುಂಬ ಇಷ್ಟ. ಪ್ರಾಣ, ಮೂರು ಜನ ಹೆಣ್ಮಕ್ಳು, ಒಬ್ಬನೇ ಅಣ್ಣ, ಅದರಲ್ಲಿ ನಾನು ಅಂದರೆ ನಮ್ಮ ತಂದೆಗೆ ತುಂಬ ಇಷ್ಟ. ಭಾಳ ಕಾಲ ನಮ್ಮ ಜೊತೆಯಲ್ಲಿ ಉಳಿಲಿಲ್ಲ. ಶಿರಸಿಯಿಂದ ಜ್ಯೋತಿ ಸಜ್ಜನ್ ಅವರು ಹಂಚಿಕೊಂಡಿದ್ದಾರೆ, ತಂದೆ ನೆನಪು ತುಂಬ ಕಾಡುತ್ತೆ ಸರ್ ಅಂತ ಹೇಳಿದ್ದಾರೆ. ಖಂಡಿತ ಹೌದು, ತಂದೆ ತಾಯಿಗಳ ನೆನಪು ಸದಾ ಅಮರ, ಶಾಶ್ವತವಾಗಿರುತ್ತೆ. ಸೊ ನಿಮಗೂ ಕೂಡ ಧನ್ಯವಾದಗಳು. ಹಲೋ, ಕೇಳಿದ್ರೆ ಮತ್ತೆ ಮುಂದಿನ ಸಂದೇಶ ನೋಡೋಣ. ರಂಗಸ್ವಾಮಿ, ಸಂಶೋಧನಾರ್ಥಿ, ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯ, ಬೆಳಗಿನ ಶುಭೋದಯಗಳು, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಳಿಸಿದ್ದೀರಿ, ನಿಮಗೂ ಕೂಡ ವಿಶೇಷವಾದ ಧನ್ಯವಾದ. ನಾನು ಸಹ ದಿನಕ್ಕೆ 15 ನಿಮಿಷ ಕಾಲ ಯೋಗಾಭ್ಯಾಸ ಮಾಡ್ತೇನೆ. ಕೇಶವಮೂರ್ತಿ, ಬಿ ಟಿ ಎಂ ಲೇಔಟ್, ಬೆಂಗಳೂರಿಂದ ಯೋಗ ದಿನದ ಶುಭಾಶಯಗಳು. ಹಾಗೆ ಯೋಗ ದಿನ ಸಂಬಂಧಪಟ್ಟಂಗೆ ಡಾಕ್ಟರ್ ರುದ್ರಾರಾಧ್ಯ ಅವರ ಜೊತೆ ನಡೆದುಕೊಟ್ಟ ಸಂದರ್ಶನ ತುಂಬ ಸಾಂದರ್ಭಿಕ ಮತ್ತು ಸಂಯೋಜಿತವಾಗಿತ್ತು, ಉಪಯುಕ್ತವಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತ ಕಳಿಸಿದ್ದೀರಿ. ಸೊ ನಿಮಗೂ ಕೂಡ ಧನ್ಯವಾದ. ಸೊ ಮತ್ತೊಂದು ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ.

0: ಹಲೋ
1: ಹಲೋ
0: ಹಲೋ ಹಲೋ ಹೇಳಿ.
1: ಹಲೋ
0: ಹಲೋ ಆಕಾಶವಾಣಿ. ಹಲೋ,

0: ಬಹಳ ಕಡಿಮೆ ಪ್ರಮಾಣದಲ್ಲಿ ಸಿಗ್ತದೆ. ಎಲ್ಲ ಕಲಿತೀವಿ ಒಂದು ಅದೇ ತರ ಮಾಡ್ಕೊಂಡು ಹೋಗ್ತಾನೆ.
1: ಹೌದು ಹೌದು ಹೌದು ಹೌದು. ಕೆಲವೊಂದು ಧನ್ಯವಾದ ಗೋಪಾಲ್ ಅವರ ಕೇಳೋರು ಸತ್ಯ ಹೌದು. ಕೆಲವರು ಬೆಲೆ ಗೊತ್ತಾಗೋದು ಕಳ್ಕೊಂಡ ಮೇಲೆ ಅಂತ ಮಾತು ಹೇಳ್ತಾರೆ. ನಾನು ಸತ್ತ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಸಹಜವಾಗಿ ಮಾತಾಡ್ತಾರೆ ಹಿರಿಯರು. ಸೊ ಅದು ಆಮೇಲೆ ಅನುಭವ ಬರೋದು, ಆ ಮಾತು ಬರೋಕ್ಕಿಂತ ಮುಂಚೆ ನಾವು ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಸೊ ನಿಮಗೆ ಧನ್ಯವಾದ. ಯಾರಿದು ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮದಿಂದ ಇವತ್ತಿನ ವಿಶ್ವ ಯೋಗ ದಿನ, ವಿಶ್ವ ಅಪ್ಪಂದಿರ ದಿನ, ವಿಶ್ವ ಸಂಗೀತ ದಿನದ ಶುಭಾಶಯಗಳು. ಮಿಕ್ಸ್ ಮೆಲೋಡಿ ಹಾಡು ತುಂಬ ಚೆನ್ನಾಗಿತ್ತು. ಸೊ ಧನ್ಯವಾದ ಅಂತ ಕಳಿಸಿದಿರಿ, ನಿಮಗೂ ಕೂಡ ಧನ್ಯವಾದ. ಮತ್ತೊಂದು ಕರೆ. ಹಲೋ ಹಲೋ, ನಮಸ್ತೆ. ಯಾರಿದು? ಹಾ ಹೇಳಿ ಮೇಡಮ್. ಬಿಂದು ಮೇಡಮ್ ಹೇಳಿ.
2: ವಿಶ್ವ ಅಪ್ಪಂದಿರ ದಿನದ ಶುಭಾಶಯ.
1: ತಮಗೂ ಶುಭಾಶಯ. ಸ್ವಲ್ಪ ತಾಂತ್ರಿಕ ತೊಂದರೆ ಇದೆ, ಬಟ್ ಬಹುತೇಕ ಎಲ್ಲ ಕಡೆ ಕೇಳ್ತಾ ಇದೆ. ಬೇರೆ ಅಪ್ಪಂದಿರ ಬಗ್ಗೆ ಮಾತಾಡ್ಬೋದಾ?
2: ಅಪ್ಪಂದಿರ ಬಗ್ಗೆ
1: ಮಾತಾಡಿ.
2: ಒಳ್ಳೆಯವರು, ತುಂಬಾ ಫೇರ್ ಇದ್ರು, ದೇವಾನಂದ ಇದ್ರಂಗಿದ್ರು. ಮಕ್ಕಳೆಲ್ಲ ಅಪ್ಪನ ಕೈ ಮುಟ್ಟಿದ್ವಿ. ಐದ್ ಜನ ಮಕ್ಕಳು ಅಪ್ಪನಂಗೆನೆ ಇದ್ವಿ. ಯಾರಾದ್ರೂ ನೋಡಿದ್ರೆ ಹಿಂಗೆ ನಮ್ಮ ಅಪ್ಪನ ಹೆಸರು ಹೇಳಿ ಇಂತರ ಮಕ್ಕಳು ಹಾಗೆ ಇದೀನ ನೋಡ್ಲಿಕ್ಕೆ. ನಾವೆಲ್ಲಾದ್ರೆ ಸಮಾರಂಭಕ್ಕೆ ಹೋದಾಗ ಅಪ್ಪನ ಹೆಸರು ಹೇಳ್ತಾರೆ. ಅಪ್ಪ ಅರಳಿ ಮರ, ಗಾಳಿ ತುಂಬಾ ಚೆನ್ನಾಗಿ ಬೀಸುತ್ತೆ. ಮತ್ತೆ ಇನ್ನೊಂದು ಅಂದ್ರೆ ಏನೇ ನಾವು ಹಣಕಾಸಿನ ಸಮಸ್ಯೆ ನಮ್ಮ ಅಪ್ಪನೇ ನಿಭಾಯಿಸ್ತಾ ಇದ್ರು. ಅವಾಗಂತೂ ಹೆಣ್ಮಕ್ಳು ಪುರುಷ ಪ್ರಧಾನ ಕುಟುಂಬನೇ, ಹೆಣ್ಮಕ್ಳು ದುಡಿತಾ ಇರ್ಲಿಲ್ಲ ನಮ್ಮ ಅಮ್ಮರ ಕಾಲ. ಅಮ್ಮ ಏನಿದ್ರೆ ಅಡ್ಗೆ ಸೀಮಿತ ಆಗಿದ್ರು ಅಷ್ಟೇ. ಅತ್ತೆ ಮಾವ ನೋಡ್ಕೊಳ್ಳೋದು, ಯಾರಿಗಾದ್ರು ಪ್ರಾಬ್ಲಮ್ ಇದ್ದಂಗೆ ಒಂಥರ ಮನೆ ಕೆಲಸದಲ್ಲೇ ಇರ್ತಿದ್ರು ಅಮ್ಮಂದ್ರು. ಅಪ್ಪನೇ ಮೇನ್ ಆ ನಮ್ಮ ಕಾಲದ ಅಪ್ಪಂದ್ರಲ್ಲಿ. ಇವಾಗ ಸಮಾನತೆ ಬಂದಿದೆ, ಅಪ್ಪ ಅಮ್ಮ ಒಂದೇ ಆಗಿದ್ದಾರೆ. ಕೆಲವು ಮನೇಲಂತೂ ಅಮ್ಮಂದ್ರೆ ಮೇನ್, ಅಪ್ಪನೇ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇರ್ತಾರೆ, ಅಮ್ಮ ಡ್ಯೂಟಿಗೆ ಹೋಗ್ತಾ ಇರ್ತಾಳೆ. ಆ ರೀತಿ ಇದೆ. ಮತ್ತೆ ನಮ್ಗೊಳ್ಳೆ ಅಪ್ಪ ಒಳ್ಳೆ ಬೆಳಿಗ್ಗೆ ಇಷ್ಟೊತ್ತಿಗೆ ಹೇಳ್ಬೇಕು, ಇದೇ ರೀತಿ ಡ್ರೆಸ್ ಕೋಡ್ ಇಂದ ನಮ್ಮ ಅಪ್ಪ ಹೇಳ್ತಾ ಇದ್ರು.
1: ಒಂದು ಸಂಸ್ಕಾರ ಕಲ್ಸಿದಾರಲ್ವೇ,
2: ತುಂಬಾ ಸಂಸ್ಕಾರ ಕಲ್ಸಿದ್ರು. ನಮ್ಮಪ್ಪ ಕಲ್ಸಿರೋದು ಅಂದ್ರೆ
1: ಅಪ್ಪನ
2: ಮಾರ್ಗದರ್ಶನದಲ್ಲಿ ಇವತ್ತಿಗೂ ಹೋಗ್ತಾ ಇರ್ತೀವಿ.
1: ಸೌಕರ್ಯಕ್ಕೆ
2: ಶ್ರೀಮಂತಕ್ಕೆ ಇದ್ರು, ಕಾಯಕವೇ ಕೈಲಾಸ ಅಂತಿದ್ರು.
1: ಅದೇ ಬದುಕಿ ಮುಖ್ಯ, ಎಲ್ಲರೂ ಮಾಡ್ಬೇಕಾಗಿರೋದು ಅದೇನೆ.
2: ಅದನ್ನ ನಿಜವಾಗ್ಲೂ ಸಾಕಿ ತಪ್ಪದೆ ಸ್ವರ್ಗದಲ್ಲಿರೋ ನಮ್ಮಪ್ಪ ಏನ್ ಹೇಳಿದಾರ ಅದನ್ನ ಅಷ್ಟು
1: ಖಂಡಿತ ಅದನ್ನ ಪಾಲಿಸ್ತಾ ಮಕ್ಕಳ ಜೊತೆ ಉಳಿಸ್ಕೊಳ್ತಾ ಉಳಿಸಿ ಬೆಳೆಸುವಂತ ಪ್ರಯತ್ನವನ್ನು ಮಾಡೋಣ. ಕರೆ ಮಾಡಿದ್ದಕ್ಕೆ ನಿಮ್ಗೆ ಧನ್ಯವಾದ. ಸೊ ಸಾಕಷ್ಟು ಕರೆಗಳು ಸ್ವೀಕರಿಸಿದ್ವಿ, ಸಂದೇಶಗಳು ಕೂಡ ಇದ್ದಾವೆ. ಸಂದೇಶಗಳ ಮುಂದಿನ ಸಂದೇಶ ನೋಡೋಣ. ಬಿಎಚ್ ಆಂಜನೇಯ ಅವರು, ಗುಡ್ ಮಾರ್ನಿಂಗ್ ಸರ್, ವೆಲ್ಕಮ್ ಗಣೇಶ್ ಸರ್, ವಿಶ್ ಹ್ಯಾಪಿ ಫಾದರ್ಸ್ ಅಂಡ್ ಆಲ್ ಪ್ರೋಗ್ರಾಮ್ ಇಸ್ ಸೂಪರ್ ಅಂತ ಹೇಳ್ಬಿಟ್ಟು ಆಂಜನೇಯ ಅವರು ಕಳಿಸಿದಿರಿ. ನಿಮಗೂ ಕೂಡ ವಿಶೇಷವಾದ ಧನ್ಯವಾದ. ಇನ್ನು ಗುಡ್ ಮಾರ್ನಿಂಗ್ ಮಿಕ್ಸ್ ಮೆಲೋಡಿ ಹಾಡು ಸೂಪರ್ ಸಲ್ಮಾ ಟೀಚರ್ ತರೀಕೆರೆಯಿಂದ ಕಾರ್ಯಕ್ರಮ ಸೂಪರ್. ಅಪ್ಪ ಪ್ರತಿಯೊಂದು ಜೀವನದ ಆಧಾರ ಸ್ತಂಭ, ಅವರ ಪ್ರತಿಯೊಂದು ಮಗುವಿನ ಮೊದಲ ಹೀರೋ. ಅಪ್ಪ ಎಂದರೆ ಪ್ರೀತಿ, ತ್ಯಾಗ, ಧೈರ್ಯದ ಸಂಕೇತ. ಹೊರಗಡೆ ಕಠಿಣವಾಗಿ ಕಂಡರು ಒಳಗಡೆ ಮೃದು. ಅಪ್ಪ ಎಂದರೆ ಬೆಳಕು, ಅಪ್ಪನಿಂದಲೇ ಬದುಕು. ಇವತ್ತು ವಿಶ್ವ ಯೋಗ ದಿನ, ಎಲ್ಲರೂ ದಿನನಿತ್ಯ ಯೋಗ ಮಾಡೋಣ, ಆರೋಗ್ಯ ಕಾಪಾಡಿಕೊಳ್ಳೋಣ. ಮಂಜುನಾಥ್ ಲಕ್ಷ್ಮಿ ಸೈಕಲ್ ಶಾಪ್. ಸೊ ನಿಮಗೂ ಕೂಡ ಧನ್ಯವಾದ. ಇನ್ನು ರೂಪಾ ಎಚ್ ಪೊಲೀಸ್ ಕ್ವಾರ್ಟರ್ಸ್ ಇಂದ ಶುಭೋದಯ ಸರ್, ರುದ್ರಾರಾಧ್ಯರೊಂದಿಗೆ ನಡೆಸಿದ ಯೋಗದ ಕುರಿತು ಸಂದರ್ಶನ ತುಂಬ ಚೆನ್ನಾಗಿತ್ತು. ಸೊ ಧನ್ಯವಾದ. ಮತ್ತೆ ಹಲೋ ಸರ್, ನಮಸ್ತೆ. ಹೆಸರು ಸ್ಮಿತಾ ಅಮೃತ್ ಅವರು, ಹಲಸೂರಿಂದ. ನಮ್ಮ ಅಪ್ಪನ ಹೆಸರು ಚನ್ನಬಸಪ್ಪ. ಅಪ್ಪ ಆಲ್ವೇಸ್ ಹೀರೋಸ್ ಫ್ರಮ್ ಗರ್ಲ್ಸ್. ಹೆಣ್ಣು ಮಕ್ಕಳಿಗೆ ಅಪ್ಪ ಅಂದರೆ ಹೆಚ್ಚು ಮೆಚ್ಚು, ಅಚ್ಚು ಮೆಚ್ಚು. ಎಸ್ ಹೌದು. ನನ್ನ ಅಮ್ಮ ಅಮ್ಮ ಸ್ಕೂಲ್ಗೆ ಹೋಗುವಾಗ ಸ್ಟಡಿ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋ, ಸ್ಪೋರ್ಟ್ಸ್ ಎಲ್ಲ ಬೇಡ ಅಂತ. ಆದರೆ ಅಪ್ಪ ನನಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ರು. ಅಮ್ಮ ಸ್ವಲ್ಪ ಕಂಡೀಷನ್ ಇತ್ತು, ಅಪ್ಪ ಸಪೋರ್ಟ್ ಮಾಡ್ತಿದ್ರು, ಹಾಗೆ ಅಲ್ವೇ. ಸೊ ಸ್ಮಿತಾ ಅವರೇ, ನಿಮಗೂ ಕೂಡ ಧನ್ಯವಾದ. ಇನ್ನು ಶುಭೋದಯ ವಿಶ್ವ ಯೋಗ ದಿನದ ಶುಭಾಶಯಗಳು ಯಾವುದು? ರೋಟರಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್ ಹಾಗೂ ತಂದೆ ದಿನದ ಶುಭಾಶಯಗಳು. ಇದನ್ನೆಲ್ಲ ಕಾರ್ಯಕ್ರಮಗಳು ಸೂಪರ್ ಅಂತ ಕಳಿಸಿದೆ, ನಿಮಗೂ ಕೂಡ ಧನ್ಯವಾದ. ಇನ್ಯಾರಿದು ಚಂದ್ರಿಕಾರ್ ನೇಲ್ಗೊಂಡು, ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್, ವಿಶ್ವ ಅಪ್ಪಂದಿರ ದಿನ ಮತ್ತು ಯೋಗ ದಿನದ ಶುಭಾಶಯಗಳನ್ನು ತಿಳಿಸಿದರೆ ನಿಮಗೂ ಕೂಡ ಧನ್ಯವಾದ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಆಕಾಶವಾಣಿ. ನಮಸ್ತೆ, ಯಾರಿದು? ಹಲೋ, ಕರೆಕ್ಟ್ ಕರೆಕ್ಟಾಗಿ ಕೇಳ್ತಾರ ನೆಟ್ವರ್ಕ್ ಕಡೆ ಬಂದು ಮಾತಾಡೋದಲ್ವ?

0: ക്ലാരിറ്റി ഇല്ല. നിമിഷ ബിട്ട്മണേ. ಸೊ ಸ್ವಲ್ಪ ಕರೆ ಮಾಡಬೇಕಾದ್ರೆ ದಯವಿಟ್ಟು ನೆಟ್ವರ್ಕ್ ಇಡೋ ಕಡೆ ಬಂದ್ ಮಾಡಿ. ಸಾಕಷ್ಟು ಜನರಿಗೆ ಎಷ್ಟೋ ಜನರಿಗೆ ಲೈನೇ ಸಿಗೋದಿಲ್ಲ ಅಲ್ವೇ. ಸೊ ಹಾಗಾಗಿ ಸಮಯ ಮತ್ತೆ ವೇಸ್ಟ್ ಆಗೋದು ಬೇಡ. ನಮ್ಮ ಬ್ರಹ್ಮಾನಂದ ರಾನಾಡೆ ಅವರು ಶಿವಮೊಗ್ಗದಿಂದ. ಹಲೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಭಾನುವಾರದ ಶುಭ ಮುಂಜಾನೆ ಬೆಳಗ್ಗೆ ಪ್ರಸಾದ ಎಲ್ಲ ಕಾರ್ಯಕ್ರಮ ಸೂಪರ್. ಅದರಲ್ಲೂ ಅಂತಾರಾಷ್ಟ್ರೀಯ ಯೋಗ ದಿನದ ಸಂಬಂಧ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಯ್ತು ನೇರ ಪ್ರಸಾರ ಕಲ್ಕಾದಿಂದ, ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಕಳಿಸಿದ್ರೆ ನಿಮಗೂ ಕೂಡ ಧನ್ಯವಾದ. ಹಾಗೆ ನಾವು ಈ ಜಗತ್ತಿಗೆ ಬರಲು ಅಪ್ಪ ಅಮ್ಮನೇ ಕಾರಣ. ಮನುಷ್ಯನಿಗೆ ಜೀವನದಲ್ಲಿ ತಾಯಿ ತಂದೆ, ತಾಯಿ ಹೇಗೆ ಮುಖ್ಯವೋ ತಂದೆಯೂ ಮುಖ್ಯ. ಯಾರ ಜೀವನ ತಂದೆ ತಾಯಿ ಹೆಚ್ಚು ಕಾಲ ಒಡನಾಡಾಗಿರ್ತವೋ ಅಂತ ಜೀವನ ನಿಜವಾಗಲೂ ಅದೃಷ್ಟ ಸುಖ ಸಮಯ. ಸೊ ಹಾಗೆ ನಮ್ಮ ಜೀವನವನ್ನು ರೂಪಿಸಿದವರು ನಮ್ಮ ತಂದೆ ತಾಯಿಗಳು ಅಂತ ಹೇಳಿಬಿಟ್ಟು ಹಾಗೆ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಅಂತ ಕಳಿಸಿದಿರಿ. ಬ್ರಹ್ಮಾನಂದ ರಾನಡೆಯವರೇ ನಿಮಗೂ ಕೂಡ ವಿಶೇಷವಾದ ಧನ್ಯವಾದ. ಮತ್ತೊಂದು ಕರೆ. ಹಲೋ
1: ಹಲೋ
0: ಹಲೋ ಆಕಾಶವಾಣಿ, ಯಾರಿದು?
1: ನಮಸ್ತೆ ಸರ್, ಮೋಹನ್ ರಾವ್ ಅವರು ಬೆಂಗಳೂರಿಗೆ ಬಂದಿದ್ದೆ ಮಗಳ ಮನೆಗೆ.
0: ಎಸ್ ಮೋಹನ್ ರಾಜ್, ಮೋಹನ್ ಜಿ ಹೇಳಿ. ಧನ್ಯವಾದ.
1: ತಂದೆ ಇದ್ದ ಕಡೆ ಯಾರಿಗೂ ಏನೋ ಅರ್ಥ ಆಗಲ್ಲ, ಅವರಿಗೆ ವಿರೋಧ ಮಾಡ್ತಾರೆ. ಇದ್ದಾಗ ಎಲ್ಲ ಮಾಡಲ್ಲ, ಕೇಳಲ್ಲ. ಇಲ್ಲ, ಅವ್ರಿಗೆ ಬೆಲೆ ಗೊತ್ತಾಗೋದು ಯಾವಾಗ ಅಂದ್ರೆ ಹೋದ್ಮೇಲೆ ಗೊತ್ತಾಗೋದು. ಬರೀ ಆಸ್ತಿ ಆಸ್ತಿ ಅಂತ ಇದ್ ಮಾಡ್ತಾರೆ ಸರ್.
0: ಖಂಡಿತ ಯಾವ್ದು ನಮ್ ಜೊತೆ ಬರಲ್ರಿ ಇದ್ದಾಗ.
1: ಹೌದು, ಅಪ್ಪ ಅಮ್ಮ ಮಾಡಿರ್ಬೇಕು ಸಿಗ್ಬೇಕು ಅಂದ್ರೆ.
0: ಖಂಡಿತ ಖಂಡಿತ.
1: ಅದು ಈಗಿನ ಮಕ್ಳು ಏನ್ ಮಾಡ್ತಾವೆ, ಅವು ಏನು ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತೀವಿ, ಕಷ್ಟಪಡಬಾರ್ದು, ಮಕ್ಕಳನ್ನ ಚೆನ್ನಾಗಿ ಓದಿಸ್ತೀವಿ, ಅವ್ ಮುಂದೆ ಓದ್ಕೊಂಡು ಏನ್ ಮಾಡ್ತಾವೆ, ನಮಗೆ ಉಲ್ಟಾ ಹೊಡಿತಾವ್. ಇನ್ನೇನ್ ಗೊತ್ತಿದೆ ಸರ್ ನೀರು, ನಾವೇ ನಮ್ಗೆ ಏನು ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ನೀವು ಹಳೆ ಕಾಲದನ್ನ ಬರೀ ಹೀಗೆ ಮಾತಾಡ್ತಾರೆ ಸರ್.
0: ಅದೇ ಅದೇ ಪರಿಸ್ಥಿತಿ ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ. ಬಟ್ ಸ್ವಲ್ಪ ನಿಟ್ಟಿನಲ್ಲಿ ಎಲ್ಲ ತಂದೆ ತಾಯಿಗಳಿಂದ ಹಿಡಿದು ಈ ಹೊತ್ತಿನಲ್ಲಿ ಈಸಿಯಾಗಿ ಎಲ್ಲದು ಸಿಗ್ತಾ ಇದೆ.
1: ಹುಡುಗರು ಮುಂದೊಂದಿನ ಅವರು ತಂದೆ ತಾಯಿ ಕರೆ ಅವ್ರಿಗೆ ಗೊತ್ತಾಗಲ್ಲ ಅವರಿಗೆ.
0: ಅದೇ ಅದೇ ಅದೇ
1: ಇದಾಗ ಎಲ್ಲ ಎಲ್ಲ ಬೈಯೋದು, ಬೀಜಗಳ ಆಡೋದು ಎಲ್ಲ ಮಾಡ್ತಾರೆ, ಹೊರಗಾಕ್ತಾರೆ, ಅವೆಲ್ಲ ಮಾಡ್ತಾರೆ. ಎಷ್ಟ ಕಷ್ಟ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ. ಪೋಷಣೆ ಮಾಡೋದು, ಪಾಲನೆ ಮಾಡೋದು ಎಲ್ಲ ಸಿನ್ನೆ ಆಗಲ್ಲ.
0: ಹೌದು ಹೌದು, ಈ ಹೊತ್ತಿನಲ್ಲಿ ಇರುವಂತ
1: ಎಂಟು ಜನ ಎತ್ತಿದ್ರು, ಅಜ್ಜಿ ಅಜ್ಜಿ ಇದಾಗಿಲ್ಲ, ಒಂದೇ ಮೇಲೆ ಎತ್ತಿದ್ವಿ. ಈ ಒಂದು ಎರಡು ಇಟ್ಕೊಂಡೆ ಜೀವ ಮಾಡಕ್ಕಾಗ್ತಾ ಇಲ್ಲ.
0: ಕರೆಕ್ಟ್ ಕರೆಕ್ಟ್, ವಾಸ್ತವ ಸ್ಥಿತಿಯನ್ನ ತಿಳಿಸಿದ್ರಿ. ಅದೇನೇ ಇರಲಿ, ತಂದೆ ತಾಯಿಗಳ ಸಂಸ್ಕಾರವನ್ನು ಮಕ್ಕಳು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅಂತ ಒಳ್ಳೆ ವಿಚಾರ ಹಂಚ್ಕೊಂಡಿದ್ದೀರಿ. ನಿಮ್ಗೆ ಧನ್ಯವಾದ. ಧನ್ಯವಾದ
1: ಧನ್ಯವಾದ
0: ಧನ್ಯವಾದ. ಕೇಳಿದ್ರೆ ಸಮಯ ಆಗ್ತಾ ಬಂದಿದೆ, ಸಮಯ ಆಗ್ತಾ ಬಂದಿದೆ. ಮತ್ತೆ ಮುಂದಿನ ವಾರ ಇನ್ನೊಂದು ಕಾರ್ಯಕ್ರಮ, ಮುಂದಿನ ವಾರ ಕತೆ ಕಟ್ಟೋಣ ಅಲ್ವೇ. ಸೊ ಇವತ್ತು ಸಿಕ್ಕಂತ ಪ್ರತಿಯೊಬ್ಬರು ಮಾತಾಡಿದಂಥವು ನೂರಾರು ಕತೆಗಳಾಗ್ತವೆ. ಮತ್ತೊಂದು ಕರೆ ಇದೆ, ಮುಗಿಸ್ಬಿಡ್ತೇನೆ. ಹಲೋ
2: ಹಲೋ
0: ಹಲೋ, ಯಾರು?
2: ನಮಸ್ತೆ,
0: ಹೇಳಿ ಶಾಂತ ಅವರೇ.
2: ತಂದೆ ಬಗ್ಗೆ ಎಲ್ಲ ಹೇಳಂತ ಕಾಲ ಒಂದ್ ಚಿಕ್ಕ ಹಾದಿಂದ
0: ಬೇಗ ಹೇಳ್ಬಿಡಿ, ಬೇಗ ಸೆಕೆಂಡ್ಸ್ ಅಲ್ಲಿ ಹೇಳ್ಬಿಡಿ.
2: ಧನವಲೀಡುವ ಧರ್ಮದಾಸ, ಪಾಠ ಹೇಳುವ ವಿದ್ಯೆ.

ಸೊ ಧನ್ಯವಾದ ತಂದೆ ತಾಯಿ ಮೇಲಿನ ಪ್ರೀತಿಯನ್ನ ನಿಮ್ಮ ಹಾಡಿನ ಮೂಲಕ ಕಟ್ಟಿಕೊಟ್ಟಿದ್ದೀರಿ. ಸೊ ನಿಮಗೂ ಕೂಡ ಧನ್ಯವಾದ, ಧನ್ಯವಾದ ತಮಗೆ, ಧನ್ಯವಾದ. ಕೇಳಿದ್ರೆ ಸಮಯ, ನಮ್ಮ ಸಮಯ ಮುಗಿದಿದೆ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಮೀಸಲಾದ ಸಮಯ ಮುಗಿದಿದೆ. ಸೊ ಇವತ್ತಿನ ಕರೆ ಮಾಡಿದಂತಹ ಸಂದೇಶವನ್ನು ಹಂಚಿಕೊಂಡಂತಹ ತಮ್ಮೆಲ್ಲರಿಗೂ ಕೂಡ ನಿಲಯದ ಪರವಾಗಿ ನನ್ನ ಕಡೆಯಿಂದ ಕೂಡ ವಿಶೇಷವಾದ ಧನ್ಯವಾದಗಳು. ಮತ್ತೆ ಮುಂದಿನ ವಾರ ಕಥೆಯೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಅಲ್ಲಿವರೆಗೂ ಡಾಕ್ಟರ್ ಗಣೇಶ್ ಕೆಂಚನಾಳ್ ಮಾಡುವ ನಮಸ್ಕಾರಗಳು.

0: ಕುಂತ್ಕೊಳ್ಳೆ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಇದು ನಿನ್ ಹೆಸರಿಗೆ
1: ಅಷ್ಟೇನ ಅವಸರ ಅತ್ತೆ?
0: ಅದೇ ಮತ್ತೆ ಇದು ನಿನ್ ಹೆಸರಿಗೆ,
1: ಮತ್ತೆ ಇದು
0: ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
2: ಅದೇ ಅಜ್ಜಿ, ನಿಮ್ಮ ಹೆಸರಿಗೆ?
3: ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದ್ದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
0: ಹಾಗೆಲ್ಲ ಮಾತಾಡ್ಬೇಡಿ.
1: ಏನು
4: ಹೇಳುತ್ತೆ?
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕಾರ್ಯಕ್ರಮಕ್ಕೆ ಪುಟಾಣಿಗಳಿಗೆಲ್ಲ ಬಾನುಲಿ ಸಖಿ ಆಲ್ಮುಖ್ಯನ್ ಮಂಜುಳಾಳ ಆತ್ಮೀಯ ಸ್ವಾಗತ.
1: ಹಾ ಮಕ್ಕಳೇ, ಇವತ್ತು ಸಾಗರ ತಾಲೂಕು ಕೋಳೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಮೊದಲಿಗೆ ಪ್ರಾರ್ಥನೆ, ಹಾಡ್ತಾಳೆ ರಶ್ಮಿತಾ.

0: ಇನ್ ಮುಂದೆ ಸಿಂಚನ ನೀತಿ ಕತೆ ಹೇಳ್ತಾಳಂತೆ, ಕೇಳೋಣ ಮಕ್ಕಳೇ.
1: ಒಂದಾನೊಂದು ಊರಲ್ಲಿ ಒಬ್ಬ ರೈತ ಇದ್ದಿದ್ನಂತ. ಅವನಿಗೆ ಮೂರ್ ಜನ ಗಂಡ್ಮಕ್ಳಿದ್ದಿದ್ರಂತ. ಅವನ ಆಸ್ತಿ ಆಗಿ ಒಂದ್ ಎಕರೆ ಭೂಮಿ ಮತ್ತೆ ಒಂದ್ ಕತ್ತೆ ಒಂದು ಬೆಕ್ಕು ಇದ್ದಿತ್ತಂತ. ದೊಡ್ಡವನಿಗೆ ಒಂದ್ ಎಕರೆ ಭೂಮಿ ಸಿಕ್ತಂತ, ಎರಡನೇ ಅವನಿಗೆ ಕತ್ತೆ ಸಿಕ್ತಂತ, ಮೂರನೇ ಅವನಿಗೆ ಬೆಕ್ಕು ಸಿಕ್ತಂತ. ದೊಡ್ಡವರಿವ್ರು ಅವ್ರಿಗೆ ಬಂದ ಆಸ್ತಿಯಲ್ಲಿ ಸಂತೋಷ ಪಟ್ಕೊಂಡಿದ್ದಿದ್ರಂತ. ಆದ್ರೆ ಮೂರನೇ ಅವನು ನಂಗ್ ಬೆಕ್ಕು ಸಿಕ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದಿದ್ನಂತ. ಅವಾಗ ಬೆಕ್ಕು ಬಂದ್ಬಿಟ್ಟು, ಯಜಮಾನ ನಾನ್ ಹೇಳ್ದಂಗ ನೀನ್ ಕೇಳಿದ್ರೆ ನಿಂಗೆ ಒಳ್ಳೇದಾಗ ಹೋಗಿ ಮಾಡ್ತೀನಿ ಏನತ್ತಂತ. ಅವಾಗ ಬೆಕ್ಕು ಮಾತಾಡೋದ್ ನೋಡಿ ಅವನಿಗೆ ಆಶ್ಚರ್ಯ ಆಗತ್ತಂತ. ನಿಂಗೆ ಏನ್ ಬೇಕು ಕೇಳು ಅನ್ನತಾನಂತ ಅವನು. ಅವಾಗ ಬೆಕ್ ಹೇಳತ್ತಂತೆ, ನನಗೊಂದ್ ಜೊತೆ ಬೂಟುಗಳನ್ನ ನೀನು ಚೀಲದಲ್ಲಿ ಕಟ್ಬಿಟ್ಟು ತಂದ್ಕೊಡು ಅಂತ ಹೇಳತ್ತಂತ. ಅವಾಗ ಅವ್ ತಂದ್ಕೊಡ್ತಾನಂತ. ಆಮೇಲೆ ಬೆಕ್ಕು ಕಾಡಿಗೆ ಹೋಗಿ ನಾಲ್ಕಾರು ಮೊಲಗಳನ್ನ ಹಿಡ್ಕೊ ಬಂದ್ಬಿಟ್ಟು ಆ ಊರಿನ ರಾಜನಿಗೆ ಕೊಡ್ತಾನಂತ. ಆ ಊರಿನ ರಾಜನ್ ಕೊಟ್ಟಾಗ ಅವನು ಸಂತೋಷ ಆಗಿ ಅದ್ರ ಬದ್ಲಾಗಿ ಏನಾದ್ರು ಉಡುಗೆರೆ ಕೊಡ್ತಾನಂತ. ಅವಾಗ ಅದನ್ನ ತಗೊಂಡೋಗಿ ಅಮರಾವತಿ ರಾಜಂಗ ಬೆಕ್ಕು ಹೋಗಿ ಕೊಡತ್ತಂತ. ಅವಾಗ ಬೆಕ್ಕು ಕೊಟ್ಟಾಗ ಯಾವಾಗ್ಲೂ ಅದ್ ಹಂಗೆ ಮಾಡ್ತಿತ್ತಂತ. ಒಂದ್ ದಿವ್ಸ ರಾಜ ಮತ್ತು ರಾಣಿ ಇವತ್ತು ರಥದಲ್ಲಿ ಬರ್ತಾ ಇದ್ದಾರೆ ಅಂತ ಬೆಕ್ಕು ಅಮರಾವತಿ ರಾಜನತ್ತ ಹೇಳತ್ತಂತ. ಬೆಕ್ಕು ಹೇಳತ್ತಂತೆ, ನೋಡು ನೀನ್ಸದು ನದಿಯಲ್ಲಿ ಸ್ನಾನ ಮಾಡ್ತಾ ಇರು, ಮುನ್ನೆ ಅದನ್ನ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳತ್ತಂತ. ಸರಿ ಅಂತ ಹೇಳಿ ಅದು ಹೋಗಿ ನದಿಯ ಸ್ನಾನ ಮಾಡ್ತಾ ಇರ್ತಾನಂತ. ರಾಜ ಮತ್ತು ರಾಣಿ ರಥದಲ್ಲಿ ಹತ್ತತ್ರ ನದಿ ಹತ್ರ ಬರ್ತಾ ಇರ್ಬೇಕಾದ್ರೆ ಬೆಕ್ಕು ಹೇಳತ್ತಂತೆ, ರಾಜ ರಾಜ ನನ್ನ ಒಡೆಯನಾದ ಅಮರಾವತಿ ರಾಜ ಕೆರೆಯಲ್ಲಿ ಯಾರೋ ದೋಚಿ ಹಾಕಿದ್ದಾರೆ, ದಯವಿಟ್ಟು ಅವನನ್ನ ಕಾಪಾಡಿ ಅಂತ ಹೇಳತ್ತಂತ. ಅವಾಗ ಅವ್ರು ಸೈನಿಕರು ಕಾಪಾಡ್ತಾರಂತ. ಆಮೇಲೆ ರಾಜನ ಹತ್ರ ಕೊಂಡೊಯ್ತಾನಂತ. ಅವಾಗ ರಾಜ ಹೇಳ್ತಾನಂತೆ, ನಿನ್ನ ರೂಪಕ್ಕೆ ನಾನು ಮನ್ಸೋತಿದ್ದೀನಿ, ನೀನು ರಥದಲ್ಲಿ ಬಾ ಅಂತ ಹೇಳ್ತಾನಂತ. ಅವಾಗ ಅಮರಾವತಿ ರಾಜನು ಅವನ ಜೊತೆ ಹೋಗ್ತಾನಂತ. ಬೆಕ್ಕು ಮುಂದ್ ಓಡೋಗಿ ಜೋಳದ ತೆನೆ ಹತ್ರ ಹೋಗ್ಬಿಟ್ಟು ಈ ಕೆಲಸಗಾರರ ಹತ್ರ ಹೇಳತ್ತಂತೆ, ಇದು ಯಾರ ಹೊಲ ಅಂತ ಕೇಳಿದ್ರೆ ಅಮರಾವತಿ ರಾಜಂದು ಅಂತ ಹೇಳ್ಬೇಕು, ಇಲ್ದಿದ್ರೆ ನಿಮ್ ತಲೆ ಕತ್ತರ್ಸಾಕ್ತೀನಿ ಅಂತ ಹೇಳತ್ತಂತ. ಅದಕ್ಕೆ ಅವರೆಲ್ಲ ಹೆದರ್ಕೊಬಿಟ್ಟು ರಾಜ ಬಂದಾಗ ಅವರು ಇದು ಯಾರ ಹೊಲ ಅಂತ ಕೇಳಿದಾಗ ಅಮರಾವತಿ ರಾಜನಂದು ಅಂತ ಹೇಳ್ತಾರಂತ. ಅವಾಗ ಮತ್ತೆ ಮುಂದೊಡಗಿ ಜೋಳತ್ತನೆ ಹತ್ರ ಹೋಗಿ ಅದೇ ರೀತಿ ಹೇಳತ್ತಂತ. ಮತ್ತೆ ಕೆಲಸಗಾರ ಹೆದರ್ಕೊಂಡು ರಾಜ ಬಂದಾಗ ಅದೇ ರೀತಿ ಹೇಳ್ತಾರಂತ. ಮತ್ತೆ ರಾಕ್ಷಸ ರಾಜನ ಅರಮನೆ ಹತ್ರ ಹೋಗ್ಬಿಟ್ಟು ಹೇಳತ್ತಂತೆ ರಾಕ್ಷಸ ರಾಜನ ಹತ್ರ, ನಿನ್ ಕೀರ್ತಿ ಬಗ್ಗೆ ಎಲ್ಲರೂ ಹೊಗಳ್ತಾರೆ, ನೀನೊಂದು ದೊಡ್ಡ ಸಿಂಹವಾಗು ನೋಡೋಣ ಅಂತ ಹೇಳತ್ತಂತ. ಅವನೊಂದು ದೊಡ್ಡ ಸಿಂಹ ಆಗ್ತಾನಂತ. ಅವಾಗ ಬೆಕ್ಕು ಅರಮನೆ ಮಾಳಿಗೆ ಮೇಲೆ ಹೋಗಿ ಕುತ್ಕೋಬಿಡತ್ತಂತ. ಅವಾಗ ನೀನು ನಿನ್ ಕೀರ್ತಿ ಬಗ್ಗೆ ಸಂದೇಹ ಪಟ್ಟದಕ್ಕೆ ನನ್ನನ್ನು ಕ್ಷಮಿಸು, ನೀನು ದೊಡ್ಡ ಸಿಂಹ ಆಗೋದರಲ್ಲಿ ಏನು ಆಶ್ಚರ್ಯವಿಲ್ಲ, ನೀನೊಂದು ಸಣ್ಣ ಇಲಿಯಾಗು ನೋಡೋಣ ಅಂತ ಹೇಳತ್ತಂತ. ಅವಾಗ ಅದು ಒಂದು ಸಣ್ಣ ಇಲಿ ಆಗ್ತಾನಂತ. ಅವಾಗ ಬೆಕ್ಕು ಚಂಗನೆ ಹಾರಿ ಆ ಇಲಿನ ತಿನ್ಬಿಡತ್ತಂತ. ಅವಾಗ ಸೈನಿಕರೆಲ್ಲ ಹೊರಗೆ ಬಂದ್ಬಿಡ್ತಾರಂತ. ಬೆಕ್ಕು ಹೇಳತ್ತಂತೆ, ನಿನ್ನ ಕ್ರೂರಿಯಾದ ರಾಕ್ಷಸ ರಾಜನನ್ನು ನಾನು ಕೊಂದಿದ್ದೇನೆ, ನೀವು ಏನೋ ಬೇಜಾರು ಮಾಡ್ಕೊಂಡೇ ಇದ್ರೆ

0: ನನ್ನ ಅಮರಾವತಿ ರಾಜ ಇಲ್ಲಿಗೆ ಬರ್ತಾ ಇದ್ದಾನೆ, ಅವನನ್ನ ನೀವು ಈ ಅರಮನೆ ರಾಜ ಅಂತ ಹೇಳ್ಬೇಕು ಅಂತ ಹೇಳ್ತಂತ. ಅವಾಗ ಅವರೆಲ್ಲ ಹಂಗೆ ಹೇಳ್ತಾರಂತ ರಾಜ ಬಂದ್ರ ಮೇಲೆ. ಅವಾಗ ರಾಜ ಹೇಳ್ತಾನಂತೆ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ ಮಗಳು ನೀವು ಮದ್ವೆ ಆಗ್ಬೋದು ಅಂತ ಹೇಳತಂತ. ಅವರಿಬ್ರು ಮದ್ವೆ ಆಗ್ತಾರಂತ, ಮತ್ತೆ ಅವರಿಬ್ರು ರಾಜ ರಾಣಿ ಆಗ್ತಾರಂತ, ಬೆಕ್ಕು ಮಂತ್ರಿಯಾಗಿ ಉಳಿಯುತ್ತಂತ. ನೀತಿ ಜಾಣನಾದರೆ ಜಗತ್ತನ್ನೇ ಗೆಲ್ಲಬಹುದು.
1: ಕತೆ ಕೇಳಿದ್ರಲ್ಲ, ಈಗ ಒಂದು ಭಕ್ತಿ ಗೀತೆ ಹಾಡುತ್ತಾಳೆ ಅನನ್ಯಾ.

0: ಪ್ರೀತಿ ಕತೆ ಹೇಳ್ತಾಳೆ ರೇಷ್ಮಾ.
1: ಒಂದಿನ ಒಬ್ಬ ವೃತ್ತಿ ರೈತ ಇದ್ದ. ಅವನಿಗೆ ನಾಲ್ಕು ಜನ ಗಂಡ್ಮಕ್ಳು ಇದ್ರು. ಅವ್ರನ್ನೆಲ್ಲ ಒಂದಿನ ಒಂದ್ ಬಳಿ ಕರೆದೇಳ್ತಾನೆ, ನೀವೆಲ್ಲರೂ ಒಬ್ಬೊಬ್ರು ಒಂದೊಂದ್ ತರದ್ದು ಒಳ್ಳೊಳ್ಳೆ ವಿದ್ಯೆ ಕಲೀರಿ ಅಂತ ಹೇಳ್ತಾನೆ. ಅವಾಗ ಅವರೆಲ್ಲ ಅಲ್ಲಿಂದ ಹೊರಡ್ತಾರೆ. ಒಂದ್ ವರ್ತುಲದ ಬಳಿ ಹೋಗಕ್ಕೂ ದೊಡ್ಡವನ್ ಹೇಳ್ತಾನೆ, ನಾವ್ ಒಬ್ಬೊಬ್ರು ಒಂದೊಂದ್ ದಿಕ್ಕಿಗೆ ಹೋಗೋಣ, ಇದೇ ಜಾಗದಲ್ಲಿ ಮುಂದಿನ ವರ್ಷ ಸಂಧಿಸೋಣ ಅಂತಾನೆ. ಆಗ ಅಲ್ಲಿಂದ ಹೊರಡ್ತಾರೆ ನಾಲ್ಕು ಜನ. ಆಗ ದೊಡ್ಡವನಿಗೊಬ್ಬ ದಪ್ಪ ಮನುಷ್ಯ ಸಿಕ್ಕಿ ಹೇಳ್ತಾನೆ, ನನಗೆ ಯಾರಿಗೂ ಗೊತ್ತಾಗದೆ ಇರ್ತಾರ ಕದಿಯೋದು ಹೇಳ್ಕೊಡ್ತೀನಿ, ನೀನ್ ನನ್ ಜೊತೆ ಬಾ ಅಂತ ಹೇಳ್ತಾನ. ಅವನ ಒಂದ್ ಜೊತೆ ಹೋಗ್ತಾನೆ, ಒಂದ್ ವರ್ಷ ಚೋರ ವಿದ್ಯೆ ಕಲಿತಾನ. ಎರಡನೇವನಿಗೊಬ್ಬ ಜ್ಯೋತಿಷ್ಯ ಸಿಕ್ಕಿ ಹೇಳ್ತಾನೆ, ನಿಮ್ಗೆ ನಾನು ನಕ್ಷತ್ರಗಳನ್ನ ನೋಡಿ ಜ್ಯೋತಿಷ್ಯ ಹೇಳ್ಕೊಡ್ತೀನಿ, ನೀನ್ ನನ್ ಜೊತೆ ಬಾ ಅಂತಾನೆ. ಅವನು ಜ್ಯೋತಿಷ್ಯ ಶಿಷ್ಯನಾಗಿರ್ತಾನೆ. ಮೂರನೇವನಿಗೊಬ್ಬ ಬೇಟೆಗಾರ ಸಿಕ್ಕಿ ಹೇಳ್ತಾನೆ, ನೀನ್ ಬೇಟೆಗಾರ ಆಗೋದವ್ರ ನನ್ ಜೊತೆ ಬಾ, ನೀನ್ ಬೇಟೆಗಾರ ಆಗ್ಬೋದು ಅಂತಾನ. ಅವನ ಅಪ್ತತಿಮ ಬೇಟೆಗಾರ ಆಗ್ತಾನ. ನಾಲ್ಕನೇವನಿಗೊಬ್ಬ ಸಿಂಪಿಗಾರ ಸಿಕ್ಕಿ ಹೇಳ್ತಾನೆ, ನೀನು ಪ್ರಪಂಚದಲ್ಲಿ ಯಾವ ವಸ್ತುಗಳನ್ನ ಬೇಕಾದರೂ ಹೊಲ ಸರಿಪಡಿಸಬಹುದು, ನೀ ಸಿಂಪಿಗ ಆಗೋದಾದ್ರೆ ನನ್ ಜೊತೆ ಬಾ ಅಂತಾನ. ಅವ್ರು ನಾಲ್ವರಿಗೂ ಒಳ್ಳೊಳ್ಳೆ ವಿದ್ಯೆ ಕಲ್ತರು. ಹಾಗೆ ಅವ್ರು ಒಂದ್ ವರ್ಷ ವಿದ್ಯೆ ಕಲ್ತ್ಕೊಂಡಿರ್ತಾರಲ್ಲ, ಆಮೇಲೆ ಮನೆಗೆ ಹೋಗ್ತಾರ. ಮನೆಗೆ ಹೋದ ತಕ್ಷಣ ಅಪ್ಪ ನೋಡಿ ತುಂಬಾ ಸಂತೋಷ ಆಗತ್ತೆ. ಅಪ್ಪ ಹೇಳ್ತಾನೆ, ನಿಮ್ಗ್ ನಾನು ಪರೀಕ್ಷೆ ಮಾಡ್ತೀನಿ, ಜಯಶಾಲಿ ಆಗ್ತೀರಾ ಅಂತಾನ. ಅವ್ರು ಅದಕ್ಕೆ ಒಬ್ಬಿಟ್ಟು ಪರೀಕ್ಷೆಗೆ ಒಪ್ಕೊಂತಾರ. ಆಗ ಎರಡನೇವನ್ ಮೊದಲು ಕರೀತಾನೆ, ನೀನು ದೂರದಲ್ಲಿ ಒಂದ್ ಮರ ಇದೆ, ಅದ್ರಲ್ಲಿ ಒಂದ್ ಹಕ್ಕಿ ಕೂಡಿದೆ, ಅದ್ರಲ್ಲಿ ಎಷ್ಟು ಮೊಟ್ಟೆ ಇದೆ ಅಂತ ಹೇಳು ಅಂತಾನೆ. ಅವನ್ ಜ್ಯೋತಿಷ್ಯ ಗುಣಾಕಾರ ಮಾಡಿ ಹೇಳ್ತಾನೆ, ಅದ್ರಲ್ಲಿ ಐದು ಮೊಟ್ಟೆ ಇದೆ ಅಂತ ಹೇಳ್ತಾನೆ. ಆಮೇಲೆ ಮೊದಲನೇ ಕರೀತಾನೆ, ನೀನು ಕಳ್ಳನಲ್ವಾ, ನೀನು ಮೊಟ್ಟೆಗಳನ್ನ ಕತ್ಕೊಂಡ್ ಬಾ, ತಾಯಿ ಹಾಕಿ ಗೊತ್ತಾಗದೆ ಇರೋತರ ಅಂತಾನ. ಅವನು ಹೋಗಿ ಕತ್ಕೋ ಬರ್ತಾನ, ಅದನ್ ಮೇಜಿನ ಮೇಡ್ತಾನ. ಆಮೇಲೆ ಮೂರನೇವನ ಹತ್ರ ಹೇಳ್ತಾನೆ, ನೀ ಆ ಮೊಟ್ಟೆಗಳು ಒಂದೇ ಹೊಡ್ತಕ್ಕೆ ಒಡ್ದು ಹಾಕು ಅಂತಾನ. ಅವ್ನು ಒಡ್ದು ಹಾಕ್ತಾನ ಮೊಟ್ಟೆಗಳನ್ನ. ನಾಲ್ಕನೇವನ ಹತ್ರ ಹೇಳ್ತಾನೆ, ಅವುಗಳನ್ನ ಹೊಲ್ದು ಸರಿಪಡಿಸಿ ಮರಿಗಳಿಗೆ ಏನು ಆಗದೆ ಇರೋತರ ನೋಡ್ಕೋ ಅಂತಾನ. ಅವ್ನು ನೋಡ್ಕೊಂತಾನ. ನಾಲ್ಕು ಜನ ಪರೀಕ್ಷೆ ಜಯಶಾಲಿ ಆಗ್ತಾರ. ಹಾಗೆ ಕೂತಿರ್ಬೇಕಾದ್ರೆ ಆ ಊರಿನ ರಾಜ ಡಂಗುರ ಸಾರ್ತಾನೆ, ನನ್ ಮಗಳನ್ನ ಒಂದ್ ರಾಕ್ಷಸ ಹೊತ್ಕೋ ಹೋಗಿದ್ದಾನೆ, ಅವಳನ್ನ ಕರ್ಕೊ ಬಂದವರಿಗೆ ಅವಳನ್ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಡಂಗುರ ಸಾರ್ತಾನೆ. ಆಗ ಎರಡನೇ ಜ್ಯೋತಿಷ್ಯ ಶಾಸ್ತ್ರ ಕಲ್ತಿರೋದ್ಕಾಗಿ ಜ್ಯೋತಿಷ್ಯದಿಂದ ಹೇಳ್ತಾನೆ, ಅವಳು ಎಲ್ಲಿದ್ದಾಳೆ ಅಂತ. ಎರಡು ಸಮುದ್ರಗಳ ಆಚೆ ಇದ್ದಾಳೆ, ಅವಳ ತೊಡೆ ಮೇಲೆ ಆ ರಾಕ್ಷಸ ಮಲಗಿದಾನೆ ಅಂತ ಹೇಳ್ತಾನ. ಆಗ ಮೊದಲನೇವನು ಅವಳನ್ನ ಹೋಗಿ ಆ ರಾಕ್ಷಸಂಗ್ ಗೊತ್ತಾಗದೆ ಇರೋತರ ಹೊತ್ಕೊ ಬರ್ತಾನ. ಆ ರಾಕ್ಷಸಂಗ್ ಯಾರೋ ಹೇಳ್ಬಿಟ್ಟು ಆ ರಾಕ್ಷಸ ಅಟಲ್ಸ್ಕ ಬರ್ತಾ ಇರ್ತಾನ. ಆಗ ಮೂರನೇವನು ಬೇಟೆ ಹೊಡೆದು ಸಾಯಿಸ್ತಾನ. ಆಗ ಅವನ್ ಸಾಯಕ್ಕೂ ಮುಂಚೆ ಒಂದ್ ಕಲ್ಲು ಎತ್ತಿ ದೋಣಿ ಮೇ ಹಣದಿರ್ತಾನ. ದೋಣಿ ಒಡ್ದೋಗಿರತ್ತ, ಅವ್ರ ಅರ್ಧ ದೂರ ಸಾಗಕ್ಕೂ ದೋಣಿ ಮುಳುಗಕ್ಕಾಗತ್ತ. ಆಗ ಅವನ್ ನಾಲ್ಕನೇವನು ಆ ದೋಣಿ ಹೋಲ್ ಸರಿಪಡಿಸಿ ಅವ್ರ ಐವರು ಕ್ಷೇಮವಾಗಿ ಊರಿಗೆ ಸಾಕ್ತಾರ. ರಾಜಕುಮಾರಿ ನೋಡಿ ಮಹಾರಾಜನ್ ತುಂಬಾ ಸಂತೋಷ ಆಗತ್ತ. ಹಾಗೆ ಅವ್ರು ಸಂತೋಷ ಪಡ್ತಾ ಇರ್ಬೇಕಾದ್ರೆ ಅವ್ರ ನಾಲ್ವರು ಜಗಳ ಮಾಡ್ತಾರೆ, ನಾನ್ ರಾಜಕುಮಾರಿನ ಮದ್ವೆ ಆಗ್ತೀನಿ, ನಾ ರಾಜಕುಮಾರಿನ ಮದ್ವೆ ಆಗ್ತೀನಿ ಅಂತ ಜಗಳ ಮಾಡ್ತಾರ. ಆಗ ಮಹಾರಾಜ ಹೇಳ್ತಾನೆ, ನೀವು ನಾಲ್ವರು ಸೇರಿ ಅವಳನ್ನ ಕರ್ಕೊ ಬಂದಿರ್ಕಾಗ ನಿಮ್ಗೆ ಅವಳನ್ನ ಕೊಟ್ಟು ಮದ್ವೆ ಮಾಡಲ್ಲ, ಒಬ್ಬೊಬ್ರಿಗೆ

0: ಸಾವಿರ ಹೊಂದು ಕೊಡ್ತೀನಿ ಅಂತ ಹೇಳ್ತಾನ. ಅವ್ರು ಅದಕ್ಕೆ ಒಬ್ಬಿಟ್ಟು ಹೊಂದು ತಗೊಂಡು ಅಲ್ಲಿಂದ ತುಂಬಾ ಸಂತೋಷವಾಗಿರ್ತಾರ. ನೀತಿ ವಿದ್ಯೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ.
1: ಈಗ ಜೀವನ್ ಮತ್ತು ಸಂಗಡಿಗರಿಂದ ಅಂಟಿಗೆ ಪೆಂಟಿಗೆ ಪದ.
2: ದುಮಿಸೋ ಲಡಿರಣ್ಣ, ದುಮಿಸೋ ಲಡಿರೋ, ದುಮಿಸೋ ಲಡಿರಣ್ಣ, ನಾ ಹೋಗೋ ಮನೆಗೆ, ದುಮಿಸೋ ಲಡಿರಣ್ಣ, ನಾ ಹೋಗೋ ದಾರಿಗೆ,
3: ದುಮಿಸೋ
2: ಆಚೆಯ ದಿಂಬದಾಗೆ ಎಂತೆಂತ ಬೆಳಕು,
3: ದುಮಿಸೋ
2: ಈಚೆಯ ದಿಂಬದಾಗೆ ಎಂತೆಂತ ಬೆಳಕು,
3: ದುಮಿಸೋ
2: ದುಮಿಸೋ ಲಡಿರಣ್ಣ, ದುಮಿಸೋ ಲಡಿರೋ,
3: ದುಮಿಸೋ
2: ಅಗಸೆಯ ತಗಿರೆ ಬಗಸುಳ್ಳರ ನಮ್ಮನೆಯ, ಅಗಸೇಲಿ ಹೊನ್ನು ಬಿಳಿಯಾಲೆ,
3: ಅಗಸೇಲಿ ಹೊನ್ನು ಬಿಳಿಯಾಲೆ,
2: ಅಗಸೇಲಿ ಹೊನ್ನು ಬಿಳಿಯಾಲೆ ಕೊಟ್ಟೆವು,
3: ಅಗ

0: ಬರಹ ಓದಿ ಕೊಳ್ಳಿ ಸ್ವಾಮಿ,
1: ಬರಹ ಓದಿ ಕೊಳ್ಳಿ ಸ್ವಾಮಿ,
0: ಮನದಾಗ
1: ಮನದಾಗ
0: ತುಮಿಸೋ ಲಡಿರಣ್ಣ ನಾವು ಹೋದ ಮನೆಗೆ,
1: ತುಮಿಸೋ
0: ತುಮಿಸೋ ಲಡಿರಣ್ಣ ತುಮಿಸೋ ಲಡಿರೋ
1: ತುಮಿಸೋ
0: ದುಪ್ಪುಡ್ ದುಪ್ಪುಡ್ ದೋಳ್ಗೆ
1: ಕೊಡ್ತಾರ್
0: ಕೊಡ್ತಾರ್
1: ಕೊಡ್ತಾರ್ ಕೊಡ್ತಾರ್.
2: ಇನ್ನು ಅರ್ಪಿತ ಮತ್ತು ಸಂಗಡಿಗರಿಂದ ಗಿಗಿ ಪದ
1: ಗೀಯ

0: ಬಿಡಬಾರದು ಬಡತನದ ಮನೆಯೊಳಗ ಹೆಣ್ಣೊಟ್ಟಬಾರದು ಕರುಣೆಯಲ್ಲಿ ಮನೆಯ ಸೊಸೆಯಾಗಬಾರದು ಅಪ್ಪಿಕೊಂಡು ನಡೆಯುವ ಅತ್ತಿಯ ಸೇವೆ ಮರೆಯಬಾರದು ಅಡೆದ ತಾಯಿ ತಂದಿಗೆ ಮಾತು ಬರಬಾರದು ಬಡತನದ ಮನೆಯೊಳಗ ಹೆಣ್ಣೊಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣೊಟ್ಟಬಾರದು.
1: ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಕೋಲಾಟದ ಪದ ಕೇಳೋಣ. ಹಾಡ್ತಾರೆ ರೋಹನ್ ಹಾಗೂ ಸೃಜನ್.

ತಾಲೂಕು ಕೋಳೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದ್ರಿ. ಈ ಕಾರ್ಯಕ್ರಮದ ನಿರೂಪಣೆ ಹಾಗೂ ನಿರ್ಮಾಣ ಆಲ್ಮಕ್ಕಿ ಎನ್ ಮಂಜುಳಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.

ఆకాశవాణి భద్రావతి శివమొగ్గ సేవా మాహితి. ರಾಘವೇಂದ್ರ ಎಂಬ 45 ವರ್ಷ ವಯಸ್ಸಿನ ವ್ಯಕ್ತಿ ತೀರ್ಥಹಳ್ಳಿಯಿಂದ ಕಾಣೆಯಾಗಿದ್ದು ಚೆಹರೆ ಹೀಗಿದೆ. ಸುಮಾರು 5.2 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ. ಕಾಣೆಯಾದಾಗ ಬಿಳಿಯ ತುಂಬ ತೋಳಿನ ಗೆರೆಯುಳ್ಳ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಈಗ ಹೇಳಿದ ಚೆಹರೆಯುಳ್ಳ ರಾಘವೇಂದ್ರ ಎಂಬುವರ ಸುಳಿವು ಸಿಕ್ಕವರು ಠಾಣಾಧಿಕಾರಿ, ತೀರ್ಥಹಳ್ಳಿ ಪೊಲೀಸ್ ಠಾಣೆ, ಶಿವಮೊಗ್ಗ ಜಿಲ್ಲೆ. ಇವರಿಗೆ ತಿಳಿಸಲು ಸಂಬಂಧಪಟ್ಟವರು ಕೋರಿರುತ್ತಾರೆ. ಸೌಮ್ಯ ಎಂಬ 36 ವರ್ಷ ವಯಸ್ಸಿನ ಮಹಿಳೆ ಶಿವಮೊಗ್ಗ ತಾಲೂಕು ಅನಪಿನಕಟ್ಟೆಯಿಂದ ಕಾಣೆಯಾಗಿದ್ದು ಚೆಹರೆ ಹೀಗಿದೆ. 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಕೋಲುಮುಖ, ಎಣ್ಣೆಗೆಂಪು ಬಣ್ಣ. ಇವರಿಗೆ ಕನ್ನಡ ಮತ್ತು ತುಳು ಭಾಷೆ ಮಾತನಾಡಲು ಬರುತ್ತದೆ. ಈಗ ಹೇಳಿದ ಚೆಹರೆಯುಳ್ಳ ಸೌಮ್ಯ ಎಂಬುವರ ಸುಳಿವು ಸಿಕ್ಕವರು ಠಾಣಾಧಿಕಾರಿಗಳು, ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆ, ಶಿವಮೊಗ್ಗ. ಇವರಿಗೆ ತಿಳಿಸಲು ಸಂಬಂಧಪಟ್ಟವರು ಕೋರಿರುತ್ತಾರೆ. ಫಯಾಸ್ ಖಾನ್ ಎಂಬ 47 ವರ್ಷ ವಯಸ್ಸಿನ ವ್ಯಕ್ತಿ ತೀರ್ಥಹಳ್ಳಿ ತಾಲೂಕು ಬಿಳುಕೊಪ್ಪ ಗ್ರಾಮದಿಂದ ಕಾಣೆಯಾಗಿದ್ದು ಚೆಹರೆ ಹೀಗಿದೆ. 5 ಅಡಿ ಎತ್ತರ, ದೃಢಕಾಯ ಮೈಕಟ್ಟು, ಎಣ್ಣೆಗೆಂಪು ಬಣ್ಣ. ಇವರಿಗೆ ಕನ್ನಡ ಮತ್ತು ಉರ್ದು ಭಾಷೆ ಮಾತನಾಡಲು ಬರುತ್ತದೆ. ಕಾಣೆಯಾದಾಗ ಹಸಿರು ಬಣ್ಣದ ಶರ್ಟ್, ಬಿಳಿ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಈಗ ಹೇಳಿದ ಫಯಾಸ್ ಖಾನ್ ಎಂಬುವರ ಸುಳಿವು ಸಿಕ್ಕವರು ಠಾಣಾಧಿಕಾರಿಗಳು, ತೀರ್ಥಹಳ್ಳಿ ಪೊಲೀಸ್ ಠಾಣೆ, ಶಿವಮೊಗ್ಗ ಜಿಲ್ಲೆ. ಇವರಿಗೆ ತಿಳಿಸಲು ಸಂಬಂಧಪಟ್ಟವರು ಕೋರಿರುತ್ತಾರೆ. ಸೇವಾ ಮಾಹಿತಿ ಕೇಳಿದಿರಿ.

0: ಕಳ್ಳೆ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಬಾಣಿಗೆ ತೊಂಬತ್ತರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ ಅರವತ್ತರ ಸಂತಸ.
1: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮ

0: ಸಂಸ್ಥೆಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ!
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಎಸ್ಜೆಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434349.

ಇನ್ನು ಮುಂದೆ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ಅಮ್ಮ ಎಂಬ ಧ್ವನಿ, ವಿಂಧ್ಯ ಸಿವಿ.

ಭಾವಗೀತೆಯನ್ನು ಕೇಳಿದ್ರಿ. ಕೇಳಿದ್ರೆ ಕೆಲವು ಸಂದೇಶ ಇದೆ, ಓದ್ಬಿಡ್ತೇನೆ ಬೇಗ. ಕೇಶವಮೂರ್ತಿಯವರು ಶಿವಮೊಗ್ಗದಿಂದ. ನನ್ನ ತಂದೆಯವರು ನನಗೆ ಆದರ್ಶವಾಗಿದ್ದರು. ಬರೀ ಕಣ್ಣಿನ ಮತ್ತು ಬಾಯಿಯ ಹೆದರಿಕೆ ಮಾತ್ರ ಇತ್ತು. ಒಂದು ಸಾರಿ ಹೊಡೆದಿರಲಿಲ್ಲ, ಕೆಟ್ಟ ಅಭ್ಯಾಸ ಏನೂ ಇರಲಿಲ್ಲ. ಹಾಗಾಗಿ ನಮಗೂ ಒಳ್ಳೆಯ ಅಭ್ಯಾಸಗಳು ಮೈಗೂಡಿಸ್ಕೊಂಡು ಬಂದಿದೆ. ಸೊ ಅದಕ್ಕೆ ದೀರ್ಘವಾದ ನಮಸ್ಕಾರಗಳು ಅಂತೇಳಿ ಕೇಶವಮೂರ್ತಿ ಹೆಚ್ಚರು ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಅವರಿಗೂ ಧನ್ಯವಾದ. ನಿನ್ನ ಗೀತಾ ಒಲಗೊಪ್ಪದಿದ್ದ ಕಾರ್ಯಕ್ರಮ ಸೂಪರ್ ಅಂತ ಕಳಿಸಿದ್ರಿ, ನಿಮಗೂ ಕೂಡ ಧನ್ಯವಾದ. ಸ್ವಾರಸ್ಯಕರ ಘಟನೆಗಳನ್ನು ಇವತ್ತು ತಂದೆ ನಂಟನ್ನು ಹಂಚಿಕೊಂಡಕ್ಕೆ ಧನ್ಯವಾದ ಅಂತ ತಿಳಿಸಿರ ಧನ್ಯವಾದ. ಭಾಗ್ಯ ಸದಾಶಿವನ್ ಕೇಶವಪುರದಿಂದ 5 ಜನ ಮಕ್ಕಳು ಸಂಬಂಧಪಟ್ಟಂಗೆ ಹೆಣ್ಣು ಮಕ್ಕಳ ಬಗ್ಗೆ ನನ್ನ ತಂದೆಗೆ ಜಾಸ್ತಿ ಒಲವಿತ್ತು ಅಂತ ಹೇಳ್ಬಿಟ್ಟು ಭಾಗ್ಯ ಸದಾಶಿವನವ್ರು ಕೇಳಿಸ್ತಿದ್ರು. ಕತೆ ಪದನ್ನ ಹೇಳ್ತಾ ಇದ್ರು, ಅಲ್ಲಿದ್ದ ಮಕ್ಕಳ ಹೆಸರನ್ನ ಸೇರಿಸ್ಕೊಂಡು ಕತೆ ಹೇಳ್ತಾ ಇದ್ರು ಅಪ್ಪಾಜಿಯವರು ಅಂತ ಹೇಳ್ಬಿಟ್ಟು. ನಮ್ಮ ಜೊತೆ ಸ್ನೇಹಿತರಂತಿದ್ದೆ ಎಲ್ಲರ ಏಳಿಗೆಗಳು, ತಂದೆ ತಾಯಿ ಇಬ್ಬರು ಕಾರಣಕರ್ತರು, ಹೇಳುತ್ತಾ ಹೋದರೆ ಕೊನೆ ಇಲ್ಲ. ವಿಷಯಕ್ಕಾಗಿ ಧನ್ಯವಾದಗಳು ಅಂತೇಳಿ ಭಾಗ್ಯ ಸದಾಶಿವನವ್ರು ಕಳಿಸಿದ್ರಿ, ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಕುಸುಮಲತಾ ಚಂದ್ರಿಕಾ ನಟರಾಜ್ ನ್ಯಾಮತಿಯಿಂದ, ಚಿಕ್ಕವರಿದ್ದಾಗ ನಮ್ಮ ಅಪ್ಪಾಜಿ ಭದ್ರಾವತಿ ಆಕಾಶವಾಣಿ ಪ್ರಸಾರದ ಪರಿಸರ ಗೀತೆಯನ್ನು ಬರೆದುಕೊಂಡು ನಮಗೆ ಕಲಿಸಿದ್ದಾರೆ. ನಾವು ಕೂಡ ನಮ್ಮ ಶಾಲೆ ಮಕ್ಕಳಿಗೆ ಅದನ್ನು ಕಲಿಸಿದ್ದೇವೆ. ಒಳ್ಳೆಯ ವಿಚಾರ ಅಲ್ವೇ? ಸೊ ನಿಮಗೆ ಧನ್ಯವಾದ. ಹಿತೈಷಿ ಕಲಾಕರಣ ಚಿನ್ಮಯ ನ್ಯಾಮತಿಯಿಂದ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು. ಯೋಗ ಮಾಡೋಣ, ಆರೋಗ್ಯ ಕಾಪಾಡಿಕೊಳ್ಳೋಣ. ಸೊ ನಿಮಗೂ ಕೂಡ ಧನ್ಯವಾದ. ಸಲ್ಮಾ ಟೀಚರ್ದು ತಂದೆ ದಿನದ ಶುಭಾಶಯಗಳು, ಕಾರ್ಯಕ್ರಮ ಸೂಪರ್, ಧನ್ಯವಾದ. ನಮಸ್ತೆ ಸರ್, ಸೌಮ್ಯ ಸಜ್ಜನ್ ಬೆಂಗಳೂರಿಂದ, ತಂದೆ ಇಲ್ಲದ ಜೀವನ ಎಷ್ಟು ಕಷ್ಟ ಎಂಬುದು ಈಗ ಅರ್ಥವಾಗುತ್ತೆ. ನನ್ನ ಮದುವೆಯಾಗಿ ಒಂದೇ ತಿಂಗಳು ನಮ್ಮ ತಂದೆ ಬಿಟ್ಟು ಹೋದರು. ನಮ್ಮ ತಂದೆಗೆ ನಾನು ಒಬ್ಬಳೇ ಮಗಳು, ಈಗ ನನ್ನ ತಾಯಿ ಒಬ್ಬರೇ ಇದ್ದಾರೆ, ತುಂಬ ನೆನಪಾಗ್ತಾರೆ. ಸೊ ನಿಮಗೂ ಧನ್ಯವಾದ. ಇವತ್ತು ನನ್ನ ಉಸಿರಲ್ಲಿ ಜೀವಂತವಾಗಿದ್ದಾರೆ ನಮ್ಮ ತಂದೆ ಅಂತ ಹೇಳ್ಬಿಟ್ಟು ರೇಖಾ ಜೇಸಿ ಭದ್ರಾವತಿಯಿಂದ ಕಾಲ್ ಮಾಡಿದ್ದಾರೆ. ನನ್ನ ಮಕ್ಕಳು ದೇವರು, ಅಪ್ಪ ಅಮ್ಮ ನನಗೆ ದೇವರು. ಇವತ್ತು ನನ್ನ ಮಕ್ಕಳು ಬದುಕಿದ್ದು ಅಂದರೆ ಅದು ನನ್ನ ಅವರಿಂದಾನೇ. ಸೊ ಅವ್ರ ಹೆಸರು ಹೇಳಿ, ಜೇವರೇಗೌಡ ಚಂದ್ರಮ್ಮ ಅಂತ ಹೇಳಿ ತಿಳಿಸಿದ್ದೀರಿ, ನಿಮಗೂ ಕೂಡ ಧನ್ಯವಾದ. ಕೃಷಿನಗರದಿಂದ ದೊಡ್ಡಮನೆ ಸವಿತಾ ಗಣೇಶ್ ಆಶಯಕರು, ಇವತ್ತಿನ ಕಾರ್ಯಕ್ರಮ ಎಲ್ಲ ಸೂಪರ್ ಆಗಿದ್ದು. ಸೊ ಧನ್ಯವಾದ. ಪಂಚಾಕ್ಷರಿ ಪುರ್ ಲೈಫ್ ಹ್ಯಾಪಿ ಫಾದರ್ಸ್ ಡೇ ಅಂತ ಕಳಿಸಿದಿರಿ, ನಿಮಗೂ ಕೂಡ ಧನ್ಯವಾದ. ಜೈಲೋಕಿಗಳ ಗಾನಸುದೆ ಕಾರ್ಯಕ್ರಮ ಪ್ರತಿ ಭಾನುವಾರ 4 ಗಂಟೆಯಿಂದ 5 ಗಂಟೆ 15 ನಿಮಿಷವರೆಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದೀರಿ, ನಿಮಗೆ ಧನ್ಯವಾದ. ಇವತ್ತು ಕಾಯ್ತಾ ಇದ್ದೀವಿ ಅಂತ ಕಳಿಸಿದಿರಿ. ಖಂಡಿತ 4 ಗಂಟೆಗೆ ಇವತ್ತು ಜೈಲೋಕಿಗಳ ಗಾನಸುದೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಲಾರ್ಗದಿಂದ ನೇರ ಪ್ರಸಾರದಲ್ಲಿ ಪ್ರಸ್ತುತಪಡಿಸ್ತಾರೆ ಎಚ್ ಎನ್ ಮಹೇಶ್ ನಿರ್ಮಾಣ, ಎಸ್ ಆರ್ ಭಟ್ ಅವರು ಕೇಳಿ ಇವತ್ತು ಸಂಜೆ 4 ಗಂಟೆಯಿಂದ. ಇನ್ನು ನಮಸ್ತೆ ಯೋಗ ದಿನದ ಶುಭಾಶಯಗಳು, ಪದ್ಮಪ್ರನಗ ಫ್ಯಾಮಿಲಿಯವರು ನಮಸ್ಕಾರ. ಶುಭೋದಯ ಅಂತಾರಾಷ್ಟ್ರೀಯ ಆಕಾಶವಾಣಿ ಯೋಗ ದಿನದ ಶುಭಾಶಯಗಳು. ಪ್ರತಿಮಾ ನಾಯಕರು ಶಿವಮೊಗ್ಗದಿಂದ. ಇನ್ನು ಬೋಪ ವೆಂಕಟೇಶ್ ಅವರು ಬೋಧನಾ ಹೊಸಗಳಿಂದ, ಕಾರ್ಯಕ್ರಮ ಎಲ್ಲ ಸೂಪರ್ ಅಂತ ಕಳಿಸಿದ್ರಿ, ನಿಮಗೂ ಕೂಡ ಧನ್ಯವಾದ. ಇನ್ನು ಕಿಷ್ಕಿಂದ ನಗರ ಗಂಗಾವತಿ ಈರಾಂಡೆಯಿಂದ, ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸೂಪರು, ಧನ್ಯವಾದ. ಸೊ ಇವತ್ತಿನ ಮಯೂರ್ ಕೋಟೆಯವರು, ಇವರೆಲ್ಲರಿಗೂ ಕೂಡ ನಿಲಯದ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಈಗ ಸಮಯ 11:45. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಕಾರ್ಯಕ್ರಮ ಜನಪದ ಸಂಗೀತ. ಭದ್ರಾವತಿ ತಾಲೂಕು ಹಿರಿಯೂರಿನ ಶ್ರೀಮತಿ ನಂಜಮ್ಮ ಮತ್ತು ಸಂಗಡಿಗರಿಂದ ಶ್ರೀದೇವಿ ಪದಗಳು.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಹಿರಿಯೂರಿನ ಶ್ರೀಮತಿ ನಂಜಮ್ಮ ಮತ್ತು ಸಂಗಡಿಗರಿಂದ ಶ್ರೀದೇವಿ ಪದಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾಡಿನಾದ್ಯಂತ ಯೋಗಪಟುಗಳು ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದು ಬೆಳಗ್ಗೆ 6:30 to 8:30 ಆಚರಿಸಿದ ವರದಿಗಳು ಬಂದಿವೆ. ಯೋಗ ಈಗಲೇ ಅನುಷ್ಠಾನಕ್ಕಾಗಿ ಯೋಗ ಅಥ ಅನುಷ್ಠಾನಂ ಎಂದ ಪತಂಜಲಿ ಮುನಿಯ ಆಶಯವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರತಿಧ್ವನಿಸಿತು. ಯೋಗ 365 ದಿನಗಳಿಗಾಗಿ ಎಂಬ ಪ್ರತಿಜ್ಞೆಯನ್ನು ಯೋಗಾರ್ಥಿಗಳು ಕೈಗೊಂಡರು. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಕೇಂದ್ರ ಆಯುಷ್ ಸಚಿವಾಲಯ ಆಯೋಜಿಸಿದ್ದ ರಾಷ್ಟ್ರದ ಪ್ರಧಾನ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೋಗ ಎಲ್ಲರನ್ನೂ ಒಗ್ಗೂಡಿಸುವ, ಮಾನಸಿಕ ಸ್ವಾಸ್ಥ್ಯ ಮತ್ತು ಜಗತ್ತಿನ ಶಾಂತಿಗೆ ಅಡಿಪಾಯವಾಗಿದೆ ಎಂದರು.
1: लंबी अवधि का दिन होता है और अंतर्राष्ट्रीय योग दिवस के कारण 21 जून का ये दिन विश्व के सबसे बड़े सामूहिक उत्सव का दिन भी बन गया है। भारत में हिमालय से लेकर हिंद महासागर तक, पूर्वोत्तर और पूरब में बंगाल से लेकर पश्चिम में सौराष्ट्र तक, पूरा देश योग की ऊर्जा से

0: ಮಂಡ್ಯದ ಪಿಇಟಿ ಶಿಕ್ಷಣ ಸಂಸ್ಥೆಯ ಆವರಣದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿಶ್ವ ಯೋಗ ದಿನಾಚರಣೆಗೆ ಚಾಲನೆ ನೀಡಿದರು. ಬೆಳಗಾವಿಯ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಯೋಗ ದಿನವನ್ನು ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಬಳಸಿಕೊಂಡ ಕೋಲಾರ ಜಿಲ್ಲಾ ಪಂಚಾಯಿತಿ ಮಾದರಿ ಸ್ವೀಪ್ ಚಟುವಟಿಕೆ ಮೂಲಕ ಗಮನ ಸೆಳೆಯಿತು. ಸರ್ ಎಂ ವಿಶ್ವೇಶ್ವರಾಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಕಾರ್ಯಕ್ರಮದಲ್ಲಿ ಮತದಾನದ ಮಹತ್ವ ಕುರಿತು ಜಿಲ್ಲಾಡಳಿತ ಅರಿವು ಮೂಡಿಸಿತು. ಅಂತಾರಾಷ್ಟೀಯ ಯೋಗ ದಿನಾಚರಣೆಗಾಗಿ ಕೇಂದ್ರ ಆಯುಷ್ ಸಚಿವಾಲಯದ ಯೋಗ ಸಂಗಮ ಪೋರ್ಟಲ್ನಲ್ಲಿ 6 ಲಕ್ಷ ಸಂಸ್ಥೆಗಳು ಯೋಗ ಪ್ರದರ್ಶಿಸಲು ಹೆಸರು ನೋಂದಾಯಿಸಿದ್ದವು. 2 ಲಕ್ಷ ಶಾಲೆ ಕಾಲೇಜುಗಳು, 3 ಲಕ್ಷ 22 ಸಾವಿರ ಸರ್ಕಾರಿ ಸಂಸ್ಥೆಗಳು, 16 ಸಾವಿರಕ್ಕೂ ಅಧಿಕ ಖಾಸಗಿ ಸಂಸ್ಥೆಗಳು, 5 ಸಾವಿರಕ್ಕೂ ಹೆಚ್ಚು ಸ್ವಯಂ ಸೇವಾ ಸಂಸ್ಥೆಗಳು, 44 ಸಾವಿರ ಸಾಮುದಾಯಿಕ ಗುಂಪುಗಳು ದೇಶದ 2,500 ಸ್ಥಳಗಳಲ್ಲಿ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡು ಗಮನ ಸೆಳೆದವು. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಜುಲೈ 25, 26 ಮತ್ತು 27ರಂದು 3 ದಿನಗಳ ರಾಷ್ಟೀಯ ರೈತ ಸಮಾವೇಶ ಜರುಗಲಿದೆ ಎಂದು ರೈತ ಸಮಾವೇಶದ ಸ್ವಾಗತ ಸಮಿತಿ ಅಧ್ಯಕ್ಷ ಮಾಲೀಕಯ್ಯ ಗುತ್ತೇದಾರ್ ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ, ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ, ಕನಹಿರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ, ಜಲತಜ್ಞ ರಾಜಸ್ಥಾನದ ರಾಜೇಂದ್ರ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರುಗಳು ಭಾಗವಹಿಸಲಿದ್ದಾರೆ. ಬಾಲ್ಯ ವಿವಾಹ ತಡೆಗಟ್ಟಲು ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇರಿಸಿದೆ. ಕೇಂದ್ರದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು, ಬಾಲ್ಯ ವಿವಾಹ ಮಾತ್ರವಲ್ಲದೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ನಿಶ್ಚಿತಾರ್ಥ ಮಾಡುವುದು ಅಥವಾ ಸಿದ್ಧತೆ ನಡೆಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ, ಕಾನೂನುಬಾಹಿರ ಎಂದು ಘೋಷಿಸಲಾಗಿದೆ. ವಿಕಸಿತ ಭಾರತ, ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಕಾಯ್ದೆ 2025 ಜುಲೈ 1ರಿಂದ ಜಾರಿಗೆ ಬರಲಿದ್ದು, ಕೇಂದ್ರ ಸರ್ಕಾರ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳನ್ನು ನಿಯೋಜಿಸಲಿದೆ. ಊರಿಗೊಂದು ಕೆರೆ ಸಾಧ್ಯವಾಗದಿದ್ದರೂ ತಾಲೂಕಿಗೊಂದಾದರೂ ಹೊಸ ಕೆರೆಯನ್ನು ನಿರ್ಮಿಸಿ ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಜಿಲ್ಲೆಯ ಎಲ್ಲ ತೆಹಸೀಲ್ದಾರ್ಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನೆಲ, ಜಲ, ಮಳೆ ನೀರು ಕೊಯ್ಲು, ಸಸಿ ನೆಡುವುದು ಹಾಗೂ ಕೆರೆಗಳ ಸಮರ್ಪಕ ನಿರ್ವಹಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಯಚೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ಕುರಿತು ವಿಶೇಷ ತರಬೇತಿ ಕಾರ್ಯಾಗಾರ ಜರುಗಿತು. ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಚಾಲನೆ ನೀಡಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28ರಿಂದ ಜುಲೈ 1ನೇ ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕಾಶಿ ಮಾಹಿತಿ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ.
2: ಕೆಲವರೇ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯೋಗ ದಿನಾಚರಣೆಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಡಾಕ್ಟರ್ ನವ್ಯ ಆರಾಧ್ಯ ಅವರು ಇದ್ದಾರೆ. ಆಯುರ್ವೇದ ವೈದ್ಯೆಯಾಗಿರುವ ಇವರು ಯೋಗವನ್ನು ಜೀವನ ಶೈಲಿಯ ಭಾಗವನ್ನಾಗಿ ಅಳವಡಿಸಿಕೊಂಡಿರುವ ಅನುಭವ ಉಳ್ಳ ಯೋಗ ತಜ್ಞೆಯೂ ಹೌದು. ದೇಹ ಮತ್ತು ಮನಸ್ಸಿನ ಸಮತೋಲನ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹಾಗೆ ಆರೋಗ್ಯಕರ ಬದುಕಿಗೆ ಯೋಗದ ಮಹತ್ವವನ್ನ ಸರಳವಾಗಿ ಜನರಿಗೆ ತಲುಪಿಸುವಲ್ಲಿ ಅವರು ಹಲವಾರು ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತಿನ ಈ ಸಂಭಾಷಣೆಯಲ್ಲಿ ಅವರು ನಮ್ಮ ಜೊತೆ ಈ ಮನೆ ಜವಾಬ್ದಾರಿ ನಡುವೆ ಸಿಲುಕಿರುವ ಮಹಿಳೆಯರ ಆರೋಗ್ಯ ಸಮಸ್ಯೆಗಳನ್ನು ಯೋಗದ ಮೂಲಕ ಹೇಗೆ ಬ್ಯಾಲೆನ್ಸ್ ಮಾಡಬಹುದು, ಹೇಗೆ ಅದಕ್ಕೆ ಪರಿಹಾರ ಕಂಡುಕೋಬಹುದು ಅನ್ನೋದನ್ನ ಸುಲಭವಾಗಿ ವಿವರಿಸುತ್ತಾರೆ. ನವ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ಥ್ಯಾಂಕ್ ಯು ಆಶಾ.
2: ನಮ್ಮ ಕೇಳುಗರಿಗೆ ನಿಮ್ಮ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಮಾಡಿಕೊಡ್ತೀರಾ?
3: ಆಯುರ್ವೇದ ವೈದ್ಯೆ, ಯೋಗಾ ಟೀಚರ್ ಮತ್ತೆ ರೀಜನರೇಟಿವ್ ಮೆಡಿಸಿನ್ ಸ್ಪೆಷಲಿಸ್ಟ್ ಆಗಿ ಹಾಗೂ ನನ್ನದೇ ಆದ ಒಂದು ಹೆಲ್ತ್ ಕೇರ್ ನಯೋಸ್ಮಿ ಹೆಲ್ತ್ ಗ್ಲೋಬಲ್ ಅನ್ನ ಫೌಂಡ್ ಮಾಡಿದ್ದೇನೆ.
2: ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಮಹಿಳೆಯರು ತುಂಬಾ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕಾಗುತ್ತೆ. ಮನೆ ಕೆಲಸ ಇರಬಹುದು, ಮಕ್ಕಳ ಜವಾಬ್ದಾರಿ ಇರಬಹುದು,

0: ಆಫೀಸ್ ಸ್ಟ್ರೆಸ್ ಇರ್ಬೋದು. ಸೊ ಕೆಲಸ ನಿರತ ಮಹಿಳೆಯರ ಜೀವನ ಶೈಲಿಯಲ್ಲಿ ಯೋಗದ ಮಹತ್ವವನ್ನ ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ?
1: ಸೊ ಇವಾಗ 21ನೇ ಶತಮಾನದ ಹೆಣ್ಣು ಮಕ್ಕಳು ಅಂದ್ರೆ ನಾನೇ ಆಗಿರ್ಬೋದು ನೀವೇ ಆಗಿರ್ಬೋದು ಎಷ್ಟು ತರಹದ ಜವಾಬ್ದಾರಿಗಳನ್ನ ಹೊತ್ಕೊಂಡಿದೀವಿ, ನಮ್ಮ ವೃತ್ತಿ ಕುಟುಂಬ ಆಗಿರ್ಬೋದು, ಮನೆಯವರ ಆರೋಗ್ಯ ಆಗಿರ್ಬೋದು ಹಾಗೂ ಸಾಮಾಜಿಕ ಜವಾಬ್ದಾರಿ ಎಲ್ಲಾನು ನಾವು ತಗೊಳಕ್ಕೆ ಇಚ್ಛೆ ಪಡ್ತೀವಿ ಹಾಗೂ ಮಾಡ್ತಾ ಇದೀವಿ ಅಲ್ವಾ. ಸೊ ಅದಕ್ಕಾಗಿ ಇದನ್ನೆಲ್ಲಾನು ಸಮತೋಲನದಿಂದ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸಬೇಕು ಅಂದ್ರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯನ ಒಂದು ಸಮತೋಲನದಲ್ಲಿ ಇಟ್ಕೋಬೇಕು ಅಂದ್ರೆ ಯೋಗ ತುಂಬಾನೇ ಮುಖ್ಯ. ದಿನನಿತ್ಯದಲ್ಲಿ ಅದನ್ನ ವ್ಯಾಯಾಮದ ರೀತಿ ನೋಡದೆ ಅದನ್ನ ಜೀವನ ಶೈಲಿಯಾಗಿ ಅಳವಡಿಸ್ಕೊಂಡ್ರೆ ಮಾತ್ರ ನಮಗೆ ಅದರ ಉಪಯೋಗ ಆಗತ್ತೆ. ಯುಜ್ಯತೆ ಅನೇನೈತಿ ಯೋಗ ಅಂತ ಹೇಳ್ತೀವಿ ಅಂದ್ರೆ ಏನು, ಯೋಗ ಅಂದ್ರೆ ಮೇನ್ಲಿ ನಮ್ಮ ದೇಹ ಮನಸ್ಸು ಮತ್ತೆ ಆತ್ಮನ ಒಂದು ಗೂಡಿಸೋದೆ ಯೋಗ. ಸೊ ಇದು ಮೂರನ್ನು ನಾವು ಮಾಡೋ ಎಲ್ಲಾ ಕೆಲಸಗಳಲ್ಲಿ ಹಾಕಿದ್ರೆ ಮಾತ್ರ ಅದು ಪರಿಪೂರ್ಣವಾಗತ್ತೆ. ಸೊ ಆದ್ರಿಂದ ಎಲ್ಲ ಮಹಿಳೆಯರು ಯೋಗನ ಪ್ರತಿದಿನ ಪ್ರಾಕ್ಟೀಸ್ ಮಾಡೋದು ಖಡಾಖಂಡಿತ, ಇವಾಗಂತೂ ಮಾಡ್ಲೇಬೇಕು.
0: ಟೈಮ್ ಇಲ್ಲ ನನ್ಗೆ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ದು ಕೆಲಸ ಸ್ಟಾರ್ಟ್ ಆಗುತ್ತೆ, ಕೆಲಸ ಅಂತ ನೋಡದೆ ನಾವ್ ಅದನ್ನ ಜೀವನ ಶೈಲಿಯಲ್ಲಿ ಅಳವಡಿಸ್ಕೋಬೇಕು. ಈಗ ನಾವು ಊಟ ಹೇಗ್ ಮಾಡ್ತೀವಿ, ಸ್ನಾನ ಹೇಗ್ ಮಾಡ್ತೀವಿ, ಬ್ರಷ್ ಹೇಗ್ ಮಾಡ್ತೀವಿ, ಸೊ ಆತರ ಅಳವಡಿಸ್ಕೋಬೇಕು. ಬಟ್ ಟೈಮ್ ಇಲ್ಲ ಅನ್ನೋರಿಗೆ ಯಾವ ರೀತಿ ಅವರು ಯೋಗವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು?
1: ಈಗ ಯಾವುದೇ ಮಹಿಳೆ ನನ್ನ ಹತ್ರ ಬಂದು ನನಗೆ ಯೋಗ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ ನನಗೆ ಹೆಂಗ್ ಕೇಳಿಸುತ್ತೆ ಗೊತ್ತಾ, ನನಗೆ ಯೋಗ ಮಾಡಕ್ಕೆ ಇಷ್ಟ ಇಲ್ಲ ಅನ್ನೋದು ನನ್ನ ಬ್ರೈನ್ ಪ್ರೊಸೆಸ್ ಮಾಡುತ್ತೆ. ಬಿಕಾಸ್ ಇಷ್ಟ ಆಗಿರೋ ಕೆಲಸನ ನಾವು ಮಾಡೇ ಮಾಡ್ತೀವಿ. ಈಗ ನಮ್ಮ ಸನಾತನ ಧರ್ಮದಲ್ಲಿ ಏನೇನು ಮಾಡಬೇಕು ಅಂತ ನಮಗೆ ದಿನನಿತ್ಯದಲ್ಲಿ ಹೇಳ್ಕೊಟ್ಟಿದ್ದಾರೆ, ಅದರಲ್ಲಿ ಯೋಗನು ಒಂದು ಭಾಗ. ನಮಗೆ ನಾವು ಪ್ರಾಮುಖ್ಯತೆ ಕೊಟ್ಕೋಬೇಕು, ಫಸ್ಟ್ ನಮ್ ತಲೆನಲ್ಲಿ ಬರಬೇಕು. ಈಗ ಕೊಡ ತುಂಬಿದ್ರೆ ಮಾತ್ರ ಅದರಿಂದ ನೀರು ಹರಿಯಕ್ಕೆ ಸಾಧ್ಯ, ನಾವು ಬೇರೆಯವ್ರಿಗೆ ಕೊಡಕ್ ಸಾಧ್ಯ. ನಮ್ ಕೊಡದಲ್ಲೇ ನೀರಿಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಏನ್ ಕೊಡ್ತೀವಿ, ಖಾಲಿ ಕೊಡ ಹಾಕಕ್ಕಾಗತ್ತಾ? ಸೊ ನಾವು ಫಸ್ಟ್ ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಇರಬೇಕು, ಅವಾಗ ಮಾತ್ರ ನಾವು ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ. ಸೊ ಎಲ್ಲಾರು ಎಲ್ಲ ಕೆಲಸ ಮಾಡಬಹುದು, ಅದನ್ನ 100% ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಮಾಡಿ ಅದರಿಂದ ಒಂದು ಆತ್ಮತೃಪ್ತಿ ಸಿಗುತ್ತಲ್ಲ, ಆತರ ಜೀವನ ಬೇಕು ಅಂದ್ರೆ ಯೋಗ ಮಾಡ್ಲೇಬೇಕು.
0: ಈಗ ಟೈಮ್ ಇಲ್ಲ ಅನ್ನೋರಿಗೆ ನಾನೊಂದು 5 ನಿಮಿಷ 10 ನಿಮಿಷ ಯೋಗ ಮಾಡ್ತೀನಪ್ಪ ಅನ್ನೋರಿಗೆ ಯಾವ್ದಾದ್ರು ಸುಲಭವಾಗಿ ಮಾಡುವ ಯೋಗ ಅಭ್ಯಾಸ ನೀವು ಸಜೆಸ್ಟ್ ಮಾಡಬಹುದಾ?
1: 5 ನಿಮಿಷ ಪ್ರಾಣಾಯಾಮ ಮಾಡಿದ್ರು ಅದನ್ನ ದಿನನಿತ್ಯ ಮಾಡಬೇಕು ಆಯ್ತಾ. ಸೊ ಮೊದಲನೇದಾಗಿ ಯೋಗ ಅಂದ್ರೆ ಅಷ್ಟಾಂಗ ಯೋಗ, ಅದರಲ್ಲಿ 8 ವಿಧಗಳಿದಾವೆ, 8 ಲಿಂಬ್ಗಳಿದಾವೆ. ಅದರಲ್ಲಿ ಈಗ ನಾವು ಮಾತಾಡ್ತಾ ಇರೋದು ಆಸನ, ಪ್ರಾಣಾಯಾಮ ಮತ್ತೆ ಧ್ಯಾನದ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡ್ತಾ ಇದೀವಿ. ಸೊ 5 ನಿಮಿಷದಿಂದ 10 ನಿಮಿಷ ಅಂದ್ರೆ ಮೊದಲಿಗೆ ಪ್ರಾಣಾಯಾಮದ ಮೇಲೆ ಫೋಕಸ್ ಮಾಡಬೇಕು. ಸೊ ಮೊದಲಿಗೆ ನಿಮ್ ಮನಸ್ಸಿನ ಸ್ಥಿತಿ ಚೆನ್ನಾಗಿದ್ರೆ ನಿಮ್ ದೈಹಿಕವಾಗಿ ಏನಾದ್ರೂ ಮಾಡಬಹುದು. ಆ ಮೋಟಿವೇಶನ್ ಬೇಕು ಅಂತ ಎಲ್ಲಾರು ಹೇಳ್ತಾ ಇರ್ತಾರೆ. ಸೊ ಮೋಟಿವೇಶನ್ ತಗೊಂಡು ಯೋಗ ಮಾಡೋದ್ಕಿಂತ ಯೋಗ ಮಾಡಿ ಮೋಟಿವೇಶನ್ ಬರ್ಸ್ಕೊಂಡ್ರೆ ಚೆನ್ನಾಗಿರತ್ತೆ. ಓಕೆ, ಸೊ ಪ್ರಾಣಾಯಾಮ, ಸೊ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತೂ ಎಲ್ಲರಿಗೂ ಬರುತ್ತೆ. ಒಂದು ಒಳ್ಳೆಯನ್ನ ಮುಚ್ಕೊಂಡು ಇನ್ನೊಂದು ಒಳ್ಳೆಯಿಂದ ಉಸಿರು ತಗೊಂಡು ಇನ್ನೊಂದು ಕಡೆಯಿಂದ ಬಿಡೋದು. ಸೊ ಇದನ್ನ 6-7 ರೌಂಡ್ಸ್ ಆರಾಮಾಗಿ ಮಾಡ್ಕೋಬಹುದು. ಸೊ ದಿನ ಕೂತಿದ್ದಾಗ್ಲೂ ಪ್ರಾಕ್ಟಿಸ್ ಮಾಡಬಹುದು, ಇಲ್ಲ ಅಂದ್ರೆ ಇನ್ನೊಂದು ಜಾಗೃತ ಉಸಿರಾಟ ಅಂತ ಕರಿತೀವಿ. ಸೊ ಏನಪ್ಪಾ ಅದು ಅಂದ್ರೆ 4 ಸೆಕೆಂಡ್ ಉಸಿರನ್ನ ಒಳಗೆ ಹೇಳ್ಕೊಳ್ಳೋದು, 4 ಸೆಕೆಂಡ್ ಹಿಡಿದಿಟ್ಕೊಳ್ಳೋದು, ಇನ್ನು 6 ಸೆಕೆಂಡ್ ಕಾಲ ಉಸಿರನ್ನ ನಿಧಾನವಾಗಿ ಆಚೆ ಬಿಡೋದು. ಇದನ್ನ ಒಂದು 10 ರೌಂಡ್ಸ್ ಮಾಡ್ಕೋಬಹುದು. ಸೊ ಪ್ರಾಣಾಯಾಮ ಮೊದ್ಲು, ನೀವ್ ಎಷ್ಟೋ ಕೆಲ್ಸ ಗಡಿ ಬಿಡಿಯಲ್ಲಿ ಎಲ್ಲ ಓಡಾಡ್ತಾ ಇರ್ತೀರಾ, ಸೊ ಮನ್ಸು ಒಂದ್ ಕಡೆ ಬರಬೇಕು ಅಂದ್ರೆ ಮೊದಲು ಇದನ್ ಮಾಡ್ಬೇಕು. ಉಸಿರಾಟದ ಮೇಲೆ ಗಮನ, ಅನುಲೋಮ ವಿಲೋಮ, ಅದೊಂದ್ ಪ್ರಾಣಾಯಾಮ. ಇದೆರಡ್ ಮಾಡ್ಕೊಂಡಾದ್ಮೇಲೆ ನಿಂತಲ್ಲೇನೆ ತಾಡಾಸನ, ಸೊ ನಿಲ್ಲದನ್ನ ಬೆನ್ನ ನೇರ ಮಾಡ್ಕೊಂಡು ನಿಲ್ಲೋದು, ವೃಕ್ಷಾಸನ. ಇದೆಲ್ಲ ಈಸಿ, ನಿಂತಲ್ಲೆ ನೀವ್ ಅಡ್ಗೆ ಮನೆಯಲ್ಲಿ ಏನಾದ್ರೂ ಕುಕ್ ಮಾಡ್ತಾನೆ ಅಲ್ಲೇ ನಿಂತಿರ್ತೀರ, ಅಲ್ಲೇ ಮಾಡ್ಕೋಬಹುದು ಅಲ್ವಾ. ಸೊ ಅರ್ಧ ಚಂದ್ರಾಸನ ಅಲ್ವಾ, ಆಮೇಲೆ ಗೋಮುಖಾಸನ. ಸೊ ಎಲ್ಲಿ ನಿಂತಿರ್ತೀರೋ ಅಲ್ಲೇ ಆರ್ಮ್ ರೊಟೇಷನ್ಸ್, ನಿಮ್ಮ ಭುಜಾನ ತಿರುಗಿಸುವಂತದ್ದು, ಕತ್ತನ್ನ ಸ್ಟ್ರೆಚ್ ಮಾಡುವಂತದ್ದು ಆ ಕಡೆ ಈ ಕಡೆಗೆ, ಅದೇ ಮುಖ್ಯವಾಗಿ ಮಾಡಬೇಕು.
0: ಓಕೆ, ಸೊ ಈಗ ತುಂಬಾ ಪ್ರಚಲಿತವಾದ ವರ್ಡ್ ಬಂದಿರೋದು ಡೆಸ್ಕ್ ಯೋಗ ಅಂತ ಹೇಳಿ. ಸೊ ಡೆಸ್ಕ್ ಮುಂದೆ ಗಂಟೆಗಟ್ಟಲೆ ಕುತ್ಕೊಂಡು ಕೆಲಸ ಮಾಡ್ತಾರೆ ಹೆಣ್ಮಕ್ಳು. ಸೊ ಅವರಿಗೆ ಸಾಮಾನ್ಯವಾಗಿ ತುಂಬಾ ಬೆನ್ನು ನೋವಿರಬಹುದು, ಕಾಲ್ ನೋವಿರಬಹುದು, ಈ ತರ ದೈಹಿಕ ಸಮಸ್ಯೆಗಳು. ಅಂಡ್ ಇನ್ನೊಂದೇನಂದ್ರೆ ಸ್ಟ್ರೆಸ್ ಕೆಲಸದ ಒತ್ತಡನು ಜಾಸ್ತಿ ಇರುತ್ತೆ. ಡೆಸ್ಕ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣಿಸುವ ದೈಹಿಕ ಸಮಸ್ಯೆ, ಮಾನಸಿಕ ಸಮಸ್ಯೆಗಳು ಮತ್ತೆ ಡೆಸ್ಕ್ ಯೋಗದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ?
1: ಖಂಡಿತ. ಸೊ ಈಗ ಡೆಸ್ಕ್ ಯೋಗಕ್ಕಿಂತ ಚೇರ್ ಯೋಗ ಅಂತ

0: ತುಂಬಾ ಫೇಮಸ್ ಆಗಿದೆ. ಸೊ ಡೆಸ್ಕ್ ಅಥವಾ ಕುರ್ಚಿ ಅಲ್ಲೇ ಕೆಲಸ ಮಾಡೋರು, ಎಲ್ಲಾ ಕಚೇರಿಗಳಲ್ಲಿರೋರು ಎಲ್ಲ ಅದೇ ತರ ಕೆಲಸ ಮಾಡೋದು ಅಲ್ವಾ. ಸೊ ಅದರಲ್ಲಿ ಏನು ಮಾಡ್ಕೋಬಹುದು ಅಂದ್ರೆ, ನೀವು ಒಂದು ಚೇರ್ ಅಲ್ಲೇ ಕೂತಿರ್ತೀರ. ಸೊ ಫಸ್ಟ್ ಚೇರ್ ಅಲ್ಲಿ ವೀಲ್ಸ್ ಇರಬಾರದು. ಸೊ ಅದರಲ್ಲಿ ನೀವು ಒಂದು ರೂಲ್ಸ್ ಮಾಡ್ಕೋಬೇಕು, ಪ್ರತಿ ಗಂಟೆಗೆ ನಾನು 2 ನಿಮಿಷ ಸ್ಟ್ರೆಚ್ ಮಾಡ್ತೀನಿ, ಪ್ರತಿ ಗಂಟೆಗೆ 2 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ, ಪ್ರತಿ ಗಂಟೆಗೆ 1 ನಿಮಿಷ ಧ್ಯಾನ ಮಾಡ್ತೀನಿ ಇಷ್ಟೇ. ಇದನ್ನ ಪ್ರತಿ ಗಂಟೆನು 3 ಮಾಡ್ಬೇಕು ಅಂತಿಲ್ಲ, ಪ್ರತಿ ಗಂಟೆ ಒಂದೊಂದು. ಸೊ ಏನಾದ್ರೂ ಅಲಾರ್ಮ್ ಸೆಟ್ ಮಾಡ್ಕೊಳ್ಳೋದ, ರಿಮೈಂಡರ್ ಇಟ್ಕೊಳ್ಳೋದ, ಈ ತರ ಮಾಡ್ಕೊಂಡು ಕೂತಿರೋ ಸ್ಥಳದಲ್ಲೇನೆ ನಾನು ಅದು ಜಾಗೃತ ಉಸಿರಾಟ ಏನ್ ಹೇಳ್ದೆ 4-4-6 ಅದರದೇನ್ ಹೇಳ್ದೆ ಅದನ್ನ ಮಾಡ್ಕೋಬಹುದು. ಆಮೇಲೆ ಕೂತಲ್ಲೇನೆ ಮತ್ತೆ ಆಸನಗಳಿದಾವೆ. ಓಕೆ, ನೀವು ತಾಡಾಸನ ಅಂದ್ರೆ ಬೆನ್ನನ್ನ ಫಸ್ಟ್ ನೇರ ಮಾಡೋದು, ಅದ್ ಮಾಡ್ಕೋಬಹುದು. ಗೋಮುಖಾಸನ ಇನ್ನು ಗೊತ್ತೇ ಇದೆ, ಕೈಗಳನ್ನ ಹಿಂದೆ ಹಾಕಿ 2 ತರ ಮಾಡೋದು. ತುಂಬಾ ತರ ಇದೆ, ಅದ್ರಲ್ಲಿ ಒಂದು ಮುಖ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಬರುತ್ತೆ. ಒಂದು ಸೈಡ್ ಅಲ್ಲಿ ಚೇರ್ ಹ್ಯಾಂಡಲ್ ಇರತ್ತಲ್ಲ, ಅದನ್ನ 2 ಕೈಯಲ್ಲಿ ಹಿಡ್ಕೊಂಡು ಹಿಂದಕ್ಕೆ ತಿರುಗದು, ನಿಮ್ಮ ಮೇಲಿನ ಶರೀರನ ಅರ್ಧಕ್ಕೆ ಹಿಂದಕ್ಕೆ ತಿರುಗಿಸೋದು. ಅಲ್ಲಿ ಒಂದು 10 ಕೌಂಟ್ ಅಲ್ಲಿ ದೀರ್ಘ ಉಸಿರಾಟ ಮಾಡ್ಬೇಕು, ಮತ್ತೆ ವಾಪಸ್ ಬಂದು ಇನ್ನೊಂದ್ ಕಡೆಗೆ ತಿರುಗೋದು. ಇದು ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಸೊ ಎಲ್ಲರೂ ಮಾಡ್ತಾರೆ, ಏನ್ ಮಾಡ್ತಾರೆ, ಓ ಬೆನ್ನಿಡ್ಕೊಂಡಿದೆ ಹಿಂಗ್ ತಿರುಗ್ತೀನಿ ಹಂಗ್ ತಿರುಗ್ತೀನಿ. ತಿರುಗ್ತೀರಾ ಸರಿ, ಕಂಪ್ಲೀಟ್ ಆಗಿ ತಿರುಗಿ ಉಸಿರಾಟನ ದೀರ್ಘವಾಗಿ ಮಾಡ್ಬೇಕು, ಅವಾಗಷ್ಟೇ ಅದನ್ನ ಯೋಗಾಭ್ಯಾಸ ಅಂತಾರೆ, ಇಲ್ಲಾಂದ್ರೆ ಸುಮ್ನೆ ಸ್ಟ್ರೆಚ್ ಆಗತ್ತೆ.
1: ಮಲ್ಟಿ ಟಾಸ್ಕಿಂಗ್ ಮಾಡ್ತಾರಲ್ಲ ಹೆಣ್ಮಕ್ಳು, ಅವರಲ್ಲಿ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಫೆಟೀಗ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಯೋಗ ಹೇಗೆ ಪರಿಹಾರ ನೀಡುತ್ತೆ ನವ್ಯ?
0: ಸೊ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರೋ ವುಮೆನ್ ಅಂದ್ರೆ ಅದು ಅವರೇ ಚಾಯ್ಸ್ ಮಾಡ್ಕೊಂಡಿರೋದು, ಐ ಕ್ಯಾನ್ ಡೂ ಇಟ್, ಇಷ್ಟೆಲ್ಲ ಮಾಡ್ಬೋದು ಅಂತ ಮೊದಲೇ ದೃಢವಾಗಿ ನಿರ್ಧಾರ ಮಾಡಿರ್ತಾರೆ. ಸೊ ಎಲ್ಲಾ ಮಾಡಿದಾದ್ಮೇಲೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆ ಮೆಂಟಲ್ ಫಟೀಗ್, ಫಿಸಿಕಲ್ ಫಟೀಗ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇಂಥವ್ರು ಏನ್ ಮಾಡ್ಬೋದು ಅಂದ್ರೆ ಕೆಲಸ ಮುಗಿಸಿ ಮನೆಗೆ ಹೋಗಿದ ತಕ್ಷಣ ಹಠ ಯೋಗ ಅಂದ್ರೆ ನಿಧಾನವಾದ ಯೋಗ, ಯಾವ್ದು ಸ್ಟ್ರೆಸ್ ಮಾಡ್ಕೊಳ್ದೆ ಕಂಪ್ಲೀಟ್ ಆಗಿ ಜಾಗ್ ಮಾಡ್ಕೊಂಡು ಆತರ ಎಲ್ಲ ಅಲ್ಲ, ನಿಧಾನವಾಗಿ ಸೌಮ್ಯ ಅಭ್ಯಾಸ ಅಂತ ಹೇಳ್ತೀವಿ. ಸೊ ನಿಧಾನವಾದ ಯೋಗ ಮಾಡ್ಕೊಂಡು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಿ ಮೇನ್ ಆಗಿ ಯೋಗ ನಿದ್ರಾ ಅಂತ ಕರಿತೀವಿ. ಸೊ ಎಲ್ಲಾ ಯೋಗ ಸೆಷನ್ಸ್ ಎಂಡ್ ಅಲ್ಲಿ ಶವಾಸನ ಅಂತ ಮಾಡ್ತಾರೆ ಅಲ್ವಾ. ಸೊ ಆ ಶವಾಸನ ಪ್ರೊಸೀಜರ್ ಏನಿದೆ, ಬೆನ್ನ ಮೇಲೆ ಮಲಗಿ ನೆಲದ ಮೇಲೆ ಕಂಪ್ಲೀಟ್ ಆಗಿ ತಲೆಯಿಂದ ಕಾಲ್ವರೆಗೂ ಎಲ್ಲಾ ಭಾಗಗಳನ್ನು ಮಸಲ್ಸ್ ನು ಸಡಿಲ ಮಾಡಿ ನಿಮ್ ಉಸಿರಾಟದ ಮೇಲೆ ಗಮನ ಕೊಟ್ಟು ಆಮೇಲೆ ಕಂಪ್ಲೀಟ್ ಆಗಿ ಮೆಂಟಲಿ ರಿಲ್ಯಾಕ್ಸ್ ಮಾಡಿ ಒಂದು ಸಂಕಲ್ಪ ಮಾಡ್ಕೋಬೇಕು, ನಾನು ಆರೋಗ್ಯವಾಗಿದ್ದೀನಿ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಎಲ್ಲಾ ತರದ ಏನು ಜವಾಬ್ದಾರಿ ಹೊತ್ಕೊಂಡಿದೀನಿ ಅದು ನನ್ನ ಕೈಯಲ್ಲಿ ಚೆನ್ನಾಗಿ ಮಾಡಕ್ಕಾಗತ್ತೆ, ಈ ತರ ಅಫರ್ಮೇಷನ್ಸ್ ಮಾಡ್ಕೊಂಡು ಮತ್ತೆ ನಿಧಾನವಾಗಿ ಆ ಪೊಸಿಷನ್ ಇಂದ ಆಚೆ ಬರುತ್ತೆ. ಇದು ಯೋಗ ನಿದ್ರಾ ಅಂತ ಕರಿತೀವಿ. 10-15 ಮಿನಿಟ್ಸ್ ಇದನ್ನ ಮಾಡ್ಬೇಕು. ಇದು ನಾವು ರಾತ್ರಿ ಹೊತ್ತು 7-8 ಗಂಟೆ ಏನ್ ಮಲ್ಕೊಂಡು ರಿಲ್ಯಾಕ್ಸೇಷನ್ ಸಿಗುತ್ತಲ್ಲ, ಅದ್ ಈ 15 ಮಿನಿಟ್ಸ್ ಅಲ್ಲೇ ಮೈಂಡ್ ಗೆ ಸಿಕ್ಬಿಡತ್ತೆ.
1: ಕೆಲಸದ ಒತ್ತಡದಿಂದ ಈ ಕೋಪ ಅಂಡ್ ಮೆಂಟಲ್ ಪೀಸ್ ಕಳ್ಕೊತಾರಲ್ಲ, ಅವರಿಗೆ ಯಾವ ರೀತಿಯ ಯೋಗ ಎಕ್ಸಸೈಸಸ್ ಹೆಲ್ಪ್ ಆಗುತ್ತೆ?
0: ಸೊ ಮೆಂಟಲ್ ಪೀಸ್ ಗೆ ಬಂದಾಗ ಪ್ರಾಣಾಯಾಮ ಧ್ಯಾನ ಮುಖ್ಯ. ಓಕೆ, ಸೊ ಈ ಉಸಿರಾಟ ಕ್ರಿಯೆ ನಾವ್ ಏನ್ ಹೇಳ್ಕೊಟ್ವಿ, ಪ್ರಾಣಾಯಾಮ ಏನ್ ಮಾಡ್ತಾ ಇದೀವಿ ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಡೀಪ್ ಬ್ರೀದಿಂಗ್ ಅಂತ ಬರುತ್ತೆ. ಈಗ ಸಡನ್ ಆಗಿ ನಿಮ್ಗೆ ಕೋಪ ಬಂತು, ಆಗ ಏನ್ ಮಾಡ್ಬೇಕು, ನೀವ್ ಫಸ್ಟ್ ರೆಕಗ್ನೈಸ್ ಮಾಡ್ಕೋಬೇಕು, ಓಕೆ ನನಗೆ ಕೋಪ ಇದೆ. ಸೊ ಅವಾಗ ಏನ್ ಮಾಡ್ಬೇಕು, ತಕ್ಷಣ ಸ್ಟಾಪ್ ಮಾಡಿ ಕಣ್ ಮುಚ್ಚಿ ನಿಧಾನವಾಗಿ ಉಸಿರು ತಗೊಂಡು ನಿಮ್ ಥಾಟ್ ಮೇಲೆನೆ ಏನಾಗ್ತಾ ಇದೆ, ಯಾಕಾಗ್ತಾ ಇದೆ ಅಂತ ಯೋಚನೆ ಮಾಡಿ ಉಸಿರಾಟದ ಮೇಲೆ ಆಮೇಲೆ ಆಚೆ ಬಿಡ್ಬೇಕು. ಸೊ ಈಗ ಕೋಪ ತಾಪ ಅಂದ್ರೆ ಏನು, ಬಿಸಿ, ಬಿಸಿಯಿಂದಾನೇ ಕೋಪ ತಾಪ ಆಗದು. ಸೊ ಬಾಡಿಯಲ್ಲಿ ಸರ್ಕ್ಯುಲೇಷನ್ಸ್ ಜಾಸ್ತಿ ಆಗಿ ಸೊ ನಮ್ ಸೆಲ್ಸ್ ಏನ್ ಮಾಡುತ್ತೆ, ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈಗ ಏನ್ ಮಾಡ್ಬೇಕು, ನಾವು ಕೂಲ್ ಡೌನ್ ಮಾಡ್ಬೇಕು. ಸೊ ಅದಕ್ಕೆ ಶಿಥಿಲಿ ಪ್ರಾಣಾಯಾಮ ಅಂತ ಇದೆ ನಮ್ಮಲ್ಲಿ. ಓಕೆ, ನಾಲ್ಗೆನ ರೋಲ್ ಮಾಡಿ ಅಪ್ಪರ್ ಪ್ಯಾಲೆಟ್ ಗೆ ಸ್ಟಿಕ್ ಮಾಡಿ ಬಾಯಿಂದ ದೀರ್ಘವಾಗಿ ಉಸಿರನ್ನ ಎಳ್ಕೊಂಡು ಹಿಡಿದಿಟ್ಕೊಂಡು 1-5 ಸೆಕೆಂಡ್ ಮೂಗಿಂದ ಬಿಡ್ಬೇಕು. ಇದು ಶಿಥಿಲಿ ಪ್ರಾಣಾಯಾಮ, ಬಾಡಿನ ಕೂಲ್ ಡೌನ್ ಮಾಡಕ್ಕೆನೆ ಮಾಡೋದು. ಆಮೇಲೆ ಲೆಫ್ಟ್ ಸೈಡ್ ನಾಸ್ಟ್ರಲ್ ಬ್ರೀದಿಂಗ್, ಓಕೆ, ಚಂದ್ರ ಬ್ರೀದಿಂಗ್. ಓಕೆ, ಸೂರ್ಯ ಹೀಟ್ ಗೆ, ಚಂದ್ರ ಕೋಲ್ಡ್ ಗೆ. ಓಕೆ, ಸೊ ರೈಟ್ ಸೈಡ್ ಇಸ್ ಸೂರ್ಯ, ಲೆಫ್ಟ್ ಸೈಡ್ ಇಸ್ ಚಂದ್ರ. ಸೊ ಲೆಫ್ಟ್ ಸೈಡ್ ನಾಸ್ಟ್ರಲ್ ಇಂದ ಪ್ರಾಣಾಯಾಮ ಮಾಡೋದು. ಓಕೆ, ಒಂದು 10-12 ರೌಂಡ್ಸ್ ಮಾಡ್ಕೊಂಡ್ರೆ ಆ ಕೋಪ ಎಲ್ಲ ಏನ್ ಬಂದಿದೆ ಆರಾಮಾಗಿ ಬಾಡಿ ಕೂಲ್ ಆಗುತ್ತೆ.
1: ಈಗ ಯೋಗದಲ್ಲಿ ಒಂದು ಭ್ರಾಮರಿ ಅಂತ ಏನು ಇದೆಯಲ್ಲ,
0: ಭ್ರಾಮರಿ ಪ್ರಾಣಾಯಾಮನೂ ಇದೆ. ಸೊ ಅದು ಅಷ್ಟೇ, ಮೈಂಡ್ ನ ಕಾಮ್ ಡೌನ್ ಮಾಡಕ್ಕೆ. ಸೊ ನಾಡಿ ಶುದ್ಧಿ ಆಯ್ತು, ನಿಮ್ ಶಿಥಿಲಿ ಆಯ್ತು, ನೆಕ್ಸ್ಟ್ ಭ್ರಾಮರಿ ಮಾಡ್ಕೋಬೇಕು. ಸೊ ಎರಡು ಕೈಗಳನ್ನ ಮುಖದ 5 ಭಾಗದಲ್ಲಿ ಇಟ್ಟು ಕಿವಿನ ಮುಚ್ಚಿ ಹೆಬ್ಬೆರಳಲ್ಲಿ ಜೋರಾಗಿ ಉಸಿರೆಳ್ಕೊಂಡು ನಾಲ್ಗೆ ಮಡ್ಚಿರ್ಬೇಕು. ಅದು ಭ್ರಾಮರಿ ತರ ಸೌಂಡ್ ಮಾಡ್ಬೇಕು.
1: ತುಂಬಿತರ

0: ಆಗ ಏನಾಗುತ್ತೆ, ನಮ್ ತಲೆ ಒಳಗಡೆ ಈಗ ಗಂಟೆ ಹೊಡೆದಾಗ ಹೆಂಗೆ ಒಳಗಡೆ ಎಲ್ಲ ರೌಂಡ್ ಹೊಡಿಯತ್ತೆ ಅಲ್ಲ ಸೌಂಡ್, ಆತರ ನಾವೇ ಕ್ರಿಯೇಟ್ ಮಾಡ್ಕೊಂಡಂಗೆ. ಸೊ ಅವಾಗ ಥಾಟ್ಸ್ ಎಲ್ಲ ಕ್ಲಿಯರ್ ಆಗತ್ತೆ, ಬಂದಿರೋ ಕೋಪ ಎಲ್ಲ ಕಡಿಮೆ ಆಗತ್ತೆ.
1: ಅಂಡ್ ನನ್ಗೆ ನಿಮ್ಮ ಪರ್ಸನಲ್ ಯೋಗ ಜರ್ನಿ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಹೇಗೆ ನಿಮ್ಮಲ್ಲಿ ಬರೋ ಪೇಷಂಟ್ಸ್ ಗೆಲ್ಲ ನೀವು ಯಾವ ರೀತಿಯ ಸಲಹೆ ಕೊಡ್ತೀರಾ ಅಂತ?
0: ನನ್ನ ಜರ್ನಿ ನಾನ್ ಸ್ಟಾರ್ಟ್ ಮಾಡಿದ್ದು ಅಂದ್ರೆ, ನಾನು ಆಯುರ್ವೇದ ವೈದ್ಯೆ, ನನಗೆ ಆಯುರ್ವೇದ ಕೋರ್ಸ್ ಆದ್ಮೇಲೆ ಬೇರೆ ಏನಾದ್ರೂ ಮಾಡ್ಬೇಕಿತ್ತು, ಎಂ ಡಿ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಸೊ ಬೇರೆ ಏನು ಐಡಿಯಾಸ್ ಇಲ್ಲ, ಬಟ್ ನನಗೆ ದೇಶ ನೋಡ್ಬೇಕು, ದೇಶ ನೋಡೋ ಆಸೆ, ದುಡ್ಡಿಲ್ಲ, ನಾನು ಆಗ ಇನ್ನು ಸ್ಟೂಡೆಂಟ್, ನಾನೇನು ಅರ್ನ್ ಮಾಡ್ತಾ ಇಲ್ಲ, ಹೆಂಗೆ ದೇಶ ನೋಡೋದು, ದೇಶ ಸುತ್ತದು ಅಂತ ಕ್ವೆಶನ್ ಬಂತು. ಆಗ ನಾನು ಆಗ್ತಾನೆ ಫೇಸ್ಬುಕ್ ಎಲ್ಲ ತುಂಬಾ ಫೇಮಸ್, ಇನ್ನು ಇನ್ಸ್ಟಾಗ್ರಾಮ್ ಬಂದಿಲ್ಲ, ಸೊ ಫೇಸ್ಬುಕ್ ಅಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್, ಯೋಗ ಒಂದು ಮಾಡ್ಕೊಂಡ್ರೆ ಎಲ್ಲ ಫಾರಿನ್ ಕಂಟ್ರಿ ಅಲ್ಲೂ ಯೋಗ ಟೀಚರ್ ಆಗ್ಬೋದು. ಆಯುರ್ವೇದ ಕೋರ್ಸ್ ಇಂಡಿಯಾದಲ್ಲಿ ಅಷ್ಟು ಪ್ರಾಧಾನ್ಯತೆ ಇದೆ, ಬಟ್ ಆಚೆ ಹೋದ್ರೆ ಸ್ವಲ್ಪ ಕಡಿಮೆ, ಬೇರೆ ಬೇರೆ ಎಕ್ಸಾಮ್ಸ್ ಬರೀಬೇಕು, ಅದು ಕಷ್ಟ ಆಯ್ತು. ಸೊ ಯೋಗ ಅಲ್ಲಿ ಏನು, ನಿಮ್ದು ಒಂದು ಸರ್ಟಿಫಿಕೇಶನ್ ಇದ್ರೆ ಎಲ್ಲಾದ್ರೂ ಹೋಗಿ ಯಾವ ಸ್ಟುಡಿಯೋದರಲ್ಲಾದ್ರೂ ಹೋಗಿ ಯೋಗ ಟೀಚರ್ ಆಗ್ಬೋದು, ಯಾವ ದೇಶಕ್ಕಾದ್ರೂ ಓಡಾಡ್ಬೋದು. ಇದು ನನ್ನ ಪ್ಲಾನ್ ಫಸ್ಟ್. YIC ಅಂತ ಸ್ವಾಮಿ ವಿವೇಕಾನಂದ ಯೋಗ ಆಶ್ರಮದಲ್ಲಿ ಇದೆ, ಸೊ ಅಲ್ಲಿ ಹೋಗಿ ಒಂದು ತಿಂಗಳು ಅಲ್ಲೇ ಇದ್ದು ಈ ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಸೊ ಅದಾದ್ಮೇಲೆ ನಾನು ಎಷ್ಟು ಚೇಂಜ್ ಆದೆ ಅಂದ್ರೆ, ನಾನು ಭಗವದ್ಗೀತೆ ಓದ್ಲಿಕ್ಕೆ ಶುರು ಮಾಡಿದೆ ಮನೆಗೆ ಬಂದು. ಸೊ ಅದು 200 ಅವರ್ ಕೋರ್ಸ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನಾನು ಆಯುರ್ವೇದ ಪ್ರಾಕ್ಟೀಸ್ ಶುರು ಮಾಡಿದೆ, ಅಲ್ಲಿ ಬರೋ ಪೇಷಂಟ್ಸ್ ಗೆಲ್ಲಾನು ಥೆರಪಿ ಯೋಗ ಅಂತ ಕರಿತೀವಿ. ಸೊ ಈಗ ರೋಗಿಗಳಿಗೆ ಹೇಳ್ಕೊಡೋ ಯೋಗಗಳು ಥೆರಪಿ ಯೋಗ. ಓಕೆ, ಸೊ ಅದು ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನನ್ಗೆ ಇನ್ನೂ ಬೇರೆ ದೇಶಕ್ಕೆ ಹೋಗ್ಬೇಕು ಮಾಡ್ಬೇಕು ಅಂತಾನೆ ಇತ್ತು. ಒಂದೇ ಸರ್ಟಿಫಿಕೇಟ್ ಸಾಲಲ್ಲ ಅಂತ ಇನ್ನೊಂದು 500 ಅವರ್ ಅಡ್ವಾನ್ಸ್ ಸರ್ಟಿಫಿಕೇಟ್ ಮೈಸೂರಲ್ಲಿ ಮಾಡಿದೆ, ಯೋಗ ಶಾಲಾದಲ್ಲಿ. ಸೊ ಅಲ್ಲೂ ರೆಸಿಡೆನ್ಶಿಯಲ್, 3 ತಿಂಗಳು ಅಲ್ಲೇ ಇದ್ದು ಅಲ್ಲೇ ಪ್ರಾಕ್ಟೀಸ್ ಮಾಡಿ ಅಲ್ಲೇ ಮಾಡಿ, ಅದಾಗಿದ ತಕ್ಷಣ ನಾನು ದುಬೈಗೆ ಹೊರಟೆ ಯೋಗ ಟೀಚರ್ ಆಗಿ ಮತ್ತೆ ಡಯಟೀಷಿಯನ್ ಆಗಿ. ಅಲ್ಲಿ ಆಯುರ್ವೇದ ಪ್ರಾಕ್ಟೀಸ್ ಸ್ವಲ್ಪ ಕಷ್ಟ, ಇಂಡಿಯನ್ ವೇ ಆಫ್ ಡಯಟೀಷಿಯನ್ ಮತ್ತೆ ಯೋಗ ಇನ್ಸ್ಟ್ರಕ್ಟರ್ ಆಗಿ ಅಲ್ಲಿ ಒಂದು ಹೊಸ ಯೋಗ ಸ್ಟುಡಿಯೋದಲ್ಲಿ ಕಂಪ್ಲೀಟ್ ಮ್ಯಾನೇಜ್ಮೆಂಟ್, ನಂದು ಕಂಪ್ಲೀಟ್ ಮ್ಯಾನೇಜ್ಮೆಂಟ್, ಟೀಚರ್ ಮತ್ತೆ ಇನ್ನು ತುಂಬಾ ಕಾಲೀಗ್ಸ್ ಇದ್ರು. ಸೊ ಅಲ್ಲಿ ಹಂಗೆ ಜಾಯ್ನ್ ಆಗಿ 1 ವರ್ಷ ಅಲ್ಲೇ ವರ್ಕ್ ಮಾಡಿದ್ದು, ಬರೀ ಫಾರಿನರ್ಸ್. ಸೊ ಫಾರಿನರ್ಸ್ ಗೆ ಇರೋ ಅಷ್ಟು ಇಂಟ್ರೆಸ್ಟ್ ಯೋಗದಲ್ಲಿ ಇಂಡಿಯನ್ಸ್ ಗೆ ಆಕ್ಚುಲಿ ಇಲ್ಲ. ಎವ್ರಿ ಡೇ ಬರ್ತಾರೆ ಅವರು ವಿದೌಟ್ ಫೇಲ್, ಎವ್ರಿ ಡೇ ಎವ್ರಿ ಮಂತ್ರ ಚಾಂಟ್ ಮಾಡ್ತಾರೆ. ಸೊ ಅವ್ರಿಗೆ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಇಂದ ಮಾಡ್ತಾರೆ ಅಂದ್ರೆ, ಸೊ ನನಗೆ ಅಲ್ಲಿಂದ ಬರಕ್ ಇಷ್ಟ ಇರ್ಲಿ. ಸೊ ಅಲ್ಲೇ ಕಂಟಿನ್ಯೂ ಆಯ್ತು, ಎವ್ರಿಥಿಂಗ್ ವೆಂಟ್ ವೆಲ್. ಅಂಡ್ ದೆನ್ ಐ ಸ್ಟಾರ್ಟೆಡ್ ಕನ್ಸಲ್ಟಿಂಗ್ ಫ್ಯೂ ಅದರ್ ಯೋಗ ಸ್ಟುಡಿಯೋಸ್. ನಾನು ಒಟ್ಟಿಗೆ ಒಂದು 5 ಯೋಗ ಸ್ಟುಡಿಯೋಸ್ ಗೆ ಕನ್ಸಲ್ಟ್ ಮಾಡ್ತಾ ಇದ್ದೆ. ಬಿಕಾಸ್ ನಾನು ಇಂಡಿಯನ್ ಆಗಿರೋದ್ರಿಂದ ನನ್ನ ಚಾಂಟಿಂಗ್ ತುಂಬಾ ಚೆನ್ನಾಗಿತ್ತು, ಸಾಂಸ್ಕ್ರಿಟ್ ಶ್ಲೋಕಗಳು. ಆಮೇಲೆ ಆಯುರ್ವೇದ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನನಗೆ ಸಾಂಸ್ಕ್ರಿಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಾದ್ಮೇಲೆ ಏನಾಯ್ತು, ಮೈ ಬ್ರದರ್ಸ್ ಮ್ಯಾರೇಜ್ ಗಾಟ್ ಫಿಕ್ಸ್ಡ್, ಸೊ ಐ ಟು ಕಮ್ ಫ್ರಮ್ ದೇರ್ ಕೋವಿಡ್ ಟೈಮ್. ಸೊ ಬಂದೆ, ಹಿಸ್ ಮ್ಯಾರೇಜ್ ಅನ್ ಆಲ್ ಹ್ಯಾಪೆಂಡ್ ಅಂಡ್ ದೆನ್ ದ ಕೋವಿಡ್ ಅನ್ ಆಲ್ ಸ್ಟಾರ್ಟೆಡ್. ಓಕೆ, ದೆನ್ ವಿಲ್ ಸ್ಟೇ ಬ್ಯಾಕ್ ಅಂತ ಅನ್ಬಿಟ್ಟು ಇಟ್ ಸ್ಟೇಡ್ ಬ್ಯಾಕ್. ಸೊ ಅದಾದ್ಮೇಲೆ ಇಟ್ ಸ್ಟಾರ್ಟೆಡ್ ಮೈ ಜರ್ನಿ ಹಿಯರ್, ಆಯುರ್ವೇದ ಯೋಗ ಒಟ್ಟಿಗೆ ಶುರು ಆಯ್ತು.
1: ಓಕೆ, ಯಾರು ಮೊಬೈಲ್ ಇಲ್ದೇ ಇರಲ್ಲ, ಯಾವಾಗ್ಲೂ ಮೊಬೈಲ್. ಸೊ ಮೊಬೈಲ್ ಇಂದ ಲೈಕ್ ನೆಕ್ ಮಸಲ್ಸ್ ಅಂಡ್ ಹ್ಯಾಂಡ್ ಮಸಲ್ಸ್ ಎಲ್ಲ ಪೇನ್ ಉಂಟಾಗುತ್ತೆ. ಸೊ ಅದರಿಂದ ಮತ್ತೆ ಐ ಮಸಲ್ಸ್ ಗೂ ಸ್ಟ್ರೈನ್ ಆಗುತ್ತೆ. ಸೊ ಇದಕ್ಕೆ ಏನಾದ್ರೂ ಯೋಗಗಳಿದಾವ?
0: ಹೌದು, ಖಂಡಿತ. ಸೊ ನಾವು ಫಸ್ಟ್ ಕಣ್ಣಿಗೆ ಬರೋಣ ಮೇಲಿಂದ. ಸೊ ನಿಮ್ಮ ಐ ಬಾಲ್ ನ ಹಿಡಿದಿಟ್ಕೊಂಡಿರೋದೇ ಮಸಲ್ಸ್. ಸೊ ನೀವು ಒಂದೇ ಕಡೆ ನೋಡ್ತಾ ಇರೋದ್ರಿಂದ, ಒಂದೇ ಸ್ಕ್ರೀನ್ ಲೈಟ್ ಏನ್ ಬರ್ತಾ ಇದೆ ಲೈಟ್ ರೇಸ್, ಅದರಿಂದ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ನೀವು ಐ ಬಾಲ್ಸ್ ಇಟ್ಕೊಂಡಿರೋ ಮಸಲ್ಸ್ ನ ಟ್ರೈನ್ ಮಾಡ್ಲಿಲ್ಲ ಅಂದ್ರೆ ಅದೂ ಬೇರೆ ಮಸಲ್ಸ್ ತರ ಬಿದೋಗತ್ತೆ, ಅದಕ್ಕೂ ಸ್ಟ್ರೆಂತ್ ಇರಲ್ಲ ಅಲ್ವಾ. ಸೊ ಏನ್ ಮಾಡ್ಬೇಕು, ಕಣ್ಣನ್ನ ತಿರುಗಿಸುವಂತ ಕ್ರಿಯೆ, ಮೇಲಿಂದ ಕೆಳಗೆ ಸೈಡ್ ವೈಸ್, ಎಡದಿಂದ ಬಲಕ್ಕೆ, ಆಮೇಲೆ ಕಂಪ್ಲೀಟ್ ಸರ್ಕಲ್ ಮಾಡುವಂತದ್ದು. ಓಕೆ, ಇದು 3 ವೇರಿಯೇಷನ್ಸ್ ನ ಡೈಲಿ 2-3 ಸಲ ಮಾಡ್ಕೋಬಹುದು. ಸುಮ್ನೆ ಕೂತಿರ್ತೀವಿ ಅಲ್ಲಿ ಸ್ಕ್ರೀನ್ ನೋಡೋದ್ ಬದಲು ಗೋಡೆ ನೋಡ್ಕೊಂಡು ಇಷ್ಟನ್ನ ಮಾಡಬಹುದು. ಆಮೇಲೆ ಪಾಮಿಂಗ್ ಅಂತ ಕರಿತೀವಿ, ಕೈನ ಉಜ್ಜಿಬಿಟ್ಟು 1-5 ಸೆಕೆಂಡ್, ಅದರಿಂದ ವಾರ್ಮ್ತ್ ಬಿಸಿ ಏನ್ ಬರುತ್ತೆ ಅದನ್ನ ಕಣ್ಣ ಮೇಲೆ ಶಾಖದ ತರ ಇಡೋದು. ನೀವ್ ಇಟ್ರೆ ನಿಮ್ಗೆ ಗೊತ್ತಾಗತ್ತೆ, ಅಬ್ಬಬ್ಬಾ ಹಹಾ ಅಂತೀವಿ, ಆವಾಗ್ಲೇ ಗೊತ್ತಾಗದೆ ಎಷ್ಟು ಟೈರ್ಡ್ ಆಗಿರುತ್ತೆ ಕಣ್ಣಿಗೆ ಅಂತ ಅನ್ಬಿಟ್ಟು. ಸೊ ಕೋಲ್ಡ್ ಪ್ಯಾಡ್ ನ ಇಟ್ಕೊಳ್ಳೋದು, ಕ್ಯೂಕಂಬರ್ಸ್ ಇಟ್ಕೊಳ್ಳೋದು, ಅದನ್ನೆಲ್ಲಾನು ಮಾಡ್ಬೋದು. ಅದಾದ್ಮೇಲೆ ಈ ಟೆಕೀಸ್ ಏನಿದಾರೆ ಅಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡೋರು, ಕಂಪ್ಲೀಟ್ ಆಗಿ ಫೋನ್ ನೋಡೋರು, ಸೊ ಅವ್ರಿಗೆ ಬೇರೆ ಆಪ್ಷನ್ ಇರಲ್ಲ, ವರ್ಕ್ ಮಾಡ್ಲೇಬೇಕು ಅಲ್ವಾ. ಅಂತವ್ರಿಗೆ ಒಂದು ಟೆಕ್ನಿಕ್ ಏನಂದ್ರೆ

0: 20-20-20 ಅಂತ ರೂಲ್ ಇದೆ. ಏನು ಅಂದ್ರೆ 20 ನಿಮಿಷಕ್ಕೆ ಒಂದ್ಸಲ 20 ಅಡಿ ದೂರ ಇರುವಂತ ಆಬ್ಜೆಕ್ಟ್ ನ 20 ಸೆಕೆಂಡ್ ನೋಡ್ಬೇಕು. ಇದು 20-20. ಇದನ್ನ ನೀವು 2 ಅವರ್ಗೊಂದ್ಸಲ, 3 ಅವರ್ಗೊಂದ್ಸಲ, ಇಲ್ಲ 1 ಅವರ್ಗೊಂದ್ಸಲ ಮಾಡ್ಕೊಳ್ತಾ ಇದ್ರೆ ಆ ಟೈರ್ಡ್ನೆಸ್ ಏನಾಗಿದೆಯಲ್ಲ, ಈ ಶಾರ್ಟ್ ಸೈಟೆಡ್ ಅಲ್ಲಿ ಏನ್ ಟೈರ್ಡ್ನೆಸ್ ಆಗಿದೆಯಲ್ಲ ಅದು ಕಡಿಮೆ ಆಗತ್ತೆ. ಅವಾಗ ಮೈಂಡ್ ಸ್ವಲ್ಪ ಬೇರೆ ಕಡೆ ಹೋಗಿ ಮೈಂಡ್ ಮತ್ತೆ ರಿಯಾಕ್ಟಿವೇಟ್ ಆಗತ್ತೆ. ಆರಾಮಾಗಿ. ಸೊ ಇವಾಗ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಸ್ಕೂಲ್ ಹೋಗೋ ಮಕ್ಕಳಿಗೆ ಸ್ಕೂಲ್ ಅಲ್ಲಿ ಯೋಗ ಹೇಳ್ಕೊಡ್ತಾರೆ, ಸೊ ಆಫೀಸ್ ಹೋಗೋರಿಗೆ ಆಫೀಸ್ ಅಲ್ಲೇ ಯೋಗ ಮಾಡಿಸ್ಬೇಕು. ಸೊ ನಾವಷ್ಟೇ ಅಲ್ಲ, ನನ್ನ ಈ ಆರ್ಗನೈಸೇಷನ್ ಏನ್ ಹೇಳೋದಂದ್ರೆ, ಒಂದ್ 20-30 ನಿಮಿಷ ಎಲ್ಲರಿಗೂ ಸ್ವಲ್ಪ ಬ್ರೇಕ್ ಅಂತ ಕೊಟ್ಟು ಒಂದ್ ಸ್ಮಾಲ್ ರೂಮ್ ಅಂತ ಮಾಡಿ ಅದ್ರಲ್ಲಿ ಇವನ್ನ ಹೇಳ್ಕೊಟ್ರೆ ನಿಮ್ಗೆ ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗತ್ತೆ, ನಿಮ್ ಎಂಪ್ಲಾಯೀಸ್ ಚೆನ್ನಾಗಿರ್ತಾರೆ.
1: ಯೂಶ್ವಲಿ ಲೈಕ್ ಬಿಗಿನರ್ಸ್ ಅಂತ ಹೇಳ್ತಾರಲ್ಲ, ಯೋಗ ಏನು ಗೊತ್ತಿಲ್ಲ ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ, ಅವರು ಇನಿಷಿಯಲಿ ಲೈಕ್ ಫುಲ್ ಎಂಥೂಸಿಯಾಸ್ಟಿಕ್ ಆಗಿ ಏನಾದ್ರೂ ಮಿಸ್ಟೇಕ್ಸ್ ಮಾಡ್ತಾರೆ. ಯಾಕಂದ್ರೆ ಯೋಗದಲ್ಲಿ ಆಸನಗಳೆಲ್ಲ ಮಾಡುವಾಗ ಲೈಕ್ ಭಂಗಿ ಕರೆಕ್ಟ್ ಆಗಿರ್ಬೇಕು ಅದೆಲ್ಲ ಇರತ್ತಲ್ವಾ, ಏನೇನ್ ತಪ್ಪುಗಳು ಮಾಡ್ತಾರೆ ಮತ್ತೆ ಅದನ್ನ ಹೇಗೆ ಕರೆಕ್ಷನ್ಸ್ ಮಾಡ್ಕೋಬೇಕು?
0: ಸೊ ಮೊದಲನೇದು ಏನ್ ಹೇಳೋದಂದ್ರೆ, ಇನ್ನೊಬ್ರನ್ನ ನೋಡಿ ನಾನು ಅವ್ರ ತರನೇ ಮಾಡ್ತೀನಿ ಅಂತ ಹೋಗ್ಬಾರ್ದು. ಎಲ್ಲರ ಬಾಡಿನೂ ಡಿಫ್ರೆಂಟು, ಆಮೇಲೆ ಎಲ್ಲರು ಯಾವಾಗ ಯೋಗ ಸ್ಟಾರ್ಟ್ ಮಾಡಿರ್ತಾರೆ, ಯಾರ ಅಭ್ಯಾಸ ಯಾವ ತರ ಇರತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಅವರು ಆಸನಗಳನ್ನ ಫುಲ್ಲು ಮಾಡ್ತಾ ಇದಾರೆ, ಅಷ್ಟು ಬಿ ಡೀಪ್ ಆಗಿ ಬೆಂಡ್ ಆಗ್ತಾ ಇದಾರೆ, ನಾನು ಆಗ್ತೀನಿ ಅಂತ ಮಾಡೋದು ಮೊದಲನೇ ತಪ್ಪು. ಓಕೆ, ಬಿಕಾಸ್ ಎವ್ರಿ ಡೇ ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ಅಷ್ಟೇ ಆಸನಗಳನ್ನ ಪರ್ಫೆಕ್ಟ್ ಆಗಿ ರೀಚ್ ಮಾಡಕ್ ಸಾಧ್ಯ. ಮೊದಲನೇದು ಬೇರೆಯವ್ರನ್ನ ನೋಡಿ ಮಾಡಬೇಡಿ, ನಿಮ್ಮ ಬಾಡಿಗೆ ಏನಾಗುತ್ತೋ ಅಷ್ಟೇ ಮಾಡಬೇಕು. ಓಕೆ, ಇನ್ನೊಂದು ಮಾರ್ಗದರ್ಶನ ಚೆನ್ನಾಗಿರ್ಬೇಕು, ನಿಮ್ ಟೀಚರ್ ಕರೆಕ್ಟ್ ಆಗಿರ್ಬೇಕು. ನೀವು ಮನೆಯಲ್ಲೇ ಮಾಡ್ಕೊಂಡ್ರು ಈಗ ವಿಡಿಯೋಸ್ ನೋಡ್ಕೊಳ್ತಾ ಇದ್ದೀರಾ, ಆ ವಿಡಿಯೋಸ್ ಅಲ್ಲಿ ಯೂಶುವಲಿ ಬರೀ ಏನ್ ಕೇಳಿಸ್ಕೋತಾರೆ ಅಂದ್ರೆ ಆ ಆಸನ, ಈ ಆಸನ, ಹಿಂಗ್ ಮಲ್ಕೊಳ್ಳಿ, ಹಿಂಗ್ ಕೈ ಎತ್ತಿ ಅಷ್ಟೇ. ಬಟ್ ಅದ್ರ ಮಧ್ಯೆ ಅವರು ಉಸಿರಾಟದ ಏನ್ ಹೇಳ್ತಾ ಇದಾರೆ, ಟೇಕ್ ಅ ಡೀಪ್ ಬ್ರತ್, ಈಗ ಉಸಿರು ಒಳಗ್ ತಗೊಳ್ಳಿ ಅಂತ ಹೇಳ್ತಾರೆ, ಈಗ ಹಿಡ್ದಿಟ್ಕೊಳ್ಳಿ ಅಂತ ಹೇಳ್ತಾರೆ, ಆಚೆ ಬಿಡಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆನು ಗಮನ ಹರಿಸ್ಬೇಕು. ಆಮೇಲೆ ಬೆನ್ನು ನೇರ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗ ತುಂಬಾ ಜನಕ್ಕೆ ಏನಾಗ್ತಾ ಇದೆ ಅಂದ್ರೆ, ಯೋಗ ಮಾಡಿನೇ ಸರ್ವೈಕಲ್ ಸ್ಪಾಂಡ್ಲೋಸಿಸ್, ಲಂಬಾರ್ ಸ್ಪಾಂಡ್ಲೋಸಿಸ್ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಪೋಸ್ಚರ್ಸ್ ಕರೆಕ್ಟ್ ಆಗಿ ಇಲ್ಲ, ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಇರುತ್ತೆ. ಅವ್ರು ಯೋಗಾಗೆ ಹೋಗುವಾಗ ಯಾಕೆ ಸ್ಟಾರ್ಟ್, ಹೋಗಕ್ ಯಾಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನೋವು ಸ್ಟಾರ್ಟ್ ಆಗಿದೆ, ಅದ್ರ ಮುಂಚೆ ಪ್ರಿಕಾಷನ್ಸ್ ತಗೊಂಡು ಮಾಡೋರು ತುಂಬಾ ಕಡಿಮೆ. ಸೊ ಅದರಿಂದಾಗಿ ತುಂಬಾ ಗಮನ ಕೊಟ್ಟು ಬೆನ್ನುಗಳನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು, ಕಾಲುಗಳು ಯಾವ ಕಡೆ ಸ್ಟ್ರೈಟ್ ಆಗಿರ್ಬೇಕು ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕು, ದೀರ್ಘವಾದ ಉಸಿರಾಟ ಮಾಡ್ಬೇಕು. ಸೊ ಅವಾಗ ದೇಹ ಮತ್ತು ಮನಸ್ಸು, ಆತ್ಮ ಅಲೈನ್ಮೆಂಟ್ ಏನ್ ಹೇಳ್ತೀವಿ ಅದು ಕರೆಕ್ಟ್ ಆಗಿ ರೀಚ್ ಆಗತ್ತೆ.
1: ಓಕೆ, ಅಂಡ್ ಯೋಗ ಮಾಡುವಾಗ ನೀವು ಧ್ಯಾನ, ಪ್ರಾಣಾಯಾಮ ಅಂಡ್ ಆಸನ ಹೇಳಿದ್ರಲ್ಲ, ಮೂರನ್ನು ಕಂಬೈನ್ ಮಾಡಿ ಮಾಡ್ಬೇಕಾ ಅಥವಾ ಲೈಕ್ ನಾನು ಒಂದ್ 5 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ, ನೆಕ್ಸ್ಟ್ ಈವ್ನಿಂಗ್ ಟೈಮ್ ಅಲ್ಲಿ ಆಸನ ಮಾಡ್ತೀನಿ ಅಂದ್ರೂ ನಡೆಯುತ್ತ?
0: ನಿಮಗೆ ತುಂಬಾ ಟೈಮ್ ಇದೆಯಾ, ಡಿಫ್ರೆಂಟ್ ಆಗಿ ಮಾಡ್ಕೊಳ್ಳಿ. ಎಲ್ಲ ಟೈಮು ಇಲ್ವಾ, ನೀವು ಆಸನ ಮಾಡುವಾಗ್ಲೇನೆ ಡೀಪ್ ಬ್ರೀದಿಂಗ್ ಮಾಡ್ಕೊಂಡು ನಿಮ್ ಉಸಿರಾಟದ ಮೇಲೆನೆ ಗಮನ ಕೊಟ್ಕೊಂಡು ಮಾಡಿದ್ರೆ ಮೂರು ಅಲ್ಲೇ ಸಿಕ್ಬಿಡತ್ತೆ. ಓಕೆ, ಅದು ಡಿಸೈನ್ ಮಾಡಿರೋದೇ ಆತರ. ಸೊ ಅದಾದ್ಮೇಲೆ ಇನ್ನು ಪ್ರಾಣಾಯಾಮ, ನೀವು ಟೈಮ್ ಇದೆ ಅಂತಂದ್ರೆ ಕಂಪ್ಲೀಟ್ ಬೇರೆ ಬೇರೆ ಏನಿದೆ, ನಾಡಿ ಶುದ್ಧಿ, ಭ್ರಾಮರಿ, ಕಪಾಲ ಭಾತಿ, ಎಲ್ಲ ಆತರದ್ದೆಲ್ಲಾನು ಮಾಡ್ಕೋತಾ ಹೋಗ್ಬೋದು.
1: ಈಗಿನ ಟ್ರೆಂಡ್ ಏನಂದ್ರೆ ವೆಯ್ಟ್ ರೆಡ್ಯೂಸ್ ಮಾಡಕ್ಕೆ ಜಿಮ್ಮಿಗೆ ಹೋಗ್ತೀನಿ ಅಂತ ಹೇಳಿ, ಯೋಗದಿಂದನೂ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕೆ ಸಾಧ್ಯನಾ?
0: ಡೆಫಿನೆಟ್ಲಿ, ಯೋಗದಿಂದ ನಿಮಗೆ ಬರೀ ಮಸಲ್ ಮತ್ತೆ ಫ್ಯಾಟ್ ಮೇಲೆ ವರ್ಕ್ ಆಗಲ್ಲ, ನಿಮ್ಗೆ ಒಳಗಿರೋ ಆರ್ಗನ್ಸ್, ಹಾರ್ಮೋನ್ ಸೈಕಲ್ಸ್ ಏನಿದೆ, ಆಮೇಲೆ ವಿಮೆನ್ ಅಲ್ಲಿ ಮೇನ್ ಆಗಿ ನಾವು ಹಾರ್ಮೋನ್ಸ್ ಮತ್ತೆ ಯುಟ್ರಸ್ ಸೈಕಲ್ ಮೇಲೆ ಫೋಕಸ್ ಮಾಡ್ಬೇಕು.
1: ಗರ್ಲ್ಸ್ ಆರ್ ಸಫರಿಂಗ್ ಫ್ರಮ್ ಆಲ್ ದೀಸ್ ಹಾರ್ಮೋನಲ್ ಪ್ರಾಬ್ಲಮ್ಸ್,
0: ಈಗ ಅದು ಕಾಮನ್ ಆಗ್ಬಿಟ್ಟಿದೆ. ಸೊ ಇವಾಗ ಅದು ಕಾಮನ್ ಆಗ್ಬಿಟ್ಟಿದೆ, PCOS ನ ಇವಾಗ PMOS ಅಂತ ಮಾಡಿದೀವಿ. ಸೊ ಏನು ಅಂದ್ರೆ, ಬರೀ ಅದು ಯುಟ್ರಸ್ ಓವರಿಗೆ ಸಂಬಂಧಪಟ್ಟಿದ್ದಲ್ಲ, ಎಂಟೈರ್ ಬಾಡಿ ಮೆಟಬಾಲಿಸಮ್ ಗೆ ಸಂಬಂಧಪಟ್ಟಿದ್ದು ಅಂತ. ಸೊ ಯೋಗದಿಂದ ನಿಮಗೆ ಗೊತ್ತಿಲ್ಲದೇನೆ ನೀವು ಇದೆಲ್ಲ ಕರೆಕ್ಟ್ ಮಾಡ್ತಾ ಇದ್ದೀರಾ, ನೀವು ಇದಕ್ಕೆ ಸೈನ್ಸೇ ಓದ್ ಬರ್ಬೇಕು ಅಂತಿಲ್ಲ, ಯೋಗದಲ್ಲಿ ಆಲ್ರೆಡಿ ಪಂಡಿತರು ಇದನ್ನೆಲ್ಲ ಕರೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಕರೆಕ್ಟ್ ಆಗಿ ಯೋಗ ಮಾಡೋದ್ರಿಂದ ನಿಮ್ದು ಫುಲ್ ಹಾರ್ಮೋನಲ್ ಸೈಕಲ್, ಏನು HPOS ಆಕ್ಸಿಸ್ ಇದೆ, ನಿಮ್ದು ಯುಟ್ರಸ್ ಹೆಲ್ತ್ ಏನಿದೆ ಎಲ್ಲಾನು ಸರಿ ಮಾಡ್ಕೋಬಹುದು.
1: ಆಫೀಸ್ ಅಲ್ಲಿ ಯೋಗನ ಒಂದು ನೀವು ಅವಾಗ್ಲೇ ಹೇಳಿದ್ರಿ ಪಾರ್ಟ್ ಆಫ್ ಅವರ್ ಲೈಫ್ ಅನ್ನೋ ತರ ಮಾಡ್ಕೊಳ್ಳೋದಾದ್ರೆ, ಏನಾದ್ರು 3 ಟೆಕ್ನಿಕ್ಸ್ ಫಾಲೋ ಮಾಡೋದಾದ್ರೆ ಆಲ್ ಆಫೀಸಸ್?
0: ಓಕೆ, ಆಲ್ ಆಫೀಸರ್ಸ್ ಗೆ ಮೇನ್ಲಿ 3 ಟೆಕ್ನಿಕ್ಸ್ ಏನಂದ್ರೆ, ಮೊದಲನೇದು ಸ್ಟ್ರೆಚ್ ಮಾಡೋದು, ಕುತ್ತಿಗೆ ಮತ್ತೆ ಭುಜಾನ ಸ್ಟ್ರೆಚ್ ಮಾಡಬೇಕು. ಓಕೆ, ಅದಾದ್ಮೇಲೆ 2ನೇ ಟೆಕ್ನಿಕ್ ಏನಂದ್ರೆ ಉಸಿರಾಟ ಜಾಗರೂಕತೆ.

0: ಫೋರ್ ಫೋರ್ ಸಿಕ್ಸ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಮಾಡಿ ನಾಡಿ ಶುದ್ಧಿ ಅಲ್ಲೇ ಮಾಡ್ಕೊಳ್ಳಿ. ಮೂರನೇದೇನು ಅಂದ್ರೆ ನೀವು ವರ್ಕ್ ಮಾಡೋ ಮುಂಚೆನೆ ಒಂದು ನಿಮಿಷ ಧ್ಯಾನ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡೋ ಮುಂಚೆನೆ. ಅವಾಗ ನಿಮ್ಗೆ ವರ್ಕಿಂಗ್ ಪ್ರೊಸೆಸ್ ಆರಾಮಾಗತ್ತೆ, ನಿಮಗೆ ಡಿಸಿಷನ್ ಮೇಕಿಂಗು ಕರೆಕ್ಟ್ ಆಗಿರತ್ತೆ, ಫೋಕಸ್ ಮಾಡ್ಬೋದು. ಇದು ಮೂರು ಮಾಡ್ಕೊಂಡು
1: ವೆರಿ ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲೇ ಕೆಲಸ ಮಾಡೋ ಮಹಿಳೆಯರು ಹೌಸ್ ಹೋಲ್ಡ್ ವರ್ಕ್ ಮಾಡ್ತಾರೆ, ಅವರಿಗೆ ಎಲ್ಲ ಕೆಲಸಗಳನ್ನ ಅಲ್ಲೇ ಮಾಡ್ಕೊಳ್ತಾ ಹೋಗ್ತಿರುವಾಗ ಅವ್ರಿಗೆ ಎಕ್ಸಸೈಸ್ ಅಲ್ಲೇ ಆಗತ್ತೆ ಅಂತ ಎಲ್ಲರ ಭಾವನೆ. ಸೊ ಡೂ ದೇ ರಿಕ್ವೈರ್ ಲೈಕ್ ಯೋಗ ಸೆಪರೇಟ್ಲಿ?
0: ಹೌದು. ಸೊ ಮನೆ ಕೆಲಸ ಮಾಡುವಾಗ ಏನಂದ್ರೆ ನಿಮ್ದು ಒಂದೊಂದೇ ಭಾಗ ವರ್ಕ್ ಆಗ್ತಾ ಇರತ್ತೆ. ಪಾತ್ರೆ ತೊಳಿತಾ ಇರ್ತೀರಾ, ಬರೀ ಕೈಯಷ್ಟೇ ಆಡ್ತಾ ಇರತ್ತೆ, ಮನಸ್ಸಿನೆಲ್ಲೋ ಇರುತ್ತೆ, ನಿಂತ್ಕೊಂಡಿರ್ತೀರಾ, ಎಲ್ಲಿ ಕ್ಯಾಲರಿ ಬರ್ನ್ ಆಗ್ತಾ ಇದೆಯಾ ಇಲ್ಲ. ಸೊ ಕಸ ಗುಡಿಸ್ತಾ ಇದ್ದೀರಾ, ಸುಮ್ನೆ ಗುಡಿಸ್ತಾ ಇದ್ದೀರಾ, ವಾಕ್ ಮಾಡ್ಕೊಂಡಿದ ಅನ್ನುವ ಕಸ ಗುಡಿಸ್ತಾ ಇದ್ದೀರಾ, ಏನ್ ವರ್ಕ್ ಆಗ್ತಾ ಇದೆ ಇಲ್ಲ. ನಿಮ್ದು ಹಾರ್ಟ್ ಬೀಟ್ ಏನಾದ್ರೂ ರೈಸ್ ಆಗ್ತಾ ಇದೆಯಾ ಇಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಫುಲ್ ಜಾಸ್ತಿ ಆಗ್ತಾ ಇದೆಯಾ ಇಲ್ಲ. ಇದೆಲ್ಲ ಮೈಲ್ಡ್ ಟೆಕ್ನಿಕ್ಸ್, ಇಷ್ಟಾದ್ರೂ ಮಾಡ್ಬೇಕು ಮಿನಿಮಮ್ ಅಂತ ಹೇಳಿರೋದವರು.
1: ಓಕೆ ಓಕೆ
0: ಓಕೆ. ಸೊ ಮಿನಿಮಮ್ ಮನೆ ಕೆಲಸ, ಮ್ಯಾಕ್ಸಿಮಮ್ ಅಂದ್ರೆ ಯೋಗ ವಾಕಿಂಗ್ ಮಾಡ್ಲೇಬೇಕು.
1: ನಿಮ್ ಸಲಹೆ ಅಂದ್ರೆ ಮನೆ ಕೆಲಸ ಮಾಡೋ ಮಹಿಳೆಯರಿಗೂ ಯೋಗದ ಅವಶ್ಯಕತೆ ಇದೆ ಅಂತ?
0: ಅವರಿಗೆ ತುಂಬಾ ಇರೋದು, ಅವ್ರ ಮನೆ ಕೆಲಸ ಮಾಡಿ ಎಲ್ಲ ಆರ್ಗನ್ಸ್ ಆಲ್ರೆಡಿ ಯುನೋ ಮಸಲ್ಸ್ ಮತ್ತೆ ಡಿಸ್ಕ್ಸ್ ಎಲ್ಲ ಬಲ್ಜ್ ಆಗೋಗಿರುತ್ತೆ, ಅವ್ರಿಗೆ ಕರೆಕ್ಟ್ ಮಾಡ್ಕೊಳಕ್ ಮೇನ್ಲಿ ಬೇಕಾಗಿರೋದು.
1: ಓಕೆ. ಇವತ್ತು June 21st ವಿಶ್ವ ಯೋಗ ದಿನ. ಈ ಸಂದರ್ಭದಲ್ಲಿ ಆಸ್ ಅ ಯೋಗ ಟೀಚರ್ ಕೇಳುಗರಿಗೆ ನಿಮ್ಮ ಸಲಹೆಯಿಂದ ಈ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ.
0: ಭಗವದ್ಗೀತೆನಲ್ಲಿ ಕೃಷ್ಣ ಭಗವಾನ್ ಅರ್ಜುನನಿಗೆ ಏನ್ ಹೇಳಿದಾನೆ ಅಂದ್ರೆ, ಮನಸ್ಸಿನ ಗುಣಾನೇ ಚಂಚಲ, ನೀನು ಅದನ್ನ ಯೋಗದಿಂದಾನೇ ಹಿಡಿದಿಟ್ಕೋಬೇಕು. ನಿನ್ನ ಬಲ ಅತಿ ಹೆಚ್ಚು ಮಾಡ್ಕೊಳಕ್ಕೆ, ನೀನು ಸಾಧನೆ ಮಾಡಕ್ಕೆ, ನಿನ್ನ ದೈಹಿಕ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳಕ್ಕೆ ಯೋಗ ಮಾಡ್ಬೇಕು ಅಂತ ಕೃಷ್ಣ ಭಗವಂತನೇ ಹೇಳ್ಬಿಟ್ಟಿದ್ದಾನೆ. ಸೊ ಆರೋಗ್ಯನೇ ಭಾಗ್ಯ, ಆರೋಗ್ಯದಿಂದಲೇ ಎಲ್ಲ ಸಾಧ್ಯ ಅಂತ ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಯೋಗನ ಜೀವನ ಶೈಲಿಯಾಗೇ ಕನ್ವರ್ಟ್ ಮಾಡ್ಕೋಬೇಕು, ಅದನ್ನ ವ್ಯಾಯಾಮ ಅಂತ ನೋಡ್ಲೇಬೇಡಿ. ಸೊ ನೀವು ದಿನ ಬೆಳಗ್ಗೆ ಎದ್ದು ನಿಮ್ದು ಏನು ಸ್ವಚ್ಛ ಕಾರ್ಯ ಇದೆ ಅದನ್ನ ಮಾಡಿಕೊಂಡು 20 ನಿಮಿಷ ಖಂಡಿತವಾಗಿ ಯೋಗ ಮಾಡಿ, ನಿಮ್ ಮನೆಯವರಿಗೆಲ್ಲಾನು ಮಾಡಿಸಿ. ಇದರಿಂದ ನಿಮ್ ಕುಟುಂಬನೂ ಚೆನ್ನಾಗಿರತ್ತೆ, ನಿಮ್ದು ವರ್ಕ್ ಪ್ಲೇಸ್ ಅನ್ನು ತುಂಬಾ ಆರೋಗ್ಯಕರವಾಗಿರತ್ತೆ.
1: ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ನಮ್ ಜೊತೆ ಡಾಕ್ಟರ್ ನವ್ಯ ಆರಾಧ್ಯ ಅವರು ಕೆಲಸ ನಿರತ ಮಹಿಳೆಯರಿಗೆ ಯೋಗ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ಎಲ್ಲರೂ ಅವರ ಸಲಹೆಯನ್ನು ತಗೋತೀರಾ ಅಂತ ಅನ್ಕೊಂತ ಈ ಕಾರ್ಯಕ್ರಮನ ಮುಗಿಸೋಣ. ನವ್ಯ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ.
0: ಥ್ಯಾಂಕ್ ಯು ಸೋ ಮಚ್, ಇದೊಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಆಶಾ ಅವರೇ.

0: ఆకాశవాణి భద్రావతి శివమొగ్గ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ದೇಶದ ಯುವಜನತೆಗೆ ಯುವವಾಣಿ, ಉದ್ಯೋಗ ವಾರ್ತೆ, ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನು ಆಕಾಶವಾಣಿ ಮಾಡುತ್ತಿದೆ.

ಪ್ರತಿಮೆಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆ.

0: ಇದು ನಿನ್ನ ಹೆಸರಿಗೆ
1: ಅಷ್ಟೇನ ಅವಸರ ಅತ್ತೆ?
0: ಅರೆ ಮತ್ತೆ ಇದು ನಿನ್ನ ಹೆಸರಿಗೆ,
1: ಮತ್ತೆ ಇದು
0: ನನ್ನ ಮುದ್ದು ಮಗಳ ಹೆಸರಿಗೆ.
2: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ?

0: ನಾನು ಬ್ಯಾಂಕ್ ಲಾಕರ್ ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
1: ಹಾಗೆಲ್ಲ ಮಾತಾಡ್ಬೇಡಿ,
2: ಜಾಣರಾಗಿರಿ ಜಾಗರೂಕರಾಗಿರಿ.

0: ಕೇಳುಗರೆ, ಸಾರ್ವಜನಿಕರಿಗೆ
1: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
0: ವಿಶೇಷ ಕಾರ್ಯಕ್ರಮ ಸರಣಿ. ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
1: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
0: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
0: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
1: IMV ಶಿವಮೊಗ್ಗ ಶಾಖೆ.

0: ನೀವು ಸುಸು ಹಳ್ಳಿಕತ್ತದ
1: ಎದೆ ಹಾಲು ಕುದಿಸಿ ಸಮಾಧಾನ ಮಾಡು.
0: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ.
1: ಆಕ ಹಾಲು ಕೊಟ್ರ ಒಲ್ಲಂಥಡ ಮಾಡಿಕತ್ತದ.
0: ಎಂಥ ತಪ್ಪು ಮಾಡ್ಲಿಕತ್ತೀನಿ?
1: ಕೂಸಿಗೆ 6 ತಿಂಗಳ ತನಕ ಎದೆ ಹಾಲು ಮಾತ್ರ ಕೊಡ್ಬೇಕು.
0: ಆಮೇಲೆ ಅದ್ರ ಜೊತೆ ಬೇರೆ ಆಹಾರನು ಕೊಡು.
1: 2 ವರ್ಷದ ತನಕ ಎದೆ ಹಾಲೇ ಕೊಡು.
0: ಅಂದ್ರೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಳಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಆತ್ಮೀಯ ಕೇಳುಗರ ಗಮನಿಸಿ, ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರದಲ್ಲಿ ಜೈಲು ಹಕ್ಕಿಗಳ ಗಾನಸುದೆ ಪ್ರಸ್ತುತಪಡಿಸುತ್ತಾರೆ. ಎಚ್ ಎಂ ಮಹೇಶ್, ನಿರ್ವಹಣೆ ಎಸ್ ಆರ್ ಭಟ್. ಆಕಾಶವಾಣಿ ಭದ್ರಾವತಿ, ಶಿವಮೊಗ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ.

0: ಆಕಾಶವಾಣಿ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಈ ಕುರಿತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಎಜೆ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಲತೀಶ್ ಪಾಲ್ದಾನೆ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನವನ್ನ ನಾವು ವಿಶ್ವ ಯೋಗ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಯೋಗವನ್ನ ಯಾಕೆ ಮಾಡಬೇಕು, ಅದರಿಂದ ಏನು ಅನುಕೂಲ ಇದೆ, ಯಾರು ಮಾಡಬೇಕು, ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವಿಭಾಗದ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಪ್ರಕಾಶ್ ಎಜೆ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಇವತ್ತಿನ ಯೋಗ ದಿನ ಏನಿದೆ, ಇದಕ್ಕೆ ಏನಾದ್ರೂ ಈ ಬಾರಿ ಘೋಷವಾಕ್ಯ ಅಂತ ಏನಾದ್ರೂ ಇದೆಯಾ? ಹೇಗೆ?
2: ಮೊಟ್ಟ ಮೊದಲಾಗಿ ಎಲ್ಲರಿಗೂ 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರತಿ ವರ್ಷ ಕೂಡ ನಮ್ಮ ಮಿನಿಸ್ಟರ್ ಆಫ್ ಆಯುಷ್ ಅವರು ಒಂದೊಂದು ಥೀಮ್ ಕೊಡ್ತಾ ಬಂದಿದ್ದಾರೆ. ಈಗ ನಾವು ಕಳೆದ ವರ್ಷ ಹೋಲಿಸಿದ್ರೆ ಅವರು ಏನ್ ಹೇಳಿದ್ರೆ ಯೋಗ ಫಾರ್ ಒನ್ ಅರ್ಥ್ ಒನ್ ಹೆಲ್ತ್ ಅಂತ ಹೇಳಿದ್ರು. ಈ ವರ್ಷ ವಿಶೇಷವಾಗಿ ಯೋಗ ಫಾರ್ ಹೆಲ್ದಿ ಏಜಿಂಗ್, ಅಂದರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಿಸಲಾಗ್ತಾ ಇದೆ. ವಿಶೇಷವಾಗಿ ಈಗ ಯಾಕೆ ಈ ವಿಷಯನ ತಗೊಂಡ್ರು ಅಂತಂದ್ರೆ, ಯೋಗದಿಂದ ಎಲ್ಲವೂ ಸಾಧ್ಯ ಅಂದ್ರೆ ಮುಖ್ಯವಾಗಿ ಏಜ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ಈಗ ಮನುಷ್ಯನ ಒಂದು ಆಯಸ್ಸು ಕ್ಷೀಣಿಸ್ತಾ ಬಂದಾಗ ವಯೋಸಹಜ ದೌರ್ಬಲ್ಯಗಳು ಅಂತ ಹೇಳ್ತೇವೆ. ಹಾಗಾಗಿ ಈ ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯಕವಾಗಿ ಹೇಗೆ ಎದುರಿಸಬಹುದು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಈ ಯೋಗ ಅತ್ಯಂತ ಪರಿಣಾಮಕಾರಿ ಅಂತ ಅವರು ಮನಗಂಡು ಇದು ಪ್ರೂವ್ ಆಗಿರುವಂತದ್ದು. ಹಾಗಾಗಿ ಇವತ್ತು ಈ ವಿಷಯಕ್ಕೋಸ್ಕರ ಅವರೊಂದು ಥೀಮ್ ಆಗನ್ನು ಇಟ್ಕೊಂಡಿದ್ದಾರೆ.
1: ಈಗ ಈ ಬಾರಿ ಹಾಗಾದ್ರೆ ಘೋಷವಾಕ್ಯ ಇರುವಂತಹದ್ದು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನುವಂಥದ್ದು.
2: ಹೌದು.
1: ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಈ ಯೋಗವನ್ನ ಎಷ್ಟು ವಯಸ್ಸಿನವರೆಗೆ ಮಾಡಬಹುದು ಮತ್ತು ಎಷ್ಟು ವಯಸ್ಸಿನ ನಂತರ ಮಾಡಬಹುದು?
2: ಈಗ ಈ ಯೋಗವನ್ನು ಸಣ್ಣ ಮಕ್ಕಳಿಂದ ಹಿಡಿದು ಕೂಡ ಸಾಧಾರಣ ನಾವು ಏಜ್ ಆಗುವ ತನಕ ನಮ್ಮ 90 ವರ್ಷದಲ್ಲಿ 100 ವರ್ಷದಲ್ಲಿ ಕೂಡ ಈ ಯೋಗ ಮಾಡಬಹುದು.

0: ನಾವು ಗಮನಿಸಬಹುದು, ಹಿಂದಿನ ಋಷಿಮುನಿಗಳು ಕೂಡ ಅವರು ಸುಮಾರು ವರ್ಷಗಳ ಕಾಲ ಮಾಡಿಕೊಂಡು ಆರೋಗ್ಯವಾಗಿದ್ರು. ಹಾಗಾಗಿ ಈ ಯೋಗಕ್ಕೆ ಅದರದೇ ಆದಂತಹ ಒಂದು ಕೆಲವು ಟೆಕ್ನಿಕ್ ಗಳಿದೆ. ಈಗ ಒಂದು ಸಣ್ಣ ಮಕ್ಕಳಿಗೆ ನಾವು ಏನ್ ಮಾಡ್ತೇವೆ ಅಂದ್ರೆ, ತುಂಬಾ ಅವರಿಗೆ ಧ್ಯಾನದಾಗಲಿ ಅಂತ ಹೇಳಿಕೊಡೋದು, ಸಣ್ಣ ಸಣ್ಣ ಅವರಿಗೆ ಕಲ್ಚರಲ್ ಯೋಗ ಆಸನಗಳು, ಪೋಸಸ್ಗಳನ್ನು ಹೋಗೋಣ, ಅವರಿಗೆ ಖುಷಿಯಾಗುವಂತಹ ಯೋಗ ಆಸನಗಳನ್ನು ಹೇಳಿಕೊಡ್ತೇವೆ. ಅದೇ ತರ ನಾವು ಒಂದು ಮಿಡ್ಲ್ ಏಜ್ ಬಂದಾಗ ಕೆಲವು ಈಗ ಸೂರ್ಯ ನಮಸ್ಕಾರ ಮತ್ತೆ ಕೆಲವೊಂದು ಕ್ಲಿಷ್ಟಕರದ ಆಸನಗಳು, ಕೆಲವೊಂದು ಶೀರ್ಷಾಸನ, ಬ್ಯಾಲೆನ್ಸಿಂಗ್ ಆಸನ, ಇಂತಹದನ್ನು ಒಂದು ಸರ್ಟನ್ ಏಜ್ ಅಲ್ಲಿ ನಾವು ಹೇಳಿಕೊಡ್ತೇವೆ. ಅದೇ ತರ ಈ ಏಜ್ ರಿಲೇಟ್ ಬಂದಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹೇಗೆ ಮಾಡ್ಲಿಕ್ಕೆ ಇದೆಲ್ಲ ಸಾಧ್ಯ ಅಂತ. ಅವಾಗ ನಾವು ಅಲ್ಲಿ ಕೆಲವೊಂದು ಅಂತ ಸರಳವಾದಂತಹ ಆಸನಗಳು, ಈಗ ಧ್ಯಾನ, ಒಂದು ಏಜ್ ಆದ ಸರ್ಟನ್ ಏಜ್ ಆದಂತ ನಾವು ಪ್ರಾಣಾಯಾಮಕ್ಕೆ ಜಾಸ್ತಿ ಒತ್ತು ಕೊಡುತ್ತೇವೆ. ಅದಂದ್ರೆ ಉಸಿರಾಟದ ವ್ಯಾಯಾಮ, ಅದನ್ನು ಮಾಡಿದ್ರಿಂದ ಕೂಡ ನಾವು ಆರೋಗ್ಯವಾಗಿರ್ಲಿಕ್ಕೆ ಇದು ಬಹಳ ಪರಿಣಾಮಕಾರಿಯಾಗಿರುವಂತ. ಸಣ್ಣ ಮಕ್ಕಳಿಂದ ಹಿಡಿದು ಕೂಡ ಮುದುಕರವರು ಕೂಡ ಈ ಆಸನವನ್ನು ಮಾಡಬಹುದು. ಅದನ್ನು ನಮ್ಮ ಯೋಗ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಸಣ್ಣ ಮಗಿಂದ ಹಿಡಿದು ಹಣ್ಣು ಮುದುಕರವರೆಗೆ ಮಾಡಬಹುದು ಅನ್ನೋದು ಶಾಸ್ತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ.
1: ಈಗ ಯೋಗ ಮಾಡುವುದರಿಂದ ಏನೆಲ್ಲ ಅನುಕೂಲಗಳಿವೆ?
0: ಯೋಗದಿಂದ ಏನೆಲ್ಲ ಅನುಕೂಲ ಇಲ್ಲ ಅಂತ ನಾವು ಕೇಳಬೇಕು, ಯಾಕಂದ್ರೆ ಅಷ್ಟು ಇದರಲ್ಲಿಂದ ಬೆನಿಫಿಟ್ ಇದೆ. ಯಾಕಂತಂದ್ರೆ ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ಈಗ ನಮ್ಮ ಮಾನಸಿಕ ಒತ್ತಡ, ಸ್ಟ್ರೆಸ್, ಇದರಿಂದ ರೋಗ ಬರುತ್ತದೆ ಅಂತ ಇತ್ತೀಚೆಗೆ ನಮ್ಗೆ ಬರ್ತಾ ಇದೆ. ಆದ್ರೆ ಯೋಗ ಶಾಸ್ತ್ರದಲ್ಲಿ ಸಾವಿರಾರು, ಒಂದು 5,000 ವರ್ಷಗಳಿಂದ ಹಿಂದೆ ಹೇಳಿದ್ದಾರೆ. ಅಂದ್ರೆ ಏನಂತಂದ್ರೆ, ರೂಟ್ ಆಫ್ ದ ಕಾಸ್ ಡಿಸೀಸ್ ಇರುವಂತದ್ದು ಸ್ಟ್ರೆಸ್ ಅಂತ, ಮಾನಸಿಕ ಒತ್ತಡ. ಇವತ್ತು ನಾವು ಅದನ್ನು ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ, ಈಗ ಮನಸ್ಸಿನ ಮುಖಾಂತರ ದೇಹಕ್ಕೆ ಬರುವಂತ ರೋಗಗಳು ಅಂತ. ಈಗ ನೀವು ಗಮನಿಸಬಹುದು, ಈ ಕೆಲವು ಇನ್ಫೆಕ್ಷಸ್ ಡಿಸೀಸ್ ಅಂತ ಇರ್ಬೋದು, ಅಥವಾ ಈ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಒಬ್ಬರಿಗಿಂದ ಒಬ್ಬರಿಗೆ ಹರಡುವಂತ. ಈಗ ಲಾಸ್ಟ್ COVID-19 ಬಂದಿತ್ತು, ಆಮೇಲೆ ನಮ್ಗೆ ಟ್ಯೂಬರ್ಕ್ಯುಲೋಸಿಸ್ ಇರ್ಬೋದು, ಹೀಗೆ ಕೆಲವು ಇನ್ಫ್ಲುಯೆನ್ಸ್. ಈಗ ಇದೇನ್ ಮಾಡುತ್ತಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ, ಅದಕ್ಕೆ ಏನಾಗುತ್ತೆ, ಔಷಧಿಗಳು ಬೇಕಾಗುತ್ತದೆ. ಆದ್ರೆ ಅವಾಗ ಏನಾಗುತ್ತೆ, ನಮಗೆ ಆ ಔಷಧ ತಗೊಂಡ್ರೆ ಕಡಿಮೆ ಆಗುತ್ತೆ. ಆದ್ರೆ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೇವೆ, ನಮ್ಮ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳು, ಈಗ ಒಬೆಸಿಟಿ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್, ಎಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಕೇವಲ ಔಷಧಿಗಳಿಂದ ಅದಕ್ಕೆ ಪರಿಹಾರ ಇಲ್ಲ. ಅದಕ್ಕೆ ಏನಂತಂದ್ರೆ, ನಾವು ಯೋಗದ ಮುಖಾಂತರ ಪರಿಹಾರ ಕಂಡುಕೊಳ್ಬಹುದು. ಈಗ ನೀವು ಒಂದು ಈಗ ಒಬೆಸಿಟಿಗೆ ನೀವು ಏನು ಟ್ಯಾಬ್ಲೆಟ್ ಆಗಲಿ ಔಷಧಿ ಇರ್ಬೋದು, ಅದನ್ನ ನಾವು ಇಷ್ಟು ತಗೊಳ್ಳುವಂಥದ್ದು ಅಲ್ವಾ, ಅದರಿಂದ ನಾವು ಜೀವನ ಶೈಲಿಯಿಂದ ಬರುವಂತಹ ರೋಗಗಳಿಗೆ ಔಷಧಿಗಳು, ಅದನ್ನ ನಾವು ಅದನ್ನು ಕರೆಕ್ಟ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಕರೆಕ್ಟ್ ಆಗಿ ಅದನ್ನು ಅಳವಡಿಸಬೇಕಂತ, ಅದನ್ನ ಕರೆಕ್ಟ್ ಆಗಿ ನಾವು ಫಾಲೋ ಮಾಡಬಹುದು, ಯೋಗದ ಮುಖಾಂತರ ಇದಕ್ಕೆ ಪರಿಹಾರ ಇದೆ.
1: ಈಗ ಪ್ರಾರಂಭದಲ್ಲಿ ಯೋಗವನ್ನ ಕಲಿಯುವವರು ಯಾವ ರೀತಿ ಆಸನಗಳಿಂದ ಪ್ರಾರಂಭಿಸಬಹುದು?
0: ಇದು ಒಂದು ಒಳ್ಳೆ ಪ್ರಶ್ನೆ. ಈಗ ಯೋಗದಂತಂದ್ರೆ ನಮ್ಮಲ್ಲಿ ಮೊದಲು ಈಗ ಯೋಗ ಅಂದ ತಕ್ಷಣ ಏನ್ ಮಾಡ್ತಾರ ಅಂತಂದ್ರೆ, ಬಂದ ತಕ್ಷಣ ಆಸನ ಹೇಳಿಕೊಡ್ತೇವೆ. ಇದಕ್ಕೆ ಅಷ್ಟಾಂಗ ಯೋಗ ಅಂತ ಇದೆ. ಇಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಮೆಟ್ಟಿಲುಗಳು ನಮಗೆ ಪತಂಜಲಿ ಮಹರ್ಷಿಯವರು ಹೇಳಿರುವಂತದ್ದು. ಈಗ ಈ ಪತಂಜಲಿ ಮಹರ್ಷಿಯವರು ನಾವು ಯೋಗದ ಪಿತಾಮಹ ಅಂತ ಕರೀತೇವೆ, ಮದರ್ ಆಫ್ ಯೋಗ ಅಂತ. ಅದೇನಂತಂದ್ರೆ, ಈಗ ಯೋಗ ಎನ್ನುವಂತ ಒಂದು ಶಬ್ದ ಏನು, ವರ್ಡ್ ಏನಿದೆ, ಅದು ಯುಜಿನ್ ಅಂತ ಬಂದಿರುವಂತದ್ದು. ಈಗ ನೀವು ಸಾಮಾನ್ಯವಾಗಿ ಯೋಗ ಅಂದ ತಕ್ಷಣ ಎಲ್ಲ ಕೇಳಬಹುದು, ಈಗ ಭಗವದ್ಗೀತೆಯಲ್ಲಿ ಕೂಡ ಅದರ ಮೆನ್ಷನ್ ಇದೆ, ಅದೇ ರೀತಿ ಕೆಲವು ವೇದ ಉಪನಿಷತ್ತುಗಳು ಎಲ್ಲದರಲ್ಲೂ ಕೂಡ ಯೋಗ ಎನ್ನುವಂತಹ ಶಬ್ದ ಮೆನ್ಷನ್ ಇದೆ. ಹಾಗಾಗಿ ಪತಂಜಲಿ ಮಹರ್ಷಿಯವರು ಆ ಯೋಗ ಎನ್ನುವನ್ನು ಎಲ್ಲದರಿಂದ ಕ್ರೋಢೀಕರಿಸಿ, ಉಪನಿಷತ್ ಇರ್ಬೋದು, ವೇದ ಎಲ್ಲ ಕರೆಯಿಸಿ ಒಂದು ಅಷ್ಟಾಂಗ ಯೋಗ ಅಂತ ಮಾಡಿದ್ರು. ಹಾಗಾಗಿ ಅವರನ್ನು ನಾವು ಫಾದರ್ ಆಫ್ ಯೋಗ ಅಥವಾ ಯೋಗದ ಪಿತಾಮಹ ಅಂತ ಕರಿತಾ ಇದ್ದೇವೆ. ಇದರಲ್ಲಿ ಏನಂತಂದ್ರೆ, ಇಲ್ಲಿ ಮುಖ್ಯವಾಗಿರುವಂತದ್ದು, ಹೆಚ್ಚಿನವರಿಗೆ ಇದ್ರ ಮಾಹಿತಿ ಇರುವುದಿಲ್ಲ, ಕ್ರಿಯಾಸ್ ಅಂತ ಬರುತ್ತವೆ ಇದರಲ್ಲಿ, ಅದು ನಾವು ಮಾಡುವಂತದ್ದು ಇದರಲ್ಲಿ. ಅದರಲ್ಲಿ ವಮನ ದೌತಿ ಅಂತ ಇದೆ, ನೇತಿ ಅಂತ ಇದೆ, ಆಮೇಲೆ ಕಪಾಲಭಾತಿ, ಇದೆಲ್ಲ ಬರುವಂತದ್ದು ಈ ಕ್ರಿಯಾಸ್. ಅದನ್ನು ಮಾಡಿ ನಿರಂತರವಾಗಿ ದೇಹಶುದ್ಧಿ ಆದ ನಂತರ ಯೋಗಾಸನಗಳು ಮಾಡುವಂತದ್ದು. ಈ ಯೋಗಾಸನಗಳಲ್ಲಿ ಮತ್ತೇನಂತಂದ್ರೆ, ಈ ಆಸನಗಳಿದೆ ಅದು ಹೇಳಿದಾಗ, ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಮೆಟ್ಟಿಲುಗಳಿದೆ. ಅದರಲ್ಲಿ 3 ಮತ್ತು 4 ಮೆಟ್ಟಿಲು ಆಸನಗಳು ಮತ್ತು ಪ್ರಾಣಾಯಾಮಗಳು ಬರ್ತವೆ. ಯಮದಲ್ಲಿ ನಮಗೆ ಯಮ ಅಂತಂದ್ರೆ ನಮಗೆ ಅದು ನಿಯಮಗಳು ಅಂತಂದ್ರೆ, ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿ ಯಾವ ತರ ಇರಬೇಕು ಅಂತ. ಆ ಯಮದಲ್ಲಿ ಕೂಡ ಅಹಿಂಸೆ, ಸತ್ಯ, ಆಸ್ಥೆಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಬರುವಂತದ್ದು. ಅದನ್ನು ಫಾಲೋ ಮಾಡಬೇಕು. ಅದನ್ನ ನಾವು ಪ್ರತಿಯೊಬ್ಬ ಮನುಷ್ಯನು ಯಾವ ತರ ಅಂದ್ರೆ ದಿನನಿತ್ಯದಲ್ಲಿ ನಾವು ಫಾಲೋ ಮಾಡಬಹುದು. ಇದರಲ್ಲಿ ಅಹಿಂಸೆ ಅಂತ, ಅಹಿಂಸೆ ಅಂದ್ರೆ ಹಿಂಸೆಯನ್ನು ನಾವು ಕೊಡದೇ ಇರೋದು. ಹಿಂಸೆ ಅಂತಂದ್ರೆ ಖಾಲಿ ಹೊಡೆಯುದು ಬಡಿಯುವುದಂತಲ್ಲ, ನಿಮ್ಗೆ ದೈಹಿಕವಾಗಿರ್ಬೋದು, ಮಾನಸಿಕವಾಗಿ ಯಾರಿಗೂ ಕೂಡ ನಾವು ಅದನ್ನು ಅವರಿಗೆ ಹಿಂಸೆ ಮಾಡಬಾರದು. ದೈಹಿಕವಾಗಿರ್ಲಿ ಮಾನಸಿಕವಾಗಿ ಹಿಂಸೆ ಮಾಡಬಾರದು ಅಂತ ಇದೆ. ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಬರೋದು ಸತ್ಯ ಅಂತ. ಅಂದ್ರೆ ಯಾವಾಗಲೂ ನಾವು ಸತ್ಯವನ್ನೇ ನುಡಿಬೇಕು. ಯಾಕಂತಂದ್ರೆ ನಮ್ಮ ಈ ದೇಶದ ದೇವ ಕೂಡ ಅದೇ ಅಲ್ಲ, ಸತ್ಯಮೇವ ಜಯತೆ ಅಂತ. ಹಾಗೆ ಪ್ರತಿಯೊಬ್ಬರು ಕೂಡ ಸತ್ಯ ನೋಡಿದ್ರೆ ಅಲ್ಲಿ ಸುಳ್ಳು ಹೇಳುವಂತ ಪ್ರಮೇಯ ಬರುವುದಿಲ್ಲ. ಹಾಗಾಗಿ ಯಾರಿಗೂ ಅವನು ಹೆದರಬೇಕಂತಿಲ್ಲ. ಆ ಒಂದು ಸಿಸ್ಟಮ್ ನ ಅಳರಿಸಿಕೊಡ್ಬೇಕು ಅಂತ ಹೇಳಿದ್ದಾರೆ. ಮೂರನೇದಂದ್ರೆ ಆಸ್ತೆಯ ಅಂತ. ಅಂದ್ರೆ ಆಸ್ತೆ ಅಂದ್ರೆ ಯಾವ್ದು ವಿಷಯವನ್ನು ಕದಿಯಬಾರದು ಅಂತ. ಅಂದ್ರೆ ಯಾವುದೇ ಒಂದು ವಿಚಾರ ಇರ್ಬೋದು, ಅಥವಾ ಹಣ ಇರ್ಬೋದು, ಅಥವಾ ವಸ್ತು ಇರ್ಬೋದು, ಯಾವ್ದನ್ನು ಕೂಡ ಇನ್ನೊಬ್ಬರದ್ದು ನಾವು ಅಪೇಕ್ಷೆ ಪಡಬಾರದು ಅನ್ನುವಂತ ವಿಚಾರ ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ನಾವು ಒಬ್ಬ ವ್ಯಕ್ತಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ. ಅಂದ್ರೆ ಬ್ರಹ್ಮಚರ್ಯ ಅಂತ ನಂತರದ ಬರುತ್ತದೆ. ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮನ ಕಡೆ ಚಲನೆ. ಅಂದ್ರೆ ಬ್ರಹ್ಮ ಅಂದ್ರೆ ಅಕ್ಷರ. ಹೆಚ್ಚು ಹೆಚ್ಚು ಒಳ್ಳೆ ಬುಕ್ಸ್ ಗಳನ್ನು ಓದುವಂತದ್ದು, ಹೆಚ್ಚು ನಾಲೆಜ್ ಬೆಳೆಸಿಕೊಳ್ಳುವಂತದ್ದು ಬಹಳ ಇಂಪಾರ್ಟೆಂಟ್ ಒಬ್ಳಿಗೆ ಅಂತ. ಅದೇ ರೀತಿ ಅಪರಿಗ್ರಹ ಅಂತ ಬರುತ್ತೆ. ಅದಂದ್ರೆ ಯಾರಿಂದ ಕೂಡ ಏನೋ

ತೆಗೆದುಕೊಳ್ಳದೇ ಇರುವಂತಹದ್ದು. ಈಗ ಇನ್ನೊಬ್ಬರಿಂದ ನಾವು ಹಣ ತಗೊಳ್ಳೋದು, ಲಂಚ ತಗೊಳ್ಳೋದು, ಇಂತ ಅಂದ್ರೆ ಅನ್ಯ ರೀತಿಯಲ್ಲಿ ಯಾವುದನ್ನು ತೆಗೆದುಕೊಳ್ಳದೇ ಇರುವಂತದ್ದು ಕೂಡ ಇರುವಂತದ್ದು. ಇದಿಷ್ಟು ಯಮನ ಅಂದ್ರೆ ಸಾಮಾಜಿಕ ನಿಯಮಗಳಲ್ಲಿ ಬರುವಂತದ್ದು ಯಮ ಅಂತಂದ್ರೆ. ಅದ್ರಲ್ಲಿ ಅಹಿಂಸೆ, ಸತ್ಯ, ಆಸ್ಥೆಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇದು ಎಷ್ಟು ಋಷಿಮುನಿಗಳು ಒಂದಕ್ಕೊಂದು ಲಿಂಕ್ ಮಾಡಿದ್ದಾರೆ. ಅಂದ್ರೆ ಅಹಿಂಸೆ ಅಂತ ಮಾಡಿದ ತಕ್ಷಣ ಒಬ್ಬನಿಗೆ ನೀವು ಯಾರಿಗೂ ಹಿಂಸೆ ಮಾಡದಿದ್ರೆ ಸುಳ್ಳು ಹೇಳೋದು ಪ್ರಮೇಯ ಬರೋದಿಲ್ಲ, ಆಯ್ತಾ. ಹಾಗಾಗಿ ಸತ್ಯ ಫಾಲೋ ಮಾಡಬಹುದು. ಸತ್ಯ ನಾವು ಇದ್ರೆ ಯಾರಿಂದ ಕೂಡ ಏನು ಕದಿಬೇಕಂತಿಲ್ಲ, ಅಥವಾ ಏನು ಎಕ್ಸ್ಪೆಕ್ಟ್ ಮಾಡ್ಬೇಕಂತಿಲ್ಲ. ಅದೇ ತರ ಬ್ರಹ್ಮಚರ್ಯ, ಒಳ್ಳೆ ಓದಿದ್ರೆ ನಮಗೆ ಯಾರಿಂದ ಏನ್ ತಗೊಳ್ಬೇಕಂತಿಲ್ಲ, ನಮ್ಮಲ್ಲಿ ನಾಲೆಜ್ ಬೆಳ್ಕೊಳ್ಳುವಂಥದ್ದು. ಇದೇ ರೀತಿ ಕೂಡ ಇವರು ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಸ್ಟೆಪ್ ಬರೋ ಇರುವಂತದ್ದು ನಿಯಮ ಅಂತ ಬರುತ್ತೆ. ನಿಯಮದಲ್ಲಿ ಕೂಡ ಇವರು ನಮಗೆ ಒಂದು 4-5 ಸ್ಟೆಪ್ಸ್ ಹೇಳಿದ್ದಾರೆ. ಒಂದು ಶೌಚ ಅಂತ. ಶೌಚ ಅಂತಂದ್ರೆ ಶುದ್ಧತೆ. ಅಂದ್ರೆ ಶುದ್ಧತೆ ಅಂದ್ರೆ ನಾವು ಬಹಿರಂಗವಾಗಿ ಕೂಡ ಶುದ್ಧತೆಯಲ್ಲಿ ಇರಬೇಕು, ಮತ್ತೆ ಅಂತರಂಗವಾಗಿ ಕೂಡ ನಾವು ಶುದ್ಧತೆಯಲ್ಲಿ ಮೇಂಟೈನ್, ಕ್ಲೀನ್ ಆಗಿರುವಂತದ್ದು ಬಹಳ ಮುಖ್ಯ. ಮನಸ್ಸು ಕೂಡ ನಮ್ಮ ಶುದ್ಧತೆ ಬಗ್ಗೆ ಯಾವುದೇ ಒಂದು ಎಲ್ಲ ವಿಚಾರದಲ್ಲಿ ಕೂಡ ಶುದ್ಧತೆಯನ್ನು ಮೇಂಟೈನ್ ಮಾಡ್ಕೊಳ್ಳುವಂಥದ್ದು ಹಾಗೆ. ಮತ್ತೊಂದು ಸಂತೋಷ ಅಂತ ಹೇಳಿದ್ದಾರೆ. ಸಂತೋಷ ಅಂದ್ರೆ ಇದು ಸಂಪತ್ತು ಅಂತ ಹೇಳ್ತೇವೆ ನಾವು. ಅಂದ್ರೆ ಇದ್ದದ್ರಲ್ಲಿ ಸಂತೃಪ್ತಿ ಪಡಬೇಕು. ಈಗ ನಮ್ಮಲ್ಲಿ ಕಾರ್ ಇದೆ, ಇನ್ನೊಬ್ಬರಲ್ಲಿ ಕಾರ್ ಇಂದ ನಾವು ಕಾರ್ ಆಸೆ ಪಡೋದು, ಇನ್ನೊಬ್ಬ ದೊಡ್ಡ ಗಾಡಿಯಿಂದ ಇನ್ನೊಬ್ಬನಿಗೆ, ಆತರ ಪ್ರೆಸೆಂಟ್ ಸೀನರಿ ಹಾಗೆ ಇದೆ. ಹಾಗಾಗಿ ಅದನ್ನು ನಾವು ಅವಾಯ್ಡ್ ಮಾಡೋದು ಬಹಳ ಇದು. ನಮ್ಮಲ್ಲಿ ಏನಿದೆ ಅದರಲ್ಲಿ ನಾವು ಸಂಪತ್ತಲ್ಲಿ ಖುಷಿಯಲ್ಲಿ ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಇರುವಂತದ್ದು. ಮತ್ತೊಂದು ತಪಸ್ಸು ಅಂತ ಹೇಳ್ತಾರೆ. ತಪ ಅಂದ್ರೆ ಬಿಸಿ ಅಂದ್ರೆ ನಿರಂತರ ಪ್ರಯತ್ನ. ಅಂದ್ರೆ ಯಾವುದೇ ಒಬ್ಬ ಒಂದು ಕೆಲಸ ಮಾಡಿದ್ರೆ ಅದೇ ಅವನಲ್ಲಿ ಪ್ರಯತ್ನ ಬೇಕು. ನಮ್ಗೆ ಅಂದ್ರೆ ಇವತ್ತು ನಾನು ಇದು ಮಾಡಿ ಕೆಲಸ ಮಾಡಿದ್ರೆ ಮುಂದೆ ಇನ್ನು ಒಳ್ಳೇದು ಮಾಡ್ತಾನೆ, ಈ ತರ ಒಂದು ಪ್ರಯತ್ನ ಬೇಕು. ಆ ಪ್ರಯತ್ನ ಇದ್ದಾಗ ಮನುಷ್ಯ ಸಕ್ಸಸ್ ಆಗ್ಲಿಕ್ಕೆ ಲೈಫ್ ಅಲ್ಲಿ ಸಾಧ್ಯ ಆಗುತ್ತೆ. ಅದು ಕೂಡ ಋಷಿಮುನಿಗಳ ಚಿಂತನೆ ಆಗಿದೆ. ಮತ್ತೆ ಸ್ವಅಧ್ಯಾಯ ಅಂತ ಇದೆ. ಇದರಲ್ಲಿ ಎರಡು ಇದೆ. ಸ್ವಾಧ್ಯಾಯ ಅಂದ್ರೆ ಒಂದು ನಮ್ಮನ್ನು ನಾವು ಸ್ಟಡಿ ಮಾಡ್ಕೊಳ್ಳುವಂಥದ್ದು, ಮತ್ತೊಂದು ಸುವಾಧ್ಯಾಯ ಒಳ್ಳೆಯದನ್ನು ಅಧ್ಯಯನ ಮಾಡ್ಕೊಳ್ಳುವಂಥದ್ದು. ಇದು ಕೂಡ ಇವತ್ತು ಇಂಪಾರ್ಟೆಂಟ್, ನಮ್ಮನ್ನು ನಾವು ಕೂಡ ಸ್ಟಡಿ ಮಾಡಬೇಕು. ಅದೇ ರೀತಿ ಒಳ್ಳೆಯದನ್ನು ಕೂಡ ಸ್ಟಡಿ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಕೊನೆಯದಾಗಿ ಈಶ್ವರ ಪ್ರಣಿಧಾನ ಅಂತ. ಈಶ್ವರ ಪ್ರಣಿಧಾನ ಅಂತಂದ್ರೆ ವಿಶೇಷವಾದ ಶಕ್ತಿ ಇದು. ಏನಂತಂದ್ರೆ ನಾವು ಇವತ್ತು ಏನಾದ್ರೂ ಒಂದು ಸಾಧನೆ ಮಾಡಿದ್ರೆ, ಈಗ ನೋಡಿರ್ಬೋದು ಯಾರಿಗಾದ್ರೂ ಒಂದು ಏನಾದ್ರೂ ಒಂದು ಯಾವ್ದೊಂದು ಫೀಲ್ಡ್ ಸಾಧನೆ ಮಾಡಿದ್ರೆ ಮತ್ತೆ ಅವನಿಗೆ ಅಹಂ ಬರ್ತದೆ. ಹಾಗಾಗಿ ಅವನ ಮನಸ್ಸಲ್ಲಿ ಏನ್ ಕೊಡ್ಬೇಕು, ನಮಗಿಂತ ಒಬ್ರು ದೇವರು ಎನ್ನುವಂತೊಬ್ರು ಒಂದು ಶಕ್ತಿ ಇದೆ, ಅದನ್ನ ನಾವು ಮನಸ್ಸಲ್ಲಿ ಅಳವಡಿಸಿಕೊಂಡ್ರೆ ನಮಗೆ ಏನಂದ್ರೆ ಅಹಂಕಾರ ಬರೋದಿಲ್ಲ. ಇಲ್ಲಾಂದ್ರೆ ನಾನೇ ಗಾಡ್ ಅಂತ ಅನ್ನುವಂಥದ್ದು ಒಂದು ಅಹಂಕಾರ ಬರುತ್ತೆ, ಅದು ಕೂಡ ಇರಬಾರದು ಎನ್ನುವಂಥ ಕ್ರಮದಲ್ಲಿ ನಿಯಮಗಳು. ನಿಯಮಗಳಂದ್ರೆ ಪ್ರೈವೇಟ್ ಲೈಫ್, ನಮ್ಮಲ್ಲಿ ನಾವು ಏನು ಅಳವಡಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇಷ್ಟನ್ನು ಆಸನ ಆಯ್ತು, ನಿಯಮ ಆಯ್ತು, ನಂತರ ಆಸನಗಳು ಬರ್ತವೆ. ಯಮ ನಿಯಮ ನಂತರ ಆಸನಗಳು, ಮೂರರಿಂದ ಆಸನಗಳು ಬರ್ತವೆ. ಇದರಲ್ಲಿ ಕೂಡ ಆರೋಗ್ಯ ರಕ್ಷಣೆ ಮಾಡ್ಲಿಕ್ಕೆ ಯಾವ ತರ ಹೇಳಿದ್ದಾರೆ ಅಂತ. ಆಸನದಲ್ಲಿ ಏನ್ ಮಾಡುತ್ತೆ, ನಮ್ಮ ಆರೋಗ್ಯವಾಗಿ ಇರ್ಬೇಕಾದ್ರೆ ಯಾವ ತರ ಮಾಡ್ಬೇಕು, ಕೆಲವೊಂದು ಆಸನಗಳು ಮಾಡಬೇಕಾಗುತ್ತೆ. ಕೆಲವು ಯೋಗದಲ್ಲಿ ಗಮನಿಸಿರ್ಬೋದು, ಮುಂದಕ್ಕೆ ಬಾಗುವಂತ ಆಸನಗಳು, ಹಿಂದಕ್ಕೆ ಬಾಗುವಂತ ಆಸನಗಳು, ಸೈಡಿಗೆ ಬಾಗುವಂತದ್ದು, ಅದೇ ಬ್ಯಾಲೆನ್ಸಿಂಗ್ ಆಸನ, ರಿಲ್ಯಾಕ್ಸೇಷನ್ ಇರುವಂತದ್ದು, ಇದೆಲ್ಲ ಕೂಡ ಆಸನದಲ್ಲಿ ಹೇಳಿದ್ರೆ. ಯೋಗದಲ್ಲಿ ಇಷ್ಟೇ ಹೇಳಿದ್ರೆ ಅವರು ಪತಂಜಲಿ ಮಾಸ್ಟರ್, ಸ್ಥೈರ್ಯಂ ಆರೋಗ್ಯಂ ಚ ಅಂಗಲಾಮ ಲಾಭಂ ಅಂತ. ಅಂದ್ರೆ ಆರೋಗ್ಯ ಸಿಗ್ತದೆ, ಶರೀರದಲ್ಲಿ ಸಡಿಲ ಆಗುತ್ತೆ, ಆಮೇಲೆ ಶರೀರ ಸ್ಥಿರವಾಗುತ್ತೆ ಅಂತ. ಇಷ್ಟು ಈಗ ನಮ್ಗೆ ಅಷ್ಟಿದ್ರೆ ಸಾಕಲ್ಲ, ನಮ್ಗೆ ಒಂದು ಲೈಟೆಸ್ಟ್ ಬಾಡಿಯಲ್ಲಿ ಬಂದ್ರೆ ಮತ್ತೆ ನಮ್ದು ಶರೀರದಲ್ಲಿ ಸಡಿಲತೆ ಇದ್ರೆ ಅದೇ ರೀತಿ ಆರೋಗ್ಯ, ಶರೀರ ಸ್ಥಿರವಾಗಿದ್ರೆ ಆರೋಗ್ಯ ಇರುತ್ತದೆ ಏನಂತ ಕೊಟ್ಟಿದ್ದಾರೆ. ಅದೇ ಆದ ನಂತರ ಆಸನ ಆದ ನಂತರ ಅದರಲ್ಲಿ ಪ್ರಾಣಾಯಾಮ ಅಂತ ಬರುತ್ತೆ. ಇದು ನೆಕ್ಸ್ಟ್ ಬರುವಂತ ಆಸನ ಆದ್ಮೇಲೆ. ಈ ಪ್ರಾಣಾಯಾಮ ಕೂಡ ಅಷ್ಟೇ, ಒಂದು ಉಸಿರಾಟದ ವ್ಯಾಯಾಮ, ಒಂದು ಶರೀರದ ಸೂಕ್ಷ್ಮ ಸ್ಥಿತಿ ಏನಿದೆ ಇಲ್ಲಿ ಮಾಡುವಂತ. ಇದರಲ್ಲಿ ಕೂಡ ನಮಗೆ ಹಲವಾರು ರೀತಿಯಂತ ಪ್ರಾಣಾಯಾಮಗಳನ್ನು ಹೇಳಿದ್ದಾರೆ. ಇದರಲ್ಲಿ ನಮಗೆ ಏನಂತಂದ್ರೆ ಒಂದು ಬಿಸಿ ಆಗುವಂತಹ ಪ್ರಾಣಾಯಾಮಗಳು, ತಂಪಾಗುವಂತಹ ಪ್ರಾಣಾಯಾಮಗಳು, ಬ್ಯಾಲೆನ್ಸಿಂಗ್ ಇರುವಂತಹ ಪ್ರಾಣಾಯಾಮಗಳು, ಇದರಲ್ಲಿ ಕೂಡ ಬಹಳಷ್ಟುಗಳು ಬರ್ತವೆ. ಇದೆಲ್ಲವೂ ಕೂಡ ಪ್ರಾಣಾಯಾಮ ಇರುವಂತದ್ದು ನಮ್ಮ ಶ್ವಾಸಕೋಶಕ್ಕೆ ಬಹಳ ಉತ್ತಮ ಆಗಿರುವಂತ, ನಮ್ಮ ಏನಿದೆ ಲಂಗ್ ಕೆಪಾಸಿಟಿ ಏನಿದೆ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಬಹಳ ಉತ್ತಮವಂತ ಪ್ರಾಣಾಯಾಮಗಳು. ಇದನ್ನು ಗಮನಿಸಿರ್ಬೋದು ನೀವು, ಲಾಸ್ಟ್ ಟೈಮ್ ನಮ್ಮ ಕೊರೋನಾ ಬಂದಲ್ಲಿ ಬಹಳಷ್ಟು ಶ್ವಾಸಕೋಶ ವೀಕ್ ಆಗಿ ಬಹಳಷ್ಟು ಜನ ಉಸಿರಾಟ ತೊಂದರೆ ಒಳಗಾಗಿದ್ರು. ಅಂತ ಸಂದರ್ಭದಲ್ಲಿ ನಾವು ಈ ಪ್ರಾಣಾಯಾಮ ಮಾಡೋದ್ರಿಂದ ತುಂಬಾ ಜನಕ್ಕೂ ಬಹಳ ಅನುಕೂಲವಾಗಿದೆ ಅಂತದನ್ನ ನಾವು ಇದನ್ನ ಹೇಳಿಕ್ ಇಷ್ಟಪಡ್ತೇನೆ. ಅದೇ ರೀತಿ ಐದನೇ ಪ್ರತ್ಯಾಹಾರ ಅಂದ್ರೆ ಪ್ರತಿಹಾರ, ಇಂದ್ರಿಯ ಮೇಲೆ ನಿಗ್ರಹ. ಇವತ್ತು ನೋಡಿರ್ಬೋದು ನೀವು ನಮ್ಮ ಮನಸ್ಸು ಅಷ್ಟೇ, ನಾವು ಇವತ್ತು ಇಲ್ಲಿ ಕೂತಿದ್ರೆ ನಾವು ಅಮೆರಿಕ ಕೂಡ ಯೋಚನೆ ಮಾಡ್ಬೋದು, ದೇಹ ಇಲ್ಲೇ ಇರ್ತದೆ ಅಲ್ವಾ. ನಮ್ಮ ಈ ಪಂಚೇಂದ್ರಗಳು ಏನಿದೆ ಹೊರಮುಖವಾಗಿದೆ. ನಾವು ಯೋಗದಲ್ಲಿ ಋಷಿಮುನಿಗಳು ಹೇಳ್ತಾರೆ ಎಲ್ಲವನ್ನು ಒಳಮುಖ ಮಾಡಿ ಅಂತ. ಈಗ ನಮ್ಮ ಮನಸ್ಸು ಕೂಡ ಏನಾಗುತ್ತೆ, ಕಣ್ಣು ಹೊರಗೆ ನೋಡ್ತಾ ಇರ್ತವೆ, ನಾವು ನಮ್ಮ ಕಿವಿಗಳು ಕೂಡ ಅಷ್ಟು ಹೊರಗೆ ಕೇಳ್ತಾ ಇರ್ತದೆ. ಅದನ್ನೆಲ್ಲ ಯೋಗದಲ್ಲಿ ಏನಂತಂದ್ರೆ ಅದನ್ನು ಒಳಮುಖ ಮಾಡಬೇಕು, ಪ್ರತ್ಯಾಹಾರದಲ್ಲಿ ಒಳಮುಖ ಮಾಡಿ ಅಂತ ಹೇಳುವಂಥದ್ದು. ಹಾಗಾಗಿ ಇದು ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ನೀವು ಗಮನಿಸಿರ್ಬೋದು, ನಮಗೆ ಹೊರಗೆ ಹೋದ ತಕ್ಷಣ ನೋಡಿದೆಲ್ಲ ತಗೊಳ್ಬೇಕಂತ ಆಗ್ತದೆ ಅಲ್ವಾ. ಈಗ ನಮ್ಮಲ್ಲಿ ನೋಡಿ, ಈಗ ದುಡ್ಡು ನಮ್ಮ ಪರ್ಸಲ್ಲಿ ಒಂದು 1,000 rupees ಇದ್ರೆ ನಾವು ಹೊರಗಡೆ ಹೋದ್ರೆ ಏನಾಗುತ್ತೆ, ನೋಡೋ ತಗೊಳಕಂತ ಆಗುತ್ತೆ. ಅದೇ ನಮ್ಮ ಪರ್ಸಲ್ಲಿ ದುಡ್ಡು ಇಲ್ಲ ಅಂತಾದ್ರೆ ನಾವು ಹೊರಗೆ ಹೋದ್ರೆ ತಗೊಳ್ಬೇಕಂತ ಆಗತ್ತಾ? ಇಲ್ಲ. ಹಾಗೇನೆ ನೀವು ಹೊರಗಡೆ ಹೋಗುವಾಗ ಒಂದು ಒಳ್ಳೆ ಸ್ಮೆಲ್ ಬಂತು ಗೋಬಿ ಹಂಚಿರಿದು, ನಮಗೆ ತಿನ್ಬೇಕಂತ ಆಗುತ್ತೆ. ಮನಸ್ಸಿಗೆ ನೀವು ಮನಸ್ಸಲ್ಲಿ ಮಾಡಿದ್ ಬೇಡ ಅಂತ ಅಂದಿರುತ್ತೆ, ಆದ್ರೂ ನಮಗೆ ಟೆಂಪ್ಟ್ ಆಗ್ತೀರಿ. ಹಾಗಾಗಿ ಆತರ ಆಗ್ಬಾರ್ದು, ಮನಸ್ಸನ್ನು ನಿಗ್ರಹ ಮಾಡಬೇಕು ಎನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥದ್ದು. ಆಮೇಲೆ ಧಾರಣ ಬರುತ್ತೆ, ಧರಿಸುವಂಥದ್ದು, ದೇಹ ಮನಸ್ಸನ್ನು ನಾವು ಧರಿಸುವಂಥದ್ದು ಕೊನೆ. ಮತ್ತೆ ಧ್ಯಾನ ಬರುತ್ತೆ ಇದರಲ್ಲಿ ಕೊನೆಯಲ್ಲಿ, ಧರಿಸಿದನ್ನು ಧ್ಯಾನ ಮಾಡುವಂಥದ್ದು. ಈಗ ನಾವು ಏನಂತಂದ್ರೆ ಒಂದು ವಿಷಯ ಏನಾದರೂ ತಗೊಂಡ್ರೆ ಅದರ ಬಗ್ಗೆ ನಾವು ಕೆಲಸ ಪೂರ್ತಿ ಆಗೋವರೆಗೂ ಅದ್ರ ಮೇಲೆ ಧ್ಯಾನ ಮಾಡಿ ಆ ಕೆಲಸವನ್ನು ಕಂಪ್ಲೀಟ್ ಮಾಡುವಂಥದ್ದು ಬೇಕಾಗುತ್ತೆ. ಈಗ ಕೆಲವೊಂದೆಲ್ಲ ಅರ್ಧಂಬರ್ಧ ಕೆಲಸ ಮಾಡ್ತಾರೆ, ಯಾವುದೋ ಒಂದು
ಇದೆ, ಕಾನ್ಸಂಟ್ರೇಷನ್ ಇರುವುದಿಲ್ಲ, ಹಾಗೆ ಕೂಡ ಮಾಡಬಾರ್ದು. ನಾವು ಏನಾದರೂ ಒಂದು ಕೆಲಸವನ್ನು ಇದು ಮಾಡಿದರೆ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು ಮುಖ್ಯವಾಗಿರುತ್ತದೆ. ಲಾಸ್ಟ್ ಬರುವಂಥದ್ದು ಇದರಲ್ಲಿ ಸಮಾಧಿ ಅಂತ ಬರುತ್ತೆ ಯೋಗದ್ದು.

0: ಲಾಸ್ಟ್ ಉದ್ದೇಶ ಏನಂದ್ರೆ ಸಮಾಧಿ. ಸಮಾಧಿ ಅಂದ್ರೆ ಮಣ್ಣಾಗುವುದಂತದಲ್ಲ. ಇದರಲ್ಲಿ ಏನಂತಂದ್ರೆ ಸಮ್ಯಕ್ ಆದಿ ಸಮಾಧಿ ಅಂತ ಹೇಳಿ ಪತಂಜಲಿಯವರು ಹೇಳಿದ್ದಾರೆ. ಅಂದ್ರೆ ಮನಸ್ಸಿನ ಸಮಾಧಾನಕರ ಸ್ಥಿತಿ. ಈಗ ಇದರಲ್ಲಿ ನಿಮ್ಮ ಚಿಂತನೆ, ಮಾತು, ಕರ್ಮ, ಕೆಲಸ ಮಾಡುವಂತ, ನೀವು ಏನ್ ಮನಸ್ಸಲ್ಲಿ ನಿಮ್ದು ಯೋಚನೆ ಬರ್ತದೆ ಅದೇ ತರ ಮಾತಾಡ್ತೀರಿ, ಏನು ಮಾತಾಡ್ತೀರಿ ಅದೇ ಕೆಲಸ ಮಾಡ್ತೀರಿ, ಇದು ಇಲ್ಲಿ ಇರುವಂತದ್ದು. ಅಂದ್ರೆ ಯೋಗದಲ್ಲಿ ನಮ್ಗೆ ಅಷ್ಟಾಂಗ ಯೋಗದ ಕೊನೆಯ ಸಾರ ಏನಂದ್ರೆ ಸಮಾಧಿ. ಸಮಾಧಿ ಏನಂದ್ರೆ ಮನಸ್ಸಿನ ಸಮಾಧಾನಕರವಾದ ಸ್ಥಿತಿ. ಯಾರೇ ಒಬ್ಬ ವ್ಯಕ್ತಿ, ಒಬ್ಬ ಯೋಗಿ ಅಂತ ನಾವು ಹೇಳಿಕೆ, ಅವನು ಯೋಗಾಸನ ಕಲ್ತಿರ್ಬೇಕಂತಲ್ಲ, ಒಳ್ಳೆ ಯೋಗಾಸನ ಮಾಡಬೇಕಂತಲ್ಲ, ಅವನ ಮನಸ್ಸಿನ ಸ್ಥಿತಿ ಸಮಾಧಾನಕರವಾಗಿದ್ರೆ ಅವನನ್ನು ನಾವು ಯೋಗಿ ಅಂತ ಕರಿಬಹುದು ಅಂತ ಹೇಳೋ ವಿಚಾರವನ್ನು ನಮ್ಮ ಪತಂಜಲಿ ಮಹರ್ಷಿ ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಕೇವಲ ಯೋಗ ಮಾಡಿದ್ರೆ ಅವನು ಯೋಗಿ ಅಥವಾ ಯೋಗ ಮಾಡಿದಾಗ ಆಯ್ತು ಅಂತ ಅನ್ಕೊಳ್ತೇನೆ. ಅವನ ಮನಸ್ಸಿನ ಸಮಾಧಾನಕರವಾದ ಸ್ಥಿತಿಯಲ್ಲಿ ಇರುವಂತ
1: ಅಂದ್ರೆ ಒಟ್ಟಾರೆಯಾಗಿ ಯೋಗ ದೈಹಿಕ ಒಂದು ವ್ಯಾಯಾಮ ಆಗಿದ್ರೂ ಕೂಡ ಅದರ ಅಂತಿಮ ಉದ್ದೇಶ ಮಾನಸಿಕವಾಗಿ ನೆಮ್ಮದಿಯನ್ನು ಪಡೆಯುವಂತಹ. ಡಾಕ್ಟರ್, ಈಗ ಈ ಯೋಗವನ್ನ ಪ್ರಾರಂಭಿಸುವಾಗ ಅಂದ್ರೆ ಈಗ ಸುಮಾರು ಪುಸ್ತಕಗಳು ಬರ್ತವೆ, ಇಂಟರ್ನೆಟ್ ನಲ್ಲಿ ವಿಡಿಯೋಗಳಿವೆ, ಅದನ್ನ ನೋಡಿ ಕಲ್ತ್ರೆ ಆಗುತ್ತಾ?
0: ಬಹಳಷ್ಟು ನಮ್ಮ ಹಾಸ್ಪಿಟಲ್ ಅಲ್ಲಿ ನೋಡುವಂತ ಕೇಸ್ಗಳಲ್ಲಿ ತುಂಬಾ ಜನ ಬರ್ತಾರೆ, ಆ ತೊಂದರೆ ಇತ್ತು, ಹಾಗಾಗಿ ನಾವು ಅದನ್ನು ಯೂಟ್ಯೂಬ್ ಅಲ್ಲಿ, ಈಗ ನಿಮ್ಗೆ ಗೊತ್ತಿರುವ ಸೋಶಿಯಲ್ ಮೀಡಿಯಾ ಬಹಳಷ್ಟು ಆಕ್ಟಿವ್ ಇದೆ, ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಇದು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಅಂತ. ಹಾಗಾಗಿ ಇದು ಬಹಳ ತಪ್ಪಿದು. ಮುಖ್ಯವಾಗಿ ಯೋಗವನ್ನು ಗುರುಮುಖನೇ ಕಲ್ತಿರ್ಬೇಕು. ಅದೇ ರೀತಿ ಈಗ ಏನಾಗಿದೆ ಅಂತಂದ್ರೆ ಎಲ್ರಿಗೂ ಒಂದೊಂದು ಹೆಲ್ತ್ ಇಶ್ಯೂಸ್ ಇರುತ್ತೆ. ಈಗ ಒಂದು ಪ್ರಾಣಾಯಾಮ ಇರ್ಬೋದು, ಆಸನ ಇರ್ಬೋದು, ಒಬ್ರು ಮಾಡಿ ನಾವು ರೆಕಮೆಂಡ್ ಮಾಡಿದ್ರೆ ಅದನ್ನ ಎಲ್ರಿಗೆ ರೆಕಮೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವರ ದೇಹ ಸ್ಥಿತಿ ಯಾವ ತರ ಇರ್ತದೆ ಮತ್ತೆ ಅವರ ಮಾನಸಿಕ ಸ್ಥಿತಿ ಯಾವ ತರ ಇರ್ತದೆ ಅದೆಲ್ಲ ನೋಡಿ ನಾವು ಅವರಿಗೆ ಯೋಗವನ್ನು ಹೇಳಿಕೊಡ್ಬೇಕಾಗತ್ತೆ. ಈಗ ನಾವು ಹೇಳಿದಾಗೆ ಈಗ ಈ ಕ್ರಿಯೆಯಲ್ಲಿ ಈಗ ಪ್ರಾಣಾಯಾಮ ಅಂತ ಹೇಳಿ ಈಗ ಒಂದು ಕಪಾಲಭಾತಿ ಅಂದ್ರೆ ನೀವು ಕೇಳಿರ್ಬೋದು, ಫೋರ್ಸ್ಫುಲ್ ಆಗಿ ಉಸಿರನ್ನು ಹೊರಹಾಕುವಂಥದ್ದು. ಈಗ ಟಿವಿಗಳಲ್ಲೆಲ್ಲ ಎಲ್ಲ ಯೋಗದ ಸ್ವಲ್ಪ ಕಲ್ತವ್ರು ಬಂದು ಹೇಳ್ತಾರೆ ಇದನ್ನು ಮಾಡಿದ್ರೆ ಬಹಳ ಒಳ್ಳೇದು, ವೇಟ್ ಕಡಿಮೆ ಆಗುತ್ತೆ ಅಂತ. ಈಗ ಅದೇ ಕಪಾಲಭಾತಿಯಲ್ಲಿ ಬಹಳಷ್ಟು ಸೈಡ್ ಎಫೆಕ್ಟ್ ಗಳಿವೆ. ಏನಂತಂದ್ರೆ ತುಂಬಾ ಅದನ್ನು ಮಾಡೋದ್ರಿಂದ ಈಗ ಬಿಪಿ ನಾರ್ಮಲ್ ಇರುತ್ತೆ, ಅದು ಬಾಡಿಲಿ ಅಂದ್ರೆ ಬಿಪಿ ಹೆಚ್ಚಾಗುವ ಚಾನ್ಸಸ್ ಇರುತ್ತೆ, ಎಷ್ಟೋ ಸಲ ನಮಗೆ ಅವರಿಗೆ ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದೇ ರೀತಿ ಅದನ್ನು ಹೆಚ್ಚು ಕಂಟಿನ್ಯೂ ಮಾಡ್ತಾ ಹೋದ್ರೆ ಅದರಿಂದ ಅವರಿಗೆ ಹಾರ್ಟ್ ರೇಟ್ ಸಂಬಂಧಗಳು ಬರುವಂತಿರ್ತದೆ, ಹರ್ನಿಯ ಸಮಸ್ಯೆಗಳು, ಈವನ್ ಲೋ ಬ್ಯಾಕ್ ಪೇನ್, ಅದು ಕೂಡ ಈ ನಮ್ಮ ಕಪಾಲಭಾತಿಯನ್ನು ಮಾಡೋದ್ರಿಂದ ಅದು ಬರೋ ಚಾನ್ಸಸ್. ಆಕ್ಚುಲಿ ಕಪಾಲಭಾತಿ ಅನ್ನುವಂಥದ್ದು ಅದು ನಾವು ಕ್ರಿಯೆಯಲ್ಲಿ ಬರುವಂತದ್ದು. ಇದನ್ನು ಏನ್ ಮಾಡ್ತಾರೆ, ಕೆಲವು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾಡಿದ್ರಿಂದ ತುಂಬಾ ಸಮಸ್ಯೆಗಳು ಆಗುವಂತದ್ದು ಇದೆ. ಅದೇ ರೀತಿ ಕೆಲವು ಆಸನಗಳು ಏನ್ ಮಾಡಿತ್ತು ಅಂದ್ರೆ ನಮಗೆ ಬ್ಲಡ್ ಫ್ಲೋ ಇಂಪ್ರೂವ್ ಮಾಡುವಂತಹ ಆಸನಗಳು ಇರ್ತವೆ, ಅದರಿಂದ ಕೂಡ ಅವರಿಗೆ ಕೆಲವರಿಗೆ ಈಗ ಶೀರ್ಷಾಸನ ಎನ್ನುವಂಥದ್ದು ಅಥವಾ ಫಾರ್ವರ್ಡ್ ಮುಂದೆ ಬಾಗಿ ಮಾಡುವಂತಹ ಆಸನಗಳು, ಅದರಿಂದ ಕೆಲವರಿಗೆ ಕಣ್ಣಿನ ಸಮಸ್ಯೆಗಳಿದ್ರೆ ಅಥವಾ ಹೈಪರ್ ಟೆನ್ಷನ್ ಇದ್ರೆ ಇದರಿಂದ ಕೂಡ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ಹೀಗಾಗಿ ಯೋಗವನ್ನು ಒಬ್ಬರು ಡಾಕ್ಟರ್ ಮುಖಾಂತರ ಸರಿ ತಿಳಿದುಕೊಂಡಂತ ಗುರಿ ಮುಖಾಂತರ ಮಾಡಿದ್ರೆ ಬಹಳ ಉತ್ತಮವಾಗಿರುವಂಥದ್ದು.
1: ಈಗ ಪ್ರತಿನಿತ್ಯ ಮಾಡಬೇಕಾ ಮತ್ತು ಎಷ್ಟು ಹೊತ್ತು ಮಾಡಬೇಕಾಗುತ್ತೆ
0: ಯೋಗವನ್ನು? ನೀವು ಒಂದು ದಿನದಲ್ಲಿ ನೀವು 24 ಗಂಟೆಯಲ್ಲಿ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಮಾಡಿದ್ರೆ ಬಹಳ ಒಳ್ಳೇದು. ಅದೇ ರೀತಿ ಈಗ ಕೆಲವರಿಗೆ ಟೈಮ್ ಸಿಗುದಿಲ್ಲ ಈಗಿನ ಬಿಸಿ ಶೆಡ್ಯೂಲ್ ಲೈಫ್ ಅಲ್ಲಿ, ಅವಾಗ ಏನಾಗುತ್ತೆ ಅಂತಂದ್ರೆ ನಾವು ನಿಮ್ಮ ಅನುಗುಣಕವಾಗಿ ಯಾವ್ದು ಸಾಧ್ಯ ಆಗುತ್ತೆ ಒಂದು ಹಾಫ್ ಅನ್ ಅವರ್, ಈಗ ಬೆಳಿಗ್ಗೆ ಒಂದು ಹಾಫ್ ಅನ್ ಅವರ್ ಮಾಡಿದ್ರೆ, ಈವ್ನಿಂಗ್ ಟೈಮ್ ಸಿಕ್ಕಿದಾಗ ಹಾಫ್ ಅನ್ ಅವರ್ ಮಾಡಿ, ಮತ್ತೆ ಈಗ ಕೆಲವು ಆಸನಗಳನ್ನು ನೀವು ಬೆಳಿಗ್ಗೆ ಮಾಡಬೇಕಾಗುತ್ತೆ, ಕೆಲವು ಪ್ರಾಣಾಯಾಮಗಳನ್ನು, ಕೆಲವು ಮುದ್ರೆಗಳನ್ನು, ಮತ್ತೆ ಕೆಲವು ರಿಲ್ಯಾಕ್ಸ್ ಟೆಕ್ನಿಕ್ಗಳನ್ನು ನೀವು ಎನಿ ಟೈಮ್ ಕೂಡ ಮಾಡಬಹುದು, ಅದಕ್ಕೆ ಏನಾದ್ರು ರಿಸ್ಟ್ರಿಕ್ಷನ್ ಇಲ್ಲ. ಈಗ ಯೋಗಾಸನಗಳು ಏನಂತಂದ್ರೆ ಆಸನಗಳು ಏನಂದ್ರೆ ಹೊಟ್ಟೆ ಖಾಲಿ ಇರಬೇಕು ಅಂತ ನಮ್ದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದಕ್ಕೆ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಅಂತಂದ್ರೆ ಒಂದು ಹೆವಿ ಊಟ ಮಾಡಿ ಆದ ನಂತರ ಒಂದು 4 ಗಂಟೆ ನೀವು ಯಾವುದೇ ಯೋಗಾಸನಗಳ ಅಭ್ಯಾಸಗಳು ಮಾಡ್ಲಿಕ್ಕಿಲ್ಲ. ಲೈಟ್ ನೀವು ತಿಂದಿದ್ರೆ ಒಂದು 45 ಮಿನಿಟ್ಸ್ ಬಿಟ್ಟು ನೀವು ಯೋಗಾಸನ ಪ್ರಾಣಾಯಾಮ ಕೂಡ ಮಾಡಬಹುದು.
1: ಯೋಗದ ಈ ಪ್ರಾರಂಭದಲ್ಲಿ ಕಲಿಬೇಕಾದ್ರೆ ಈಗ ಧ್ಯಾನ ಮತ್ತೆ ಪ್ರಾಣಾಯಾಮದ ಬಗ್ಗೆ ತಾವು ಹೇಳಿದ್ರಿ, ಈ ಧ್ಯಾನ ಮತ್ತು ಪ್ರಾಣಾಯಾಮ ಯಾಕೆ ಮುಖ್ಯ ಆಗುತ್ತೆ?
0: ಇದು ಏನಂತಂದ್ರೆ ಈ ಧ್ಯಾನ ಮತ್ತೆ ಪ್ರಾಣಾಯಾಮ ಇದು ನಮ್ಮ ಮನಸ್ಸಿನ ಏನಿದೆ ವೇಗವನ್ನು ಶಾಂತ ಮಾಡ್ಲಿಕ್ಕೆ ಅಥವಾ ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಇದು ಬಹಳ ಪರಿಣಾಮಕಾರಿಯಾಗಿ ವರ್ಕ್ ಆಗ್ತಾ ಇದೆ. ಈಗ ನೋಡಿರ್ಬೋದು, ಈಗ ನಮಗೆ ಯಾರತ್ತಾದ್ರೂ ಕೂಡ ಒಮ್ಮೆ ಮಾತಾಡಿದ್ರೆ, ನಮ್ಗೆ ಏನಾದ್ರು ಹೇಳಿದ್ರೆ, ಯಾರಾದ್ರೂ ಕೆಟ್ಟದಾಗಿ ಬೈದ್ರೆ ಒಮ್ಮೆಲೆ ಸಿಟ್ಟು ಬಂದು ಬಿಡುತ್ತೆ, ನಮ್ಗೆ ಅಷ್ಟು ಪೇಷನ್ಸ್ ಇರುವುದಿಲ್ಲ. ಅವಾಗ ಏನಾಗುತ್ತೆ, ಒಂದು ಸಿಟ್ಟು ಬಂದ ತಕ್ಷಣ ಇಂಟರ್ನಲ್ ಆಗಿ ನಮ್ಮ ದೇಹದಲ್ಲಿ ಕೆಲವು ಬದಲಾವಣೆ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ರೆಸ್ಪಿರೇಟರಿ ಜಾಸ್ತಿ ಆಗುತ್ತೆ, ಇದರಿಂದ ಏನಾಗುತ್ತೆ ನಮ್ಮ ದೇಹದ ಮೇಲೆ ಒಂದು ವಿಶೇಷವಾದಂತ ಒಂದು ಒತ್ತಡ ಬೀಳರಿಂದ ಆ ಮಾನಸಿಕ ಒತ್ತಡ ಏನಾಗುತ್ತೆ ದೇಹಕ್ಕೆ ಬಂದು ಅಲ್ಲಿಂದ ನಮಗೆ ಒಂದೊಂದು ಡಿಸೀಸ್ಗಳಿಗೆ ಸ್ಟಾರ್ಟ್ ಆಗುತ್ತೆ. ಹೇಳಿದ್ರೆ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ, ಈ ಡಯಾಬಿಟಿಸ್, ಅಸ್ತಮ ಅಥವಾ ಇದೇ ರೀತಿಯಾದ ಹೈಪರ್ ಟೆನ್ಷನ್ ಇದೆಲ್ಲವೂ ಕೂಡ ಇದರಿಂದ ಆಗುತ್ತೆ. ಈಗ ನಾವು ಯೋಗವನ್ನು ಪ್ರತಿನಿತ್ಯ ಯೋಗ ಮಾಡಲು ಏನಾಗುತ್ತಂತೆ, ಈ ನಾವು ಒಂದು ಪ್ಯಾರಾ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ, ಇದು ಆಕ್ಟಿವ್ ಆಗುತ್ತೆ. ಇದು ಆಕ್ಟಿವ್ ಆದಾಗ ಏನಾಗುತ್ತೆ ಅವ್ರದ್ದು ಹಾರ್ಟ್ ರೇಟ್ ಇರ್ಬೋದು ಅಥವಾ ರೆಸ್ಪಿರೇಟ್ ರೇಟ್ ಇದು ಕಡಿಮೆ ಮಾಡಲಿಕ್ಕೆ ಅದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಗಮನಿಸಿರ್ಬೋದು, ನಮಗೆ ಒಳ್ಳೆ ಊಟ ಮಾಡ್ಬೇಕಂತ ಅನಿಸ್ತದೆ ಅನ್ಕೊಳ್ಳಿ, ನೀವು ಒಳ್ಳೆ ಟೇಬಲ್ ಮೇಲೆ ಒಂದು ಒಳ್ಳೆ ಬಿರಿಯಾನಿ ಇದೆ, ಒಂದು ಒಳ್ಳೆ ಫುಡ್ ಇದೆ, ನಿಮಗೆ ಇದ್ದಾಗ ಊಟ ಮಾಡ್ಬೇಕು ಅನ್ನಿಸುವಲ್ಲಿ ಒಳ್ಳೆ ಹಸಿವಾಗಿರುತ್ತೆ, ಇನ್ನು ಊಟ ಮಾಡ್ಬೇಕು ಅನ್ನಿಸಲು ಒಂದು ಫೋನ್ ಬರ್ತದೆ, ಯಾರಾದ್ರೂ ತಮ್ಮ ಆಪ್ತರು ತೀರ್ಕೊಂಡ್ರು ಅಂತ ಹೇಳಿ, ಅವಾಗ ಏನಾಗುತ್ತೆ ನಮಗೆ ಊಟ ಮಾಡ್ಬೇಕು ಅನಿಸುತ್ತೆ, ಆ ವಿಷಯ ಕೇಳಿದ ತಕ್ಷಣ ಇಮಿಡಿಯೇಟ್ ನಮಗೆ ಊಟ ಮಾಡ್ಬೇಕು ಬೇಡ ಅನಿಸುತ್ತೆ. ಅದು ಏನಂತಂದ್ರೆ ಮತ್ತೆ ಅದೇ ವಿಚಾರ ನಮಗೆ ಮನಸ್ಸಿಗೆ ಬರ್ತಾ ಇರುತ್ತೆ, ಆದ್ರೆ ಅದು ಏನ್ ತೋರಿಸುತ್ತೆ ಅಂದ್ರೆ ನಮಗೆ ಮನಸ್ಸು ಮತ್ತು ದೇಹಕ್ಕೆ ಡೈರೆಕ್ಟ್ ಆಗಿ ಸಂಬಂಧ ಇದೆ. ಹಾಗಾಗಿ ಆ ಮನಸ್ಸು ಮತ್ತು ದೇಹವನ್ನು ಒಂದು ಮಾಡಬೇಕು ಅಂದ್ರೆ ಇದೇ ನಮ್ಮ ಯೋಗದ ಮುಖ್ಯ ಉದ್ದೇಶ.

ಈಗ ನೋಡಿ, ಈಗ ಒಬ್ರು ನಾವು ಇಲ್ಲಿ ಕೂತಾಗ ಏನಾಗುತ್ತೆ ಅಂತಂದ್ರೆ, ಈ ಮನಸ್ಸಿದು ಗುಣ ಯಾವ ತರ ಇದೆ ಅಂತಂದ್ರೆ ಅದು ತುಂಬಾ ಫಾಸ್ಟ್ ಇದೆ, ಆಮೇಲೆ ಮತ್ತೆ ಬಹಳ ಸೂಕ್ಷ್ಮ. ಯಾರಾದ್ರೂ ನಮ್ಗೆ ಏನಾದ್ರು ಅಂದುಕೊಂಡ್ರೆ ನಮ್ಮ ಮನಸ್ಸಲ್ಲಿ ಅದೇ ಇರುತ್ತದೆ. ದೇಹ ಹಾಗೆ ಅಲ್ಲ,

0: ಎಂಜೆಟ್ ಇರ್ಬೋದು, ಇದನ್ನು ಕಡಿಮೆ ಮಾಡಲಿಕ್ಕೆ ಯೋಗ ಮತ್ತು ಪ್ರಾಣಾಯಾಮ ಎರಡೂ ಕೂಡ ಅಷ್ಟು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ.
1: ಈಗ ಡಾಕ್ಟರ್, ನಾನು ಜಿಮ್ಗೆ ಹೋಗ್ತೇನೆ, ಹಾಗೇನೆ ಜುಂಬಾ ಮಾಡ್ತೇನೆ, ಅದರ ಮೇಲೆ ನಾನು ಯೋಗ ಮಾಡಲೇಬೇಕಾ?
0: ಈ ಜಿಮ್ ಮತ್ತೆ ಈ ಜಾಗಿಂಗ್ ಎಲ್ಲರೂ ಹೋಗ್ತಾರೆ, ಕೆಲವು ತುಂಬಾ ಫಾಸ್ಟ್ ಆಗಿ ಇದು ಮಾಡ್ತಾರೆ, ಮತ್ತೆ ಕೆಲವು ಈ ಶಾರೀರಿಕ ಕಾರ್ಯ ಬಹಳ ಒಳ್ಳೇದು, ಮಾಡೋದು ತಪ್ಪಂತ ಹೇಳ್ತಿಲ್ಲ. ಆದ್ರೆ ಏನಾಗುತ್ತೆ ಅಂತಂದ್ರೆ ಅದ್ರಿಂದ ನಮ್ಮ ಫಿಸಿಕಲ್ ಫಿಟ್ನೆಸ್ ಕಾಪಾಡ್ಕೊಳ್ಬಹುದು. ಓಕೆ, ಆಮೇಲೆ ಅದಕ್ಕೆ ಏನಂದ್ರೆ ಅದು ಸಟನ್ ಏಜ್ ತನಕ ಮಾಡಬಹುದು, ನಮ್ಮ ಜಿಮ್ ಆಗ್ಲಿ ಬೇರೆ ಆಕ್ಟಿವಿಟೀಸ್ ನಾವು ಒಂದು ಸಣ್ಣ ಸಟನ್ ಏಜ್ ವರೆಗೆ, ನಂತರ ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಈ ಏನಂತ ಓನ್ಲಿ ನಮ್ಮ ಎಕ್ಸಸೈಜ್ ಗಳು ಏನಿದೆ ಅದು ಏನ್ ಮಾಡ್ತದೆ, ಖಾಲಿ ಫಿಸಿಕಲ್ ಫಿಟ್ನೆಸ್ ಅಷ್ಟೇ ಕಾನ್ಸೆಂಟ್ರೇಟ್ ಮಾಡ್ತದೆ, ಮೈಂಡ್ ಗೆ ರಿಲೇಟೆಡ್ ಯಾವುದೂ ಇಲ್ಲ. ಈಗ ನೀವು ಜಿಮ್ ಅಲ್ಲಿ ಇರ್ಬೋದು, ಅದು ಏನಾಗುತ್ತೆ, ನೀವು ಅದನ್ನು ಮಾಡೋದ್ರಿಂದ ನಿಮಗೆ ಜಾಸ್ತಿ ಕನ್ಸಂಪ್ಷನ್ ಬೇಕು, ಎನರ್ಜಿ ಬೇಕಾಗುತ್ತೆ. ಈಗ ನೀವು ಜಿಮ್ ಮಾಡ್ತೀರಿ ಬಾಡಿ ಲಾಸಿಗೆ ಅಂತೇಳಿ, ಆಮೇಲೆ ಏನ್ ಮಾಡ್ತಾರೆ, ನಿಮಗೆ ತುಂಬಾ ಅದು ಜಿಮ್ ಆಗಿ ಆದ ನಂತರ ತುಂಬಾ ಹಸಿವಾಗುತ್ತೆ, ಏನಾದ್ರು ತಿನ್ಬೇಕು ಅನಿಸ್ತದೆ, ಅದರಿಂದ ಏನಾಗುತ್ತೆ ನಮ್ದು ಸ್ವಲ್ಪ ಇನ್ಪುಟ್ ಜಾಸ್ತಿ ಆಗುತ್ತೆ. ಓಕೆ, ಕ್ಯಾಲೋರಿಸ್ ಬರ್ನ್ ಆಗುತ್ತೆ, ಆಮೇಲೆ ಏನಾಗುತ್ತೆ ನಾವು ಜಾಸ್ತಿ ತಿಂತೇವೆ. ಆಮೇಲೆ ಒಬ್ಬ ಸಾಧಾರಣ ವ್ಯಕ್ತಿ ಅವನೊಂದು ಒಂದು ತಿಂಗಳು ಜಿಮ್ಗೆ ಹೋಗಿರ್ತಾನೆ, ನಂತರ ಒಂದು ತಿಂಗಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಆದ್ರೆ ಅವನು ತಿನ್ನೊಂದು ಕೆಪಾಸಿಟಿ ಏನಿರುತ್ತೆ ಅದಷ್ಟೇ ಇರ್ತದೆ, ಅದೇನು ಕಡಿಮೆ ಆಗುದಿಲ್ಲ, ಅದಕ್ಕೆ ಬಾಡಿ ಅದಷ್ಟಾಗಿರುತ್ತೆ ಅದು. ಹಾಗಾಗಿ ಅವ್ರದ್ದು ಏನಾಗುತ್ತೆ, ಆ ತರ ಆಗುದ್ರಿಂದ ಕೆಲವು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ತಲೆದಿರೋ ಒಂದು ಚಾನ್ಸಸ್ ಇರುತ್ತೆ. ಮತ್ತೆ ಮೈಂಡ್ ಕಾನ್ಸಂಟ್ರೇಟ್ ಆಗಿ ಅವ್ರು ರಿಲೇಟೆಡ್ ಯಾವ್ದು ಮಾಡುದಿಲ್ಲ, ಅವರು ಕೇವಲ ಫಿಸಿಕಲ್ ಒಂದು ಮಸಲ್ಸ್ ಡೆವಲಪ್ ಮಾಡಬೇಕು ಅಥವಾ ನೀವು ಚೆಸ್ಟ್ ಇಗರ ಚೆಸ್ಟ್ ಬೈಸ್ ಇರೋದು ಬೈಸ್ ಈ ತರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಯೋಗ ಯಾವತ್ತೂ ಹಾಗೆ ಮಾಡುದಿಲ್ಲ, ಅದ್ರಲ್ಲಿ ಯೋಗದಲ್ಲಿ ಏನಿರ್ತದೆ ಅಂದ್ರೆ ಹೋಲ್ ಬಾಡಿ ಕಾನ್ಸಂಟ್ರೇಟ್ ಮಾಡ್ತೇವೆ, ಮತ್ತೆ ಯೋಗದಲ್ಲಿ ಎಲ್ಲಿಯೂ ಕೂಡ ಫಾಸ್ಟ್ ಆಗಿ ಮಾಡುವಂತ ಮೂವ್ಮೆಂಟ್ ಇಲ್ಲ, ಎಲ್ಲವೂ ಕೂಡ ಅದು ವರಿ ಸ್ಲೋ ಆಗಿ ನಂತರ ವಿದ್ ಉಸಿರಾಟದೊಂದಿಗೆ ಮಾಡುವಂತದ್ದು. ಈಗ ನಿಮ್ದು ಫಿಸಿಕಲ್ ಆಗಿರ್ಬೋದು, ಮತ್ತೆ ಈ ಜಿಮ್ ಅಲ್ಲಿ ಮತ್ತೆ ಒಂದೊಂದು ವಿಶೇಷ ಏನಂತಂದ್ರೆ, ನೀವು ಅಲ್ಲಿ ಕೆಲವು ಮುಂದಕ್ಕೆ ಬಾಗುವಂತ ಆಸನಗಳು ಜಾಸ್ತಿ ಮಾಡ್ತೀರಿ, ಬೆಂಡ್ ಫಾರ್ವರ್ಡ್ ಬೆಂಡಿಂಗ್, ಹಿಂದ್ಗಡೆ ಸೈಡ್ ಬೆಂಡ್ ಮಾಡುವಂತದ್ದು, ಬ್ಯಾಕ್ ಸೈಡ್ ಬೆಂಡುವಂತದ್ದು, ಬ್ಯಾಲೆನ್ಸಿಂಗ್ ಯಾವ್ದಿರುದಿಲ್ಲ. ಆದ್ರೆ ಯೋಗದಲ್ಲಿ ಹಾಗೆ ಅಲ್ಲ, ನಮ್ಗೆ ಎಲ್ಲಾ ರೀತಿಯ ಒಂದು ದೇಹಕ್ಕೆ ಬೇಕಾಗುವಂತದ್ದು ಫ್ಲೆಕ್ಸಿಬಲ್, ನಮ್ಮ ದೇವರು ಯಾವ ತರ ನಮ್ಮ ದೇಹ ಬಾಡಿಗೆ ಕೊಟ್ಟಿದ್ದಾನೆ ಅದಕ್ಕೆ ಮೂವ್ಮೆಂಟ್ ಆಗುತ್ತಾರೆ, ಈ ಯೋಗವನ್ನು ಆಸನಗಳನ್ನು ಇಲ್ಲಿ ಸಿದ್ಧಪಡಿಸಿದ್ದಾರೆ.
1: ಈಗ ಈ ಯೋಗಕ್ಕೂ ಆಯುರ್ವೇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಡಾಕ್ಟ್ರೆ?
0: ಯೋಗ ಮತ್ತು ಆಯುರ್ವೇದ ಇದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ, ಇದು ಕೂಡ ಆಯುರ್ವೇದ ಕೂಡ ಅದು ಬಹಳ ಹಿಂದಿನಲ್ಲೂ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತದ್ದು, ಯೋಗ ಕೂಡ ಇದು ಕೂಡ ಬಹಳ ಹಿಂದಿನಿಂದ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಒಂದು ಯೋಗ ಇರುವಂತದ್ದು, ಒಂದಕ್ಕೊಂದು ಇಂಟರ್ ಲಿಂಕ್ ಆಗಿದೆ. ಇದರಲ್ಲಿ ಅಂತಂದ್ರೆ ಯೋಗದಲ್ಲಿ ಯಾವುದೇ ರೀತಿಯಾದಂತ ಔಷಧಿಗಳ ಸೇವನೆಗಳನ್ನು ಮೆನ್ಷನ್ ಮಾಡಲಿಲ್ಲ, ಇದು ಕೇವಲ ಅವರು ದೇಹ ಮನಸ್ಸಿಗೆ ಸಂಬಂಧಪಟ್ಟದ್ದು ಮತ್ತು ದೇಹಕ್ಕೆ ಸಂಬಂಧಪಟ್ಟಂತ ಇರುವಂತದ್ದು. ವ್ಯಾಯಾಮಗಳಿರುವ ಆಸನಗಳಿರ್ಬೋದು, ಪ್ರಾಣಾಯಾಮಗಳಿರ್ಬೋದು, ಮೆಡಿಟೇಷನ್, ಮುದ್ರೆ, ಇದರಲ್ಲಿ ಯಾವುದೇ ಕೂಡ ಒಂದು ಔಷಧಿಗ ರೂಪದಲ್ಲಿ ಅದನ್ನು ಉಪಯೋಗಿಸಲಿಕ್ಕೆ ಇಲ್ಲದಿರುವಂತದ್ದು.
1: ಈಗ ಇನ್ನು ಆಯುಷ್ ಬಗ್ಗೆ ಮಾತಾಡೋದಾದ್ರೆ, ಆಯುಷ್ ಇಲಾಖೆಯ ಬಗ್ಗೆ ಮಾತಾಡೋದಾದ್ರೆ, ಈ ಯೋಗದ ಪ್ರಚಾರಕ್ಕಾಗಿ ತಾವು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಾ?
0: ಈ ಸತಿ ನಾವು ಯೋಗ ದಿನಾಚರಣೆ ಅಂಗವಾಗಿ ನಮಗೆ ಬಂದ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಸ್ಕೂಲ್ ಕಾಲೇಜಸ್ಗಳಲ್ಲಿ ಮತ್ತೆ ಸರ್ಕಾರಿ ಕಚೇರಿಗಳಿಗೆ, ಆಕ್ಚುಲಿ ಎಂಪ್ಲಾಯೀಸ್ಗಳಿಗೆ ಅವರೊಂದಿಗೆ ಮಾಡುವಂತ ವರ್ಕ್ ಅಲ್ಲಿ ಅವರಿಗೆ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಅದನ್ನು ಅವರು ಸೆಪರೇಟ್ ಯೋಗ ಅಂತಲ್ಲ, ಆಫೀಸ್ ಅವರಲ್ಲೇ ಯಾವ ತರ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅದೊಂದು ನಮಗೆ ಯೋಗ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಬಂದಿದೆ. ಅದೇ ರೀತಿ ಎಲ್ಲ ಹಾಸ್ಟೆಲ್ಸ್ಗಳಲ್ಲಿ ಮತ್ತೆ NCC, ಅದೇ ರೀತಿ ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇಂಥ ಮಕ್ಕಳಿಗೆ ಕೂಡ ಯೋಗ ಮಾಡಬೇಕಂತ ಮಾಡಿದ್ವಿ. ನಾವು ಈಗಾಗಲೇ ನಮ್ಮ ಆಯುಷ್ ಇಲಾಖೆ ವತಿಯಿಂದ ಎಲ್ಲ ಸ್ಕೂಲ್ಗಳಲ್ಲಿ ಕಚೇರಿಗಳಲ್ಲಿ ಕೂಡ ನಾವು ಹೋಗಿ ಯೋಗನ ಕೊಟ್ಟಿದ್ದೇವೆ. ಅದೇ ರೀತಿ ಮಿನಿಸ್ಟರ್ ಆಫ್ ಆಯುಷ್ ಅವರು ಒಂದು ವೈ ಬ್ರೇಕ್ ಆ್ಯಪ್ ಅಂತ ಒಂದು ರಿಲೀಸ್ ಮಾಡಿದ್ದಾರೆ, ಕಳೆದ ವರ್ಷನೇ ಮಾಡಿದ್ದಾರೆ, 2-3 ವರ್ಷ ಆಯಿತು. ಅದರ ಬಗ್ಗೆ ಹೆಚ್ಚು ಮಾಹಿತಿ ಕೊಡಿ ಅಂತ ಹೇಳಿ ಎಲ್ಲ ಕಡೆ ಇದರ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ವೈ ಬ್ರೇಕ್ ಆ್ಯಪ್ ಅಂತಂದ್ರೆ ನಿಮ್ಮ ಮೊಬೈಲಲ್ಲೇ ಒಂದು ಆ್ಯಪ್ ಇದೆ, 5 ನಿಮಿಷದ ಇರುವಂಥದ್ದು, ಕೇವಲ 5 ಮಿನಿಟ್ ಯೋಗ ಅಂತ ಹೇಳಿ, 5 ಮಿನಿಟ್ಸ್ ಬ್ರೇಕ್ ಅಂತ, ವೈ ಬ್ರೇಕ್ ಅಂದರೆ ಯೋಗ ಬ್ರೇಕ್ ಎನ್ನುವಂಥದ್ದು. ನೀವು ನಿಮ್ಮ ಪ್ಲೇಸ್ಟೋರ್ ಒಳಗೆ ಹೋಗಿ ವೈ ಬ್ರೇಕ್ ಅಂತ ನೀವು ಟೈಪ್ ಮಾಡಿದರೆ ಒಂದು ಆ್ಯಪ್ ಬರ್ತದೆ ಮಿನಿಸ್ಟರ್ ಆಫ್ ಆಯುಷ್ ಅವರದ್ದು, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮಗೆ 5 ನಿಮಿಷದಲ್ಲಿ ಆಗುವಂಥ ಆಸನ, ಕೂತ್ಕೊಂಡೆ ನೀವು ಚೇರಲ್ಲಿ ಕೂತ್ಕೊಂಡೆ ಮಾಡುವಂಥದ್ದು, ಅಲ್ಲಿ 3 ರೀತಿಯ ಆಸನಗಳಿವೆ, ಮತ್ತು ಪ್ರಾಣಾಯಾಮಗಳಿದೆ, ಮತ್ತೊಂದು ಧ್ಯಾನ ಇದೆ. ಇದು ಕೇವಲ 5 ನಿಮಿಷದಲ್ಲಿ ಮುಗಿತದೆ ಇದು, ಅದು ಅದರಲ್ಲಿ ಸ್ಟೆಪ್ ಆ್ಯಂಡ್ ಸ್ಟೆಪ್ ಆಗಿ ಅದರಲ್ಲಿ ಗೈಡ್ ಮಾಡಿದ್ದಾರೆ, ಅದರಲ್ಲಿ ಯಾವ ಥರ ಮಾಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ ಕೂಡ ಇದೆ.
1: ಹಾಗೆ ಏನಾದರೂ ಯೋಗ ದಿವಸದ ಸಂದರ್ಭದಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮಗಳಿದೆಯಾ?
0: ಖಂಡಿತ ಇದೆ. ನಮ್ಮ ಜಿಲ್ಲಾಡಳಿತ ವತಿಯಿಂದ ನಾವು ಈ ಸತಿ ನಮ್ಮ ಟೌನ್ ಹಾಲಲ್ಲಿ ಮಾಡಲಿಕ್ಕಿದ್ದೇವೆ. ಸಾಧಾರಣ ಒಂದು 500 ಜನ ಸೇರುವಂಥ ವ್ಯವಸ್ಥೆ ಇದೆ. ಅದರಲ್ಲಿ ಇಲ್ಲಿ ನಾವು ಹಲವಾರು ಪ್ರೋಟೋಕಾಲ್, ಈಗ ಕಾಮನ್ ಪ್ರೋಟೋಕಾಲ್ ಇದೆ, ಅದು 7 to 7:45 ಮಾಡಬೇಕೆಲ್ಲ ಇಡೀ ವೈಡಲ್ಲಿ ಮಾಡುವಂಥದ್ದು, ಆ ಪ್ರೋಟೋಕಾಲ್ ನಾವು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಹಲವಾರು ಕಾರ್ಯಕ್ರಮ, ಆಮೇಲೆ ಧ್ಯಾನ ಕ್ಲಾಸನ್ನು ಅವೆಲ್ಲ ಅರೇಂಜ್ ಮಾಡಲಿಕ್ಕಿದ್ದೇವೆ.
1: ಡಾಕ್ಟರ್, ಕಡೆಯದಾಗಿ ಈ ಯೋಗ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಸಂದೇಶ ಕೊಡೋದಾದ್ರೆ ಏನ್ ಹೇಳ್ತೀರಾ?
0: ನಿಮಗೆ ಯೋಗವನ್ನು ಎಲ್ಲರೂ ಮಾಡಬೇಕು, ಇದು ನಾವು ನಮಗೆ ಅಲ್ಲ, ಇದು ಕೆಲವರ ಮನಸ್ಸು ಮೆಂಟಾಲಿಟಿ ಏನಿದೆ ಅಂದ್ರೆ ನಮಗೆ ಬಿಸಿ ಇದ್ದೇವೆ, ಬಿಸಿ ಲೈಫ್ ಅಲ್ಲಿ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಕೆಲವರಿಗೆ ಟೈಮ್ ಇಲ್ಲದವ್ರು ಇದ್ದವರಿಗೆ ಮಾತ್ರ ಮಾಡಬಹುದು ಅಂತ, ಆತರ ಅಲ್ಲ. ಯೋಗ ಇದು ಕೇವಲ ದೈಹಿಕವಾಗಿ ಅಂತಲ್ಲ, ದೈಹಿಕ ಮಾನಸಿಕವಾಗಿ ಆರೋಗ್ಯವಾಗಿರ್ಲಿಕ್ಕೆ ಇದು ಬಹಳ ಪರಿಣಾಮಕಾರಿ. ಮತ್ತೆ ಕೆಲವರು ಅಂದ್ಕೊಳ್ಬಹುದು, ನಂಗೆ ಯಾವುದೇ ರೀತಿಯಂತ ಆರೋಗ್ಯ ಸಮಸ್ಯೆಗಳಿಲ್ಲ, ನಾನು ಹೆಲ್ದಿ ಆಗಿದ್ದೇನೆ, ನಾನು ಯಾಕೆ ಮಾಡಬೇಕು ಅಂತ. ಇದರಲ್ಲಿ ಮುಖ್ಯವಾಗಿ ಯೋಗದಲ್ಲಿ ಏನಂತಂದ್ರೆ, ನಮಗೆ ಇವತ್ತು ಸಮಸ್ಯೆ ಇಲ್ಲದಿರಬಹುದು, ಮುಂದಿನ ದಿನಗಳಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ.

0: ಯೋಗದಿಂದ ನಮಗೆ ಮೂರು ಲಾಭ ಇದೆ. ಏನಂತಂದ್ರೆ ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್, ಅಂದ್ರೆ ರೋಗ ಬಾರದಾಗಿ ನಾವು ತಡೆಗಟ್ಟಬಹುದು. ಓಕೆ, ನಂತರ ಏನಂತಂದ್ರೆ ಕ್ಯೂರೇಟಿವ್, ನಮಗೆ ಸಪೋಸ್ ಏನಾದ್ರು ಆರೋಗ್ಯ ಸಮಸ್ಯೆ ಇದ್ರೆ ನಾವು ಅದನ್ನ ಈ ಯೋಗ ಮುಖಾಂತರ ಕಡಿಮೆ ಮಾಡ್ಕೊಳ್ಬಹುದು. ಅದೇ ರೀತಿ ಪ್ರಮೋಟಿವ್, ನಾವು ಹೆಲ್ದಿ ಆಗಿ ಅಂದ್ರೆ ನಾವು ಇನ್ನೂ ಹೆಲ್ದಿ ಆಗಿರ್ಲಿಕ್ಕೆ ಇದು ಸಹಾಯ ಮಾಡ್ತದೆ. ಈ ಮೂರು ಆಸ್ಪೆಕ್ಟ್ ಬೇರೆ ಯಾವ ಸಿಸ್ಟಮ್ ಅಲ್ಲಿ ಇಲ್ಲ, ಕೇವಲ ನಮ್ಮ ಯೋಗದಲ್ಲಿ ಮಾತ್ರ ಇದೆ. ಹಾಗಾಗಿ ಎಲ್ಲರೂ ಇದನ್ನು ಅಳವಡಿಸಿ, ನಿಮ್ಮ ಮನೆಯವರು ಇರ್ಬೋದು, ಹಿರಿಯರು ಇರ್ಬೋದು, ಮಕ್ಕಳು ಇರ್ಬೋದು, ಎಲ್ಲರೂ ಕೂಡ ಇದು ಮಾಡಿ ನಾವು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಎಲ್ಲರೂ ಮಾಡಿದ್ರೆ ಮಾತ್ರ ಇದೊಂದು ಸಫಲತೆ ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ.
1: ಧನ್ಯವಾದಗಳು ಡಾಕ್ಟ್ರೆ. ಈ ಯೋಗ ದಿನದ ಸಂದರ್ಭದಲ್ಲಿ ಈ ಯೋಗ ದಿನದ ಮಹತ್ವವನ್ನ ಹಾಗೆ ಯೋಗದ ಮಹತ್ವವನ್ನ ನಮಗೆ ತಿಳಿಸಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ನಿಮಗೂ ಕೂಡ.
2: ಇದುವರೆಗೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಈ ಕುರಿತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಎಜೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಲತೀಶ್ ಪಾಲ್ದಾನೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಸಮಯ 1 ಗಂಟೆ. ಈಗ ಪ್ರಗತಿ ಪಥ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸ್ಟ್ಯಾಂಡಪ್ ಇಂಡಿಯಾ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಜನರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು, ಭಾರತವನ್ನ ಆರ್ಥಿಕವಾಗಿ ಸದೃಢ ದೇಶವನ್ನಾಗಿ ಮಾಡಬೇಕು, ಜನರು ಉದ್ಯೋಗಿಗಳಾಗಬಾರದು, ಬದಲಾಗಿ ಉದ್ಯೋಗದಾತರಾಗಬೇಕು ಎನ್ನುವಂತಹ ಆಶಯವನ್ನ ಇಟ್ಟುಕೊಂಡು ಅನೇಕ ಮಹತ್ವದ ಯೋಜನೆಗಳನ್ನ ಜಾರಿಗೆ ತಂದಿದೆ. ಸ್ವಂತ ಉದ್ಯೋಗವನ್ನ ಕೈಗೊಳ್ಳೋದಕ್ಕೆ ಯುವಜನರಿಗೆ, ಮಹಿಳೆಯರಿಗೆ ಹಲವಾರು ಮಹತ್ವದ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಯೋಜನೆ ಅಂದ್ರೆ ಸ್ಟ್ಯಾಂಡಪ್ ಇಂಡಿಯಾ. ಜನರು ಹೊಸ ಉದ್ಯೋಗವನ್ನ ಮಾಡಲು, ಸ್ಟಾರ್ಟ್ಅಪ್ಗಳನ್ನ ಆರಂಭ ಮಾಡಲು, ವ್ಯವಹಾರಗಳನ್ನ ಆರಂಭ ಮಾಡಲು ಸರ್ಕಾರ ಜಾರಿಗೊಳಿಸಿದ ಮಹತ್ವದ ಯೋಜನೆಗಳಲ್ಲಿ ಇದು ಕೂಡ ಒಂದು. ಈ ಯೋಜನೆಯಲ್ಲಿ ಸುಮಾರು 10 ಲಕ್ಷ ರೂಪಾಯಿಯಿಂದ 1 ಕೋಟಿ ರೂಪಾಯಿವರೆಗೆ ಜನರು ಸಾಲವನ್ನ ಪಡೆದುಕೊಳ್ಬಹುದು. ಸ್ಟ್ಯಾಂಡಪ್ ಯೋಜನೆಯಲ್ಲಿ ಒಂದು ಬ್ಯಾಂಕ್ನ ಬ್ರಾಂಚ್ ನಿಂದ ಒಟ್ಟು 2 ಜನರಿಗೆ ಮಾತ್ರ ಸಾಲ ಸೌಲಭ್ಯವನ್ನ ಕೊಡಲಾಗುತ್ತೆ. ಈ ಯೋಜನೆ ಅಡಿಯಲ್ಲಿ ಯಾವುದೇ ಬ್ಯಾಂಕ್ನ ಒಂದು ಬ್ರಾಂಚ್ ನಿಂದ ಒಬ್ಬ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಹಾಗೂ ಓರ್ವ ಮಹಿಳೆಗೆ ವ್ಯಾಪಾರವನ್ನ ಮಾಡಲು ಸಾಲವನ್ನ ಕೊಡ್ತಾರೆ. ಒಬ್ಬ ವ್ಯಕ್ತಿ ಉತ್ಪಾದನೆ, ಸೇವೆ, ಕೃಷಿ, ವ್ಯಾಪಾರ ಹೀಗೆ ಯಾವುದಾದರೂ ಕಾರ್ಯಕ್ಕೆ ಅಥವಾ ವ್ಯಾಪಾರಕ್ಕೆ ಆ ಹಣವನ್ನ ವಿನಿಯೋಗ ಮಾಡುವುದಾದ್ರೆ ಮಾತ್ರ ಈ ಸಾಲವನ್ನ ಸರ್ಕಾರ ಅವರಿಗೆ ಕೊಡುತ್ತೆ. ಯಾವುದೇ ಒಂದು ಪಾಲುದಾರಿಕೆ ವ್ಯಾಪಾರಕ್ಕಾಗಿ ಈ ಯೋಜನೆ ಅಡಿಯಲ್ಲಿ ಸಾಲವನ್ನ ಪಡೆಯೋದಾದ್ರೆ ಈ ಸಾಲವನ್ನ ಪಡೆಯುವ SC/ST ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಥವಾ ಮಹಿಳೆ ಸುಮಾರು 51% ಸಂಸ್ಥೆಯ ಪಾಲುದಾರಿಕೆಯನ್ನ ಹೊಂದಿರಬೇಕು ಅನ್ನುವಂತಹ ನಿಯಮವನ್ನ ಕೇಂದ್ರ ಸರ್ಕಾರ ವಿಧಿಸಿದೆ. ಹಾಗಾದ್ರೆ ಈ ಯೋಜನೆ ಅಡಿಯಲ್ಲಿ ಸಾಲವನ್ನ ಪಡೆಯಲಿಕ್ಕೆ ಬೇಕಾದಂತಹ ಅರ್ಹತೆಗಳೇನು ಅದನ್ನ ನೋಡೋಣ. 18 ವರ್ಷಕ್ಕಿಂತ ಮೇಲ್ಪಟ್ಟ SC/ST ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಥವಾ ಮಹಿಳಾ ಉದ್ಯೋಗಿ

ಯೋಜನೆಯನ್ನ ಲಾಭವನ್ನ ಪಡೆಯಲಿಕ್ಕೆ ಅರ್ಹರು. ಈ ಯೋಜನೆ ಅಡಿಯಲ್ಲಿ ಕೇವಲ ಗ್ರೀನ್ ಫೀಲ್ಡ್ ಯೋಜನೆಗಳಿಗೆ ಸಾಲವನ್ನು ನೀಡಲಾಗುತ್ತೆ. ಗ್ರೀನ್ ಫೀಲ್ಡ್ ಅಂದ್ರೆ ಉತ್ಪಾದನೆ, ಸೇವೆ, ಕೃಷಿಯಲ್ಲಿ ವ್ಯಾಪಾರ ಮಾಡೋದು, ಇವುಗಳಿಗೆ ಮಾತ್ರ ಸಾಲವನ್ನ ಕೊಡ್ತಾರೆ. ಬೇರೆ ಉದ್ದೇಶಗಳಿಗಾಗಿ ಸಾಲವನ್ನ ಕೊಡಲಾಗೋದಿಲ್ಲ. SC/ST ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅಥವಾ ಮಹಿಳೆ ಸುಮಾರು 51% ಸಂಸ್ಥೆಯ ಪಾಲುದಾರಿಕೆಯನ್ನು ಹೊಂದಿರಬೇಕು ಅನ್ನುವಂತಹ ನಿಯಮ ಕೂಡ ಇದೆ. ಸಾಲ ಪಡೆಯುವವರು ಬೇರೆ ಯಾವುದೇ ಬ್ಯಾಂಕ್ನಲ್ಲಿ ಅಥವಾ ಹಣಕಾಸು ಸಂಸ್ಥೆಯಲ್ಲಿ ಸಾಲವನ್ನ ಪಡೆದಿರಬಾರದು. ಬೇರೆ ಕಡೆ ಸಾಲ ಇದ್ರೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಅವರಿಗೆ ಸಾಲವನ್ನ ಕೊಡ್ಲಿಕ್ಕಾಗೋದಿಲ್ಲ. ಹಾಗಾದ್ರೆ ಈ ಸಾಲಕ್ಕೆ ಬಡ್ಡಿದರ ಎಷ್ಟಿದೆ? ತುಂಬಾ ಬಡ್ಡಿದರವನ್ನ ವಿಧಿಸಿ ಅನೇಕ ಸಂಸ್ಥೆಗಳು ಅಥವಾ ಬ್ಯಾಂಕ್ಗಳು ಸಾಲವನ್ನ ಕೊಡ್ತವೆ. ಆದ್ರೆ ಈ ಯೋಜನೆಯ ವಿಶೇಷ ಏನು ಅಂದ್ರೆ ಇದು ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಜನರಿಗೆ ವ್ಯಾಪಾರವನ್ನ ಆರಂಭ ಮಾಡ್ಲಿಕ್ಕೆ ಸಾಲವನ್ನ ಕೊಡ್ತಾರೆ. ಜನರು ವ್ಯಾಪಾರವನ್ನ ಆರಂಭ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗಬಾರ್ದು, ಹಣಕಾಸಿನ ಅಡಚಣೆ ಆಗಬಾರ್ದು, ಹೆಚ್ಚು ನಷ್ಟ ಕೂಡ ಉಂಟಾಗಬಾರ್ದು ಎನ್ನುವಂತಹ ಒಂದು ಉದ್ದೇಶ ಈ ಯೋಜನೆಯ ಹಿಂದಿದೆ. ಹಾಗಾಗಿ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸ್ಟ್ಯಾಂಡ್ ಅಪ್ ಯೋಜನೆಯಲ್ಲಿ ಅವರಿಗೆ ಸಾಲವನ್ನ ಕೊಡಲಾಗುತ್ತೆ. ಈ ಸಾಲಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಪೋರ್ಟಲ್ ಸಂಭಾವ್ಯ ಸಾಲಗಾರರಿಗೆ ವಿವಿಧ ಏಜೆನ್ಸಿಗಳ ಮೂಲಕ ಈ ಸಾಲದ ಮಾಹಿತಿಯನ್ನ ಕೊಡ್ತಾ ಇದೆ. ಸಾಲವನ್ನ ಪಡೆಯಲು ಬ್ಯಾಂಕ್ ಅನ್ನ ಸಂಪರ್ಕ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಬಹುದು. ನೇರವಾಗಿ ಬ್ಯಾಂಕ್ ಅನ್ನ ಸಂಪರ್ಕ ಮಾಡಿದ್ರು ಕೂಡ ಅಲ್ಲಿ ಮಾಹಿತಿಯನ್ನ ಕೊಡ್ತಾರೆ, ಅಥವಾ ಆನ್ಲೈನ್ ಅಲ್ಲಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಪೋರ್ಟಲ್ ನ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಪೋರ್ಟಲ್ಗೆ ಹೋಗಿ ಅದರ ನೋಂದಣಿ ಪುಟದಲ್ಲಿ ಅರ್ಜಿದಾರರು ಮೊದಲು ರಿಜಿಸ್ಟರ್ ಅನ್ನುವಂತಹ ಪದದ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ಬಳಿಕ ಅದು ಕೇಳುವಂತಹ ಕೆಲವು ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾಗುತ್ತೆ. ಉತ್ತರವನ್ನ ನೋಡಿಕೊಂಡು ಅದರ ಆಧಾರದ ಮೇಲೆ ಆ ಅಭ್ಯರ್ಥಿ ಈ ಒಂದು ಯೋಜನೆಗೆ ಸಿದ್ಧನಾ ಅಲ್ಲವಾ, ಅರ್ಹನಾ ಅಲ್ಲವಾ ಅನ್ನುವಂತಹ ನಿರ್ಣಯವನ್ನ ಆ ಪೋರ್ಟಲ್ ಕೈಗೊಂಡು ಆ ಬಳಿಕ ಅಭ್ಯರ್ಥಿಗೆ ತರಬೇತಿ ಅಥವಾ ಸಿದ್ಧ ಸಾಲಗಾರ, ಇಂಗ್ಲಿಷ್ನಲ್ಲಿ ಟ್ರೈನಿ ಆರ್ ರೆಡಿ ಬಾರೋವರ್ ಎಂದು ಪರಿಗಣನೆಯನ್ನ ಮಾಡಲಾಗುತ್ತೆ. ಅರ್ಜಿದಾರರಿಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸಾಲಕ್ಕೆ ತಮ್ಮ ಅರ್ಹತೆ ಎಷ್ಟಿದೆ ಅನ್ನುವಂಥದ್ದನ್ನ ಕೂಡ ಆ ಪೋರ್ಟಲ್ ತಿಳಿಸಿಕೊಡುತ್ತೆ. ತರಬೇತಿ ಪಡೆದ ಸಾಲಗಾರರು ನಂತರ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು ಮತ್ತು ಪೋರ್ಟಲ್ ಮೂಲಕ ಲಾಗಿನ್ ಆಗಬಹುದು. ಪೋರ್ಟಲ್ಗೆ ಲಾಗಿನ್ ಆದ ನಂತರ ಸಾಲಗಾರರು ಡ್ಯಾಶ್ಬೋರ್ಡ್ ಸೈಟ್ ಅನ್ನ ಕಾಣ್ತಾರೆ. ಹಾಗಾದ್ರೆ ಈ ಅರ್ಜಿಯ ಲಾಭ ಪಡೆಯಲಿಕ್ಕೆ ಯಾವೆಲ್ಲ ದಾಖಲೆಗಳನ್ನ ಅರ್ಜಿದಾರರು ಹೊಂದಿರಬೇಕು? ಅರ್ಜಿಯನ್ನ ಭರ್ತಿ ಮಾಡುವಾಗ ಅದಕ್ಕೆ ಲಗತ್ತಿಸಲು ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕಾಗುತ್ತೆ. ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಗುರುತಿನ ಪುರಾವೆ ಬೇಕು. ವೋಟರ್ ಐಡಿ, ಪಾಸ್ಪೋರ್ಟ್ ನಂತಹ ವಿಳಾಸದ ಪುರಾವೆ ಕೂಡ ಬೇಕು ಮತ್ತು ಪಾಲುದಾರಿಕೆಯ ವಿವರ, ಆ ಬ್ಯಾಂಕ್ ನಲ್ಲಿ ನಿಮ್ಮ ಪಾಲುದಾರಿಕೆ ಇರುವ ಬಗ್ಗೆ ಅದರ ದಾಖಲೆ ಅಥವಾ ವಿವರ ಬೇಕು. ಬಾಡಿಗೆ ಒಪ್ಪಂದದ ಪತ್ರ ಬೇಕು. ಕಳೆದ 3 ವರ್ಷದ ಬ್ಯಾಲೆನ್ಸ್ ಶೀಟ್ ಎಷ್ಟಿದೆ ಅನ್ನುವಂಥದ್ದನ್ನ ಒದಗಿಸಬೇಕಾಗತ್ತೆ. ನಿಮ್ಮ ಆಸ್ತಿ ಎಷ್ಟಿದೆ, ಬೇರೆ ಕಡೆ ಸಾಲ ಇದೆಯೋ ಇಲ್ವೋ, ಇದೇ ಮೊದಲ ಬ್ಯಾಂಕ್ ನಲ್ಲಿ ನೀವು ಸಾಲವನ್ನ ಪಡಿತಾ ಇದ್ದೀರೋ, ಈ ಬಗ್ಗೆ ಪೂರ್ಣ ಮಾಹಿತಿಯನ್ನ ನೀವು ಒದಗಿಸಬೇಕಾಗತ್ತೆ. ಬ್ಯಾಂಕ್ ನಿಂದ ಕೊಡುವಂತಹ ಇತರ ಬೇರೆ ಬೇರೆ ರೀತಿಯ ದಾಖಲೆಗಳನ್ನು ಕೂಡ ನೀವು ಹೊಂದಿರಬೇಕಾಗತ್ತೆ. ಹಾಗಾದ್ರೆ ಸಾಲ ಮರುಪಾವತಿಯನ್ನ ಮಾಡೋದು ಹೇಗೆ, ಎಷ್ಟು ಅವಧಿಯಲ್ಲಿ ಸಾಲವನ್ನ ತುಂಬಬೇಕು, 1 ಗಂಟೆಗೆ ಅಷ್ಟು ಮೊತ್ತವನ್ನ ಪಾವತಿಸಬೇಕಾ, ಈ ರೀತಿಯ ಪ್ರಶ್ನೆಗಳು ಕೂಡ ಇರ್ತವೆ. ಸಾಮಾನ್ಯವಾಗಿ ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯಿಂದ ಸಾಲವನ್ನ ಪಡೆದಾಗ ಸಾಲವನ್ನ ಮರುಪಾವತಿ ಮಾಡೋದಕ್ಕೆ ನಿಗದಿತವಾದ ಒಂದು ಮರುಪಾವತಿ ಅವಧಿಯನ್ನ ಕೊಟ್ಟಿರ್ತಾರೆ. ಹಲವಾರು ಬ್ಯಾಂಕ್ಗಳು ಅಥವಾ ಹಣಕಾಸು ಸಂಸ್ಥೆಗಳಲ್ಲಿ ಈ ಸಾಲ ಮರುಪಾವತಿ ಅವಧಿಯನ್ನ ಸಾಲ ಪಡೆದಿರುವವರೇ ಗೊತ್ತು ಮಾಡಬಹುದು. ನಾವು ಅಧಿಕ ಮರುಪಾವತಿ ಪಡೆಯುವುದು ಅಥವಾ ನಾವು ಅಧಿಕ ಮರುಪಾವತಿ ಅವಧಿಯನ್ನ ಪಡೆದಿರುವುದು ಉತ್ತಮ. ಯಾಕಂದ್ರೆ ವ್ಯಾಪಾರ ಅದು ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ, ನಾವು ಲಾಭವನ್ನ ಪಡೆದುಕೊಳ್ಳಕ್ಕೆ ಎಷ್ಟು ಸಮಯ ಬೇಕಾಗಬಹುದು, ಬೇಗ ಲಾಭಾಂಶ ಕೈಗೆ ಬಂದು ಬಿಡುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇರುತ್ತೆ. ಹಾಗಾಗಿ ದೀರ್ಘಾವಧಿ ಸಮಯವನ್ನ ಸರ್ಕಾರ ನಮಗೆ ಕೊಟ್ರೆ ಸಾಲವನ್ನ ಮರುಪಾವತಿ ಮಾಡ್ಲಿಕ್ಕೆ ಹೊಸದಾಗಿ ವ್ಯಾಪಾರವನ್ನ ಉದ್ಯೋಗವನ್ನ ಆರಂಭ ಮಾಡುವವರಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಸರ್ಕಾರದ ಯೋಜನೆಗಳಿಗೆ ನಿಗದಿತ ಮರುಪಾವತಿ ಅವಧಿ ಇದ್ದೇ ಇರುತ್ತೆ. ಅದೇ ರೀತಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ, ಹೀಗೆ ದೇಶದಲ್ಲಿ ಹಿಂದುಳಿದವರು, ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದವರು, ಮಹಿಳೆಯರು, ಬಂಡವಾಳ ಇಲ್ಲ ಅನ್ನುವ

0: ಮಾಡುವಂತಹ ಕಾರಣಕ್ಕಾಗಿ ತಮ್ಮ ದೊಡ್ಡ ದೊಡ್ಡ ಕನಸುಗಳಿಗೆ ನೀರು ಬಿಡುವಂತಹ ಪರಿಸ್ಥಿತಿ ಬರಬಾರದು. ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಉದ್ಯೋಗವನ್ನ ಬೇರೆಯವರಿಗೆ ಉದ್ಯೋಗವನ್ನ ಕೊಡುವ ರೀತಿಯಲ್ಲಿ ಉದ್ಯೋಗದಾತರಾಗಿ ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಬೇಕು. ಸಮಾಜಕ್ಕೆ ಅವರು ಆಶ್ರಯವನ್ನ ನೆರವನ್ನ ಕೊಡುವ ರೀತಿಯಲ್ಲಿ ತಾವು ಬೆಳಿಬೇಕು. ಇತರರಿಗೂ ಸಹಾಯ ಮಾಡುವಂತಹ ರೀತಿಯಲ್ಲಿ ಅವರು ಶಕ್ತರಾಗಬೇಕು ಅನ್ನುವಂತಹ ಒಂದು ಮಹತ್ವದ ಗುರಿಯನ್ನ ಕನಸನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನ ಜಾರಿಗೊಳಿಸಿದೆ. ಆದಷ್ಟು ಜನರಿಗೆ ಇದರ ಮಾಹಿತಿ ಗೊತ್ತಿರಲ್ಲ. ಇಂತಹ ಒಂದು ಉತ್ತಮವಾದ ಯೋಜನೆಯನ್ನು ಸರ್ಕಾರ ನಮಗೆ ಕೊಡ್ತಾ ಇದೆ ಅನ್ನುವಂತಹ ಮಾಹಿತಿ ಇಲ್ಲದೆ ಅನೇಕ ಯುವಕರು ಮಹಿಳೆಯರು ತಮ್ಮ ಕನಸನ್ನ ನನಸು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಈ ಒಂದು ಮಾಹಿತಿಯಿಂದ ಸಾಕಷ್ಟು ಜನರಿಗೆ ಇದರ ಬಗ್ಗೆ ಅರಿವು ಮೂಡಿದ್ರೆ ಅವರು ಸರ್ಕಾರದ ಈ ಒಂದು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಿಂದ ಸಾಲವನ್ನ ಪಡೆದು ಅದನ್ನ ಬಳಸಿಕೊಂಡು ವ್ಯಾಪಾರವನ್ನ ಉದ್ದಿಮೆಯನ್ನ ಪ್ರಾರಂಭ ಮಾಡಿ ಸಶಕ್ತ ಭಾರತದ ಆರ್ಥಿಕವಾಗಿ ಸದೃಢವಾದಂತಹ ಸ್ವಾವಲಂಬಿಯಾದಂತಹ ಭಾರತದ ನಿರ್ಮಾಣಕ್ಕೆ ಒಂದು ನೆರವನ್ನ ನೀಡಿದ್ರೆ ಅದರಲ್ಲಿ ತಾವು ಭಾಗಿದಾರರಾದ್ರೆ ಕೇಂದ್ರ ಸರ್ಕಾರದ ಕನಸಿಗೆ ನರೇಂದ್ರ ಮೋದಿ ಜಿಯವರು ಜಾರಿಗೊಳಿಸಿದಂತಹ ಈ ಯೋಜನೆಗೆ ಒಂದು ಸಾರ್ಥಕತೆ ಸಿಗತ್ತೆ. ಅನೇಕ ಜನರು ಈ ಒಂದು ಮಾಹಿತಿಯನ್ನ ಪಡೆದುಕೊಳ್ಳಬೇಕು. ಸಾಲವನ್ನ ಪಡೆದು ಉದ್ದಿಮೆಗಳನ್ನ ವ್ಯಾಪಾರಗಳನ್ನ ಸ್ಥಾಪನೆ ಮಾಡಿ ಯೋಜನೆಗೆ ಸಾರ್ಥಕತೆಯನ್ನ ತಂದುಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಕೂಡ. ಹೌದು,
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ, ರಾಷ್ಟಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಟ್ಯುನೀಷಿಯಾ ವಿರುದ್ದ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಮತ್ತು ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ದ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿ ವೇಗದ ಅರ್ಧಶತಕ. ವಾರ್ತೆಗಳ ವಿವರ: ಭಾರತವು ಹಡಗು ನಿರ್ಮಾಣ ವಲಯದಲ್ಲಿ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಕೋಲ್ಕತ್ತಾದಲ್ಲಿಂದು ಸ್ವದೇಶಿ ತಂತ್ರಜ್ಞಾನದ ಐಎನ್ಎಸ್ ದುನಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಯುದ್ಧ ನೌಕೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಿ ಅವರು ಮಾತನಾಡಿದರು. ನೌಕಾಪಡೆಯ ಯುದ್ಧ ಕಾರ್ಯಾಚರಣೆ ಹಾಗೂ ಕರಾವಳಿ ರಕ್ಷಣೆಯನ್ನು ಬಲಪಡಿಸುವ ಈ ನೌಕೆಗಳ ನಿರ್ಮಾಣ, ದುರಸ್ತಿ ಮತ್ತು ನಿರ್ವಹಣೆಯನ್ನು ಒಂದು ಪ್ರಮುಖ ರಾಷ್ಟೀಯ ಮಿಷನ್ನ ಭಾಗವಾಗಿ ಸರ್ಕಾರ ಪರಿಗಣಿಸಿದೆ ಎಂದು ಅವರು ತಿಳಿಸಿದರು. ಮುಂಬರುವ ವರ್ಷಗಳಲ್ಲಿ ಕಡಲ ವಲಯ ಲಕ್ಷಾಂತರ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಿದ್ದು, ಇದನ್ನು ಅಭಿವೃದ್ಧಿ ಹೊಂದಿದ ಭಾರತದ ಉದ್ಯೋಗ ಚಾಲಕ ಶಕ್ತಿಯಾಗಿ ಪರಿಗಣಿಸಲಾಗಿದೆ ಎಂದು ಪ್ರಧಾನಿ ಹೇಳಿದರು. ದೇಶದ ರಕ್ಷಣಾ ರಫ್ತು ಅಭೂತಪೂರ್ವ ವೇಗದಲ್ಲಿ ಬೆಳೆದಿದ್ದು 2014ರಲ್ಲಿದ್ದ 700 ಕೋಟಿ ರೂಪಾಯಿಗಳಿಂದ ಇಂದು ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಶೇಕಡ 75%ಕ್ಕೂ ಹೆಚ್ಚು ಸ್ವದೇಶಿ ಸಾಮಗ್ರಿಗಳನ್ನು ಹೊಂದಿರುವ ಈ ನೌಕೆಗಳ ನಿರ್ಮಾಣದಲ್ಲಿ 200ಕ್ಕೂ ಹೆಚ್ಚು ಎಂಎಸ್ಎಂಇಗಳು ಭಾಗಿಯಾಗಿವೆ ಎಂದು ನೌಕಾಪಡೆ ತಿಳಿಸಿದೆ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಯೋಗವು ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ

0: ಅಮೂಲ್ಯ ಕೊಡುಗೆಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಬಣ್ಣಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದಿನ ಸವಾಲುಗಳ ಜಗತ್ತಿನಲ್ಲಿ ಯೋಗವು ಮನುಕುಲವನ್ನು ಶಾಂತಿ ಮತ್ತು ಸಾಮೂಹಿಕ ಕಲ್ಯಾಣದತ್ತ ಮುನ್ನಡೆಸುತ್ತದೆ ಎಂದರು. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷಣೆಯಡಿ ನಡೆದ ಈ ಆಚರಣೆಯಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ರಾಷ್ಟಪತಿಗಳೊಂದಿಗೆ ಭಾಗವಹಿಸಿದ್ದರು. ಇದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ಇಂದು ಮುಂಜಾನೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ಯೋಗ ಪ್ರದರ್ಶನವನ್ನು ಮುನ್ನಡೆಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯದ ಅಭಿವ್ಯಕ್ತಿಯಾಗಿದೆ ಎಂದು ತಿಳಿಸಿದರು. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದರು. ಇಂದು ನಡೆಯಲಿರುವ ನೀಟ್ ಯುಜಿ 2026ರ ಮರುಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡದಂತೆ ಹಾಗೂ ಲೋಪವೆಸಗಲು ಯತ್ನಿಸುವ ಬದ್ಧತೆ ಇಲ್ಲದ ವ್ಯಕ್ತಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೀಟ್ ಯುಜಿ ಮರುಪರೀಕ್ಷೆಗೆ 22 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗುತ್ತಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ಭಯ ಅಥವಾ ಆತಂಕವಿಲ್ಲದೆ ಪರೀಕ್ಷೆ ಬರೆಯುವಂತೆ ಮನವಿ ಮಾಡಿ ಶುಭ ಹಾರೈಸಿದರು. ಪರೀಕ್ಷೆಯನ್ನು ಸುಗಮವಾಗಿ ನಡೆಸಲು ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಿಬಿಎಸ್ಇ ಪರೀಕ್ಷಾ ಫಲಿತಾಂಶಗಳ ಕುರಿತು ಮಾತನಾಡಿದ ಸಚಿವರು, ಉಳಿದಿರುವ ಫಲಿತಾಂಶಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಒಟ್ಟು 17 ಲಕ್ಷ ಅಭ್ಯರ್ಥಿಗಳ ಪೈಕಿ ಸುಮಾರು 15.5 ಲಕ್ಷ ವಿದ್ಯಾರ್ಥಿಗಳ ಫಲಿತಾಂಶಗಳನ್ನು ಈಗಾಗಲೇ ಪ್ರಕಟಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮತ್ತೊಂದೆಡೆ ಪರೀಕ್ಷಾ ಕೇಂದ್ರಗಳಿಗೆ 1:30 ನಂತರ ಯಾರಿಗೂ ಪ್ರವೇಶವಿರುವುದಿಲ್ಲ ಎಂದು ತಿಳಿಸಿರುವ ಎನ್ಟಿಎ, ಪ್ರವೇಶ ಪತ್ರ ಮತ್ತು ಗುರುತಿನ ಚೀಟಿಗಳೊಂದಿಗೆ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬೇಗನೆ ತಲುಪುವಂತೆ ಸೂಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜಸ್ಥಾನದ ಸಂಪೂರ್ಣ ಗಡಿ ಪ್ರದೇಶವನ್ನು ಸಂಪರ್ಕಿಸುವ ರೈಲು ಜಾಲ ಸ್ಥಾಪನೆಗೆ ಮಹತ್ವಾಕಾಂಕ್ಷಿ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಇಂದು ಬಿಕಾನೆರ್ ರೈಲು ನಿಲ್ದಾಣದಲ್ಲಿ ಲಾಲ್ಗಢ ಸಬರಮತಿ ರೈಲಿಗೆ ಚಾಲನೆ ನೀಡುವ ಮುನ್ನ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಯೋಜನೆಯು ಗಡಿ ಪ್ರದೇಶದ ಜನರಿಗೆ ರೈಲು ಸಂಪರ್ಕ ಕಲ್ಪಿಸುವುದರ ಜೊತೆಗೆ ರಾಷ್ಟೀಯ ಭದ್ರತಾ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವದ್ದಾಗಿರಲಿದೆ. ಈ ಯೋಜನೆಯ ವಿವರವಾದ ಯೋಜನಾ ವರದಿ ಸಿದ್ದಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ದೇಶಾದ್ಯಂತ ಭಾರತೀಯ ರೈಲ್ವೆಯ ಆಧುನೀಕರಣ ಕಾರ್ಯಗಳು ವೇಗವಾಗಿ ನಡೆಯುತ್ತಿವೆ ಎಂದ ಸಚಿವರು, ರಾಷ್ಟದಾದ್ಯಂತ 1,300 ರೈಲು ನಿಲ್ದಾಣಗಳ ಪುನರ್ ಅಭಿವೃದ್ದಿ ಮತ್ತು ಆಧುನೀಕರಣ ಕಾರ್ಯ ಪ್ರಗತಿಯಲ್ಲಿದ್ದು, ರಾಜಸ್ಥಾನದ ಹಲವು ನಿಲ್ದಾಣಗಳು ಇದರಲ್ಲಿ ಸೇರಿವೆ ಎಂದು ತಿಳಿಸಿದರು. ರಾಜಸ್ಥಾನದಲ್ಲಿ ಪ್ರಸ್ತುತ 76,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ರೈಲ್ವೆ ಯೋಜನೆಗಳು ಅನುಷ್ಠಾನಗೊಳ್ಳುತ್ತಿವೆ. ಕಳೆದ 12 ವರ್ಷಗಳ ಹಿಂದೆ ರಾಜ್ಯಕ್ಕೆ ಕೇವಲ 650 ಕೋಟಿ ರೂಪಾಯಿಗೂ ಸ್ವಲ್ಪ ಹೆಚ್ಚಿನ ರೈಲ್ವೆ ಅಭಿವೃದ್ದಿ ಅನುದಾನ ದೊರೆಯುತ್ತಿತ್ತು. ಆದರೆ ಇದೀಗ ರಾಜಸ್ಥಾನದಲ್ಲಿ ರೈಲ್ವೆ ಅಭಿವೃದ್ದಿ ಕಾಮಗಾರಿಗಳಿಗೆ ವಾರ್ಷಿಕವಾಗಿ 10,000 ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರಿಕರ ಸುಗಮ ಮತ್ತು ತೊಂದರೆರಹಿತ ನೋಂದಣಿಯನ್ನು ಸ್ಥಳದಲ್ಲೇ ಖಚಿತಪಡಿಸಿಕೊಳ್ಳಲು 75 ಡೇಟಾ ಎಂಟ್ರಿ ಆಪರೇಟರ್ಗಳಿಗೆ ನಿನ್ನೆ ಜಿಲ್ಲಾ ಪ್ರಧಾನ ಕಚೇರಿಯಲ್ಲಿ ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು. ವಾರ್ಷಿಕ ಯಾತ್ರೆಯ ಸಮಯದಲ್ಲಿ ಅನುಸರಿಸಬೇಕಾದ ಇಕೆವೈಸಿ ಕಾರ್ಯವಿಧಾನಗಳನ್ನು ನಿರ್ವಾಹಕರಿಗೆ ಪರಿಚಯಿಸಿಕೊಡಲು ಈ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಯಾತ್ರೆಗೆ ಆನ್ಲೈನ್ ನೋಂದಣಿ ಈಗಾಗಲೇ ಆರಂಭವಾಗಿದೆ. ಸ್ಥಳದಲ್ಲಿ ನೋಂದಣಿಗಾಗಿ ಟೋಕನ್ ವಿತರಣೆ ಇದೇ 30ರಿಂದ ಪ್ರಾರಂಭವಾಗಲಿದೆ. ಸ್ಥಳದಲ್ಲಿ ನೋಂದಣಿ ಮತ್ತು ಇಕೆವೈಸಿ ಇಲ್ಲದ ನೋಂದಣಿಗಳನ್ನು ಇಕೆವೈಸಿಗೆ ಪರಿವರ್ತಿಸುವ ಪ್ರಕ್ರಿಯೆ ಜುಲೈ 1ರಿಂದ ಪ್ರಾರಂಭವಾಗಲಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 6,550 ರೂಪಾಯಿ ಪ್ರಕ್ರಿಯಾ ಶುಲ್ಕ ಪಾವತಿಸಿದರೆ 10 ಲಕ್ಷ ರೂಪಾಯಿ ಸಾಲ ನೀಡಲಾಗುವುದು ಎಂಬ

ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಕುರಿತು ಪ್ರಸಾರವಾಗುತ್ತಿರುವ ಪತ್ರವು ನಕಲಿಯಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಇಂತಹ ಸುಳ್ಳು ಮತ್ತು ದಾರಿ ತಪ್ಪಿಸುವ ಮಾಹಿತಿಗಳ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದಿರಬೇಕು. ಯಾವುದೇ ಮಾಹಿತಿಯನ್ನು ನಂಬುವ ಮುನ್ನ ಅಧಿಕೃತ ಮೂಲಗಳಿಂದಲೇ ದೃಢೀಕರಿಸಿಕೊಳ್ಳುವಂತೆ ಸಂಸ್ಥೆ ಮನವಿ ಮಾಡಿದೆ. ಒಟ್ಟು 94 ಭಾರತೀಯ ಸಿಬ್ಬಂದಿಯನ್ನು ಒಳಗೊಂಡಿರುವ ಹಾಗೂ 8.6 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಕಚ್ಚಾ ತೈಲವನ್ನು ಹೊತ್ತೊಯ್ಯುತ್ತಿರುವ 3 ಭಾರತೀಯ ಧ್ವಜದ ತೈಲ ನೌಕೆಗಳು ನಿನ್ನೆ ಹೊರ್ಮುಸ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿದ್ದು ಭಾರತದ ಪ್ರಯಾಣ ಬೆಳೆಸಿವೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ದೇಶ್ ವೈಭವ್, ದೇಶ್ ವಿಭೋರ್ ಮತ್ತು ಸನ್ಮಾರ್ ಹೆರಾಲ್ಡ್ ಎಂಬ ಹೆಸರಿನ ತೈಲ ನೌಕೆಗಳು ಈ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಸಚಿವ ಸೋನೋವಾಲ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೃಢ ನಾಯಕತ್ವದಲ್ಲಿ ಭಾರತದ ಕಡಲ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಭದ್ರಪಡಿಸಲು ಸರ್ಕಾರ ಅತ್ಯಂತ ಆದ್ಯತೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಗ್ವಾಡಾಲುಪ್ಪೆಯಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎಫ್ ಗುಂಪಿನ ಪಂದ್ಯದಲ್ಲಿ ಟ್ಯುನೀಷಿಯಾ ವಿರುದ್ದ ಜಪಾನ್ ತಂಡ 4-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸಿದೆ. ಇದಕ್ಕೂ ಮುನ್ನ ಕನ್ಸಾಸ್ ನಗರದಲ್ಲಿ ನಡೆದ ಇಕ್ವೆಡಾರ್ ಮತ್ತು ಕ್ಯುರಸೌ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಇಂದು ಅಟ್ಲಾಂಟಾದಲ್ಲಿ ನಡೆಯಲಿರುವ ಎಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಸೌದಿ ಅರೇಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಶ್ರೀಲಂಕಾದ ದಂಬುಲಾದಲ್ಲಿ ಇಂದು ನಡೆಯುತ್ತಿರುವ ಭಾರತ ಶ್ರೀಲಂಕಾ ಅಫ್ಘಾನಿಸ್ತಾನದ ಎ ತಂಡಗಳ ನಡುವಿನ ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಸರಣಿಯ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಎ ತಂಡ ಇತ್ತೀಚಿನ ವರದಿ ಬಂದಾಗ 45.3 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 322 ರನ್ ಗಳಿಸಿ ಆಡುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ, ರಾಷ್ಟಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಟ್ಯುನೀಷಿಯಾ ವಿರುದ್ದ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಹಾಗೂ ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ದ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿ ವೇಗದ ಅರ್ಧಶತಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಎಲ್ಲೆಡೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ ಯುಜಿ ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿಭದ್ರತೆ. ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ವಿಶ್ವದಾದ್ಯಂತ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಈ ವರ್ಷದ ಧ್ಯೇಯದೊಂದಿಗೆ ಯೋಗಪಟುಗಳು ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದಿನ ದಿನವನ್ನು ಆಚರಿಸಲಾಯಿತು. ರಾಜ್ಯ ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ವಿಧಾನಸಭೆ ಉಪಾಧ್ಯಕ್ಷ ರುದ್ರಪ್ಪಲಮಾಣಿ, ರಾಜಕೀಯ ನಾಯಕರು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಯುಟಿ ಖಾದರ್, ವಿಶ್ವಮಟ್ಟದಲ್ಲಿ ಮನ್ನಣೆ ಪಡೆದಿರುವ ಯೋಗವನ್ನು ನಾವು ಹೆಚ್ಚಿನ ಜನರಿಗೆ ಪರಿಚಯಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ಈ ಯೋಗ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗದೆ ಇಡೀ ಜೀವ ಸಂಕುಲದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ವಿವಿಧೆಡೆ ಇಂದು ಆಚರಿಸಲಾಯಿತು. ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, 5000 ವರ್ಷಗಳ ಇತಿಹಾಸ ಹೊಂದಿರುವ ಯೋಗಾಸನವನ್ನು 140ಕ್ಕೂ ಹೆಚ್ಚಿನ ದೇಶಗಳು ಒಪ್ಪಿಕೊಂಡಿವೆ. ಆಧುನಿಕ ಜೀವನ ಶೈಲಿಯಲ್ಲಿ ಉತ್ತಮ ಆರೋಗ್ಯ ಹೊಂದಲು ಯೋಗಾಭ್ಯಾಸ ಅಗತ್ಯ ಎಂದರು.
1: ಯೋಗಾಸನ ನಾನು ಹೇಳಿದಂಗೆ ಪ್ರಿವೆಂಟಿವ್ ಇದು. ಹೆಚ್ಚು ಎಷ್ಟು ಮಾಡ್ತಾ ಹೋಗ್ತೇವೆ ಅಷ್ಟು ದೇಹ ಮತ್ತು ಮನಸ್ಸು ಎರಡು ಸಮಚಿತ್ತದಲ್ಲಿರ್ತದೆ. ಯಾರು ದೇಹ ಮತ್ತು ಸಮಚಿತ್ತದಲ್ಲಿರ್ತಾರೆ ಅವರು ಉತ್ತಮವಾದಂತಹ ಸಾಧನೆಯನ್ನು ಮಾಡಬಲ್ಲರು. ಹಾಗಾಗಿ ನಾನು ತಮಗಿಷ್ಟ ಹೇಳೋದು, ಅಟ್ಲೀಸ್ಟ್ ಒಂದು ದಿವಸ ಅಕಸ್ಮಾತ್ ಆಗಿಲ್ಲ ಅಂದರೆ ಮಾಡಿದರೆ ಭಾಳ ಒಳ್ಳೆಯದು. ಒಂದು ವಾರಕ್ಕೊಂದು 4-5 ದಿವಸ ಆದರೂ ಯೋಗಾಸನವನ್ನು ಮಾಡಿದರೆ ಅದು ಒಂದು ಭಾಳ ದೊಡ್ಡವಾದಂತಹ ಪರಿವರ್ತನೆಯನ್ನು ನಮ್ಮ ಮನಸ್ಸಿನಲ್ಲಿ ತರ್ತದೆ.
0: ಮಂಡ್ಯ ನಗರದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ವಿಶ್ವ ಯೋಗ ದಿನಾಚರಣೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಯೋಗ ಸಹಕಾರಿ ಎಂದರು. ಯೋಗದ ಮೂಲಕ ಭಾರತವು ಇಡೀ ಜಗತ್ತನ್ನು ಬೆಸೆದಿದೆ. ಯೋಗ ಜನಸಾಮಾನ್ಯ

0: ಸಾಮಾನ್ಯರ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿದೆ ಎಂದರು. ಇದೇ ವೇಳೆ ಸಚಿವರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಬೆಂಗಳೂರಿನ ದೂರದರ್ಶನ ಕೇಂದ್ರದಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದಡಿ ಸಸಿ ನೆಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ ಹಾಗೂ ಹೊಸಕೋಟೆ ತಾಲೂಕುಗಳಲ್ಲಿ ಸ್ಥಳೀಯ ಆಡಳಿತ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ನೇತೃತ್ವದಲ್ಲಿ ಯೋಗ ದಿನ ಆಚರಿಸಲಾಯಿತು. ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಯೋಗವು ಭಾರತದ ಪುರಾತನ ಪರಂಪರೆಯಾಗಿದೆ. ಯೋಗಾಭ್ಯಾಸ ಕೇವಲ ದೈಹಿಕ ಚಲನೆ ಮಾತ್ರವಲ್ಲದೆ ಸಹಿಷ್ಣುತೆ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಬಾಗಲಕೋಟೆಯಲ್ಲಿ ಮಾತನಾಡಿದ ಸಂಸದ ಪಿಸಿ ಗದ್ದಿಗೌಡರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಯೋಗಕ್ಕೆ ಜಾಗತಿಕ ಮಾನ್ಯತೆ ದೊರೆತಿದ್ದು ಜೂನ್ 21ನ್ನು ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು.
1: ಯೋಗಾಭ್ಯಾಸವನ್ನು ನಾವು ಬಹಳಷ್ಟು ಚಿಕ್ಕಂದಿನಿಂದ ಆ ಒಂದು ಸಾಧನೆ ಮಾಡ್ತಾ ಬಂದ್ರೆ ಇವತ್ತು ನಮಗೆ ಆರೋಗ್ಯ ಚೆನ್ನಾಗಿರ್ತದೆ, ಮಾನಸಿಕವಾಗಿ ಸದೃಢತೆಯಿಂದ ಇರ್ತೇವೆ. ನಾವು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಲವಲವಿಕೆಯಿಂದ ಬಹಳಷ್ಟು ಉತ್ಸಾಹದಿಂದ ಮಾಡ್ತೇವೆ, ಹಾಗೇನೆ ಒಂದು ನೆಮ್ಮದಿಯ ಬದುಕನ್ನು ಬದುಕ್ತೇವೆ ಅನ್ನೋ ಉದ್ದೇಶದಿಂದ ಈ ಒಂದು ಯೋಗ ಬಹಳಷ್ಟು ಮಹತ್ವ ಆಗ್ತದೆ. ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯವನ್ನು ಕೋರ್ತೇನೆ. ನಾವೆಲ್ಲರೂ ಕೂಡ ಆರೋಗ್ಯದಿಂದ ಇದ್ದು ಮುಪ್ಪಿನ ಅವಸ್ಥೆಯಲ್ಲೂ ಕೂಡ ಒಳ್ಳೆ ಬದುಕನ್ನು ಬದುಕೋಣ.
0: ಬಳ್ಳಾರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಹಮ್ಮದ್ ಹ್ಯಾರಿಸ್ ಸುಮೇರ್ ಪಾಲ್ಗೊಂಡು ಯೋಗದ ಮಹತ್ವ ತಿಳಿಸಿದರು. ಇದೇ ವೇಳೆ ಸಾರ್ವಜನಿಕರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸುವ ಯೋಗ ಪ್ರದರ್ಶನ ಗಮನ ಸೆಳೆಯಿತು. ಹಾಸನದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಸೇರಿದಂತೆ ಹಲವರು ಯೋಗಾಸನಗಳಲ್ಲಿ ಪಾಲ್ಗೊಂಡರು. ಯೋಗ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ವಿಜಯನಗರ ಜಿಲ್ಲೆಯ ವಿಶ್ವಪ್ರಸಿದ್ದ ಹಂಪಿಯ ಆನೆಲಾಯದ ಮುಂಭಾಗದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ವತಿಯಿಂದ ಯೋಗ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು, ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಸೇರಿದಂತೆ 200 ಜನರು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಕೋಲಾರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಎಂ ಮಲ್ಲೇಶ್ ಬಾಬು, ದೈನಂದಿನ ಒತ್ತಡದ ಜೀವನದಲ್ಲಿ ಪ್ರತಿಯೊಬ್ಬರೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿತ್ಯವೂ ಯೋಗಾಭ್ಯಾಸ ಮಾಡುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ನೈರುತ್ಯ ರೈಲ್ವೆ ವತಿಯಿಂದ ಹುಬ್ಬಳ್ಳಿಯಲ್ಲಿ ಚಾಲುಕ್ಯ ರೈಲ್ವೆ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ನೈರುತ್ಯ ರೈಲ್ವೆ ಬೆಂಗಳೂರು ವಿಭಾಗದ ವತಿಯಿಂದ ಎಂಜಿ ಕಾಲೋನಿಯ ರೈಲ್ವೆ ಮೈದಾನದಲ್ಲಿಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬ ಸದಸ್ಯರು ಪಾಲ್ಗೊಂಡು ಸಾಮೂಹಿಕವಾಗಿ ಯೋಗ ಪ್ರದರ್ಶಿಸಿದರು. ಈ ವೇಳೆ ಮಾತನಾಡಿದ ಬೆಂಗಳೂರು ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಅಶುತೋಷ್ ಕುಮಾರ್ ಸಿಂಗ್, ದೈನಂದಿನ ಜೀವನದಲ್ಲಿ ಯೋಗದ ಮಹತ್ವದ ಬಗ್ಗೆ ವಿವರಿಸಿದರು. ಯೋಗವು ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಮಾನಸಿಕ ಯೋಗಕ್ಷೇಮ ಮತ್ತು ಮನಃಶಾಂತಿಗೆ ಸಹಕಾರಿಯಾಗಿದೆ ಎಂದರು. ಆರ್ಟ್ ಆಫ್ ಲಿವಿಂಗ್ನ ಯೋಗ ತರಬೇತುದಾರ ಕಿಶೋರ್ ಮತ್ತು ಅವರ ತಂಡದ ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸ ನಡೆಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ನೀಟ್ ಯುಜಿ ಮರುಪರೀಕ್ಷೆ ನಡೆಯುತ್ತಿದೆ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಭದ್ರತೆಯಲ್ಲಿ ಪರೀಕ್ಷೆ ಪ್ರಗತಿಯಲ್ಲಿದ್ದು ಯಾವುದೇ ಲೋಪವಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 3374 ವಿದ್ಯಾರ್ಥಿಗಳು ನೀಟ್ ಯುಜಿ ಪರೀಕ್ಷೆ ಎದುರಿಸುತ್ತಿದ್ದು ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆಯನ್ನು ಆರೋಗ್ಯ ಘಟಕದಿಂದ ಕಲ್ಪಿಸಲಾಗಿದೆ. ಘನತ್ಯಾಜ್ಯದಿಂದ ಹಸಿರು ಇದ್ದಿಲು ಉತ್ಪಾದಿಸುವ ದೇಶದ 2ನೇ ಘಟಕ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಶೀಘ್ರವೇ ಕಾರ್ಯಾರಂಭ ಮಾಡಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 78 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಘಟಕವನ್ನು ನಿರ್ಮಿಸಲಾಗುತ್ತಿದ್ದು ದೇಶದಲ್ಲಿ ವಾರಾಣಸಿ ಬಿಟ್ಟರೆ ಹುಬ್ಬಳ್ಳಿಯಲ್ಲಿಯೇ ಈ ಅತ್ಯಾಧುನಿಕ ಉತ್ಪಾದನಾ ಘಟಕ ಸ್ಥಾಪಿಸಲಾಗುತ್ತಿದೆ. ಇದರಿಂದ ಮಹಾನಗರದ ಕಸಕ್ಕೆ ಮುಕ್ತಿ ದೊರೆಯಲಿದೆ ಎಂದರು.

ರಾಯಚೂರು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನೇರ ಸಂದರ್ಶನ ಆಯೋಜಿಸಲಾಗಿದ್ದು, ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಕೋರಲಾಗಿದೆ. ನೇರ ಸಂದರ್ಶನದಲ್ಲಿ 2 ಖಾಸಗಿ ಕಂಪನಿಗಳು ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರವಾಗಿ ಭರ್ತಿ ಮಾಡಿಕೊಳ್ಳಲಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಎಲ್ಲಾ ಪದವೀಧರ ಆಸಕ್ತ 18-28 ವರ್ಷಗಳವರೆಗಿನ ಅಭ್ಯರ್ಥಿಗಳು ಈ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0853223164 ಹಾಗೂ 9008211750ಗೆ ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಉದ್ಯೋಗಾಧಿಕಾರಿ ನವೀನ್ ಕುಮಾರ್ ಸಂಗೇಪಾಗ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದ್ದು 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು, ಬೆಂಗಳೂರಿನಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಪ್ರಾದೇಶಿಕ ಕಚೇರಿ ಮಾಹಿತಿ ನೀಡಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28ರಿಂದ ಜುಲೈ 1ನೇ ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕಾಶಿ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯ ಅಂಶಗಳು. ಎಲ್ಲೆಡೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ ಯುಜಿ ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಆಕಾಶವಾಣಿ ಭದ್ರಾವತಿ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಎಸ್ಸಿ ಅಶ್ವಿನಿ ಮತ್ತು ಕಾವ್ಯಾನಂದ ಅವರ ರಚನೆಯ ಗೀತೆ ಹಾಡಿದ್ದಾರೆ ಎಸ್ಸಿ ಅಶ್ವಿನಿ ಹಾಗೂ ಸೌಮ್ಯ ಆರ್ಜೈನ್.

ಚಲನಚಿತ್ರ ಧ್ವನಿವಾಹಿನಿ ಅರಗಿಣಿ. ಮುಖ್ಯ ಪಾತ್ರಗಳಲ್ಲಿ ರಮೇಶ್, ಸುಧಾರಾಣಿ. ಸಂಭಾಷಣೆ ನಾರಾಯಣಸ್ವಾಮಿ. ಸಂಗೀತ ಎಸ್ ಪಿ ವೆಂಕಟೇಶ್. ಕಥೆ ನಿರ್ದೇಶನ ಪಿ ಎಚ್ ವಿಶ್ವನಾಥ್.

0: ಯಾರೋ ಓಡ್ ಬರ್ತಾ ಇರೋ ಶಬ್ದ ಕೇಳಿಸ್ತಾ ಇದೆಯಲ್ಲ, ನಾನ್ ಪರಿಸ್ಕದ್ದು ಒಬ್ಬನ್, ಅವನೇನಾದ್ರೂ ನಾಲ್ಕೈದು ಜನನ್ ಕರ್ಕೊಂಡು ಹೊಡ್ಸಕ್ಕೆ ಏನಾದ್ರು ಬರ್ತಾ ಇದ್ದಾನ. ಅಯ್ಯಪ್ಪಾ,
1: ಸಿಕ್ಕಾಪಟ್ಟೆ ಬೈತಾರಲ್ಲ.

0: ಇಷ್ಟು ಬೇಗ ಇಲ್ಲಿ ಮಾಯ ಆಗ್ಬಿಟ್ರು
1: ನನಗೂ ಅರ್ಥ ಆಗ್ತಿಲ್ಲ ಕಣ. ಹೇಳ್ಬಿಡ್ಕೋತೀವಿ.

0: ಏನ್ರಿ ಈ ಕಡೆ ಒಂದು ಹುಡುಗಿ ಹೊಡೋಗಿದೆ ನೋಡಿದ್ರ
1: ಹುಡುಗಿನ ಓ ಅದೇ ಪಿಂಕ್ ಕಲರ್ ಸ್ಯಾರಿ ಸ್ಲೀವ್ಲೆಸ್ ಬ್ಲೌಸ್ ಅವಳು ಈ ಕಡೆ ಎಲ್ಲ ಓಡೋದಂಗಿತ್ತಪ್ಪ ನೀವು ಮೂರು ಜನ ಹುಡುಗಿನ ಹುಡುಕ್ತಾ
2: ಇದ್ದೀರಾ
1: ಮುಖ ನೋಡ್ಕೊಳ್ಳಿ ಅವಳು ನೋಡಿದ್ರೆ ಪಿ ಟಿ ಉಷಾ ಹೊಡೆದಂಗ್ ಓಡ್ತಾಳೆ ನೀವು ನೋಡಿದ್ರೆ ಬುಲ್ಡೋಸರ್ ಹೊಡೆದಂಗ್ ಓಡ್ತೀರಾ ಓಡ್ರಿ ಓಡ್ರಿ ಅಪ್ಪ ತಾಯಿ ಬಾಮ ಹೋದ್ರು ಬಾಮ ಗಾಯಬ್ ಹೋಯಾಚಿ ಹೋಯ್ಲೋ போனால் போகட்டும் போடா குரு குரு குரு குரு
3: ஐயோ ஏனா இது
4: காணஸ்தா இல்லவா
1: காரு
4: டேப்ரி கார்டர் கத்துக்கும் பாரோ அந்த
1: காரை கத்துக்கும் வந்துட்டீங்களோ
4: எல்லா இன்ஸ்பெக்டர் தானே கணையா ಹಾಳಾದ ನೀನಲ್ಲಿ ಹೋಗಿದ್ದೆ ನಾನೇ
1: ಅಯ್ಯೋ ನೀನ್ ಆ ಇನ್ಸ್ಪೆಕ್ಟರ್ ಕೈಲಿ ಸಿಗಾಕೊಂಡು ರಾತ್ರಿ ಎಲ್ಲ ಸ್ಟೇಷನ್ ಅಲ್ಲಿ ಸೊಳ್ಳೆ ಕೈಲಿ ಕಚ್ಕೊಂಡು ಓದಾಡ್ತಿರ್ತೀಯ ಅಂತ ಇಡ್ಲಿ ಕಟ್ಸ್ಕೊಂಡು ಹೋದ್ರೆ ಕಾರ ಕತ್ಕೊಂಡ್ಬಂದ್ಬಿಟ್ಟಿದ್ಯಲ್ಲ
3: ಒಳ್ಳೇದಾಯ್ತು ಬಿಡ.

0: ಹಾಕಿ ಬಿಚ್ಚಿ ಮಾರಾಕ್ ಬಿಡಣ.
1: ಸರಿ, ಎಲ್ಲಿಂದ ಶುರು ಮಾಡ್ಕೊಳ್ಳ?
0: ನೀನ್ ಆ ಟೇಪ್ ರೆಕಾರ್ಡರ್ ಇಂದ ಶುರು ಮಾಡ್ಕೋ, ನಾನು ಇಡ್ಲಿಯಿಂದ ಶುರು ಮಾಡ್ಕೋತೀನಿ. ರಾತ್ರಿಯಿಂದ ಏನು ತಿಂದಿಲ್ಲಪ್ಪ.
1: ಯಾಕೋ
0: ಹೇಳಕ್ ಮರ್ತ್ಬಿಟ್ಟೆ ಅಲ್ವಾ, ನಮ್ಮ ಮನೆ ಒಳಗೆ ಒಂದ್ ದವಾ ಸೇರ್ಕೊಂಡ್ಬಿಟ್ಟಿದೆಪ್ಪ. ಈಗ ರಾತ್ರಿಯಲ್ಲಿ ಮಾತ್ರ ಬರುತ್ತೆ. ರಾತ್ರಿ ಬಂದ ತಿಂಡಿನ ಟೇಬಲ್ ಮೇಲೆ ಇಟ್ಬಿಟ್ಟು ತಿರುಗ್ ನೋಡ್ತೀನಿ, ತಿಂಡಿ ಮಾಯಪ್ಪ.
2: ಏ, ದೆವ್ವ ಇರೋದು ಮನೆ ಒಳಗಲ್ವೋ, ನಿನ್ನ ಹೊಟ್ಟೆಲಿ ಗುಂಡಿನ ರೂಪದಲ್ಲಿ ತಿಂಡಿ ತಿಂದು ಕೈ ತೊಳ್ಕೊಂಡ್ ಬಾ, ಅಷ್ಟ್ರಲ್ಲಿ ನಾ ಟೇಬ್ ರೆಕಾರ್ಡರ್ ಬಿಚ್ಚಿರ್ತೀನಿ.
0: ಇದ್ರಲ್ಲ
2: ಇದರಲ್ಲಿ ಒಂದ್ ಇಡೀ ಏರೋಪ್ಲೇನೆ ಬಿಚ್ಚಬಹುದು.
0: ಕಾಲ ಕೆಟ್ಟೋಯ್ತಪ್ಪ.
2: ಬಂದೆ, ಅದೇನ್ ಹೇಳ?
0: ಇಡ್ಲಿ ಕೊಟ್ಟಲ್ವಾ, ಇಡ್ಲಿ ಇಡ್ಲಿ ಕಾಣ್ತಿಲ್ಲ.
2: ಅಯ್ಯೋ, ನಿನಗೆ ರಾತ್ರಿ ಹ್ಯಾಂಗ್ ಓವರ್ ಇನ್ನೂ ಇಳಿದಿಲ್ಲ ಅಂತ ಕಾಣುತ್ತೆ. ಸರಿಯಾಗಿ ನೋಡ,
0: ಅಲ್ಲಿ ಇಡ್ಲಿ ಕಾಣ್ತಿಲ್ಲ ಕಣೋ.
2: ಅಲ್ಲೇ ಇರುತ್ತ ನೋಡ,
0: ನಾನು ಊರ್ ಹೋಗ್ತೀನಪ್ಪ.
2: ಏ ವಾ
0: ಕಣೋ, ಏ ಕಾಶಿ ಬೇಡಪ್ಪ.
2: ಅದೇನಾಯ್ತು ಸರಿಯಾಗಿ ಹೇಳ.
0: ಅಯ್ಯೋ, ನನ್ನ ತಲೆ ಕೆಟ್ಟೋಗಿದೆ. ಇಲ್ಬಾ, ಇಲ್ಲಿಂದ ಬಂದ, ಇಲ್ಲಿ ಟವಲ್ ಇತ್ತು ತಗೊಂಡೆ, ಇಲ್ಲಿ ಇಡ್ಲಿ ಇಟ್ಬಿಟ್ಟು ಕೈ ತೊಳೆಕ್ ಹಿಂಗ್ ಹೋಗಿ ವಾಪಸ್ ಹಿಂಗ್ ಬಂದು ನೋಡ್ತೀನಿ, ಇಡ್ಲಿ ಇಲ್ಲಪ್ಪ.
2: ಇಲ್ಲಿದೆಯಲ್ಲಪ್ಪ. ಅಲ್ಲಿ ನನ್ನ ನಾಯಿ ಓಡಿಸ್ತಾ ಇದಾರೆ, ಇಲ್ಲಿ ನಿಂತ್ಕೊಂಡು ಹಲಸ್ನಂಗ್ ತಿಂತಾ ಇದೀಯ. ಯಾವ ನನ್ನ ಮಗನು ಟೇಬ್ರೆ ಗಾಡ್ ತಗೊಳಲ್ಲ ಅಂತಾನಲ್ಲ.
0: ತಗೋತಾ ಇಲ್ವಾ? ನಿನಗ್ ಮಾರಕ್ ಗೊತ್ತಿಲ್ಲ ಅಂತೇಳು.
2: ನಮಸ್ಕಾರ ಸರ್.
3: ನಮಸ್ಕಾರ.
2: ಈ ಕಾರ್ ಓನರ್ ನೀವೇನಾ ಸರ್?
3: ಹೌದು. ಏನು?
2: ಏನಿಲ್ಲ, ಒಂದು ಟೇಪ್ ರೆಕಾರ್ಡರ್ ಸೇಲ್ಗಿತ್ತು.
3: ಎಷ್ಟಿದು?
2: ಇದು 1500 ರೂಪೀಸ್ ಸರ್.
3: 500 ರೂಪೀಸ್ ಕೊಡ್ತೀನಿ
2: ಸರ್.
3: ಕದ್ದಿರುತ್ತಾನೆ.
2: ನಿಜ ಹೇಳ್ಬೇಕು ಅಂದ್ರೆ ಈ ಟೇಪ್ ರೆಕಾರ್ಡರ್ ನನ್ ಕರ್ದೇನೆ. ಪೆಟ್ರೋಲ್ ಬೆಲೆ ಎಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ ಪೆಟ್ರೋಲ್ಗೋಸ್ಕರ ಇದನ್ನ ಮಾರ್ತಾ ಇದ್ದೀನಿ ಸರ್.
3: ಹಾಗಾದ್ರೆ 800 ರೂಪೀಸ್ ಕೊಡಿ.
2: ಏ ಇಲ್ಲ ಸರ್, ಇದು ಮೇಡ್ ಇನ್ ಜಪಾನ್. ವರಿ
0: ಸಾರಿ. ಹೋದ್ವಾರ ನನ್ನ ಕಾರ್ಡ್ಲೆಸ್ ಟೆಲಿಫೋನ್ ಮಾಡಿದವ್ರು ನೀವೇ ಅಲ್ವಾ?
3: ಕಾರ್ಡ್ಲೆಸ್ ಟೆಲಿಫೋನು?
2: ಹೌದು ಸರ್, ಅದು ಟೆಲಿಫೋನ್ ಬಿಲ್ ಕಟ್ಟಕ್ ದುಡ್ಡು ಇರಲಿಲ್ಲ, ಅದಕ್ಕೆ ಟೆಲಿಫೋನೇ ಮಾರ್ಕೊಂಬಿಟ್ಟೆ ಸರ್.
0: ಒಳ್ಳೆ ಪೀಸ್ ರೀ ಅದು. ಆ ತರದ ಇನ್ನೊಂದು ಪೀಸ್ ಸಿಗುತ್ತಾ?
2: ಅಲ್ಲ, ಅದು ಟೇಪ್ ರೆಕಾರ್ಡರ್ ಇದೆ.
0: ಟೇಪ್ ರೆಕಾರ್ಡ್
2: ಸಾನ್ಯು
0: ಒರಿಜಿನಲ್. ಎಷ್ಟಿದು?
2: ಇದು 2000 ರೂಪೀಸ್.
0: ನಾನು ತೊಗೊಂಡು ಕೊಡಿ.
3: ಇಲ್ಲ ಇಲ್ಲ, ಇದು ಸೋಲ್ಡ್ ಸೋಲ್ಡ್. ನಾನು ತಗೊಂಡ.
0: ಎಷ್ಟು ಕೊಟ್ರಿ?
2: 2000 ರೂಪೀಸ್.
0: 2000 ರೂಪಾಯಿ ಜಾಸ್ತಿ ಕೊಡ್ತೀನಿ. 2100 ಕೊಡಿ ಸ್ವಾಮಿ.
3: ಹಾಗಾದ್ರೆ ನಾನು 200 ರೂಪಾಯಿ ಜಾಸ್ತಿ ಕೊಡ್ತೀನಿ. 2200.
0: ಒರಿಜಿನಲ್ ಸಾನಿ ಹೋಗ್ತಾನೆ.
2: 1000 ಬ್ಯಾಟ್ ಸರ್.
0: 2500 ಕೊಡ್ರಿ.
3: ಒರಿಜಿನಲ್ ತಾನೆ?
2: 1000 ಬ್ಯಾಟ್.
3: ನಾನು 3000 ಕೊಡ್ತೀನಿ.
0: ಒಳ್ಳೆ ಕಥೆ ಆಯ್ತಲ್ರಿ. 3500 ಕೊಡ್ರಿ
2: ಸರ್. ಸರ್ ಸರ್ ಸರ್ ಸರ್ ನಿಮಿಷ
3: ಪ್ಲೀಸ್
2: ಸರ್. ಮೊದಲು ಕೇಳಿದ ಇವರು ಬಿಟ್ಬಿಡಿ ಸರ್, ಪ್ಲೀಸ್.
0: ಸರಿ ಬಿಡಿ, ಬಿಸ್ನೆಸ್ ಅಲ್ಲಿ ಈ ತರ ನಿಯತ್ ಇರ್ಬೇಕು. ಐ ಲೈಕ್ ಇಸ್ ನಿಯತ್.
3: ಒಂದು ಎರಡು ಮೂರು ನಾಲ್ಕು ಸ್ವಲ್ಪ ಕಮ್ಮಿ ಮಾಡ್ಕೊ
2: ಸರ್.
3: ಬೇಡ, ತಗೋ ತಗೋ. 3000. ಓಕೆ ಓಕೆ. 3000 ವಾಟ್ಸ್ ಅಬ್ಬಾ. ಓಕೆ.
2: 27, 28, 29, 30. ಓ ಸಖತ್ತಾಗಿ ವ್ಯಾಪಾರ ಆಯ್ತು. ಒಳ್ಳೆ ಐಡಿಯಾ ಗುರು.
0: ಗೊತ್ತು, ಇದೇ ತರ ಇನ್ನೊಬ್ಬ ಗುಲ್ಡನ್ ಹುಡುಕು.
2: ಯಾಕೆ?
0: ಟೇಪ್ ರೆಕಾರ್ಡರ್ ಮಾರಕ್ಕೆ.
2: ಏ, ನಾನು ಆಗ್ಲೇ ಮಾರ್ಬಿಟ್ನಲ್ಲ.
0: ನೀನ್ ಮಾರ್ಬಿಟ್ಟೆ ಮತ್ತೆ ನಾನ್ ಕದ್ಬಿಟ್ಟೆ.
2: ಹಾ,
0: ಹುಡುಕು ಹುಡುಕು.

0: ನೀನ್ ಇಲ್ಲಿದೇನೋ, ನಿನ್ನ ನುಡ್ಕೊಂಡು ಮನೆ ಒಳಗೆಲ್ಲ ಸುತ್ಕೊಂಡ್ಬಂದೆ, ಒಳಗಡೆ ಜೋವ ಸೇರ್ಕೊಂಡಿದ್ದೆ.
1: ನೆನ್ನೆ ನಾನು ಹೇಳಿದೆ ನಮ್ಮದ್ಯ
0: ಬಾತ್ರೂಮ್ ಅಲ್ಲಿ ಸೇರ್ಕೊಂಡು ಹಾಡು ಹೇಳ್ತಿದ್ದೆ ಕಣೋ.
1: ಅಂದು ನಾನು ಯಾರೋ.
0: ಏ ನಿನಗೆ ಹೆಂಗೋ ಗೊತ್ತು,
1: ರಾತ್ರಿ ಎಲ್ಲ ಅದೇ ಹಾಡನ್ನ ಹೇಳ್ಕೊಂಡು ನಟಿಸ್ಕೊಂಡ್ ಬರ್ತಾ ಇತ್ತು, ಅದಕ್ಕೆ ಕಾರಲ್ಲಿ ಬಚ್ಚಿಕೊಂಡಿದ್ದೆ ಮಾಡ್ತಿದ್ದೆ.
0: ಥತ್ ನಿನ್ನ ಡಮ್ಲೆಸ್ ಡರ್ಪು ಕಣ ನೋಡು, ಇವಾಗ ಒಬ್ನೇ ಧೈರ್ಯವಾಗಿ ಒಳಗೆ ಹೋಗಿ ನಿಜ ಏನು ಅಂತ ಕೇಳ್ಕೊಂಬಂದ್ಬಿಡಮ್ಮ ರಾಜಾ.

0: 야, 우리 마지마 마지게 너도 이 얘기는 화려하게 보러 다니더라. 나는 화려하게 보러 다니 그거 다 있잖아. 너도 마 이거 니네 이제 버텨 너는 화려하게 보러 너도 화려하게 굿모닝. 에이 야, 야 니노 일레는 말인데 야 니노 어? 니네는 안 되고 와 ನನ್ ಮನೆಯೊಳಗೆ ನುಗ್ಗಿ ನನ್ ತಿಂಡಿ ಎಲ್ಲ ಸ್ವಾಹ ಮಾಡಿ ನನ್ ಡ್ರೆಸ್ ಅನ್ನ ಹಾಕೊಂಡು ದೌತ್ರ ನಾಟಕ ಆಡಿ ನನ್ನನ್ನೇ ಹೆದರ್ತೀಯ. ಯಾರ್ ನೀನು?
1: ರಾಣಿ.
0: ರಾಣಿ? ರಾಣಿ? ಆ ಯಾವ ರಾಜ್ಯದ ಮಹಾರಾಣಿ ಅಮ್ಮ? ತಾವು ಈ ಅರಮನೆಗೆ ಯಾವಾಗ ದಯ ಮಾಡಿಸಿದ್ರಿ? ಏ ಯಾರಮ್ಮ ನೀನು ಇಲ್ಲಿ ಹೇಗ್ ಬಂದ? ಯಾಕ್ ಬಂದ? ಹುಡುಗಿ ಏನಂತ ಕೊಂಡ್ಬಿಟ್ಟಿದ ನೀನು? ನಾನ್ ಪ್ರಶ್ನೆ ಕೇಳ್ತಾನೆ ಇದೀನಿ, ಉತ್ತರ ಕೊಡ್ದು ಹೋಗ್ತಾನೆ ಇದೆಯಾ? ನೋಡು ಹುಡುಗಿ ಏನ್ ಸುಮ್ಮನೆ ಇದೀನಿ, ಇಲ್ಲ ನಾನಕ್ ಬಾ ಸೊರಗ್ ಬಿಸಾಕ್ತಿದ್ದೆ. ಈಗ ಮನೆ ಬಿಟ್ಟು ಹೋಗ್ತೀವಿ ಇಲ್ವೋ?
1: ಇಲ್ಲ ಅಂದ್ರೆ
0: ಸೀದಾ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ.
1: ಹೌದಾ? ಜೊತೆಗೆ ನಾನು ಬರ್ತೀನಿ, ಇಬ್ರು ಕಾರನ್ನೊಟ್ಟಿಗೆ ಹೋಗೋಣ. ಅದೇ ಕದ್ಕೊಂಬಂದಿರೋ ಕಾರು.
0: ನೋಡ್ ರಾಣಿ, ಈ ಹಾಳ್ ಮನೆಲ್ಲ ನಿನ್ ಸರಿ ಇಲ್ಲ, ಒಳ್ಳೆ ಅರಮನೆ ನೋಡ್ಕೊಂಡು ಮುಂದಿನ ರಾಜ್ಯಕ್ಕೆ ಶಿಫ್ಟ್ ಆಗ್ಬಿಡು.
1: ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ.
2: ಒಳ್ಳೆ ಪೀಕ್ಲಾಟಕ್ ಬಂತಲ್ಲ,
0: ಇದು ನನ್ ಮನೆ ಮಾ.
1: ಇರ್ಬೋದು, ನಾನು ಇಲ್ಲೇ ಇರ್ತೀನಿ.
0: ಆಗಲ್ಲ.
1: ಆಗಲ್ವಾ? ಪೊಲೀಸ್ ಸ್ಟೇಷನ್ ಹೋಗ್ತೀನಿ.
2: ಬ್ಲಾಕ್ ಮೇಲ್ ಮಾಡ್ತಾಳಲ್ಲಪ್ಪ. ಕಾಶಿ ಕಾಶಿ ಕಾಶಿ ಒಳಗ್ ಸೇರ್ಕೊಂಡಿರೋದು ದೆವ್ವ ಅಲ್ಲ, ಹುಡುಗಿ.
3: ಸರಿಯಾಗಿ ನೋಡ್ತೀಯಾ?
0: ಕಾಲ್ ಮುಟ್ ನೋಡ್ದೆಪ್ಪ.
3: ನಂಗೆ ಮುಂಚೆನೆ ಗೊತ್ತಿತ್ತು ಕಣ ಹುಡುಗಿ ಅಂತ, ನೀನೇ ಸುಮ್ಮನೆ ಹೆದರ್ಕೊಂಬಿಟ್ಟೆ. ಪುಕ್ಲ ಏನಂತೆ ಸ್ಟೋರಿ?
0: ನಮ್ ಗುಟ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ.
3: ಗುಟ್ಟ? ನಮ್ಮ ಹತ್ರ ಏನಿದೆ ಗುಟ್ಟು?
0: ಏನೂ ಇಲ್ಲಪ್ಪ, ಒಂದ್ ಕಾರ್ ಕದ್ದಿದೀವಿ.
3: ಹೌದು.
0: ನಾಲ್ಕು ಟೇಪ್ ರೆಕಾರ್ಡರ್ ಕದ್ದಿದೀವಿ.
3: ಅದ್ರಲ್ಲೇನಂತೆ?
0: ಎಲ್ಲ ತಗೊಂಡೋಗಿ ಪೊಲೀಸ್ ಹೇಳ್ತಾಳಂತೆ.
3: ಯು ಮೀನ್ ಬ್ಲಾಕ್ ಮೇಲ್?
0: ಯೆಸ್.
3: ಒನ್ ಗರ್ಲ್ ಬ್ಲಾಕ್ ಮೇಲ್ ಟೂ ಬಾಯ್ಸ್?
0: ಯೆಸ್.
3: ಏನಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ? ಒಂದೇ ಒಂದ್ ನಿಮಿಷದಲ್ಲಿ ಆಚೆ ಹಾಕ್ಬಿಡ್ತೀನಿ. ಅವೇನ್ ಕಳ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳ? ಹೋಗಿ ಪೊಲೀಸ್ ಹೋಗ್ಬೇಕು. ನೀವ್ ಈ ಮನೇಲೆ ಎತ್ಕೊಂಡು ಅವನನ್ನು ಹೆದರ್ಸ್ಕೊಂಡಿರ್ಬೇಕು ಅಂದ್ರೆ ನಿಮ್ಗಿರೋದು ಒಂದೇ ಮಂತ್ರ. ಆಗ್ಲೇ ಹೇಳಿದ್ರಲ್ಲ ಪೊಲೀಸ್ ಸ್ಟೇಷನ್. ನೀವ್ ಇದನ್ನ ಅವಾಗ ಅವಾಗ ಹೇಳ್ತಾ ಇರಿ, ಬಾಕಿ ಇದನ್ನ ನಾನ್ ನೋಡ್ಕೋತೀನಿ. ಒಂದು ಒಂದು ಹುಡುಗಿಗೆ ಎಷ್ಟು ಧೈರ್ಯ ಇರ್ಬೇಕಾರೆ, ಇಬ್ರು ಇಬ್ರು ಹುಡುಗರಿಗೆ ಎಷ್ಟು ಧೈರ್ಯ ಇರ್ಬೇಕು?
0: ಏನಂತಿದಲ್ಲ ಅವಳು,
3: ಈಗ ನಂಗ್ ಬರ್ತಿರೋ ಸಿಟ್ಟಲ್ಲಿ ಆಚೆ ಬಿಸಾಕ್ಬಿಡಲ್ಲ ಅನ್ಸುತ್ತೆ. ಆದ್ರೆ ಆದ್ರೆ ಏನಂತ ಹೇಳ್ಕೊತಾ?
0: ಏನು?
3: ನೀವ್ ಯಾರ್ರಿ ಮನೆ ಬಿಟ್ಟು ಓಡ್ಸಕ್ಕೆ? ಇದೇ ನಿಮ್ ಸ್ವಂತ ಮನೆನಾ? ನೀವಿರೋದೇ ಓಸಿ ಅಂತಾಳೆ.
0: ಇದೆಲ್ಲ ಅವಳಿಗೆ ಹೆಂಗ್ ಗೊತ್ತಾಯ್ತು?
3: ಅವಳಿಗೆ ಹೆಂಗ್ ಗೊತ್ತಾಯ್ತು ಅನ್ನೋದಲ್ಲ ಕಣೋ ಪ್ರಶ್ನೆ, ಅವಳನ್ನ ಮನೆ ಬಿಟ್ಟು ಹೆಂಗ್ ಓಡಿಸೋದು ಅದು ಪ್ರಶ್ನೆ.
0: ಹೋಗಲ್ಲ ಅಂತವಳಲ್ಲ,
3: ಮಾತೆತ್ತಿದ್ರೆ

0: ಕಾಡ್ರು ಅಂತಾಳ.
1: ಸರಿ, ಕೊನೆಗಳು ಏನ್ ಬೇಕಂತೆ?
2: ಆ ಲಿಸ್ಟ್ ಅಲ್ಲಿ ಇರೋದೆಲ್ಲ ತಂದ್ಕೊಡಿ.
1: ನನ್ನ ಹತ್ರ ದುಡ್ಡಿಲ್ಲ ಅಮ್ಮ.
0: ಅಯ್ಯೋ, ಬ್ಯಾಟ್ರಿ ಬಿಚ್ಚಿದ್ರೆ ಆಯ್ತು ಕಣ.
2: ಅದೆಲ್ಲ ನಂಗೆ ಗೊತ್ತಿಲ್ಲ, ನನ್ಗೆ ಇದ್ರಲ್ಲೆಲ್ಲ ಇರಕ್ಕಾಗಲ್ಲ. ಸಾಯಂಕಾಲದೊಳಗ್ ನಂಗೆ ಅದೆಲ್ಲ ಬೇಕು.
0: ಬ್ಯಾಟ್ರಿ ಬಿಚ್ಚಲೇನ?
1: ಏನಿದ್ರ
2: ಹಾಕೊಳಕ್ ಬಟ್ಟೆ ತಗೊಂಬ ಅಂದ್ರೆ ಇಂಥದ ತರೋದು?
1: ಇವಕ್ಕೆಲ್ಲ ಏನ್ ಕಮ್ಮಿ?
2: ಜೋಡಿ 10 ರೂಪಾಯಿ, ಜೋಡಿ 10 ರೂಪಾಯಿ ಅಂತ ಫುಟ್ಪಾತ್ ಅಲ್ಲಿ ಕೂಗ್ತಾ ಇರ್ತಾರಲ್ಲ, ಅದು ಇದು ಯಾರಗ್ ಬೇಕು?
1: ಅಮ್ಮ ತಾಯಿ
2: ರಾಣಿ.
1: ಅಮ್ಮ ರಾಣಿ ನೋಡ, ನೀನ್ ಕೇಳಿದ್ರಲ್ಲ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ನನ್ನಿಂದ ತರಕ್ ಆಗಲ್ಲ ಅಮ್ಮ. ಸರೀಸಾಗ್ ಪೆನ್ ತಗೊಂಡು ದೊಡ್ಡದ ಲಿಸ್ಟ್ ಬರ್ದ್ ಕೊಟ್ಬಿಟ್ರೆ ಎಲ್ಲಾ ತಗೊಂಬರ್ಕ್ ನಾನೇನ್ ಕೋಟ್ಯಾಧೀಶ್ವರನ? ಯಾವ್ದ್ಯಾವ್ದು ಎಲ್ಲ ಹಾಗಾಗಿ ಸಿಗುತ್ತೋ ನಮ್ ಕೈಗೆ ತರಬೇಕಾಗುತ್ತೆ ನೋಡ. ಇದೆಲ್ಲ ಕೂಡ ಹೆಂಗಸರು ಬಟ್ಟೆನೆ, ಯಾವ್ದಾ ಒಂದನ್ನ ಹಾಕೊಂಡು ಮೊದ್ಲು ನನ್ನ ಡ್ರೆಸ್ ಬಿಚ್ಚಿಕೊಡು. 3 ದಿವಸದಿಂದ ಅದೇ ಚಡ್ಡಿ ಅದೇ ಬರೀ ಓಡಾಡ್ತಾ ಇದ್ದೀನಿ.
2: ನನಗೆ ಹಾಕೊಳ್ಳೋಕ್ ಒಳ್ಳೆ ಬಟ್ಟೆ ತಂದ್ಕೊಡೋವರೆಗೂ ನಿಂಗಿದೇ ಗತಿ.
1: ರಾಣಿ, ಸದ್ಯಕ್ಕೆ ಈ ಬಟ್ಟೆನೆಲ್ಲ ಇಟ್ಕೋ, ನಾಳೆ ನಿಂಗೆ ಇಷ್ಟವಾದ ಬಟ್ಟೆನೆಲ್ಲ ತಗೊಂಬಂದು ಕೊಡ್ತೀನಿ. ಹೌದು, ನಿಮ್ ಊರು ಯಾವ್ದು ಅಂತ ಹೇಳಿದೆ?
2: ಹೇಳಿಲ್ವಲ್ಲ.
1: ದೊಡ್ಡ ಮಿಲಿಟರಿ ಸೀಕ್ರೆಟ್ ಈಗ ಹೇಳ್ಬೋದಲ್ಲ.
2: ಯಾಕೆ?
1: ನಿಮ್ ಊರಿಗೆ ಹೋಗಿ ನಿಮ್ ಅಪ್ಪ ಅಮ್ಮನೆಲ್ಲ ನೋಡಿ ನಿನ್ ಮದ್ವೆ ಮಾಡ್ಕೊಡಿ ಅಂತ ಕೇಳಕ್ಕೆ.
2: ಹೌದಾ? ಯಾವಾಗ ಹೋಗ್ತೀರಾ?
1: ಮುಂದಿನ ಬಸ್ ಅಲ್ಲೇ ಹಾಕ್ತೀನಿ ನೋಡು. ಮೂತಿ ನೋಡ್ಕೊಂಡಿದ್ಯಾ ಕನ್ನಡಿಯಲ್ಲಿ? ಒಳ್ಳೆ ಒಳ್ಳೆ ಒಳ್ಳೆ ಬಿಳಿ ಜಿರ್ಲ ಇದ್ದಂಗಿದ್ಯಾ? ಈ ಮುಖಕ್ಕೆ ಈ ಮುಖ ಬೇಕಾ ಮದ್ವೆಗೆ? ನಿಮ್ ಅಪ್ಪ ಅಮ್ಮ ನೋಡಿ ಕ್ಷೇಮವಾಗಿ ನಿಮ್ಮನೆ ಅವ್ರತ್ರ ಒಪ್ಸೋಣ ಅಂತ.
2: ಅದ ಈ ಜನ್ಮದಲ್ಲಿ ನಿನ್ ಕೈಯಿಂದ ಸಾಧ್ಯ ಇಲ್ಲ. ನಂಗ ಅಪ್ಪ ಅಮ್ಮ ಯಾರು ಇಲ್ಲ, ಇದ್ ಬಿಟ್ರೆ ಇರಕ್ ಬೇರೆ ಜಾಗನು ಇಲ್ಲ.
1: ನಿನಗೆ ಇರಕ್ ಜಾಗ ಇಲ್ಲ ಅಂದ್ರೆ ನಿನ್ನ ನಮ್ಮನೆಲ್ ಸಾಕ್ಬೇಕಾ?
2: ಹೌದು.
1: ಆಗಲ್ಲ, ಏನ್ ಮಾಡ್ತೀಯಾ?
2: ಕರ್ಕದ್ದಿದ್ದಕ್ಕೆ ಕೊಂಬಿ ಎಣಿಸ್ಬೇಕಾಗತ್ತೆ.
1: ಏಪ್ರಿಗಾಡ್ರ ಕದಿಯಕ್ಕೋ ಕಾರ್ ಕದಿದಕ್ಕೆ ಒಳ್ಳೆ ಪೀಡೆ ಬಂತು ಅನ್ಕೊಳ್ತು.
2: ಎಲ್ಲಿಗೆ ಹೋಗ್ತಾ ಇದೀಯಾ?
1: ನಿಮ್ಮಿಂದ ಸ್ವಲ್ಪ ದೂರ ಹೋಗಿ ಆಚೆ ಮಲ್ಕೋಣ ಅಂತ. ಗುಡ್ ನೈಟ್.
2: ನನಗೆ ಹೆದರ್ಕೊಂಡು ನೀನೇನು ಹೊರಗಡೆ ಹೋಗಿ ಮಲ್ಕೋಬೇಡ, ಇಲ್ಲೇ ಏನಾದ್ರು ಬಿದ್ಕೋ.
1: ಹಾ, ಈಗ ನಗ್ನಗ್ತಾ ಇಲ್ಲೇ ಮಲ್ಕೋ ಅಂತ ಹೇಳ್ತೀಯಾ? ನಾಳೆ ರೇಪ್ ಮಾಡಕ್ ಟ್ರೈ ಮಾಡ್ದ ಅಂತ ಕಂಪ್ಲೇಂಟ್ ಕೊಟ್ಟು ನನ್ನ ಮಾವನ ಮನೆಗೆ ಕಳಿಸ್ಬಿಟ್ಟು ನೀನ್ ಇಲ್ಲೇ ಪರ್ಮನೆಂಟ್ ಸೆಟ್ಲ್ ಆಗೋಣ ಅಂತ ಪ್ಲಾನ್ ಹಾಕ್ತಿದ್ಯಾ? ಇದೆಲ್ಲ ನಂತರ ನಡೆಯಲ್ಲ. ನೋಡು, ನಾನ್ ಹೆದರ್ಕೊಂಡು ಹೋಗ್ತಿದ್ದೀನಿ ಅನ್ಕೋಬೇಡ. ನಾನ್ ಯಾಕೆ ಹೋಗ್ತಿದ್ದೀನಿ ಅಂದ್ರೆ ಇದು ನನ್ನ ಶೀಲದ ಪ್ರಶ್ನೆ.
2: ಏನು?
1: ಅಟ್ಲೀಸ್ಟ್ ಯಾವಾಗ ಈ ಮನೆ ಬಿಟ್ಟು ಹೋಗ್ತೀಯ ಅಂತ ನಾನು ಹೇಳ್ತೀಯಾ?
2: ಗೊತ್ತಿಲ್ಲ.
1: ನನಗೆ ಗೊತ್ತು.
3: ಅಯ್ಯಮ್ಮ, ಇದ್ ಬೇಕಾಗಿತ್ತ ನಿನ್ಗೆ? ಒಂದ್ ಗಾದೆ ಹೇಳ್ತಾರ ಗೊತ್ತಾ, ನಾರಿನ್ ಕಳ್ಸೋಕ್ ಹೋಗಿ ಮಾರಿನ್ ಕರ್ಕೊಂಬಂದ್ರಂತೆ. ಹಂಗಾಯ್ತು ನಿನ್ ಕತೆ.
1: ತಮ್ಮ ಉಪದೇಶ ನೆಲೆಸ್ಬಿಟ್ಟು ಮುಚ್ಕೊಂಡು ನನ್ ಮಾತ್ ಕೇಳಿ ತಲ್ಲಿ. ಈ ಪೀಡನ ಇಲ್ಲೇ ತಳ್ಬಿಟ್ಟು ನಾ ಮನೆಗೆ ಹೋಗಣ ಬಾ.
4: ನಮಗೋಸ್ಕರ ನೀವು ಸಾನೆ ತೊಂದ್ರೆ ತಗೊಂಬಿಟ್ರಿ.
1: ಏನ್ ತೊಂದ್ರೆ ಬಿಡಿ, ಕೈಯಲ್ಲಿ ಒಂದ್ ಫೋಟೋ ಇಟ್ಕೊಂಡು ಈ ಅಮ್ಮ ಗೊಳೋ ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಅಳ್ತಾ ಇದ್ರು. ಏನು ಅಂತ ನೋಡಿದ್ರೆ ಅದ್ ರಾಣಿ ಫೋಟೋ.
5: ರಾಣಿನ ಹುಡುಕಿ ಹುಡುಕಿ ಕಂಗಾಲಾಗಿ ದಿಕ್ಕೆಟ್ ನಿಂತಿದ್ವಿ.
4: ನೀವು ಟೇಮಗ್ ಸರಿಯಾಗಿ ಬಂದ್ ಕಾಪಾಡಿದ್ರಿ.
1: ಬನ್ನಿ, ಇಲ್ಲೇ ಇದ್ದಾಳೆ ರಾಣಿ. ಯಾರು ಬಂದ್ ಯಾರು ನೋಡೋ ರಾಣಿ. ಬನ್ನಿ ಬನ್ನಿ ರಾಣಿ, ಒಳಗಿರ್ಬೇಕು. ಕರೀತೀನಿ, ಕೂತ್ಕೊಳ್ಳಿ ರಾಣಿ. ರಾಣಿ ರಾಣಿ,
6: ನೀನೇ ನಳೋ ನಿಲ್ಲಿಸ್ತೇ ಇಲ್ಲ ಹಂಗೆ. ನನ್ಗೇನಾರ ಕೋಪ ಬಂದ್ರೆ ಜಾಸ್ ಹೊಟ್ಬಿಡ್ತೀನಿ ಅಷ್ಟೇ.
7: ಪ್ರೀತಿ ಇರಬೇಕು. ನೀನ್ ಅವ್ರ ಮೇಲೆ ಎಷ್ಟು ಪ್ರೀತಿ ಮುಡುಗಿದ್ಯೋ ಅವಳು ನಿನ್ ಮೇಲೆ ಅಷ್ಟೇ ಪ್ರೀತಿ ಮಾಡಿ.

0: ಹಿಂಗ್ ಕಂಡವ್ರ ಮನೆಗ್ ಬಂದು ಕಣ್ಣೀರ್ ಹಾಕಿದ್ರೆ ಓಡೋಗಿರೋಳು ಬಂದ್ಬಿಡ್ತಾಳೇನ?
1: ಸರಿ ಬಿಡಿ,
0: ಬೇಡ, ನನ್ ಮಾತು ಕೇಳು ಬೇಡ, ಅವಳನ್ನ ಕಲಿಯ ಕಳ್ಸೋದ್ ಬೇಡ ಅಂದೆ. ನನ್ನ ಮಾತು ಕೇಳು, ಅವನ ಕಲಿಯ ಕಳಿಸ್ತಾ ಇದ್ರೆ ಇವತ್ತು ಈ ಸ್ಥಿತಿ ಬಟ್ಟಿರ್ತೇನು? ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ತೆಪ್ಪಗ ಮನೇಲಿ ಬಿದ್ದಿರ್ತಾ ಇದ್ಲು. ಇನ್ನು ಕರ್ಮ ಅನುಭವಿಸ್.
1: ಮಗಳು ಸಿಕ್ಕಲಿಲ್ಲ ಅನ್ನೋ ದುಃಖದಲ್ಲಿ ಅವರಿದ್ದಾರೆ. ನೀವು ಬೇರೆ
0: ನನಗೂ ಈ ಗೋಲ್ ನೋಡಿ ನೋಡಿ ಸಾಕಾಗೋಗಿದೆ. ಅಲ್ಲ ಸ್ವಾಮಿ, ಎಷ್ಟು ಅಂತ ಹೇಳೋದು? ಅಲ್ಲ, ನಾನೇನ್ ಸುಮ್ನೆ ಇದ್ದೀನ? ಅವಳನ್ನ ಪತ್ತೆ ಹಚ್ಚೋಕೆ ಸಿಕ್ಕ ಸಿಕ್ಕ ಕಡೆ ಎಲ್ಲ ಶಾಸ್ತ್ರ ಕೇಳಾಯ್ತು, ಕಂಡು ಕಂಡೂರೆಲ್ಲ ಹುಡುಕಾಯ್ತು. ಅಲ್ಲ ಸ್ವಾಮಿ, ಇನ್ನ ಏನ್ ಮಾಡಕತ್ತ ಹೇಳಿ
2: ನೋಡಿ. ಏನೋ ಸಿಟ್ನಲ್ಲಿ ಅಪ್ಪ ಕಪಾಳಕ್ ಹೊಡ್ದ ಅಂತ ವಯಸ್ಸಿಗೆ ಬಂದಿರೋ ಹುಡುಗಿ ಮನೆ ಬಿಟ್ಟು ಹೋಗಿರೋದನ್ನ ಕೇಳಿವ್ರ ಎಲ್ಲಾರು?
1: ಆದ್ರೆ ಕಣಪ್ಪನವ್ರೇ, ಇಲ್ಲಿವರೆಗೂ ಅವಳು ಮನೆ ಹೊರಗೆ ಒಂದ್ ಹೆಜ್ಜೆ ಇಟ್ಟವಳಲ್ಲ. ಎಷ್ಟೊಂದ್ ಸಲ ಮನೆಯಿಂದ ಹೊರಟೋಗು ನನ್ ಕತ್ತಿಡ್ದು ಹೊರಗೆ ನುಕ್ಕಿದ್ರು ಅವಳು ಜಾಗ ಬಿಟ್ಟು ಹೋಗಿಲ್ಲಮ್ಮ. ನೀವ್ ಹೇಳ್ಬೇಡಿ, ನನಗ ಅನ್ಸುತ್ತೆ ಅವಳು ಖಂಡಿತ ವಾಪಸ್ ಬರ್ತಾಳೆ ಅಂತ.
3: ನಾವ್ ಇಲ್ಲಿಗ್ ಬಂದಿರೋದು ಅವಳಿಗೆ ಏನಾದ್ರೂ ಗೊತ್ತಾದ್ರೆ ಅವಳು ಖಂಡಿತ ವಾಪಸ್ ಬರೋದಿಲ್ಲ.
1: ಇಲ್ಲಮ್ಮ, ಎಷ್ಟ್ ದಿನ ಅಂತ ನಿಮ್ಮನ್ನೆಲ್ಲ ಮರ್ತಿರಕ್ ಸಾಧ್ಯ? ಸ್ವಲ್ಪ ಹೇಳಿ.
4: ಅಳ್ಬೇಡಕ್ಕ, ರಾಣಿ ಇಲ್ಲಿದ್ದಾಳೆ ಅಂತ ನಮ್ಮ ಅಕ್ಕ ಎಷ್ಟ್ ಸಂತೋಷವಾಗಿ ಇಲ್ಲಿಗ್ ಬಂದ್ಲು ಗೊತ್ತಾ? ಇದ್ದಕ್ಕಿದ್ದಂಗೆ ಈಗ ನೀವು ಅವಳು ಇಲ್ಲ ಅಂತಂದ್ರೆ ನಮ್ಮ ಅಕ್ಕ ಏನಾರ ಮಾಡ್ಕೊಂಡ್ಬಿಡ್ತಾಳೆ. ಊರ್ನಾಗೆ ರಾಣಿ ಅಪ್ಪ ಅವಳು ಕೊರಗ್ನಾಗೆ ಆಸ್ಕೆ ಹಿಡಿದು ಬಿಟ್ಟವನೆ. ಅವಳು ಮುಖ ನೋಡಿದ್ರೆ ನಮ್ ಬಾಬಾ ಬದುಕ್ತಾನೆ, ಇಲ್ದೇ ಇದ್ರೆ ಇವಳು ಮದುವೆ ಆಗ್ಬಿಡ್ತಾಳೆ. ಓ, ಇವಳು ಮದುವೆ ಆಗ್ಬಿಟ್ರೆ ಆ ಮುಖ ನನ್ ಕೈಲಿ ನೋಡಕ್ಕಾಗಲ್ಲ ಸ್ವಾಮಿ. ನೀವೇ ಏನಾದ್ರೂ ಮಾಡಿ ರಾಣಿ ನೋಡ್ಕೊಳ್ಬೇಕು. ಇಲ್ಲಾಂದ್ರೆ ಸ್ವಾಮಿ
1: ಇದ್ದಳಿ ನೋಡಿ, ರಾಣಿ ಅವಳಾಗ ಅವಳು ಬಂದ್ಲು, ಅವಳಾಗ ಅವಳು ಹೊಟ್ಟೋಗಿದ್ದಾಳೆ. ಇದ್ರಲ್ಲಿ ನಾನೇನ ಮಾಡಕ್ಕಾಗತ್ತೆ?
5: ಕೈಗೆ ಬಂದಿದ್ ತುತ್ತು ಬಾಯಿಗೆ ಬರ್ದಂಗ್ ಹೋಯ್ತು. ದಾರಕ ಬಾ, ಮಾಡಿದ ಪ್ರಯತ್ನ ಎಲ್ಲ ಮಣ್ಣಾಗೋಯ್ತು. ಈಗ ಏನ್
1: ಮಾಡೋದು? ಒಂದ್ ನಿಮಿಷ, ನಿಮ್ ನೋಡಿದ್ರೆ ಪಾಪ ಅನ್ಸುತ್ತೆ. ಇಷ್ಟು ಪಟ್ಟಿನಲ್ಲಿ ರಾಣಿನ ಎಲ್ಲಿಂದ ಹುಡುಕ್ತೀರಿ? ನಾನು ಪ್ರಯತ್ನ ಮಾಡ್ತೀನಿ, ಸಿಕ್ಕರೆ ನಿಮ್ಗೆ ತಿಳಿಸ್ತೇನೆ. ಆಗ ಬಂದು ನೋಡ್ತೀರಿ.
5: ಬರ್ತೀವಿ ಸ್ವಾಮಿ.

0: ತಿನ್ನೋಕ್ ಅನ್ನ, ಉಡಕ್ ಬಟ್ಟೆ, ಇರೋಕ್ ಮನೆ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಕಾಗಿಲ್ಲ. ಆ ನಿಮ್ ಮಾವ ಇದಾನಲ್ಲ, ಅವ್ರ ಮಾವನ್ ಮಾವ ಕೂಡ ಏರಿಯಾ ಒಳಗ್ ಕಾಲಿಡಕ್ಕಾಗಲ್ಲ. ನಿನ್ನ ಹತ್ರ ಹೇಳೋಕೇನು, ನಾನೇ ಎಷ್ಟೋ ಸಲ ಬರುವಾಗ ದಾರಿ ತಪ್ಪು ಹೋಗಿದ್ದೀನಿ.
1: ತುಂಬಾ ಥ್ಯಾಂಕ್ಸ್.
0: ಅದಿರ್ಲಿ ನೋಡು, ಇನ್ನ ಸ್ವಲ್ಪ ಸ್ವಲ್ಪವಾಗಿ ಆ ಸತ್ತಿನ ಹೇಳಿ ಅವನನ್ನ ನಮ್ ದಾರಿಗೆ ಎಳ್ಕೋಬೇಕು ಅಷ್ಟೇ ತಾನೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ನೋಡು, ನೀನ್ ಚಿಲ್ಕ ಹಾಕೊಂಡ್ ಒಳಗಡೆ ಇರು, ನಾನು ಆಚೆ ಹೋಗ್ಬಿಟ್ಟು ಬರ್ತೀನಿ.
1: ಸತ್ಯ?
2: ಹಾ ಸತ್ಯನೇ, ಅಲ್ಲಿನ್ ಮಾವ ಅಮ್ಮ ಕಾಯ್ತಿದ್ದಾರೆ, ಗಂಟು ಮುಟ್ಟಿ ಕರ್ಕೊಂಡು ನಡಿ ನಡಿ ಮನೆಗೆ.
1: ಸತ್ಯ ಹೇಳು ಮಾತು,
2: ಏನು ಕತೆ ಕಟ್ಬೇಡ ನಡಿ.
1: ಸತ್ಯ ಪ್ಲೀಸ್ ಸತ್ಯ, ಸತ್ಯ
2: ನಾಟಕ ಸತ್ಯ ಆಡ್ಕಾಡ್ತೀಯ?
1: ಇಲ್ಲ ಸತ್ಯ.

ನಿನ್ ಇಷ್ಟನ? ಇಲ್ಲಿ ಬಂದಿದ್ದಲ್ಲ ನನ್ ಮಾವ, ಪರಮ ನೀಚ ಅವನು. ಎಂತ ಪರಿಸ್ಥಿತಿ ಇಲ್ಲ, ನೂರ್ ಬಿಟ್ಟು ಬಂದೆ ಅಂತ. ನಿಂಗೇನಾದ್ರೂ ಗೊತ್ತಾ? ನಿಂಗೇನಾದ್ರೂ ಗೊತ್ತಾ ಹೇಳು. ಅದು ನರ್ಕ ಸತ್ಯ, ನರ್ಕ. ಮತ್ತೆ ನನ್ನ ನರ್ಕಕ್ಕೆ ತಳ್ಬೇಡ ಸತ್ಯ. ನನಗ್ ಜನ್ಮ ಕೊಟ್ಟ ತಂದೆ ಯಾರು ಅಂತ ನನಗೆ ಗೊತ್ತಿಲ್ಲ. ಅದು ನಮ್ ಕುಲ ಕಟ್ಟಿದ ಶಾಪ.

0: ಅಲ್ಲಮ್ಮ, ಈ ಓಕೆಯನ್ನು ಬೀಡೆ ಪರೀಕ್ಷೆ ಟೈಮಲ್ಲೇ ಬಂದು ಒಕ್ಕರಿಸ್ಬೇಕಾ?
1: ನಿನಗ್ ಪರೀಕ್ಷೆ ಇದೆ ಅಂತ ಊರ್ನವ್ರ ಹಬ್ಬ ಮಾಡದೆ ಇರಕ್ಕಾಗತ್ತಾ?
2: ಗಂಟೆ ಒಡ್ದಂಗೆ ಸರಿಯಾದ ಟೈಮ್ಗೆ ಸರಿಯಾದ ಮಾತು.
0: ಓಕ್ಲಿ ಹೆಸರಲ್ಲಿ ವಯಸ್ಸಿಗೆ ಬಂದಿರೋ ನಮ್ ಹೆಣ್ಮಕ್ಳ ಮೈ ಮೇಲೆ ನೀರ್ ಹಚ್ಚಿ ಸಂತೋಷ ಪಡೋದು ಮಹಾ ಸರಿ.
2: ಹಂಗಲ್ಲ ಕೂಸು, ನೀನು ತಪ್ಪು ತಿಳ್ಕೊಂಡಿದೀಯ. ಮೈ ಮೇಲೆ ಬಣ್ಣದ ನೀರ್ ಚೆಲ್ತಾರೆ, ಕೈ ಮೇಲೆ ಜನ ಜನ ಅಂತ ಕಾಸು ಚೆಲ್ತಾರೆ. ನಮ್ಗಷ್ಟ್ ಲಾಭ, ಅವ್ರಿಗೆಷ್ಟ್ ಮಜಾ.
0: ಅವ್ರಿಗ ಮಜಾ ಬೇಕಾದ್ರೆ ಅವ್ರವ್ರ ಮನೆ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದ್ ನಿಲ್ಸಿ ಓಕ್ಲಿ ಹಚ್ಚಿ ಆನಂದ ಪಡ್ಲಿ.
2: ಎಲ್ಲ ಇವಳ ಕೇಳ್ದನಕ್ಕ ಇವಳ ಮಾತು. ಅವ್ರವ್ರ ಮನೆ ಹೆಣ್ಮಕ್ಳನ್ನ ಕರ್ಕೊಂಬಂದು ಬೀದಿಗೆ ನಿಲ್ಸಿ ಅವ್ರವ್ರೇ ಓಕ್ಲಿ ಆಡಿದ್ರೆ ನಮಗೇನ್ ಬರ್ತೈತೆ ಭಾಗ್ಯ? ಅವ್ರ ಕಣ್ಣು ತುಂಬುದ್ರೇನೆ ನಮ್ ಹೊಟ್ಟೆ ತುಂಬೋದು ಏನಕ್ಕ?
0: ಹಾಗಂತ ಮಾನ ಮರ್ಯಾದೆ ಬಿಟ್ಟು ಬೀದಿಗೆ ನಿಂತ್ಕೊಂಡು ಮೈ ಮೇಲೆ ಬಣ್ಣದ ನೀರ್ ಚಲಿಸ್ಕೊಳಕಾಗತ್ತ?
2: ಅದೃಷ್ಟ ಕಣ್ಮಗ, ಅದೃಷ್ಟ. ನೀವು ಅನ್ನು ನಾಲ್ಕೂರ ಸಾವುಕಾರರು ನೋಟಿನ ಕಂತೆ ಹಿಡ್ಕೊಂಡು ನಾ ಮುಂದು ತಾ ಮುಂದು ಅಂತ ನಾಳೆ ಓಕ್ಳಿಗೆ ಓಡ್ ಬರ್ಬೇಕು. ಹಂಗ ಮಾಡ್ತೀನಿ. ಆ ತಾಯಿ ಉಲಗಮ್ಮನ ಹೆಸರು ಹೇಳ್ಕೊಂಡು ಕತ್ಕೊಂಡ್ ಮುತ್ತನ್ನು ಕಟ್ಟಿಸ್ಕೊಂಡ್ಬಿಟ್ರೆ ಆ ಸಾವುಕಾರ ಸಿರಿವಂತಿಕೆನ್ನೆಲ್ಲ ರಸದಾಳೆ ಕಬ್ಬಿನ ರಸ ಹಿಂಡ್ದಂಗ್ ಹಿಂಡಾಕ್ಬಿಡ್ಬೋದು ನನ್ ಬಂಗಾರ. ಆಮೇಲೆ ಕಾಲ್ ಮೇಲೆ ಕಾಲ್ ಹಾಕೊಂಡು ರಾಣಿ ಮಹಾರಾಣಿ ಇದ್ದಂಗೆ ಇರ್ಬೋದು. ಏನಂತೆ ಅಕ್ಕ?
1: ಸಾಕ್ ಸುಮ್ನೆರೋ, ಅವಳು ಮಹಾರಾಣಿನೂ ಆಗೋದ್ ಬೇಡ, ಯುವರಾಣಿನೂ ಆಗೋದ್ ಬೇಡ. ನನ್ ಕಾಲಕ್ಕೆ ಕೊನೆ ಆಗೋಗ್ಲಿ. ಇನ್ಮೇಲೆ ಸುದ್ದಿ ಏನಾದ್ರೆ ಎತ್ತಿಯಾ?
2: ಎತ್ತು ಮೋದೇವಿಗಳು ತಂದು ನನ್ ಮಾತ್ ಕೇಳೋವರೆಗೂ ನಿಮ್ ಟೈಮ್ ಸರಿ ಹಾಕಿಲ್ಲ. ಊರ್ಲು ಬೇರೆ ಬದ್ಕೊಂಡ್ ಬಿದ್ಕ. ಬುದ್ಧಿ ಒಳಗ್ ಬರ್ತೀನಲ್ಲ, ನನ್ ಟೈಮ್ ಸರಿಯಾಗಿದ್ದು.
1: ನೀನ್ ಓದ್ಕೊಮ್ಮ, ಓದ್ಕೊಂಡ್ ನಾಲ್ಕು ಅಕ್ಷ ಕಲ್ತ್ಕೊಂಡ್ರೆ ನಿನ್ ದಾರಿ ನೀನ್ ನೋಡ್ಕೋಬಹುದು.
0: ಒಂದು ಲಂಬಕೋನ ತ್ರಿಕೋನದಲ್ಲಿ ವಿಕರ್ಣದ ಮೇಲಿನ ವರ್ಗಗಳ ಮೊತ್ತವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಸರಿ ಬಿಡ್ರಿ.
3: ಎಣ್ಣೆ ಕೊಡಿದ್ಯಾ ಓಕ್ಲಿನ?

0: ಗಂಡೋ ಹೆಣ್ಮಕ್ಳ ಮೈ ಮೇಲೆ ಮೋಜ್ಕೋಸ್ಕರ ನೀರೆಚ್ಚು, ನೀನೆಂತ ಗಂಡ್ಸೋ? ನಿಂಗ್ ಅಷ್ಟೊಂದ್ ತೆವಲಿದ್ರೆ ಕಟ್ಕೊಂಡಿರೋಣ, ಕರ್ಕೊಂಬಂದು ಮೂರ್ ಜನರ ಮುಂದೆ ನಿಲ್ಸಿ ನೀರೆಚ್ಚು.
1: ನೀನೊಬ್ಳು ಜುಜ್ಬಿ ದೇವದಾಸಿ ಮಗಳು, ನಾನು ಬಯಸ್ದಾಗ ಬಂದು ನನ್ನ ಬಗಲಲ್ಲಿ ಬಿದ್ದಿರ್ಬೇಕಾದೋಳು.
2: ನೀನು ನನಗ್ ಸವಾಲ್ ಹತ್ಯ. ವರ್ಷ ವರ್ಷ ನಾನಾಡೋ ಓಕಳಿಗೆ ನೀನೇ ಬೇಕು, ಬೇಕೇ ಬೇಕು. ಪದ್ಧತಿ ಪ್ರಕಾರನೇ ಕೈ ಹಿಡಿತೀನಿ. ಓಕಳಿ ಆಮೇಲೆ ನಡೀನೋ.

0: ಹಗ್ಲು ಇರುಳು ಯಾವ್ದಾಗ್ಬಾರ್ದು ಆಗ್ಬಾರ್ದು ಅಂತ ಅನ್ಕೋತಿದ್ನೋ, ಅದಾಗೇ ಹೋಯ್ತು. ವಯಸ್ಸಿಗೆ ಬಂದ ಹುಡುಗಿ ಅಳಕಿ ಅಂಜಿ ಬದುಕೋದನ್ನ ಬಿಟ್ಟು ಹೋಗಿ ಹೋಗಿ ಅದುಷ್ಟನ್ನ ಎದುರಾಕೊಂಡಿಲ್ಲೇ.
1: ನಾನೇನ್ ಮಾಡ್ಲಿ ಹೇಳು, ನೀನ್ ತಾನೆ ಹೇಳಿದ್ದು. ಯಾರಾದ್ರೂ ನಿನ್ ತಂಟೆಗ್ ಬಂದ್ರೆ ಕುರಿಮರಿ ತರ ತಲೆ ತಗ್ಸ್ಕೊಂಡ್ ಬರ್ಬೇಡ ಅಂತ ಅವ್ರು ನನ್ ಮೈ ಮೇಲೆ ಹೋಗ್ಲಿ ನೀರ್ ಎರಚ್ತಿದ್ರು, ನಾನ್ ಸುಮ್ನೆ ಇರ್ಬೇಕಾಗಿತ್ತ?
0: ನೋಡಿವಾಗ ನಮ್ಗೆ ಎಂತ ಗತಿ ಬಂತು, ಬಾಳೆ ಬದುಕದು ಊರ್ ಬಿಟ್ಟು ಕಳ್ಳ್ರ ಹಾಗೆ ತಲೆ ತಪ್ಪಿಸ್ಕೊಂಡು ರಾತ್ರಿ ರಾತ್ರಿ ಊರ್ ಬಿಟ್ಟು ಓಡೋಗೋ ಗತಿ ಬಂತು ನಮ್ಗೆ. ಹೇಳು ಹೇಳಮ್ಮ, ನಿಮ್ ಮಾವ ಬರೋದ್ರೊಳಗಾಗಿ ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಳ್ಳೋಣ.
2: Ha ha ha ha.

Let's go.

0: ಎಲ್ಲೆಲ್ಲೋ ಅಲ್ದು ಅಬಲಾಶ್ರಮ ಸೇರ್ಕೊಂಡೆ. ಆದ್ರೆ ಅಲ್ಲೂ ನನ್ನ ನೆನ್ತಿಯಾಗಿರಕ್ ಬಿಡ್ಲಿಲ್ಲ. ಎದುರಾದ ಪ್ರತಿಯೊಬ್ಬ ಗಂಡ್ಸು ಆಸೆಯಿಂದ ನನ್ನ ಅನುಭವಿಸಕ್ ಮುಂದಾದ್ರು. ಒಂಟಿ ಹೆಣ್ಣು ಮಾನವಾಗಿ ಬದುಕೋದಕ್ ಸಾಧ್ಯನೇ ಇಲ್ಲ ಅಂತ ಹೆದರಿದ್ದೆ. ಅಂಥದ್ರಲ್ಲಿ ನೀನೊಬ್ಬ ಮಾತ್ರ ನನ್ನ ಜೊತೆ ಸಭ್ಯವಾಗಿ ನಡ್ಕೊಂಡಿದ್ದು. ಕೊನೆಗೂ ಇರಕ್ಕೊಂದು ಸುರಕ್ಷಿತವಾದ ನೆಲೆ ಸಿಕ್ತು. ಅದಕ್ಕೆ ನೀನ್ ನನ್ ಕತ್ತಿಡ್ದ ಆಚೆ ತಳ್ಳಕ್ ಪ್ರಯತ್ನ ಪಟ್ರು ನಮ್ಮ ಉಂಡು ಬಿದ್ದಿಲ್ಲೇ ಇದ್ದಿದ್ದು. ಆದ್ರೆ ಅವ್ರೆಲ್ಲಿಗೂ ನನ್ ಬೆನ್ ಹತ್ ಬಂದ್ರು. ಈಗ ನೀನೇನಾದ್ರೂ ನನ್ನನ್ನ ಅವ್ರಿಗೆ ಒಪ್ಪಿಸ್ಬಿಟ್ರೆ?
1: ಇಲ್ಲ, ಖಂಡಿತವಾಗ್ಲು ನಿನ್ನ ಅವ್ರಿಗೆ ನನ್ನ ಬಲಿ ಕೊಡಲ್ಲ. ಇನ್ನೇ ನಿನ್ ಒಂಟಿನೂ ಅಲ್ಲ, ನಿನ್ ಜೊತೆ ನಾನಿದ್ದೀನಿ, ನಾನಿರ್ತೀನಿ ಕೊನೆಯವರೆಗೂ.
0: ಸತ್ಯ, ನೀನು ಕೊನೆವರೆಗೂ ನನ್ನ ಜೊತೆ ಇರ್ತೀನಿ ಅಂತ ಹೇಳಿದೆಯಲ್ಲ. ಕೊನೆವರೆಗೂ ಅಂದ್ರೆ?
1: ಕೊನೆವರೆಗೂ ಅಂದ್ರೆ ಕೊನೆವರೆಗೂ.

0: ಜೋಡಿ ಲಕ್ಷಲ್ವಾಗೈತೆ, ಕುಂತಿರೋ ಪೋಸು ಪಸಂದಾಗೈತೆ. ಆದ್ರೆ ನಿಮ್ಮ ಟೇಮ್ ಚೆನ್ನಾಗಿಲ್ಲ.
1: ಹೌದು ಟೈಮ್ ಚೆನ್ನಾಗಿಲ್ಲ, ನಂದಲ್ಲ ನಿಂದು.
0: ನಿನ್ನೆ ಕಾಲಿಡ್ದವನು ಇವತ್ತು ಜುಟ್ ಎಳ್ದಿವ್ನಿ, ಗಾದೆನೆ ಕೇಳಿಲ್ವಾ? ಎಡ್

0: ಸತ್ಯ, ಸತ್ಯ ನಿಂಗೇನು ಆಗ್ಲಿಲ್ಲ ತಾನೆ?
1: ಅವ್ರಲ್ಲ ಇಲ್ಲ,
0: ಎಲ್ಲ ಓಡ್ ಹೋದ್ರು.
2: ಅವ್ರೆಲ್ಲ ಹೋದ್ರು? ನಾನೇ ಅವ್ರು ಓಡೋಗಂಗ್ ಮಾಡ್ದೆ.
0: ಸತ್ಯ ಹೋದ್ರಲ್ಲ?
2: ಅಯ್ಯೋ, ಅವ್ರು ಹೋಗಲ್ಲ. ಆಚೆ ಪೊಲೀಸ್ ಜೀಪ್ ಇಲ್ಲ ಅಂತ ಗೊತ್ತಾದ ತಕ್ಷಣ ಮತ್ ವಕ್ರಿಸ್ತಾರೆ. ನೀವಿಬ್ರು ಇಲ್ಲಿದ್ರೆ ಅಪಾಯ. ಹ್ಞೂ, ಹೋಗಿ ಹೋಗಿ, ನಾನು ಅವ್ರನ್ನ ಯಾಮರ್ಸ್ಕೋತೀನಿ.

0: ಜೋಡಿ ಹಕ್ಕಿಗಳು ಪ್ರಶಾಂತವಾಗಿ ಪ್ರೇಮಿಸ್ಲಿ ಅಂತ ಆ ದೇವರೇ ಕುಂತಾಗಿ ನಿಂತು ಜೋಪಾನ ಮಾಡಿರೋ ಪ್ರೈವೇಟ್ ಆದ ಪರ್ಫೆಕ್ಟ್ ಆದ ಸುರಕ್ಷಿತವಾದ ಜಾಗ ಇದು.
1: ನಾವಿಲ್ಲಿರೋದು ಬೇರೆ ಯಾರಿಗೂ ಗೊತ್ತಾಗಲ್ಲ ತಾನೆ?
0: ನೆವರ್.
1: ನಿಜವಾಗ್ಲೂ
0: ನಿನ್ನಾಣೆ ಹಾಗಿದೆ ಜಾಗ
1: ತುಂಬಾ ಚೆನ್ನಾಗಿದೆ.

0: ತರಕಾರಿ, ಅಕ್ಕಿ, ಬೇಳೆ, ಪಾತ್ರೆ, ಸಾಮಾನು, ಏನೇನ್ ಬೇಕು ಎಲ್ಲ ತಂದಿದ್ದೀನಿ.
1: ಇಷ್ಟೊಂದು ಸಾಮಾನು?
0: ಹಾ, ಇಬ್ಬರದೇ ಸಂಸಾರ ಆದ್ರೂ ಯಾವ್ದಕ್ಕೂ ಯಾವ ಕೊರತೆನೂ ಇರಬಾರ್ದು. ದಿಲ್ ದಾರಾಗ ಸರಾಗೋಗಿ ಸಂಸಾರ ನಡ್ಕೊಂಡು ಹೋಗ್ತಾ ಇರ್ಬೇಕು. ನೋಡು, ಹೊಟ್ಟೆ ತಾಳ ಆಗ್ತಾ ಇದೆ, ನೀನ್ ಬೇಗ ಅಡಿಗೆ ರೆಡಿ ಮಾಡು, ನಾನು ಕೈಕಾಲು ತೊಳ್ಕೊಂಡು ಬರ್ತೀನಿ.
1: ಸತ್ಯ, ನಿನ್ ಹತ್ರ ದುಡ್ಡೇ ಇರ್ಲಿಲ್ವಲ್ಲ, ಇಷ್ಟೊಂದು ಸಾಮಾನ ಎಲ್ಲ ಹೇಗ್ ತಂದೆ?
0: ನಿನ್ ಹೆಸರಲ್ಲಿ ಜಾದೂ ಮಾಡಿದೆ, ಚೂ ಅಂತ ಎಲ್ಲ ಬಂದ್ಬಿಡ್ತು. ನೋಡು, ದುಡ್ಡು ಎಲ್ಲಿಂದ ಬಂತು, ಹ್ಯಾಗ್ ಬಂತು ಅನ್ನೋ ವೃತ್ತಿರಹಸ್ಯ ಎಲ್ಲ ಕೇಳ್ಬಾರ್ದು. ಬೇಗ ಅಡಿಗೆ ರೆಡಿ ಮಾಡು ಮಹಾರಾಜ. ಓಹ್, ಒರೆಸ್ಕೊಂಡ್ರೆ ಟವಲ್ಲು, ಹಾಕೊಂಡ್ರೆ ಶರ್ಟು, ಓದ್ಕೊಂಡ್ರೆ ಕಂಬ್ಳಿ, ಹಿಡ್ಕೊಂಡ್ರೆ ಇಕ್ಲ. ಒಳ್ಳೆ ಮಲ್ಟಿಪರ್ಪಸ್ ಸ್ಕೀಮ್ ಆಗೋಯ್ತು ನನ್ನ ಲೈಫು. ಆಹಾ, ಏನ್ ಅಡಿಗೆ ಮಾಡಿದ್ಯಮ್ಮ? ಹೊಟ್ಟೆ ತಾಳ ಹಾಕ್ತಾ ಇದೆ, ಹೊಟ್ಟೆ ಹೋಗಿ ಬೆನಕ್ ಜಾಮ್ ಆಗ್ಬಿಟ್ಟಿದೆ. ಏನದು
1: ಪಲ್ಯ?
0: ಇನ್ನು ಸ್ವಲ್ಪ ಹಾಕು. ನಾನು ಆಲೂಗಡ್ಡೆ ತರಣ ಅಂತಿದ್ದೆ ಅಂಗಡಿಯಲ್ಲ.

0: ಏನೋ ಇತ್ತು, ಆದ್ರೆ ಅಂಗಡಿಯವನು ಇದ್ದ, ಕದಿಯಕ್ಕಾಗ್ಲಿಲ್ಲ. ಸಾಕ್ ಸಾಕ್,
1: ಸತ್ಯ ನಮ್ ಮದ್ವೆ ಆದ್ಮೇಲೆ ನಮ್ಗೆ ಹುಟ್ಟೋ ಮಗುಗೆ ಕುಡ್ಸಕ್ ಹಾಲ್ ಬೇಕು ಅಂದ್ರೆ ಅದನ್ನು ಹೀಗೆ ಕತ್ತರ್ತೀಯ? ಅರೆ ತಿನ್ನು, ಯಾಕೆ ಸುಮ್ಮನಾಗ್ಬಿಟ್ಟೆ? ನೀನ್ ತಿನ್ಲಿ ಅಂತಾನೆ ಇದೆಲ್ಲ ಮಾಡಿದ್ದು. ಸತ್ಯ, ನಾಳೆ ನಮ್ಗೆ ಹುಟ್ಟೋ ಮಗುನ ಸಿಕ್ಕಿದ್ದವರೆಲ್ಲ ಕಳ್ಳನ್ ಮಗ ಕಳ್ಳನ್ ಮಗ ಅಂತಾರಲ್ವಾ? ಅವ್ರಂದ್ರ ಅನ್ಲಿ ಬಿಡು, ಅದೇನ್ ಮಹಾ ದೊಡ್ಡ ವಿಷಯನ? ನೀನ್ ತಿನ್ನು, ತಲೆ ಹಾಕ್ಲಾ. ಸತ್ಯ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಕದ್ದು ತಿನ್ನು ತುತ್ತು ತುಂಬಾ ಚೆನ್ನಾಗ್ ಮೈ ಹಿಡಿಯುತ್ತಂತೆ. ನಾಳೆ ನಮ್ಗೆ ಹುಟ್ಟೋ ಮಗುನು ಗುಂಡು ಗುಂಡಾಗಿ ಕಟ್ಟುಮುಟ್ಟಾಗಿರುತ್ತಲ್ವಾ? ಅಯ್ಯೋ, ತಿನ್ನು ಸತ್ಯ.

0: ಎಷ್ಟು ಬರೋದು? ಬೆಳಿಗ್ಗೆ ಹೋದನು ಈಗ ಬರ್ತಾ ಇದೀಯ. ನಿನ್ಗೋಸ್ಕರ ಇಲ್ಲೊಬ್ಳು ಕಾಯ್ತಾ ಇರ್ತಾಳೆ ಅಂತ ನಾನೇ ಇಲ್ಲ. ನನ್ಗೆ ಇಲ್ಲೊಬ್ಳು ಇರಕ್ಕೆ ಎಷ್ಟು ಹೆದರಿಕೆ ಆಗುತ್ತೆ ಗೊತ್ತಾ?
1: ತಾರಿಡ ಪುಟ್ಟ, ಮನೆಗೆ ಸಾಮಾನು ತರಕ್ ಹೋದ್ನ ಲೇಟ್ ಆಗೋಯ್ತು, ತಗೋ ಎಲ್ಲ ತಂದಿದ್ದೀನಿ. ನೀನ್ ಕೇಳಿದ ಸೋಪು, ಬಿಂದಿ ಇದೆ, ಪೌಡರ್ ಇದೆ, ನೋಡು ಕನ್ನಡಿ ಕೂಡ ತಂದಿದ್ದೀನಿ.
0: ಕೆಲಸ ಸಿಕ್ತಾ?
1: ಎಲ್ಲೇ ತಾಕೋದು? ಇಲ್ಲಿ ಫಿಕ್ಸ್ ಮಾಡ್ಬೋದು, ಆದ್ರೆ ಇಲ್ಲಿ ಮೊಳೆ ಹೊಡಿಯಕ್ಕಾಗಲ್ತ?
0: ಕೆಲಸ ಸಿಕ್ತಾ?
1: ಓ ಎಸ್.
0: ಏನ್ ಕೆಲಸ?
1: ನಾನ್ ಕೆಲಸ ಮಾಡ್ತಿರೋ ಕಂಪನಿಯಲ್ಲಿ ಎಲ್ಲಾ ಜವಾಬ್ದಾರಿ ನಂದೆ.
0: ಹೌದಾ?
1: ಹ್ಮ್, ಎಲ್ಲಾ ಭಾರ ನನ್ನ ಹೆಗಲ್ ಮೇಲೆ ಹಾಕ್ಬಿಟ್ಟಿದ್ದಾರೆ.

0: ಅಷ್ಟೇ ಅಲ್ಲಮ್ಮ, ನಾನ್ ಕೆಲಸ ಮಾಡ್ತಿರೋ ಕಡೆ ನನ್ ಕೆಳಗೆ 5 ಜನ ಕೆಲಸ ಮಾಡ್ತಿದ್ದಾರೆ.
1: ಸತ್ಯ? ಅಯ್ಯೋ, ಏ ಸತ್ಯ,
0: ರಾಣಿ ನೀನ್ ರಾಜನಿಗೆ ಅಂತಾನೆ ಸ್ಪೆಷಲ್ ಆಗಿ ಒಂದು ಗಾಡಿ ಕೊಟ್ಟಿದ್ದಾರೆ.
1: ಕಾರು? ಹಾಗಾದ್ರೆ ನೀನ್ ಆ ಕಂಪನಿನಲ್ಲಿ
0: ಬಾಸ್?
1: ಬಾಸ್? ಸತ್ಯ?

0: ಟೀಮ್ ಚೆನ್ನಾಗಿರಲಿಲ್ಲ ದಣಿ. ರೇಣು ಹಿರಿಯರು ಹೇಳ್ತಾರಲ್ಲ, ಆಕಾಶದಾಗ ಅಕ್ಕಿ ಹೆಜ್ಜೆ, ನೀರ್ನಾಗೆ ಮೀನ್ ಹೆಜ್ಜೆ, ಯಪ್ಪ ಯಪ್ಪ ಯಪ್ಪ ಪ್ಯಾಟೆ ಒಳಗ ಚಿತ್ರಾಂಗಿ ಹೆಜ್ಜೆ, ಆ ಹುಟ್ಟಿಸ್ತವ್ ಬಂದ್ರು ಹುಡ್ಕೋದು ಕಷ್ಟ ಅಂತಾದ್ರಾಗೆ ನಾನೊಬ್ಬೇನ್ ಕಿಸಿಯೋದು. ಹಂಗು ನನ್ನ ಮಾತು ಜಗ್ಗಲ್ಲ ಅಂತ ಹೇಳಿದ್ ನಮ್ಮ ಮಕ್ಕನ್ನ ಎದುರಿಸಿ ಬೆದರ್ಸಿ ಕರ್ಕೊಂಡು ಹೋಗಿದ್ದೆ ದಣಿ. ಬೋ ಕಷ್ಟಪಟ್ಟು ಬೀಸಿದ್ದೆ ಬಲಿಯ.
1: ಒಂದು ವರ್ಷದಿಂದ ತುಕ್ಕಿಡಿದ್ರ ಕತ್ತಿ ಮೇಲೆ ಒಣಗ್ತಾ ಇದೆ. ನನ್ನ ಮೈ ದೊಡ್ಡು ದೊಡ್ಡು, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ನನಗೆ ಅವಳು ಬೇಕು.
0: ಚಿಂತೆ ಮಾಡಬೇಡಿದ್ದೀನಿ, ಅದಕ್ಕೆ ಹೇಳೋದು ಮನುಷ್ಯಂಗೆ ಯಾವಾಗ ಟೇಮು ಹೆಂಗ ತಿರುಗ್ತಾಯ್ತು ಅಂತ ಚಿಂತೆ ಮಾಡಬೇಡಿದ್ದೀನಿ. ಅವಳು ಎಲ್ಲಾನ ಇರ್ಲಿ ಎಷ್ಟಾನ ಕಷ್ಟ ಆಗ್ಲಿ ಬಿಡಿದಣಿ ನಾನಿದ್ದೀನಿ. ಅವಳು ಪಾತಾಳದಲ್ಲೇ ಇರ್ಲಿ, ಪಾತಾಳ ಗರಡಿ ಹಾಕಿ ಜಾಲ ಆಡಿಸಿ ಪತ್ತೆ ಮಾಡಿ ನಾನು ನಿಮ್ಗೆ ತಂದು ಒಪ್ಪಿಸ್ಬಿಡ್ತೀನಿ ದಣಿ. ಚಿಂತೆ
1: ಮೊದಲು ಕೆಲಸ, ಆಮೇಲೆ

0: ಕಷ್ಟಪಟ್ಟು ಕೆಲಸ ಮಾಡ್ತೀಯ, ಅರ್ಧ ಹೊಟ್ಟೆ ತಿಂದ್ರೆ ಹೇಗೆ?
1: ಏನ್ ಅರ್ಧ ಹೊಟ್ಟೆ, ಇಲ್ಲಿ ತಗ ತುಂಬಿಸ್ಬಿಟ್ಟಿದ್ಯಾ?
0: ಇದಿಷ್ಟು ತಿನ್ಲೇಬೇಕು.
1: ಇಲ್ಲ ಹಾಕೋ, ಹೋಗ್ತಾ ತಿನ್ಕೊಂಡು ಹೋಗ್ತೀನಿ. ಸರಿ,
2: ಬಾಯ್.

0: ಯಾರೇ ಕುದುರೆ ಬೊಚ್ಚೆ ಹೇಳ್ಕೊಳ್ರಿ ಎಲ್ಲ ಗರ್ಗಡ ಹೇಳ್ಕೊಳ್ರಿ
1: ಆಯ್ತಾ

Thank you.

దాని ఏమూదేవి ఈ తప్పు నిచ్చుకో. ಒಳಗೆ ಹೋಗು. ನನ್ನ ಟೀಮ್ ಫಸ್ಟ್ ಕ್ಲಾಸ್ ಆಗಿತ್ತು ದಣಿ. ಇನ್ನೊಂದು ಮಿನಿಟ್ ಮಿಸ್ ಆಗಿದ್ರು ಈ ಅರಿಗಣಿ ಆಕಾಶಕ್ಕೆ ಹಾರ್ಕೊಂಡು ಹೊಂಟೋಗ್ಬಿಡೋದು. ನಿಮ್ಮ ಆಸೆನೂ ಪೂರೈಸ್ತು, ನಿಮ್ಮ ಕತ್ತಿಯಿಂದ ಈ ಕಾಳಪ್ಪನ ಕತ್ತು ಉಳಿತು. ಇನ್ನು ದಣಿ ನನ್ನ ಮುಟ್ಟು.

ಅಕ್ಕಾ ಇದೆಯಾ? ನನ್ನ ರಕ್ತ, ನನ್ನ ರಕ್ತ, ನನ್ನ ರಕ್ತ, ನನ್ನ ರಕ್ತ. ವಾಸ್ತೆ ನೋಡು, ವಾಸ್ತೆ ನೋಡು ಒಂದೇ.

ಬೇಡ ತಡಿ, ನಿಮ್ ಕಾಲಕ್ ಬಿಡ್ತೀನಿ, ಬಿಡ್ಬೇಡ ತಡಿ, ನಿಮ್ ಕಾಲಕ್ ಬಿಡ್ತೀನಿ, ಬಿಡ್ಬೇಡ ತಡಿ. ದಿಕ್ಕು ತಸಿ ಇಲ್ಲದ ಪರದೇಶಿಗಳು ನಾವು, ನಮ್ಮನ್ನು ಬಿಟ್ಬಿಡ ತಡಿ.

ರಕ್ತ ಈ ರಕ್ತಕ್ಕೆ ಸೇರೋ ಗಳಿಗೆ ಇದಲ್ಲ. ಆ ಗಳಿಗೆಗೋಸ್ಕರ ಒಂದು ವರ್ಷದಿಂದ ಕಾಯ್ತಾ ಇದ್ದೀನಿ. ನೀನು ಮಾಡಿರೋ ಅವಮಾನಕ್ಕೆ ತಕ್ಕ ಪಾಠ ಕಲಿಸ್ತೀನಿ. ಈಗಲ್ಲ, ನಿನ್ನ ಮೈಗೆ ಓಕ್ಲಿ ನೀರು ಎರಚಿದ ಮೇಲೆ ಒಳಗೆ ಹಾಕೋ.

0: 누가? 눈에 나오노?
1: 난 라니 엘리.
0: 예나? 닌 라니나? 돈 꼬티드 나노. 무트 컷시드 나노. 이가 닌 라니나? 난 라니.
1: 고라.
0: 요로 사카이토 안타 아울룩 무트 컷시드. 이가. 아울은 베레 야루 모드베 아고 하길라. 이도 아 데이브르 니마.
2: 데이브르 니마 알라. 님만타 니치루 데이브르 헤스랄리 마르콘디로 탄트라. ನಿಮ್ಮ ಕಾಮತೀಟೆ ನಾ ತೀರಿಸ್ಕೊಳಕ್ಕೆ ನೀವೇನೇ ಇದ್ರೋ ಬಲೆ ಈ ಪದ್ಧತಿ
0: ಇರಬಹುದು. ಆದ್ರೆ ಈಗ ಅವಳು ನನ್ನ ಸ್ವತ್ತು, ಈ ಊರಿನ ಆಸ್ತಿ, ಆ ದೇವರ ದಾಸಿ. ದೇವರ ಹೆಸರಲ್ಲಿ ಮುತ್ ಕಟ್ಸಿದ್ದೀನಿ.
2: ನೀನು ಅಂತಲ್ಲ, ಸಾಕ್ಷಾತ್ ಆ ದೇವರೇ ಬಂದು ಮುತ್ ಕಟ್ಟಿದ್ರು ಆ ಹೆಣ್ಣಿಗೆ ಒಪ್ಪಿಗೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ನೇತಾರ್ತಿರು ನಿನ್ ಒಂಡ್ ಕೈ ನೋಡಿದ್ರೆ ಗೊತ್ತಾಗಲ್ಲ.
0: ಬಲ ಇದೆ ಅಂತ ಆ ಬಂಡೆಗೆ ಡಿಕ್ಕಿ ಹೊಡಿಬೇಡ. ರಾಣಿ ತಾನೇ ಬೇಕು. ಒಂದ್ ಹೆಜ್ಜೆ ಮುಂದೆ ಇಟ್ರೆ ಅವಳು ಹೆಣ ಎತ್ಕೊಂಡು ಹೋಗ್ಬೇಕಾಗತ್ತೆ.
2: ಒಬ್ರಿಗೆ ಅಲ್ಲ, ಪ್ರಾಣಗಳ ಜೊತೆ ಆಟ ಆಡಕ್ ಬರೋದು. ರಾಣಿ ಏನು ಅಪಾಯ ಆಗ್ಬಾರ್ದು.
0: ಇಲ್ದಿದ್ರೆ ಕೊಲ್ತೀಯ. ಈ ಕೆಲಸಕ್ಕೆ ಬಾರದು ಹೆಂಗ್ಸು ಸತ್ರೆ ನಾನು ಏನೂ ನಷ್ಟ ಇಲ್ಲ. ಆದ್ರೆ ರಾಣಿ ಮೈ ಮೇಲೆ ಒಂದು ಸಣ್ಣ ಗಾಯ ಆದ್ರೂ ನಿನ್ನಿಂದ ತಡ್ಕೊಳಕಾಗಲ್ಲ. ನಿನ್ನ ಕೈ ಚಳಕ ಎಲ್ಲ ಕಟ್ಟಿಡು.

ನಾನು ಹಾಕಿದ ಗೆರೆ ದಾಟಿದ್ರೆ ಸಿಗೋ ಶಿಕ್ಷೆ ಏನು ಅನ್ನೋದು ಈ ಊರಿನ ಜನಕ್ಕೆ ಚೆನ್ನಾಗಿ ಗೊತ್ತಾಗಬೇಕು. ಅವಳು ಮಾಡಿದ ದಿಮಾಕ್ಗೆ ತಕ್ಕ ಶಿಕ್ಷೆ ನಾಳೆ ಓಕ್ಲಿನಲ್ಲಿ ಅನುಭವಿಸ್ಬೇಕು.

ರಾಣಿ ಹಾರಿಸಿದ ಗುಂಡಿಗೆ ಗೌಡ ಆಹುತಿಯಾಗುತ್ತಾನೆ.

0: ejército.
1: ಗೌಡ ರಾಣಿ ಹಾರಿಸಿದ ಗುಂಡಿನಿಂದ ಸಾಯುತ್ತಾನಾದರೂ ಗೌಡತಿ ಅವನನ್ನು ಕೊಂದವಳು ತಾನೇ ಎಂದು ಜನರ ಮುಂದೆ ಹೇಳುತ್ತಾಳೆ.
0: ಮಾಯಿಗೆ ಹೆಣ್ಣು ಮಕ್ಕಳನ್ನ ದೇವದಾಸಿ ಮಾಡಿ ದೇವರ ಹೆಸರಲ್ಲಿ ದುರುಪಯೋಗ ಪಡಿಸಿಕೊಳ್ಳೋ ಈ ದುಷ್ಟ ಪದ್ಧತಿ ಕೊನೆಯಾಗ್ಲಿ ಅಂತಾನೆ ನಾನೇ ಕೊಲೆ ಮಾಡಿದ್ದು. ಇದಕ್ಕೆ ನನ್ನ ಗಂಡನೇ ಮೊದಲನೇ ಬಲಿ, ಇದೇ ಕೊನೆಯದು ಆಗ್ಲಿ.

0: ಅರಗಿಣಿ ಚಲನಚಿತ್ರ ಧ್ವನಿವಾಹಿನಿ ಕೇಳುತ್ತಿದ್ದೀರಿ. ತಾಂತ್ರಿಕ ಸಹಾಯ HS ಸುರೇಶ್ ಕುಮಾರ್. ಪ್ರಸಾರ ನಿರ್ವಹಣೆ ಎಸ್ ಸಾಯಿಲಕ್ಷ್ಮಿ. ಪ್ರಸಾರ ಸಂಕಲನ ಸುರೇಂದ್ರನಾಥ್ ಸಾತ್ವಿಕ್.
1: ಆಕಾಶವಾಣಿ ಭದ್ರಾವತಿ. ಕೇಳುಗರೆ, ಇನ್ನು ಮುಂದೆ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮ. ಕೇಳುಗರೆ, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧವನ್ನು ಎಸಗಬೇಕಾಗುತ್ತದೆ, ಆರೋಪ ಹೊತ್ತು ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗುತ್ತದೆ. ಆದರೆ ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣ ಮಾಡುವಂತಹ ಚಿಕ್ಕ ಪ್ರಯತ್ನವನ್ನು ಆಕಾಶವಾಣಿ ಭದ್ರಾವತಿಯು ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಕೇಳುಗರೆ, ಈ ಕಾರ್ಯಕ್ರಮವನ್ನು ಕೇಳ್ತಾ ತಾವು ತಮ್ಮ ಅನಿಸಿಕೆಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಹಂಚಿಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9481517260.

0: This call is now being recorded.
1: Hello. Hello. Hello.
2: Hello.
1: Hello, namaste.
2: Hello.
1: Hello, namaskara.
2: Sir, namaste.
1: Namaskara, sir.
2: ಶಿವಮೊಗ್ಗ ಕೇಂದ್ರ ಕಾರ್ಯದರ್ಶಿ
1: ಮಾತಾಡ್ತಾ ಇದ್ದೀನಿ. ಸರ್, ಒಂದು ನಿಮಿಷ. ಕೇಳುಗರೆ, ಉಡುಪಿ, ಮಂಗಳೂರು, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಈ ಆರು ಜಿಲ್ಲಾ ಕೇಂದ್ರಗಳ ತಾಂತ್ರಿಕ ಸ್ಥಾನ ಅಂದರೆ ಕೇಂದ್ರ ಸ್ಥಾನ ಶಿವಮೊಗ್ಗದಲ್ಲಿದೆ. ಈ ಕೇಂದ್ರ ಕಾರಾಗೃಹ ಶಿವಮೊಗ್ಗ, ಇದರ ಮುಖ್ಯ ಅಧೀಕ್ಷಕರಾದಂತಹ ಡಾಕ್ಟರ್ ಪಿ ರಂಗನಾಥ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆಗೆ ಪ್ರಾರಂಭದಲ್ಲಿ ಮಾತಾಡೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ಕಾರ.
2: ಧನ್ಯವಾದಗಳು ಸರ್. ನಮಸ್ತೆ
1: ಸರ್. ಪ್ರಾರಂಭದಲ್ಲಿ ತಮ್ಮ ಜೊತೆ ಮಾತಾಡೋದಾದ್ರೆ ಸರ್, ತಮ್ಮ ಒಂದು ಕೇಂದ್ರ ಕಾರಾಗೃಹದ ಕ್ಯಾಂಪ್ನಲ್ಲಿ ಒಟ್ಟು ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ ಕಾರಾಗೃಹಗಳ ಪರಿಚಯವನ್ನು ಮಾಡಿಕೊಡ್ತೀರಾ ಸರ್ ನಮ್ಮ ಕೇಳುಗರಿಗೆ?
2: ಖಂಡಿತ ಸರ್. ಸರ್, ಸದ್ಯದ ಪ್ರಸ್ತುತ ಸ್ಥಿತಿಯಲ್ಲಿ
1: ಸರ್,
2: ಒಂದು ಪುರುಷ ಕೇಂದ್ರ ಕಾರಾಗೃಹ ಕೆಲಸ ಮಾಡ್ತಾ ಇದೆ, ಒಂದು ಮಹಿಳಾ ಕೇಂದ್ರ ಕಾರಾಗೃಹ ಕೆಲಸ ಮಾಡ್ತಾ ಇದೆ. ಇವತ್ತಿನ ದಿನದಲ್ಲಿ 812 ಜನ ಪುರುಷ ಬಂದಿಗಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಮಹಿಳಾ ಕೇಂದ್ರ, ಹಲೋ
1: ಹಲೋ ಹೇಳಿ ಸರ್, ಹೇಳಿ.
2: ಮತ್ತೆ ಹೊಸದಾಗಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಹೈ ಸೆಕ್ಯೂರಿಟಿ ಪ್ರಿಸನ್ ಅಂತ ಒಂದು ಕಟ್ಟಡವನ್ನ ಕೂಡ ಕಾರ್ಯಕ್ರಮ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದು ಮುಂದಿನ ವರ್ಷ 2027 ಮಾರ್ಚ್ ಅಲ್ಲಿ ಪ್ರಾರಂಭ ಆಗುವ ಮುನ್ಸೂಚನೆ ಇದೆ. ಕೇಂದ್ರ ಕಾರು ನಮ್ಮ ಕ್ಯಾಂಪಸ್ ಅಲ್ಲಿ ಒಟ್ಟು ಆಕ್ಚುಲಿ 62 ಎಕರೆ ಕ್ಯಾಂಪಸ್ ನಮ್ಮದು. 62 ಎಕರೆಯಲ್ಲಿ ಸದ್ಯದಲ್ಲಿ 2 ಕೇಂದ್ರ ಕಾರುಗಳಿದ್ದು

0: ಮುಂದಿನ ವರ್ಷಕ್ಕೆ 3 ಕೇಂದ್ರ ಕಾರ್ಯಗಳು ಆಗ್ತಿದೆ
1: ಸರ್. ಜೊತೆಗೆ ಸರ್
0: ಏನು ಹೊಸದ ಕಾರ್ಯಗಳ ನಿರ್ಮಾಣ ಮಾಡ್ತಾ ಇದೀವಿ, ಭಾರತ ಸರ್ಕಾರದ ಅನುದಾನದಿಂದ ಆಗ್ತಾ ಇರುವಂತದ್ದು. ಭಾರತ ಒಟ್ಟು 8 ರಾಜ್ಯಗಳಲ್ಲಿ ಈ ಹೈ ಸೆಕ್ಯೂರಿಟಿ ಪ್ರಿಸನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ. ಕರ್ನಾಟಕದಲ್ಲಿ ಒಂದೇ ಜಾಗ ಸರ್, ಶಿವಮೊಗ್ಗದಲ್ಲಿ ಮಾಡ್ತಾ ಇರುವಂತದ್ದು.
1: ಕಾರಣ ಏನು ಅಂತ ಕೇಳ್ಬೋದು ಸರ್?
0: ಸರ್ ಅದು ಹೈ ಸೆಕ್ಯೂರಿಟಿ ಪ್ರಿಸನ್ ಅಂತಂದ್ರೆ ಏನು ಮಾಮೂಲಾಗಿ ಇರುವಂತಹ ಕೈದಿಗಳನ್ನ ಇಡ್ಲಿಕ್ಕೆ ಈಗ ಏನ್ ಕಾರ್ಯಕ್ರಮಗಳಿಗೆ ಅದನ್ನಿಟ್ಟು ನಟೋರಿಯಸ್ ಇರುವಂತವ್ರು, ಸಮಾಜಘಾತಕರು, ದೊಡ್ಡ ದೊಡ್ಡ ರೌಡಿಗಳು, ಗೂಂಡಾ ಬಂದಿಗಳು, ನಕ್ಸಲ್ ಬಂದಿಗಳು, ಈ ತರ ಹೈ ಪ್ರೊಫೈಲ್ ಬಂದಿಗಳನ್ನ ಸೆಕ್ರೇಟ್ ಆಗಿಡಬೇಕು ಅಂತ ಹೇಳಿ ಒಂದು ಉದ್ದೇಶವನ್ನ ಇಟ್ಕೊಂಡು ಮಾಡ್ತಾರಂತ ಕಾರ್ಯಗೃಹ ಸರ್. ಅದು
1: ಸರ್ ನಿಮ್ಮ ಒಂದು ಕಾರ್ಯಗೃಹಕ್ಕೆ ಇನ್ನೂ 5 ಎಕ್ಸ್ಟ್ರಾ ಅಂದ್ರೆ ಚಿಕ್ಕಮಗಳೂರು, ಉಡುಪಿ ಎಲ್ಲ ಸೇರ್ಕೊಳ್ತಲ್ಲ ಸರ್, ಆ ಕುರಿತಾಗಿ ತಾವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಸರ್?
0: ಸರ್ ಅದು ಎಲ್ಲ ಜಿಲ್ಲಾ ಕಾರ್ಯಗೃಹಗಳು ಸರ್. ಅದು ಏನು ಮಂಗಳೂರು, ಚಿಕ್ಕಮಗಳೂರು, ಉಡುಪಿ, ಚಿತ್ರದುರ್ಗ, ದಾವಣಗೆರೆ ಏನು ಜಿಲ್ಲಾ ಕಾರ್ಯಗಳಿಗೆ ಸರ್, ಅಲ್ಲಿ ಕೇವಲ ವಿಚಾರಣಾಧೀನ ಬಂದಿಗಳನ್ನ ಮಾತ್ರ ದಾಖಲು ಮಾಡಲಾಗ್ತದೆ ಸರ್. ಅಲ್ಲಿ ಅಲ್ಲಿ ವಿಚಾರಣೆ ಮುಗಿದ ನಂತರ ಬಂದಿಗೆ ಸಜೆ ಆದಲ್ಲಿ 6 ತಿಂಗಳಿಗಿಂತ ಜಾಸ್ತಿ ಸಜೆ ಆದಂತ ಬಂದಿಗಳನ್ನ ಶಿವಮೊಗ್ಗ ಕೇಂದ್ರ ಕಾರ್ಯಗೃಹಕ್ಕೆ ವರ್ಗಾವಣೆ ಮಾಡಲಾಗ್ತದೆ. ಸೊ ಇಲ್ಲಿ ನಮ್ಮ ಕೇಂದ್ರ ಕಾರ್ಯಗೃಹ ಶಿವಮೊಗ್ಗದಲ್ಲಿ ಇರುವಂತಹ ಬಂದಿಗಳಲ್ಲಿ ಇವತ್ತು 812 ಜನ ಇದ್ದಾರೆ. ಅದರಲ್ಲಿ 485 ಜನ ಸಜಾ ಬಂದಿಗಳೇ ಇದ್ದಾರೆ. ಸೊ ಬೇರೆ ಜಿಲ್ಲಾ ಕಾರ್ಯಗೃಹಗಳಲ್ಲಿ ಸಜಾ ಬಂದಿಗಳ ಸಂಖ್ಯೆ ಇರುವುದಿಲ್ಲ
1: ಸರ್. ಇಲ್ಲಿ ಮಾತ್ರ ಜಾಸ್ತಿ ಇರುತ್ತೆ ಅಂತ ಹೇಳ್ತೀರಾ?
0: ಇಲ್ಲಿ ಮಾತ್ರ ಸಜಾ ಬಂದಿಗಳನ್ನ ದಾಖಲು ಮಾಡೋಕೆ ಅವಕಾಶ ಇರುತ್ತೆ.
1: ಹಾ ಸರ್, ಜೊತೆಗೆ ಈ ಒಂದು ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ನೇರ ಫೋನಿನ ಪ್ರಸಾರ ಮಾಡ್ತಾ ಇದೆ ಸರ್, ಇದು 3ನೇ ಭಾನುವಾರ. ಈ ಕಾರ್ಯಕ್ರಮದ ಕುರಿತಾಗಿ ತಾವು ಇಲಾಖೆ ವತಿಯಿಂದ ಉನ್ನತ ಅಧಿಕಾರಿಗಳು ಮತ್ತೆ ತಮ್ಮ ಪ್ರತಿಕ್ರಿಯೆ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್, ಯಾವ ರೀತಿ ನಡೀತಾ ಇದೆ ಅಂತ ತಮ್ಮ ಒಂದು ಇದ್ರ ಬಗ್ಗೆ?
0: ಸರ್ ಈ ಕಾರ್ಯಕ್ರಮದ ಬಗ್ಗೆ ಮೊದಲನೇ ವಾರ ಏನ್ ಪ್ರಾರಂಭ ಆದ ತಕ್ಷಣ ಅದರ ಮಾರ್ಗನಿರ್ಣಯ ನಮ್ಮ ಮಾನ್ಯ ಗೃಹ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಸಾಹೇಬರು ಮೀಟಿಂಗ್ ತಗೊಂಡಿರ್ತಾರೆ ಸರ್, ಬ್ಯಾಂಗ್ಳೂರಲ್ಲಿ ಇಲಾಖಾ ಹಿರಿಯ ಅಧಿಕಾರಿಗಳ ಮೀಟಿಂಗ್ ಅನ್ನ. ಅಲ್ಲಿ ಅವರು ಕೇಳ್ತಾರೆ, ನಮ್ಮ ಡಿಜಿಪಿ ಆದಂತ ಅಲೋಕ್ ಕುಮಾರ್ ಸಾಹೇಬರ್ ಅವರಿಗೆ ಕೇಳ್ತಾರೆ, ಏನ್ರಿ ಅದು ತುಂಬಾ ಚೆನ್ನಾಗಿ ಬರ್ತಾ ಇದೆ ರೇಡಿಯೋದಲ್ಲಿ, ಜೈಲೋಕಿಗಳ ಗಾನಿಸ್ತದೆ, ತುಂಬಾ ಸಮಾಜಮುಖಿಯಾಗಿ ಬರ್ತಾ ಇದೆ, ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಇದೇ ತರ ನೀವು ಅಳವಡಿಸಿ ನಿಮ್ಮ ಕಾರ್ಯಗೃಹ ಇಲಾಖೆ ಏನ್ ಕೆಲಸ ಮಾಡ್ತಾ ಇದೆ ಅದನ್ನ ಹೊರಗೆ ಸಮಾಜಕ್ಕೆ ತಿಳಿಸುವಂತ ಕೆಲಸವನ್ನು ಮಾಡಿ ಅಂತ ಹೇಳಿ ಶ್ಲಾಘನೆ ಮಾಡಿದ್ರು ಮಾನ್ಯ ಗೃಹ ಸಚಿವರು. ಸೊ ಆ ನಿಟ್ಟಿನಲ್ಲಿ ನಮ್ಮ ಡಿಜಿಪಿ ಸಾಹೇಬಾದಂತ ಅಲೋಕ್ ಕುಮಾರ್ ಸರ್ ಮತ್ತೆ ನಮ್ಮ ಡಿಐಜಿ ಗಳಾದಂತ ದಿವೇಶ್ ಮೇಡಮ್ ಮತ್ತೆ ಶೇಷಾದೀಪಿ ಮತ್ತೆ ಸೋಮಶೇಖರ್ ಡಿಐಜಿ ಇದ್ದಾರೆ ಸರ್, ಮತ್ತೆ ನಮ್ಮ ಎಜಿ ಅನಂತ್ ರೆಡ್ಡಿ ಸರ್ ಇದ್ದಾರೆ, ಅವರೆಲ್ಲರೂ ಕೂಡ ನಮ್ಗೆ ಪತ್ರ ಮುಖೇನ ನಮ್ಗೆ ಅಭಿನಂದನೆಗಳನ್ನ ತಿಳಿಸಿದ್ದಾರೆ ಸರ್. ನಮ್ಮ ಕೇಂದ್ರ ಕಾರ್ಯ ಶಿವಮೊಗ್ಗಕ್ಕೆ ಮತ್ತು ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಏನು ಬಂಧನದಲ್ಲಿರುವಂತ ವ್ಯಕ್ತಿಗಳಲ್ಲೂ ಕೂಡ ಮನಪರಿವರ್ತನೆ ಆಗ್ತಿದೆ, ಮನಪರಿವರ್ತನೆ ಆಗಿ ಅವ್ರು ಯಾವ ರೀತಿ ಹೊರಗಡೆ ಬಂದಾಗ ಭಕ್ತರನ್ನು ಕಟ್ಕೊಳ್ತಾರೆ ಅನ್ನುವ ಒಂದು ಸಂದೇಶವನ್ನ ನೀವು ಸಂಗೀತದ ಮೂಲಕ ನೀಡ್ತಾ ಇದ್ದೀರಿ, ಉತ್ತಮ ಕಾರ್ಯ ಅಂತೇಳಿ ಅವರು ಕೂಡ ಶ್ಲಾಘನೆ ಮಾಡಿದ್ದಾರೆ.
1: ಜೊತೆಗೆ 800 ಕೈದಿಗಳು ಅಂದ್ರೆ ಬಂದಿಗಳು ಅಂತ ಹೇಳಿದ್ರೆ ಸರ್, ಅವರ ಒಂದು ಒಪಿನಿಯನ್ ಬಗ್ಗೆ ತಾವೇನ್ ಹೇಳ್ತೀರಾ ಸರ್, ಅವ್ರು ಯಾವ ರೀತಿ ನಿಮ್ಮ ಹತ್ರ ಹಂಚ್ಕೋತಾರೆ ಮಾತು ಅಂತ?
0: ಸರ್ ಖಂಡಿತ ಅವ್ರು ಎಷ್ಟು ಖುಷಿ ಪಡ್ತಾ ಇದಾರೆ ಅಂತಂದ್ರೆ, ಈಗ ತಾವು ಕಾರ್ಯಕ್ರಮ ಮುಗಿದ ನಂತರ ವಾಟ್ಸಪ್ ಸಂದೇಶಗಳನ್ನು ಕೂಡ ಓದ್ತೀರಿ, ಅವ್ರು ಇಲ್ಲೇ ಕುತ್ಕೊಂಡು ಕೇಳ್ತಾ ಇರ್ತಾರೆ ಸರ್ ನಿಮ್ಮ ಭದ್ರಾವತಿ ನಾವು ಆನ್ ಮಾಡಿರ್ತೀವಿ ಕಾರ್ಯಗೃಹದ ಒಳಗಡೆ. ಸೊ ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂದ್ರೆ ಸರ್, ನಮ್ಮ ಧ್ವನಿಯನ್ನ ಕೇಳ್ಕೊಂಡು ನಮ್ಮ ಬಗ್ಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಮಾತಾಡ್ತಾರೆ, ಮೊನ್ನೆ ರಾಷ್ಟ್ರದಲ್ಲಿ ಕೆನಡಾ ದಿನ ಕೂಡ ಯಾರು ಮೆಸೇಜ್ ಮಾಡಿದ್ರು ಅಂತ ಓದಿದ್ರಿ ಸರ್, ತುಂಬಾ ಖುಷಿ ಪಟ್ರು ಸರ್. ನಿಜವಾಗ್ಲೂ ನಾವು ತಪ್ಪು ಮಾಡಿದೀವಿ ಇಲ್ಲ ಅಂತಲ್ಲ, ಅದು ಒಂದು ಒತ್ತಡಕ್ಕೆ ಸಿಕ್ಕಿ ಅಥವಾ ಪರಿಸ್ಥಿತಿ ಸಂದರ್ಭಕ್ಕೆ ಸಿಕ್ಕಿ ನಾವು ತಪ್ಪು ಮಾಡಿದ್ದು ಹೊರತು ನಾವು ತಪ್ಪು ಮಾಡಬೇಕು ಅಂತ ಮಾಡಿದವರಲ್ಲ. ನಾವು ತಪ್ಪು ತಿದ್ದುಕೊಳ್ತಾ ಇದೀವಿ, ನಮ್ಮ ತಿದ್ದುಕೊಳ್ಳುವಂತ ಪ್ರಯತ್ನಕ್ಕೆ ಹೊರಗಿನ ಸಮಾಜ ಕೂಡ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇರೋದು. ನಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸುಧಾರಣೆ ಆಗ್ಬೇಕು, ನಾವು ಸಮಾಜಕ್ಕೆ ಮಾದರಿ ಆಗ್ಬೇಕು ಅಂತೇಳಿ ನಮ್ಗೆ ಅನಿಸ್ತಾ ಇದೆ ಅಂತೇಳಿ ಒಪ್ಪಿನ ತಿಳಿಸಿರ್ತಾರೆ ಸರ್.
1: ಒಳ್ಳೇದು ಸರ್, ಅಂದ್ರೆ ಉಡ್ತಾನೆ ನಾವ್ ಯಾರು ತಪ್ಪು ಮಾಡಿರಲ್ಲ, ಪರಿಸ್ಥಿತಿಗೆ ಆ ತರ ಆಗಿರುತ್ತೆ ಅನ್ನೋದು ಅವ್ರ ಒಂದು ಹೇಳಿಕೆ ಸರ್. ಸರ್ ನೆಕ್ಸ್ಟ್ ಸರ್ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದೀವಿ ಸರ್, ಮೊದಲನೇ ಒಬ್ಬ ಯಾರಿದ್ದಾರೆ ಅಂತ ಸ್ವಲ್ಪ ತಾವು ಕೊಟ್ರೆ ಸರ್?
0: ಸರ್ ಅಭಿಜಿತ್ ಅಂತ ಹೇಳಿದಾರೆ.
1: ಆಯ್ತು ಸರ್. ನಮಸ್ಕಾರ ಹೇಳಿ ಅಭಿಜಿತ್ ಅವ್ರೆ. ಸರ್ ತಮ್ಮ ಒಂದು ಪರಿಚಯವನ್ನು ಮಾಡ್ಕೋತೀರಾ ಅಭಿಜಿತ್ ಅವರು?
2: ನಮಸ್ಕಾರ ಅಭಿಜಿತ್, ನನ್ನ ಊರು ಮಂಗಳೂರು, ತಂದೆ ಸರ್ ಕೃಷ್ಣ, ತಾಯಿ ಸ್ವರಾಜ್, ಮತ್ತೆ ನಾನು ಎಸ್ ಎಸ್ ಎಸ್.
1: ಯಾವ ಗೀತೆನ ಹಾಡ್ತೀರಾ ಅಭಿಜಿತ್ ಅವ್ರು ಇವತ್ತು?

0: ಸರ್, ನಮ್ಮ ಜನಪದ ಚೆನ್ನಪ್ಪ ಕನ್ನಡ ಗೀತೆ
1: ಹಾಡಿ ಅಭಿಜಿತ್ ಅವರೇ.
0: ಚೆನ್ನ ಚೆನ್ನ ಗೌಡ ಕುಂಬಾರ ಮಾಡಿದ ಕೊಡನವ್ವ, ಚೆನ್ನಪ್ಪ ಚೆನ್ನ ಗೌಡ ಕುಂಬಾರ ಮಾಡಿದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಲಿಂಬಿಯ ಮನದಾಗ ನಾ ಹೆಂಗ ನಂಬಿ ಬರಲವ್ವ, ಲಿಂಬಿಯ ಮನದಾಗ ನಾ ಹೆಂಗ ನಂಬಿ ಬರಲವ್ವ, ಮುಳ್ಳು ತಾಕಿತ್ತ ತಂಗಿ ತೆರಗು ವರಿದಿತ್ತ, ಮುಳ್ಳು ತಾಕಿತ್ತ ತಂಗಿ ತೆರಗು ವರಿದಿತ್ತ, ಅನಿಗೆರಿ ಕೆರಿಯಾಗ ತೆರವೊಡ್ದು ನೀರು ತರುವಾಗ, ಅನಿಗೆರಿ ಗೆರಿಯಾಗ ತೆರವೊಡ್ದು ನೀರು ತರುವಾಗ, ಕಲ್ಲು ತಾಕಿತ್ತ ತಂಗಿ ಬಿಂದಿಗೆ ಒಡೆದಿತ್ತ, ಕಲ್ಲು ತಾಕಿತ್ತ ತಂಗಿ ಬಿಂದಿಗೆ ಒಡೆದಿತ್ತ, ಯವ್ವ ಇವನ್ಯಾರ ಮಂಚದ ಮ್ಯಾಲ ಮಲಗ್ಯಾನ, ಯವ್ವ ಇವನ್ಯಾರ ಮಂಚದ ಮ್ಯಾಲ ಮಲಗ್ಯಾನ, ಗೊತ್ತಿಲ್ಲೇನವ್ವ ತಂಗಿ ಶಿಶುನಲ ಸರಿಪಜ್ಜ, ಗೊತ್ತಿಲ್ಲೇನವ್ವ ತಂಗಿ ಶಿಶುನಲ ಸರಿಪಜ್ಜ.
1: ಅಭಿಜಿತ್ ಅವರೇ ಚೆನ್ನಾಗಿ ಹೇಳಿದ್ರಿ. ತಾವು ಯಾವಾಗ ಈ ಕಾರಾಗೃಹಕ್ಕೆ ದಾಖಲಾದದ್ದು ಅಂತ ಕೇಳ್ತೀವಿ.
0: ನಾನು ಕಾರಾಗೃಹಕ್ಕೆ 2025 ವರ್ಷದಲ್ಲಿ ಬಂದೆ ಸರ್.
1: ಹಾಂ ಹಾಂ, ಇಲ್ಲಿ ಬಂದು ಎಷ್ಟು ದಿವಸ ಆಯಿತು ಅಂತೀರ? ಒಂದು ವರ್ಷದ ಮೇಲೆ ಎಷ್ಟೋ ದಿವಸ ಆಯಿತು ನೀವು ಇಲ್ಲಿ ಬಂದು?
0: ನಾ ಬಂದು ಇಲ್ಲಿ ಒಂದೂವರೆ ವರ್ಷ.
1: ಈ ಹಾಡನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಭಿಜಿತ್ ಅವರು, ಈಗ ಜಾನಪದ ಗೀತೆನ?
0: ಇದು ನನ್ನ ತಂಗಿಗೆ ಇಷ್ಟ ಸರ್, ಅದಕ್ಕೋಸ್ಕರ ನಾನು ತಂಗಿಗೋಸ್ಕರ ಆಡಿದೆ.
1: ಎಷ್ಟು ಜನ ಇದ್ದೀರ ಮನೇಲಿ ತಾವು?
0: ನಾವು ಇಬ್ಬರೇ ಸರ್.
1: ಇಬ್ಬರೇ? ನೀವು ನಿಮ್ಮ ತಂಗಿ?
0: ಅಲ್ಲ, ತಮ್ಮ ಇದ್ದಾನೆ, ತಂಗಿ ದೊಡ್ಡಮ್ಮನ.
1: ಓ, ಹಾಗಾಗಿ. ಮತ್ತೆ ಈ ಒಂದು ವಿಷಯದಲ್ಲಿ ತಮ್ಮ ಮನ ಪರಿವರ್ತನೆ ಈ ಒಂದು ವರ್ಷದಲ್ಲಿ ಏನಾಯ್ತು ಅಂತ ಹೇಳ್ಕೋತೀರ ಇಲ್ಲಿಗೆ ಬಂದ ಮೇಲೆ ತಾವು? ಕೆಲಸ ಕೂಡ ಮಾಡ್ತೀರ ಅಲ್ಲಿ? ಒಟ್ಟು ಸಮಯ ಹೋಗೋದು ಗೊತ್ತಾಗುತ್ತಾ ಅಥವಾ ಯೋಚನೆ ಮಾಡ್ತಾನೆ ಕೆಲಸ ಮಾಡ್ತೀರ ತಾವು? ಅಲ್ಲ, ತಮ್ಮ ಒಂದು ಹಿಂದಿನ ಮನೆ ಬಗ್ಗೆ ಏನಾದ್ರು ಯೋಚನೆ ಮಾಡ್ತೀರಾ ಅಥವಾ ಸುಮ್ಮನೆ ಕೆಲಸ ಮಾಡೋದು ಅಂತ? ಸರಿ ಅಭಿಜಿತ್ ಅವ್ರೆ, ಚೆನ್ನಾಗಿ ಹಾಡೇಳಿದ್ರೆ. ನಿಮ್ಗೆ ಹಾಡೇಳೋ ಅಭ್ಯಾಸ ಇದೆಯೋ ಅಥವಾ ಇಲ್ಲಿಗೆ ಬಂದು ಕಲ್ತಿದ್ದೋ ತಾವು? ಹಾಡೇಳೋದು ಮನೇಲಿ ಅಭ್ಯಾಸ ಮಾಡ್ಕೊಂಡಿದ್ರೆ ಅಥವಾ ಇಲ್ಲಿ ಬಂದು ಕಲ್ತಿದ್ದ ಹಾಡು ಹೇಳ್ತಕ್ಕಂಥದ್ದು ಅಂತ? ಸರಿ ಅಭಿಜಿತ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಹಾಡು ಹೇಳ್ತೀರಿ, ನೆಕ್ಸ್ಟ್ ಕೊಡಿ.
2: ನಮಸ್ಕಾರ.
1: ತಮ್ಮ ಹೆಸರು?
2: ಶ್ರೀನಿವಾಸ್ ಅಂತ ಸರ್.
1: ಶ್ರೀನಿವಾಸ್ ಅವರು ತಮ್ಮ ಪರಿಚಯ ಹೇಳ್ತೀರಾ?
2: ಸರ್, ನನ್ನ ಹೆಸರು ಶ್ರೀನಿವಾಸ್ ಅಂತ. ತಂದೆ ಹೆಸರು ತಿಮ್ಮೇಗೌಡ, ತಾಯಿ ಹೆಸರು ಇಂದ್ರಮ್ಮ.
1: ಯಾವೂರು ಅವ್ರು ತಾವು?
2: ಬಂದ್ಬಿಟ್ಟು ಚಿಕ್ಕಮಂಗ್ಳೂರು.
1: ಚಿಕ್ಕಮಂಗ್ಳೂರೇನ ಅಥವಾ ಚಿಕ್ಕಮಂಗ್ಳೂರ್ ತಾವು? ಒಂದು ಹಳ್ಳಿನ?
2: ಚಿಕ್ಕಮಂಗ್ಳೂರ್ ತಾವ ಹಳ್ಳಿ ಸರ್.
1: ಯಾವಾಗ ತಾವು ಜಾಯ್ನ್ ಆಗಿದ್ದಿ ಇದರಲ್ಲಿ ಬಂದು?
2: ನಾವು 2020 ಬಂದಿದ್ವಿ.
1: ಒಂದು 6 ವರ್ಷ ಆಯ್ತು.
2: ವರ್ಷ ಆಗಿದೆ.
1: ಹೇಗಿದ್ದೀರ ತಾವು ಅಲ್ಲಿ ಇಷ್ಟು ದಿವಸ? ಈ ಕಾರ್ಯಕ್ರಮದಲ್ಲಿ ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಶ್ರೀನಿವಾಸ?
2: ಗಂಡನ ಮನೆಯಲ್ಲಿ ಜನಪದ ಗೀತನ ಆಯ್ಕೆ
1: ಮಾಡ್ಕೊಂಡಿದ್ದೀರಾ? ಈ ಹಾಡು ಆಯ್ಕೆ ಮಾಡ್ಕೊಂಡಿದ್ದೀರಾ, ಹೇಳಿ ಶ್ರೀನಿವಾಸ್ ಅವರೇ.
0: ಬಾಳಲೇಬೇಕು ಗಂಡನ ಮನೆಯಲ್ಲಿ ನೀನು ತಂಗ್ಯವ್ವ, ಕಷ್ಟವೇ ಬಂದರು ಕಣ್ಣೀರು ಇಡದೆ ನಗುತ್ತಾ ಬಾಳವ್ವ, ನಿನ್ನ ತವರು ಎಲ್ಲಿಯ ತನಕ ನೀನೇ ಯೋಚಿಸಿ ನೋಡವ್ವ, ನಿನ್ನ ತಂದೆ ತಾಯಿ ಇರುವ ತನಕ ತಿಳಕೋ ತಂಗ್ಯವ್ವ, ನೀ ತಿಳಕೋ ತಂಗ್ಯವ್ವ. ಆಸೆ ಮಣೆ ಏರಿದ ಮೇಲೆ ನೀನು ನೆರೆ ಮನೆ ಮಗಳವ್ವ, ಚಿನ್ನದ ತಾಳಿ ಕತ್ತಲ್ಲಿ ಬಿದ್ದಾಗ ಚಿಂತೆಯ ಮರೆಯವ್ವ, ತವರನು ನೆನೆಸುತ್ತ ಪತಿಯನ್ನು ಮರೆತು ಹೋಗುವೆ ಯಾಕವ್ವ, ತವರನು ನೆನೆಸುತ್ತ ಪತಿಯನ್ನು ಮರೆತು ಹೋಗು.

0: ಪತಿಯೇ ಪ್ರತ್ಯಕ್ಷ ದೇವರು ಎಂದು ತಿಳಕೋ ತೆಂಗ್ಯವ್ವ, ಇದನರಿತು ಬಾಳವ್ವ, ಬಾಳಲೇಬೇಕು ಗಂಡನ ಮನೆಯಲ್ಲಿ ನೀನು ತೆಂಗ್ಯವ್ವ, ಕಷ್ಟವೇ ಬಂದರು ಕಣ್ಣೀರು ಇಡದೆ ನಗುತ್ತಾ ಬಾಳವ್ವ, ತೆಂಗಿ ನಗುತ್ತಾ ಬಾಳವ್ವ. ಸಂಸಾರವೆಂಬ ಸಾಗರದಲ್ಲಿ ಜೋಪಾನ ತೆಂಗ್ಯವ್ವ, ಮಾತೊಂದು ಬಂದರು ಜೀವನದಲ್ಲಿ ಸೋತು ಬಾಳವ್ವ, ನಿನ್ನಣ್ಣ ಉಡಿಸೋ ಬಣ್ಣದ ಸೀರೆ ಸ್ಥಿರವಲ್ಲ ತೆಂಗ್ಯವ್ವ, ನಿನ್ನಣ್ಣ ಉಡಿಸೋ ಬಣ್ಣದ ಸೀರೆ ಸ್ಥಿರವಲ್ಲ ತೆಂಗ್ಯವ್ವ, ನಿನ್ನ ಗಂಡನು ಉಡಿಸೋ ನೂಲಿನ ಸೀರೆ ಎಂದೆಂದು ಸ್ಥಿರವವ್ವ, ಇದನರಿತು ಬಾಳವ್ವ, ಬಾಳಲೇಬೇಕು ಗಂಡನ ಮನೆಯಲ್ಲಿ ನೀನು ತೆಂಗ್ಯವ್ವ, ಕಷ್ಟವೇ ಬಂದರು ಕಣ್ಣೀರು ಇಡದೆ ನಗುತ್ತಾ ಬಾಳವ್ವ, ತೆಂಗಿ ನಗುತ್ತಾ ಬಾಳವ್ವ, ತೆಂಗಿ ನಗುತ್ತಾ ಬಾಳವ್ವ. ಥ್ಯಾಂಕ್ ಯು.
1: ಶ್ರೀನಿವಾಸ್ ಅವರೇ, ಹಾಡು ಯಾಕೆ ಇಷ್ಟಪಡ್ತಿದ್ರ ತಾವು?
0: ಸರ್, ನನ್ನ ಕಾರಾಗೃಹಕ್ಕೆ ಬಂದು 5.5 ವರ್ಷ ಆಗಿದೆ. ನನಗೆ ತೆಂಗಿ ಅಂದ್ರೆ ತುಂಬಾ ಇಷ್ಟ. ಅವಳನ್ನು ಭಾರಿ ಮಿಸ್ ಮಾಡ್ಕೊಂತಿದ್ದೀನಲ್ಲ, ಅವಾಗೆಲ್ಲ ಅವಳಿಗೆ ಹಾಡು ಅಂದ್ರೆ ತುಂಬಾ ಇಷ್ಟಪಡ್ತಿದ್ಲ. ಅವಳು ಹೊರಗಡೆ ಇದ್ದಾಗ ಈ ಹಾಡು ಕೇಳಿದ್ರೆ ನನಗೆ ಒಂದ್ ಸ್ವಲ್ಪ ತೆಂಗಿ ನೆನಪಾಗುತ್ತೆ ಅನ್ನೋದಕ್ಕೋಸ್ಕರ ಈ ಹಾಡನ್ನ ಆಯ್ಕೆ ಮಾಡ್ತೇನೆ.
1: ಯಾರ್ಯಾರಿದ್ದೀರ ಮನೇಲಿ?
0: ನಮ್ಮ ತಾಯಿ ಮತ್ತೆ ತಂಗಿ ಇದಾರೆ ಸರ್.
1: ತಂದೆಯವರು?
0: ತಂದೆಯವರು ಇಲ್ಲ ಸರ್.
1: ಅಂದ್ರೆ ನೀವೀಗ ಇರೋದು 3 ಜನ?
0: ಹೌದು ಸರ್.
1: ಈಗ 5.5 ವರ್ಷ ಆಯ್ತು ಅಂತ ಹೇಳಿದ್ರೆ ಏನ್ ಅನಿಸ್ತಾ ಇದೆ ತಮ್ಗೆ? ಏನಾದ್ರು ಪರಿವರ್ತನೆ, ಮನಸ್ಸು ಬದಲಾವಣೆ ಆ ತರದ ಏನಾದ್ರು ಅನಿಸ್ತಾ ಇದೆಯಾ ತಮ್ಗೆ ಶ್ರೀನಿವಾಸ್ ಅವರೇ?
0: ಮನ ಪರಿವರ್ತನೆ ಆಗಿದೆ ಸರ್. ಯಾವ್ದೋ ಸಿಟ್ಟಿನ ಕೈಲಿ ಬುದ್ಧಿ ಕೊಟ್ಟು ತಪ್ಪು ಮಾಡ್ಕೆ ಬಂದಿದೀವಿ, ಆ ತರ ಆಗ್ಬಾರ್ದಿತ್ತು ಅಂತೇಳಿ ಇಲ್ಲಿ ಜೈಲಿಗೆ ಬಂದ್ಮೇಲೆ ಎಲ್ಲ ಮನ ಪರಿವರ್ತನೆ ಆಗಿದೆ. ಇವಾಗ ಹೊರಗಡೆ ಹೋದ್ಮೇಲೆ ಜೀವನದಲ್ಲಿ ಅವ್ರನ್ನೆಲ್ಲ ಕಣ್ಣೀರ ಗೊತ್ತಂಗೆ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಏನಂತಂದಿದ್ದೀವಿ.
1: ಹೊರಗಡೆ ಹೋದ್ಮೇಲೆ ಮತ್ತೆ ಒಳ್ಳೆತನದಲ್ಲಿ ಬಾಳ್ತೀರಾ ಅಂತ ಅನ್ಕೊಂಡಿದ್ದೀರಾ? ಎಲ್ಲಿ ತನಕ ಓದಿದಿರಾ ಶ್ರೀನಿವಾಸ್ ಅವರು?
0: ಸರ್, ನಾವು SSLC ತನಕ ಓದಿದ್ವಿ.
1: ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ ಮುಂಚೆ?
0: ಸರ್, ನಾನು ಡ್ರೈವರ್ ಆಗಿದ್ದೆ ಸರ್.
1: ಯಾವ ಬಸ್ ಡ್ರೈವರ್ ಅಥವಾ ಸುಮ್ಮನೆ ಕ್ಯಾಬ್ ಅದನ್ನ ಓಡಿಸ್ತಾ
0: ಇದ್ದೀರಾ?
1: ಸರಿ ಶ್ರೀನಿವಾಸ್ ಅವರೇ, ಚೆನ್ನಾಗಿ ಹೇಳಿದ್ರಿ. ಅಲ್ಲಿ ಮುಂಚೆನೆ ಕಲ್ತಿದ್ರು, ಮನೇಲಿ ಹಾಡ್ತಿದ್ರು ಇದನ್ನೆಲ್ಲ?
0: ಇಲ್ಲ ಸರ್, ಮುಂಚೆ ಏನ್ ಕಲ್ತಿರ್ಲಿಲ್ಲ. ಇಲ್ಲಿ ಕಿಚನ್ ಕೆಲಸ ಮಾಡ್ಬೇಕಾದ್ರೆ ಹಿಂಗೆ ಹಾಡ್ ತರ್ಬೇಕಾದ್ರೆ ನಮ್ ಸಹ ಬಂದಿಗಳು ಚೆನ್ನಾಗಿ ಆಡ್ತೀಯ ಆಡು ಅಂತ ಹೇಳಿ ಹಿಂಗೆ ಪ್ರಾಕ್ಟೀಸ್ ಎಲ್ಲ ಮಾಡೋದ್ಮೇಲೆ ಗ್ರಂಥಾಲಯ ವಿಭಾಗದಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು. ಅವಾಗ ನನಗೂ ಆಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಕಲ್ತಿ ಆಡ್ತೇನೆ.
1: ಚೆನ್ನಾಗಿ ಕಲ್ತಿದ್ರ, ಚೆನ್ನಾಗೂ ಕೂಡ ಹಾಡಿದ್ರಿ. ಸ್ವಲ್ಪ ರೂಢಿಸ್ಕೊಂಡ್ರೆ ಇನ್ನೂ ಒಳ್ಳೆ ರಾಗ ಇದೆ, ಹಾಡ್ಬೋದು.
0: ಓಕೆ ಸರ್.
1: ಸರಿ ಶ್ರೀನಿವಾಸ್ ಅವರೇ, ಧನ್ಯವಾದ. ಮುಂದುವರಿ ಕೊಡಿ. ನಮಸ್ಕಾರ. ತಮ್ಮ ಹೆಸರು?
2: ನರಸಿಂಹಪ್ಪ.
1: ನರಸಿಂಹಪ್ಪ ಅವರೇ, ತಮ್ಮ ಒಂದು ಪರಿಚಯವನ್ನು ಮಾಡ್ಕೋತೀರಾ?
2: ನಮ್ಮ ಹೆಸರು ನರಸಿಂಹಪ್ಪ. ಸಂತೂರು ಹೇಗಿದೆ, ಕಡೂರು ತಾಲೂಕು.
1: ಯಾವಾಗ ಬಂದಿದ್ದು ತಾವಿಲ್ಲಿಗೆ? ಹಲೋ ನರಸಿಂಹಪ್ಪ ಅವರು, ಯಾವ ವರ್ಷ ತಾವು ಬಂದಿದ್ದು ಇಲ್ಲಿಗೆ ಈ ಕಾರಾಗೃಹಕ್ಕೆ?
2: 2 ತಿಂಗಳಾಯ್ತು.
1: ಓ, ಇತ್ತೀಚೆಗೆ ಬಂದಿದ್ದು ತಾವು? ಯಾವ ಹಾಡನ್ನ ಹಾಡ್ತೀರಾ?
2: ತತ್ವಪದ.
1: ಹೇಳಿ ನರಸಿಂಹಪ್ಪ ಅವರೇ. ಹೇಳಿ.
2: ಇಲ್ಲಿ ಅಲ್ಲಿ ಹನೆಂದು ಹುಡುಕಲು ಕಳ್ಳ ನಲ್ಲ ದೇವರು, ಕಲ್ಲು ಪ್ರತಿಮೆಗೆ ಕೈಯ ಮುಗಿದೊಡೆ ಕಾಣಲಲ್ಲನ ದೇವರು, ಹಣದ ಕಾಸಿನ ಅರೆಕೆ ಕಟ್ಟಲು ಬಡವ ನಲ್ಲವ ದೇವರು, ಕಣಿಕ ಪಾಯಸ ಉಣಲಿ ಕಿಟ್ಟರೆ ಜಗದೊಡಲು ದೇವರಲಿಲ್ಲವೋ. ಇಲ್ಲಿ ಅಲ್ಲಿ ಹನೆಂದು ಹುಡುಕಲು ಕಳ್ಳ ನಲ್ಲವ ದೇವರು, ಕಲ್ಲು ಕತುಮೆಗೆ ಕೈಯ ಮುಗಿದೊಡೆ ಕಾಣ್ತು ಗೊಲ್ಬನ ದೇವರು, ಕಂಚು ಗಣಿತೆಯ ಬಡಿದು ಕೂಗಲು ಬದಿರ ನಲ್ಲವ ದೇವರು, ಏಮ ಶಿಲೆಗಳ ಕಡಿದು ಹುಡುಕಲು ಕಾಣ್ತೊಲ್ಲನ ದೇವರು, ಇಲ್ಲಿ ಅಲ್ಲಿ ಹನೆಂದು ಹುಡುಕಲು ಕಳ್ಳ ನಲ್ಲವ ದೇವರು, ಕಲ್ಲು ಕತುಮೆಗೆ ಕೈಯ ಮುಗಿದೊಡೆ ಕಾಣಲೊಲ್ಲನ ದೇವರು, ತೀರ್ಥ ಕ್ಷೇತ್ರದೊಳಿ ಹನು ಏನು

0: ಪೋದೊಡೆ ತಿರುಗಿ ಬರಲದು ಸಾಧ್ಯವೇ, ಇಲ್ಲಿ ಅಲ್ಲಿ ಹನೆಂದು ಹುಡುಕಲು ಕಳ್ಳ ನಂದನ ದೇವರು, ಕಲ್ಲದ ತುಮಗೆ ಕೈಯ ಮುಗಿದೊಡೆ ಕಾಣ ಅಲ್ಲನ ದೇವರು, ನಿತ್ಯ ಪೂಜೆಯ ಸತ್ಯವೆಂತ ಕಾಮ್ಯ ಫಲಗಳ ಬೇಡುವೆ, ಕಾಮ್ಯ ಫಲಗಳ ಬೇಡುತ್ತಿರಲಿ ಕಾಲ ಕಂಟನು ನಗುವನು, ಇಲ್ಲಿ ಅಲ್ಲಿ ಹನೆಂದು ಹುಡುಕಲು ಕಳ್ಳ ನಲ್ಲವ ದೇವರು, ಕಲ್ಲು ಪ್ರತಿಮೆಗೆ ಕೈಯ ಮುಗಿದೊಡೆ ಕಾಣಲೊಲ್ಲನ ದೇವರು, ಗಾಣದೆತ್ತಿನ ಚರದಿ ತಿರುಗಲು ಕಾಣಲೊಲ್ಲೆಯ ದೇವರ, ದೇವಗುರು ಹೂವಿಂದ ನೋಡಿದರೆ ತನ್ನಲ್ಲೇ ಕಾಣುವೆ ದೇವರ, ಇಲ್ಲಿ ಅಲ್ಲಿ ಹನೆಂದು ಹುಡುಕಲು ಕಳ್ಳನಲ್ಲವ ದೇವರು, ಕಲ್ಲು ಪ್ರತಿಮೆಗೆ ಕೈಯ ಮುಗಿದೊಡೆ ಕಾಣಲೊಲ್ಲನ ದೇವರು, ಓಂ ನಮೋ ಶಿವಾಯ ಶಿವಯ, ಓಂ ನಮೋ ಶಿವಾಯ ಹೋ, ಓಂ ನಮೋ ಶಿವಾಯ ಶಿವಯ, ಓಂ ನಮೋ ಶಿವಾಯ ಹೋ.
1: ಯಾರ್ದು ತತ್ವಪದ ಇದು ಇವರೇ, ನರಸಿಂಹಪ್ಪ ಅವರೇ, ಯಾರು ರಚಿಸಿದ್ದು ತತ್ವ ಪದ ಇದನ್ನ?
0: ಇದನ್ನ ರಚನೆ ಮಾಡಿರೋದು ಕೊಯಿನ್ ಸ್ವಾಮಿ ಅಂತ.
1: ಹೌದ್ರ? ಯಾರಕ್ಕೋಸ್ಕರ ಯಾರು ಇಷ್ಟ ಆಯ್ತು ತಮ್ಗೆ
0: ದೇವ್ರನ್ನ? ನಾವು ಗುರುವಿನ ಒಂದು ಆಶೀರ್ವಾದ ತಗೊಂಡು ಗುರುವಿನ ಒಂದು ಹೇಳದಂತೆ ನಡ್ಕೊಂಡ್ರೆ ದೇವ್ರ ನಮ್ಮ ನಮ್ಮಳಿಗೆ ನಾವು ಕಾಣಬಹುದು ಅಂತ ಒಂದು ನಂಬಿಕೆ ಇದೆ ಇದರಲ್ಲಿ.
1: ಒಟ್ಟಲ್ಲಿ ಹಾಡಿನ ಮುಖಾಂತರವಾಗಿ ದೇವ್ರನ್ನ ಜಾಸ್ತಿ ನಂಬ್ತೀರಾ ನೀವು? ಈ ಎರಡು ತಿಂಗಳಲ್ಲಿ ಏನ್ ಅನಿಸ್ತಾ ಇದೆ ತಮ್ಗೆ ತಾವ ಅಲ್ಲಿ ಇರೋದ್ರಿಂದ?
0: ನಿನ್ನೆ ಒಂದ್ ದಿವಸ ಹಾಡು ಹೇಳಕ್ಕೆ ನನಗೆ ಕರೆದ್ರು, ಹೇಳಿದ್ಮೇಲೆ ನನಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಯ್ತು ಸರ್.
1: ಏನ್ ಕೆಲಸ ಮಾಡ್ಕೊಂಡಿದ್ದೀರ ಅಲ್ಲಿ? ಅಲ್ಲಿ ಏನ್ ಕೆಲಸ ಮಾಡ್ತಿದ್ದೀರಪ್ಪ ಅಂದೆ.
0: ಊರಲ್ಲ
1: ಊರಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ?
0: ರೈತರು ವ್ಯವಸಾಯ
1: ವ್ಯವಸಾಯ ಮಾಡ್ತಿದ್ರಿ. ಇಲ್ಲಿ ಬಂದ್ಮೇಲೆ ನಿಮಗೆ ಅಲ್ಲಿ ಏನೇನ್ ವಾತಾವರಣ ಹೇಗೆ ಅನಿಸ್ತಾ ಇದೆ ತಮ್ಗೆ?
0: ಏನ್ ಮಾಡ್ತಾರೆ ಅಂದ್ಕೊಂಡು ಹೋಗ್ತಾ ಇದೀವಿ, ಏನ್ ಮಾಡೋದು
1: ಏನ್ ಮಾಡೋದು ಅನ್ನೋದಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ಅನ್ಸಲ್ವಾ? ಚೆನ್ನಾಗಿ ರೂಢಿಸ್ಕೊಳ್ಳಿ ಇವ್ರೆ, ಚೆನ್ನಾಗಿ ಹಾಡಿ ಹೇಳಿದ್ರಿ ತತ್ವ ಪದವನ್ನ ನರಸಿಂಹಪ್ಪ ಅವರೇ, ಧನ್ಯವಾದ. ಮುಂದಿನವ್ರಿಗೆ ಕೊಡಿ. ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಚಂದ್ರಹೆಮ್ಮಡಿ ಅವರೇ, ತಮ್ಮ ಒಂದು ಪರಿಚಯ ಹೇಳ್ತೀರಾ?
0: ನನ್ನ ಊರು ಕುಂದಾಪುರ ತಾಲೂಕಿನ ಹೆಮ್ಮಾಡಿ ಅಂತ, ಉಡುಪಿ ಜಿಲ್ಲೆಯವನು ನಾನು. ನನ್ನ ತಂದೆ ಹೆಸರು ಉಪ್ಪ ಅಂತ, ತಾಯಿ ಹೆಸರು ಸುಬ್ಬಮ್ಮ. ಜೈಲಿಗೆ ಬಂದು 5 ವರ್ಷಗಳಾಯ್ತು ಸರ್.
1: ಎಷ್ಟು ಜನ ಇದ್ರ ಮನೆಯಲ್ಲಿ?
0: ನಮ್ಮ ಮನೆಯಲ್ಲಿ ಸರ್, ನನ್ನ ತಾಯಿ ತಂದೆ ತಾಯಿಗೆ 6 ಜನ ಮಕ್ಕಳು, ನಾವು 3 ಹೆಣ್ಣು 3 ಗಂಡು, ಎಲ್ಲರಿಗೂ ಮದುವೆ ಆಗಿದೆ.
1: ನೀವೆಷ್ಟು?
0: ನಾನು 4ನೇ.
1: ಏನು ಎಲ್ಲಿ ತನಕ ಓದಿದಿರಾ ಸಿದ್ದೇಶ್ ಅವರು?
0: ಎಂಎ
1: ಬಿ ಎಡ್ ಮಾಡಿದ್ದೀರಾ? ಮಾಸ್ಟರ್ ಏನಾದ್ರು ಆಗಿದ್ರ ಟೀಚರ್ ಪ್ರೊಫೆಷನ್ ಏನು ಹೋಗ್ತಾ ಇದ್ರ?
0: ಪರೀಕ್ಷೆ ಎಲ್ಲ ಬರೆದಿದ್ದೆ, ಟಿಟಿ ಎಕ್ಸಾಮ್ ಎಲ್ಲ ಬರೆದಿದ್ದೆ, ಆದ್ರೆ ಅದರ ನಡುವೆ ಪತ್ರಿಕಾ ರಂಗಕ್ಕೆ ಬಂದೆ, ವರದಿಗಾರನಾಗಿ ಕೆಲಸ ಸಿಕ್ತು. ಅದರ ನಡುವೆ ಈ ತರ ಒಂದು ಇನ್ಸಿಡೆಂಟ್ ಆಗ್ಬಿಟ್ಟು ಜೈಲಿಗೆ ಬರುವ ಹಾಗೆ ಆಗ್ತದೆ.
1: ಬೇಜಾರ್ ಅನ್ಸಲ್ವಾ? ಬೇಜಾರ್ ಅನ್ಸಲ್ವಾ ಅಂದೆ.
0: ಖಂಡಿತ ಬೇಜಾರಾಗುತ್ತೆ,
1: ಅಷ್ಟೆಲ್ಲ ಓದಿ ಅಷ್ಟೆಲ್ಲ ಮಾಡಿ ಕೊನೆಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ. ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಚಂದ್ರು ಅವರೇ?
0: ಸರ್, ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಲ್ವಾ?
1: ಹೌದು.
0: ಅದರ ಸಲುವಾಗಿ ನಮ್ಮ ಕೇಂದ್ರ ಕಾರ್ಯದಳದ ಮುಖ್ಯ ಅಧೀಕ್ಷಕರು ಸನ್ಮಾನ್ಯ ಡಾಕ್ಟರ್ ಪಿ ಆರ್ ಮುನ್ನ

0: ಸರಿ ಚಂದ್ರು ಅವರು ಹೇಳಿ.
1: ಬನ್ನಿರಲ್ಲ ಬನ್ನಿ ಬೇಗ, ಬನ್ನಿರಲ್ಲ ಬನ್ನಿ ಬೇಗ ಬಂದು ನೀವು ಕೂಡಿ, ಈಗ ಪ್ರತಿದಿನ ಮಾಡಬೇಕು ಧ್ಯಾನ ಯೋಗ, ಅದರಿಂದ ಜಾಗ ಬಿಡಬೇಕು ರೋಗ. ಬನ್ನಿರಲ್ಲ ಬನ್ನಿ ಬೇಗ, ಬನ್ನಿರಲ್ಲ ಬನ್ನಿ ಬೇಗ ಬಂದು ನೀವು ಕೂಡಿ, ಈಗ ಪ್ರತಿದಿನ ಮಾಡಬೇಕು ಧ್ಯಾನ ಯೋಗ, ಅದರಿಂದ ಜಾಗ ಬಿಡಬೇಕು ರೋಗ. ಆರೋಗ್ಯ ರಕ್ಷಣೆಗೆ ಯೋಗವು ಬೇಕು, ನೆಮ್ಮದಿಗಾಗಿ ಧ್ಯಾನ ಮಾಡಬೇಕು, ದೇಹಕ್ಕೂ ಮನಸ್ಸಿಗೂ ಶಕ್ತಿಯು ಬರಲು ಯೋಗವ ನಾವೆಲ್ಲ ಕಲಿಬೇಕು. ಬನ್ನಿರಲ್ಲ ಬನ್ನಿ ಬೇಗ, ಬನ್ನಿರಲ್ಲ ಬನ್ನಿ ಬೇಗ ಬಂದು ನೀವು ಕೂಡಿ, ಈಗ ಪ್ರತಿದಿನ ಮಾಡಬೇಕು ಧ್ಯಾನ ಯೋಗ, ಅದರಿಂದ ಜಾಗ ಬಿಡಬೇಕು ರೋಗ. ಪ್ರತಿದಿನ ಯೋಗಾಸನ ಪ್ರಾಣಾಯಾಮ ಮಾಡಲು ಗುರುಗಳು ಕಲಿಸುವರು, ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಚೈತನ್ಯವ ಪಡೆಯುವಿರಿ ನೀವೆಲ್ಲರೂ. ರೋಗ ರುಜಿನಗಳ ದೂರಕ್ಕೆ ಓಡಿಸಲು ಯೋಗವೇ ಸುಲಭದ ಸಾಧನವು, ಶ್ರದ್ಧೆಯಿಂದ ಪ್ರತಿದಿನ ಯೋಗವ ಕಲಿತರೆ ಯೋಗಿಗಳಾಗುವ ಸಾಧನೆಯು. ನನ್ನ ಯಹಿತ ನುಡಿ ಆಲಿಸಿ ನೀವು ಬನ್ನಿರಲ್ಲ ಬನ್ನಿರಲ್ಲ ಬನ್ನಿ ಬೇಗ, ಬನ್ನಿರಲ್ಲ ಬನ್ನಿ ಬೇಗ ಬಂದು ನೀವು ಕೂಡಿ, ಈಗ ಪ್ರತಿದಿನ ಮಾಡಬೇಕು ಧ್ಯಾನ ಯೋಗ, ಅದರಿಂದ ಜಾಗ ಬಿಡಬೇಕು ರೋಗ. ಆರೋಗ್ಯ ರಕ್ಷಣೆಗೆ ಯೋಗವು ಬೇಕು, ನೆಮ್ಮದಿಗಾಗಿ ಧ್ಯಾನ ಮಾಡಬೇಕು, ದೇಹಕ್ಕೂ ಮನಸ್ಸಿಗೂ ಶಕ್ತಿಯು ಬರಲು ಯೋಗವ ಕಲಿತರೆ ಬಲು ಒಳಿತು. ಬನ್ನಿರಲ್ಲ ಬನ್ನಿ ಬೇಗ, ಬನ್ನಿರಲ್ಲ ಬನ್ನಿ ಬೇಗ ಬಂದು ನೀವು ಕೂಡಿ, ಈಗ ಪ್ರತಿದಿನ ಮಾಡಬೇಕು ಧ್ಯಾನ ಯೋಗ, ಅದರಿಂದ ಜಾಗ ಬಿಡಬೇಕು ರೋಗ. ಕಾರಾಗೃಹ ಇಲಾಖೆಯ ಡಿಜಿಪಿ ಅವರು ಅಲೋಕ್ ಕುಮಾರ್ ಸಾಹೇಬರು, ಕೇಂದ್ರ ಕಾರಾಗೃಹದಲ್ಲಿ ಯೋಗ ಧ್ಯಾನ ಮಾಡಲು ಬಂದಿಗಳ ತೊಡಗಿಸಿದರು. ಕಾರಾಗೃಹ ಇಲಾಖೆಯ ಡಿಜಿಪಿ ಅವರು ಅಲೋಕ್ ಕುಮಾರ್ ಸಾಹೇಬರು, ಕೇಂದ್ರ ಕಾರಾಗೃಹದಲ್ಲಿ ಯೋಗ ಧ್ಯಾನ ಮಾಡಲು ಬಂದಿಗಳ ತೊಡಗಿಸಿದರು. ಬಂದಿಗಳ ಯೋಗಕ್ಷೇಮ ವಿಚಾರಣೆ ಮಾಡುವರು, ಬಂದಿಗಳ ಸುಧಾರಣ ಸ್ನೇಹಿ ಇವರು. ಮನಸ್ಸಿಗೂ ಬುದ್ಧಿಗೂ ಉತ್ತಮ ವಿಚಾರಗಳ ಚಿಂತನೆಯ ಅರಿವನ್ನು ಮೂಡಿಸಿದರು. ಮನ ಪರಿವರ್ತನೆಗೆ ಯೋಗ ಧ್ಯಾನ ಮಾರ್ಗವನ್ನು ತೋರಿಸುವವರು. ಬನ್ನಿರಲ್ಲ ಬನ್ನಿ ಬೇಗ, ಬನ್ನಿರಲ್ಲ ಬನ್ನಿ ಬೇಗ ಬಂದು ನೀವು ಕೂಡಿ, ಈಗ ಪ್ರತಿದಿನ ಮಾಡಬೇಕು ಧ್ಯಾನ ಯೋಗ, ಅದರಿಂದ ಜಾಗ ಬಿಡಬೇಕು ರೋಗ. ಆರೋಗ್ಯ ರಕ್ಷಣೆಗೆ ಯೋಗವು ಬೇಕು, ನೆಮ್ಮದಿಗಾಗಿ ಧ್ಯಾನ ಮಾಡಬೇಕು, ದೇಹಕ್ಕೂ ಮನಸ್ಸಿಗೂ ಶಕ್ತಿಯು ಬರಲು ಯೋಗವ ಕಲಿತರೆ ಬಲು ಒಳಿತು. ಬನ್ನಿರಲ್ಲ ಬನ್ನಿ ಬೇಗ, ಬನ್ನಿರಲ್ಲ ಬನ್ನಿ ಬೇಗ ಬಂದು ನೀವು ಕೂಡಿ, ಈಗ ಪ್ರತಿದಿನ ಮಾಡಬೇಕು ಧ್ಯಾನ ಯೋಗ, ಅದರಿಂದ ಜಾಗ ಬಿಡಬೇಕು ರೋಗ. ನಮಸ್ಕಾರ.
0: ಚಂದ್ರವ್ರೆ ಚೆನ್ನಾಗಿ ಹೇಳಿದ್ರಿ. ಯಾವಾಗ ನೀವು ಈ ಕಾರಾಗೃಹಕ್ಕೆ ಬಂದಿದ್ದು ಡೇಟು?
1: ನನಗೆ 10 ವರ್ಷ ಸಜ್ಜಾಗಿರು ಸರ್. ಈಗ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಸ್ವಲ್ಪ ದಿವಸಗಳ ನನಗೆ ಪ್ರಕರಣದಲ್ಲಿ ನ್ಯಾಯ ಸಿಗುವ ಒಂದು ಆಸೆ ಇದೆ ಸರ್.
0: ಅಂದ್ರೆ ಎಷ್ಟು ವರ್ಷ ಆಯ್ತು ತಾವ ಇಲ್ಲಿಗೆ ಬಂದು?
1: 5 ವರ್ಷ ಆಯ್ತು ಸರ್.
0: 5 ವರ್ಷ ಆಯ್ತು. ಮತ್ತೆ 5 ವರ್ಷದಲ್ಲಿ ಏನೇನು ತಮಗೆ ಮನಸ್ಸಿಗೆ ಇದಾಗಿ ಪರಿವರ್ತನೆ ಆಯಿತು ಅಂತ ಅನ್ಕೋತೀರಾ ಇಲ್ಲಿ?
1: ಖಂಡಿತ ಸರ್, ಇಲ್ಲಿ ಬಂದ್ಮೇಲೆ ಬಹಳಷ್ಟು ಮನಸ್ಸಿಗೆ ಪಶ್ಚಾತ್ತಾಪ ಆಯಿತು. ಯಾವ್ದೊಂದು ಕ್ಷಣದಲ್ಲಿ ನಮ್ಗೆ ಮಾಡಬಾರದ ತಪ್ಪನ್ನ ಮಾಡಿ ಅಂತ ಜಾಗಕ್ಕೆ ಬಂದಿದ್ವಿ. ಆದ್ರೆ ಇನ್ ಮುಂದಾದ್ರೂ ಒಳ್ಳೆ ರೀತಿ ನಾವು ಬದುಕಬೇಕು, ನಮ್ಮ ಕುಟುಂಬ ನಮ್ಮ ಬಂಧು ಬಳಗ ಸ್ನೇಹಿತರು ಜೊತೆಗೆಲ್ಲ ಒಳ್ಳೆ ಜೀವನ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಇಲ್ಲಿ ಕಾರಾಗೃಹದಲ್ಲಿ ಕೂಡ ಮನಪರಿವರ್ತನೆಗೆ ಸಾಕಷ್ಟು ಬೇರೆ ಬೇರೆ ವ್ಯವಸ್ಥೆನ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಯೋಗ, ಧ್ಯಾನ, ನಾಟಕ ಇತ್ಯಾದಿ. ಇದರಿಂದೆಲ್ಲ ನಾವು ನಮ್ಮ ವರ್ತನೆಯಲ್ಲಿ ಬದಲಾವಣೆಯನ್ನ ಮಾಡಿಕೊಂಡು ಒಳ್ಳೆಯ ಸುಧಾರಣೆಯನ್ನು ಕಂಡುಕೊಂಡು ಮುಂದಿನ ಜೀವನವನ್ನು ಒಳ್ಳೆ ರೀತಿ ಸಮಾಜದಲ್ಲಿ ಬಾಳುವಂತ ಒಂದು ಆಶೆ ಇದೆ.
0: ಚಂದ್ರು ಅವರೇ, ಮುಂತೆ ಇಲ್ಲಿಂದ ಹೋದ್ಮೇಲೆ ಹೊರಗಡೆ ಪುನಃ ಯಾವ ಕೆಲಸ, ಅಂದ್ರೆ ಮಾಸ್ಟರ್ ಕೆಲಸ ಮಾಡ್ತಿರೋ ಅಥವಾ ಜರ್ನಲಿಸಂ ಹೋಗ್ತಿರೋ, ಯಾವ ತರ ಮಾಡ್ಬೇಕು ಅಂತ ತಾವ್ ಅನ್ಕೊಂಡಿದ್ದೀರಾ?
1: ನನ್ನ ಮನಸ್ಸಲ್ಲಿರೋದು, ನಾನೇನು ಮಾಧ್ಯಮದಲ್ಲಿ ಇದ್ದೆ, ಯಾವ ಎಲ್ಲಿ ಬಿದ್ದೇನೋ ಅಲ್ಲೇ ಮತ್ತೆ ಎದ್ದೇಳ್ಬೇಕು.

0: ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿದೆ, ಅದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಒಂದು ಮನಸ್ಸಲ್ಲಿದೆ. ಹಾಗೇನೆ ಶಿಕ್ಷಕ ವೃತ್ತಿ ನನಗೆ ಆಯ್ಕೆ, ನನ್ನ ಆಯ್ಕೆ ಅದು, ಅದನ್ನು ಕೂಡ ನನ್ನ ಜೊತೆಗೆ ನಡೆಸ್ತೀನಿ ಸರ್.
1: ಸರಿ ಚಂದ್ರು ಅವರೇ, ತಾವು ತಮ್ಮ ಮನೆಯವ್ರು ತಮ್ಮ ನೋಡಕ್ ಬಂದಾಗ ಅವ್ರ ಹತ್ರ ತಾವೇನು ಮಾತಾಡ್ಕೋತೀರ, ತಾವು ನಾನು ಈ ಥರ ಮಾಡಿದ ತಪ್ಪು ಅಂತೀರೋ ಅಥವಾ ಮುಂದೆ ಸರಿ ಹೋಗ್ತೀನಿ ಅಂತ ತಾವೇನಾದ್ರು ಹೇಳ್ತೀರಾ?
0: ನನ್ನ ವಿಚಾರದಲ್ಲಿ ಸರ್, ಖಂಡಿತ ನನ್ನ ಸಹವರ್ತಿಗಳು ಮತ್ತು ಹೊರಗಡೆ ಜನರು ಕೂಡ ಯಾವುದೇ ರೀತಿ ಕಾನೂನಿನ ಅರಿವನ್ನು ಪಡ್ಕೋಬೇಕು. ಒಂದು ವೇಳೆ ತಿಳಿದು ಯಾವುದೇ ತಪ್ಪನ್ನ ಖಂಡಿತ ಮಾಡಬಾರ್ದು, ಮುಂದೆ ಜಾಗಕ್ಕೆ ಖಂಡಿತ ಬರಬಾರ್ದು ಅಂತಾನೆ ಅವರಿಗೆ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್.
1: ಒಳ್ಳೇದು ಚಂದ್ರು ಅವರೇ, ಧನ್ಯವಾದ.
0: ಧನ್ಯವಾದಗಳು ಸರ್.
1: ನೆಕ್ಸ್ಟ್ ಕೊಡಿ
0: ಸರ್. ನಮಸ್ತೆ.
1: ನಮಸ್ಕಾರ. ತಮ್ಮ ಹೆಸರು?
0: ನನ್ನ ಹೆಸರು ಸಿದ್ದೇಶ್ ಅಂತ.
1: ಸಿದ್ದೇಶ್ ಅವರೇ, ತಮ್ಮ ಪರಿಚಯ
0: ಸರ್? ನನ್ನ ಊರು ಸರ್, ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಹಿರೂರು ತಾಲೂಕು ಉಳಿ ನಳಗು ಊರು. ನನ್ನ ತಂದೆ ಹೆಸರು ರಾಮಭೋವಿ, ನನ್ನ ತಾಯಿ ಹೆಸರು ಅಮ್ಮಕ್ಕಂತ. ವಿದ್ಯಾಭ್ಯಾಸ ಮೂರನೇ ಕ್ಲಾಸ್ ಓದಿದ್ದೀನಿ ಸರ್.
1: ಮೂರನೇ ಕ್ಲಾಸ್ ಓದಿದ್ರೆ ಇಂಥ ಕಾಲದಲ್ಲಿ ಎಷ್ಟು ವರ್ಷ ಆಯ್ತು ತಾವಿಲ್ಲಿ ಬಂದು?
0: ಸರ್ ಈಗ 9 ವರ್ಷ ಸರ್ ಜಲ್ಲಿ.
1: ಮೂರನೇ ಕ್ಲಾಸ್ ತನಕನೇ ಓದಿದ್ದ? ಮುಂದೆ ಓದ್ಬೇಕು ಅಂತ ಆಸೆ ಇತ್ತು, ಓದ್ಲಿಲ್ವ
0: ಸರ್? ಇಲ್ಲ, ಜಮೀನ್ ಕೆಲಸ ಮಾಡ್ಕೊಂಡಿದ್ವಿ ಸರ್.
1: ಹಾಂ ಹಾಂ. ಮತ್ತೆ ಇಲ್ಲಿ ಬಂದ ಮೇಲೆ ಇನ್ನು ತಮ್ಗೆ ಯಾವ ಹಾಡು ಇಷ್ಟ ಆಯ್ತು ಇಲ್ಲ ಹೇಳಕ್ಕಿಂತ ಇವತ್ತು ಆಯ್ಕೆ ಮಾಡ್ಕೊಂಡಿರೋದು?
0: ದುಡ್ಡು ಕೊಟ್ಟರೆ ಬೇಕಾದ್ರು ಸಿಗುತ್ತೆ ಈ ಜಗದಲ್ಲಿ, ಜನಪದ ಗೀತೆ ಹಾಡ್ತೇನೆ.
1: ಹ್ಮ್ ಹ್ಮ್. ಹೇಳಿ ಸಿದ್ದೇಶ್ವರ.
0: ದುಡ್ಡು

ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು, ದುಡ್ಡು ಕೊಟ್ಟರೆ ಬೇಕಾದು ನಿಲ್ಲುತ್ತೈತೆ ಈ ಜಗದಳು ಕಾಣೋ, ಹಡೆದ ತಾಯನೋ ಕಳಕೊಂಡು ನಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ಒಂಬತ್ತು ತಿಂಗಳು ಸಂಕಟ ನೀಡಿ ಒಟ್ಟಾಗದಳಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟು ಕಷ್ಟ ಕೊಟ್ಟೆಯಲ್ಲೋ, ಬರುವ ಕಷ್ಟಗಳ ಸಹಿಸುತ್ತ ತಾಯಿ ನಿನ್ನ ನಂಬಿತಲ್ಲೋ, ಬರುವ ಕಷ್ಟಗಳ ಸಹಿಸುತ್ತ ತಾಯಿ ನಿನ್ನ ನಂಬಿತಲ್ಲೋ, ತಾನು ಕೊರಗೆ ನಿನ್ನ ಕೋಣ ಬೆಳೆದಿದಂಗ ಬೆಳೆದೇ ಬಿಟ್ಟಲಲ್ಲೋ, ಒಬ್ಬ ಮಗನೇ ಆಸೆ ಆಯ್ದಂತ ತಾಯಿ ತಿಳಿದಿತಲ್ಲೋ, ಜೀವಾಯಿತೀನ ದುಡ್ಡು ಕೊಟ್ಟರೆ ಕಾದು ಸಿಗುತ್ತೈತೆ ಈ ಜಗದಳು ಕಾಣೋ, ಹಡೆದ ತಾಯನೋ ಕಳಕೊಂಡು ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ಕೂಲಿ ನಾಲಿ ಮಡಿ ಶಾಲೆ ಕಳಿಸಿದಳು ಜಾಣನಾಗಲಂತ, ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮದುವೆ ಕಂತ, ಸಾಲ ಸೂಲ ಮಾಡಿ ಮದುವೆಯ ಮಾಡಿದಳು ಪಳ್ಳಿ ಅಪ್ಪಲಂತ, ಸಾಲ

ಕನಸು ಕನಸು ಕಟ್ಟಿಕೊಂಡು ಕುಂತೀತ, ಕನಸು ಕನಸಾಗೆ ಹೊಳಿದಿತ್ತ. ದುಡ್ಡು ಕೊಟ್ಟರೆ ಬೇಕಾದು ಸಿಗ್ತೈತೆ ಈಗಲದಳು ಕಾಣೋ, ಅಡೆದ ತಾಯನೋ ಕಳಕೊಂಡು ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಮಗ ಇದ್ದರು ಅಡೆದ ತಾಯಿ ಪರದೇಶಿ ಆಗಿ ಹಳೋ, ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು, ಬಂದ ನೋವುಗಳ ಸಹಿಸುತ್ತ ಮಗನು ಚಿಂತೆ ಮಾಡುತ್ತಾಳು, ಬಂದ ನೋವುಗಳ ಸಹಿಸುತ್ತ ಮಗನು ಚಿಂತೆ ಮಾಡುತ್ತಾ.

0: ಒಂದ ಮಾತನ್ನು ಬೇಡಾಳು ತಾಯಿ ಬಿಡಾಗ ಕೊಟ್ಟರೆ ಕಾಸು ಕಾಳು ಅಡೆದ ತಾಯನ್ನು ಕಳಕೊಂಡು ಮಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು.
1: ಚೆನ್ನಾಗಿ ಹೇಳಿದ್ರಿ ಸಿದ್ದೇಶ್ವರೇ.

0: ಮುಂಚೆನೆ ಕಲ್ತಿದ್ರು ಇಲ್ಲಿ ಬಂದು ಕಲ್ತಿದ್ದು ಸಿದ್ದೇಶ್ವರ ಈ ಹಾಡನ್ನ ಇಷ್ಟು ಚೆನ್ನಾಗಿ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ? ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ ಈ ಹಾಡನ್ನ? ಏನನ್ಸುತ್ತೆ ಈ ಹಾಡು ಕೇಳಿದಾಗ ತಮಗೆ ತಾವು ಹೇಳಿದಿರ ಏನನ್ಸುತ್ತೆ? ಇದಾರ ನಿಮ್ ತಾಯಿಯವರು? ಅಲ್ಲ ತಮ್ಮ ತಾಯಿಯವ್ರು ಇದಾರಪ್ಪ ಅಂದೆ. 9 ವರ್ಷ ಆಯ್ತು ಅಂದ್ರೆ ತಾವಿಲ್ಲಿಗೆ ಬಂದು ಏನ್ ಯೋಚನೆ ಮಾಡ್ತೀರಾ ತಮ್ಮ ತಾಯಿ ಬಗ್ಗೆ? ಜೊತೆಗೆ ಇನ್ ಹೋದ್ಮೇಲಾದ್ರೂ ಚೆನ್ನಾಗಿರ್ಬೇಕು ಅಂತ ಅನ್ಸಿದ್ಯಾ ತಾಯಿ ಜೊತೆಗೆ? ಏನ್ ತಾವಲ್ಲಿ ಏನ್ ಪರಿವರ್ತನೆ ಆಯ್ತು ಈಗ 9 ವರ್ಷದಲ್ಲಿ ತಮ್ಗೆ? ಈ ತಮ್ಮ 9 ವರ್ಷ ಇದ್ರಲ್ಲಿ ಏನಾದ್ರೂ ಮನ ಪರಿವರ್ತನೆ ಆಗ್ತಕ್ಕಂಥದ್ದು ಏನಾದ್ರೂ ಒಂದು ನಿಮ್ಗೆ ಸನ್ನಿವೇಶ ಬಂತ ಅಂತ?
1: ಪರಿವರ್ತನೆ ಅಂತಂದ್ರೆ ಹಲವಾರು ಕೆಲಸ ಮಾಡ್ತಾ ಇದ್ದೀನಿ ಸರ್, ಇದು ಹಾಸ್ಪಿಟಲ್ ಚೆನ್ನಾಗಿ ಅಲ್ಲಿ ಅವರು ಚೆಕ್ ಮಾಡ್ಕೊಂಡು ಏನಾಯ್ತು ಮಾಡ್ತಾರೆ ಸರ್.
0: ಈ ಹೊರಗಡೆ ಇರ್ತಕ್ಕಂಥ ಸಿಟ್ಟು ಇಲ್ಲಿ ಒಳಗಡೆ ಇಲ್ಲ ತಮಗೆ?
1: ಇಲ್ಲ ಸರ್, ಇಲ್ಲ ಸರ್.
0: ಏನ್ ಹೇಳಿದ್ರು ಅನ್ಸರ್ಸ್ಕೊಂಡು ಹೋಗ್ತೀರಾ?
1: ಹಾ ಸರ್.
0: ಸರಿ ಸಿದ್ದೇಶ್ವರಿ, ಚೆನ್ನಾಗಿ ಹೇಳಿದ್ರಿ, ಇದನ್ನ ಇನ್ನೂ ಮುಂದುವರಿಸ್ರಿ, ಮುಂದೆ ಹೊರಗಡೆ ಹೋದಾಗ್ಲೂ ತುಂಬಾ ಇದಾಗುತ್ತೆ. ಧನ್ಯವಾದ.
2: ಸರ್ ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ಸರ್ ನಾನು ಸಂದೀಪ್ ಅಂತ ಹೇಳಿ.
0: ಹೇಳಿ ಸಂದೀಪ್ ಅವರೇ, ಯಾವ ಊರು ತಮ್ದು?
2: ಸರ್ ನಂದು ಬಿಜಾಪುರ ಡಿಸ್ಟಿಕ್, ಸಿಂಧಗಿ ತಾಲೂಕು, ಹಂಪುರ ಗ್ರಾಮ, ಬೆನ್ಕೋಟಿ ಎಲ್ಟಿ. ಎಲ್ಟಿ ಅಂದ್ರೆ ನಮ್ಮನೆ ಸ್ಥಳ ನನ್ನ ಸರ್.
0: ಗೊತ್ತು ಗೊತ್ತು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರ
2: ಸರ್? ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಕೇಳುತ್ತಿರುವಂತಹ ನನ್ನ ಸಮಸ್ತ ಎಲ್ಲ ಕೇಳುಗರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಮತ್ತೆ ಇವತ್ತಿನ ದಿನ ತಂದೆಯರ ದಿನವಾಗಿರೋದ್ರಿಂದ ಎಲ್ಲರಿಗೂ ತಂದೆಯ ದಿನದ ಶುಭಾಶಯಗಳು. ಮತ್ತೆ ಜೈಲು ಹಕ್ಕಿಗಳ ಗಾನ ಸುದೆ ಕಾರ್ಯಕ್ರಮಕ್ಕೆ ಅವಕಾಶವನ್ನು ನೀಡಿದಂತಹ ಆಕಾಶವಾಣಿ ಭದ್ರಾವತಿಯವರಿಗೂ ಹಾಗೂ ಈ ಜೈಲಿನ ಮುಖ್ಯ ಅಧೀಕ್ಷಕರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಮೊದಲನೇದಾಗಿ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಹೇಳುತ್ತೇನೆ ಸರ್.
0: ಸಂದೀಪ್ ಅವರು, ಎಷ್ಟು ದಿನ ಆಯ್ತು ತಾವ್ ಇಲ್ಲಿಗೆ ಬಂದು?
2: ಸರ್ ನಾನು ಈ ಜೈಲಿಗೆ ಒಂದು 7 ವರ್ಷದಿಂದ ಇದ್ದೇನೆ ಸರ್.
0: 7 ವರ್ಷದಿಂದ ಇದ್ದೀರಿ. ಬಿಜಾಪುರ ಭಾಷೆ ಮರ್ತೆ ಹೋಗ್ಬಿಡಿದೆ ನಿಮ್ಗೆ
2: ಸರ್? ಅಂದ್ರೆ ನಾನು ಓದಿರೋದೆಲ್ಲ ಹೊರಗಡೆ, ಹಾಗಾಗಿ.
0: ಎಲ್ಲಿ ತನಕ ಓದಿದಿರ ಸಂದೀಪ್ ಅವರು?
2: ಸರ್
0: ಎಲ್ಲಿ ತನಕ ಓದಿದಿರ
2: ಸರ್? ನಂದು BA ಮುಗಿದಿದೆ ಸರ್.
0: BA ಮುಗಿದಿದೆ, ಎಲ್ಲಿ ಓದಿದ್ದು BA?
2: ಸರ್ ನಾನು BA ಎಲ್ಲ ಮುಗಿದಿದ್ದು ಸಿಂಧಗಿ ತಾಲೂಕಲ್ಲಿ ಸರ್.
0: ನಂತರ ಕೆಲಸ ಏನ ಟ್ರೈ ಮಾಡ್ಲಿಲ್ವ ಅಥವಾ ಹೇಗೆ?
2: ಸರ್ ಅಂದ್ರೆ ನಾನು KSI ಎಲ್ಲ ಟ್ರೈ ಮಾಡ್ತಾ ಇದ್ದೆ ಸರ್. ಅದರಲ್ಲಿ ಇದು ಕೇಸ್ ಆಗಿ 2019 ಕೇಸ್ ಆಗಿ ನಾನು ಒಳಗಡೆ ಬರುವಂತ ಪ್ರಸಂಗ ಆಗಿದೆ.
0: ಈಗ ಬಂದು 7 ವರ್ಷ ಆಯ್ತು. ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಸಂದೀಪ್ ಅವರು? ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ
2: ಸರ್? ನಾನು ಅಮ್ಮನ ಮನೆಯಿಂದ ಜಾನಪದ ಹಾಡು ಆಯ್ಕೆ ಮಾಡಿಕೊಂಡಿದ್ದೇನೆ ಸರ್.
0: ಹೇಳಿ ಸಂದೀಪ್ ಅವರು.
2: ಅಮ್ಮನ ಮನೆಯಿಂದ ಅತ್ತೆಯ ಮನೆಗೆ ಹೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ. ಅಮ್ಮನ ಮನೆಯಿಂದ ಅತ್ತೆಯ ಮನೆಗೆ ಹೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ. ಮರಿಬ್ಯಾಡದವರು ವರ್ಷಕ್ಕೆ ಒಮ್ಮೆ ಸೇರು, ಮರಿಬ್ಯಾಡದವರು ವರ್ಷಕ್ಕೆ ಒಂಬೇರು. ಕಷ್ಟ ಇರಲಿ ನೂರು, ಕಷ್ಟ ಇರಲಿ ನೂರು, ಮರಿಬ್ಯಾಡ ಅಣ್ಣನ ಚೂರು, ಮರಿಬ್ಯಾಡ ಅಣ್ಣನ ಚೂರು. ಅಮ್ಮನ ಮನೆಯಿಂದ ಅತ್ತೆಯ ಮನೆ ಹೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮನೆಯ. ಸುತ್ತೆಲ್ಲ ಕಣ್ಣಿರಲಿ ನಿನ್ನ ಮಾತಲ್ಲಿ ಮಿತಿರಲಿ, ಓ ಸುತ್ತೆಲ್ಲ ಕಣ್ಣಿರಲಿ ನಿನ್ನ ಮಾತಲ್ಲಿ ಮಿತಿರಲಿ. ಪಡೆದಿರು ಎಂದಿಗೂ ಅನುಮಾನ, ಪಡೆದಿರು ಎಂದಿಗೂ ಅನುಮಾನ, ಮರಿಬೇಡ ನಿನ್ನ ಬಿಗುಮಾನ, ಮರಿಬೇಡ ನಿನ್ನ ಬಿಗುಮಾನ. ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ. ಧನ್ಯವಾದಗಳು ಸರ್.

0: ಚೆನ್ನಾಗಿದ್ರೆ ಸಂದೀಪ್ ಅವರೇ, ಯಾರ್ಯಾರು ಇದಾರೆ ಮನೆಯಲ್ಲಿ ನಿಮ್ ಜೊತೆ?
1: ಸರ್, ಮನೆಯಲ್ಲಿ ಅಮ್ಮ ಇದಾರೆ, ಅಪ್ಪ ಇದಾರೆ, ಅಕ್ಕ ಇದಾರೆ, ತಂಗಿ ಇದಾರೆ, ಅಣ್ಣ ಇದಾನೆ, ಅಣ್ಣನ ಮದುವೆಯಾಗಿ ಮಕ್ಕಳು ಇದಾರೆ. ಸರ್,
0: ಈ ಹಾಡಲ್ಲಿ ತಮ್ಗೆ ಏನ್ ಇಷ್ಟ ಆಯ್ತು ಈ ಹಾಡು ಹೇಳಲಿಕ್ಕೆ?
1: ಸರ್, ನಿಜವಾಗ್ಲೂ ಈ ಹಾಡಲ್ಲಿ ನಾನು ಇಷ್ಟ ಪಡ್ಬೇಕಾಗಿದೆ ಅಂದ್ರೆ ಒಂದ್ ಹೆಣ್ಣಿನ ಬಗ್ಗೆ, ಹೆಣ್ಣಿನ ಬಗ್ಗೆ ಅನ್ನೋದಕ್ಕಿಂತ ಸರ್, ನನ್ನ ತಾಯಿ ನನ್ನ ತಂಗಿನ ಕಾಣ್ತೀನಿ ಸರ್. ಅಂದ್ರೆ ನನ್ನ ತಾಯಿ ತನ್ನ ತಂದೆಯ ಮನೆಯಿಂದ ನನ್ನ ತಂದೆಯ ಮನೆಗೆ ಬಂದು ಕಷ್ಟ, ನೋವು, ನಲಿವು, ಸಂತೋಷ ಎಲ್ಲಾನು ಅನುಭವಿಸುತ್ತಾಳೆ ಸರ್. ಹಾಗೂ ನನ್ನ ತಂಗಿ ನನ್ನ ತಂದೆಯ ಮನೆಯಿಂದ ನನ್ನ ಅತ್ತೆ ಮನೆಗೆ ಹೋಗಿ ಅಲ್ಲಿ ಅನುಭವಿಸುವಂತ ಕಷ್ಟ, ಸಂತೋಷ ಎಲ್ಲ ಈ ಹಾಡಲ್ಲಿದೆ ಸರ್. ಅದಕ್ಕಾಗಿ ಈ ಹಾಡನ್ನ ತುಂಬಾ ಇಷ್ಟಪಡ್ತೀನಿ ಸರ್.
0: ಇವತ್ತು ತಂದೆಯ ದಿನ ಅಂತ ಹೇಳಿದ್ರಿ ತಾವು, ಏನ್ ಮಿಸ್ ಮಾಡ್ಕೋತೀರಾ ಈ ಒಂದು ಸಂದರ್ಭದಲ್ಲಿ ತಾವು ತಮ್ಮ ತಂದೆಯಿಂದ?
1: ಸರ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಈ ಮಾತನ್ನು ನೀವು ಕೇಳಿದಾಗ ನನ್ನ ಕಣ್ಣಲ್ಲಿ ನೀರು ಬಂದಂಗ ಆಗುತ್ತೆ. ನನ್ನ ತಂದೆ ನನ್ನ ಜೀವನದ ಹೀರೋ ಅನ್ನಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ನನ್ನ ತಂದೆ ನಾನು ಏನೇ ಮಾಡಿದ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂದ್ರೆ ಸರ್, ನಿಜವಾಗ್ಲೂ ಹೇಳ್ತೀನಿ, ನಾನು ನನ್ನ ತಂದೆಗೆ ಈ ಕೇಸ್ ಮಾಡಿ ನಾನು ತುಂಬಾ ಮೋಸ ಮಾಡಿಬಿಟ್ಟೆ ಅಂತ ನನ್ನ ಮನಸ್ಸಲ್ಲಿ ಕೊರಗತ್ತೆ ಸರ್. ಆದ್ರೆ ನಾನು ಒಂದೇ ಒಂದು ಏನ್ ಅವಕಾಶ ಗೊತ್ತಾ ಸರ್, ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ, ಒಂದೇ ಒಂದು ನನಗೆ ಅವಕಾಶ ಕೊಡು ನನ್ನ ತಂದೆಯನ್ನ ನೋಡ್ಕೊಳ್ಳೋಕೆ, ನನ್ನ ತಂದೆಯನ್ನ ಆರೈಕೆ ಮಾಡೋದಕ್ಕೆ ನನ್ಗೆ ಒಂದು ಅವಕಾಶ ಕೊಡು ಅಂತ ನಾನು ತುಂಬಾ ಕೇಳ್ಕೊತೀನಿ. ಯಾಕಂದ್ರೆ ನನ್ನ ತಂದೆಯವ್ರು ನನ್ಗೆ ನನಗೋಸ್ಕರ ತುಂಬಾ ಮಾಡಿದ್ದಾರೆ ಸರ್. ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ ಸರ್.
0: ಒಟ್ಟಲ್ಲಿ ತಮ್ಗೆ ಇಲ್ಲಿ ಬಂದು ಸ್ವಲ್ಪ ಮನಪರಿವರ್ತನೆ ಆಗಿದೆ
1: ಸರ್? ತುಂಬಾ ಸರ್, ಖಂಡಿತವಾಗಿ. ಯಾಕಂದ್ರೆ ಇಲ್ಲಿ ಬಂದಾದ್ಮೇಲೆ ನಾನು ಸಜ್ಜ ಆಗೋಕಿನ ಮುಂಚೆ ಇರುವಂತ ನಾನು ವ್ಯಕ್ತಿನೇ ಬೇರೆ, ಸಜ್ಜ ಆದ್ಮೇಲೆ ಇರುವಂತ ಸಜ್ಜೆ ಆದಾಗ ಸರ್ ನನ್ಗೆ ಎಷ್ಟು ಕೋಪ ಆಗಿತ್ತು ಅಂದ್ರೆ, ನನ್ಗೆ ಸಜ್ಜೆ ಆಯ್ತಲ್ಲ ಅನ್ನೋ ಕೋಪ ಇತ್ತು ಸರ್. ನಾನು ಶಿವಮೊಗ್ಗ ಜೈಲಿಗೆ ಬಂದಾದ್ಮೇಲೆ ಇಲ್ಲಿ ಒಂದು ಗ್ರಂಥಾಲಯ ಇದೆ ಸರ್. ಗ್ರಂಥಾಲಯದಲ್ಲಿ ಒಂದು ಬಂದಿಗಳ ಮನ ಪರಿವರ್ತನ ಅನ್ನೋ ಕಾರ್ಯಕ್ರಮ ನಡೀತಾ ಇರುತ್ತೆ ಸರ್. ನಾನು ಏನ್ ಇದು ಕಾರ್ಯಕ್ರಮ ನಡೀತಾ ಇದೆ ಅಂತೇಳಿ ಗ್ರಂಥಾಲಯ ಎದುರುಗಡೆಯಿಂದ ಹಾದು ಹೋಗ್ತಿರ್ಬೇಕಾದ್ರೆ ಅಲ್ಲಿ ನೋಡಿ, ಕಾರ್ಯಕ್ರಮ ನೋಡಿ ನಿಜವಾಗ್ಲೂ ಹೇಳ್ತೀನಿ ಸರ್, ಅಲ್ಲಿ ನನ್ನ ಕೋಪ ನನ್ನ ಕೈಗೆ ಬಂದ ಹಾಗೆ ನನ್ಗೆ ಅನುಭವ ಆಗುತ್ತೆ ಸರ್. ಅದರ ನಂತರ ನಾನು ಗ್ರಂಥಾಲಯಕ್ಕೆ ಬರ್ತೀನಿ. ಗ್ರಂಥಾಲಯಕ್ಕೆ ಬಂದಾಗ ಅಲ್ಲಿ ಶಿಕ್ಷಕರು ಅವ್ರಿಗೆ ಕೇಳ್ತೀನಿ ಸರ್, ನಾನು ಈ ಕೆಲಸಕ್ಕೆ ಬರ್ಬೋದು? ಅಲ್ಲಿ ನನ್ನ ಕೆಲಸ ಕೊಡ್ತಾರೆ. ನಾನು ಈಗ ಅಲ್ಲೇ ಕೆಲಸ ಮಾಡ್ತಿರೋದು. ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾನು ತುಂಬಾ ಕೆಲವು ನಾಟಕಗಳನ್ನು ಮಾಡಿದೆ ಸರ್. ನಾನು ಅದರಲ್ಲಿ ವಾಲ್ಮೀಕಿಯಾದ ರತ್ನಾಕರ, ಮತ್ತೆ ಅನ್ನದ ಮಹಿಮೆ, ಮತ್ತೆ ಇದು ಶ್ರೀ ಮಂಜುನಾಥ ಮಹಿಮೆಯಲ್ಲಿ ನಾನು ಹೆಣ್ಣಿನ ಪಾತ್ರವನ್ನು ಮಾಡಿರುತ್ತೇನೆ ಸರ್. ಮತ್ತೆ ಮಕರ ಸಂಕ್ರಾಂತಿ ಇದು ಅದರಲ್ಲಿ ಒಂದು ಹೆಣ್ಣಿನ ಪಾತ್ರ. ತುಂಬಾ ಖುಷಿ ಪಡ್ತೀನಿ ಸರ್. ಅದರಿಂದ ನಾನು ಫುಲ್ಲು ನನ್ನ ಕೋಪ ಏನಿದೆ ಅದು ನನ್ನಲ್ಲಿ ಇಲ್ಲ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ ಸರ್. ಮತ್ತೊಂದು ವಿಷಯ ಏನಂದ್ರೆ ಸರ್, ಇಲ್ಲಿ ನಾವು ಪ್ರತಿದಿನ ಧ್ಯಾನ ಮಾಡ್ತೀವಿ 20 ನಿಮಿಷ ಸರ್. ಒಂದು ವಿಷಯ ಹೇಳ್ಬೇಕಂದ್ರೆ, 7 ವರ್ಷದಿಂದ ಒಳಗಡೆ ಇದ್ದು ಮನೆಯದು ನೆನಪು ಅದು ಎಲ್ಲ ನೆನಪು ಮಾಡ್ಕೊಂಡು ರಾತ್ರಿ ನಿದ್ದೆನೆ ಬರುವುದಿಲ್ಲ ಸರ್. ಆದ್ರೆ ಬೆಳಿಗ್ಗೆ ಎದ್ದು ಏನೋ ತಲೆ ಭಾರ ಆಗಿರುತ್ತದೆ. ನಾವು ಯಾವಾಗ ಬೆಳಿಗ್ಗೆ ಆಗಿ 7:30 ಬಂದು ಒಂದು 20 ನಿಮಿಷ ಧ್ಯಾನ ಕೂತಾಗ ಅದು ಉಲ್ಲಾಸ, ಅದನ್ನು
0: ಒಟ್ಟಲ್ಲಿ ನೀವು ಈಗ 7 ವರ್ಷದಲ್ಲಿ ಸ್ವಲ್ಪ ತಂದೆ ತಾಯಿನ ಸ್ವಲ್ಪ ಮರೆಯುವಂತ ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗಿದೆ, ಅಥವಾ ಅವ್ರದ್ದು ನೆನಪಲ್ಲಿ ಇರ್ತೀರಾ ತಾವಿನ್ನು?
1: ಇಲ್ಲ ಸರ್, ನಾನು ಈ 7 ವರ್ಷದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಸರ್, ಇದು ಹೇಗೆ ದಿನ ಹೋಗುತ್ತೆ ಅವ್ರು ಅಷ್ಟು ನನ್ಗೆ ನೆನಪಾಗ್ತಾ ಇದ್ದಾರೆ ಸರ್.
0: ಅಲ್ಲಿ ತಮ್ಮ ಒಂದು ಬಂಧಿಕನಲ್ಲಿ ಮುಂದೆ ಓದ್ಬೇಕು ಅನ್ನೋ ಆಸಕ್ತಿಯನ್ನ ಮಾಡ್ಕೊಂಡಿದ್ರ ಅಥವಾ ಏನು? ಯಾವ ಥರ ನೀವು BA ಮಾಡಿರೋದು ಅಂತ ಹೇಳಿದ್ರಲ್ಲ, ಮುಂದಿನ ವ್ಯಾಸಂಗ ಮಾಡೋಕ್ಕೂ ಆಸಕ್ತಿ ಇದೆಯಾ ಅಲ್ಲೇ ತಮಗೆ?
1: ಸರ್, ಅದೇ ಸರ್, ಇಲ್ಲಿ ಕುವೆಂಪು ಯೂನಿವರ್ಸಿಟಿಯಿಂದ ಇಲ್ಲೆಲ್ಲ ವ್ಯವಸ್ಥೆ ಇದೆ ಸರ್. ನಾನು ಮುಂದೆ BA ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸರ್.
0: ಸರಿ ಸಂದೀಪ್ ಅವರೇ, ಚೆನ್ನಾಗಿ ಹೇಳಿದ್ರಿ, ಧನ್ಯವಾದ
1: ಸರ್. ಥ್ಯಾಂಕ್ ಯು.
0: ಹಲೋ, ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
2: ಸರ್, ನಾನು ನರಸಿಂಹಪ್ಪ ಅಂತ.
0: ತಮ್ಮ ಪರಿಚಯ?
2: ಸರ್, ನಂದು ಹೊನ್ನಾಳಿ ಯಾಂತಿ ತಾಲೂಕು ಕುಂಕುವ ಸರ್.
0: ಹಾಂ ಹಾಂ
2: ಸರ್, ನಾನು ಕಾರಾಗೃಹಕ್ಕೆ ಬಂದು 9 ವರ್ಷ ಆಯಿತು.
0: ಹಾಂ ಹಾಂ, ಯಾವಾಗ ಜಾಯ್ನ್ ಆಗಿದ್ದು ತಾವು ಅಲ್ಲಿಗೆ ಬಂದು? ಎಷ್ಟನೇ ಇಸ್ವಿ?
2: ನಾನು ಇಲ್ಲಿಗೆ ಬಂದು 2020 12/2 ಇಲ್ಲಿಗೆ ಬರ್ತೇನೆ ಸರ್. 2017ರಲ್ಲಿ ದಾವಣಗೆರೆಯಲ್ಲಿ ಇರ್ತೇನೆ.
0: ಏನಾದ್ರು ಓದಿದ್ದೀರಾ ನರಸಿಂಹಪ್ಪ ಅವರು?
2: 9ನೇ ತರಗತಿ ಓದಿದ್ದೀನಿ.
0: 9ನೇ ತರಗತಿ. ಯಾರ್ಯಾರು ಇದಾರೆ ನಿಮ್ ಜೊತೆಗೆ ನಿಮ್ ಮನೆಯಲ್ಲಿ?
2: ಮನೆಯಲ್ಲಿ ಅಣ್ಣ ಇದಾರೆ, ಅಮ್ಮ ಇದಾರೆ, ದೊಡ್ಡಪ್ಪ ದೊಡ್ಡಮ್ಮ ಇದಾರೆ. ಅಪ್ಪ ಅಮ್ಮ ಇಲ್ಲ.
0: ಅಪ್ಪ ಅಮ್ಮ ಇಲ್ಲ. ನಿಮ್ಮನ್ನು ನೋಡ್ಕೊಂತಿರೋದು ಅವರೇ, ಹಿರಿಯವರು?
2: ನಿಮ್ಮ ಕುಟುಂಬನೇ ನಾನು ನೋಡ್ತಾ.
0: ಈ ತರ ಬಂದಿದ್ರಲ್ಲ, ಅವ್ರಿಗೆ ಮನ್ಸಿಗೆ ನೋವಾಗಲ್ವಾ ನರಸಿಂಹಪ್ಪ ಅವರೇ?
2: ಸರ್, ಅವರಿಗೂ ಕೂಡ ನೋವಿದೆ, ನನಗೂ ಕೂಡ. ಅವ್ರನ್ನ ಬಿಟ್ಟಿರೋದ್ರಿಂದ ನನಗೂ ಕೂಡ ಬಹಳನೇ ನೋವಿದೆ ಸರ್.
0: ಯಾವ ಗೀತೆನ ಹಾಡ್ತೀರಾ ಇವತ್ತು?
2: ಸರ್, ಹಾಡೋಕ್ಕೆ ಹೋಗುತ್ತವರಿಗೆ ಕಾರಾಗೃಹದಿಂದ ಅಂತ ಅರಿವಿನ ಗೀತೆ ಹೇಳ್ತೇನೆ.
0: ಅರಿವಿನ ಗೀತೆ. ಏನಕ್ಕೋಸ್ಕರ ಈ ಹಾಡನ್ನ ಆಯ್ಕೆ ಮಾಡ್ಕೊಂಡ್ರಿ ತಾವು?
2: ಸರ್, ಇಲ್ಲಿ ನಮ್ಮ ಕಾರಾಗೃಹದಲ್ಲಿ ಕೆಲವು

0: ಕಾರ್ಯಕ್ರಮಗಳನ್ನ ಮಾಡಿದಾಗ ಅಲ್ಲಿ ಆಡ್ತಾ ಇರ್ತಾರೆ, ನಮ್ಮ ಜೊತೆಗಾರರೆಲ್ಲ ಆಡ್ತಾ ಇದ್ರು ಸರ್, ಅವ್ರು ಆಡ್ಬೇಕು, ನಾನು ಏನಾರ ಒಂದು ಬರೀಬೇಕಲ್ಲ ಅಂತ ಹೇಳ್ಬಿಟ್ಟು ನಾನೇ ಕೂಡ ಸ್ವರಚನೆ ಮಾಡಿದೆ ಸರ್. ಇದನ್ನು
1: ಸ್ವರಚಿತ ಗೀತ ಇದು.
0: ಹಾ ಸರ್, ಏನಾರ ಒಂದು ಸಂದೇಶ ಕೊಡ್ಬೇಕಲ್ಲ ಇದ್ರ ಮೂಲಕ. ಇಲ್ಲಿ ಆಡಿದಂತ ನಮ್ಮ ಸಹಚರರು ಹೊರ ಹೋಗ್ಬಿಟ್ಟು ಹೇಗಿರ್ಬೇಕು, ಏನಾರು ಮಾಡ್ತೀವ್ರು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನ ರಚನೆ
1: ಮಾಡ್ತೀವಿ. ಸರಿ, ಅಷ್ಟೆಲ್ಲ ನಿಮ್ಗೆ ಸ್ವರಚಿತ ಮಾಡೋಷ್ಟು ಒಂದು ಪರಿವರ್ತನೆ ಆಗಿದೆ ಅಲ್ಲಿ ಹೋಗಿ? ಅಲ್ಲ
0: ಇಲ್ಲ ಸರ್, ನನಗೆ ಅಷ್ಟೊಂದೇನಿಲ್ಲ, ಸ್ವಲ್ಪ ಒಂದು ನನ್ನ ಕೈಲ ಆದ ತಕ್ಕ ಮಟ್ಟಿಗೆ ನಾನು ಅದನ್ನ ರಚನೆ ಮಾಡಲು ಪ್ರಯತ್ನ ಮಾಡಿದ್ದೀನಿ ಸರ್.
1: ಹೇಳಿ ನರಸಿಂಹಪುರಿ, ಯಾವ ರೀತಿ ಬರ್ದಿದ್ದೀರ ಕೇಳೋಣ.
2: ಹಾಡು ಹಕ್ಕಿಯೇ ಹೋಗುತ್ತವರಿಗೆ ಕಾರಾಗೃಹದಿಂದ, ಹಾಡು ಹಕ್ಕಿಯೇ ಹೋಗುತ್ತವರಿಗೆ ಕಾರಾಗೃಹದಿಂದ, ಹೋಗಿ ಚೆಲ್ಲು ನೀ ದಿಕ್ಕು ದಿಕ್ಕಿಗೂ ಜ್ಞಾನ ಗಾಳಿ ಗಂಧ, ಹಾಡು ಹಕ್ಕಿಯೇ ಹೋಗುತ್ತವರಿಗೆ ಕಾರಾಗೃಹದಿಂದ, ಹೋಗಿ ಚೆಲ್ಲು ನೀ ದಿಕ್ಕು ದಿಕ್ಕಿಗೂ ಜ್ಞಾನ ಗಾಳಿ ಗಂಧ, ಮನಸ್ಸನ್ನು ಚಿಗುರಿಸು ಒಳ್ಳೆಯ ಭಾವದ ಸತ್ಯಾಂಶದ ಕಡೆಗೆ, ಅನುದಿನದ ಅನುಭವ ಬೀರಲಿ ಜಗತ್ತಿಗೆ ಸಾರ್ಥಕ ಫಲದೆಡೆಗೆ, ಮನಸ್ಸನ್ನು ಚಿಗುರಿಸು ಒಳ್ಳೆಯ ಭಾವದ ಸತ್ಯಾಂಶದ ಕಡೆಗೆ, ಅನುದಿನದ ಅನುಭವ ಬೀರಲಿ ಜಗತ್ತಿಗೆ ಸಾರ್ಥಕ ಫಲದೆಡೆಗೆ, ಬಡವನು ಕಟ್ಟುವ ಬದುಕದು ಚಿಲುವಿನ ಚಿಲುಮೆಯ ಪುಟಿವಾಂಗೆ, ಬಡವನು ಕಟ್ಟುವ ಬದುಕದು ಚೆಲುವಿನ ಚಿಲುಮೆಯ ಪುಟಿವಾಂಗೆ, ಹಿರಿಯರಾಡುವ ಮಾತದು ಎಂದಿಗೂ ಸಿರಿಸುಕ ತರುವಾಂಗೆ, ಹಿರಿಯರಾಡುವ ಮಾತದು ಎಂದಿಗೂ ಸಿರಿಸುಕ ತರುವಾಂಗೆ, ಹಾಡು ಹಕ್ಕಿಯೇ ಹೋಗುತ್ತವರಿಗೆ ಕಾರಾಗೃಹದಿಂದ, ಹೋಗಿ ಚೆಲ್ಲು ನೀ ದಿಕ್ಕು ದಿಕ್ಕಿಗೂ ಜ್ಞಾನ ಗಾಳಿ ಗಂಧ, ಹೋಗಿ ಚೆಲ್ಲು ನೀ ದಿಕ್ಕು ದಿಕ್ಕಿಗೂ ಜ್ಞಾನ ಗಾಳಿ ಗಂಧ, ಜ್ಞಾನ ಗಾಳಿ ಗಂಧ, ನೊಂದು ಬೆಂದ ದಣಿದ ಜೀವಕ್ಕೆ ಮೊದವ ನೀಡು ಬೇಗ, ಹೃದಯ ಹೃದಯ ಕಾನಂದ ಚಿಮ್ಮದಿ ಅಂಚಿ ಉಣಿಸು ಈಗ, ನೊಂದು ಬೆಂದ ದಣಿದ ಜೀವಕ್ಕೆ ಮೊದವ ನೀಡು ಬೇಗ, ಹೃದಯ ಹೃದಯ ಕಾನಂದ ಚಿಮ್ಮದಿ ಅಂಚಿ ಉಣಿಸು ಈಗ, ನಿಜದ ದೇವ ನೀಡು ಜಗಕ್ಕೆ ಸತ್ಯಪಥದ ಒಳಗೆ, ನಿಜದ ಅರಿವ ನೀಡು ಜಗಕ್ಕೆ ಸತ್ಯಪಥದ ಒಳಗೆ, ಮನುಜ ಮನುಜನನು ಪ್ರೀತಿಯಿಂದ ತಬ್ಬಿಕೊಳ್ಳುವಂಗೆ, ಮನುಜ ಮನುಜನನು ಪ್ರೀತಿಯಿಂದ ತಬ್ಬಿಕೊಳ್ಳುವಂಗೆ, ಯಾರೋ ಮನುಜನಿವ ಏನು ಹೇಳಿದನು ಎಂಬ ಬೆರಗು ಕಿವಿಗೆ, ಯಾರೋ ಮನುಜನಿವ ದೈವ ತೋರಿದನು ಎಲ್ಲ ಸತ್ಯ ಒಳಗೆ, ಹೇಳಿದನು ಎಂಬ ಬೆರಗು ಕಿವಿಗೆ, ಯಾರೋ ಮನುಜನಿವ ದೈವ ತೋರಿದನು ಎಲ್ಲರೆದೆಯ ಒಳಗೆ, ಹೊರಡು ಹೊರಡು ಇಲ್ಲಿಂದ ಹೊರಡು ನೀ ಬಂದ ಮನೆಯ ಕಡೆಗೆ, ಹೊರಡು ಹೊರಡು ಇಲ್ಲಿಂದ ಹೊರಡು ನೀ ಬಂದ ಮನೆಯ ಕಡೆಗೆ, ಪ್ರೀತಿ ಪ್ರೇಮ ಶಾಂತಿ ತುಂಬಿಸು ನಿನ್ನ ತವರು ಮನೆಗೆ, ಪ್ರೀತಿ ಪ್ರೇಮ ಶಾಂತಿ ತುಂಬಿಸು ನಿನ್ನ ತವರು ಮನೆಗೆ, ಆಡು ಹಕ್ಕಿಯೇ ಹೋಗುತ್ತವರಿಗೆ ಕಾರಾಗೃಹದಿಂದ, ಹೋಗಿ ಚೆಲ್ಲು ನೀ ದಿಕ್ಕು ದಿಕ್ಕಿಗೂ ಜ್ಞಾನ ಗಾಳಿ ಗಂಧ, ಜ್ಞಾನ ಗಾಳಿ ಗಂಧ, ಜ್ಞಾನ ಗಾಳಿ ಗಂಧ. ಧನ್ಯವಾದಗಳು.
1: ಚೆನ್ನಾಗಿ ಹೇಳಿದ್ರಿ ನರಸಿಂಹಪ್ಪ ಅವರೇ, ಪಲ್ಲವಿ ಭಾಗ ಚೆನ್ನಾಗಿ ಬರ್ದಿದ್ದೀರಾ. ಹೊರಗಡೆ ಹೋದ್ಮೇಲೆ ಗಾಳಿಗಂಧ ಎಲ್ಲ ಇದು ಮಾಡ್ರಿ ಅಂತ, ಬಟ್ ನೀವು ಹೊರಗಡೆ ಇದ್ದಾಗ ತಮ್ಮಲ್ಲಿ ಈ ರೀತಿಯಾದ ಒಂದು ಎಬಿಲಿಟಿ ಇದೆ ಅಂತ ಗೊತ್ತಾಗ್ತಿತ್ತ ಮುಂಚೆ?
0: ಇಲ್ಲ ಸರ್, ಗೊತ್ತಿದ್ದಿಲ್ಲ. ಇಲ್ಲಿ ಬಂದಾಗ ನನಗೆ ಏನೋ ಒಂದು ಅದು ಒಂದು ಆಕರ್ಷಣೆ ತರ ಸರ್, ಅದು ಮಾಡ್ಬೇಕು ಅಂತ ಅನಿಸ್ತು, ಅದು ಮಾಡಿದೆ ಸರ್.
1: ಹಾಗಾಗಿ ನಿಮ್ಮಲ್ಲಿ ಈ ಒಂದು ಪ್ರತಿಭೆ ಇದೆ ಅಂತ ಇಲ್ಲಿ ಗೊತ್ತಾಯ್ತು ತಮ್ಗೆ?
0: ಹೌದು ಸರ್, ಇಲ್ಲಿ ಒಳಗೆ ಬಂದ್ಮೇಲೆ ನನಗೆ ಈ ಪ್ರತಿಭೆ ಬಗ್ಗೆ ಗೊತ್ತು, ಸ್ವಲ್ಪ ಗೊತ್ತಾಗಿ.
1: ಬಟ್ ಇದನ್ನು ಹೊರಗಡೆನೆ ತಾವು ಉಪಯೋಗಿಸ್ಕೊಂಡ್ರೆ ಸ್ವಲ್ಪ ಇನ್ನೂ ಹೆಚ್ಚೆಚ್ಚು ಬರೀಲಿಕ್ಕೆ ಸ್ವಲ್ಪ ಇದಾಗ್ತಿದ್ರಿ ಅಲ್ಲ?
0: ಹೌದು ಸರ್, ಏನೋ ನನಗೊಂದು ಅವಕಾಶ ಸಿಕ್ಕಿರೋ ಸರ್, ಆ ಮೂಲಕ ನಾನು ಇಲ್ಲಿ ಬರೋದೇನು ತಪ್ಪುತ್ತೋ ಅನ್ನೋ ಗೊತ್ತಿಲ್ಲ.
1: ಅಲ್ಲ, ಬೇರೆ ರೀತಿನೇ ಹೋಗ್ಬಿಡ್ತಿದ್ರಲ್ಲ ಈ ತರ ಕವನಗಳು ಕಾವ್ಯಗಳು ಬರಿತಾ ಇದ್ರೆ ತಮ್ಮ ದಿಕ್ಕೇ ಬೇರೆ ಚೇಂಜ್.

0: ಆಗ್ತಾ ಇತ್ತು.
1: ಹೌದು ಸರ್.
0: ಬಟ್ ಅಲ್ಲಿ ಹಿರಿಯರ್ ಮಾತು ಕೇಳಬೇಕು ಅಂತ ಒಂದು ಹತ್ರ ಬರೆದ್ರಿ.
1: ಹೌದು ಸರ್.
0: ಆ ಕುರಿತ ಏನು ಹೇಳ್ತೀರಾ ಹಿರಿಯರ ಬಗ್ಗೆ?
1: ಸರ್, ಹಿರಿಯರ ಬಗ್ಗೆ ಹೇಳ್ತೀನಿ ಅಂತಂದ್ರೆ, ನಾವು 70 ನಾವು ನಮ್ಮ ಒಂದು ಜ್ಞಾನದ ಪ್ರಕಾರ ನಾವು ಅವ್ರ ಮಾತು ಕೇಳ್ತಿರ್ಲಿಲ್ಲ ಸರ್ ಹೊರಗಿದ್ದಾಗ.
0: ಹೌದು,
1: ನಾವು ಅವ್ರ ಮಾತು ಕೇಳಿದ್ರೆ ಈ ಒಂದು ನಾವು ಇಲ್ಲಿ ಬಂದು ಇಷ್ಟ ಪರಿಸ್ಥಿತಿನ ನಾವು ಅನುಭವಿಸ್ತಾ ಇರ್ಲಿಲ್ಲ. ಇದು ಯಾರಿಗೂ ಬರ್ಬೋದು ಆಕ್ಚುಲಿ. ಆದ್ರೆ ನಮ್ಮಂತೇನೆ ಎಲ್ಲರೂ ಬಹಳ ಜನ ಇರ್ತಾರೆ ಸರ್. ಅದ್ರಿಗೆ ಅದನ್ನೆಲ್ಲ ನಾವು ಈಗ ನೆನ್ಸ್ಕೊಂಡ್ರೆ ಬಹಳ ನಮ್ಮ ಹೃದಯಕ್ಕೆ ನೋವಾಗುತ್ತೆ ಸರ್. ನಮ್ಮ ಯಾಕಂದ್ರೆ ಅವ್ರಿಗೆಲ್ಲರಿಗೂ ಒಳ್ಳೆ ಸನ್ಮಾರ್ಗದರ್ಶನ ಸಿಗ್ಬೇಕು, ಒಳ್ಳೆ ನಡೆ ನುಡಿಗಳನ್ನ ಸನ್ಮಾರ್ಗದಲ್ಲಿ ಎಲ್ಲರನ್ನು ಕರ್ಕೊಂಡು ಹೋಗ್ಬೇಕಾದಂತ ಕರ್ತವ್ಯ ಲೋಕದೋಷದಿಂದಾನೇ ನಾವು ಇಲ್ಲಿ ಬರ್ತೀವಿ. ಅದು ಆಗ್ಬಾರ್ದು ಅನ್ನೋದು ಬಹಳ ನಮ್ಮ ಹೃದಯಕ್ಕೆ ನೋವಾಗ್ತದೆ ಸರ್. ಅಲ್ಲಿ
0: ಪರಿವರ್ತನೆ ಆಗ್ತಾ ಇದೆ ತಮ್ಗೆ? ಆಗಿದೆ.
1: ಹೌದು ಸರ್, ಪರಿವರ್ತನೆ ಆಗಿದೆ ಸರ್.
0: ಒಳ್ಳೇದು ನರಸಿಂಹಮೂರ್ತಿ ಅವರೇ, ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ಕೂಡ ಬರೆದಿದ್ದೀರಾ, ಮುಂದುವರ್ಸ್ರಿ. ಧನ್ಯವಾದ. ಮುಂದಿನವ್ರಿಗೆ ಕೊಡಿ. ನಮಸ್ಕಾರ. ಯಾರು ಮಾತಾಡ್ತಿರೋದು?
2: ಸರ್, ಅನಿಲ್ ಕುಮಾರ್ ಸರ್.
0: ಅನಿಲ್ ಅವರೇ, ತಮ್ದು ಯಾವ ಊರು?
2: ಸರ್, ನನ್ನ ಊರು ಶಿವಮೊಗ್ಗ ಸರ್.
0: ಶಿವಮೊಗ್ಗ ಸಿಟಿನಾ?
2: ಸರ್, ಶಿವಮೊಗ್ಗ ಸಿಟಿನೇ ಸರ್.
0: ಎಷ್ಟು ದಿನ ಆಯ್ತು ತಾವ್ ಇಲ್ಲಿ ಜಾಯ್ನ್ ಆಗಿ?
2: ಸರ್, ನಾನು 2021 17ನೇ ತಾರೀಕು ನಾನು ಇಲ್ಲಿಗೆ ಕಾರ್ಯಕ್ರಮ ಬಂದಿ ಸರ್.
0: 2021 4-5 ವರ್ಷ ಆಯ್ತು.
2: 5.5 ವರ್ಷ ಆಗುತ್ತೆ.
0: ಏನ್ ಅನ್ಸ್ತಾ ಇದೆ ತಮ್ಗೆ 5.5 ವರ್ಷದಿಂದ ಇಲ್ಲೇ ಇರೋದು?
2: ಸರ್, ತುಂಬಾ ದುಃಖ ಅನ್ಸತ್ ಸರ್.
0: ಎಲ್ಲಿ ತನಕ ಓದಿದಿರಾ ಅನಿಲ್ ಅವರು? ಎಲ್ಲಿ ತನಕ ಕಲ್ತಿ?
2: SLC ಸರ್. SLC ಓದಿನ್ ಸರ್.
0: ಕೆಲಸ ಮಾಡ್ತಾ ಇದ್ರ ಹೊರಗಡೆ?
2: ಹಾ ಸರ್, ಹೊರಗಡೆ ಕೆಲಸ ಮಾಡ್ತಾ ಇದ್ದೆ ಸರ್.
0: ಏನ್ ಕೆಲಸ ಮಾಡ್ತಾ ಇದ್ರಿ
2: ಸರ್? ನಾನು ಆರ್ಟಿಸ್ಟ್.
0: ಟೆಂಪಲ್ ಪೇಂಟಿಂಗ್ ಮಾಡ್ತಾ ಇದ್ರಿ? ಅದಕ್ಕೆ ಸಿಟಿ ಜಾಸ್ತಿ?
2: ಇಲ್ಲ ಸರ್, ಸಿಟಿಗೆ ಏನೋ ಕೋಪ, ಸಿಟಿ ಕೈ ಕೋಪ ಕೊಟ್ಬಿಡಿ ಸರ್. ನಿಮ್ಮಲ್ಲ ಅದೆಲ್ಲ ಮಾಡಬಾರ್ದು ಅನ್ನೋ ಬುದ್ಧಿ ಕಲ್ತಿದೀವಿ, ಇಲ್ಲಿ ಬಂದು ಪರಿವರ್ತನೆ ಆಗಿದ್ದೀವಿ. ನೆಕ್ಸ್ಟ್ ಇದು ಎಲ್ಲರಿಗೂ ಹೇಳೋದೇನಂದ್ರೆ ಸರ್, ಯಾರು ಕೋಪ ತಗೊಂಬೇಡಿ, ಯಾರು ತಪ್ಪು ಮಾಡ್ಬೇಡಿ. ನಾವು ಅನುಭವಿಸ್ತಾ ಇದೀವಿ, ನಾವು ತಪ್ಪು ಮಾಡಿ ಇಲ್ಲಿ ಯಾರಾದ್ರೂ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ ಸರ್. ಯಾರು ತಪ್ಪು ಮಾಡ್ಬೇಡಿ ಅಂತ ಹೇಳ್ತೀನಿ ಸರ್.
0: ಅಂದ್ರೆ ಅದು ಪೇಂಟ್ ಸ್ಮೆಲ್ ಇದೆಯಲ್ಲ, ಅದು
2: ಸರ್
0: ಪೇಂಟ್ ಸ್ಮೆಲ್, ಪೇಂಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನೀವು, ಆ ಸ್ಮೆಲ್ಲು ತುಂಬಾ ಸಿಟ್ಟು ಬರ್ಸುತ್ತಂತೆ. ಅದು ಸಿಟ್ಟಿಂದಂತೆ. ಹಾಗಾಗಿ ನಾನೆಲ್ಲ ಕೇಳ್ಪಟ್ಟಿದ್ದು. ಯಾವ ಹಾಡ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅನಿಲ್ ಅವರು?
2: ಸರ್, ನಾನು ಇದು ಗಂಡು ಜಾನಪದ ಸರ್, ಗಂಡು ಮಗನ ಯಾಕಡೆ ಸಾಂಗ್ ಆಯ್ಕೆ ಮಾಡಿದ್ದೀನಿ.
0: ಯಾರ್ಯಾರಿದ್ದೀರಾ ಮನೆಯಲ್ಲಿ?
2: ಸರ್, ನಾನು, ನಮ್ಮ ಅಮ್ಮ, ನನ್ನ ತಂಗಿ, ನನ್ನ ಹೆಂಡತಿ, ನನ್ನ ಮಗ ಸರ್.
0: ಮಗು ಬೇರೆ ಇದೆಯಾ?
2: ಹಾ ಸರ್, ಮಗು ಇದೆ ಸರ್, ಸಣ್ಣ ಮಗ.
0: ಏನನ್ಸುತ್ತೆ ಅನಿಲ್ ಅವರೇ ಈಗ?
2: ಸರ್, ಇದು ನೋವಾಗ ಸರ್, ತುಂಬಾ ಬೇಜಾರು ಅನ್ಸುತ್ತೆ, ನೋವಾಗತ್ತೆ. ಮಾಡಿರೋ ತಪ್ಪಿಗೆ ನಾವು ಶಿಕ್ಷೆ ಅನ್ಭವಿಸ್ತಾ ಇದ್ದೀವಿ ಸರ್. ನೆಕ್ಸ್ಟ್ ಹೊರಗಡೆ ಬಂದು ಜೀವನ ಈ ತರ ನಮ್ ತರ ಯಾರು ಮಾಡ್ಬೇಡಿ ಅನ್ನೋದೇ ಒಂದು ಸಂದೇಶ ಸರ್ ನಾವು ಕೊಡೋದು. ನಾವ್ ಇವಾಗ ಮಾಡಿರೋ ತಪ್ಪಿಗೆ ಬಂದು ಶಿಕ್ಷೆ ಅನ್ಭವಿಸ್ತಾ ಇದ್ದೀವಿ. ನೆಕ್ಸ್ಟ್ ಹೊರಗಡೆ ಬಂದು ನಮ್ ಮನೇಲಿ, ನಮ್ ತಾಯಿಗೆ, ನಮ್ ಮಗ 10 ಸರ್ ನಾನು ಬಂದಾಗ, ತಂದೆ ನಾವು ತಂದೆ ಇಲ್ದಂಗೆ ಸಣ್ಣ ವಯಸ್ಸಲ್ಲಿ ತೀರ್ಕೊಂಡ್ರು ಸರ್. ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟು ಸಾಕಿದ್ರು ನಮ್ಮನ್ನ. ಇವಾಗ ನಾನು, ನನ್ ಮಗ ನಾನು ಇಲ್ದೆ ಅವನು ಇದನ್ನಲ್ಲ, ತುಂಬಾ ಬೇಜಾರು ಅನ್ಸ ಸರ್. ನನ್ನ ತಾಯಿ, ನನ್ನ ಹೆಂಡತಿಗೆ, ನನ್ನ ತಂಗಿಗೆ, ಎಲ್ಲಾರ್ಗು ತುಂಬಾ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ನನ್ ಮನ್ಸಲ್ ಸರ್. ಇದು ಇವಾಗ ಇಲ್ಲಿ ಹೊರಗಡೆ ಹೋದ್ರೆ ಸರ್, ನಾನು, ನನ್ನ ಕೆಲ್ಸ ಆಯ್ತು, ನಾನು ಆಯ್ತು, ನನ್ನ ಮನೆ ಆಯ್ತು, ನನ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತೀನಿ ಸರ್.
0: ಮಗ ಗುರ್ತಿಡಿತಾನ? 5 ವರ್ಷ ಆಯ್ತಲ್ಲ.
2: ಹಾ ಸರ್, ಗುರ್ತಿಡಿತಾನ ಸರ್. ನಾನು ಅಪ್ಪ ಅಪ್ಪ ಅಂತ ಮಾತಾಡ್ತಾನೆ ಸರ್. ಅವಾಗ ತಿಂಗಳಿ ಒಂದ್ಸರಿ ಎಂಟ್ರಿ ಸರ್ ಬಂದ್ ಬರ್ತಾರೆ ಸರ್.
0: ಏನ್ ಅನ್ಸುತ್ತೆ ಇವಾಗ ಮಗು ನೋಡ್ತಾರೆ
2: ಸರ್? ನಮ್ಮ ಅಮ್ಮ, ಇವಾಗ ನನಗೆ ಅದೇ ಅನ್ಸ ಸರ್. ನಮ್ಮ ಅಮ್ಮ ಇವಾಗ, ನಾನು, ನನ್ನ ಮಗ ಇಲ್ಲ ಅಂತ ನಾನು ಎಷ್ಟು ಒಂಥರ ಕರುಳು ಚುರುಕು. ಅಪ್ಪ ಅಂದ್ರೆ ಕರುಳು ಎಲ್ಲ ಚುರುಕನದು ಸರ್. ಅದೇ ನಮ್ಮ ಅಮ್ಮ, ನಾನು ಇಲ್ಲಿದ್ದೀನಿ, ನಮ್ಮ ಅಮ್ಮಗೆ ಏನ್ ಅನ್ಸುತ್ತೆ ತುಂಬಾ, ಅವರು ತುಂಬಾ ದುಃಖ ಪಡ್ತಾ ಇದಾರೆ ಸರ್. ಅದೇ ದುಃಖ ನನಗೂ ಪಡ್ತಾ ಇದ್ದೀನಿ. ಮನೇಲಿ ಇದ್ದಿ ಅದೇ ಸರ್, ಹೆಂಡತಿ, ಅಮ್ಮ, ತಂಗಿ, ಅವ್ರ ಜೊತೆ ಇದ್ದಿ, ಅವ್ರ ಜೊತೆ ಊಟ ಮಾಡೋದು, ಅವ್ರ ಜೊತೆ ಎಲ್ಲೋ ಒಂದ್ ಕಡೆ ಹೋಗೋದು, ದೇವಸ್ಥಾನಕ್ಕೆ ಆಗ್ಲಿ, ಯಾವ್ದೇ ಒಂದು ಕಾರ್ಯಕ್ರಮಕ್ಕೆ ಎಲ್ಲೇ ಹೋಗೋದು ಇದೆಯಲ್ಲ ಸರ್, ತುಂಬಾ ಖುಷಿ ಕೊಡ ಸರ್. ಇಲ್ಲಿ ತುಂಬಾ ಸರ್, ಅದು ನಮ್ ನಾವು ಮಿಸ್ ಮಾಡ್ಕೊಂಡಿದೀವಿ ಸರ್. ನಾವೆಲ್ಲ ಹೇಳೋದೇನಂದ್ರೆ, ಹೊರಗಡೆ ಇರೋ ಯಾರು ದಯವಿಟ್ಟು ಹೇಳ್ತೀನಿ, ಯಾರು ಸಿದ್ದಿನ ಕೈ ಕೋಪ ಕೊಟ್ಬಿಡ್ರಿ, ದಯವಿಟ್ಟು ಇದೆಲ್ಲ ಮಾಡ್ಬಿಡ್ರಿ. ಇಲ್ಲಿ ತುಂಬಾ ಹೆಂಗಂದ್ರೆ ಸರ್, ನಾವ್ ಇಲ್ಲಿ ಬಂದು ಪರಿವರ್ತನೆ ಆಗಿದ್ದೀವಿ, ಈ ಬುದ್ಧಿ ನಮ್ಗೆ ಹೊರಗಡೆ ಇರ್ತೀರ, ನಾವ್ ಇಲ್ಲಿ ಖಂಡಿತ ಬರ್ತಾ ಇರ್ಲಿಲ್ಲ ಸರ್.
0: ಹಾಡ್ನ ಮುಂಚೆನೆ ಕಲ್ತಿದ್ರು ಅಥವಾ ಇಲ್ಲಿ ಬಂದ್ಮೇಲೆ ಕಲ್ತು ಪ್ರಾಕ್ಟೀಸ್?
2: ಇಲ್ಲ ಸರ್, ನನಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂದ್ರೆ ಭಯ ಸರ್. ಒಂದು ಎಲ್ಲರೂ ಒಂದು ಫಂಕ್ಷನ್ ಹಾಕಿ ದೂರ ನಿಂತ್ಕೊಂಡು ನೋಡ್ತಾ ಇದ್ದೆ, ನನಗೆ ಆ ಭಯ ಅನ್ನದೇ ಹೋಗೋ ತರ ಮಾಡ್ಬಿಡಿ ಸರ್. ನಮ್ ಶಿಕ್ಷಕರು, ನಮ್ ಕೇಂದ್ರ ಕಾರ್ಯದಲ್ಲಿ ನಮ್ದು ಬಂದಿಗಳೆಲ್ಲ, ಅಂದ್ರೆ ನಮ್ ಬಂದಿಗಳಂದ್ರೆ ನನಗೆ ಇಲ್ಲಿ ಪರಿಚಯ ಇರೋ 3 ಜನ ಇದ್ರು ಸರ್. ಒಬ್ರು ದಾದಾಪೀರ್ ಅಂತ, ಒಬ್ರು ವಿನಯಣ ಅಂತ, ಒಬ್ರು ಡಾಕ್ಟರ್ ಶಿವಗಂಜ್ ಅಂತ. ಅವರೆಲ್ಲ ನನಗೆ ಹಂಗೆ ಹಾಡು ಹೇಳ್ತಾ ಇದ್ದೆ, ಹೇಳಬೇಕಾದ್ರೆ ನೀನು ತುಂಬಾ ಚೆನ್ನಾಗಿ ಹೇಳ್ತೀಯಪ್ಪ ಅಂತ ನನಗೆ ನನ್ನ ಶಿಕ್ಷಕರು ಗೋಪಾಲ್ ಸರ್ ಕೃಷ್ಣನ್ ಮತ್ತೆ ನಮ್ಮ ಲೀಲಾ ಮಿಸ್ ಅವರು ಇದಾರೆ ಟೀಚರ್, ಅವ್ರ ಹತ್ರ ಕರ್ಕೊಂಡು ಭೇಟಿ ಮಾಡಿದ್ರು ಸರ್ ನಾನು ಒಂದು ಹಾಡು ಹೇಳ್ತೀನಿ ಅಂದ್ರೆ ಖಂಡಿತಪ್ಪ ಹೇಳು, ಒಂದು ಹಾಡು ಹೇಳು ಅಂದ್ರು ಸರ್ ನನಗೆ ಬರಲ್ಲ ಅಂದ್ರೆ ಹೇಳಪ್ಪ.

0: ಆದ್ಮೇಲೆ ಅಂದ್ರು ಅವ್ರು ಸ್ವಲ್ಪ ಹೇಳಿದ್ರೆ ಚೆನ್ನಾಗಿ ಆಡಿತ್ಯ ಪ್ರಾಕ್ಟೀಸ್ ಮಾಡೋದು ಹಿಂಗೆ ಅಂತ ಇದ್ ಮೊದಲು ಸರ್ ಒಂದು ನಾಲ್ಕೈದು ಪರ್ಫಾರ್ಮೆನ್ಸ್ ಮಾಡಿ ಏನಿಲ್ಲಿ ಮತ್ತೆ ಹಾಡು ಹೇಳಿ ಸರ್ ಸಂಗೀತ ಮೊನ್ನೆ ಸರಿಗಮಪ್ಪ ನಡೀತು ಅದ್ರಲ್ಲಿ ಪಡ್ಡಿದ ಕೊಟ್ಟಿದೀವಿ ಅದರಲ್ಲೂ ಆಡಿದೀವಿ ಮತ್ತೆ ಸ್ವಚ್ಛತೆ ಗೀತೆ ಸರ್ ಅದು ನಮ್ಮ ಸಾಹೇಬರು ಮುಖಾಂತರ ಅವರು ನಮಗೆ ಹೇಳಿ ಇದು ಮಾಡಿದ್ರು ಸರ್ ಅದನ್ನು ಹಾಡು ಸ್ವಚ್ಛತೆ ಗೀತೆ ಆಡಿದೀವಿ ಸರ್.
1: ಒಳ್ಳೇದು ಅನಿಲ್ ಅವರೇ, ಗೋಪಾಲ್ ಕೃಷ್ಣ ಅವರು ತಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅನ್ಕೊಂಡ್ವಿ.
0: ಮಾಸ್ಟರ್ ಬುದ್ಧಿ ಹೇಳಿ ಅವ್ರ ಮಾತು ಕೇಳಿ ನಾವು ಇಲ್ಲಿ ಬರ್ತಿರ್ಲಿಲ್ಲ, ಇವಾಗ ನಮ್ ಗುರುಗಳು ನಮ್ ಟೀಚರ್ ಮಾತುಗಳು ಕೇಳಿ ಮತ್ತೆ ಇಲ್ಲಿ ಬರಲ್ಲ ಸರ್, ಒಳಗಡೆ ಹೋಗಿ ಒಟ್ಟು ಏನೋ ಒಂದು ಸಾಧನೆ ಮಾಡ್ತೀವಿ ಸರ್, ಒಟ್ಟು ಏನೋ ಅಚೀವ್ ಮಾಡ್ಬೇಕು ಅನ್ನೋದೇ ನಮ್ಮ ಮನ್ಸಲ್ಲಿ ಇರೋದು ಸರ್.
1: ಸರಿ ಅನಿಲ್ ಅವ್ರು ಹೇಳಿ ಹಾಡು.
2: ಗಂಡು ಮಗನ ಯಾ ಕಡೆದೆ ನನ್ನವ್ವ, ಗಂಡು ಮಗನ ಯಾ ಕಡೆದೆ ನನ್ನವ್ವ, ಅವನ ಮುದ್ದಿನಿಂದ ನೀ ಸಾ

ಕೊಂಗರಕ್ಕೆ ಕಟ್ಟಿ ಪಡೆದಿನಿ ತಾಯೆಂಬ ಇರಿದಾದ ಹಣೆಯ ಪಟ್ಟಿ ಅತ್ತಾರು ದೇವರಿಗೆ ನೂರಾರು ಹರಕ್ಕೆ ಕಟ್ಟಿ

0: ಧನ್ಯವಾದಗಳು ಸರ್.
1: ಚೆನ್ನಾಗಿ ಹೇಳ್ತೀರಾ ಅನಿಲ್ ಅವರೇ, ನಿಮ್ಮ ಮನೆ ಪರಿಸ್ಥಿತಿನೇ ಹೇಳ್ಬಿಟ್ರೇನಪ್ಪ
0: ಸರ್. ಇಲ್ಲ ಸರ್, ಅಪ್ಪ ಸಣ್ಣ ಸಲ ಎಕ್ಸ್ಪೋರ್ಟ್ ಆದ್ರು ಸರ್, ನಮ್ಮ ಅಮ್ಮ ತುಂಬಾ ಕಷ್ಟಪಟ್ಟು ಮನೆ ಕೆಲಸ ಮಾಡಿ ತುಂಬಾ ಚೆನ್ನಾಗಿ ಸಾಕಿದ್ರು ಸರ್ ನಮಗೆ. ಆದ್ರೆ ಏನೋ ಗ್ರಾಚಾರ ಒಂದು ಸರ್ ಏನೋ ಮಾಡ್ಕೊಂಡ್ಬಿಟ್ಟು ಇನ್ಮೇಲೆ ಸರ್ ಇದು ಈ ದಾರಿ ಅಲ್ಲ ಸರ್, ಜೈಲಿಗೆಲ್ಲ ನಾವು ಈ ಕಡೆ ಕಣ್ಣಿತ್ತು ನೋಡಲ್ಲ ಸರ್, ಈ ಕಡೆ ತಲೆ ಹಾಕೋಬೇಕಲ್ಲ ಸರ್.
1: ಸರಿ ಅನಿಲ್ ಅವ್ರೆ, ಚೆನ್ನಾಗಿ ಹೇಳಿದ್ರಿ, ಒಳ್ಳೇದು ರೂಢಿಸ್ಕೊಳ್ರಿ ಇನ್ ಮುಂದೆ.
0: ಖಂಡಿತ ಸರ್,
1: ಧನ್ಯವಾದ.
0: ಧನ್ಯವಾದಗಳು ಸರ್.
1: ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ಶಿವನಾಯ್ಕ ಅಂತ ಹೇಳಿ ಸರ್.
1: ಹ್ಮ್, ಹೇಳಿ, ಎಲ್ಲಿಂದ ಬಂದಿರೋದು ಶಿವನಾಯ್ಕ ಅವರು?
2: ಸರ್ ನಮ್ದು ಶಿಕಾರಿಪುರ. ಶಿಕಾರಿಪುರ ಹಳ್ಳಿ ಸರ್.
1: ಎಲ್ಲಿ ತನಕ ಓದಿದ್ರಾ
2: ಸರ್? BA BEd ಮಾಡಿದ್ವಿ ಸರ್.
1: ಎಷ್ಟನೇ ಇಸ್ವಿಲ್ BA BEd ಆಗಿರೋದು?
2: 2009.
1: ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ಶಿವನಾಯ್ಕ?
2: 2 ವರ್ಷ.
1: 2 ವರ್ಷ ಆಯ್ತು. ಏನ್ ಮಾಡ್ಕೊಂಡಿದ್ರಿ ಹೊರಗಡೆ ಕೆಲಸ ಬರೋಕ್ಕಿಂತ ಮುಂಚೆ? ಕಂಪ್ನಿಯಲ್ಲಿ. ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಶಿವನಾಯ್ಕ ಅವರು? ಯಾವ ಹಾಡನ್ನ ಹಾಡ್ತೀರಾ ಅಂದೆ
2: ಸರ್?
1: ಏನಕ್ಕೋಸ್ಕರ ಈ ಹಾಡು ಇಷ್ಟ ಆಯ್ತು ತಮ್ಗೆ
2: ಸರ್? ಜಗತ್ತಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲ ತರದ ಕೂಡ ಆಸೆ ಪಟ್ಟು ತುಂಬಾ ಇಷ್ಟ ಪಡ್ತಲ್ವಾ, ಏನೇ ಆಸೆ ಪಟ್ಟು ಕೂಡ ಕೊನೆಗೆ ನಾವೇನು ತಗೊಂಡು ಹೋಗಲ್ಲ, ಒಂದು ಸಂದೇಶವನ್ನು ಕೊಡಬೇಕು ಸರ್.
1: ಏನು ತಗೊಂಡು ಹೋಗಲ್ಲ ನೀವು? ಸಿಟ್ಟ ಯಾಕೆ ತಗೊಂಡ್ಬಂದ್ರಿ
2: ಸರ್?
1: ಸಿಟ್ಟಲ್ಲಿ ಯಾಕೆ ಬಂದ್ರಿ ಇಲ್ಲಿಗೆ ಅಂದೆ
2: ಸರ್. ಜೀವನದಲ್ಲಿ ಯಾವ್ದೇನು ಕೂಡ ಬಯಸಲ್ವಲ್ಲ, ಬಯಸೇ ಕೆಲವೊಂದ್ಸಲ ಆಗ್ಬಿಡ್ತವೆ ಅದ್ರಲ್ಲಿ ನಂದು ಅಂತ.
1: ಏನು ತಗೊಂಡು ಹೋಗಲ್ಲ ಅಂದ್ಮೇಲೆ ಸಿಟ್ಟ ಯಾಕೆ ಬರ್ಬೇಕ್ರಿ ಅಲ್ವಾ? ಹೇಳಿ ಶಿವನಾಯ್ಕ ಅವರೇ ಹಾಡ್ನ.
3: ಯಾರ ಹೊಲ ಯಾರ ಮನೆ ಕುಂಚಿ ಕುಂತೆ ಸುಳ್ಳಿ ಅಲ್ಲ, ಯಾರ ಹೊಲ ಯಾರ ಮನೆ ಕುಂತೆ.

ಮನೆ ನೆಚ್ಚಿ ಕುಂತೆ ಸುಳ್ಳೇ ಅಲ್ಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಅಲ್ಲ ಧನ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ಧನ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ಒದಗಿ ಬಂತು ಮರಣದ ಕಾಲ ಒದಗಿ ಬಂತು ಮರಣದ ಕಾಲ ನೀವು ದನ್ನಲ ಇದು ಯಾರ ಪಾಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಅಲ್ಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಅಲ್ಲ ನರ ಜನ್ಮ ದೊಡ್ಡದೈತಿ ಪಾಪದೋಳು ಬೀದ್ದು ಸಾಯ್ತಿ ನರ ಜನ್ಮ ದೊಡ್ಡದೈತಿ ಪಾಪದೋಳು ಬೀದ್ದು ಸಾಯ್ತಿ ಹಗಲಿರಳು ದುಡ್ಡಿಗೆ ಸಾಯ್ತಿ ಹಗಲಿರಳು ದುಡ್ಡಿಗೆ ಸಾಯ್ತಿ ನೀ ಹೋದ ಮೇಲ ಇದು ಯಾರ ಪಾಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಅಲ್ಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಅಲ್ಲ ಹಣವು ಗಳಿಸಿ ಇಟ್ಟಿದೆ ಹೆಚ್ಚ ಸಾಯೋ ತನಕ ತಿಂದಿದಿನ.

0: ಹಣವು ಗಳಿಸಿ ಇಟ್ಟಿದೆಯಚ್ಚ ಸಾಯ ತನಕ ತಿಂದಿದೆ ನೋಚ ಬಾಯಿ ಮಾತ್ರ ಬೆಲ್ಲದ ಅಚ್ಚ ಬಾಯಿ ಮಾತ್ರ ಬೆಲ್ಲದ ಅಚ್ಚ ಬಡ ಉಪಕಾರ ಮಾಡಲಿಲ್ಲ ಹುಚ್ಚ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತಿ ಸುಳ್ಳೇ ಅಲ್ಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತಿ ಸುಳ್ಳೇ ಅಲ್ಲ ಹುಟ್ಟಿದವನು ಉಳಿಯುವುದೇ ಇಲ್ಲ ತಿರುಗಿ ತಿರುಗಿ ಬರುವುದೇ ಇಲ್ಲ ಹುಟ್ಟಿದವನು ಉಳಿಯುವುದೇ ಇಲ್ಲ ತಿರುಗಿ ತಿರುಗಿ ಬರುವುದೇ ಇಲ್ಲ ಪಂಚಾಕ್ಷರಿ ಹೇಳ ನಕುಲ್ಲ ಪಂಚಾಕ್ಷರಿ ಹೇಳ ನಕುಲ್ಲ ಪರಸಿವ ಬಿಟ್ಟರೆ ಗತಿಯಾರಿಲ್ಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಅಲ್ಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಅಲ್ಲ ನಾನು ನನದು ಅನುತಿಯಲ್ಲ ನಾನು ನನದು ಅನುತಿಯಲ್ಲ ನೀವು ಬೋದೇ ಗೊತ್ತೇ ಇಲ್ಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಅಲ್ಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಅಲ್ಲ ಯಾರ ಹೊಲ ಯಾರ ಮನೆ
1: ಧನ್ಯವಾದಗಳು ಸರ್.
2: ಚೆನ್ನಾಗಿದ್ರೆ ಶಿವನಾಯ್ಕ ಅವರೇ, ತಾವು ಕಾರಾಗೃಹದಲ್ಲಿ ಇದ್ದೀರಾ ಇಷ್ಟು ದಿವಸ, ಅಲ್ಲಿ ಯಾವ್ದಾದ್ರು ಒಂದು ತಮಗೆ ಅನ್ಕೊಂಡಿರ್ತಕ್ಕಂಥದ್ದು ಒಂದು ಮನ ಪರಿವರ್ತನೆ ಆಗೋ ಸಿಚುವೇಶನ್ ಬಂತ ತಮಗೆ ಅಂತ?
1: ಸರ್, ಮನ ಪರಿವರ್ತನೆ ಅಂತ ಹೇಳ್ಬಿಟ್ಟು ತುಂಬಾ ಪ್ರೋಗ್ರಾಮ್ಸ್ ಗಳನ್ನ ಪ್ರತಿ ಮಂತ್ಲಿ ಒಂದರಿಂದ ಎರಡು ಪ್ರೋಗ್ರಾಮ್ಸ್ ಗಳನ್ನ ಮಾಡೇ ಮಾಡ್ತೀವಿ ಸರ್ ಇಲ್ಲಿ. ಅದು ನಾಟಕ ಆಗಿರ್ಬೋದು, ಚಟುವಟಿಕೆ ಆಗಿರುತ್ತೆ, ಯಾವ್ದೋ ಕಾರ್ಯಕ್ರಮ ಇರ್ಬೋದು, ಪ್ರತಿದಿನ ಯೋಗ ಬೆಳಗ್ಗೆ ಇದ್ದೇ ಇರುತ್ತೆ. ಹಾಗಾಗಿ ಈ ತರದ್ದೆಲ್ಲ ಪ್ರತಿಯೊಂದು ವಿಷಯಕ್ಕೆ ಯಾರಿಗಾದ್ರೂ ತುಂಬಾ ಮನಸ್ಸಿಗೆ ನೋವು ಆದ್ರೆ ಅಂತವ್ರಿಗೆ ಮನ ಪರಿವರ್ತನೆ ಎಲ್ಲಾ ರೀತಿಯನ್ನು ಕೂಡ ಹೇಳ್ತಾ ಇರ್ತಾರೆ ಸರ್.
2: ತಮಗೆ ಅದ್ರಲ್ಲಿ ಯಾವ್ದಾದ್ರು ಒಂದು ಇಷ್ಟ ಆಗಿರೋದು?
1: ಹಾ ಸರ್, ಪ್ರತಿ ಪ್ರೋಗ್ರಾಮ್ಸ್ ಗಳನ್ನ ಅಟೆಂಡ್ ಆಗ್ತೀವಿ. ಎಲ್ಲಾ ಪ್ರೋಗ್ರಾಮ್ ಅಲ್ಲಿಯೂ ಕೂಡ ಮನ ಪರಿವರ್ತನೆಗೆ ಸಂಬಂಧಪಟ್ಟದ್ದೇ ಆಗಿರುತ್ತೆ. ಅಂದ್ರೆ ಬಿಟ್ಟು ಬಂದಿರ್ತೀವಿ ಅಥವಾ ಯಾವ್ದೋ ಒಂದು ಯಾವ್ದೋ ಬೇರೆ ತರ ನಮ್ ಮೈಂಡ್ ಅಪ್ಸೆಟ್ ಆಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಆತರ ಮಾಡ್ಬೋದು, ಈ ಕ್ಷಣಕ್ಕೆ ನಿಮ್ಗೆ ಆತರ ಯೋಚನೆ ಮಾಡ್ಬೇಡಿ, ಮುಂದಿನ ದಿನದಲ್ಲಿ ನಿಮಗೆ ಒಳ್ಳೆ ಭವಿಷ್ಯ ಇದೆ ಅನ್ನೋ ತರ ಮೋಟಿವೇಶನ್ ಸ್ಪೀಚ್ ಯಾವಾಗಲೂ ಕೊಡ್ತಾರೆ ಸರ್.
2: ಸರಿ ಶಿವಾನಾಯ್ಕ ಅವ್ರೆ, ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ರೂಢಿಸ್ಕೊಡ್ರಿ, ತುಂಬಾ ಚೆನ್ನಾಗಿ ಹಾಡಿ ಹೇಳಿದ್ರಿ, ಒಂದ್ ಸ್ವಲ್ಪನೂ ವೇರಿಯೇಷನ್ ಮಾಡ್ದಲೆ ಚೆನ್ನಾಗಿ ಹೇಳಿದ್ರಿ. ಆ ಭಯ ಅನ್ನೋದೇ ಇಲ್ಲ ನಿಮ್ಗೆ ಹಾಡಿ ಹೇಳ್ಬೇಕಾರೆ. ಹೇಳಿ
1: ಸರ್. ಇವತ್ತು ಫಾದರ್ಸ್ ಡೇ.
2: ಹೌದು ಹೌದು. ಯಾರ್ಯಾರಿದ್ದೀರ ಮನೇಲಿ ತಾವು?
1: ಸರ್, ನಾನು ನನ್ನ ಹೆಂಡತಿ, ಅಮ್ಮ, ಇಬ್ರು ಹೆಣ್ಮಕ್ಳು, ಇಬ್ರು ಕೂಡ ಹೆಣ್ಮಕ್ಳು. ಅವರು ನನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ, ಅವರು ನನ್ನ ತುಂಬಾ ಮಿಸ್ ಮಾಡ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ. ತುಂಬಾ ಮನ್ಸಿಗೆ ಬೇರೆ ತರ ಅನಿಸ್ತಾ ಇದೆ.
2: ಚಿಕ್ಕ ಮಕ್ಳು ಅಂದ್ರೆ ಓದ್ತಾ ಇದಾರೆ, ಇನ್ನು ಓದಕ್ ಹಾಕಿಲ್ವೋ?
1: ಒಬ್ಳು ಒಂದನೇ ಕ್ಲಾಸ್, ಒಬ್ಳು ಮೂರನೇ ಕ್ಲಾಸ್. ಸರ್, ದೊಡ್ಡವಳು ಸೋನು ಅಂತ, ಆರ್ಮಿ ಅಂತ, ಚಿಕ್ಕವಳು ಇಂಚರ ಅಂತ. ಸರ್, ಅವಳಿಗೆ ಅವ್ರಿಗೆ ತುಂಬಾನೇ ನಾನು ನನ್ನ ಕಡೆಯಿಂದ ನನ್ನ ಪ್ರೀತಿನ ನನ್ನ ನಂಬಿಕೆ ನಾನು ಅವ್ರಿಗೂ ರೂಢಿಸ್ಕೊಳಕ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ನೋಡಬೇಕು ಅಂತ ಯೋಚನೆ ಮಾಡಿದೀನಿ ಸರ್.
2: ಇವತ್ತು ತಂದೆ ದಿನ, ತಂದೆಯಾಗಿ ತಾವೇನ್ ಹೇಳ್ತೀರ ತಮ್ಮ ಮಕ್ಕಳಿಗೆ?
1: ಅದೇ ಸರ್, ನಾನು ಅವರನ್ನ ತುಂಬಾ ಈ ಕ್ಷಣದಲ್ಲಿ ಒಬ್ಬ ಪೋಷಕನಾಗಿ ಸುಸಂಸ್ಕೃತ ಒಳ್ಳೆ ಸುಸಂಸ್ಕೃತವಾಗಿರ್ಬೇಕಾಗಿತ್ತು, ಮತ್ತೆ ಒಳ್ಳೆ ಶಿಕ್ಷಣ ಕೊಡಬೇಕಾಗಿತ್ತು. ಮಕ್ಕಳು ಕೂಡ ವಂಚಿತರಾಗಿದ್ದಾರೆ. ಆಮೇಲೆ ನಾನು ಆ ಮಕ್ಕಳಿಂದ ಆ ಪ್ರೀತಿಯನ್ನ ವಂಚಿತನಾಗಿರ್ತಕ್ಕಂಥ ತಂದೆ ಆಗಿದ್ದೀನಿ ಸರ್. ನಾನು
2: ತುಂಬಾ ಪ್ರಯತ್ನ ಮಾಡ್ಬೇಕು. ಎರಡು ಹೆಣ್ಮಕ್ಳು ತಮ್ಗೆ, ಅದನ್ ಮನಸ್ಸಿಂದನೇ ಹೋಗೋ ರೀತಿಯಲ್ಲಿ ತಾವು ನಡ್ಕೋಬೇಕು ಹೊರಗಡೆ.
1: ಹೌದು ಸರ್, ನನ್ನ ಜೀವನದಲ್ಲಿ ಇಬ್ಬರು ಹೆಣ್ಮಕ್ಳಿದಲ್ಲ, ಅವೇ ನಂದ ಎರಡು ಕಣ್ಣುಗಳಂತ ಅನ್ಕೊಂಡಿದ್ದೀನಿ ಸರ್ ನಾನು. ಆದ್ರೆ ಕೆಲವೊಂದು ತುಂಬಾ ವಿಷಯಗಳನ್ನ ನಾನು ತಿಳ್ಕೊಂಡಿದ್ದೀನಿ. ನನ್ನವ್ರು ಯಾರು, ತನ್ನವ್ರು ಯಾರು ಯಾರು ಅನ್ನೋದ್ರ ಬಗ್ಗೆ ತುಂಬಾ ಆಲೋಚನೆ ಬಂದಿದೆ ಸರ್. ಹೊರಗಡೆ ಕೂಡ ನಮ್ಮವರೇ ಆಗಿರ್ತಾರೆ, ಆದ್ರೆ ಇಂಥ ಸಂದರ್ಭದಲ್ಲಿ ಬಂದಾಗ ನಮ್ಮವ್ರು ಯಾರು ಅಂತ ಗೊತ್ತಾದ್ಮೇಲೆ ಜೀವನ ಪ್ರಾರಂಭ ಆಗೋದು ಅಂತ ಅನ್ಕೊಂಡಿದ್ದೀನಿ. ನನ್ನನ್ನ ಹೊರಗಡೆ ಕಾಯ್ತಿರ್ತಕ್ಕಂಥ ನನ್ನ ಕುಟುಂಬಕ್ಕೆ ನಾನು ಹೇಳ್ಕೊಳ್ಳೋದಿಲ್ಲಿಂದ ಅಷ್ಟೇ ಸರ್. ನಿಮ್ ಕಡೆಯಿಂದ ಏನೋ ಸಂದೇಶ ಕೊಡೋದಾದ್ರೆ, ಮುಂದಿನ ದಿನಗಳಲ್ಲಿ ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಎಲ್ಲಾ ರೀತಿ ಸೌಲಭ್ಯಗಳನ್ನು ಕೊಡೋದಕ್ಕೆ ಅವಕಾಶ ಅಂತ ನನಗೊಂದು ಅವಕಾಶ ಕೊಟ್ರೆ ಭಗವಂತ ಅವ್ರಿಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಸರ್.
2: ಅವಕಾಶ ತುಂಬಾ ಇರುತ್ತೆ ರೀ, ನಾವು ರೂಢಿಸ್ಕೊಳೋದ್ರ ಮೇಲೆ ಸಿಗ್ತಾವ ಅವಕಾಶಗಳು.
1: ಹೌದು,
2: ನಿಮಗೆ ನೋಡ್ರಿ, ಯಾವುದೋ ಒಂದು ಸಿಟ್ಟಿಗೆ ಬಂದು ಅವಕಾಶ ಈ ಥರ ಆಗೋಯ್ತು ತಮಗೆ. ಸರಿ ಶಿವನಾಯ್ಕ ಅವರೆ, ಚೆನ್ನಾಗಿ ಹೇಳಿದ್ರಿ, ಧನ್ಯವಾದ. ಹಲೋ,
3: ನಮಸ್ತೆ ಸರ್.
2: ನಮಸ್ಕಾರ, ಯಾರು ಮಾತಾಡ್ತಾರದು?
3: ಲಕ್ಷ್ಮಣ್ ಅಂತ ಹೇಳ್ತಾರ.
2: ಲಕ್ಷ್ಮಣ್ ಅವರು, ಯಾವ ಊರು ತಮ್ದು?
3: ಮೂಲತಃ ಬಿಜಾಪುರ ಜಿಲ್ಲೆ ಸರ್.
2: ನೀವು ಬಿಜಾಪುರ, ಅಲ್ಲಿ ಹತ್ರ ಹಳ್ಳಿನ ಅಥವಾ ಅದೇ ಸಿಟಿನ?
3: ಹಿಂದಿ ತಾಲೂಕು ಒಂದು ನಮ್ದು ಚಿಕ್ಕ ಒಂದು ಹಳ್ಳಿ ಸರ್.

0: ಎಷ್ಟು ವರ್ಷ ಆಯ್ತು ತಾವ್ ಇಲ್ಲಿಗೆ ಬಂದು?
1: ಸರ್ ನಾನು ಟೋಟಲ್ ಕಾರ್ಯಕ್ರಮ 10 ವರ್ಷ 8 ತಿಂಗಳಾಯ್ತು ಸರ್ ನಾನು ಕಾರ್ಯಕ್ರಮದಲ್ಲಿ ಇತ್ತು ಸರ್.
0: ಎಷ್ಟನೇ ವಯಸ್ಸಿಗೆ ಬಂದ್ರಿ ತಾವ್ ಇಲ್ಲಿಗೆ?
1: ಸರ್ ನಾನು 23 ವಯಸ್ಸಿಗೆ ನಾನು ಜೈಲಿ ಬಂದಿದ್ದು.
0: ಈಗ 10 ವರ್ಷ ಆಯ್ತು.
1: ಹಾಂ ಸರ್ 10 ವರ್ಷ ಕಳೆದು ಬಂದ್ರೆ
0: ಈ ಕಾರ್ಯಕ್ರಮದಲ್ಲಿ 10 ವರ್ಷದಿಂದ ಇದ್ದೀರಾ?
1: ಹಾಂ ಸರ್.
0: ಏನನ್ಸುತ್ತೀರಿ ಇಷ್ಟು 10 ವರ್ಷ ಇಲ್ಲೇ ಕಳೆದು ಬಿಟ್ರಿ?
1: ಸರ್ ಅದು ಮರ್ಡರ್ ಕೇಸಲ್ಲಿ ಜೀವಾವಧಿ ಶಿಕ್ಷೆ ಅಂತ ಕೊಟ್ಟರಲ್ಲ ಸರ್, ನಾನು ಹೈಕೋರ್ಟಲ್ಲಿ ಮೇಲ್ಮನವಿ ಸಲ್ಲಿಸಿದ್ದೆ ಸರ್. ಮೇಲ್ಮನವಿಯಲ್ಲಿ ಸೇಮ್ ಲೈಫ್ ಕನ್ವಿಕ್ಷನ್ ಅಂತ ಆಗಿ ಬಂತು ಸರ್. ಈಗ ಸುಪ್ರೀಂ ಕೋರ್ಟಲ್ಲಿ ಧರ್ಮ ಅಪೀಲ್ ಮಾಡಿದ್ದೀನಿ ಸರ್. ನೋಡ್ಬೇಕು ಸರ್ ಸುಪ್ರೀಂ ಕೋರ್ಟಲ್ಲಿ ಮೇಲ್ಮನವಿ ಇದೆ ಸರ್.
0: ನಿಮ್ಮ ನೋಡಕ್ಕೆ ಅಲ್ಲಿಂದಾನೆ ಬರ್ತಾರೆ
1: ಸರ್? ತುಂಬಾ ದೂರ ಆಗತ್ತೆ ಸರ್. ಆದ್ರೂ ತಂದೆ ಬಿಟ್ಟಿಲ್ಲ ಸರ್ ಮಗನ ಮೇಲಿನ ಪ್ರೀತಿಗೋಸ್ಕರ. ಒಂದು 3-4 ತಿಂಗಳು ಒಂದ್ಸಲ ಬಂದು ಭೇಟಿ ಆಗೋಗ್ತಾರೆ ಸರ್.
0: ಯಾರ್ಯಾರಿದ್ದೀರಾ ಮನೇಲಿ, ಯಾರ್ಯಾರಿದ್ರಿ ತಾವುಗಳು
1: ಸರ್? ಈಗ ಅವಾಗ ಅಪ್ಪ ಅಮ್ಮ ಇಬ್ರು ಇದಾರೆ ಸರ್. ನಮ್ಮ ಇಬ್ರು ಸಿಸ್ಟರ್ ಮದುವೆಯಾಗಿ ಅವ್ರ ಗಂಡ ಮನೇಲಿ ಇದಾರೆ ಸರ್.
0: ನೀವೊಬ್ರ ಗಂಡ ಮಗನ?
1: ಹಾಂ ಸರ್.
0: ಈ ಟೈಮಲ್ಲಿ ನೀವು ಇಲ್ಲಿ ಬಂದ್ರಿ ಹೆಂಗ್ರಿ?
1: ಹಾಂ ಸರ್. ಈ ಅದೊಂದೇನೋ ಒಬ್ಬರ ಕೈಯಲ್ಲಿ ಒಂದು ಬುದ್ಧಿ ಕೊಟ್ಟು ಸರ್ ಅದು ಆಗಿದೆ ಸರ್. ಇವಾಗ ನಾನು ತಿಳ್ಕೊಂಡು ಜೀವನ ಮಾಡಿ ಸಮಾಜದ ಮುಖ್ಯವಾಗಿ ಅಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬರ್ತೇನೆ ಅಂತ ಹೇಳಿ ನಾನು ಒಂದು ಗುರಿ ಇದೆ ಸರ್. ಅದು
0: 10 ವರ್ಷ ಆಯ್ತಲ್ರಿ ಇಲ್ಲಿಗೆ ಬಂದು ನೀವು?
1: 10 ವರ್ಷ ಕಂಪ್ಲೀಟ್ ಆಗಿ.
0: ಏನ್ ಹೇಳ್ತೀರಿ ಇವತ್ತು ವಿಶ್ವ ತಂದೆ ದಿನ ನಿಮ್ ತಂದೆಯವರಿಗೆ?
1: ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಂದ್ರೆ ಸರ್, ಇವತ್ತು ವಿಶ್ವ ತಂದೆಯ ದಿನಾಚರಣೆ ಸರ್. ತಂದೆ ತಾಯಿನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಆಕ್ಚುಲಿ ನಾನು ಮಧ್ಯಾಹ್ನ ಒಂಚೂರು ಕಣ್ಣೀರು ಹಾಕಿ ಸರ್ ನನ್ನ ತಂದೆ ತಾಯಿನ ನೆನೆಸ್ಕೊಂಡು ಸರ್. ನಾನು ಹೊರಗಡೆ ಇದ್ದಾಗ ಕೆಲವೊಂದು ಅವ್ರಿಗೆ ವಿರೋಧವಾಗಿ ಮಾತಾಡಿದ್ರು ಸರ್, ಅವ್ರಿಗೆ ಪ್ರತಿ ವಾರ ವಿವಾದಗಳು ಮಾಡಿದ್ರು ಸರ್. ಇವಾಗ ನನಗೆ ಸ್ವಲ್ಪ ಪಶ್ಚಾತ್ತಾಪ ಬರ್ತಾ ಇದೆ ಸರ್. ತಂದೆ ಮತ್ತೆ ಹೇಳಿಲ್ಲ ಅಂದ್ರೆ ನಾನು ಈಗ ಕಾರ್ಯಕ್ರಮ ವರ್ಷಕ್ಕೆ ನಮ್ಗೆ ಬರ್ತಿರ್ಲಿಲ್ಲ ಜೈಲಿಗೆ ಅಂತೇಳಿ ಸ್ವಲ್ಪ ನನಗೆ ಅನಿಸ್ತಾ ಇದೆ ಸರ್. ಇವಾಗ
0: ಎಲ್ಲಿ ತನಕ ಓದಿದ್ರಿ ಅಲ್ಲಿ
1: ಸರ್? ನಾನು ಬಿ ಎ ಫೈನಲ್ ಡಿಗ್ರಿವರೆಗೆ ಓದಿದ್ದೆ.
0: ಅಷ್ಟು ಓದಿ ಆ ಕಡೆ ಎಲ್ಲ ತುಂಬಾ ಜಮೀನುಗಳು ಜಾಸ್ತಿ, ನೀಟ್ ಆಗಿದ್ರೆ ಆಗ್ಬಿಡೋದು.
1: ಜಮೀನು ಇದೆ ಸರ್, ಜಮೀನು ನೋಡೋರು ವಯಸ್ಸಾಗಿ ಸರ್ ಅಪ್ಪ ಅಮ್ಮಗೆ. ನಮ್ಮಲ್ಲಿ ಲಾವಣಿ ಅಂತೇಳಿ ಒಂದು 25% ಅವ್ರಿಗೆ ಸರ್, ಜಮೀನ್ ಮಾಲೀಕರಿಗೆ 70% ಲಾವಣಿ ರೂಪಾಯಿ ಕೊಡ್ತಿದ್ದಾರೆ ಸರ್. ಅವರು ಲಾವಣಿ ಅವರು ನೋಡ್ಕೊತಿದ್ದಾರೆ
0: ಸರ್. ಸರಿ, ಅವ್ರಿಗೆ ವಯಸ್ಸಾಗಿದೆ ಅಂದ್ರೆ ನಿಮಗೂ ವಯಸ್ಸಾಯ್ತು ಈಗ. ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದಾರೆ ಲಕ್ಷ್ಮಣ್ ಅವರು?
1: ಸರ್ ನಮ್ದು ಪುರಂದರ ವಿಠಲ್ ಒಂದು ಸರ, ಯಾರಿಗೂ ಎರವೇನ ಸಂಸಾರ ಅಂತ ಹೇಳ್ತಾರ. ಒಂದು ಇದ್ರೊಳಗೆ ಒಂದು ಮೆಸೇಜ್ ಕೊಡ್ಬೇಕಂದ್ರೆ ಏನ್ ಸರ, ನಮ್ಮ ಟೈಮಲ್ಲಿ ನಮ್ಮ ಸಂಬಂಧಿಕರು ರಕ್ಷ ಸಂಬಂಧಿಗಳು ನಮ್ಗೆ ಆಗಲ್ಲ ಸರ್. ಆದ್ರೆ ಯಾರಿಗೂ ಯಾವ ಕಾಲದಲ್ಲಿ ಕೈ ಬಿಡಲ್ಲ ಅಂತೇಳಿ ಒಂದು ಸಂದೇಶ ರೂಪದಲ್ಲಿ ಹಾಡನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಸರ್.
0: ಯಾರು ನಂಬ್ಕೊಂಡು ಕೆಲಸ ಮಾಡಿ ತಪ್ಪು ಮಾಡಿದ್ರಿ ತಾವು?
1: ಸರ್ ಆಕ್ಚುಲಿ ನಮ್ದು ನಮ್ಗೆ ಮಿಸಸ್ ಅವ್ರದ್ದು ಸುಸೈಡ್ ಕೇಸ್ ಸರ್. ಅದು ಏನೋ ಒಂದು ಮಾನಸಿಕವಾಗಿ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ತಾರೆ ನಾವು.
0: ಸರಿ ಲಕ್ಷ್ಮಣ್ ಅವ್ರೆ ಹೇಳಿ.

0: ಹೊಳಿ ನಿಜ ವಿಲ್ಲೋ ಹರೇ ನೀರ ಮೇಲಿನ ಗುರುಳಿ ನಿಜ ವಿಲ್ಲೋ ಹರೇ. ಧನ್ಯವಾದಗಳು ಸರ್.
1: ಧನ್ಯವಾದ ಲಕ್ಷ್ಮಣ್ ಅವರೇ, ಚೆನ್ನಾಗಿ ಹೇಳಿದ್ರಿ.
0: ಸರ್ ಇವತ್ತೊಂದು ವಿಶ್ವ ಸಂಗೀತ ದಿನ ಸರ.
1: ಹೌದು, ಸಂಗೀತ ದಿನಾಚರಣೆ ಏನಿದೆ
0: ಬಗ್ಗೆ ಹೇಳ್ಬೇಕಂದ್ರೆ ಸರ್, ಸಂಗೀತ ಒಂದು ಎಂತ ಮನುಷ್ಯನ ಮಂತ್ರ ಮುಗ್ಧನನ್ನಾಗಿಸುತ್ತದೆ. ಆಕಾಶವಾಣಿ ಪತ್ರಿಕಾಚಿಯವರಿಗೆ ಮತ್ತು ನಮ್ಮ ಕೇಂದ್ರ ಕಾರ್ಯಾಲಯದ ಮುಖ್ಯಸ್ಥರಾದ ರಂಗನಾಥ್ ಸಾಹೇಬರಿಗೆ ಮತ್ತು ನಮ್ಮ ಸಿಬ್ಬಂದಿ ವರ್ಗದ ನಾನು ಉತ್ಪರ್ಕ ಒಂದು ಅವಕಾಶ ಕೊಟ್ಟದಕ್ಕಾಗಿ ಉತ್ಪರ್ಕ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಸರ್.
1: ಸಂಗೀತ ಅಲ್ಲಿ ಬಂದೆ ಕಲ್ತಿದ್ದು ಅಥವಾ ಹೊರಗಡೆ ಹಾಡ್ತಿದ್ರ ಮುಂಚೆ?
0: ಹೊರಗಡೆ ಒಂದು ಸ್ವಲ್ಪ ಸ್ಕೂಲ್ ಟೈಮ್ ಅಲ್ಲಿ ಇದ್ದಾಗ ಚಿಕ್ಕಪುಟ್ಟ ಒಂದು ದೇಶಭಕ್ತಿ ಗೀತೆ ಸರ, ಜಾನಪದ ಗೀತೆಗಳನ್ನ ಕೆಲವೊಂದು ಹಾಡ್ತಾ ಇದ್ದೆ ಸರ. ಇವಾಗ ಇಲ್ಲಿ ನಮ್ಮ ಗ್ರಂಥಾಲಯ ವಿಭಾಗದಲ್ಲಿ ನಾನು ಸ್ವಲ್ಪ ಕೆಲಸ ಮಾಡೋ ಟೈಮ್ ಅಲ್ಲಿ ಸರ, ಅಲ್ಲಿ ಲೀಲಾ ಮೇಡಮ್ ಅವರು ಮತ್ತು ಗೋಪಾಲಕೃಷ್ಣ ಗುರುಗಳು ಇದಾರೆ ಸರ. ಇಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಕಾರ್ಯಕ್ರಮಗಳು ನಡೀತಾವೆ ಸರ, ಅದರಲ್ಲಿ ನಾಟಕ ರೂಪದಲ್ಲಿ ಒಂದು ಪಾತ್ರವನ್ನು ಅಭಿವೃದ್ಧಿಸುವ ಸರ, ಮುಂದೆ ಹಾಡನ್ನು ಹಾಡ್ಬೋದು ಸರ, ಮುಂದೆ ಭಾಷಣ ಕಲೆ, ಮುಂದೆ ಕವನ ವಾಚನ ಸರ, ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೋಗ್ತಿದ್ದೇನೆ ಸರ್. ಇಲ್ಲಿ ಗೋಪಾಲಕೃಷ್ಣ ಗುರುಗಳು ಮತ್ತು ಲೀಲಾ ಮೇಡಮ್ ನನಗೆ ಹಾಡಲು ಅವಕಾಶ ಕೊಡ್ತಾರೆ ಸರ್.
1: ಪ್ರೋತ್ಸಾಹ ಚೆನ್ನಾಗಿ ಕೊಡ್ತಾರಲ್ಲ
0: ಮಿಷನ್ಗಳಲ್ಲಿ, ನಾನು ಹಾಡನ್ನು ಹಾಡ್ತೀನಿ ಸರ್.
1: ಅಲ್ಲ, ಅವ್ರು ತುಂಬಾ ಪ್ರೋತ್ಸಾಹ ತುಂಬಾ ಚೆನ್ನಾಗಿದೆ ಅವರಿಂದ ಅಲ್ಲ
0: ಸರ್. ನಮ್ಗೆ ಅವ್ರಿಗೆ ತುಂಬಾ ನಮ್ಗೆ ಬಂದಿದ್ದರಿಗೆ ಎಲ್ಲರಿಗೂ ಪ್ರೋತ್ಸಾಹ ನೀಡ್ತಾರೆ ಸರ್. ನಮ್ಮ ಜೈಲ್ ಮುಖ್ಯಾಧ್ಯಕ್ಷ ರಂಗನಾಥ್ ಸಾಹೇಬರು ಸರ್ ಮತ್ತು ನಮ್ಮ ಮತ್ತು ಲೀಲಾ ಮೇಡಮ್ ಅವರು ಸರ್.
1: ಸರಿ ಲಕ್ಷ್ಮಣ್ ಅವರೇ, ಧನ್ಯವಾದ, ಚೆನ್ನಾಗಿ ಮಾತಾಡಿದ್ರಿ.
0: ಇದರಿಂದ ಪರಿವರ್ತನೆಗೊಂಡು ನಾವು ಹೊರಗಡೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬದುಕಲೇಬೇಕು ಸರ್. ಮುಂದೆ ವಾಪಸ್ ಯಾವುದೇ ಪ್ರಕರಣದಲ್ಲಿ ಜೈಲಲ್ಲಿ ಕಾಲಿಡಬಾರ್ದು ಸರ್. ಮುಂದೆ ಇಲ್ಲೇ ನಾವು ತಪ್ಪನ್ನು ತಿದ್ದುಕೊಳ್ಳೋಕೆ ಸಾಕಷ್ಟು ಕಾಲಾವಕಾಶ ಇದೆ ಸರ್. ಇಲ್ಲಿ ನಾವು ಬದುಕೋಣೆ ಹಾಕಿ ಮುಂದಿನ ಒಂದು ಒಂದು ಸಮಯದಲ್ಲಿ ನಾವು ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕು ಸರ್. ಎಲ್ಲರಿಗೂ ನಾನು ವಿನಂತಿಸಿಕೊಳ್ಳೋದಂದ್ರೆ ಇಷ್ಟೇ ಸರ್. ಒಂದು ಇನ್ನೊಂದು ಸಲ ತಪ್ಪು ಮಾಡಿ ಜೈಲಿಗೆ ಬರಬಾರ್ದು ಯಾವುದೇ ರೂಪದಲ್ಲಿ. ಇಬ್ಬರಿಗೆ ಸಹಾಯ ಮಾಡಿ ನಾವು ಸದುಪಯೋಗ ಪಡ್ಕೊಂಡು ನಾವು ಒಳ್ಳೆ ರೀತಿಯಾಗಿ ಬಿಡುಗಡೆಗೊಂಡು ಒಂದು ಮುಖ್ಯವಾಣಿಯಾಗಿ ಒಳ್ಳೆ ಪ್ರಜೆಯಾಗಿ ಬದುಕಬೇಕು ಅಂತ ನನ್ನ ಆಶೆ ಇದೆ.
1: ನಿಮ್ಮ ಆಶೆ ಬೇಗ ಈಡೇರಲಿ ರೀ. ಒಳ್ಳೇದು ಲಕ್ಷ್ಮಣ್ ಅವರೇ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು ಹೇಳಿ? ತಿಪ್ಪೇಸ್ವಾಮಿ. ಹಾಂ ಹೇಳಿ ತಿಪ್ಪೇಸ್ವಾಮಿ ಅವರೇ, ತಮ್ಮ ಒಂದು ಪರಿಚಯ. ಯಾವ ಊರು ತಮ್ಮದು?
2: ಚಿತ್ರದುರ್ಗ ಸರ್.
1: ಎಷ್ಟು ದಿವಸ ಆಯ್ತು ಇಲ್ಲಿಗೆ ಬಂದು ತಿಪ್ಪೇಸ್ವಾಮಿ ಅವರು?
2: ಈಗ ಬಂದ್ಬಿಟ್ಟು 9 ವರ್ಷ ಆಯ್ತು.
1: 9 ವರ್ಷ ಆಯ್ತು. ಏನು ಓದಿದ್ರಿ ಅಲ್ಲಿ? ಓದ್ತಾ ಇದ್ರೆ ಅಥವಾ ಓದಾಗ ಮುಗಿದಿತ್ತು?
2: ಸರ್ ನಾನು SSLC ಓದಿದ್ದೆ ಸರ್, ಅಷ್ಟು ಓದಿದ್ದೀನಿ ಸರ್ SSLC.
1: ಏನು ಕೆಲಸ ಮಾಡ್ಕೊಂಡಿದ್ರಿ ಆ ಟೈಮಲ್ಲಿ?
2: ಆಟೋ ಡ್ರೈವರ್ ಸರ್.
1: ನೀವು ಕೂಡ ಆಟೋ ಡ್ರೈವರ್ ಆಗಿದ್ರ? ಯಾವ ಗೀತನ ಆಯ್ಕೆ ಮಾಡ್ಕೊಂಡಿದ್ರ ತಿಪ್ಪೇಸ್ವಾಮಿ ಅವರು?
2: ಭಕ್ತಿ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್.
1: ಭಕ್ತಿ ಗೀತೆ. ಏನಕ್ಕೋಸ್ಕರ ಈ ಗೀತೆ ಆಯ್ಕೆ ಮಾಡ್ಕೊಂಡ್ರಿ?
2: ಸರ್ ಈ ಸಾಂಗ್ನ ಆಡಿದ್ರೆ ತುಂಬಾ ಖುಷಿ ಆಗುತ್ತೆ ಸರ್.
1: ಸರ್ ಇವತ್ತು ವಿಶ್ವ ತಂದಿದ್ದೀನಿ, ಯಾರ್ಯಾರು ಇದ್ದೀರಾ ಮನೇಲಿ ತಾವು?
2: ಸರ್ ಮನೇಲಿ ನಾನು, ನಮ್ಮ ಅಪ್ಪಾಜಿ, ನನ್ನ ತಮ್ಮ ಸರ್.
1: ಮೂರೇ ಜನ.
2: ಅಮ್ಮ ತೀರ್ಕೊಂಡಿದ್ದಾರೆ.
1: ಅಕ್ಕ ತಂಗಿ?
2: ಅಕ್ಕ ತಂಗಿ ಇಲ್ಲ ಸರ್, ತಮ್ಮ.
1: ಏನ್ ಹೇಳ್ತೀರಾ ಇವತ್ತು ತಂದೆ ದಿನ? ಇವತ್ತು
2: ಸರ್, ಇವತ್ತು ಫಾದರ್ಸ್ ಡೇ. ಭಗವಂತ ಒಳ್ಳೇದ್ ಮಾಡಿಲ್ಲ ಅಂತ ಹೇಳ್ತೀನಿ, ಮತ್ತೆ ಫಾದರ್ಸ್ ಡೇ ದಿನ ಎಲ್ರಿಗೂ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ ಸರ್.
1: ಅವ್ರು ನಿಮ್ಮ ನೋಡ್ಕೊಂಡ್ರೆ ನೀವ್ ಹೆಂಗ್ ನೋಡ್ಕೋಬೇಕಾಗಿತ್ರಿ? ತಿಂಗಳ ಬರ್ತಾರ? ಎಷ್ಟು ದಿವ್ಸಕ್ಕೆ ಒಂದ್ಸಲ ಬರ್ತಾರೆ?
2: ಸರಿ
1: ತಿಪ್ಪೇಸ್ವಾಮಿ ಅವರೇ ಹೇಳಿ ಹಾಡು.

0: ತ್ಯಾಂಕ್ ಯು ಸರ್.
1: ಚೆನ್ನಾಗಿದ್ದಾರೆ ತಿಪ್ಪೇಸ್ವಾಮಿ ಅವರೇ.
0: ಥ್ಯಾಂಕ್ ಯು ಸರ್.
1: ಧನ್ಯವಾದ. ಹಲೋ
0: ಸರ್.
1: ಹಲೋ, ಮತ್ತೆ ತಿಪ್ಪೇಸ್ವಾಮಿ ಅವರಿದ್ದೀರಾ? ಇಷ್ಟು ದಿವಸ ನೀವು 9 ವರ್ಷ ಆಯಿತು ಅಂತ ಹೇಳಿದ್ರಿ, ಏನಾದರೂ ಒಂದು ಮನ ಪರಿವರ್ತನೆ ಆಗ್ತಕ್ಕಂಥ ಒಂದು ವಿಚಾರ ಅಲ್ಲಿ ಏನಾದರೂ ನಿಮಗೆ ಅನಿಸ್ತಾ, ನಾನು ಹಿಂಗೆ ಇರಬಾರ್ದಾಗಿತ್ತು, ಹಿಂಗಿದ್ದೀನಿ, ಇನ್ಮುಂದಾದ್ರೂ ಸರಿ ಹೋಗ್ತೀನಿ ಅನ್ನೋ ವಿಚಾರ ಏನಾದ್ರು ಅಲ್ಲಿ ಬಂತ ತಮಗೆ?
0: ಸರ್, ಇಲ್ಲಿ ಬೆಳಿಗ್ಗೆ 7:30 ಧ್ಯಾನ ಮಾಡಿಸ್ತಾರೆ, ಮತ್ತೆ ಮಂತ್ಲಿಗೆ 2 ಟೈಮ್ಸ್ ಮನ ಪರಿವರ್ತನೆ ಕಾರ್ಯಕ್ರಮ ಮಾಡ್ತಾರೆ ಸರ್.
1: ಏನ್ ಮಾಡ್ತಾರೆ ಇಲ್ಲಿ ಮನ ಪರಿವರ್ತನೆ ಅಂದ್ರೆ?
0: ಸರ್, ಅದು ನಾಟಕ ನಾಟಕ ಇರುತ್ತೆ, ಮತ್ತೆ ಡ್ಯಾನ್ಸ್ಗಳು ಇರುತ್ತೆ, ಮತ್ತೆ ತಿರ್ಗಾ ಹಾಡುಗಳು ಇರುತ್ತೆ. ಇದರಿಂದ ನಮಗೆ ಮನ ಪರಿವರ್ತನೆ ಆಗಕ್ಕೊಂದು ಒಂದು ಒಳ್ಳೆ ಅವಕಾಶ ಸರ್ ನಮಗೆ. ಮತ್ತೆ ತಿರ್ಗಾ ನಮ್ಮ ಗ್ರಂಥಾಲಯದಲ್ಲಿ ಮುಖ್ಯ ಮತ್ತೆ ನಮ್ಮ ಟೀಚರ್ಸ್ ಇದಾರೆ, ಗೋಪಾಲ್ ಸರ್ ಮತ್ತೆ ನಮ್ಮ ಲೀಲಾ ಮೇಡಮ್ ಇದಾರೆ, ಮಾಲಿಕ್ ದೇವರ ಅಂತ ನಮ್ಮ ಸಾಹೇಬ್ರು ಇದಾರೆ, ರಂಗ ಸಾಹೇಬ್ರು ಒಳ್ಳೊಳ್ಳೆ ಮಾತಾಡ್ತಿರ್ತಾರೆ.
1: ಅವರೇ ತಂದೆ ಆಗ್ಬಿಟ್ಟಿದ್ದಾರೆ.
0: ಖಂಡಿತ ಸರ್, ಯಾಕಂದ್ರೆ ನಮ್ಗೆ ಒಂಥರ ಗುರುಗಳು ಆಗ್ಬಿಟ್ಟಿದ್ದಾರೆ, ಅವ್ರ ಮುಂದೆ ಅವ್ರು ಏನಾದ್ರು ಒಂದು ಸಾಧನೆ ಮಾಡಕ್ ನಮ್ಗೆ ಒಂದು ಒಂದು ದಾರಿ ತೋರಿಸ್ಬಿಟ್ಟಿದ್ದಾರೆ ನಮಗೆ.
1: ಹೌದೌದು, ಪ್ರೋತ್ಸಾಹ ಚೆನ್ನಾಗಿ ಮಾಡ್ತಾರೆ ಬಿಡ್ರಿ ಅವರು.
0: ಹೌದು ಸರ್. ನೋಡ್ರಿ, ಹೊರಗೆ ಇದ್ದಾಗ ನಮಗೆ ಆಡೋದು ಅಂದ್ರೆ ಏನು ಗೊತ್ತಿರ್ಲಿಲ್ಲ ನಮ್ಗೆ. ಇವತ್ತು ಕನ್ನಡ, ಹಿಂದಿ, ತಮಿಳು, ತೆಲುಗು ಅಂತ ಹೇಳಿ ಸಾಂಗ್ಗಳು ಮಾಸ್ಟರ್ ಸಾಂಗ್ ಆಡ್ತೀವಿ ಸರ್.
1: ನೀವು ಹಾಡು ಹೇಳಿದ್ರೆ ಇದಕ್ಕೆ ಶಿವಮೊಗ್ಗ ಎಂತದು BBMP ಹಾಡಲ್ಲಿ.
0: ಹಾ ಸರ್, ನಾನು ಆಡಿದ್ದೀನಿ ಸರ್ ಅದಕ್ಕೆ.
1: ಹೌದ್ರಾ, ಒಳ್ಳೇದು ತಿಪ್ಪೇಸ್ವಾಮಿ ಅವರೇ. ಖುಷಿ ಖುಷಿಯಾಗಿರ್ರಿ, ಬೇಗ ಹೋಗಿ. ಥ್ಯಾಂಕ್ ಯು. ಹಲೋ ಹಲೋ,
2: ನಮಸ್ಕಾರ.
1: ಯಾರು ಮಾತಾಡ್ತಿರೋದು?
2: ನಾನು ರವಿ ಅಂತ.
1: ರವಿ, ಯಾವ ಊರಿಂದ ರವಿ ಅವರು?
2: ಮಂಗಳೂರು.
1: ಮಂಗಳೂರು, ಎಷ್ಟು ದಿವಸ ಆಯ್ತು ಇಲ್ಲಿ ಬಂದು ರವಿ ಅವರು?
2: 2 ವರ್ಷ.
1: 2 ವರ್ಷ ಆಯ್ತು. ಎಲ್ಲಿ ತನಕ ಓದಿದಿರಿ ರವಿ ಅವರು? ಎಲ್ಲಿ ತನಕ ಕಲ್ತಿದ್ದೀರಾ ತಾವು ಓದಿರೋದು? 8ನೇ ತರಗತಿ. ಯಾವ ವಾರ್ಡ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ರವಿ?
2: ಮುನಿಸುತ್ತಾರವೆ,
1: ಭಾವಗೀತೆ ಅಲ್ಲ? ಸರಿ, ಹೇಳಿ ರವಿ ಅವರು. ಹಲೋ, ಹೇಳಿ. ಹಾಡು ಹೇಳಿ.
2: ಹಿತವಾಗಿ ನಕಲು ಮುನಿಸುತ್ತಾರೆ,

0: ಮಿಂಚರಲು ತರೆ ಬಳಸಿ ಜುಮ್ಮೆನ್ನಲು ಕರಿಮುಗಿಲ ಬಾಲಿನಲ್ಲಿ ಮಿಂಚರಲು ತರೆಗಳಿಯ ಬಳಸಿ ಜುಮ್ಮೆನ್ನಲು ನವಭಾಗ್ಯ ತುಂಬಿ ಮನಹಾಡಲು ನವಭಾಗ್ಯ ತುಂಬಿ ಮನಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿದು ತರವೇ ಮಗುವಿಗೆ ಹಿತವಾಗಿ ನಡೆದು ಬರದೆ ಎಂತೊಂದು ಕಾಲದಿಂದ ಬಳಿ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಬಳಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ನೂರು ನನಗಾಗಿದೆ ಜೀವನದ ನೂರು ನನಗಾಗಿದೆ ಮುನಿಸೇತಕ್ಕೆ ಈ ಬಗೆ ಮೂಡಿದೆ ಮುನಿಸು ತರಬೇಕು ಮಗುದೇ ಹಿತವಾಗಿ ಬರದೆ ಮುನಿಸು ತರಬೇಕು ಮಗುದೇ ಹಿತವಾಗಿ ಬರದೆ.
1: ಚೆನ್ನಾಗಿ ಹೇಳಿದ್ರಿ ಪುತ್ತೂರು ನರಸಿಂಹ ನಾಯಕ್ ಅವ್ರು ಹೇಳ್ದಂಗೆ ಕೇಳಿದ್ವಿ, ನೀವು ಹೇಳಿದ್ರಿ ಚೆನ್ನಾಗಿ. ಎಷ್ಟು ದಿವಸ ಅಭ್ಯಾಸ ಮಾಡಿದ್ರಿ ಹಾಡನ್ನ?
0: ಇಲ್ಲ ಸರ್,
1: ಮುಂಚೆನಿಂದ ಆಡ್ತಿದ್ರ? ಆಡ್ತಾನೆ ಇರ್ರಿ, ಚೆನ್ನಾಗಿ ಇದಾಗ್ತೀರ. ಏನನ್ನಿಸ್ತಿದೆ ಈಗ ಎರಡು ವರ್ಷದಿಂದ ಬಂದ್ಮೇಲೆ ಇಲ್ಲಿ? ಇಲ್ಲಿ ಎರಡು ವರ್ಷ ಆಯ್ತು ಅಂದ್ರಲ್ಲ, ಏನನ್ಸುತ್ತಪ್ಪ ಅಂದೆ. ತಪ್ಪನ್ನ ತಿತ್ಕೊಂಡು ಇನ್ ಮುಂದಾದ್ರೂ ಚೆನ್ನಾಗಿರ್ಬೇಕು ಅನ್ಸುತ್ತೆ. ಸರಿ ರವಿ ಅವ್ರೆ, ಯಾರ್ಯಾರು ಇದ್ದೀರಾ ಮನೇಲಿ ತಾವು? ಸರಿ ರವಿ ಅವ್ರೆ, ಧನ್ಯವಾದ. ಹಲೋ ಹಲೋ ಹಲೋ, ನಮಸ್ತೆ.
2: ನಮಸ್ಕಾರ,
1: ಯಾರು ಮಾತಾಡ್ತಿರೋದು?
2: ದೇವೇಂದ್ರ ನಾಯಕ
1: ಹೇಳಿ.
2: ದೇವೇಂದ್ರ ನಾಯಕ?
1: ದೇವೇಂದ್ರ ನಾಯಕ್ ಅಂತನಾ?
2: ಸರ್
1: ಹೇಳಿ ದೇವೇಂದ್ರ ನಾಯಕ್ ಅವರೇ, ತಮ್ಮ ಒಂದು ಪರಿಚಯ.
2: ನನ್ನ ಹೆಸರು ದೇವೇಂದ್ರ. ನನ್ನೂರು ಜಿಲ್ಲೆ ಕಂಜಿಕುಂಟೆ ಲಮ್ಮಾಣಿ.
1: ಎಷ್ಟು ದಿನ ಆಯ್ತು ಬಂದು ಇಲ್ಲಿಗೆ?
2: ತಂದೆ ಹೆಸರು ಹನುಮಂತರು ತಮ್ಮ.
1: ಅಲ್ಲ, ತಾವಿಲ್ಲಿಗೆ ಬಂದು ಎಷ್ಟು ದಿನ ಆಯ್ತು? ಏಳು ವರ್ಷ ಆಯ್ತು. ಸರಿ, ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ದೇವೇಂದ್ರ ನಾಯ್ಕ ಅವರು? ಸ್ವರಚಿತವಾಗಿ ಮಾಡ್ಕೊಂಡಿದ್ರೆ ಅದ್ರಲ್ಲ ಹೇಳಿ ದೇವೇಂದ್ರ ನಾಯ್ಕ ಅವರೇ. ಹೇಳಿ
2: ಸರ್. ದೇವೇಂದ್ರ ನಾಯ್ಕ ಅವರದ್ದು ಅಶೋಕ್
1: ಹೇಳಿ
2: ಪದಗಳನ್ನ ಪಾಠಗಳನ್ನ ಅಂದ್ರೆ ಹೆಚ್ಚು ಆದ್ರಿಂದ ನಾವು ಅವರಿಗೆ ಬರೆದು.
1: ಸರಿ ಸರಿ ಸರಿ.
2: ಆರಂಭದಲ್ಲಿ ಹಾಡನ್ನ ಅವರು ತಾಯಿ ಬಗ್ಗೆ ಮತ್ತು ಸುತ್ತ ತಾಯಿ ಬಗ್ಗೆ ವಿಶೇಷ ವಿಶ್ವ ಇಷ್ಟಪಡುವಿಲ್ಲ ಈ ವಿಶಿಷ್ಟ ನಮ್ಗೆ ಹಾಡ್ಲಿಕ್ಕೆ ದೇವೇಂದ್ರ ನಾಯ್ಕೆ ಒಂದು ಸಮರ್ಪಟ್ಟಿದೆ ಆಕಾಶವಾಣಿ ಅಧ್ಯಕ್ಷರು ನಿಮಗೆ ವಿಶ್ವ ಸಂಗೀತ ಶುಭಾಷಣೆ ಈ ಹಾಡನ್ನ
1: ಹಾಡ್ತೀರಾ?

0: Allez.
1: Bhumi Thayi, Devi Thayi, Itta Thayi,

0: ಭೂಮಿ ಬೆಳೆಸಿದಳು, ದೇವಿ ನಡೆಸಿದಳು, ಭೂಮಿ ಬೆಳೆಸಿದಳು, ದೇವಿ ನಡೆಸಿದಳು. ಹಸಿರು ಹಸಿರು ನಾನು, ಚಿಗುರು ಚಿಗುರು ನಾನು, ಹಸಿರು ಹಸಿರು ನಾನು, ಚಿಗುರು ಚಿಗುರು ನಾನು. ಎತ್ತರ ತರ ಬೆಳೆದೀನು ನನ್ನ ಬೆಳಿ ನಿನ್ನ ಬೆಳೆಸು ನೀನು ನನ್ನ ಬೆಳಿ ನಿನ್ನ ಉಳಿಸು ನೀನು ನನ್ನ ಚಿಗುರು ನಿನ್ನ ಸಾಕಿದ್ದವು ನನ್ನ ಕೊಡುವೆ ಅನ್ನ ಸಾಕಿದ್ದು ನನ್ನ ಕೊಡುವೆ ಅನ್ನ ದೇವಿ ತಾಯಿ ಹೆತ್ತ ತಾಯಿ ಭೂಮಿ ತಾಯಿ ದೇವಿ ತಾಯಿ ಹೆತ್ತ ತಾಯಿ
1: ದೇವೇಂದ್ರ ನಾಯ್ಕ ಅವರೇ. ಹಲೋ, ಚೆನ್ನಾಗಿ ಬರ್ದಿದ್ದೀರಾ ದೇವೇಂದ್ರ ನಾಯ್ಕ ಅವರು? ಹಾಡು ಹೇಳಿದ್ದು ಯಾರು? ಹಲೋ, ಹಲೋ, ನಿಮ್ದು ವಾಯ್ಸ್ ಬ್ರೇಕ್ ಬರ್ತಾ ಇದೆ ದೇವೇಂದ್ರ ನಾಯ್ಕ ಅವರೇ. ಹಲೋ, ಹೇಳಿ.
0: ನೀನೇನು ಜಗವೆಲ್ಲ ನೀನೇನು ಜಗವೆಲ್ಲ ನೀನೇನೆಲ್ಲ ಭಕ್ತಿ ನಾನು ಮೆಲ್ಲ ಮೆಲ್ಲ ಈ ಭೂಮಿ ಸುತ್ತ ನಿಪ್ಪ ಈ ಲೋಕ ದುಃಖ ನಿಪ್ಪ ಈ ಭೂಮಿ ಸುತ್ತ ನಪ್ಪ ಈ ಲೋಕ ದುಃಖ ನೀನಪ್ಪ ವಾಸ ನೀನಪ್ಪ ವಾಸ ನೀನಪ್ಪ ವಿಚ್ಚ ನನ್ನ ಗುಣ ನೀನಪ್ಪ ನನ್ನ ಮನಸ್ಸು ನೀನಪ್ಪ ನನ್ನ ಗುಣ ನೀನಪ್ಪ ನನ್ನ ಮನಸ್ಸು ನೀನಪ್ಪ ಗುರು ಇಲ್ಲ ಲೋಕೋ ಶಿವನು ಎದ್ದು ಬಂದ ಕಣ್ಣಿಗೆ ಬೇರೆ ಕೆಟ್ಟದ್ದು ಬಿಡು ನೀನು ಬೇಗ ಒಳ್ಳೇದು ಕಲಿಯೋ ಕೆಟ್ಟದ್ದು ಬಿಡು ನೀ ಬೇಗ ಒಳ್ಳೇದು ಕಲಿಯೋ ಈಗ ಯಾರಿ ಯಾರೂ ಇಲ್ಲ ಸ್ತ್ರೀ ಮಣ್ಣಿ ಎಲ್ಲ ಯಾರಿ ಯಾರೂ ಇಲ್ಲ ಸತ್ರಿಗೆ ಮಣ್ಣಿ ಎಲ್ಲ ಸತ್ರಿಗೆ ಮಣ್ಣಿ ಎಲ್ಲ
1: ಚೆನ್ನಾಗಿ ಹೇಳಿದ್ರಿ.

0: ಸರ್ ಹೇಳಿದ್ದು? ತಮ್ಮ ಹೆಸರು? ಹಲೋ
1: ಹಲೋ ಹಲೋ
0: ಹೇಳಿ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ.
1: ತಿಮ್ಮಪ್ಪ.
0: ಓ, ತಿಮ್ಮಪ್ಪ ಅವರ. ಸರಿ, ತಿಮ್ಮಪ್ಪ ಅವರು ತಮ್ಮ ಪರಿಚಯ ಮಾಡ್ಕೊಳ್ಳಿಲ್ಲ, ಅವಾಗಲೇ ಬ್ರೇಕ್ ಬಂತು. ಹೌದ್ರಾ? ಸರಿ ತಿಮ್ಮಪ್ಪ ಅವರೇ, ಮತ್ತೆ ಯಾರಿದ್ದಾರೆ ನಿಮ್ಮ ಜೊತೆಗೀಗ? ಇನ್ನೊಬ್ಬ ಬ್ರದರ್ ಅಥವಾ ನಿಮ್ದೇ ಲಾಸ್ಟ್ ಮುಗೀತು? ಕೊಡಿ. ಹಲೋ, ಕೊಡಿ ಕೊಡಿ. ನಮಸ್ಕಾರ, ತಮ್ಮ ಹೆಸರು? ಸಿದ್ದಿಕ್. ತಮ್ಮ ಪರಿಚಯ ಸಿದ್ದಿಕ್ ಅವ್ರದ್ದು? ಯಾವ ವಾರ್ಡ್ನ ಆಯ್ಕೆ ಮಾಡ್ಕೊಂಡಿದ್ರೆ ಸಿದ್ದಿಕ್ ಅವರು? ಜಾನಪದ ಗೀತೆ ಏನಲ್ಲ. ಏನಕ್ಕೋಸ್ಕರ ಈ ಹಾಡು ಇಷ್ಟ ಆಯ್ತು ಸಿದ್ದಿಕ್ ಅವ್ರಿಗೆ?
1: ಈ ಹಾಡು ಜೀವನ ತುಂಬಾ ನಶ್ವರವಾಗಿತ್ತು, ತಿಳಿದುಕೊಂಡು ಸುದೀರ್ಘವಾಗಿ ಇಷ್ಟು ಕಡಿಮೆ ಸಮಯದ ಜೀವನದಲ್ಲಿ ಒಳ್ಳೆಯದನ್ನು ಮಾಡಿಕೊಳ್ಳುತ್ತಿದ್ದು ಒಡೆದಾಡುತ್ತಾ ಇರುತ್ತೇವೆ. ನಾನು ನನ್ನದು ಎಂಬ ಆಸೆ ಸಮೂಹದಲ್ಲಿ ಒಳಗಿರುತ್ತೇವೆ. ದ್ವೇಷ ಅಸೂಯೆ ಹಿಂಸೆಯಿಂದ ಜೀವನವನ್ನೇ ಅರ್ಥ ಮಾಡಿಕೊಳ್ಳುತ್ತೇವೆ. ಅದಕ್ಕೆ ಬದಲಾಗಿ ಪ್ರೀತಿ ಸ್ನೇಹ ಉತ್ತಮ ಬಾಂಧವ್ಯವನ್ನು ಸೃಷ್ಟಿಸಿದರೆ ಎಲ್ಲರ ಜೀವನ ತುಂಬಾ ಚೆನ್ನಾಗಿರುವ ಅರ್ಥ ಈ ಹಾಡಲ್ಲಿ ಆತ್ಮ ಬರುತ್ತಿದೆ.
0: ಯಾರ್ಯಾರಿದ್ದಾರೆ ಮನೆಯಲ್ಲಿ ಸಿದ್ದಿಕ್ ಅವ್ರ ಮನೆಯಲ್ಲಿ?
1: ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ.
0: ಎಷ್ಟು ವರ್ಷ ಆಯ್ತು ಸಿದ್ದಿಕ್ ಅವ್ರು ಇಲ್ಲಿಗೆ ಬಂದು?
1: ಇವಾಗ ಬಂದು ಒಂದು
0: ವರ್ಷ.
1: ಹೌದು ಸರ್.
0: ಸರಿ ಸಿದ್ದಿಕ್ ಅವರೇ ಹೇಳಿ ಹಾಡು.
1: ನೀ ಹೋಗೋ ದರಿಯತಮ್ ತನ್ನ ಮುಚ್ಚಿ ಮನ್ನ ಎಂದ್ರು ಮಕ್ಕಳಿರೋರು ತಮಗ ಇಲ್ಲಿ ತನಕ ಎಂದ್ರು ತಮ್ಮ ತನಕ ಇದ್ರೆ ತಿಂಬೋ ತನಕ ತನಕ ಮುಚ್ಚೋ ತನಕ ಮನ್ನು ಮುಚ್ಚೋ ತನಕ ಯಾಕೆ ತಮ್ಮ
0: ಸರಿ ಸಿದ್ದಿಕ್ ಅವರು, ಚೆನ್ನಾಗಿ ಹೇಳಿದ್ರಿ. ಎಷ್ಟು ದಿವಸ ಆಯ್ತು ಕಲಿತು? ಹಲೋ, ಎಷ್ಟು ದಿನದಿಂದ ಕಲ್ತಿದ್ರಿ ಹಾಡು? ಒಂದೇ
1: ಅವರು ಹಲವು ಮಾಡ್ತಾರೆ ಸರ್. ಹಾಗೆ ನಮ್ಮ ಗೋಪಾಲ ಸರ್ ಮತ್ತೆ ಮೇಡಮ್ ಅವರೆಲ್ಲರಿಗೆ ಸರ್ ಹಲವು ಕಾರ್ಯಕರ್ತರು ಹಾಗೆಲ್ಲ ಸರ್.
0: ಒಳ್ಳೆಯದು ಸಿದ್ದಿಕ್ ಅವರೇ, ತಮ್ಮ ಒಂದು ಅಧೀಕ್ಷಕರಿಗೆ ಕೊಡ್ತೀರಾ?
1: ಸರಿ ಸರ್.

0: ಸರ್, ನಮಸ್ಕಾರ ಸರ್. ಕಾರ್ಯಕ್ರಮ ಹೇಗೆ ಬಂತು ಸರ್?
1: ತುಂಬಾ ಜನ
0: ಸರ್, ಇವತ್ತು ಒಂದೇ ದಿನದಲ್ಲಿ ವಿಶ್ವ ಯೋಗ ದಿನಾಚರಣೆ ಇದೆ, ತಂದೆಯ ದಿನಾಚರಣೆ ಇದೆ, ಮತ್ತೆ ಸಂಗೀತ ದಿನಾಚರಣೆ ಇವತ್ತೇ ಇರೋದು. ನಿಮ್ಮ ಒಂದು ಕಾರಾಗೃಹದಲ್ಲಿ ಈ ದಿನವನ್ನು ಯಾವ ರೀತಿ ತಾವು ಆಚರಣೆ ಮಾಡಿ ಯಾವ ರೀತಿ ಆಯೋಜಿಸಿದಿರಾ ಅಂತ ಹೇಳ್ತೀರಾ ಸರ್?
1: ಸರ್, ಇವತ್ತು ಬೆಳಗ್ಗೆ 8:30 ವಿಶ್ವ ದಿನಾಚರಣೆ ಸುಮಾರು 400 ಜನ ಬಂದು ಸೇರಿ ನಮಸ್ಕಾರ, ಧ್ಯಾನ, ಪ್ರಾಣಾಯಾಮ ಒಂದೂವರೆ ವಿಶ್ವ ತಂದೆ ಬಗ್ಗೆ ನಮ್ ಕೊಡುತ್ತೆ, ತಂದೆಯ ಬಗ್ಗೆ ಮಹತ್ವ ಬಗ್ಗೆ ನಮ್ಮ ಆಕರ್ಷಣೆ ಮುಖಾಂತರ ಸಮಾಜದ ತಿಳಿಸ್ಕೊಟ್ಟಿದ್ದಾರೆ ಸರ್. ಚೆನ್ನಾಗಿ ಏನಾಯ್ತು ಬೆಳಿಗ್ಗೆ ಎಷ್ಟೊಂದು ಜನ ಒಂದು 60 ಮಿಲಿಮೀಟರ್ ಮಾತಾಡ್ತೀವಿ ಸರ್, ಎಲ್ಲರ ಕಣ್ಣಲ್ಲೂ ಕೂಡ ಕಂಟಿರು ಸರ್. ನಾವು ನಮ್ ತಂದೆ ನಮ್ಮ ಸಣ್ಣ ಮಕ್ಕಳಿದ್ದಾಗ ತುಂಬಾ ಚೆನ್ನಾಗಿ ಮಾಡ್ಬೇಕು, ಇನ್ನು ತುಂಬಾ ಒಳ್ಳೆ ಚೆನ್ನಾಗಿ ಮಾಡ್ಬೇಕು ಅಂತ ಕಷ್ಟಪಟ್ಟು, ಆದ್ರೆ ನಮ್ಮ ಹಣೆ ಬರವ ಏನು ಗೊತ್ತಿಲ್ಲ, ಜಿಯಾಟ ತಪ್ಪು ಮಾಡಿ ನಾವು ಜೀವ ಬಂದ್ಬಿಟ್ಟಿದೀವಿ. ನಮ್ ತಂದೆ ನಮ್ಮನ್ನ ಒಟ್ಟಿಗೆ ಕಾಯ್ಕೊಂಡಿದ್ದಾರೆ, ನಾವು ನಮ್ ತಂದೆಯನ್ನ ನೋಡ್ಕೋಬೇಕಾದಲ್ಲಿ ನಾವು ಇಲ್ಲಿ ಇದ್ದೀವಿ. ಇದು ಎಂತ ವಿಪರ್ಯಾಸ, ಇದು ನಮ್ಮ ವಿಧಿ ಆಟ. ನಾವು ದಯವಿಟ್ಟು ನಾವು ಬದಲಾಗಿ ಹೊರಗಡೆ ಹೋಗಿದ್ವಿ, ನಮ್ಮ ತಂದೆ ನಾವು ಖಂಡಿತ ಚೆನ್ನಾಗಿ ನೋಡ್ಕೋತೀವಿ, ಇದೇ ಮಗನ ಮಾಡಿದ್ದು ಅಂತ ಹೇಳಿ ತಂದೆ ತಿಳ್ಕೊಬೇಕು. ಅಂದ್ರೆ ತಪ್ಪು ಮಾಡಿದ್ರು ಕೂಡ ಹೊರಗೃಹಕ್ಕೆ ಹೋಗಿ ಬದಲಾವಣೆ ಆಗಿ ಹೇಳ್ಕೊಬೇಕು ಅನ್ನುವ ಒಂದು ಮೆಸೇಜ್ ಅನ್ನು ನಾವು ಖಂಡಿತ ಕೊಟ್ಟೆ ಕೊಡ್ತೇವೆ ಅಂತ ಹೇಳಿ 30 ಜಾಸ್ತಿ ಜನ ಪ್ರಮಾಣ ಮಾಡಿದ್ರು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ. ಮತ್ತೆ ಇನ್ನೊಂದು ವಿಶ್ವ ಸಂಗೀತ ದಿನಾಚರಣೆ ಸರ್, ಅದಕ್ಕೊಂದು ಇಲ್ಲ ಸರ್, ಯಾಕೆಂದ್ರೆ ಸಂಗೀತ ದಿನಾಚರಣೆ ನಾವು ಸಂಗೀತದ ಮೂಲಕನೇ ನಾವು ಆಚರಣೆ ಮಾಡ್ತೀವಿ. ಇದಕ್ಕೆ ಆಕಾಶವಾಣಿ ಭದ್ರಾವತಿ ಸಹಕಾರ ಅಂತೂ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ. ಸಂಗೀತಕ್ಕೆ ಎಲ್ಲ ಮಾಡುವಂತ ಮಾಂತ್ರಿಕ ಶಕ್ತಿ ಇದೆ ಅಂತ ಹೇಳಿ ಎಲ್ಲ ತಿಳಿದವ್ರು ಹೇಳ್ತಾರೆ. ಆ ಒಂದು ಕಾರ್ಯಕ್ರಮ ತಮ್ಮ ಭದ್ರಾವತಿ ಆಕಾಶವಾಣಿ ನಡೆಸ್ಕೊಟ್ಟಿದ್ದ ನಮ್ಮ ಎಲ್ಲಾ ಬಂದಿ ಮಿತ್ರರು ತುಂಬಾ ಚೆನ್ನಾಗಿ ಹಾಡುಗಳನ್ನ ಹಾಡಿದ್ದಾರೆ. ಬದುಕಿನ ಘಟನೆಗಳ ಸಮಾಜದ ಮುಖ್ಯವಾಹಿನಿಗೆ ಕೊಟ್ಟಿದ್ದಾರೆ ಸರ್, ಒಪ್ಪ ಮಾಡಿ ಇಟ್ಟಿದ್ದಾರೆ. ಅದೇ ರೀತಿ ಯಾವ ರೀತಿ ತಮ್ಮ ಮಕ್ಕಳ ಸಂಗೀತವನ್ನ ಹೊರಗಿನ ಸಮಾಜ ಮೆಚ್ಚಿ ಏನು ಒಳ್ಳೆಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು, ಅದೇ ರೀತಿ ಅವ್ರು ಹೊರಗಡೆ ಬಂದು ಅವ್ರ ಬದುಕನ ಅವಕಾಶವನ್ನ ಮಾಡಿಕೊಡ್ಲಿ ನಮ್ಮ ಭಗವಂತನಲ್ಲಿ ಕೇಳ್ಕೊಳ್ಳಿಕ್ ಇಷ್ಟಪಡ್ತೀನಿ ಸರ್. ನಮ್ಮ ಕಾರಾಗೃಹ ಇಲಾಖೆ ನಾವು ಹೆಸರೇ ಇದೆ, ಕಾರಾಗೃಹ ಸುಧಾರಣೆ ಇಲಾಖೆ ಅಂತ ಹೇಳಿ ನಾವು ಸುಧಾರಣೆ ನಮ್ಮೆಲ್ಲರ ಚಿತ್ತ ಇದೆ ಸರ್. ನಮ್ಮ ಸರ್ಕಾರ ನಮ್ಮ ಮಾನ್ಯ ಕರೆಸಬಹುದು, ನಮ್ಮ ಡಿಎಜಿಗಳಾದಂತಹ ಆನಂದ್ ರೆಡ್ಡಿ, ರಿವೇಶ್ ರೆಡ್ಡಿ, ಸೋಮಶೇಖರ್ ಮತ್ತು ಶೇಷಾದ್ರಿ, ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿ ಎಲ್ಲರೂ ಕೂಡ ನಾವು ಬಂದ್ಗಳನ್ನ ಸುಧಾರಣೆ ಮಾಡುವಂತ ಕೆಲಸ ಮಾಡ್ತಿದ್ದೇವೆ. ಆ ಒಂದು ಕೆಲಸದಲ್ಲಿ ನಾವು ಖಂಡಿತವಾಗಿ ಯಶಸ್ಸನ್ನ ನಾವು ಸಾಧನೆ ಮಾಡಿ ಯಶಸ್ಸನ್ನ ಪಡೆದೇ ಪಡಿತೀವಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಒಳ್ಳೇದು ಸರ್, ತುಂಬಾ ಸುಧಾರಣೆ ಆಗಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ, ಇದೇ ತರ ಸುಧಾರಣೆ ಆಗ್ಲಿ ಅಂತ ನೀವು ಅನ್ಕೊಂಡು ಇದೇ ಒಂದು ಒಳ್ಳೆ ಆಶಯದೊಂದಿಗೆ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ ಸರ್. ಮುಂದಿನ ವಾರ ಪುನಃ ಭೇಟಿಯಾಗೋಣ. ನಮಸ್ಕಾರ ಸರ್.
1: ಖಂಡಿತ ಸರ್, ಧನ್ಯವಾದಗಳು.
0: ಧನ್ಯವಾದಗಳು ಸರ್.

ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.

ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ದರ್ಶನ್ ಚಿತ್ರದ ಗೀತೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೊಂದು ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿಆರ್ ಛಾಯಾ ಅವರ ಸ್ವರಗಳಲ್ಲಿ ದೇವತಾ ಮನುಷ್ಯ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಹಾಗೂ ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಕಡೆಯ ಗೀತೆ ಕೌಸಲ್ಯ ಸುಪ್ರಜಾ ರಾಮ ಚಿತ್ರದಿಂದ ಶಶಾಂಕ್ ಅವರ ಸಾಹಿತ್ಯ ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಈ ಗೀತೆಗೆ ಧ್ವನಿಯಾಗಿದ್ದಾರೆ ವಿಜಯ ಪ್ರಕಾಶ್.

0: ಕೇಳುಗರೆ, ಸಾರ್ವಜನಿಕರಿಗೆ
1: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
0: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
1: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
0: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
0: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
1: IMV ಶಿವಮೊಗ್ಗ ಶಾಖೆ.

0: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದಟ ಮಾಡ್ಲಿಕತ್ತದ.
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಸೇವಾ ಮಾಹಿತಿ ಗಮನಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶಿವಮೊಗ್ಗ ವಿಭಾಗದಲ್ಲಿ ಶಿಶುಕ್ಷು ತರಬೇತಿಗೆ ಖಾಲಿ ಇರುವ ತಾಂತ್ರಿಕ ವೃತ್ತಿಗಳಿಗೆ ಐಟಿಐ, ಫಿಟ್ಟರ್, ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕಲ್ ಅಂದರೆ ಡೀಸೆಲ್, ವೆಲ್ಡರ್, ಕೋಪಾ, ಡಿಟಿಪಿಒ 1 ವರ್ಷದ ತರಬೇತಿ ಮೇಲೆ ನಿಯೋಜಿಸಿಕೊಳ್ಳಲು ಐಟಿಐನಲ್ಲಿ ತೇರ್ಗಡೆ ಹೊಂದಿದಂತಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಆಸಕ್ತರು ವಿಭಾಗೀಯ ಕಚೇರಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶಿವಮೊಗ್ಗ ಬಸ್ ನಿಲ್ದಾಣ ಇಲ್ಲಿ ಜುಲೈ 5ರೊಳಗೆ ಹಾಜರಾಗಿ ದಾಖಲಾತಿಗಳನ್ನು ಸಲ್ಲಿಸುವಂತೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಪ್ರಕಟಣೆಯಲ್ಲಿ ಕೋರಲಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ನಿಗಮದ ಸಂಬಂಧಪಟ್ಟ ಅಧಿಕಾರಿ ಅಥವಾ ಘಟಕ ವ್ಯವಸ್ಥಾಪಕರನ್ನು ಕಚೇರಿ ಸಮಯದಲ್ಲಿ ಸಂಪರ್ಕಿಸಲು ಕೋರಲಾಗಿದೆ. ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:05 ಆಗುತ್ತಲಿದ್ದು, ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆತ್ಮೀಯ ಕೇಳುಗರೆ, ನಿಲಯದಿಂದ ಪ್ರಸಾರವಾಗುವಂತಹ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಕೇಳುಗರೆ ಗಮನಿಸಿ, ಈ ಸಂಜೆ ಭಾರತೀಯ ಕಾಲಮಾನದ ಪ್ರಕಾರ 6:51 ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ನಡೆಯುತ್ತಿರುವಂತಹ ICC T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವಣ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ವಾರ್ತಾ ಸಂಚಿಕೆಗಳನ್ನು ಹೊರತುಪಡಿಸಿ ಆಟದ ಕಡೆಯವರೆಗೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಆಲಿಸಬಹುದು. ಇನ್ನು ನಮ್ಮ ನಿಲಯದ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆಪ್ ಮೂಲಕ ತಾವು ಆಲಿಸಬಹುದಾಗಿದೆ. ಅದರಂತೆ ಈ ಸಂಜೆ ಮತ್ತು ಈ ರಾತ್ರಿಯವರೆಗೆ ಪ್ರಸಾರವಾಗುವಂಥ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಗಮನಿಸೋದಾದರೆ, ಈ ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ವಿಜ್ಞಾನದ ಮುನ್ನಡೆ, 6:51 ನಮ್ಮ ನಿಲಯದಿಂದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಭವ್ಯ ವಜ್ರ ಮಹೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿಯ ಮೊದಲನೇ ಭಾಗ ಪ್ರಸಾರವಾಗಲಿದ್ದು, ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ 2026 ಈ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಇನ್ನು ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾಷಣ. ಇದರಲ್ಲಿ ಜೀವನ ಶೈಲಿ, ಆರೋಗ್ಯ ಸಮಸ್ಯೆ ನಿರ್ವಹಣೆಯಲ್ಲಿ ಯೋಗದ ಪಾತ್ರ ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಯೋಗ ಸಮಿತಿಯ ಅಧ್ಯಕ್ಷರಾದಂಥ ವಿನಾಯಕ ಗುಡಿಗಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಇನ್ನು 8:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತೀರಿ. ಇನ್ನು 9:30 ಬೆಂಗಳೂರು ಕೇಂದ್ರದಿಂದ ರಾಷ್ಟ್ರೀಯ ನಾಟಕ ವಿಧವಾ ತಾಯಿ, ರಚನೆ ಮೂಲ ಮುನ್ಷಿ ಪ್ರೇಮಚಂದ್ರ, ಬಾನುಲಿ ರೂಪಾಂತರ ವಿನೋದ ಶಮ, ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಚೇತನ್ ಕುಮಾರ್ ನಾಯಕ್, ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. ಇನ್ನು ಈ ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ತಾವು ಕಾರ್ಯಕ್ರಮವನ್ನು ಕೇಳಬಹುದು.

ಆತ್ಮೀಯರೇ, ಇನ್ನು ನಾಳೆ ಬೆಳಿಗ್ಗೆಯಿಂದ ನಾಳೆ ರಾತ್ರಿಯವರೆಗೆ ನಮ್ಮ ನಿಲಯದ ಎಲ್ಲ ಚಾನೆಲ್ಗಳಲ್ಲಿ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳತ್ತ ಗಮನ ಹರಿಸೋಣ. ನಾಳೆ ಬೆಳಿಗ್ಗೆ 6:10 ನಮ್ಮ ನಿಲಯದಿಂದ ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಬೆಂಗಳೂರು ಕೇಂದ್ರದಿಂದ ದಿವಾಕರ ಡೋಂಗ್ರೆ ಅವರಿಂದ ಪ್ರಸಾರವಾಗಲಿದೆ. 6:35 ಕರುಣಾಳು ಬಾಬೆಳಕೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕಥನಗಳು. ಸಂಚಿಕೆ ಭಗವಾನ್ ಬುದ್ಧ ಹಾಗೂ

ಆನಂದ ಮನಸ್ಸು ತಿಳಿಯಾಗುವುದು ಹೇಗೆ? 6:40 ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಮೀನು ಕೃಷಿಯಲ್ಲಿ ಕೊಳಗಳ ನಿರ್ವಹಣೆ ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಶಾಂತನಗೌಡ MH, ಸಹಾಯಕ ಪ್ರಾಧ್ಯಾಪಕರು, ಒಳನಾಡು ಮೀನುಗಾರಿಕೆ ವಿಭಾಗ, ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ, ನವುಲೆ, ಶಿವಮೊಗ್ಗ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಈ ಕಾರ್ಯಕ್ರಮದಲ್ಲಿ ಸೊಂಟ ನೋವು ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಅಶೋಕ್ MLL. 6:50 ಸುದ್ದಿ ಮಿಂಚು. 7:15 ಭಾವಗೀತೆಗಳ ಕಾರ್ಯಕ್ರಮ. 7:45 ಹಾಗೂ 8:30 ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:45 ನಮ್ಮ ನಿಲಯದಿಂದ IMA ಶಿವಮೊಗ್ಗ ಪ್ರಾಯೋಜಿತ ಕಾರ್ಯಕ್ರಮ ಎಲ್ಲರಿಗೂ ಆರೋಗ್ಯ, ಇದರಲ್ಲಿ ತೊನ್ನು ರೋಗ ಈ ಕುರಿತು ಶಿವಮೊಗ್ಗದ ಚರ್ಮರೋಗ ತಜ್ಞರಾದಂಥ ಡಾಕ್ಟರ್ ಸಹನಾ ಅವರಿಂದ ಮಾಹಿತಿ ಪ್ರಸಾರವಾಗಲಿದೆ. ಇನ್ನು 9:05 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಪ್ರಸಾರವಾಗಲಿದೆ. 9:30 ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮದಲ್ಲಿ ದೊಡ್ಡ ನೀರು ಕಾಗೆ ಈ ಪಕ್ಷಿಯ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀನಿಧಿ RK. 9:45 ಶ್ರೋತೃಗಳ ಪತ್ರಗಳನ್ನು ಆಧರಿಸಿದಂತಹ ಕಾರ್ಯಕ್ರಮ ನನ್ನ ಹಾಡು ನನ್ನ ಆಯ್ಕೆ. 10:00 ಹಾಡು ಮಾತಾಡು. 11:00 ಭಾವಗೀತೆಗಳ ಕಾರ್ಯಕ್ರಮ. 11:30 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಪಾಪೇನಹಳ್ಳಿಯ ಶ್ರೀಮತಿ ತಿಮ್ಮಪ್ಪ ಮತ್ತು ತಂಡದಿಂದ ಕುಟ್ಟುವ ಪದಗಳನ್ನು ಕೇಳುವಿರಿ. 11:55 ಆರೋಗ್ಯ ಅಡುಗೆ ಕಾರ್ಯಕ್ರಮದಲ್ಲಿ ಕರಿಬೇವಿನ ದೋಸೆ ಈ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಇನ್ನು ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗಪಟ್ಟಣದ DMS ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಂತ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನ ಸಂದರ್ಶಿಸಿದ್ದಾರೆ NK ಶಿವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಬೆಂಗಳೂರು ಕೇಂದ್ರದಿಂದ. 1:20 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ ಪ್ರಸಾರವಾಗಲಿದೆ. ಇನ್ನು ನಾಳೆ ಮಧ್ಯಾಹ್ನ 3:01 ನಮ್ಮ ನಿಲಯದಿಂದ ಚಾಟ್ ಶೋ ಪ್ರಸಾರವಾಗಲಿದೆ. 4:00 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಸಂಜೆ 5:00 ಹಾಗೂ 5:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಬಹುದು. 6:00 ಸೇವಾ ಮಾಹಿತಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವಂತಹ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಕಾರ್ಯಕ್ರಮ ವಿವರವನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಇದರ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಡಾಕ್ಟರ್ ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ.
1: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ ಸಾಮಾನ್ಯ ಕಲ್ಲಿನೊಳಗೂ ಗಣಿತದ ಸೌಂದರ್ಯ ಅಡಗಿದೆ. ಪ್ರಕೃತಿಯಲ್ಲಿರುವಂತಹ ಅನೇಕ ಅದ್ಭುತಗಳನ್ನ ಗಮನಿಸಿದಾಗ ಅದರ ಹಿಂದೆ ಒಂದು ಕ್ರಮ ಮತ್ತು ನಿಯಮ ಇರುವುದನ್ನ ನಾವು ಕಾಣಬಹುದು. ಹೂವಿನ ತೆನೆಗಳ ವಿನ್ಯಾಸದಿಂದ ಹಿಡಿದು ಜೇನುಗೂಡಿನ ಆಕಾರ

0: ಆಕಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನ ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನ ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನ ಒಡೆದಾಗ ಕೆಲವೊಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದೆಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನು ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನು ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನ್ನಿಂದನೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ, ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ, ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ, ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನ ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನ ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನ ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನ ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನ ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಸ್ಟುಡಿಯೋ ಸಮಯ ಸರಿಯಾಗಿ 6:35:15 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ

ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕಥನಗಳು ಪ್ರಸಾರವಾಗಲಿದ್ದು, ನಾಳಿನ ಸಂಚಿಕೆ ಭಗವಾನ್ ಬುದ್ಧ ಹಾಗೂ ಆನಂದ ಮನಸ್ಸು ತಿಳಿಯಾಗುವುದು ಹೇಗೆ, ಈ ಸಂಚಿಕೆ ಪ್ರಸಾರವಾಗಲಿದೆ. 6:40 ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಮೀನು ಕೃಷಿಯಲ್ಲಿ ಕೊಳಗಳ ನಿರ್ವಹಣೆ, ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಶಾಂತನಗೌಡ MH, ಸಹಾಯಕ ಪ್ರಾಧ್ಯಾಪಕರು, ಒಳನಾಡು ಮೀನುಗಾರಿಕೆ ವಿಭಾಗ, ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ, ನವುಲೆ, ಶಿವಮೊಗ್ಗ. ಸಮಯ 6:37 ಆಗುತ್ತಲಿತ್ತು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

0: कराओ जिसमें कम प्रीमियम हो, बोनस भी अच्छा मिले और भरोसे वाला भी हो।
1: TLI है ना।
2: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं PLI पॉलिसी का फायदा और साथ में पोस्टल डिपार्टमेंट का भरोसा भी। अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर।
3: ಇವತ್ತು ಪಾರ್ಟಿ ಬೇಕೇ ಬೇಕು.
4: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
3: ಐಡಿಯಾ, ಇಲ್ಲಿ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
5: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
3: ಬೈ ಗರ್ಲ್ಸ್.
4: ಎಲ್ಲಿ ಹೋಗ್ತಿದ್ಯಾ?
3: ಕೇಳಿಸಲ್ವಾ?
4: ನೋ ಶೇರಿಂಗ್.
5: RBI ಹೇಳ್ತಾ ಇದೆ ಜಾಗರೂಕರಾಗಿರಿ, ಜಾಗರೂಕರಾಗಿರಿ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cvsblr@gmail.com.
7: ನಾನ್ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನ್ ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
8: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು, ಲಾಂಗ್ ಜಂಪ್ ಅಲ್ಲೆಲ್ಲ.
7: ನಿಂಗೆ ನೆನಪಿದ್ಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಅಮ್ಮ ನಂಗ್ ಬೈದಿದ್ರು.
8: ಹೌದು, ಯಾರು ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರು ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
7: ದೇವ್ರದೇ ನಮ್ಮ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
8: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
7: ಖಂಡಿತ ಸರಿ ಹೋಗ್ತೀಯ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.
9: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
10: ಹಾಗಾಗಿ
11: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
10: ಏಕೆಂದರೆ ನೀರು ಜೀವಜಲ.
9: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
12: ಕವಚಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಯೋಗವು ಆರೋಗ್ಯಕರ ಸಮತೋಲಿತ ಜೀವನಕ್ಕೆ ಅತ್ಯಂತ ವಿಶ್ವಾಸಾರ್ಹ ಮಾರ್ಗ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ದೈಹಿಕ ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಯೋಗ ಅವಶ್ಯಕ, ಕೇಂದ್ರ ಸಚಿವ ವಿ ಸೋಮಣ್ಣ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ರಾಜ್ಯದ ಐವರಿಗೆ ಇದೇ ಮಂಗಳವಾರ ರಾಷ್ಟ

ರಾಷ್ಟಪತಿ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. ಹಾಗೂ ರಾಜ್ಯದೆಲ್ಲೆಡೆ ಬಿಗಿ ಭದ್ರತೆ ನಡುವೆ ಸುಗಮವಾಗಿ ನಡೆದ ನೀಟ್ ಯುಜಿ ಮರುಪರೀಕ್ಷೆ. ವಿಶ್ವಾದ್ಯಂತ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಈ ವರ್ಷದ ಧ್ಯೇಯವಾಕ್ಯದೊಂದಿಗೆ ಎಲ್ಲೆಡೆ ಯೋಗಾಸನ ಪ್ರದರ್ಶನಗಳೊಂದಿಗೆ ಅದರ ಮಹತ್ವವನ್ನು ತಿಳಿಸಲಾಯಿತು. ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾಗವಹಿಸಿ ಯೋಗಾಭ್ಯಾಸ ಮಾಡಿದರು. ಬಳಿಕ ಮಾತನಾಡಿದ ಅವರು, ಭಾರತದ ಪ್ರಾಚೀನ ಸಂಪ್ರದಾಯದ ಅಮೂಲ್ಯ ಕೊಡುಗೆಯಾದ ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುವ ಅತ್ಯಂತ ವಿಶ್ವಾಸಾರ್ಹ ಸಾಧನವಾಗಿದೆ ಎಂದರು. ಇಂದಿನ ಸ್ಪರ್ಧಾತ್ಮಕ ಮತ್ತು ಒತ್ತಡದ ಜೀವನ ಶೈಲಿಯು ಅನೇಕ ದೈಹಿಕ ಮತ್ತು ಮಾನಸಿಕ ಸವಾಲುಗಳನ್ನು ಸೃಷ್ಟಿಸಿದ್ದು, ಯೋಗವು ಆರೋಗ್ಯಕರ ದೇಹ, ಶಾಂತ ಮನಸ್ಸು ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಯೋಗ, ಪ್ರಾಣಾಯಾಮ ಮತ್ತು ಜ್ಞಾನವನ್ನು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳಬೇಕಾದ ಅಗತ್ಯವಿದ್ದು, ಪ್ರತಿದಿನ ಕೆಲವೇ ನಿಮಿಷಗಳ ಯೋಗಾಭ್ಯಾಸವು ಅನೇಕ ರೋಗಗಳಿಂದ ರಕ್ಷಿಸಿ ಹೊಸ ಚೈತನ್ಯವನ್ನು ತುಂಬುತ್ತದೆ ಎಂದರು. ಈ ವೇಳೆ ಸಚಿವರಾದ ಯುಟಿ ಖಾದರ್ ಮತ್ತಿತರರು ಉಪಸ್ಥಿತರಿದ್ದರು. ದೈಹಿಕ ಮಾನಸಿಕ ಒತ್ತಡದಿಂದ ಹೊರಬರಲು ಯೋಗ ಅತ್ಯಂತ ಅವಶ್ಯಕವಾಗಿದೆ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರಿನಲ್ಲಿ ಇಂದು ಆಯೋಜಿಸಿದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ವಿವಿಧ ಕಾರಣಗಳಿಂದ ಜನರು ಮಾನಸಿಕ ಒತ್ತಡಗಳಿಂದ ಬಳಲುತ್ತಿದ್ದಾರೆ. ಅತಿಯಾದ ಮೊಬೈಲ್ ಅವಲಂಬನೆಯಿಂದಾಗಿ ಖಿನ್ನತೆಗೆ ಒಳಗಾಗಿ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇಂತಹ ಸಮಸ್ಯೆಗಳಿಗೆ ಯೋಗ ಒಂದೇ ಪರಿಹಾರ ವಾಗಿದೆ ಎಂದರು. ಯೋಗ ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗದೆ ಜನರ ಬದುಕಿನ ಭಾಗವಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ವಿವಿಧೆಡೆ ಇಂದು ಆಚರಿಸಲಾಯಿತು. ಗದಗದಲ್ಲಿ ಜಿಲ್ಲಾ ಆಯುಷ್ ಇಲಾಖೆ ಜಿಲ್ಲಾಡಳಿತ ವತಿಯಿಂದ ಜರುಗಿದ ಯೋಗ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರ, ಯೋಗದಿಂದ ಆರೋಗ್ಯಕರ ಜೀವನ ರೂಪಿಸಿಕೊಳ್ಳಲು ಸಾಧ್ಯವೆಂದು ತಿಳಿಸಿದರು. ಚಿತ್ರದುರ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಶ್ರೀ ಕೆಎಸ್ ನವೀನ್ ಪಾಲ್ಗೊಂಡರು. ಯೋಗದಿಂದ ದೈಹಿಕ ಆರೋಗ್ಯದ ಜೊತೆಗೆ ರೋಗಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹೇಳಿದರು. ಆರೋಗ್ಯಕರ ಜೀವನಕ್ಕಾಗಿ ನಿತ್ಯ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಕರೆ ನೀಡಿದರು. ಕಾರವಾರದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಪ್ರತಿದಿನ ಯೋಗ ಅಭ್ಯಾಸ ಮಾಡುವುದರಿಂದ ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆಗಳು ಮೂಡಲಿವೆ ಎಂದು ತಿಳಿಸಿದರು. ವಿಜಯಪುರದಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹರೀಶ ಎ, ಯೋಗ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಒಗ್ಗೂಡುತ್ತದೆ. ನಿತ್ಯ ಯೋಗ ಮಾಡುವುದರಿಂದ ಆರೋಗ್ಯ ಸುಧಾರಿಸುವುದಲ್ಲದೆ ಸದೃಢವಾಗಿ ಇರಬಹುದಾಗಿದೆ ಎಂದು ಹೇಳಿದ್ದಾರೆ. ಯಾದಗಿರಿಯಲ್ಲಿ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ ಮಾತನಾಡಿ, ಆರೋಗ್ಯಕರ ಜೀವನ ಶೈಲಿ ಮತ್ತು ದೀರ್ಘಾಯುಷ್ಯಕ್ಕಾಗಿ ಯೋಗ ಅತ್ಯುತ್ತಮ ಸಾಧನವಾಗಿದ್ದು, ನಿಯಮಿತ ಯೋಗಾಭ್ಯಾಸವು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸದೃಢವಾಗಿಸುತ್ತದೆ ಎಂದು ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ ಮಹಾಂತೇಶ ದಾನಮ್ಮನವರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ಮಂಟಗೋಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜಿತ್ ಕುಮಾರ್ ಮತ್ತಿತರರ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ಯೋಗಪಟುಗಳು ವಿವಿಧ ಆಸನಗಳ ಪ್ರದರ್ಶನದ ಮೂಲಕ ಯೋಗ ದಿನಾಚರಣೆಯಲ್ಲಿ ಭಾಗಿಯಾದರು. ಚಾಮರಾಜನಗರದಲ್ಲಿ ಯೋಗ ದಿನಾಚರಣೆ ಉದ್ಘಾಟಿಸಿದ ಜಿಲ್ಲಾಧಿಕಾರಿ ಶ್ರೀರೂಪ, ಭಾರತ ಯೋಗ ಪರಂಪರೆಯ ದೇಶವಾಗಿದ್ದು ಯೋಗದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸಿಗಲಿದೆ ಎಂದು ತಿಳಿಸಿದರು. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಕೆ ರಾಜಶೇಖರ ಬಸವರಾಜ ಹಿಟ್ನಾಳ್, ಮನುಷ್ಯನ ದೇಹ ಮತ್ತು ಮನಸ್ಸನ್ನು ಒಂದಾಗಿಸಿ ಪ್ರಕೃತಿಯೊಂದಿಗೆ ಜೋಡಿಸುವ ಮಹಾನ್ ಶಕ್ತಿ ಯೋಗಕ್ಕಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ಉತ್ತಮ ಮಾನಸಿಕ ಮತ್ತು ದೈಹಿಕ ಸದೃಢತೆ ಹಾಗೂ ಸಮತೋಲನಕ್ಕೆ ಯೋಗಾಭ್ಯಾಸ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಮಡಿಕೇರಿಯಲ್ಲಿ ನಡೆದ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಸಹಕಾರಿಯಾಗಿದೆ ಎಂದರು. ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ ಬೇಸಿಗೆ ಅರಮನೆ ಆವರಣದಲ್ಲಿ ವಿಶೇಷ ಯೋಗ ದಿನಾಚರಣೆ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ರಮೇಶ ಬಂಡಿಸಿದ್ದೇಗೌಡ, ಕಾರ್ಯಕ್ರಮದಲ್ಲಿ ಕ್ರಮಬದ್ದ ರೀತಿಯಲ್ಲಿ ಯೋಗ ಮಾಡುವುದರಿಂದ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಹುದು, ದೈಹಿಕ ಸಮಸ್ಯೆಗಳು ದೂರವಾಗಿ ನೆನಪಿನ ಶಕ್ತಿ ಹೆಚ್ಚುತ್ತದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಮತ್ತೆ ವಿವಾದ ಮಾಡುತ್ತಿರುವುದು ಸರಿಯಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿಗೆ ನಿಗದಿಗಿಂತ 2 ಪಟ್ಟು ನೀರು ಬಿಡಲಾಗಿದೆ. ಆದಾಗ್ಯೂ ಈಗ ಮಳೆ ಕೊರತೆಯಿಂದ ಸಂದರ್ಭದಲ್ಲಿ ನೀರಿಗಾಗಿ ಒತ್ತಡ ಹೇರುವುದು ಸೂಕ್ತವಲ್ಲ ಎಂದರು. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯವಾಗಿದೆ. ಈ ಯೋಜನೆ ಅನುಷ್ಠಾನವಾದರೆ ಎರಡೂ ರಾಜ್ಯಗಳಿಗೂ ಲಾಭವಾಗಲಿದೆ ಎಂದು ಅವರು ತಿಳಿಸಿದರು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ಇದೇ 23 ಮಂಗಳವಾರ ದೆಹಲಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಇಂದು ನೀಟ್ ಯುಜಿ ಮರುಪರೀಕ್ಷೆ ಸುಗಮವಾಗಿ ನಡೆಯಿತು. ಬೆಂಗಳೂರಿನ 68, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8, ಚಿಕ್ಕಬಳ್ಳಾಪುರ ಜಿಲ್ಲೆಯ 6, ಹಾವೇರಿಯಲ್ಲಿ 5 ಪರೀಕ್ಷಾ ಕೇಂದ್ರ ಸೇರಿದಂತೆ ಇತರೆಡೆ ಯಾವುದೇ ಲೋಪವಿಲ್ಲದಂತೆ ಮರುಪರೀಕ್ಷೆ ನಡೆಯಿತು. ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿತ್ತು. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆಯನ್ನು ಆರೋಗ್ಯ ಘಟಕದಿಂದ ಕಲ್ಪಿಸಲಾಗಿತ್ತು. ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಇಂದು ಅಧಿಕಾರ ಸ್ವೀಕರಿಸಿದರು. ನಗರದ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರಿಸಿದ್ದರು. ಈ ವೇಳೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮತ್ತಿತರ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ, ಪಕ್ಷಕ್ಕೆ ಶ್ರಮಪಟ್ಟ ಪ್ರತಿ ನಾಯಕರಿಗೆ ಮುಂದೆ ಉತ್ತಮವಾದ ಭವಿಷ್ಯವಿದೆ ಎಂದರು. ಚಿತ್ರದುರ್ಗ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯಾದ್ಯಂತ 1 ಅಥವಾ 2 ಸ್ಥಳಗಳಲ್ಲಿ ಮಳೆಯಾಗಿದ್ದು, ಬೆಂಗಳೂರು HAL GKVK 3 ಸೆಂಟಿಮೀಟರ್, ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ 2, ಬೀದರ್ನಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 3 ದಿನ ರಾಜ್ಯದ ಹವಾಮಾನದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೋಗವು ಆರೋಗ್ಯಕರ ಸಮತೋಲಿತ ಜೀವನಕ್ಕೆ ಅತ್ಯಂತ ವಿಶ್ವಾಸಾರ್ಹ ಮಾರ್ಗ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ದೈಹಿಕ ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಯೋಗ ಅವಶ್ಯಕ, ಕೇಂದ್ರ ಸಚಿವ ವಿ ಸೋಮಣ್ಣ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯ, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ರಾಜ್ಯದ 5 ಇದೇ ಮಂಗಳವಾರ ರಾಷ್ಟಪತಿ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. ಹಾಗೂ ರಾಜ್ಯದೆಲ್ಲೆಡೆ ಬಿಗಿ ಭದ್ರತೆ ನಡುವೆ ಸುಗಮವಾಗಿ ನಡೆದ ನೀಟ್ ಯುಜಿ ಮರುಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
4: ಮಹಿಳೆಯರ ಮೇಲಿನ ಯಾವುದೇ ರೂಪದ ದೌರ್ಜನ್ಯವು ಶಿಕ್ಷಾರ್ಹ ಅಪರಾಧವಾಗಿದೆ. ಅನಾವಶ್ಯಕವಾಗಿ ಸ್ಪರ್ಶಿಸಿದಾಗ, ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಫುಸಲಾಯಿಸಿ ಆಶೆ ತೋರಿಸಿದಾಗ ಹೆಣ್ಣು ಮಕ್ಕಳೇ ಜಾಗೃತರಾಗಿ. ಯಾವುದೇ ಸ್ವರೂಪದ ಅಸಮಾನತೆ, ಲಿಂಗ ತಾರತಮ್ಯ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಸೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನ, ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ.

0: ಆಕಾಶವಾಣಿ ಸಮಯ 6:50.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ ಸರಿಯಾಗಿ 6:51.
2: ವಿರುದ್ಧ ಸೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ.

0: ಅಂತರ್ಜಾಲ ಸೇವೆ ಅಂದರೆ ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕ ಆಲಿಸ್ತಾ ಇದ್ದೀರಿ. ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
3: ವಿಡಿಯೋ ಲೈಕ್ ಮಾಡಿ ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
0: ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಭವ್ಯ ವಜ್ರ ಮಹೋತ್ಸವದ ಕಾರ್ಯಕ್ರಮದ ಬಾನುಲಿ ವರದಿ ಇದರ ಮೊದಲನೇ ಭಾಗ ಪ್ರಸಾರವಾಗಲಿದ್ದು, ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್.
7: ಸಂತೋಷ ಕೊಟ್ರೆ ಈಗ ಮುಖ್ಯವಾಗಿ ಅಡಿಕೆ
8: ಈಗ ಕೇಳಿ. ದಿನಾಂಕ 29 ಮೇ 2026 ಹಮ್ಮಿಕೊಂಡ ದಾವಣಗೆರೆಯ ಯುಬಿಟಿಡಿ ಇಂಜಿನಿಯರಿಂಗ್ ಕಾಲೇಜಿನ ಭವ್ಯ ವಜ್ರ ಮಹೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿ ಭಾಗ 1. ಈ ಕಾರ್ಯಕ್ರಮದಲ್ಲಿ ಬಿಪಿಯು ಕುಲಪತಿಗಳಾದ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ,
9: ಗುಡ್ ಮಾರ್ನಿಂಗ್ ಆನರಬಲ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆನರಬಲ್ ಮೋಸ್ಟ್ ರೆವರ್ಡ್ ಚೀಫ್ ಗೆಸ್ಟ್ ಶ್ರೀ ಸಿಪಿ ರಾಧಾಕೃಷ್ಣನ್ ಜಿ, ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಸಿದ್ದರಾಮಯ್ಯ ಜಿ, ಹಿಸ್ ಅಬ್ಸೆನ್ಸ್ ಹಿಸ್ ಹೋಲಿನೆಸ್ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮತ ಮಹಾಸ್ವಾಮೀಜಿ, ಆನರಬಲ್ ಮಿನಿಸ್ಟರ್ ಫಾರ್ ಹೈಯರ್ ಎಜುಕೇಶನ್ ಅಂಡ್ ಪ್ರೋ ಚಾನ್ಸಲರ್ ಆಫ್ ಬಿಟಿಯು ಡಾಕ್ಟರ್ ಎಲ್ ಸಿ ಸುಧಾಕರ್ ಜಿ, ಆನರಬಲ್ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಜಿ, ಆನರಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ದಾವಣಗೆರೆ ಕಾನ್ಸ್ಟಿಟ್ಯುಯನ್ಸಿ, ಆನರಬಲ್ ಗವರ್ನರ್ ಆಫ್ ಕರ್ನಾಟಕ ಅಂಡ್ ಚಾನ್ಸಲರ್ ಆಫ್ ಬಿಟಿಯು ಶ್ರೀ ತಾವರ್ಚಂದ್ ಗೆಹ್ಲೋಟ್ ಜಿ ಸಾಮಿ, ಆನರಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಫ್ ದಾವಣಗೆರೆ ಕಾನ್ಸ್ಟಿಟ್ಯುಯನ್ಸಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಜಿ, ಆನರಬಲ್ ಮಿನಿಸ್ಟರ್ ಇನ್ಚಾರ್ಜ್ ಆಫ್ ದಾವಣಗೆರೆ ಡಿಸ್ಟ್ರಿಕ್ಟ್ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್ ಜಿ, ದ ಚೇರ್ಪರ್ಸನ್ ಆಫ್ ದಿ ಬೋರ್ಡ್ ಆಫ್ ಗವರ್ನರ್ಸ್ ಆಫ್ ಎನ್ಐಎಫ್ ಟಿಇಎಂ ಡಾಕ್ಟರ್ ಪಿ ಜಿ ಸೀತಾರಾಮ್ ಜಿ.

0: ಪ್ರೀತಿಯೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಟ್ಸ್ ಮೈ ಇಮೆನ್ಸ್ ಪ್ರಿವಿಲೇಜ್ ಅಂಡ್ ಆನರ್ ಆನ್ ಬಿಹಾಫ್ ಆಫ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂಡ್ ಯೂನಿವರ್ಸಿಟಿ ಬಿಡಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ ಟು ಎಕ್ಸ್ಟೆಂಡ್ ಅ ವಾರ್ಮ್ ಅಂಡ್ ಹಾರ್ಟ್ಫೆಲ್ಟ್ ವೆಲ್ಕಮ್ ಟು ಆಲ್ ಆಫ್ ಯು ಟು ದ ಇನಾಗರಲ್ ಸೆರೆಮನಿ ಆಫ್ ದಿ ಪ್ಲಾಟಿನಮ್ ಜೂಬ್ಲಿ ಸೆಲೆಬ್ರೇಷನ್ ಆಫ್ ದಿಸ್ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್. ನಾಡಿನ ಜ್ಞಾನ ಪರಂಪರೆಯ ಕೀರ್ತಿಯನ್ನ ಮತ್ತು ವಿದ್ಯೆಯ ಬೆಳಕು ಸೇವೆಯ ಧರ್ಮ ಎಂಬ ಆದರ್ಶವನ್ನ ಜೀವನ ಮೌಲ್ಯವಾಗಿ ಸ್ವೀಕರಿಸಿರುವ ಈ ಮಹಾನ್ ಶಿಕ್ಷಣ ಸಂಸ್ಥೆಯ ಅಮೃತ ಮಹೋತ್ಸವ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಟುಡೇ ಇಸ್ ಎ ಹಿಸ್ಟಾರಿಕ್ ಅಂಡ್ ಪ್ರೌಡ್ ಅಕೇಶನ್ ಇನ್ ದ ಜರ್ನಿ 51 ಥ್ರೂ ದ ವಿಷನರಿ ಫಿಲಾಂಥ್ರಪಿ ಆಫ್ ಶ್ರೀ ಬ್ರಹ್ಮಪ್ಪ ದೇವೇಂದ್ರಪ್ಪ ಕಾವಣನ ಇನ್ನೋವೇಶನ್ ಆಂಟರ್ಪ್ರಿನರ್ಶಿಪ್ ಅಂಡ್ ಇಂಡಸ್ಟ್ರಿ ಕೊಲಾಬರೇಷನ್ ಅಕ್ರಾಸ್ ಕರ್ನಾಟಕ. ಫಸ್ಟ್ ಯೂನಿವರ್ಸಿಟಿ ಇನ್ ಅನೌನ್ಸ್ಮೆಂಟ್ ಆಫ್ ರಿಸಲ್ಟ್ಸ್ ವಯಾ ವಾಟ್ಸ್ಆಪ್ ವಿತ್ ಇನ್ 10 minutes ಆಫ್ ದಿ ಲಾಸ್ಟ್ ಬ್ಯಾಚ್ ಆಫ್ ದಿ ಪ್ರಾಕ್ಟಿಕಲ್ ಎಕ್ಸಾಮ್, ವಿಚ್ ಇಸ್ ಎ ನೋಟಬಲ್ ಅಚೀವ್ಮೆಂಟ್ ಆಫ್ ದಿ ಯೂನಿವರ್ಸಿಟಿ ಇನ್ ದಿ ರೀಸೆಂಟ್ಲಿ ಆನ್ ಮೇ 22nd ವಿ ಹ್ಯಾವ್ ಅನೌನ್ಸ್ ದ ರಿಸಲ್ಟ್ಸ್ ಇನ್ 10 minutes ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಎಕ್ಸಾಮಿನೇಷನ್. Offering curriculum in line with the highest standards set by premier institutions such as IITs, IISc, IIMs and NITs and revision of curriculum on the demands of the industry as and when need arises. Launch of centralized internship platform for 3 lakhs plus students fully aligned with AICT guidelines. Continuous rise in number of admissions since the last 3 years. Collaboration with National Institute in the field of telecom, aerospace, defense and others aligned with national priorities. Collaboration with industry and organization at national and international level. Hosting MSME innovation schemes through its skill development center. As one of the premier constituent college of VTU, UBDT College of Engineering is the only MBA accredited government engineering college in the entire Karnataka state. The college possesses 10 skill development centers in advance, frontiers of engineering and technology. The college has produced more than 200 doctorate degrees holders and more than 120 research scholars are actively engaged with research in cutting edge technology. As a testimonial to this, the college has received more than rupees 5 crore funding in the last 2 years from various state and central government agencies. The college has continuously adapted itself to the changing needs of the technology and society. At a time when India is progressing towards the vision of Viksit Bharat, at 2047, institutions like VTU and UBD, TCE have a vital responsibility in nurturing innovators, researchers, ethical professionals and nation builders who will shape the future of the country. I sincerely appreciate the efforts of the organizing committee, faculty members, alumni association, students, staff and all the stakeholders whose dedication has made these grand celebrations possible. I also acknowledge with gratitude the continued support extended by the government of Karnataka, distinguished alumni, industry partners and well-wishers of this institution. This Platinum Jubilee is not merely a celebration of the past, it is a celebration of excellence, inspiration and future possibilities. Once again, I warmly welcome all the dignitaries and guests to this historic Platinum Jubilee inaugural ceremony and wish the celebration great success. ಮಾನವತೆ ಮೊದಲು, ಕರುಣೆ ಗೌರವ ಮತ್ತು ಮಾನವ ಸೇವೆಯೇ ನಮ್ಮ ಧ್ಯೇಯ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.
1: ಇದೇ ಸಂದರ್ಭದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ತಮ್ಮ ಆಶೀರ್ವಚನದಲ್ಲಿ ಹೀಗೆ ಹೇಳಿದರು.

0: ಮಾಜಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್ ತಮ್ಮ ಅಭಿಪ್ರಾಯದಲ್ಲಿ
1: ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಆದಿಚುಂಚನಗಿರಿಯ ಮಹಾಸಂಸ್ಥಾನ ಮಠ ಹಾಗೂ ಆದಿಚುಂಚನಗಿರಿಯ ವಿಶ್ವವಿದ್ಯಾಲಯದ

ಮಾದರಿಗೆ ನಮಸ್ಕರಿಸುತ್ತಾ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಹಾಗೂ ಭಾರತ ಉಪರಾಷ್ಟ್ರಪತಿಗಳಾದಂಥ ಸನ್ಮಾನ್ಯ ಶ್ರೀ ಪಿ ಸಿ ರಾಧಾಕೃಷ್ಣನ್ ಜಿಯವರೇ, ಗಣಕಯುಕ್ತಿಯ ರಾಜ್ಯಪಾಲರಾದ ಧವಲ್ ಚಂದ್ ಗೆಹ್ಲೋಟ್ ಜಿಯವರೇ, ವೇದಿಕೆ ನೀಡಿರುವ ಆತ್ಮೀಯರು, ನನ್ನ ಸಹೋದ್ಯೋಗಿಗಳು, ಮಿತ್ರರಾದಂಥ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರೇ, ನಮ್ಮ ಈ ಭಾಗದ ಲೋಕಸಭಾ ಸದಸ್ಯರಾದಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರೇ, ಮತ್ತೊಬ್ಬರು ಮಾನ್ಯ ಮೈಸೂರು ಕೊಡಗು ಲೋಕಸಭಾ ಸದಸ್ಯರು ಆದಂಥ ಯದೂರು ಕೃಷ್ಣರಾಜ ದತ್ತ ಜಯಚಾಮರಾಜ ಒಡೆಯರವರೇ, ಹಾಗೂ ವೇದಿಕೆ ಮೇಲಿರುವಂಥ ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಟೆಕ್ನಾಲಜಿಯ ಮ್ಯಾನೇಜ್ಮೆಂಟ್ ಸಂಸ್ಥೆಯ ಅಧ್ಯಕ್ಷರಾದಂಥ ಸೀತಾರಾಮ್ ಅವರೇ, ವೈಸ್ ಚಾನ್ಸಲರ್ ಆದಂಥ ವಿದ್ಯಾಶಂಕರ್ ಅವರೇ, ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಎಲ್ಲ ಸಂಸದರೇ, ವಿಧಾನ ಪರಿಷತ್ ಮತ್ತು ವಿಧಾನ ಸಭೆಯ ಸದಸ್ಯರೇ, ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಎಲ್ಲ ಗಣ್ಯರೇ, ಮಾನ್ಯರೇ, ಈ ಭವ್ಯ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಪ್ರಾಚಾರ್ಯರು, ಪ್ರಾಧ್ಯಾಪಕ ವರ್ಗದವರೇ, ವಿದ್ಯಾರ್ಥಿಗಳೇ, ಮತ್ತು ಭವಿಷ್ಯದ ಇಂಜಿನಿಯರ್ಗಳಾಗಿ ನಾಡಿನ ಪ್ರಗತಿಯ ಹೆಜ್ಜೆಯಲ್ಲಿ ಲಗ್ಗೆ ಇಡುವ ನೂತನ ಪದವಿಗಳಿಗೆಲ್ಲ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಸಭಿಕರೇ, ಪೋಷಕರೇ, ವಿದ್ಯಾರ್ಥಿಗಳೇ ಹಾಗೂ ನೂತನ ಇಂಜಿನಿಯರ್ಗಳಾಗಿ ಇವರ ಹೊಮ್ಮಿತ್ತಿರುವ ಎಲ್ಲ ಪ್ರತಿಭಾವಂತರೇ, ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಬಂಧು ಬಾಂಧವರೇ, ಸ್ನೇಹಿತರೇ, ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಸನ್ನಿಹಿತರೇ, ಸಮಾರಂಭದ ವೇದಿಕೆಯ ಮೇಲೆ ಹಸಿರರಾಗಿರುವ ಎಲ್ಲ ಗಣ್ಯಾತಿ ಗಣ್ಯರ ಬಗ್ಗೆ ನಿಮಗೆಲ್ಲ ಗೊತ್ತಿರುವ ವಿಚಾರ, ಇಲ್ಲಿ ಪಾಲ್ಗೊಂಡಿರುವ ಎಲ್ಲರೂ ಒಂದೊಂದು ಕ್ಷೇತ್ರದ ಸಾಧನೆ ಮಾಡಿರುವ ಸಾಧಕರೇ ಇದ್ದಾರೆ. ಇದರ ಬಗ್ಗೆ ನಾನು ಹೆಮ್ಮೆ ಪಡುವಂತ ನೀವು ಕೂಡ ಹೆಮ್ಮೆ ಪಡುತ್ತಿದ್ದೇನೆ ಎಂದು ಭಾವಿಸಿದ್ದೇನೆ. ಹಾಗೂ ಹೆಚ್ಚೇನೆ ಹೇಳುವುದಿಲ್ಲ, ನಿಮಗೆ ಗೊತ್ತಿರುವ ಹಾಗೆ ಸಮಯ ಹೆಚ್ಚು ತೆಗೆದುಕೊಳ್ಳದೆ ಈ ಹಿಂದೆ ಎರಡನೇ ಅದರ ಪರಿಶ್ರಮವನ್ನು ಸರ್ವೆ ವಿಶ್ವೇಶ್ವರಯ್ಯನವರು ಅರಿತು ಜನರಿಗೆ ಉದ್ಯೋಗಾವಕಾಶ ಒದಗಿಸಲು ಮತ್ತು ಅವರ ಹಸಿವು ನೀಗಿಸಲು ವಿವಿಧ ಸಂಸ್ಥೆ ಇದರಿಂದ ಬದುಕಿನ ಭದ್ರತೆ ಲಭಿಸಿದ ಆಹಾರ ಕೊರತೆ ನೀಗಿಸಲು ಸಹಕಾರಿಯಾಯಿತು. ದಾವಣಗೆರೆ ಯೂನಿವರ್ಸಿಟಿ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜ್ ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ಮತ್ತು ಐತಿಹಾಸಿಕಗಳಲ್ಲಿ ಒಂದಾಗಿ 1951ರಲ್ಲಿ ಸ್ಥಾಪನೆಯಾದ ಇದು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಇಂಜಿನಿಯರಿಂಗ್ ಕಾಲೇಜ್ ಎಂಬ ಹೆಗ್ಗಳಿಕೆ ಹೊಂದಿದ್ದು ಈ ಭಾಗದ ತಾಂತ್ರಿಕ ಶಿಕ್ಷಣ ರೂಪಿಸಲು ಪಾತ್ರ ಬಹಳ ಮುಖ್ಯವಾಗಿದೆ. ಮುಖ್ಯವಾಗಿ ಪ್ರಾರಂಭವಾದಂತಹ ಯೂನಿವರ್ಸಿಟಿ ಅದು ಕುವೆಂಪು ಯೂನಿವರ್ಸಿಟಿಗೆ ಹೋಗಿ ಮತ್ತು ಆಮೇಲೆ ಯುಟಿಐಗೆ ಟೆಕ್ನಿಕಲ್ ಯೂನಿವರ್ಸಿಟಿಗೆ ಹಸ್ತಾಂತರ ಆಗಿ ಈಗ ಒಳ್ಳೆಯ ಒಂದು ಬಹುರೂಪದ ಯೂನಿವರ್ಸಿಟಿಯಾಗಿ ಬೆಳೆದಿರುವುದು ನಮಗೆ ಮುಂದೆ ಗೊತ್ತಿರುವ ವಿಚಾರ. ಯುಬಿಡಿಟಿ ಸಂಸ್ಥೆಯು ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಅದರ ಹಳೆಯ ವಿದ್ಯಾರ್ಥಿಗಳ ಜಾಲ, ಅಲುಮಿನಿ ನೆಟ್ವರ್ಕ್, ಶಿಕ್ಷಣ ಆಡಳಿತ, ರಾಜಕೀಯ, ಉದ್ಯಮ, ವಿಜ್ಞಾನ, ತಂತ್ರಜ್ಞಾನ, ಗತಕಾಲದ ನೆನಪಲ್ಲ, ಬದಲಿಗೆ ಉಜ್ವಲ ಭವಿಷ್ಯವನ್ನು ರೂಪಿಸುವ ಸುಸಂದರ್ಭವಾಗಿದೆ. ಇತ್ತೀಚೆಗೆ ಉದ್ಘಾಟನೆಗೊಂಡ ಅಮೃತ ಮಹೋತ್ಸವ ಭವನ ಕಾಲೇಜಿನ ಮೂಲ ಸೌಕರ್ಯವನ್ನು ಗಣನೀಯವಾಗಿ ಬದಲಿಸಿತ್ತು ಅಂತ ನಾನು ಭಾವಿಸ್ತೇನೆ. 48 ಆಧುನಿಕ ತರಗತಿ ಕೊಠಡಿಗಳು, 20 ಸುಧಾರಿತ ಪ್ರಯೋಗಗಳು, 2 ಸೆಮಿನಾರ್ ಹಾಲ್ಗಳು ಹಾಗೂ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಅತ್ಯಾಧುನಿಕ ಸೌಲಭ್ಯವನ್ನು ಒಳಗೊಂಡಿದ್ದು ಮುಂದಿನ ಪೀಳಿಗೆಗೆ ಉತ್ತಮ ಶೈಕ್ಷಣಿಕ ವಾತಾವರಣ ಸೃಷ್ಟಿಸಿದೆ. ಒಬ್ಬ ಇಂಜಿನಿಯರ್ ಮನಸ್ಸು ಮಾಡಿದರೆ ಕೈಗಾರಿಕೆಗಳಿಂದ ಸಾವಿರಾರು ಜನರಿಗೆ ಉದ್ಯೋಗಾವಕಾಶವನ್ನು ಜೊತೆಗೆ ಆರ್ಥಿಕ, ಕೌಟುಂಬಿಕ, ಸಾಮಾಜಿಕವಾಗಿ ಅನುಕೂಲತೆಯನ್ನು ಲಭಿಸುತ್ತದೆ ಎನ್ನುವುದರಲ್ಲಿ ವಿಶ್ವೇಶ್ವರಯ್ಯ ಅವರಿಂದ ನೀವೆಲ್ಲ ಸ್ಫೂರ್ತಿಯಾಗಿ ಪಡೆದು ಯುವ ಉದ್ಯೋಗಾವಕಾಶಗಳ ಜೊತೆಗೆ ನಾಡಿನ ಅಭಿವೃದ್ಧಿಗೆ ಪೂರಕವಾಗಿ ನಿಲ್ಲಬೇಕಾಗಿದೆ. ಈ ಒಂದು ಯುಬಿಡಿಟಿ ಸಂಸ್ಥೆಯ ಪ್ರಾರಂಭಕ್ಕೋಸ್ಕರ ನಮ್ಮ ಮೈಸೂರು ಮಹಾರಾಜರ ಒಂದು ಹಣಕಾಸಿನ ನೆರವು ಮತ್ತು ನಮ್ಮ ದಾವಣಗೆರೆಯ ಬಿಜಿ ಫ್ಯಾಮಿಲಿಯ ಬ್ರಹ್ಮಪ್ಪ ತವನಪ್ಪನವರ ಒಂದು ಪರಿಶ್ರಮದಿಂದ 1951ರಲ್ಲಿ ಪ್ರಾರಂಭ ಆಯಿತು. ಬಹಳ ಒಂದು ಇದಕ್ಕೆ ಸಾಕಷ್ಟು ಜನ ದಾವಣಗೆರೆ ದಾನಿಗಳು ಇದಕ್ಕೆ ಸಾಕಷ್ಟು ದಾನ ಧರ್ಮದಿಂದ ಈ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಿ ದಾವಣಗೆರೆಯಲ್ಲಿ ಅತ್ಯಂತ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ.

ಈ ಒಂದು ಕಾಲೇಜು ಒಂದು ವಿಶ್ವವಿದ್ಯಾಲಯ ಮಾಡುವ ಕೆಲಸವಲ್ಲ. ಇಲ್ಲಿಯ ಎಲ್ಲರೂ ತಮ್ಮ ತಮ್ಮ ಅಭಿವ್ಯಕ್ತಿಯಲ್ಲಿ ಸೃಷ್ಟಿಯಾದ ಕೌಶಲ್ಯ ಜಾಣ್ಮೆಯಿಂದ ಸಮಾಜದ ಆರ್ಥಿಕತೆ ಸೃಷ್ಟಿಸಿ ಅಂತ ಕೆಲಸ ಆಗಬೇಕು. ಬಸವಣ್ಣವರು ಉಳಿದಂತೆ ಕಾಯಕವೇ ಕೈಲಾಸ ಎಂಬಂತೆ ಮನುಷ್ಯ ಯಾವುದೇ ಕ್ಷೇತ್ರದಲ್ಲಿ ತಮ್ಮನ್ನು ಸಮರ್ಪಣ ಮನೋಭಾವಗಳಿಂದ ಪ್ರಕಟಿಸಿಕೊಳ್ಳಬೇಕು. ಚಂದ್ರಯಾನ ನೀವು ಇದೀಗ ಮಂಗಳಯಾನಕ್ಕೆ ಅಡಿ ಇರುವ ತಂತ್ರಜ್ಞಾನದ ಪ್ರಯೋಗ ನಡೆಯುತ್ತಲೇ ಇದೆ. ಇದು ಕಾಯಕ ನಿಷ್ಠೆಯೇ ಅಂತ ನಾನು ಭಾವಿಸ್ತೇನೆ. ಮತ್ತು ಯುಬಿಡಿಟಿ ಕಾಲೇಜು ಕೇವಲ ಒಂದು ಶಿಕ್ಷಣ ಸಂಸ್ಥೆ ಅಲ್ಲ, ಇದು ತಾಂತ್ರಿಕ ಶಿಕ್ಷಣ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಕರ್ನಾಟಕ ನೀಡಿರುವ ಕೊಡುಗೆಯ ಹೆಮ್ಮೆಯ ಪರಂಪರೆಯಾಗಿದೆ. ಯುವಜನರನ್ನು ಸಬಲೀಕರಣಗೊಳಿಸುವ, ನಾವೀನ್ಯತೆಯನ್ನು ಉತ್ತೇಜಿಸುವ ಮತ್ತು ಮಧ್ಯ ಕರ್ನಾಟಕದ ಹಾಗೂ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವಂತಹ ಶ್ರೇಷ್ಠ ಸಂಸ್ಥೆಗಳಲ್ಲಿ ಬಲಪಡಿಸುವ ಕರ್ನಾಟಕ ಗಣ ಸರ್ಕಾರವು ಯಾವಾಗಲೂ ಬದ್ಧವಾಗಿದೆ. ಈ ಐತಿಹಾಸಿಕ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಯುಬಿಡಿಟಿ ಸಂಸ್ಥೆಯ ಸಂಶೋಧನೆ, ಆವಿಷ್ಕಾರ ಮತ್ತು

0: ಇದುವರೆಗೆ ದಿನಾಂಕ 29 ಮೇ 2026 ಹಮ್ಮಿಕೊಂಡ ದಾವಣಗೆರೆಯ UBTD ಇಂಜಿನಿಯರಿಂಗ್ ಕಾಲೇಜಿನ ಭವ್ಯ ವಜ್ರ ಮಹೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿಯ ಭಾಗವನ್ನು ಕೇಳಿದಿರಿ. ಹೊರಾಂಗಣ ಧ್ವನಿ ಮುದ್ರಣಕ್ಕೆ ತೆರಳಿ ಪ್ರಸಾರಕ್ಕೆ ಅಳವಡಿಸಿದವರು ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ SM ಸುಧಾಕರ್, ನಿರ್ಮಾಣ ಸಹಾಯ ರೇಷ್ಮಾ.
1: ಕೃಷಿ ರಂಗ ಕಾರ್ಯಕ್ರಮದಲ್ಲಿ ದಾವಣಗೆರೆಯ UBTT ಇಂಜಿನಿಯರಿಂಗ್ ಕಾಲೇಜಿನ ಭವ್ಯ ವಜ್ರ ಮಹೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿಯ ಮೊದಲನೇ ಭಾಗವನ್ನು ಆಲಿಸಿದ್ರಿ. ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ಇನ್ನು ಮುಂದೆ ಕೇಳಿ ಕೃಷಿ ಉಳಿಸಿ ಅಭಿಯಾನ 2026 ಈ ಕುರಿತು ಮಾಹಿತಿ.
2: ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ.
3: ಪಹಲೆ ಹಮ್ ಉಸ್ಕಿ ಬಾತ್ ಕರ್ ಲೇ. ಹಮ್ ಜಿಸ್ ಧರ್ತಿ ಪರ್ ರಹ ರಹೆ ಹೈನ್ ಉಸ್ಕೊ ಹಮ್ ಸಬ್ ಮಾ ಮಾನ್ತೆ ಮಾನ್ತೆ ಕಿ ನೀ ಮಾನ್ತೆ ಅರೆ ಧರ್ತಿ ಮಾ ಹೈ ಕಿ ನಹಿ ಹಮ್ ಜೋ ಫಸಲ್ ಉಗಾತೆ ಕಾಯೆ ಕೋ ಉಗಾತೆ ಹಮಾರೆ ಜೋ ಪೇಡ್ ಆಕ್ಸಿಜನ್ ದೇತೆ ವೋ ಕಾ ಉಗತೆ ಪಾನಿ ಅಗರ್ ಭರ್ ಕೆ ಲಾತೆ ತೋ ವೋ ಭಿ ಕಾ ಬಹತಾ ಹೈ ಧರ್ತಿ ಪೇ ಅಂದ್ರೆ ಓಂ ಪೃಥ್ವಿ ದೇವೇ ಚ ವಿದ್ಮಹೆ ಸಹಸ್ರಮೂರ್ತೇ ಚ ಧೀಮಹಿ ತನ್ನೋ ಪೃಥ್ವಿ ಪ್ರಚೋದಯಾತ್. ಆಯೆ ಪಹಲೆ ಧರ್ತಿ ಮಾತಾ ಕೋ ಪ್ರಣಾಮ ಕರೇ ಪೃಥ್ವಿ ಮಾತಾ ಕೋ ಪ್ರಣಾಮ ಕರೇ. ಅಭಿ ಜೊ ಮೈನೆ ಮಂತ್ರ ಪಢಾ ಉಸ್ ಮಂತ್ರ ಕಾ ಅರ್ಥ ತಾ ಹಮ್ ಪೃಥ್ವಿ ದೇವಿ ಕೋ ಜಾನತೆ ಹೈ ಔರ್ ಉನ್ಕೆ ಹಜಾರೋ ರೂಪೋ ಕಾ ಧ್ಯಾನ ಕರ್ತೆ ಹೈ. ಹೇ ಮಾತಾ ಪೃಥ್ವಿ ಹಮೇ ಬುದ್ಧಿ ದೇ ಔರ್ ಹಮಾರೆ ಮನ್ ಕೋ प्रकाश से भर दे. ऐसी धरती माता के चरणों में हम प्रणाम करते हैं. मेरे भाइयों बहनों बुजुर्गों याद रखो किसान भाइयों एक जमाना था जब खेत की बोनी पूरी होती थी तो धरती की पूजन करते थे मच्छिंद्री की पूजन करते थे. याद है क्या कोई को? कई को याद होगा और नई पीढ़ी को तो पता ही नहीं होगा. जब हल से बोनी होती थी तो मुझे जैत का पता है जैसे ही बोनी पूरी होती थी और हम एक मच्छंद्री मैया ऐसे बनाते थे और बाप हल लेके आते थे और कहते थे पोर में पानी हर वो लो और वह गेहूं डालते हुए जाते थे. और बाद में जब कटाई पूरी होती थी तो अंत में वो गाड़ी में लगाते ले जाते थे उसको कहते थे छिटकवार. याद है कि नहीं? अरे कहीं को याद नहीं होगा. और जब बोनी पूरी हो जाती थी तो जितने भी अपने मजदूर साथी होते थे जो बोनी में सहयोगी होते थे घुंगरी गांव में बनती थी घुंगरी. अब तो भैया भूले गए घुंगरी. अब तो पिज्जा पास्ता ब्रेड आ गई घुंगरी अपनी और सबको खिलाते थे. ये हम क्यों करते थे बताओ? ये इसलिए करते थे कि धरती हमारी माँ है. यही तो फसलें पैदा करती है,

0: ಅದರ ಸೊಬಗಿನ ಹಸಿರು ಕಾನನದ ಸ್ವರ್ಗವ ಕಟ್ಟಿಗೆವು. ಕನ್ನಡ ನಾಡಿನ ಪುಣ್ಯ ಭೂಮಿಯಲ್ಲಿ ಕಾಡನ್ನು ಬೆಳೆಸುವೆವು.
1: ನಾವು ಕಾಡ

0: ಕೆಲವರೇ, ಸಾರ್ವಜನಿಕರಿಗೆ
1: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
0: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
1: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
0: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
0: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
1: IMV ಶಿವಮೊಗ್ಗ ಶಾಖೆ

0: ಸಮಯ 7:31:35.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ಇದು ನನ್ನ ಮಗ ಆಟ ಆಡಬೇಕಾದಾಗಿಂದ್ ಧ್ವನಿ.

ನಿಮಿಷ ಆಗುತ್ತಿಳಿದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ನಂತರ 7:35ಕ್ಕೆ ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಅಭಿವೃದ್ಧಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ದ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಜಬಲ್ಪುರನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, ವಿಶ್ವವಿದ್ಯಾಲಯಕ್ಕೆ ಹೆಸರಾಗಿರುವ ರಾಣಿ ದುರ್ಗಾ

ಮಾಯಾವತಿ ಅವರು ಧೈರ್ಯ ಶೌರ್ಯ ಮತ್ತು ಪರಾಕ್ರಮದ ಪ್ರತೀಕವಾಗಿದ್ದರು. ಭಾರತೀಯ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದು ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಿದ್ದಾರೆ ಎಂದು ತಿಳಿಸಿದರು. 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ದಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ದಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ದಿಗಾಗಿ ನಿರಂತರ ಪ್ರಯತ್ನಗಳು ನಡೆಯಬೇಕು ಎಂದು ಅವರು ಒತ್ತಿ ಹೇಳಿದರು. ನಾಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕುನ್ಹೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು ಸಹರಿಯಾ ಬುಡಕಟ್ಟು ಸಮುದಾಯದ ಸದಸ್ಯರು ಚೀತಾ ಟ್ರ್ಯಾಕ್ಟರ್ಗಳು ಹಾಗೂ ಉದ್ಯಾನವನದ ಕ್ಷೇತ್ರ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಂತರ ಒಪ್ಪಂದವನ್ನು ಬಲಪಡಿಸುವ ಮತ್ತು ಪಶ್ಚಿಮ ಏಷ್ಯಾ ಸಂಘರ್ಷವನ್ನು ಕೊನೆಗೊಳಿಸುವ ಪ್ರಯತ್ನಗಳನ್ನು ಪರಿಗಣಿಸುವ ಗುರಿಯನ್ನು ಹೊಂದಿರುವ ಮಾತುಕತೆಗಳು ಇಂದು ಸ್ವಿಡ್ಜರ್ಲೆಂಡ್ನ ಬರ್ಗೇನ್ ಸ್ಟಾಕ್ನಲ್ಲಿ ಪ್ರಾರಂಭವಾದವು. ಕತಾರ್ ಮತ್ತು ಪಾಕಿಸ್ತಾನ ಈ ಮಾತುಕತೆಯ ಮಧ್ಯಸ್ಥಿಕೆ ವಹಿಸುತ್ತಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅಮೆರಿಕದ ನಿಯೋಗವನ್ನು ಮುನ್ನಡೆಸುತ್ತಿದ್ದರೆ ಇರಾನ್ನ ನಿಯೋಗವನ್ನು ಸ್ಪೀಕರ್ ಮೊಹಮ್ಮದ್ ಬಕರ್ ಗಾಲಿಬಾಬ್ ಮತ್ತು ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ನೇತೃತ್ವ ವಹಿಸಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ನಿರಂತರ ದಾಳಿಯಿಂದಾಗಿ ಟೆಹರಾನ್ ಮತ್ತೆ ಹಾರ್ಮೂಜ್ ಜಲಸಂಧಿಯನ್ನು ಮುಚ್ಚಿದ ನಂತರ ಈ ಸಭೆ ನಡೆದಿದೆ. ಆದಾಗ್ಯೂ ಜಲಮಾರ್ಗವು ಎಲ್ಲಾ ಹಡಗುಗಳಿಗೆ ಮುಕ್ತವಾಗಿದೆ ಎಂದು ಯುಎಸ್ ಮಿಲಿಟರಿ ಹೇಳಿದೆ. ಕತಾರ್ ಮತ್ತು ಪಾಕಿಸ್ತಾನದ ಪ್ರತಿನಿಧಿಗಳೊಂದಿಗೆ ಟೆಹರಾನ್ ಮತ್ತು ವಾಷಿಂಗ್ಟನ್ ನಂತರದಲ್ಲಿ ಚತುರ್ಭುಜ ಮಾತುಕತೆಗಳು ಭಾಗವಹಿಸಲಿವೆ. ಕತಾರ್ ಮತ್ತು ಪಾಕಿಸ್ತಾನದ ಪ್ರತಿನಿಧಿಗಳೊಂದಿಗೆ ಟೆಹರಾನ್ ಮತ್ತು ವಾಷಿಂಗ್ಟನ್ ನಂತರದಲ್ಲಿ ಚತುರ್ಭುಜ ಮಾತುಕತೆಗಳಲ್ಲಿ ಭಾಗವಹಿಸಲಿವೆ. ನಾಲ್ಕು ಪಕ್ಷಗಳ ಮಾತುಕತೆಗೆ ಮುಂಚಿತವಾಗಿ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಅವರನ್ನು ಒಳಗೊಂಡ ಅಮೆರಿಕ ನಿಯೋಗ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಜೆರೆಡ್ ಕುಷ್ನರ್ ಪಾಕಿಸ್ತಾನದ ಮಧ್ಯಸ್ಥಿಕೆ ತಂಡದೊಂದಿಗೆ ಸಭೆ ನಡೆಸಿದರು. ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಪ್ರಪಂಚದಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವು ರಾಜತಾಂತ್ರಿಕ ಸದಸ್ಯರು, ಭಾರತೀಯ ವಲಸಿಗರು ಮತ್ತು ಒಮನ್ನಾದ್ಯಂತ ಯೋಗ ಉತ್ಸಾಹಿಗಳನ್ನು ಒಗ್ಗೂಡಿಸಿತು. ಸಾಮೂಹಿಕವಾಗಿ ಪ್ರದರ್ಶಿಸಿದ ಸಾಮಾನ್ಯ ಯೋಗವನ್ನು ಒಳಗೊಂಡಿದ್ದ ಈ ಕಾರ್ಯಕ್ರಮವು ಪ್ರದೇಶಾದ್ಯಂತ ಯೋಗ ಮತ್ತು ಯೋಗಾಸನ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಪ್ರದರ್ಶಿಸಿತು. ಮತ್ತೊಂದೆಡೆ ಕತಾರ್ನ ದೋಹಾದಲ್ಲಿ ಭಾರತೀಯ ಸಮುದಾಯ ಮತ್ತು ಇತರ ವಲಸಿಗ ಗುಂಪುಗಳಿಂದ 2000ಕ್ಕೂ ಹೆಚ್ಚು ಯೋಗ ಉತ್ಸಾಹಿಗಳು ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಕತಾರ್ನಲ್ಲಿ ಪ್ರಾಚೀನ ಅಭ್ಯಾಸದ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಒತ್ತಿ ಹೇಳುತ್ತದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇಯಾದ್ಯಂತ ಸಾವಿರಾರು ನಿವಾಸಿಗಳು ಇಂದು ಯೋಗ ದಿನಾಚರಣೆ ಭಾಗವಹಿಸಿದ್ದರು. ಇದು ಮೆಗಾ ಯೋಗ ಅಧಿವೇಶನಗಳೊಂದಿಗೆ ಸಮುದಾಯ ಸ್ಥಳಗಳನ್ನು ಸ್ವಾಸ್ಥ್ಯ ಮತ್ತು ಸಾಂಸ್ಕೃತಿಕ ವಿನಿಮಯದ ಕೇಂದ್ರಗಳಾಗಿ ಪರಿವರ್ತಿಸಿತು. ದುಬೈನಲ್ಲಿ ಭಾರತದ ರಾಯಭಾರ ಕಚೇರಿಯು ದುಬೈ ಪೊಲೀಸರ ಸಹಯೋಗದೊಂದಿಗೆ ದುಬೈ ಪೊಲೀಸ್ ಅಧಿಕಾರಿಗಳ ಕ್ಲಬ್ನಲ್ಲಿ ಯೋಗ ಆಚರಣೆಯನ್ನು ಆಯೋಜಿಸಲಾಗಿತ್ತು. ಶಾಲಾ ಮಕ್ಕಳು, ಕುಟುಂಬಗಳು ಮತ್ತು ವೈದ್ಯ ಸಮುದಾಯದ ಉತ್ಸಾಹಿಗಳು ಸೇರಿದಂತೆ ಎಲ್ಲಾ ವಯಸ್ಸಿನ ಸುಮಾರು 1500ಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಲಡಾಖ್ನ ಲೇಹ್ನಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆರೋಗ್ಯಕರ, ಸಂತೋಷದಾಯಕ ಮತ್ತು ಹೆಚ್ಚು ಶಾಂತಿಯುತ ಸಮಾಜಕ್ಕಾಗಿ ನಾಗರಿಕರು ಯೋಗವನ್ನು ತಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಅವುಗಳ ಅಧೀನದಲ್ಲಿರುವ ಇಲಾಖೆಗಳು ಇಂದು ನವದೆಹಲಿಯಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದವು. ಸಂವಹನ ಸಚಿವಾಲಯದ ಅಧೀನದಲ್ಲಿರುವ ದೂರಸಂಪರ್ಕ ಇಲಾಖೆಯು ನವದೆಹಲಿಯ ಸಂಚಾರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಯೋಗ ಅಧಿವೇಶನದಲ್ಲಿ ಭಾಗವಹಿಸಿ ವಿವಿಧ ಯೋಗ ಆಸನಗಳು, ಧ್ಯಾನದ ಅಭ್ಯಾಸಗಳನ್ನು ಮಾಡಿದರು.
ಗೃಹ ವ್ಯವಹಾರಗಳ ಸಚಿವಾಲಯ, ಭೂ ಸಂಪನ್ಮೂಲ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ದಿ ಇಲಾಖೆ, ವಿದೇಶಾಂಗ ಸಚಿವಾಲಯದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಹಾಗೂ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಕಚೇರಿ ಜಂಟಿಯಾಗಿ ನವದೆಹಲಿಯ ಕರ್ತವ್ಯ ಭವನದಲ್ಲಿ ಯೋಗ ದಿನಾಚರಣೆಯನ್ನು ಆಯೋಜಿಸಿದ್ದವು. ಆರೋಗ್ಯಕರ ಜೀವನ ಶೈಲಿ ಮತ್ತು ಸಮಗ್ರ ಯೋಗ

0: ಕ್ಷೇಮವನ್ನು ಉತ್ತೇಜಿಸುವಲ್ಲಿ ಯೋಗದ ಮಹತ್ವವನ್ನು ಈ ಕಾರ್ಯಕ್ರಮವು ಬಿಂಬಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಪೆರಿಯಪಾಳ್ಯಂನಲ್ಲಿರುವ ಸಮುದ್ರಾಹಾರ ರಫ್ತು ಕಂಪನಿಯಲ್ಲಿ ಇಂದು ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ. ಪ್ರಾಥಮಿಕ ವರದಿಗಳ ಪ್ರಕಾರ ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರಿದಂತೆ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ವಿಶೇಷ ರಾಸಾಯನಿಕ ಜೈವಿಕ ಮತ್ತು ಪರಮಾಣು ನಿರ್ವಹಣಾ ತಂಡಗಳೊಂದಿಗೆ ತಕ್ಷಣದ ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ಕಟ್ಟುನಿಟ್ಟಾದ ಸುರಕ್ಷತಾ ಶಿಷ್ಟಾಚಾರಗಳ ಅಡಿಯಲ್ಲಿ ಸೋರಿಕೆಯನ್ನು ತಡೆಗಟ್ಟಲು ಪ್ರಯತ್ನ ನಡೆಸಲಾಗಿದೆ. ಘಟನೆಯ ಕುರಿತು ತನಿಖೆ ನಡೆಸಲು 3 ಸದಸ್ಯರ ಉನ್ನತ ಮಟ್ಟದ ಸಮಿತಿಯೊಂದನ್ನು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ರಚಿಸಿದ್ದು 24 ಗಂಟೆಗಳ ಒಳಗೆ ವರದಿ ಸಲ್ಲಿಸುವಂತೆ ಸಮಿತಿಗೆ ನಿರ್ದೇಶನ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆದ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು ಇಂದು ಬಿಗಿ ಭದ್ರತೆಯ ನಡುವೆ ಸರಾಗವಾಗಿ ನಡೆಸಲಾಯಿತು. ಭಾರತದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದರು. ಪರೀಕ್ಷೆಯನ್ನು ಮಧ್ಯಾಹ್ನ 2 ಸಂಜೆ 5:15 ಇಂಗ್ಲಿಷ್ ಸೇರಿದಂತೆ 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಯಿತು. ದಂಬುಲ್ಲಾದಲ್ಲಿ ಇಂದು ನಡೆದ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿಯ ಫೈನಲ್ ಪಂದ್ಯದಲ್ಲಿ ಭಾರತ ಎ ತಂಡ ಆತಿಥೇಯ ಶ್ರೀಲಂಕಾ ಎ ತಂಡವನ್ನು 66 ರನ್ಗಳಿಂದ ಸೋಲಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಎ ತಂಡ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 377 ರನ್ಗಳ ಭಾರಿ ಮೊತ್ತ ಪೇರಿಸಿತು. ಭಾರತ ಪರ ವೈಭವ್ ಸೂರ್ಯವಂಶಿ ಕೇವಲ 11 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ 29 ಎಸೆತಗಳಲ್ಲಿ 94 ರನ್ಗಳನ್ನು ಗಳಿಸಿ ಶ್ರೀಲಂಕಾ ಬೌಲರ್ಗಳ ಬೆವರಿಳಿಸಿದರು. ಶ್ರೀಲಂಕಾ ಎ ತಂಡದ ಪರ ಕುಗತಾಸ್ ಮಥುಲನ್, ರವೀಂದು ಫರ್ನಾಂಡೋ ಹಾಗೂ ವನುಜಾ ಸಾಹನ್ ತಲಾ 2 ವಿಕೆಟ್ ಪಡೆದರು. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಗುಂಪು 1 ಪಂದ್ಯದಲ್ಲಿ ಇಂದು ಭಾರತ ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 8 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 68 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ದಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12 ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ದ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: चार पर और आखिरी विकेट जो गिरी थी 67 के योग पर वो थी यशिका भाटिया की और शबनम इस्माइल ने अपना पूरा का पूरा जो उनके पास एक्सपीरियंस है वो झोंकती हुई अपनी गेंदबाजी पर अपने तीसरे ओवर के साथ राइट आर्म ओवर द स्टंप्स. ऑफ स्टंप पर गेंद उसे हल्का सा पुश किया और जब तक खुद वापस दौड़कर पहुंचती हुई शबनम इस्माइल बल्लेबाजों के पास मुस्तैदी से आंखों ही आंखों में इशारा किया. हरमनप्रीत ने और जमीमा रॉड्रिक्स ने अपने अपने छोर बदले और भारत का स्कोर 8.4 ओवर्स की समाप्ति के बाद पहुंचता हुआ 71 रन तीन खिलाड़ियों के नुकसान पर बहुत ही एक मुस्तैदी से चुराया हुआ ये रन, आंखों से इशारा किया और फिर अपने अपने छोर मल्ले। हालांकि ये कॉल जमीमा रॉड्रिक्स की थी क्योंकि सामने से वो देख रही थी बल्लेबाज को और उस कॉल को हरमनप्रीत ने हाँ बोली और दोनों ने अपने अपने छोर बदले। भारत 71 रन तीन खिलाड़ी के नुकसान पर

गेंद को फील्ड किया जाता, एक रन के लिए पर्याप्त समय था दोनों ही।

ಅವತಾರ ಎ ಲೆಜೆಂಡ್ ಭಾಗ ಒಂದು ಚಿತ್ರದಾಗಿದೆ. ಅಜನೀಶ್ ಬಿ ಲೋಕನಾಥ್, ಮೈಮಿ ರಾಮದಾಸ್ ಅವರ ಧ್ವನಿಯಲ್ಲಿದೆ. ಶಶಿರಾಜ್ ಕಾವೂರ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಅಜನೀಶ್ ಬಿ ಲೋಕನಾಥ್.

ಹರಿಶ್ಚಂದ್ರ ಅವರ ಧ್ವನಿಯಲ್ಲಿ ಸೆಲ್ಯೂಟ್ ಚಿತ್ರದ ಗೀತ ಕೇಳಿದ್ರೆ ಭರತ್ ಬಾಬು ಅವರ ಗೀತ ರಚನೆಗೆ ರಾಜ್ ಭಾಸ್ಕರ್ ಸಂಗೀತ ನೀಡಿದ್ದರು. ಆಕಾಶವಾಣಿ ಬೆಂಗಳೂರು, ಸಮಯ 8:09:36. ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಇನ್ನು ಕೆಲವೇ ಕ್ಷಣಗಳಲ್ಲಿ.

ಆಕಾಶವಾಣಿ ಸಮಯ 8:44:41. 8:45 ಸರಿಯಾಗಿ ದೆಹಲಿ ಕೇಂದ್ರದಿಂದ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳಲಿದ್ದೀರಿ.

ಆಕಾಶವಾಣಿ ಬೆಂಗಳೂರು. ಸಮಯ 9:15 ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸೀಮಾ ರಾಯ್ಕರ್ ಅವರಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಬಿಎಂ ಶ್ರೀಕಂಠಯ್ಯ ಅವರ ಒಂದು ರಚನೆ, ಕರುಣೆ ಒಬ್ಬ ಬಳಕೆ ಮುಸುಕಿದೆ ಮಪ್ಪಿನಲ್ಲಿ.

ರಾಯ್ಕರ್ ಅವರ ಧ್ವನಿಯಲ್ಲಿ ಬಿಎಂ ಶ್ರೀಕಂಠಯ್ಯ ಕುವೆಂಪು ಮತ್ತು ಡಾ ಜಿಎಸ್ ಶುರುದ್ರಪ್ಪ ಅವರ ರಚನೆಗಳನ್ನು ಕೇಳಿದ್ರಿ. ಭಾವಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ

ಕರ್ನಾಟಕ ವಿಧವಾ ತಾಯಿ. ಮೂಲ ಮುನ್ಷಿ ಪ್ರೇಮಚಂದ್. ಬಾನುಲಿ ರೂಪಾಂತರ ವಿನೋದ್ ಶರ್ಮಾ. ಕನ್ನಡ ಅನುವಾದ ಡಾಕ್ಟರ್ ಚೇತನ್ ಕುಮಾರ್ ನಾಯಕ್. ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. ಕೇಳಿ ರಾಷ್ಟ್ರೀಯ ನಾಟಕ

0: ಈ ನಾಟಕದ ಸೂತ್ರಧಾರ. ಈಗ ಇಲ್ಲಿ ಅಯೋಧ್ಯನಾಥ ಲಾಲ್ಜಿಯವರ ನಿಧನ ಆಗಿದೆ. ಅವ್ರದ್ದು ಸುಖದ ಸಾವು. ಅವ್ರಿಗೆ ನಾಲ್ಕು ಗಂಡು ಮಕ್ಕಳು, ಒಬ್ಬ ಮಗಳಿದ್ದಾರೆ, ಒಂದು ದೊಡ್ಡ ಮನೆ, ಎರಡು ತೋಟ, ಸಾಕಷ್ಟು ಬಂಗಾರ, ಹಣ, ಒಟ್ಟಾರೆ ಸಾಕಷ್ಟು ಉಳಿಸೋದಾರ. ದೊಡ್ಡ ಮೂರು ಗಂಡು ಮಕ್ಕಳು ಮದುವೆ ಆಗಿದ. ಇನ್ನ ಕೊನೆಯವ ಸೀತಾನಾಥ, ಅವ ಇನ್ನೂ ಕಲೀಲಿಕತ್ತ. ಹಂಗ ಮಗಳದು ಮದುವೆ ಆಗಿಲ್ಲ. ಲಾಲ್ಜಿ ಅವರ ಪತ್ನಿ ಫೂಲ್ಮತಿ ಈಗ ವಿಧುವೆ, ಆದರೂ ಎಲ್ಲವನ್ನೂ ನಿಭಾಯಿಸುವ ಛಾತಿಯ
1: ಇದೇನು ಹಿಟ್ಟು ಬರೀ ಮೂರು ಚೀಲ ತಂದೆಯಲ್ಲ? ನಾನು ಐದು ಚೀಲ ತರ್ಲಿಕ್ಕೆ ಹೇಳಿದ್ನಪ್ಪ. ಮತ್ತೆ ತುಪ್ಪದ ಡಬ್ಬಿ ಐದೋ ತಂದೆಯಲ್ಲಿ ನಾನು ಹತ್ತು ಡಬ್ಬಿ ತರ್ಲಿಕ್ಕೆ ಹೇಳಿದ್ದೆ. ಇವತ್ತು ಹನ್ನೆರಡನೇ ದಿವಸ ಶ್ರಾದ್ದ, ಊರಿನ ಜನ ಎಲ್ಲ ಊಟಕ್ಕೆ ಬರ್ತಾರ ಅನ್ನೋದು ಮರ್ತು ಬಿಟ್ಟಿರೋನು. ಬಾವಿ ತೋಡಿದ ಮನುಷ್ಯಾಗ ಕುಡಿಯಕ್ ನೀರಿಲ್ಲ. ನಾಚಿರಲ್ಲ ನಿಮಗೆ
2: ಅವ್ವ, ನಾವೆಲ್ಲ ಮಾತಾಡ್ಕೊಂಡ ಎಷ್ಟೆಷ್ಟು ಬೇಕೋ ಅಷ್ಟು ತಂದೇವಿ, ಹೆಚ್ಚಿಗೆ ತಂದು ಕೆಡ್ಸೋದಕ್ಕಂತ.
1: ಅಂದ್ರೆ ನನ್ ಮಾತಿ ಕಿಮ್ಮತ್ತಿಲ್ಲ ಅನ್ನಂಗಾತು.
2: ಇಲ್ಲ ಅಂತ ಯಾರು ಹೇಳ್ತಾರವ್ವ, ಆದ್ರೆ ಲಾಭ ಹಾನಿನೂ ನೋಡ್ಬೇಕಲ್ಲ. ಎಷ್ಟು ಬೇಕು ಅಷ್ಟು ತಂದು ಸಾಕು. ಜಾಸ್ತಿ ಸಾಮಾನು ತಂದು ಖರ್ಚಾಗಲ ಉಳಿದ್ರೆ ನಿನಗೆ ನುಕ್ಸಾನ ಏನು?
1: ಅಲ್ಲಪ್ಪ, ನನ್ನ ಫಾಯ್ದೆ ನುಕ್ಸಾನ ಚಿಂತೆ ನೀವು ಮಾಡಬೇಡ್ರಿ. ತಿಳಿತಾ ನೋಡು, ಈ ಹಿಂದಿಗ ಹೋಗಿ ತುಪ್ಪ ಡಬ್ಬಿ ತಗೊಂಬ. ಏನು ಸರಿಯಾಗಿ ಕೇಳಿಸ್ಕೋ, ನಾ ಹಾಕಿದ ಗೆರಿ ದಾಟೋಂಗಿಲ್ಲ. ಹುಷಾರ
2: ಆದ್ರವ್ವ ಅದು.
1: ಈಗ ನೀನು ಏನು ಹೇಳಬೇಡ ನನಗೆ. ನಾಲ್ಕು ಜನ ಏನ್ ಮಾತಾಡ್ಕೊಂಡಿರಿ, ಹುಸ್ಮಾರಿ ಆಗಿರಣ. ಹೋಗ್ಬೇಡಿ
2: ಅವ್ವ, ನಾ ಏನು ಕೇಳು.
1: ಏನ್ ಕೇಳೋದದ? ನೀವೆಲ್ಲ ಸೇರಿ ನನಗ ಅಪಮಾನ ಮಾಡಕ್ ನಿಂತೀರಿ. ತಮ್ಮ ಇದಕ್ಕೆಲ್ಲ ಅನುಭವ ಬೇಕು. ದೊಡ್ಡ ಸಸಿಗೆ ಇಷ್ಟು ಜನಕ್ಕೆ ಏನೇನು ಸಾಮಾನು ಬೇಕು ಅನ್ನೋದು ತಿಳುವಳಿಕೆ ಬೇಡ. ನಾಲ್ಕು ಜನ ಬಂದಾಗ ಅಡಿ ಕಡಿಮೆ ಬಿದ್ರೆ ಏನ್ ಮಾಡ್ತೀರಿ? ನಗಪಾಟ್ಲು. ನಿಮ್ ತಂಗಿಲ್ಲಂತ ನೀವು ಮಾಡಿದ ಕಾರ್ಬಾರ ಆಗೈತಿ. ಅವ್ರಿಲ್ಲಂದ್ರೆ ಏನಾಯ್ತು? ನಾ ಇನ್ನೊಂದು ಜೀವಂತ ಇದ್ದೀನಿ.
2: ಹಂಗಲ್ವ, ಹಿಂದೆ ಮುಂದೆ ನೋಡಿದ್ರೆ ಮಾತಾಡ್ಲಿಕ್ಕೆ ಶುರು ಮಾಡ್ತೀನಿ.
1: ನಡಿ ನಡಿ.

0: ಯಾರು ಪುಗ್ಸಟ್ಟಿ ಮಾರೋದಿಲ್ಲ ಅತ್ತಿ, ದುಡ್ಡು ಕೊಟ್ಟೇ ತರಬೇಕಾಗ್ತದ.
1: ನೀವು ಏನೇನ್ ಸಾಮಾನು ಎಷ್ಟೆಷ್ಟು ತಂದಿರಿ ಯಾರಿಗೆ ಗೊತ್ತು? ಸರಿ ಲೆಕ್ಕ ಆಗೋರ್ಗೂ ದುಡ್ಡು ಕೊಡೋದಿಲ್ಲ ನಾನು.
0: ಎಲ್ಲ ಲೆಕ್ಕಾಚಾರ ಆಗ್ಯದ.
1: ಆಗ್ಯದಂದ್ರೆ ಯಾರು ಮಾಡಿದ್ರು?
0: ಯಾರು ಮಾಡ್ಯಾರ ಅಂದ್ರೆ ಗಂಡ್ ಮಕ್ಳೆಲ್ಲ ಸೇರಿ ಮಾಡ್ಯಾರ. ಅವ್ರಿಗೆ ಕೇಳ್ರಿ, ನನಗೆ ಇವನು ದುಡ್ಡು ತಗೊಂಡ್ ಬಾ ಅಂತ ಹೇಳಿದ್ರು. ಅದಕ್ಕ ತಿಜೋರಿ ಬಾಗ್ಲ ತೆಗೆದೆ.
1: ಯಾರು ಹೇಳಿದ್ದು? ತಾನೇ ಮನಿ ಯಜಮಾನ ಅಂತ ತಿಳ್ಕೊಂಡ ನಿನ್ನ ಗಂಡ ಅವ ಈ ಬಾಳ ದೊಡ್ಡ ಮನುಷ್ಯ ಆಗ್ಯಾನಲ್ಲ.
2: ಅವ ನಾ ಹೇಳು ಕೇಳು ಮಾಡು.
1: ಹೌದಪ್ಪಾ, ನೀ ಹೇಳಿದ ಬುದ್ಧಿ ಮಾತು ನನ್ಗೆ ಯಾರು ಹೇಳ್ಬೇಕು? ಅಲ್ಲ, ಊಟಕ್ಕೆ ಬಂದವರಿಗೆ ಒಂದ ಪಂಕ್ತಿಯೊಳಗೂ ಕೂಡ್ಸಿರಿ ಅಂದ್ರೆ ಎಲ್ಲಾ ಗಡ್ಬಿಡಿ ಮಾಡಿ ಬಂದವರಿಗೆ ಹೊತ್ತು ಹಾಕಿ ನೀವೆಲ್ಲ ಹೊಟ್ಟಿ ತುಂಬ ಹೊಡೆದು ನಿದ್ದಿ ಮಾಡ್ಬೇಕಂತ ಮಾಡಿರಿ. ಇವತ್ತ ನಿಮ್ ತಂದಿಲ್ಲ ಅಂತ ನಿಮ್ದು ಮಾಡಿದ್ದ ಕಾರ್ಬಾರ್ ಆಗಿದೆ. ನಡ್ ಜನ ಊಟಕ್ಕೆ ಲಕ್ಷ ಕೊಡ್ರಿ.
2: ಏ ಹೇಳಿದ್ ಕೇಳಿಸ್ತಿಲ್ವ?
0: ಆತ ಆತು, ಅದ್ರ ಸಲುವಾಗಿ ತಿಜೋರಿ ಬಾಗ್ಲ ತೆಗಿಲಿಕ್ಕೆ
2: ಆತಾತು ತಗೊಂಡು ಹೋಗು.
1: ನೋಡಿ ನೋಡು ಏನ್ ಗೊತ್ತದು. ಏ ಸೀತಾನಾಥ ಅಲ್ಲಿ ನೋಡು, ಜನ ಯಾಕ ಎಂತ ಹೋಗ್ಲಿಕ್ಕತ್ತಾರ?
2: ಬಡಿಸಿದ ಪಲ್ಲದೊಳಗ ಸತ್ ಇಲ್ಲಿ ಬಿದ್ದದಂತ ಎಲ್ಲಾ ಜನ ಬಡಿಸಿದ ಊಟ ಬಿಟ್ಟು ಹೊಂಟಾರ.
1: ಏನು ಊಟದಾಗ ಸತ್ ಇಲ್ಲಿ ಬಿದ್ದದ?
2: ಹೌದವ್ವ.
1: ಅಯ್ಯೋ ದೇವ್ರಿ, ಇದೇನಾದಪ್ಪ ಅಂತೀನಿ. ಸತ್ ಇಲ್ಲಿ ಬಿದ್ದು ಊಟನ ಮಂದಿ ಹೆಂಗ್ ಮಾಡ್ಯಾರಪ್ಪ? ಮಾಡಿದ್ದೆಲ್ಲ ಮಣ್ಣು ಪಾಲಾತು, ಸಾವಿರಾರು ರೂಪಾಯಿ ನೀರಾಗ ಹೋಮ ಮಾಡ್ದಂಗಾತು. ನಿಮ್ಗೇನು ನಾಚಿಗೆ ಮರ್ಯಾದೆ ಏನೂ ಇಲ್ಲನಪ್ಪ. ತಂದೆಯವ್ರ ಶ್ರಾದ್ದಕ್ಕೆ ಬಂದವ್ರಿಗೆ ಅಪಮಾನ ಮಾಡಿದ್ರಿ. ಅವ್ರ ಆತ್ಮಕ್ಕೆ ಶಾಂತಿನರ ಹೆಂಗ್ ಸಿಕ್ಕಿತ್ತು? ಮುಂದೆ ನಮ್ಮನೆ ಬಾಗಿಲಿಗೆ ಯಾರು ಬರ್ಲಾರ್ದಂಗ್
2: ಮಾಡಿದ್ರಲ್ಲೋ. ಸುಮ್ಮಾಗು, ನಮ್ ಕಡೆಯಿಂದ ದೊಡ್ಡ ತಪ್ಪಾಗಿದೆ, ಅಪರಾಧ ಆಗಿದೆ, ಒಪ್ಕೋತೀವಿ ನಾವು. ಆದ್ರೆ ಅದಕ್ಕಂತ ಪ್ರಾಣ ತಗೋತೀನಿ ಹೇಳು. ಕೆಲವು ಸಲ ತಪ್ಪಾಗ್ತಾವ, ಯಾರು ಬೇಕಂತ ಮಾಡೋದಿಲ್ಲ. ನಾವು ಜೀವ ಕೊಟ್ಟು ನಿನ್ಗೆ ಆರಾಮಾಗುವಂಗಿದ್ರೆ ಹಂಗ ಮಾಡ್ತೀನಿ. ನಮ್ಮನ್ನ ಕೊಂದಾಕು.
1: ಹೌದಾತಪ್ಪ, ತಪ್ಪು ನಿಮ್ದಲ್ಲ. ಇಂತ ದಿನ ನೋಡ್ಲಿಕ್ಕೆ ನಾನಿನ್ನು ಬದುಕಿದ್ದೇನಲ್ಲ. ನನ್ನ ಹಣೆ ಬಣ್ಣು ನನ್ನ ಹಣೆ ಬರ. ನಮ್ಗೇನ್ ಗೊತ್ತು, ಆ ತುಂಬಂಗೆ ಇಷ್ಟು ಸಣ್ಣ ಕೆಲ್ಸನು ಮಾಡ್ಲಿಕ್ ಬರೋದಿಲ್ಲ ಅಂತ. ತರಕಾರಿ ಬೇಯಿಸೋ ಮುಂದ ಸರಿಯಾಗಿ ನೋಡ್ಬೇಕಾಗಿತ್ತು. ಇದ್ರಾಗ ನಮ್ದೇನ್ ತಪ್ಪದ?
2: ಅವ ಚಿಕ್ಕಂಗ್ ಮಾತಾಡ್ಬಿಡ. ಇದ್ರಾಗ ಕುಟುಂಬ ತಪ್ಪು ಇಲ್ಲ, ನಿನ್ ತಪ್ಪು ಇಲ್ಲ.
1: ಹೌದಪ್ಪ,
2: ಕೈ ತಪ್ಪಿ ಆಗಿರ ಕೆಲ್ಸಗಳು ನೋಡು. ಎಷ್ಟು ಮಂದಿ ಅಡಿಗೆ ಮಾಡ್ಬೇಕಾದ್ರೆ ಕೆಲವು ನಿಂತ ತಪ್ಪು ಹಾಗೆ ಆಗ್ತಾವು. ಪಲ್ಯ ಹಾಕು ನಿಂತ ಸರಿಯಾಗಿ ನೋಡ್ಬೇಕಾಗಿತ್ತು. ಆ ತರಕಾರಿ ರಾಶಿ ಒಳಗ ಇಲ್ಲಿ ಸಣ್ಣ ಬಿದ್ದಿತ್ತು, ಯಾರಿಗೆ ಗೊತ್ತಿದ್ಯಾರು?
1: ಹೌದಪ್ಪ, ಬುದ್ಧಿ ಅಂತೂ ಮೊದ್ಲೇ ಇಲ್ಲಿ ನಿನಗೆ. ಮತ್ತೀಗ ದೊಡ್ಡ ದೊಡ್ಡ ಮಾತಾಡ್ತಾನೆ. ನಡಿ ನಡಿ.
2: ಏನ್ ದೊಡ್ಡ ಮಾತು? ನಾವೇನ್ ದೊಡ್ಡ ತಪ್ಪು ಮಾಡಿದನು? ಯಾರಿಗೆ ಚೂರಿ ಹಾಕಿವ ನಾವು? ಉಪ್ಪು ಸಕ್ಕರೆ ಹಿಟ್ಟು ಹಾಕ್ಬೇಕಾದ್ರೆ ಸರಿಯಾಗಿ ನೋಡಿದ್ರೆ ಕೆಲವೊಮ್ಮೆ ತಪ್ಪಾಗ್ತಾವು.
1: ಅಂತ ಏನ್ ಮಾತಾಡ್ತೀವ ನೀನು? ಸತ್ತಿಲಿ ತಿನಿಸಿ ಬಂದವರ ಧರ್ಮ ಪ್ರಶ್ನೆ ಮಾಡ್ತೀನ
2: ಅಲ್ವಾ? ಹಳೆ ಕಾಲ ಮಾತಾಡ್ಲಿಕ್ಕೆ ಇರ್ತಿಲ್ಲ. ಅದ್ರಾಗ ಧರ್ಮ ಪ್ರಶ್ನೆ ಆಗುವಂತದ್ದು ಏನದು ಹೇಳು. ಊಟದ ಎಲೆ ಬಿಟ್ಟು ಹೋದವರು ಎಲ್ಲ ಧರ್ಮವಂತರು ಅಂತ ತಿಳ್ಕೊಂಡೆ ನೀನು?
1: ದೇವ್ರೆ, ನಿನ್ನ ಬಾಯಿಯೊಳಗೆ ಇಂಥ ಮಾತು ಬರ್ಲಿಕ್ಕೆ ಕಷ್ಟವಂದ್ರೆ ಆ ಧರ್ಮನ ದೇವ್ರ ಕಾಪಾಡ್ಬೇಕು. ನಡಿ ನಡಿ, ಊಟ ಮಾಡಿ ಹೊತ್ತು ಮಲ್ಕೊಳ್ರಿ. ಚಿಂತೆ ನಿಮಗಿಲ್ಲ, ದೇವ್ರು ನನಗ್ ಕೊಟ್ಟಾನ, ನನಗ್ ಕೊಟ್ಟಾನ ಚಿಂತೆ.

0: ರೂಪ ಉಮಾನಾಥ ದಯಾನಾಥ ಸೀತಾನಾಥ ನೋಡ್ರಿ ಮುರಾರಿ ಲಾಲ್ ಅವ್ರ ಮನೆಗೆ ಹೆಣ್ಣು ಕೊಡೋದು ಅಂತ ಅಪ್ಪ ಹೇಳ್ತಿದ್ರು.
1: ಹೌದು,
0: ಆದ್ರೆ ಈಗ ಅಪ್ಪಿಲ್ಲ, ಅವ್ರ ಜೋಡಿನ ಅವ್ರ ಮಾತು ಹೋತು.
1: ಹಂಗಂದ್ರೆ
0: ನೋಡು, ಮುರಾರಿ ಪಂಡಿತರು ವಿದ್ವಾನ್ ಇದ್ದಾರ, ಸದ್ಗುಣಿ ಇದ್ದಾರ.
1: ಹೌದು,
0: ಆದ್ರ ತನ್ನ ವಿದ್ಯಾ ಮತ್ತು ವ್ಯಕ್ತಿತ್ವವನ್ನು ಹಣಕ್ಕಾಗಿ ಮಾಡಿಕೊಳ್ಳೋರನ್ನ ನಂಬು ಹಂಗಿಲ್ಲ.
1: ಹೌದು,
0: ಆ ವ್ಯಕ್ತಿಯ ಮನೆಗೆ ನಮ್ಮ ಕುಲಾಳನ್ನು ಕೊಡೋದು ನನಗೆ ಸರ್ವಥಾ ಒಪ್ಪಿಗೆಯಲ್ಲ. ವರದಕ್ಷಿಣೆ ಇಲ್ಲದ ಮದುವೆ ಮಾಡ್ಕೋತೀವಿ ಅಂತ ಸಹಿತ ನಾವು ಒಪ್ಪೋದಿಲ್ಲ. 10 ಲಕ್ಷ ರೂಪಾಯಿ ಮದುವೆಗೆ ಕೊಡೋರು ಯಾರು?
1: ಹೌದು
0: ಹೌದು, ಸಾಧ್ಯಲ್ಲ. ಅವರು ಬೇರೆ ಸಂಬಂಧ ಹುಡುಕ್ಲಿ, ಈಗ ನಮ್ಮ ಹತ್ರ 20 ಲಕ್ಷ ರೂಪಾಯಿ ಅಂತ ಅಂದ್ರೆ ಒಬ್ಬೊಬ್ಬರಿಗೆ 5-5 ಲಕ್ಷ ಬಂದಂಗಾತು. ಮದುವೆಗಂತ ನಾವು 100,000 ಗಟ್ಟಲೆ ಖರ್ಚು ಮಾಡಿದ್ರ ಮುಂದೆ ಆಕಾಶ ನೋಡ್ಬೇಕಾಗಿತ್ತು.
2: ಹೌದಣ್ಣ, ನನಗೂ ದವಾಖಾನೆ ಶುರು ಮಾಡ್ಬೇಕಂದ್ರ ಈಗ 5 ಲಕ್ಷ ರೂಪಾಯಿ ತುಂಬಾ ಅವಶ್ಯಕತೆ ಅದ. ನನಗ್ ಬರೋಪ್ಪ ಅನ್ಯಾಗ ನಾನು ಒಂದು ಪೈಸಾನು ಕೊಡೋದು ನೋಡ್ಬಿಟ್ಟು. ಅಲ್ಲ, ದವಾಖಾನೆ ಶುರುವಾದ ಕೂಡಲೇ ಕೈಯಾಗ ದುಡ್ಡು ಬಾ ಅಂದ್ರೆ ಇಲ್ಲಿ ಬರ್ಬೇಕು.
0: ನೋಡ್ರಪ್ಪ, ನನ್ನ ವಿಚಾರ ಅಂತೂ ಬೇರೆ, ನಾನು ಒಂದು ಪತ್ರಿಕೆ ಶುರು ಮಾಡಬೇಕು ಅಂತ ಅನ್ಕೊಂಡಿನಿ. ಪ್ರೆಸ್ ಪತ್ರಿಕೆ ಅಂದ್ರ 10 ಲಕ್ಷ ರೂಪಾಯಿ ಆದ್ರೂ ಬೇಕೇ ಬೇಕಾಗ್ತದ. ಬರೇ ಬೇರೆ ಪತ್ರಿಕೆಗಳಿಗೆ ಲೇಖನ ಬರೋದು ಬರೋದು ಜೀವನ ಮಾಡೋದು ಬಹಳ ಕಷ್ಟ ಐತಿ. ಅಲ್ಲೋ ದಯಾನಾಥ, ಶಿಕ್ಷಕದ ಲೇಖನ ಯಾರು ಪ್ರಕಟಿಸ್ತಾರೆ ಹೇಳು? ಏನು ಪತ್ರಿಕೆ ಸುಮ್ ಸುಮ್ಮನೆ ದುಡ್ಡು ಕೊಡ್ತಾರೇನು? ಲೇಖನ 4 ಮಂದಿ ಓದುವಂಗಿರ್ಬೇಕೇನಪ್ಪ?
3: ಅಣ್ಣ, ನನ್ನ ಲೇಖನ ಓದುಗರು ಬಹಳ ಮೆಚ್ಚಿಕೊಂಡು ಪತ್ರಿಕೆ ನೀಡ್ತಾರ. ಹಿಂಗಾಗಿ ನಾ ಅಡ್ವಾನ್ಸ್ ಹಣ ತಗೋದ ಯಾವ ಪತ್ರಿಕೆಗೂ ಬರೀ ನೋಡು.
0: ನಾನ್ ನಿಮ್ಗೆ ಹೇಳಿದ್ರಪ್ಪ, ಬೇರೆಯವರಿಗೂ ಹಿಂಗ ಮಾಡ್ತಾರೇನು? ಎಲ್ಲಾ ಲೇಖಕರಿಗೂ ಗೌರವಧನ ಸಿಗ್ತದ ಅಂತ ಹೇಳಿ ಬರುವುದಿಲ್ಲ.
2: ಅಯ್ಯ ಬಿಟ್ರಿ ಈ ಎಲ್ಲ ಮಾತನ್ನು, ಮದುವೆ ಬಗ್ಗೆ ಮಾತಾಡ್ರಿ. ವಧು ಹಣೆ ಬರಹ ಚಲೋ ಇದ್ರ ಕೊಟ್ಟು ಮನೆಗೆ ಸ್ವರ್ಗ ಮಾಡಿ ಆರಾಮ ಇರ್ತಾಳ. ಅದೃಷ್ಟ ಇರದಿದ್ರ ಶ್ರೀಮಂತ ಮನೆಗೆ ಹೋದ್ರು ದರಿದ್ರತನ ತರ್ತಾಳ.
0: ಅದು ಅಲ್ಲ, ಇದ ವರ್ಷ ನಮ್ ಸೀತಾನಾಥನ ಮದುವೆನ ಮಾಡ್ಬೇಕಾಗಿದೆ.
1: ಅಣ್ಣ, ನಿಮಗ ನನ್ನ ಮದುವೆ ಕಾಳಜಿ ಬೇಡ. ಓ, ಯಾವ್ದಾದ್ರೂ ಒಳ್ಳೆ ಕೆಲಸ ಸಿಗುತ್ತಾನ, ನಾನು ಮದುವೆ ಚಿಂತೆ ಮಾಡುದೇ ಇಲ್ಲ. ಈ ಹೊತ್ತು ದೇಶಕ್ಕ ನನ್ನಂತಹ ಯುವಕರ ಅವಶ್ಯಕತೆ ಬಹಳ ಇದೆ. ನಿಮಗೆ ಸಿಗೋ ದುಡ್ಡು ನೀವು ಕುಂದಾನ ಮದುವೆಗೆ ಬಳಸಬಹುದು. ಎಲ್ಲಾ ವಿಷಯ ನಿರ್ಧಾರ ಆದ್ಮೇಲೆ ಪಂಡಿತ್ ಮುರಾರಿ ಲಾಲ್ ಅವರ ಸಂಬಂಧ ಕಡ್ಕೊಳ್ಳೋದು ಯಾಕೋ ಸರಿ ಅನ್ಸೋದಿಲ್ಲ.
2: ಹೌದು ಪಾಕೀತಾನಾಥ, ಆದ್ರ ಸಂಬಂಧ ಉಳಿಸ್ಕೊಳ್ಬೇಕಂದ್ರ 10 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕಲ್ಲ.
1: ಅಲ್ಲಣ್ಣ, ನಾನು ನನ್ನ ತಾಲೀಮ್ ದುಡ್ಡು ಕೊಡ್ತೀನಿ ಅಂತ ಹೇಳಿನಲ್ಲ.
2: ಅಲ್ಲೋ, ಏನ್ 5 ಲಕ್ಷ ಅಲ್ಲಿ ಗಿಡದಾಗಿಂದ ಉದುರ್ತಾವೇನು?
1: ಹೀಗೆ ಮಾಡೋಣ, ಮುರಾರಿ ಲಾಲ್ ಅವರಿಗೆ ಸ್ವಲ್ಪ ಕಡಿಮೆ ಖರ್ಚು ಮಾಡ್ಲಿಕ್ಕೆ ಹೇಳೋಣ. 5 ಲಕ್ಷ ರೂಪಾಯಿದಾಗ ಆರಾಮಾಗಿ ಮದುವೆ ಮಾಡೋಣ.
2: ಕಾಂತಣ್ಣ ಕೇಳಕ್ಕೆ ಏನೇನು ಮಾತ?
0: ಪಾಪ ಸೀತಾನಾಥ ಏನ್ ಗೊತ್ತು? ಅಲ್ಲ, ಇದರಿಂದ ನಿಮಗೇನ್ ನುಕ್ಸಾನ್ ಆಗ್ತದಂತೆ? ನಾನು ಮುರಾರಿ ಪಂಡಿತ ನಮ್ಮ ವೈರಿ ಅಂತೂ ಅಲ್ಲಲ್ಲ, ಅದು ಒಂದ ನಮ್ ಪೈಕಿ ಸೀತಾನಾಥ ತನ್ನ ಪಾಲಿನ ದುಡ್ಡು ತ್ಯಾಗ ಮಾಡ್ಲಿಕ್ಕೂ ಮುಂದೆ ಬಂದಾನ. ಈಗ ಅವ್ಗ ಅರ್ಜೆಂಟ್ ಆಗಿ ಅಂತ ಕೆಲಸ ಮಾಡೋದು ಏನಿಲ್ಲ. ಒಂದು ಪರೀಕ್ಷೆ ಪಾಸ್ ಆದ್ಮೇಲೆ ಸರ್ಕಾರದ ಏನಾದ್ರೂ ಕೆಲಸ ಇಲ್ಲದೆ ಸಿಗ್ಬಹುದು. ಹೇ ಭಯ, ಸೀತಾನಾಥ ಬೋಳೆ ಮನ್ಸೆ ಇದ್ದಾನಪ್ಪ. ಹೌದು, ಇದು ಗೊತ್ತಿಲ್ಲ. ಒಮ್ಮೊಮ್ಮೆ 1 ರೂಪಾಯಿ ಸಹಿತ 1 ಲಕ್ಷಕ್ಕೆ ಸಮ ಆಗ್ತದಂತ ಯಾರಿಗ್ ಗೊತ್ತು? ನಾಳೆ ನೌಕರಿ ಸಲುವಾಗಿ ವಿದೇಶಕ್ಕೆ ಹೋಗೋ ಅವಕಾಶ ಬಂದ್ರೂ ಬರ್ಬೋದು. ಯಾವಾಗ ವಿದೇಶಕ್ಕೆ ಹೋಗೋ ಬರೋ ಖರ್ಚು ಹ್ಯಾಂಗ್ ಮಾಡ್ತಾನೆ ಹೇಳ? ಸದಾನಾಥ, ನಾನು ತಪ್ಪು ಹೇಳಿಕತ್ತೀನಿ ಅಂತ
1: ಅಲ್ಲ, ಹಂಗಾದಾಗ ನನಗೆ ರೊಕ್ಕದ ಅವಶ್ಯಕತೆ ಬರ್ಬೋದು ಅನಿಸ್ತದ.
0: ಹಂಗಂದ್ರ ನಿನ್ನ ಪಾಲಿನ ರೊಕ್ಕ ತಗೋಂತ ಯಾಕೆ ಹೇಳ್ತೀ?
1: ಹಂಗಂದ್ರ ಅಣ್ಣ, ನಿಮ್ಗೇನ್ ಸರಿ ಅನಿಸ್ತದ ಹಂಗ್ ಮಾಡ್ರಿ. ನಾನು ವಿದೇಶಕ್ಕೆ ಹೋಗಿದ್ರು ಪರವಾಗಿಲ್ಲ, ಆದ್ರ ನಿಮ್ ಕುಂದ ಒಳ್ಳೆ ಮನೆ ಸೇರ್ಬೇಕು.
0: ಇಲ್ಲಪ್ಪ, ನೀ ಹಿಂಗ್ಯಾಕೆ ವಿಚಾರ ಮಾಡ್ತಿ? ಕಡಿಮೆ ಖರ್ಚು ಒಳಗ ಮದುವೆ ಆಗುವಂತ ಸಂಬಂಧ

0: ಅಣ್ಣ ಪಂಡಿತ ದೀನದಯಾಳರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದ?
1: ಏ, ಅವರು ತುಂಬಾ ಒಳ್ಳೆ ವ್ಯಕ್ತಿ. ಎಂ ಎ ಬಿ ಎ ಆಗದೆ ಇದ್ರು ಪರವಾಗಿಲ್ಲ, ತಮ್ಮ ಪೌರೋಹಿತ್ಯ ಕೆಲಸದಿಂದ ಸಾಕಷ್ಟು ಸಂಪಾದನೆ ಮಾಡ್ತಾರ.
0: ಇದೆಲ್ಲ ಸರಿ ಅಣ್ಣ, ಅವ್ರಿಗೊಂದು ಮಾತು ಕೇಳಿದ್ರೆ ಚಲೋ ಆಗಲ್ಲ. ಅವ್ರ ಬಾಯಾಗ ಬರೀ ಮುರಾರಿಲಾಲ್ ಹೆಸರು ಅದ. ಅವ್ರ ಗೊತ್ತಿನ ಈಗ ಕಾಲ ಸಾಕಷ್ಟು ಬದಲಾಗಿದಂತ. ಕುರುಬಾಳನ್ನ ಮುರಾರಿ ಪಂಡಿತರ ಮನೆಗೆ ಕಳಿಸೋಣ ಅಂತ ಅಕ್ಕಿ ವಿಚಾರದ. ಹಂಗೇನಾರ ಆದ್ರ ನಾವು ಬದುಕೋದು ಕಷ್ಟ ಆದೀತು.
1: ಈಗ ಇನ್ನೊಂದು ವಿಷಯ ಗೊತ್ತಿಲ್ಲ.
0: ಏನನ್ನು?
1: ಅವ್ವ ತನ್ನ ಬಂಗಾರ ಒಡವಿ ವಸ್ತ್ರ ಎಲ್ಲಾನು ಕುಮದಾಳಿಗೆ ಕೊಡೋದು ಗ್ಯಾರಂಟಿ. ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ.
0: ಹೌದು, ಇದ್ರ ಬಗ್ಗೆ ನಮ್ಗೇನ್ ಮಾಡಿ ಗುರುಗಳು ಅಂತ. ಯಾಕಂದ್ರ ತಾಯಿಂದ ಬಂದ ಸ್ತ್ರೀ ಧನ ಹಚ್ಚಿದ ಅದ್ರ ಮೇಲೆ ಹೀಗೆ ಪೂರಾ ಅಧಿಕಾರದ ಏನಪ್ಪ?
1: ಇದು ಒಪ್ಪ ಮಾತಾಡ್ಬಿಡು, ಇದೆಲ್ಲ ಕಾನೂನಿಗೆ ವಿರುದ್ಧ ಅನಿಸ್ತದ. ಇಡೀ ಆಸ್ತಿಗೆ ನಾವು ನಾಲ್ಕು ಜನ ಪಾಲ್ಗಾರಿದ್ದೀವಿ, ಮತ್ತ ಈ ಎಲ್ಲಾ ಒಡವಿಗೂ ಅವು ಮಾತ್ರ ಒಡತಿ ಅನ್ನೋದನ್ನ ನಾವು ಒಪ್ಪೋದಿಲ್ಲ. ಈ ಎಲ್ಲಾ ಒಡವಿಗಳ ಸಹಾಯದಿಂದನ ಅವ್ವ ಈ ಕುಮದಾಳ ಮದುವಿನ ಮುರಾರಿ ಪಂಡಿತರ ಮಗನ ಜೊತೆ ಮಾಡ್ತಾರೆ. ನೀ ಹೂ ಅಂದ್ರ ಅಣ್ಣ ನಾವು ಜೊತೆ ಮಾತಾಡ್ತೇನೆ.
0: ನೋಡಪ್ಪ ಏನಿದು ಸರಿ ಅನ್ಸುದಿಲ್ಲ.
1: ಹಂಗಾದ್ರೆ ನೀ ಸುಮ್ಮನಿದ್ಬಿಡು, ನಡುಕ ಬಾಯ್ ಹಾಕಬೇಡ, ನಾ ಮಾತಾಡ್ತೀನಿ. ಮದುವೆ ಕಿಮ್ಮತ್ತು ಏನಿಲ್ಲ ಅಂದ್ರೂ 10 ಲಕ್ಷಕ್ಕಿಂತ ಕಡಿಮೆ ಅಂತೂ ಆಗುದಿಲ್ಲ. ಹಂಗಲ್ಲ ನಿಮ್ದೇ ಕಿರಿಕಿರಿ ಆಗ್ಬೋದು ನೋಡು.

0: ದಯಾನಾಥ
1: ಅವ್ವ
0: ಏನಾಗಿದ್ದು ಯಾಕೋ ಒಂಥರ ಹೆದರ್ದಂಗ್ ಕಾಣಿಸ್ಲಿಕ್ಕತ್ತಿರಲ್ಲ
1: ಅವ್ವ ಇತ್ತಿತ್ತಲಾಗ ಸಮಾಚಾರ ಪತ್ರಿಕೆಯೊಳಗ ಲೇಖನ ಬರೆಯೋದು ಅಂದ್ರ ಅದು ಅಷ್ಟು ಸುಲಭದ ಮಾತಲ್ಲ ಎಷ್ಟು ನಾವು ಎಚ್ಚೆತ್ಕೊಂಡು ಬರೆದ್ರು ಕೂಡ ಕೆಲವು ಸಲ ಓದುವರು ಅದನ್ನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ ದಯಾನಾಥ ಒಂದು ಲೇಖನ ಬರ್ಕೊಂಡೀಗ ಬಹಳ ಕಷ್ಟಕ್ಕೆ ಸಿಕ್ಕೊಂಡ್ಬಿಟ್ಟಾರೆ
0: ಹೌದಪ್ಪ
1: ಯಾರಾದ್ರೂ ಈಗ ಜಾಮೀನು ಕೊಡಬೇಕು ಕೊಡದಿದ್ರ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಬಹುದು ತಕ್ಷಣಕ್ಕೆ 50,000 ಕೊಡ್ಬೇಕಾಗಿದೆ ಈಗ
0: ಅಲ್ಲಪ್ಪ ಹಂಗಾದ್ರೆ ಅಂತ ಲೇಖನ ಯಾಕೆ ಬರೀತಿರಪ್ಪ ಇದಕ್ಕೇನೋ ಉಪಾಯ ಇಲ್ಲನ 50,000 ದಂಡ ಕಟ್ಬೇಕ
2: ಹೌದವ್ವ ಯಾರ ಬಗ್ಗೆ ಲೇಖನ ಬರ್ದಿರಲ್ಲ ಅವನು ಬಹಳ ಕಡಕ ಮನುಷ್ಯ ಅದನವ ಎಷ್ಟು ಪ್ರಯತ್ನ ಪಟ್ಟೆ ದುಡ್ಡು ಕೊಡದ್ರೆ ಬಿಡುದಿಲ್ಲ ಅಂತಾನ
0: ಅಲ್ಪ ನೀನು ಕಾಂತಾನಾಥನ ಹತ್ರ ದುಡ್ಡನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳ್ಬೇಕಾಗಿತ್ತು
1: ಅವ
0: ನಿನಗ ಅವ್ನ ಸ್ವಭಾವ ಗೊತ್ತಾದ ಅಲ್ವಾ
1: ಹೌದಪ್ಪ
0: ದುಡ್ಡು ಅಂದ್ರೆ ಅವನ ಜೀವನ ಬಿಡ್ತಾನ ದಯಾನಾಥಿಗ ಶಿಕ್ಷೆ ಆದ್ರೂ ಅವ ಏನ್ ಸಹಾಯ ಮಾಡೋ ಮನುಷ್ಯ ಅಲ್ಲ
2: ಹಿಂಗಾಗಿ ಅವ್ವ ನಾವಾಗ ಈ ವಿಷಯ ಹೇಳಕ್ ಹೋಗಿಲ್ಲ
0: ನೀವು ನನ್ನ ಜೋಡಿ ನಡ್ರಿ ಅದ್ ಹೆಂಗ್ ಕೊಡೋದಲ್ಲ ನಾನ ನೋಡ್ತೇನೆ
2: ಬೇಡವ ಅವನ ಹತ್ರ ಹುಡುಗ ಬೇಡ
0: ಹಂಗಂದ್ರೆ ಏನ್ ಮಾಡ್ತೀನಿ ಮಗನ ದಂಡ ಕಟ್ಟಬೇಕಲ್ಲ ನನ್ನ ಹತ್ರ ಅಂತೂ ದುಡ್ಡಿಲ್ಲಪ್ಪ ಅಲ್ಲ ಒಡವೆ ಅದು ನಾನು ಅವನ್ನ ಒತ್ತೆ ಇಟ್ಟು ದಂಡ ಕಟ್ಟು ಪಾಪ ನಡಿ ಹೋಗು ನಡಿ
2: ಇಲ್ಲವ ಇಲ್ಲ ಇದು ಸರಿಯಲ್ಲ
0: ಯಾಕಪ್ಪ
2: ನಿನ್ನ ಒಡವಿ ಗಿರಿವಿ ಇಟ್ಟು ನನ್ನನ್ನ ಕಷ್ಟದಿಂದ ಪಾರಾಗು ಅಂತಿಲ್ಲ
0: ಯಾಕೋಪ್ಪ
2: ಬೇಡವ ಬೇಡ ಬಹಳ ಅಂದ್ರೆ 50 ಶಿಕ್ಷೆ ಆಗ್ಬೋದು
0: ಅಷ್ಟು ಎಂತ ಮಾತಂತಾಡ್ತೀವೋ ಮಗನ ನಿನ್ನ ಸಹಾಯಕ್ಕೆ ಬಾರದ ಬಂಗಾರ ಒಡವಿ ಇಟ್ಟುಕೊಂಡು ನಾನು ಏನ್ ಮಾಡ್ದಪ್ಪ
2: ಇವಾಣ ನೀ ಏನ್ ಹೇಳ್ತಿ ನನಗೆ ಮೊದಲು ಹೇಳಿದೆ ಅವ್ರು ಹೇಳುವ ಅವಶ್ಯಕತೆ ಇಲ್ಲ ಅಂತ ನೋಡಿಗ ಬಹಳ ಅಂದ್ರೆ ಏನಕ್ಕಿತ್ತು ನನಗೆ ಜೈಲು ಹೌದಲ್ಲ
0: ಚಚೆ ಅವ್ರು ಹೇಳ್ದ ಹಂಗ ಇರ್ಲಿಕ್ಕೆ ಹೆಂಗಾಗ್ತಿತ್ತು ನೋಡು ನೀ ಜೈಲು ಸೇರಬಾರ್ದು ಅವನು ಒಡವಿನೂ ಉಳಿಬೇಕು ನಿಮ್ಮ ಸಲುವಾಗಿ ಒಡವೆ ಅಷ್ಟ ಅಲ್ಪ ನಾನು ಜೀವ ಕೊಡ್ಲಿಕ್ಕೂ ತಯಾರಿದೀನು
2: ಏನು ಆಗ್ಲಿ ನಿನ್ನ ಒಡವೆ ನನಗೆ ಕಾಡುವ
0: ಯಾಕಪ್ಪ
2: ನನಗೆ ಕಾಡ ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಾರ್ದ ಇತ್ತವ ಹುಟ್ಟುವಾರ್ದ ನಾ ಮಗ ಹಂಡಿಸಿಕೊಂಡಿಕ್ಕೆ ಯೋಗ್ಯಲ್ಲವ ಯೋಗ್ಯಲ್ಲ
0: ಸಾಕಪ್ಪ ಸಾಕು ನೀ ಒಡವೆ ತಗೊಂಡಿದ್ರೆ ನಾನೇ ಹೋಗಿ ಒತ್ತಿ ಇಟ್ಟು ರೊಕ್ಕ ತರ್ತೇನೆ ಮತ್ ಮೇಲೆ ಜಾಮೀನ್ ಕೊಟ್ಟು ನಿನ್ನ ಬಿಡಿಸ್ಕೊಂಡ್ ಬರ್ತೇನೆ ಆತಮ್ಮ ನಾ ಜೀವಂತ ಇರುವವರೆಗೂ ನಿನ್ ಯಾರು ಮುಟ್ಟಂಗಿಲ್ಲಪ್ಪ ನಿನ್ ಯಾರು ಮುಟ್ಟಂಗಿಲ್ಲ
1: ಏ ಮತ್ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಐತಿಯೋ ದಯಾನಾಥ ಅವನ ಒಡವಿನ ತಗೋ ಆದ್ರ ಒಂದು ಮಾತು ಮಾತ್ರ ನೆನ್ಪಿಡು ನಿನ್ನ ಕೈಯಾಗ ಹಣ ಬಂದ ತಕ್ಷಣ ಈ ಒತ್ತೆ ಇಟ್ಟಂತ ಅವನ ಒಡವಿನ ಬಿಡಿಸ್ಕೊಂಡ್ ತಂದು ಅವ್ ಕೊಡ್ಬೇಕು ತಿಳಿತಿಲ್ಲೋ
2: ಹಂಗಾದ್ರೆ ಅವನ ಒಡವಿ ತಗೋಣ ಅಂತೇನು
0: ಹೌದು ತಗೋಯ ತಗೋಪ್ಪ ತಗೋ.

0: ನಾನು ಸ್ವಲ್ಪ ಗಂಗಾ ಜಲ ತೊಗೊಂಡ್ಬರ್ತೀನಿ, ಹೋಗ್ಬರ್ತೀನಿ ಆಯ್ತು.
1: ಮನಥ ನಮ್ಮ ಉಪಾಯ ಹೆಂಗ್ ತಿಳಿಸ್ಕೊಡು?
0: ನಮ್ಮ ಉಪಾಯ ಸಕ್ಸಸ್ ಆತು ಬಿಡು.

0: ತಂಗಿ ಸಹೋದರರು ತಮ್ಮ ಅವ್ವನ ಒಡವೆಗಳನ್ನು ಒತ್ತಿ ಇಟ್ಟು ಬಂದ ಹಣದಿಂದ ಮಜಾ ಮಾಡಿದರು. ಆದ್ರೆ ತಮ್ಮ ಅವ್ವನ ಮನಸ್ಸನ್ನ ಯಾವ ಕಾರಣಕ್ಕೂ ನೋಯಿಸಬಾರದು ಅಂತ ತಮ್ಮ ಹಿಂದಂದಿರಿಗೂ ಹೇಳ್ತಿದ್ರು. ಅವ್ವ ಪೂರ್ಣಮತಿ ಏನ ಅಂದ್ರು ಯಾವ ವಿಷಯ ಹೇಳಿದ್ರು ಮನಸ್ಸಿಗೆ ಹಚ್ಚಿಕೊಳ್ಳದನ ಅವನ ಸೇವಾ ಮಾಡ್ಕೋತ ಇರಬೇಕು ಅಂದಿದ್ರು. ಪಾಪ ಮೃದ ಹೃದಯದ ಪೂರ್ಣಮತಿಗೆ ಸುಳ್ಳು ಹೇಳಿ ನಂಬಿಸಿ ಮಕ್ಕಳೆಲ್ಲ ತಮ್ಮ ತಮ್ಮ ಬ್ಯಾಳಿ ಬೇಯಿಸ್ಕೊಳ್ತಿದ್ರು. ತೋಟಗಳನ್ನ ಮಾಡ್ಲಿಕ್ಕೆ ಅವ್ವ ಸುತಾರಾಮ ಒಪ್ಪಿದ್ದಿಲ್ಲ. ಆದ್ರೆ ಗಂಡಸ ಮಕ್ಕಳೆಲ್ಲ ಅಕ್ಕಿ ಮನಸ್ಸು ಕರಗೋ ಹಂಗ ಮಾತಾಡಿ ವಾಟ ಮಾಡಿ ತಮ್ಮ ಇಚ್ಛಾ ಈಡೇರಿಸ್ಕೊಂಡ್ರು. ಪಂಡಿತ್ ಮುರಾರಿ ಲಾಲರ ಮಗನಿಗೆ ಕುಮದಾಳನ್ನ ಲಗ್ನ ಮಾಡಿ ಕೊಡ್ಲಿಕ್ಕೆ ಅವನ ಮನಸ್ಸು ಹಾ ತೋರಿತಿತ್ತು. ಆದ್ರೆ ಈ ಸಂಬಂಧಕ್ಕೆ ಗಂಡಸ ಮಕ್ಕಳು ತಯಾರಿರಲಿಲ್ಲ. ಇದೇ ವಿಷಯಕ್ಕೆ ತಾಯಿ ಮಕ್ಕಳ ನಡುವೆ ಜಗಳ ಶುರುವಾತು.
1: ಕೇಳ್ರಿ, ತಂದಿ ತಾಯಿಗಳ ಆಸ್ತಿ ಒಳಗ ಮಗಳಿಗೆ ಸಮಪಾಲಿಸಬೇಕು ಅನ್ನಕ್ಕೆ ನಾನು ನಿಮ್ಗ ತೋಟ ಮನಿ ರೊಕ್ಕ ವಸ್ತ್ರ ಒಡಿವೆ ಎಲ್ಲಾ ಸಿಕ್ಕಿದ್ರು. ಆದ್ರೂ ನಿಮ್ಗೆ ಸಮಾಧಾನ ಇಲ್ಲ ಅಂತಾದ್ರಾಗ ಕುಮದಾಳ ಮದುವೆಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಹಿಂದೆ ಒಂದು ನೋಡ್ಲಿಕ್ಕತ್ತಿರ್ನ
2: ಕುಮದಾಳ ನಿನಗೆ ಮಗಳು ಆದ್ರೂ ನಮಗೆಲ್ಲ ತಂಗಿಲ್ಲನು.
3: ಹೌದು,
2: ನೀನ್ ಇನ್ನೊಂದು 2-3 ವರ್ಷದಾಗ ನಮ್ಮನ್ನು ಬಿಟ್ಟು ಹೋಗಕ್ಕೆ
1: ಏನಂತಿ
2: ಅಲ್ಲ ಆಮೇಲೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗ್ಲೇನು. ನಾವು 1 ಪೈಸಾ ಕೂಡಿಸಿ ಜೀವನ ಮಾಡಬೇಕಾಗಿದೆ. 1,000 ರೂಪಾಯಿದಾಗ ಆಗೋ ಕೆಲಸಕ್ಕೆ 5,000 ರೂಪಾಯಿ ಖರ್ಚು ಮಾಡೋರು ಹುಚ್ಚುತ್ತಾನ ಅಲ್ಲಿ. ಇವರು ಕುಮದಾಳ ಲಗ್ನಕ್ಕೆ ರೊಕ್ಕ ಯಾಕೆ ಕೊಡೋರು?
1: ಹಂಗಂದ್ರೆ ನಾ ಹೇಳುದ್ ಕೇಳ್ಕೊ, ಎಷ್ಟು ಖರ್ಚು ಆದ್ರೂ ನಾ ಕುಮದಾಳ ಮದ್ವಿನ ಆ ಮುರಾರಿ ಲಾಲ್ ಮಗನ ಜೋಡಿನ ನಾ ಮಾಡಕ್ಕಿ. ನನ್ನ ಹೊಟ್ಟೆ ಒಳಗ ನೀವ್ ಹೆಂಗ್ ಹುಟ್ಟಿರಲ್ಲ ಆಕಿನೂ ಹಂಗ ಹುಟ್ಟ. ಅದಕ್ಕ ನೀವೆಲ್ಲ ಸೇರಿ ಆಕಿ ಲಗ್ನ ಮಾಡೋದನ್ನ ಮರಿಬೇಡ.
2: ನೀ ಸೊಸೆಗಳಾಗಿನ ಒಟ ಒಟ ಅನ್ಲಿಕ್ಕೆ ನೋಡು, ಅದನ್ನ ಖರ್ಚು ಮಾಡ್ಲಿಕ್ಕೆ ನಿನಗೆ ಏನು ಅಧಿಕಾರ ನಿಮ್ಮ?
1: ನೋಡು, ನಾನು ಸತ್ತ ಮೇಲೆ ನನ್ನ ರೊಕ್ಕ ನಿಮ್ಮದು, ನಾ ಇನ್ನೂ ಜೀವಂತ ಅದೀನಿ.
2: ಇಲ್ವಾ ಅಪ್ಪ? ಇಲ್ವಾ ಅಪ್ಪ, ಸತ್ತ ಮೇಲೆ ಎಲ್ಲಾ ಆಸ್ತಿನ ನಮ್ದಾಗಿದೆ.
1: ಅವ ನಿನಗ ಕಾಯ್ದೆ ಕಾನೂನು ಏನು ಗೊತ್ತಿಲ್ಲ, ಸುಮ್ಮನೆ ಯಾಕೆ ವಾದ ಮಾಡ್ತಿ? ನಿಮ್ಮ ಕಾಯ್ದೆ ಕಾನೂನು ಸುಡುಗಾಡಕ್ ಹೋತಂತ ತಿಳ್ಕೊ. ನನಗದೆಲ್ಲ ಗೊತ್ತಿಲ್ಲ. ನಿಮ್ಮ ಅಪ್ಪೇನು ಆದರ್ಭ ಶ್ರೀಮಂತ ಆಗಿದ್ದಿಲ್ಲ, ಬೆಂಗಳೂರು ಸುರಿಸಿ ದುಡಿದು ಇಷ್ಟೆಲ್ಲ ಆಸ್ತಿ ಮಾಡಿದ್ರು. ನಾವಿಬ್ರು ಹೆಂಗ್ ಕಷ್ಟಪಟ್ಟೇವೆ ಅನ್ನೋದು ನಿಮಗೇನ್ ಗೊತ್ತು? ನಾ ಜೀವಂತ ಇರೋವರೆಗೂ ನನ್ನ ದುಡ್ಡು ನೀವು ಮುಟ್ಟು ಹಂಗಿಲ್ಲ. ನಿಮ್ಗೆ 100 ಮಂದಿಗೆ ಎಷ್ಟು ಖರ್ಚು ಮಾಡಿ ಲಗ್ನ ಮಾಡಿನೋ ಅಷ್ಟೇ ಖರ್ಚು ಮಾಡಿ ಕುಂದಾ ಲಗ್ನ ಮಾಡ್ತೇನೆ.
2: ಅವ ನಿನಗ ಖರ್ಚು ಮಾಡ್ಲಿಕ್ಕೆ ಏನು ಅಧಿಕಾರ ಇಲ್ಲ.
1: ಏ ಕಾಂತ್ಯ ಅಣ್ಣ, ನೀ ಯಾಕೆ ಅವನ ಜೋಡಿ ಜಗಳ ಮಾಡ್ತೀವಿ? ಅಚ್ಚಿಗೆ ಕಾಯ್ದೆ ಕಾನೂನು ಏನು ಗೊತ್ತಿಲ್ಲ. ಕುಂದಾಳ ವಿವಾಹನ ನಿಮ್ಮ ಮಗನ ಜೊತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಪತ್ರ ಬಂದ್ಬಿಡು, ಮುಗಿತಲ್ಲ. ಹೌದೇನ್ಪಾ? ಅದೇ ನಿಮ್ ಕಾಯ್ದೆ ಕಾನೂನು ನನಗೂ ಸ್ವಲ್ಪ ಬಿಡಿಸಿ ಹೇಳ್ರಪ್ಪ. ನೋಡೋನು, ನೀ ಸತ್ತ ಮೇಲೆ ಎಲ್ಲ ಆಸ್ತಿ ನಮ್ ಪಾಲಿಗೆ ಬರ್ತದ, ನಿಂದು ಅನ್ನೋದು ಏನು ಇಲ್ಲ. ಹಟ್ಟಿ ರೊಟ್ಟಿ ಅಷ್ಟ, ಇದ ಕಾನೂನು. ಆತಪ್ಪ ಉಮ್ಮ, ನಾ ನಿಮ್ಮನ್ನೆಲ್ಲ ಹೊತ್ತು ಹೆತ್ತು ಜೋಪಾನ ಮಾಡಿ ಇಷ್ಟು ದೊಡ್ಡವ್ರನ್ನೇ ಮಾಡಿದ್ ನೋಡು, ಅಂತ ಮನೆಗೆ ನಾನ ಹೊರನೇಕಾದ್ನಿ. ಏನ್ ನಿಮ್ ಕಾಯ್ದೆ ಕಾನೂನು ಹೇಳ್ತೈತಿ ಹೇಳಪ್ಪ ನೋಡೋಣ. ನೋಡು, ಇಷ್ಟೆಲ್ಲ ಸಹಿಸ್ಕೊಂಡು ಬದುಕೋಕ್ಕಿಂತ ಸಾಯುದ ಚಲೋ, ಜೀವಂತ ಸಾವು. ನಾ ನೀರ್ ಹಾಕಿ ಬೆಳೆಸಿದ ಗಿಡದ ನೆರಳು ನನಗ ಇಲ್ಲ, ಇದೆಂತ ಕಾನೂನು?
0: ಹಿಂಗ ದುಃಖ ತಪ್ಪ ಪೂರ್ಣಮತಿ ತನ್ನ ರೂಮ್ನ್ಯಾಗ ಹೋಗಿ ಕುಟುಂಬಿಟ್ಟು. ಅಕ್ಕಿ ನೋವು ತಳಮಳನ್ನ ತಿಳ್ಕೊಳ್ಳುವವರು ಯಾರೂ ಇರಲಿಲ್ಲ. ಪತಿಯ ನಿಧನದ ನಂತರ ಮಕ್ಕಳು ತನಗ ಶತ್ರುಗಳಾಗ್ತಾರ ಅಂತ ಪಾಪ ಅಕ್ಕಿ ಭಾವಿಸಿದ್ದಿಲ್ಲ. ರಾತ್ರಿಯೆಲ್ಲ ಚಿಂತೆ ಮಾಡ್ಕೋತ ಮಲಗಿದ ಪೂರ್ಣಮತಿಯ ಮನಸ್ಸು ಒಂದು ನಿರ್ಧಾರಕ್ಕೆ ಬಂದಿತ್ತು. ಬೆಳಗಿನ ಜಾವ ಎದ್ದು ಕೂಡಲೇ ನಡುಗುವ ಚಳಿಯೊಳಗ ಹೊರಗೋಗಿ ಅಕ್ಕಿ ಅಂಗಳ ಗುಡಿಸಿದ್ರು, ಕಸ ಮುಸರಿ ಮಾಡ್ತಿದ್ರು. ಆದ್ರೆ ದೂರದಿಂದ ಇದೆಲ್ಲವನ್ನ ಗಮನಿಸುತ್ತಿದ್ದ ಮಕ್ಕಳು ಸೊಸೆಂದರು ಇದನ್ನು ನೋಡಿ ಖುಷಿ ಪಡ್ತಿದ್ರು. ಯಾರಿಗೂ ವಯಸ್ಸಾದ ಪೂರ್ಣಮತಿಯ ಬಗ್ಗೆ ಕನಿಕರ ಬರಲೇ ಇಲ್ಲ. ಕೆಲವು ದಿವಸಗಳ ನಂತರ ಮುರಾರಿ ಲಾಲರ್ ಮಗ ದೀನ್ ದಯಾಳನ್ ಕೂಡ ಕುಮದಾಳ ಮದುವೆಯಾದ. ಆಗ ಕುಮದಾಳ ವಯಸ್ಸು ಬರೀ 20, ಇಲ್ಲ ದೀನ್ ದಯಾಳನ ವಯಸ್ಸು 40 ಆಸ್ಪಾಸು. ಆದ್ರೂ ಹಂಗೋ ಹಿಂಗೋ ಮದುವೆಯಾದ. ಪೂರ್ಣಮತಿಯ ಹೃದಯ ಪಡ್ಕೋತಿತ್ತು. ಅಂತೂ ಮದುವೆ ಮುಗಿತು. ಕುಮದ ಓಡಿ ಬಂದು ತಾಯಿಯನ್ನ ಅಪ್ಪಿಕೊಂಡು ಬಹಳ ಅತ್ತು. ಆಗ ಅವ್ವ ಪೂರ್ಣಮತಿ ಮಗಳನ್ನ ಕೋಣಿಯೊಳಗ ಕರ್ಕೊಂಡು ಹೋಗಿ
1: ಉಳಗ್ ಬಾರುವ ನೋಡಿಲ್ಲಿ ನಂದಿಂದ ಹೆಚ್ಚಿನ ಏನು ಕೊಡಕ್ಕಾಗುದಿಲ್ವ
3: ಬೇಡವ
1: ನಿಮ್ಮ ಮದುವಿನ ಧೂಂದ ಮಾಡೋ ವಿಚಾರ ನಂದಿತ್ತು ಏನ್ ಮಾಡುವ ನಿಮ್ಮ ಅವನಿಗೆ ಒತ್ತ ಇಷ್ಟ ಐತೆ ತಪ್ಪು ತಿಳ್ಕೊಬೇಡವ ಕುಮಾರ ಇವೆರಡು ಬಳಿ ಇಟ್ಕೋ
3: ಬೇಡ ಬಂದ
1: ನನ್ನ ಹತ್ರ ಒಂದಿಷ್ಟು ರೊಕ್ಕ ಅದ ಇವನೇ ಇಟ್ಕೋ ಇದ ನನ್ನ ಆಸ್ತಿ ಮುಂದೇನರ ಆದ್ರೆ ದೇವ್ರ ಅದನ್ವ ನಿನ್ ನೋಡಾಕ
3: ನೀನ್ ನನಗೇನು ಕೊಡೋದು ಬೇಡವ್ವ ನಿನ್ ಕೈಯಾಗಿದ್ ಬಳಿ ಮತ್ತೆ ಹಣ ನಿನ್ ಹತ್ರನೂ ಇರಲಿ ನಂಗೇನು ಬೇಡವ್ವ ಏನೋ ನನ್ ಜೀವಂತ ಆಸ್ತಿ
1: ಹಂಗನ್ ಬೇಡ್ಕೋಬೋದ ಹಂಗನ್ ಬೇಡವ ಮಗಳ ಹಂಗನ್ ಬೇಡ
2: ಏನ್ ಮಾಡ್ಲಿಕ್ಕೆ ಮತ್ತೆ ಎರಡು ಮೂರು ತಿಂಗಳಾಗ ನೀವು ಬರಾಕಿ ಇದ್ದಿ ಅವಾಗ ಮಾತಾಡಿದ್ರಾತು ನಡಿ ಹೊತ್ತಾಗ
1: ಹೋಯ್ಬ ಕುಂದ
3: ಅವ್ವಾ
1: ಬರ್ತೀನಿ

ಪೂರ್ಣಮತಿ ಹೆಂಗಾಗ್ಯದಂತೇಳಿ. ಈಗ ಆಕೆ ತನ್ನ ಕೋಣೆಯಿಂದ ಹೊರಕ ಬರ್ತಿರಲಿಲ್ಲ, ಮಕ್ಕಳೊಂದಿಗೆ ಬೆರೀತಿರಲಿಲ್ಲ. ಆಕೆಗೆ ಬಾಹ್ಯ ಪ್ರಪಂಚ ದೂರ ಆಗಿತ್ತು. ಈಗ ಆಕೆ ತನ್ನ ಸಾವು ಎಂದ ಬರ್ತದ ಅಂತ ಕಾಯ್ತಿದ್ರು. ಇತ್ತಲಾಗ ಉಮಾಕಾಂತನ ಆಸ್ಪತ್ರೆ ಆರಂಭಿಸಿತು. ದಯಾನಾಥ ತನ್ನ ಪ್ರೆಸ್ ಆರಂಭ ಮಾಡಿದ. ಸೀತಾನಾಥದ ಕೆಲಸ ಸಿಕ್ಕು ವಿದೇಶಕ್ಕೆ ಹೋದ. ಕಾಂತಾನಾಥನ ಮಗನ ಮುಂಚಾತು. ಹಿಂಗ ಮನೆ ತುಂಬೆಲ್ಲ ಸಂತೋಷದ ವಾತಾವರಣ ಹರಡಿತ್ತು. ಆದ್ರೆ ಪೂರ್ಣಮತಿಗೆ ಬಾಳ್ನ್ಯಾಗ ಕತ್ತಲೆ ಆವರಿಸಿತ್ತು. ಕಾಂತಾನಾಥನ ಟೈಫಾಯ್ಡ್ ಆಗಿ ಬದುಕಿದ್ದ ಹೆಚ್ಚು. ದಯಾನಾಥ ಪತ್ರಿಕೆ ಒಂದಕ್ಕೆ ಕಾನೂನುಬಾಹಿರ ಲೇಖನ ಬರೆದು ಶಿಕ್ಷೆಗೊಳಗಾದ. ಉಮಾನಾಥ ಲಂಚ ಸ್ವೀಕರಿಸುತ್ತಿದ್ದಾಗ ಸಿಕ್ಕಿಬಿದ್ದು ಕೆಲಸ ಕಲ್ಕೊಂಡ. ಇಷ್ಟೆಲ್ಲ ಆದರೂ ಪೂರ್ಣಮತಿಯ ಮನಸ್ಸಿನ ಮೇಲೆ ಯಾವ ಪರಿಣಾಮನೂ ಆಗಲಿಲ್ಲ. ಈಗ ಪೂರ್ಣಮತಿಗೆ ಉಳಿದಿರುವುದು ಒಂದೇ ಒಂದು ಮಾರ್ಗ. ಇಡೀ ದಿನ ಬೆವರು ಸುರಿಸಿ ದುಡಿಯೋದು, ಮಕ್ಕಳ ಎಸದ ರೊಟ್ಟಿ ತಿನ್ನೋದು. ದನ ಹೊಲದಾಗ ಕೆಲಸ ಮಾಡ್ತದೆ, ಆದ್ರೆ ಹೊಟ್ಟೆ ತುಂಬ ತಿಂತದೆ. ಪಾಪ ಪೂರ್ಣಮತಿ ಹನಿಯೊಳಗ ಅದೂ ಬರಬೇಕಿಲ್ಲ. ತಿನ್ನೋ ಅನ್ನ ವಿಷ ಆಗ್ತಿತ್ತು.

0: ಮಾಡು ಕೆಲಸ ಸರಿ, ನಾನೇ ಪಾತ್ರೆ ತೊಳೆದು ಕೊಡ್ತೀನಂತ.
1: ಬೇಡ ಬೇಡ, ಈಗಿದು ನನ್ನ ಕೆಲಸ.
0: ತಪ್ಪಿದ್ರೆ ನಿನಗೆ ಕೆಲಸ ಮಾಡ್ಲಿಕ್ಕೆ ಬಿಡ್ತಿದ್ರೇನವ್ವ?
1: ಎಲ್ಲದರವ ನಿಮ್ಮಪ್ಪ ಎಲ್ಲದರು ಹೇಳ, ಗಂಡ ಸತ್ತು ವಿಧವಾ ನಾನು, ಗಂಡ ಸತ್ತು ವಿಧವಾ ನಾನು. ಒಂದ್ ವೇಳೆ ಮತ್ತೆ ಬರುವುದಿಲ್ಲವ?
0: ಮತ್ತೆ ನಾನೇನು ಬೇರೆ ಬೇರೆ ಮಾಡ್ತಿಲ್ಲ, ನನ್ನ ಮಕ್ಕಳಿಗೆ ಕೆಲಸ ಮಾಡಕತ್ತೀನಿ. ಇದೇನ್ ಗತಿ ಬಂತವ? ಇವೆಲ್ಲ ಕೆಲಸ ನೀನ ಮಾಡ್ಬೇಕೇನವ?
1: ಹಂಗೇನಿಲ್ವ, ಇದೇ ಹೆಚ್ಚಿನ ಕೆಲಸ ಅಲ್ಲ. ಕಸ ಗುಡಿಸೋದು, ಪಾತ್ರೆ ತುಳಿದು, ಬಟ್ಟೆ ಬಿಗಿದು, ಮತ್ತೆ ಒಲೆಗೆ ಸ್ವಲ್ಪ ಬೆಂಕಿ ಹಾಕಿ ನೀರ್ ಕಾಸೋದು, ಮತ್ತೆ ದಿನಾಲು ಗಂಗಾ ಜಲ ತರ್ತೀನಿ. ಯಾಕಂದ್ರೆ ನಮ್ ಕಾಂತಾ ಹಾಕ

0: ಹೋಗೋದ್ ಬಿಡುದಿಲ್ಲ.
1: ಎಲ್ಲಿ ಹೊಂಟಾವ ಏನು
0: ಏನಪ್ಪ
1: ಇಂಥ ಗಾಳ್ಯಾಗ ಎಲ್ಲಿ ಹೊಂಟೀಗ?
0: ನಿನಗ ಕುಡಿಲಿಕ್ಕೆ ಗಂಗಾ ಜಲ ಬೇಕಲ್ಪ, ಅದನ್ನ ತರ ಕೊಟ್ಟಿಗೆ.
1: ಇಲ್ಲಿ ಬಿಡು, ನಾನು ಹೋಗ್ತಿರ್ತೇನೆ.
0: ಇಲ್ಲಪ್ಪ, ಇನ್ನೂ ಈ ದೇಹದಾಗ ಶಕ್ತಿ ಇದೆ, ನಾನು ಹೋಗ್ತಿರ್ತೀನಿ.
1: ಇರಿ ಬಿಡಣ್ಣ,
0: ಹೋಗಿದ್ರು. ಇಷ್ಟು ದಿನ ಸೊಸೆಯಂದಿರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಲ್ಲ, ಈಗ ಪ್ರಾಯಶ್ಚಿತ್ತ ಮಾಡ್ಕೊ.

ಅಂತ ಕೇಳಿದ್ದೀನಿ. ಮೂಲ ಮುನ್ಷಿ ಪ್ರೇಮಚಂದ್, ವಾನುವೆ ರೂಪಾಂತರ ವಿನೋದ್ ಶರ್ಮಾ, ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಚೇತನ್ ಕುಮಾರ್ ನಾಯಕ್. ಪಾತ್ರವರ್ಗದಲ್ಲಿ ಕಾಂತಾನಾಥ, ವಿಜೇಂದ್ರ ಅಚ್ಚರ್, ಉಮಾನಾಥ, ಬಸವರಾಜ್ ಶ್ರೀ ಮಲ್ಲಾಪುರ್ ಮಠ್, ಸೀತಾನಾಥ, ತುಷಾರ್ ಜೋಶಿ, ದಯಾನಾಥ, ಗದಿಗಯ್ಯ ವಿ ಹಿರೇಮಠ್. ಸೂತ್ರಧಾರ ಡಾಕ್ಟರ್ ಶಶಿಧರ ನರೇಂದ್ರ. ಔಮ್ಮ ಮೂಲಮತಿ ಕವಿತಾ ಕಾಶ್ಯಪ್ಪನವರ್. ದೊಡ್ಡ ಸೊಸೆ ಶಶಿಕಲಾ ಜೋಶಿ. ಕುಮುದ ಶೈಲಜಾ ರಾಜ್ಕುಮಾರ್. ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 10:05 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಡಿ ಸೂರ್ಯಪ್ರಭಾ ಅವರ ವಯಲಿನ್ ವಾದನ ಕೇಳೋಣ. ಮೊದಲಿಗೆ ವರ್ಣ ಕೇದಾರಗೌಡರಾಗ ಆದಿತಾಣದಲ್ಲಿದೆ.

ಸೂರ್ಯಪ್ರಭಾ ಅವರ ವಯಲಿನ್ ವದನದಲ್ಲಿ ಇನ್ನೀಗ ಕೇಳೋಣ. ಈ ಪರಿಯ ಸೊಬಗು ಸಾರಂಗರಾಗ ಖಂಡಚಾಪುತಾರ ಪುರಂದರದಾಸರ ಒಂದು ಕೃತಿ.

475 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ಈಗ ಸಮಯ 11:10:50. ಶುಭರಾತ್ರಿ, ಜೈ ಹಿಂದ್.